ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ. ಧನ್ಯವಾದ.

0: ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇಂದು 2026 ಅಕ್ಟೋಬರ್ 1 ಗುರುವಾರ. ಪರಾಭವ ಸಂವತ್ಸರ, ದಕ್ಷಿಣಾಯನ, ವರ್ಷ ಋತು, ಭಾದ್ರಪದ ಮಾಸ, ಕೃಷ್ಣ ಪಕ್ಷ, ಪಂಚಮಿ ತಿಥಿ, ಕೃತಿಕಾ ನಕ್ಷತ್ರ, ಸಿದ್ಧಿಯೋಗ, ತೈತುಲಾಕರಣವಿದೆ. ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಇಂದಿನ ಪ್ರಸಾರ ಇಂತಿದೆ. ಬೆಳಗ್ಗೆ 6:10 ದಿನದ ವಿಶೇಷತೆ, ಹೊಸ ದಿನ ಹೊಸ ಕ್ಷಣ, ಹೊಸ ಹುರುಪನ್ನ ನೀಡಲು ಭಕ್ತಿಗೀತೆಗಳೊಂದಿಗೆ ಆರಂಭಗೊಳ್ಳಲಿದೆ ಅರುಣೋದಯ. ನ್ಯಾಷನಲ್ ವಾಲಂಟರಿ ಬ್ಲಡ್ ಡೊನೇಷನ್ ಡೇ ಬಗ್ಗೆ ಮಾಹಿತಿ ಇದ್ದು ಆರ್ಜೆ ಶ್ವೇತಾ ಅವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 6:45 ಗಾಂಧಿ ಓದು ಸರಣಿ ಪ್ರಸಾರವಾಗಲಿದೆ. ಇದನ್ನು ಮಿಂಚು ಐಡಿಯಾಸ್ ಬೆಂಗಳೂರು ಇದರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:00 12ನೇ ಶತಮಾನದ ವಚನಗಳ ಬಗ್ಗೆ ಬೆಳಕು ಚೆಲ್ಲುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಮಲ್ಲಿಕಾಂಬಾ ಇವರು ಜೇಡರ ದಾಸಿಮಯ್ಯ ಅವರ ವಿಚಾರಧಾರೆ ಹೇಳಲಿದ್ದಾರೆ. ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರ ದಿನೇಶ್ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:30 ಶಿವಮೊಗ್ಗದ ವಿಜಯ SH ಅವರು ಮಂಕುತಿಮ್ಮನ ಕಗ್ಗದ ವಾಚನ ಮತ್ತು ನಿರೂಪಣೆಯನ್ನು ಮಾಡಲಿದ್ದಾರೆ. ಬೆಳಗ್ಗೆ 7:35 ಶಿವಮೊಗ್ಗದ ಉಷಾ ನಟೇಶ್ ಕಾಸರವಳ್ಳಿ ಇವರು ನಡೆಸಿಕೊಡುವ ಪೊನ್ನಜ್ಜಿಯ ಕಥೆಗಳು ಪ್ರಸಾರವಾಗಲಿದೆ. ಬೆಳಗ್ಗೆ 8:00 ದಿನದ ವಿಶೇಷ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಬೆಳಗ್ಗೆ 8:30 ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚಂದ, ಆ ಪರಿಸರದ ಹಲವು ವಿಷಯಗಳ ಬಗ್ಗೆ ಪರಿಸರ ಪರಿಚಯ ಕಾರ್ಯಕ್ರಮ ಇದ್ದು ಡಿಪ್ಪರ್ ಪಕ್ಷಿಯ ಬಗ್ಗೆ ಮಾಹಿತಿ ಇದ್ದು ಈ ಕಾರ್ಯಕ್ರಮವನ್ನು ಆರ್ಜೆ ಅರ್ಪಿತಾ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 9:00 ಜಿಲ್ಲೆ, ರಾಜ್ಯ, ದೇಶ, ಪ್ರಪಂಚದ ಚಂದದ ಪ್ರವಾಸಿ ತಾಣಗಳ ಬಗ್ಗೆ, ಅಲ್ಲಿನ ವಿಶೇಷತೆಯ ಬಗ್ಗೆ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ಸಿರಿಮನೆ ಜಲಪಾತದ ಬಗ್ಗೆ ಮಾಹಿತಿ ಇದ್ದು ಆರ್ಜೆ ರಕ್ಷಿತಾ ಹೊಳ್ಳ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 9:30 ಪುಸ್ತಕ ಪ್ರಪಂಚ ಮತ್ತೊಂದು ಪ್ರಪಂಚವನ್ನೇ ಸೃಷ್ಟಿಸಬಲ್ಲದು, ಅಕ್ಷರಗಳ ಲೋಕದ ಮೂಲಕ ಸಾಹಿತ್ಯ ಲೋಕದ ಪರಿಚಯ ಮಾಡಿಕೊಡುವ ಸಾಹಿತ್ಯ ಲೋಕ ಕಾರ್ಯಕ್ರಮ ಗೋವಿಂದ ಪೈ ಅವರ ಪರಿಚಯ ಇದ್ದು ಆರ್ಜೆ ಮಹಾಲಕ್ಷ್ಮಿ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 10:00 ಎಲ್ಲರ ನೆಚ್ಚಿನ ಬಿಂದಾಸ್ ಮಾರ್ನಿಂಗ್ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಮಾತನಾಡಿ ಹಾಡನ್ನ ಹೇಳಿ ಕಾರ್ಯಕ್ರಮವನ್ನು ಎಂಜಾಯ್ ಮಾಡಬಹುದಾಗಿದೆ. ಬೆಳಗ್ಗೆ 11:00 ಸೋಷಿಯಲ್ ಮೀಡಿಯಾದಲ್ಲಿ ಸಿಗುವಂತಹ ಚಂದದ ಕಥೆಗಳನ್ನ ಹೇಳುವಂತಹ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ ಪ್ರಸಾರವಾಗಲಿದ್ದು ಪಿಸು ಮಾತು ಎಂಬ ಕಥೆ ಇದು ಆರ್ಜೆ ರಕ್ಷಿತಾ ಹೊಳ್ಳ ಇದನ್ನು ನಡೆಸಿಕೊಡಲಿದ್ದಾರೆ. 12:30 ದೇಶ ಎಂದಿಗೂ ಮರೆಯದ ಭಾರತದ ಹೆಮ್ಮೆಯ ಭಾರತ ರತ್ನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಅಂಬೇಡ್ಕರ್ ವಿಚಾರ ಸರಣಿ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಮಧ್ಯಾಹ್ನ 1:00 ಊಟದ ಸಮಯ, ಅನ್ನದೇವರ ಮುಂದೆ ಅನ್ಯದೇವರು ಉಂಟೆ ಎನ್ನುವಂತೆ ಊಟದ ಮಹತ್ವವನ್ನ ತಿಳಿಸುವ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಆರ್ಜೆ ಮಹಾಲಕ್ಷ್ಮಿ ಕಾರ್ಯಕ್ರಮವನ್ನ ನಡೆಸಿಕೊಡಲಿದ್ದಾರೆ. ಮಧ್ಯಾಹ್ನ 1:30 ಸ್ಥಳೀಯ ಸುದ್ದಿಗಳನ್ನು ತಿಳಿಸುವ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿಬರಲಿದೆ. ಮಧ್ಯಾಹ್ನ 2:00 ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮ ಕಲಿಕಾ ಸಮಯದಲ್ಲಿ ಮೂಡಿಬರಲಿದೆ. ಇದರಲ್ಲಿ ಕೊಳ್ಳೇಗಾಲ ಶರ್ಮಾ ಅವರ ಜಾಣ ಸುದ್ದಿ ಪ್ರಸಾರವಾಗಲಿದೆ. ಪರಿಸರದ ಕಾಳಜಿಯ ಮಾತನ್ನು ಪ್ರೊಫೆಸರ್ ಡಿಆರ್ ಕುಮಾರಸ್ವಾಮಿ ಅವರು ನಡೆಸಿಕೊಡಲಿದ್ದಾರೆ. ಪಂಪ ಭಾರತದ ಕಾವ್ಯ ವಾಚನ ಡಾಕ್ಟರ್ ಪಿರಾಜೆ, ಕನ್ನಡದಲ್ಲಿ ಇಂಗ್ಲಿಷ್ ಕಲಿಯಿರಿ ವಿಜಯ SH ಅವರು ತಿಳಿಸಿಕೊಡಲಿದ್ದಾರೆ. ಮಧ್ಯಾಹ್ನ 3:00 ಹಳೆಯ ಕನ್ನಡ ಭಾವಗೀತೆಗಳು ಪ್ರಸಾರವಾಗಲಿದೆ. ಸಂಜೆ 4:00 ಸರಿಯಾಗಿ ಕಾಫಿ ವಿತ್ ಆರ್ಜೆ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಂಜೆ 5:00 ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಸಂಜೆ 5:30 ಸಮಾಜದಲ್ಲಿ ಸಾರ್ವಜನಿಕವಾಗಿ ಇರುವ ಸಮಸ್ಯೆಗಳು ಕುಂದು ಕೊರತೆಯನ್ನ ಅನಾವರಣ ಮಾಡಿ ಅದಕ್ಕೆ ಪರಿಹಾರ ನೀಡುವ ಪ್ರಯತ್ನದಲ್ಲಿ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮ ಇದ್ದು ಆರ್ಜೆ ಶ್ವೇತಾ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಸಂಜೆ 6:00 ದಿನನಿತ್ಯವೂ ನಾವು ನೋಡುವ ಪ್ರಪಂಚದ ಆಶ್ಚರ್ಯ ಬೆರಗನ್ನ ಉಂಟು ಮಾಡುವ ಅನೇಕ ಕುತೂಹಲ ಸಂಗತಿಗಳ ವಿಷಯದ ಬಗ್ಗೆ ಬೆಳಕು ಚೆಲ್ಲುವ ವಿಸ್ಮಯ ಜಗತ್ತು ಕಾರ್ಯಕ್ರಮ ಪ್ರಸಾರವಾಗಲಿದ್ದು ಟ್ರಾನ್ಸಿಸ್ಟರ್ IC ಕುರಿತ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಇದ್ದು ಆರ್ಜೆ ಶ್ರೀಧರ್ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಸಂಜೆ 6:30 O2 Hero ಬೀದಿ ಬದಿಯ ಸಣ್ಣ ಪುಟ್ಟ ವ್ಯಾಪಾರದಿಂದ ಹಿಡಿದು ದೊಡ್ಡ ಮಟ್ಟದ ವ್ಯಾಪಾರದ ತನಕವೂ ಶಿವಮೊಗ್ಗದ ಉದ್ಯಮಗಳ ಬೆಳವಣಿಗೆಯ ಬಗ್ಗೆ ಉದ್ಯಮಿಗಳಿಂದಲೇ ಮಾಹಿತಿಯನ್ನು ತಿಳಿಸುವ ಬಿಸ್ನೆಸ್ ಬಸ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಜೈ ಮಾತಾ ಲೇಡೀಸ್ ಟೈಲರ್ ಬಗ್ಗೆ ಮಾಹಿತಿ ಇದ್ದು ಆರ್ಜೆ ಅರ್ಪಿತಾ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಸಂಜೆ 7:00 ರೈತರೇ ನಮ್ಮ ದೇಶದ ಬೆನ್ನೆಲುಬು, ರೈತರು ಬೆಳೆ ಬೆಳೆಯುವ ವಿಧಾನ, ಕೃಷಿಯಲ್ಲಿ ಅನುಸರಿಸುವ ಪದ್ಧತಿ ಇವೆಲ್ಲವನ್ನು ರೈತರಿಂದಲೇ ಮಾಹಿತಿಯನ್ನು ತಿಳಿಸುವ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ಆರ್ಜೆ ಶ್ರೀಧರ್ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. 7:45 ಆವಿಷ್ಕಾರದ ಅಸ್ಮಿತೆ, ವಿಜ್ಞಾನದ ಕುತೂಹಲ ಸಂಗತಿಗಳು, ಸಂಶೋಧನೆಗಳ ಬಗ್ಗೆ ತಿಳಿಸಲಿದ್ದಾರೆ ಶೇಖರ್ ಗೌಳೇರ್ ಅವರು. ರಾತ್ರಿ 8:20 ರೈತನ ನಿಸ್ವಾರ್ಥ ಸೇವೆಯನ್ನ ಕೊಂಡಾಡುವ ರೈತಗೀತೆ ಪ್ರಸಾರವಾಗಲಿದೆ. ರಾತ್ರಿ 8:30 ಬೆಳಗ್ಗೆ 5:30 ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. ರಾತ್ರಿ 8:30 9:30 ಸುಬ್ರಹ್ಮಣ್ಯ ಐತಾಳ್ ಅವರ ನಿರೂಪಣೆಯಲ್ಲಿ ಚಿತ್ರಗೀತೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಹಾಗೆಯೇ ಪ್ರತಿದಿನ ಬೆಳಗ್ಗೆ 5 ಗಂಟೆಗೆ ಭಕ್ತಿಗೀತೆ ಕಾರ್ಯಕ್ರಮವೂ ಮೂಡಿಬರಲಿದೆ. ಇದರಲ್ಲಿ ಕನ್ನಡ ಸಿನಿಮಾ ಗೀತೆಗಳು, ಹರಿಕಥೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿಬರಲಿದೆ. ಈ ಎಲ್ಲಾ ಕಾರ್ಯಕ್ರಮಗಳು ನಿಮಗಾಗಿ. ಶುಭ ದಿನ.
1: ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ, ಗುರುಗಳು, ನಮ್ಮನ್ನು ಪೋಷಿಸುವ ರೈತರು, ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣವಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನ ಬಯಸೋರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನೊಂದು ಗುಡ್ ವೈಬ್ಸ್ ಗೈಡ್ ಅನ್ನ ಹೇಳ್ತೀನಿ. ಬೆಳಕಿನ ಈ ಅಮೂಲ್ಯ ಕ್ಷಣಗಳಲ್ಲಿ ನಮ್ಮ ಮೈಂಡ್ ಸೆಟ್ ಹೇಗಿರ್ಬೇಕು ಅಂತ, ನಮ್ಮ ದಿನ ಹೇಗಿರ್ಬೇಕು ಅನ್ನೋದನ್ನ ನಮ್ಮ ಹಣೆ ಬರಹ ನಿರ್ಧಾರ ಮಾಡೋದಿಲ್ಲ ಸ್ನೇಹಿತರೆ. ಬದಲಾಗಿ ಬೆಳಗ್ಗೆ ನಾವು ಎದ್ದ ತಕ್ಷಣ ನಾವು ಹೇಗೆ ಯೋಚಿಸ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೋಡಿ ಸ್ನೇಹಿತರೆ, ನಮ್ಮ ಮನಸ್ಸು ಒಂದು ಕಮಾಂಡ್ ಸೆಂಟರ್ ಇದ್ದ ಹಾಗೆ. ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಮನಸ್ಸು ನಾವು ಪೀಸ್ ಮೂಡಿಗೆ, ಅಂದ್ರೆ ಶಾಂತತೆಯ ಮೂಡ್ನಲ್ಲಿ ಸೆಟ್ ಮಾಡ್ಕೊಳ್ಬೇಕು. ಯಾವಾಗ್ಲೂ ಬೆಳಗ್ಗೆ ಎದ್ದ ತಕ್ಷಣನೇ ಫೋನ್ ಕೈ ಎತ್ಕೊಂಡು ವಾಟ್ಸ್ಆಪ್ ನೋಡಿ ಬೇರೆಯವರ ಸಮಸ್ಯೆ ಅಥವಾ ನ್ಯೂಸ್ ನ ಒತ್ತಡಕ್ಕೆ ಒಳಗಾಗ್ಬೇಡಿ. ಅದಕ್ಕೆ 1-2 ನಿಮಿಷಗಳ ಕಾಲ ಬ್ರೇಕ್ ಕೊಡಿ. ಕಣ್ಣು ಮುಚ್ಕೊಂಡು ದೇವರ ಪ್ರಾರ್ಥನೆಯನ್ನ ಮಾಡಿ. ನಿಮ್ಮ ಉಸಿರಾಟದ ಕಡೆ ಗಮನ ಕೊಡಿ. ಉಸಿರು ಒಳಗೆ ಹೋಗುವಾಗ ಶಾಂತಿ ಅಂತ ಮನಸ್ಸಿನಲ್ಲಿ ಹೇಳ್ಕೊಳ್ಳಿ. ಉಸಿರು ಹೊರಗೆ ಬರುವಾಗ ಒತ್ತಡದ ಹೊರಗೆ ಅಂತ ಹೇಳ್ಕೊಳ್ಳಿ. ಈ 1 ನಿಮಿಷದ ಮೈಂಡ್ಫುಲ್ನೆಸ್ ಅಭ್ಯಾಸ ಮಾಡಿಕೊಂಡ್ರೆ ಇಡೀ ದಿನ ನಿಮ್ಮ ಮನಸ್ಸಿನ ಸ್ಟೇರಿಂಗ್ ವೀಲ್ ನಿಮ್ಮ ಕೈಯಲ್ಲೇ ಇರುತ್ತೆ. ನೀವು ಶಾಂತವಾಗಿದ್ರೆ ನಿಮ್ಮ ನಿರ್ಧಾರಗಳು ಕೂಡ ಶಾಂತವಾಗಿರುತ್ತವೆ. ಹಾಗೆ ಈ ಶಾಂತಿ ಇಡೀ ದಿನ ನಮ್ ಜೊತೆಗೇನೆ ಇರಬೇಕು ಅಂತಂದ್ರೆ ಕೆಲವೊಂದು ಟಿಪ್ಸ್ ಅನ್ನ ಫಾಲೋ ಮಾಡಿ. ಏನಪ್ಪಾ ಅಂದ್ರೆ, ಇಡೀ ದಿನ ಏನೇನು ಮಾಡಬೇಕು ಅಂತ ದೊಡ್ಡ ಪಟ್ಟಿ ಮಾಡೋ ಬದಲು ಇವತ್ತಿನ ನಿಮ್ಮ ಮುಖ್ಯವಾದ ಒಂದು ಕೆಲಸ ಯಾವುದು ಅಂತ ನಿರ್ಧಾರ ಮಾಡ್ಕೊಳ್ಳಿ. ಸಣ್ಣ ಗೆಲುವುಗಳು ನಿಮಗೆ ದೊಡ್ಡ ಸಂತೋಷ ನೀಡುತ್ತೆ. ಹಾಗೆ ದಿನದಲ್ಲಿ ಕನಿಷ್ಠ ಒಬ್ರಿಗಾದ್ರೂ ಚಿಕ್ಕದಾಗಿ ಸಹಾಯ ಮಾಡಿ ಅಥವಾ ಒಂದು ನಗುವೊಂದಿಗೆ ವಿಶ್ ಮಾಡಿ. ಒಳ್ಳೆಯದನ್ನ ಕೊಟ್ರೆ ಒಳ್ಳೆ ವೈಬ್ಸ್ ನಮಗೆ ಬರುತ್ತೆ. ಹಾಗೆ ಮಧ್ಯಾಹ್ನ ನಿಮಗೆ ಸುಸ್ತಾದಾಗ ಅಥವಾ ಕೆಲಸದ ಒತ್ತಡ ಹೆಚ್ಚಾದಾಗ ನಿಮ್ಮ ನೆಚ್ಚಿನ ಎನರ್ಜೆಟಿಕ್ ಹಾಡುಗಳನ್ನ 1-2 ನಿಮಿಷ ಕೇಳಿ. ಇದು ಇನ್ಸ್ಟೆಂಟ್ ಆಗಿ ನಿಮಗೆ ರೀಚಾರ್ಜ್ ಮಾಡುತ್ತೆ. ಸೊ ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಒಳ್ಳೆ ವಿಷಯಗಳು ಮತ್ತು ಕಷ್ಟದ ವಿಷಯಗಳು ಎರಡೂ ಇರುತ್ತವೆ. ಆದ್ರೆ ನಾವು ಯಾವ್ದರ ಮೇಲೆ ಗಮನ ಕೊಡ್ತೀವಿ ಅನ್ನೋದು ಮುಖ್ಯವಾಗಿರುತ್ತೆ. ಯಾವುದೇ ಒಂದು ಸಣ್ಣ ಕೆಲಸ ಸಕ್ಸಸ್ ಆದ್ರೂ ಅದಕ್ಕೆ ಮನಸ್ಸಿನಲ್ಲಿ ಥ್ಯಾಂಕ್ಸ್ ಹೇಳಿ. ಯಾರಾದ್ರೂ ನಿಮ್ ಜೊತೆ ನಕ್ಕಿದ್ರೆ, ನಿಮ್ಮ ದಿನ ಚೆನ್ನಾಗಿರ್ಲಿ ಅಂತ ಹಾರೈಸಿದ್ರೆ ಅದನ್ನ ಮನಸ್ಸಿನೊಳಗಿಟ್ಕೊಳ್ಳಿ. ನಾವು ಯಾವುದಕ್ಕೆ ಗಮನ ಕೊಡ್ತೀವೋ ಅದೇ ನಮ್ಮ ಜೀವನದಲ್ಲಿ ವಿಸ್ತಾರವಾಗುತ್ತೆ. ನೀವು ಪಾಸಿಟಿವ್ ವಿಷಯಗಳಿಗೆ ಗಮನ ಕೊಟ್ರೆ ಆ ಗುಡ್ ವೈಬ್ಸ್ ನಿಮ್ಮ ದಿನವಿಡೀ ನಿಮ್ಮನ್ನ ಫಾಲೋ ಮಾಡ್ತಾ ಇರುತ್ತೆ. ಸೊ ಸ್ನೇಹಿತರೆ, ಇವತ್ತಿನ ದಿನವನ್ನ ಪ್ರೀತಿಸಿ ಶಾಂತವಾಗಿ ಮುನ್ನಡೆಯಿರಿ. ನಿಮ್ಮ ಮನಸ್ಸು ಶಾಂತವಾಗಿದ್ರೆ ನಿಮ್ಮ ದಿನವೂ ಕೂಡ ಅದ್ಭುತವಾಗಿರುತ್ತೆ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲೊಂದು ಭಕ್ತಿಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನನ್ನೆಲ್ಲಾ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ನಮ್ಮೆಲ್ಲರಿಗೂ ಒಂದು ಪ್ರಶ್ನೆ ಕಾಡ್ತಾ ಇರತ್ತೆ. ಅದು ಏನು ಅಂದ್ರೆ, ನಮ್ಮನ್ನ ಚೆನ್ನಾಗಿ ಯಾರು ಅರ್ಥ ಮಾಡ್ಕೊಂಡಿದ್ದಾರೆ? ಆ ಪ್ರಶ್ನೆಗೆ ಒಂದು ಸಣ್ಣ ಕತೆ ಮುಖಾಂತರ ನಿಮಗೆ ತಿಳಿಸ್ತೀನಿ, ಕೇಳಿ. ಜೀವನ ಅನ್ನೋದು ಪ್ರತಿಯೊಬ್ಬರಿಗೂ ತುಂಬಾ ಪಾಠವನ್ನ ಅನುಭವಗಳ ಮೂಲಕವೇ ಕಲಿಸುತ್ತೆ. ಜೀವನದಲ್ಲಿ ಎದುರಾಗುವ ಅನುಭವವೇ ನಮ್ಮ ಜೀವನವನ್ನು ತಿದ್ದಿ ಸರಿ ದಾರಿಗೆ ತರುವ ಗುರುವಿನ ಹಾಗೆ. ಜೀವನದಲ್ಲಿನ ಅನುಭವಗಳು ಕಲಿಸಿಕೊಡುವ ಪಾಠ ಅನ್ನೋದು ಯಾವತ್ತಿಗೂ ಒಂದು ಕಟು ಸತ್ಯವೇ ಆಗಿರುತ್ತೆ ಸ್ನೇಹಿತರೆ. ಅದು ಎಷ್ಟೇ ಕಷ್ಟದಿಂದ ಕೂಡಿದರೂ ಸಹ ಸ್ವೀಕರಿಸಲೇಬೇಕು. ಜೀವನದಲ್ಲಿ ಅನುಭವದ ಜೊತೆಗೆ ನಮ್ಮ ಬುದ್ಧಿ ಬೆಳೆದ ಹಾಗೆ ನಮಗೆ ಅರ್ಥ ಆಗುತ್ತೆ ಯಾವುದು ಸರಿ ಯಾವುದು ತಪ್ಪು ಅಂತ. ನಾವು ಓದಿರೋದೆಲ್ಲ ಜೀವನದಲ್ಲಿ ಅಳವಡಿಸಿಕೊಳ್ಳೋದಕ್ಕೆ ಆಗೋದಿಲ್ಲ. ಕೆಲವೊಂದು ವಿಷಯಗಳು ಹೇಳೋದಕ್ಕೆ ಮತ್ತು ಕೇಳೋದಕ್ಕೆ ಮಾತ್ರ ಸೀಮಿತವಾಗಿ ಇರೋದಕ್ಕೆ ಸಾಧ್ಯ. ಎಲ್ಲವನ್ನೂ ಸರಿ ಅಥವಾ ತಪ್ಪು ಅಂತ ಸ್ಪಷ್ಟವಾಗಿ ನಿರ್ಧಾರ ಮಾಡಿದ್ರೂ ಸಹ ಹೇಳೋದಕ್ಕೆ ಆಗೋದಿಲ್ಲ. ಕೆಲವೊಂದ್ಸರಿ ಕಣ್ಮುಂದೆ ತಪ್ಪಾಗಿದ್ರೂ ಸಹ ಮೌನವಾಗಿ ಇರಬೇಕಾಗತ್ತೆ. ಈಗಿನ ಕಾಲದಲ್ಲಂತೂ ತೋರಿಕೆಗೆ ಬೆಲೆ ಜಾಸ್ತಿ. ನಿಜಾಯತಿ, ನ್ಯಾಯ, ಧರ್ಮ, ಮಾನವೀಯತೆಗಿಂತ ನಿಜ ಜೀವನದಲ್ಲಿ ನಟನೆ ಮಾಡುವ ಜನರನ್ನೇ ಈ ಪ್ರಪಂಚ ಸ್ವೀಕರಿಸುತ್ತೆ. ಅಂಥವರನ್ನೇ ಜನರು ಹೆಚ್ಚಾಗಿ ಇಷ್ಟಪಡ್ತಾರೆ ಸ್ನೇಹಿತರೆ. ಜೀವನದಲ್ಲಿ ಎಷ್ಟೇ ಕಷ್ಟ ನಷ್ಟದ ಪರಿಸ್ಥಿತಿಯಲ್ಲಿದ್ರೂ ಯಾವತ್ತಿಗೂ ಆರ್ಥಿಕವಾಗಿ ಯಾರ ಮೇಲೂ ಡಿಪೆಂಡ್ ಆಗಬೇಡಿ. ಇಲ್ಲಿ ಎಲ್ಲರಿಗೂ ವಾಕ್ ಸ್ವಾತಂತ್ರ್ಯವಿರತ್ತೆ. ಆದ್ರೆ ಕೆಲವೊಂದು ವಿಷಯಗಳ ಬಗ್ಗೆ ಬಹಿರಂಗವಾಗಿ ಮಾತನಾಡುವ ಅಧಿಕಾರ ಇರೋದಿಲ್ಲ. ಇರುವುದನ್ನ ಇದ್ದ ಹಾಗೆ ನೇರವಾಗಿ ಹೇಳಿದ್ರೆ ನಾವು ಕೆಟ್ಟವರು ಅನಿಸ್ಕೊಳ್ಬೇಕಾಗತ್ತೆ. ಇವತ್ತಿನ ಕಾಲದಲ್ಲಿ ಯಾರಿಂದಲೂ ಜಾಸ್ತಿ ನಿರೀಕ್ಷೆಗಳನ್ನ ಇಟ್ಕೊಳ್ಬಾರ್ದು. ಇವತ್ತಿನ ಕಾಲದಲ್ಲಿ ಎಲ್ಲರೂ ತಮ್ಮ ಅವಶ್ಯಕತೆಗೆ ಅನುಸಾರವಾಗಿ ಮತ್ತು ಕೆಲವು ಕಾರಣಗಳಿಂದ ಸಮಯಕ್ಕೆ ತಕ್ಕಂತೆ ಬದಲಾಗ್ತಾ ಇರ್ತಾರೆ. ಹುಷಾರು. ನೀತಿ ಪಾಠ ಏನಪ್ಪ ಅಂದ್ರೆ, ನಿಮ್ಮ ಜೀವನದ ನಾವಿಕರು ನೀವೇ ಆಗಿ ಜೀವನ ಅನ್ನೋ ದೋಣಿಯಲ್ಲಿ ಸಾಗ್ಬೇಕು. ಇನ್ನೊಬ್ಬರ ಮೆಚ್ಚುಗೆಗೆ ಪ್ರಯತ್ನ ಪಡೋದು, ಇನ್ನೊಬ್ಬರ ಗಮನ ಸೆಳೆಯೋದಕ್ಕೆ ಸಾಹಸ ಮಾಡೋದು, ಅಥವಾ ನಟನೆ ಮಾಡ್ತಾ ನಿಮ್ಮತನವನ್ನ ನೀವೇ ತ್ಯಾಗ ಮಾಡುತ್ತಾ ಬದುಕೋದು ಬೇಡ. ಯಾವುದು ಸರಿ ಯಾವುದು ತಪ್ಪು ಅಂತ ನಿಮಗೆ ಮಾತ್ರ ಸ್ಪಷ್ಟವಾಗಿರಲಿ. ನಿಮಗೇನ್ ಬೇಕು, ನಿಮಗೇನು ಬೇಡ ಅನ್ನೋದು ನಿಮ್ಮಿಷ್ಟದಂತೆ ನಿರ್ಧಾರವಾಗಿರಲಿ. ಜೀವನದಲ್ಲಿ ಯಾವತ್ತಿಗೂ ರಾಜಿ ಮಾಡಿಕೊಂಡು ಬದುಕಲೇಬೇಡಿ. ನಿಮಗೆ ಹಾಗೂ ನಿಮ್ಮ ಮನಸ್ಸಿಗೆ ಸರಿ ಅನ್ಸಿದ್ದನ್ನ ಯಾರು ಏನೇ ಅನ್ಕೊಂಡ್ರು ತಲೆ ಕೆಡ್ಸ್ಕೊಳ್ಬೇಡಿ. ತಪ್ಪು ಅನ್ಸಿದ್ದನ್ನ ಬಲವಂತವಾಗಿ ಮಾಡು ಅಂತ ಅಂದ್ರು ಕೂಡ ಆ ಕೆಲಸವನ್ನ ಮಾಡಕ್ ಹೋಗ್ಬೇಡಿ. ಇಷ್ಟೆಲ್ಲ ಆದ್ರೂ ನಿಮ್ಮ ಜೊತೆ ಇನ್ನೂ ಯಾರಾದ್ರೂ ಇದ್ದಾರೆ ಅನ್ನೋದಾದ್ರೆ ಅವರು ನಿಮ್ಮ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅರ್ಥ. ಇದನ್ನೆಲ್ಲ ನೋಡದೆ ನಿಮ್ಮಿಂದ ದೂರವಾಗಿದ್ರೆ ಅಲ್ಲಿಗೆ ಅವರಿಗೆ ನೀವು ಅರ್ಥವಾಗಿಲ್ಲ ಅಂತ ಅರ್ಥ. ಸ್ನೇಹಿತರೆ, ಈಗ ಗೊತ್ತಾಯ್ತಲ್ವಾ, ಜೀವನದಲ್ಲಿ ಕೆಲವು ಸರಿ ನಮಗೆ ಇಷ್ಟವಿಲ್ಲದಿದ್ರು ವಿಧಿ ಇಲ್ಲದೆ ಸ್ವೀಕರಿಸಲೇಬೇಕಾದ ಸಂಗತಿಗಳ ಬಗ್ಗೆ ನೀವು ಈಗಷ್ಟೇ ತಿಳ್ಕೊಂಡಿದ್ದಾಯ್ತು. ಹಾಗಾದ್ರೆ ಈ ಲೇಖನ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲೊಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಒಂದು ಒಳ್ಳೆ ಮಾತನ್ನ ಹೇಳ್ತೀನಿ ಕೇಳಿ. ಎಲ್ಲರಲ್ಲೂ ಒಂದು ಕೆಟ್ಟ ಗುಣ ಇದ್ದೇ ಇರುತ್ತೆ. ಅದು ಏನು ಅಂತಂದ್ರೆ, ತನ್ನನ್ನ ಬೇರೆಯವ್ರ ಜೊತೆಗೆ ಹೋಲಿಸಿಕೊಂಡು ಮಾತನಾಡೋದು. ನಾನು ವಿದ್ಯಾರ್ಥಿಯಾಗಿದ್ದಾಗ ಕೆಲವು ವಿಷಯಗಳಲ್ಲಿ ಫೇಲ್ ಆಗಿದ್ದೆ, ಆದರೆ ನನ್ನ ಸ್ನೇಹಿತ ಎಲ್ಲದರಲ್ಲೂ ಪಾಸ್ ಆದ. ಸ್ನೇಹಿತರೆ, ಬಿಲ್ ಗೇಟ್ಸ್ ಅವರು ಅವರ ಒಂದು ಅನುಭವದ ಮಾತನ್ನ ಅದ್ಭುತವಾಗಿ ತಿಳಿಸಿದ್ದಾರೆ. ಎಲ್ಲರಲ್ಲೂ ಒಂದು ಕೆಟ್ಟ ಗುಣ ಇದ್ದೇ ಇರುತ್ತೆ. ಅದು ಏನು ಅಂತಂದ್ರೆ, ಬೇರೆಯವರ ಜೊತೆಗೆ ಹೋಲಿಸಿಕೊಳ್ಳೋದು. ನಾನು ವಿದ್ಯಾರ್ಥಿಯಾಗಿದ್ದಾಗ ಕೆಲವು ವಿಷಯಗಳಲ್ಲಿ ಫೇಲ್ ಆಗಿದ್ದೆ, ಆದರೆ ನನ್ನ ಸ್ನೇಹಿತ ಎಲ್ಲದರಲ್ಲೂ ಪಾಸ್ ಆದ. ಅವನು ಈಗ ಮೈಕ್ರೋಸಾಫ್ಟ್ನಲ್ಲಿ ದೊಡ್ಡ ಇಂಜಿನಿಯರ್ ಆಗಿದ್ದಾನೆ. ನಾನು ಮೈಕ್ರೋಸಾಫ್ಟ್ನ ಓನರ್ ಆಗಿದ್ದೀನಿ. ಅದೇ ವ್ಯತ್ಯಾಸ. ಒಂದು ಪಕ್ಷ ನಾನು ಫೇಲ್ ಆದ ಸಂದರ್ಭದಲ್ಲಿ ಅವನಿಗೆ ಹೋಲಿಸಿಕೊಂಡಿದ್ರೆ, ಅವನಿಗೆ ಅಂಜಿಕೊಂಡು ಸುಮ್ಮನಾಗ್ಬಿಟ್ಟಿದ್ರೆ, ನಾನು ಸೋತೆ ಅನ್ನೋ ಬೇಜಾರಲ್ಲಿ ಹೊಸದನ್ನ ಕಲಿಯೋದಕ್ಕೆ ಆಗ್ತಾ ಇರಲಿಲ್ಲ. ಹಾಗೆ ನಾನು ಈ ಹಂತಕ್ಕೆ ಬರೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಪ್ರತಿಯೊಬ್ರು ಒಂದೊಂದು ವಿಷಯದಲ್ಲಿ ಶಕ್ತರಾಗಿರ್ತಾರೆ. ಕೆಲವರು ಎಕ್ಸಾಮ್ಸ್ನಲ್ಲಿ ಫೇಲ್ ಆದ್ರೆ ಅವರು ಬದುಕಿನಲ್ಲಿ ಏನು ಸಾಧಿಸೋದಿಲ್ಲ ಅಂತ ಅರ್ಥ ಅಲ್ಲ. ಅದೇ ರೀತಿ ಪರೀಕ್ಷೆಗಳಲ್ಲಿ ಮೊದಲು ರ್ಯಾಂಕ್ ಪಡೆದವರೆಲ್ಲ ಏನೋ ಆಗ್ಬಿಡ್ತಾರೆ ಅಂತ ಹೇಳೋದು ಕಷ್ಟ. ಹಾಗಾಗಿ ಯಾರು ಯಾರ ಜೊತೆನೂ ಹೋಲಿಸ್ಕೊಳ್ಬೇಡಿ. ಹಾಗೇನಾದ್ರೂ ನೀವು ಹೋಲಿಸ್ಕೊಂಡ್ರೆ ಅದು ನಿಮಗೆ ನೀವು ಅವಮಾನಿಸಿಕೊಂಡಂತೆ. ಬೇರೆಯವರಿಂದ ಸ್ಫೂರ್ತಿ ಪಡೆಯೋದು ತಪ್ಪಲ್ಲ, ಆದರೆ ಅವರ ಜೊತೆಗೆ ಹೋಲಿಸಿಕೊಳ್ಳೋದು ಅನುಕರಣೆ ಮಾಡಬೇಡಿ. ಮುಕ್ತವಾಗಿ ಯೋಚಿಸುವುದನ್ನ ಕಲಿಯಿರಿ. ಒಂದು ಸೋಲಿಗೆ ಎದೆಗುಂದಬೇಡಿ ಅಥವಾ ಒಂದು ಯಶಸ್ಸಿಗೆ ಬೀಗಬೇಡಿ. ಹೊಸ ಹೊಸ ಗುರಿಗಳನ್ನಿಟ್ಕೊಂಡು ಅದನ್ನ ಸಾಧಿಸುವ ಪ್ರಯತ್ನವನ್ನ ನಿರಂತರವಾಗಿ ಮಾಡ್ತಲೇ ಇರಿ ಅಂತ ಮೈಕ್ರೋಸಾಫ್ಟ್ ಕಂಪನಿಯ ಓನರ್ ಆದ ಬಿಲ್ ಗೇಟ್ಸ್ ಅವರ ಒಂದು ಅನುಭವದ ಮಾತನ್ನ ನೀವು ಈಗಷ್ಟೇ ಕೇಳಿದ್ದೀರಿ. ಅವರ ಅನುಭವದ ಮಾತು ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ನಾವು ಮಾತನಾಡ್ತಾ ಇರೋ ವಿಷಯ ಪ್ರತಿಯೊಬ್ಬರ ಜೀವನಕ್ಕೂ ಹತ್ತಿರವಾದದ್ದು ಮತ್ತು ನಿಜವಾದ ಹೀರೋ ಆಗೋಕೆ ನಮಗೆ ಸಿಗೋ ದೊಡ್ಡ ಅವಕಾಶದ ಬಗ್ಗೆ. ಎಸ್, ಹೌದು ಸ್ನೇಹಿತರೆ, ಇವತ್ತು ರಾಷ್ಟ್ರೀಯ ಸ್ವಯಂ ಪ್ರೇರಿತ ರಕ್ತದಾನ, ನ್ಯಾಷನಲ್ ವಾಲಂಟರಿ ಬ್ಲಡ್ ಡೊನೇಷನ್ ಜಾಗೃತಿಯ ವಿಶೇಷ ದಿನ ಅಂತಾನೆ ಹೇಳಬಹುದು. ಸ್ನೇಹಿತರೆ, ನಮ್ಮ ದೇಹದಲ್ಲಿ ಹರಿಯುವ ಈ ಕೆಂಪು ದ್ರವ ಇದೆಯಲ್ಲ, ಇದನ್ನ ಯಾವುದೇ ಕಾರ್ಖಾನೆಯಲ್ಲಿ ಅಥವಾ ಅತ್ಯಾಧುನಿಕ ಲ್ಯಾಬ್ನಲ್ಲೋ ತಯಾರಿಸೋದಕ್ಕೆ ಸಾಧ್ಯವೇ ಇಲ್ಲ. ಒಬ್ಬ ಮನುಷ್ಯನ ಪ್ರಾಣ ಉಳಿಬೇಕಾದ್ರೆ ಇನ್ನೊಬ್ಬ ಮನುಷ್ಯನ ರಕ್ತವೇ ಬೇಕು. ಸ್ವಯಂ ಪ್ರೇರಿತ ರಕ್ತದಾನ ಅಂತಂದ್ರೆ ಯಾರದ್ದೇ ಒತ್ತಡವಿಲ್ಲದೆ, ಯಾವುದೇ ಪ್ರತಿಫಲದ ಆಸೆ ಇಲ್ಲದೆ ಅಪರಿಚಿತರೊಬ್ಬರ ಜೀವ ಉಳಿಸೋದಕ್ಕೆ ನಾವೇ ಮುಂದೆ ಬಂದು ರಕ್ತ ಕೊಡುವುದು ಅಂತ ಅರ್ಥ. ಸೊ ನಿಮ್ಮ ಒಂದು ಯೂನಿಟ್ ರಕ್ತ ಬರೋಬ್ಬರಿ 3 ಜನರ ಜೀವ ಉಳಿಸಬಲ್ಲದು ಅಂದ್ರೆ ನಂಬ್ತೀರಾ? ಖಂಡಿತ ನಂಬಲೇಬೇಕು ಸ್ನೇಹಿತರೆ. ಎಸ್, ನೀವು ನೀಡುವ ರಕ್ತದಿಂದ ಆಕ್ಸಿಜನ್ ಹೊಯ್ಯುವ ಕೆಂಪು ರಕ್ತ ಕಣಗಳು, ರಕ್ತ ಹೆಪ್ಪುಗಟ್ಟಿಸುವ ಪ್ಲೇಟ್ಲೆಟ್ಗಳು ಮತ್ತು ಪ್ಲಾಸ್ಮಾ ಭಾಗಗಳನ್ನ ಪ್ರತ್ಯೇಕಿಸಿ 3 ವಿಭಿನ್ನ ರೋಗಿಗಳಿಗೆ ಮರುಜೀವ ನೀಡಬಹುದು. ಆದ್ರೆ ಸ್ನೇಹಿತರೆ, ನಮ್ಮ ಜನರಲ್ಲಿ ರಕ್ತದಾನದ ಬಗ್ಗೆ ಏನೆಲ್ಲ ಗೊಂದಲಗಳಿರುತ್ತೆ ಗೊತ್ತಾ? ಅಯ್ಯೋ, ರಕ್ತ ಕೊಟ್ರೆ ನನಗೆ ಶಕ್ತಿನೇ ಇರೋದಿಲ್ಲ, ನಿಶಕ್ತಿ ಆಗ್ಬಿಡತ್ತೆ ಅಂತ ಕೆಲವರು ಹೆದರ್ತಾರೆ. ಆದ್ರೆ ಸತ್ಯ ಏನ್ ಗೊತ್ತಾ? ರಕ್ತದಾನ ಮಾಡಿದ 24-48 ಗಂಟೆಗಳಲ್ಲಿ ನಮ್ಮ ದೇಹ ಹೊಸ ರಕ್ತ ದ್ರವವನ್ನ ಸ್ವಯಂಚಾಲಿತವಾಗಿ ತಯಾರಿಸ್ಕೊಳ್ಳುತ್ತೆ. ಇನ್ನೂ ಕೆಲವೇ ವಾರಗಳಲ್ಲಿ ಸಂಪೂರ್ಣ ಹೊಸ ರಕ್ತ ಕಣಗಳೇ ಉತ್ಪತ್ತಿಯಾಗುತ್ತೆ. ನಿಜ ಹೇಳ್ಬೇಕು ಅಂದ್ರೆ, ರಕ್ತದಾನ ಮಾಡೋದ್ರಿಂದ ನಮ್ಮ ಹೃದಯದ ಆರೋಗ್ಯ ವೃದ್ಧಿಸುತ್ತೆ, ದೇಹದಲ್ಲಿ ಹೆಚ್ಚುವರಿ ಕಬ್ಬಿಣಾಂಶ ನಿಯಂತ್ರಣಕ್ಕೆ ಬರುತ್ತೆ ಮತ್ತು ಮೂಳೆ ಮಜ್ಜೆಯಲ್ಲಿ ಹೊಸ ರಕ್ತ ಕಣಗಳ ಉತ್ಪಾದನೆಗೆ ಹೊಸ ಚೈತನ್ಯ ಸಿಗುತ್ತೆ ಸ್ನೇಹಿತರೆ. ಅಷ್ಟೇ ಅಲ್ಲ, ರಕ್ತದಾನಕ್ಕೂ ಮುಂಚೆ ನಿಮ್ಮ ರಕ್ತದೊತ್ತಡ, ಹಿಮೋಗ್ಲೋಬಿನ್ ಮತ್ತು ಸಾಮಾನ್ಯ ಆರೋಗ್ಯವನ್ನ ವೈದ್ಯರು ಸಂಪೂರ್ಣ ಉಚಿತವಾಗಿ ತಪಾಸಣೆ ಮಾಡ್ತಾರೆ. ಅಂದ್ರೆ ಇದೊಂದು ಉಚಿತ ಹೆಲ್ತ್ ಚೆಕಪ್ ಪಡೆದಂತೆ ಆಗುತ್ತೆ. ಸೊ ಸ್ನೇಹಿತರೆ, ಇವತ್ತೇ ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆ, ರೆಡ್ ಕ್ರಾಸ್ ರಕ್ತ ನಿಧಿ ಕೇಂದ್ರ ಅಥವಾ ನಿಮ್ಮ ಏರಿಯಾದಲ್ಲಿ ನಡೆಯುವ ರಕ್ತದಾನ ಶಿಬಿರಕ್ಕೆ ಭೇಟಿ ನೀಡಿ ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಿ. ಮುಖದಲ್ಲಿ ಸಾರ್ಥಕತೆಯ ಕಿರುನಗೆಯೊಂದಿಗೆ ಮನೆಗೆ ಬನ್ನಿ. ನೆನ್ಪಿಡಿ, ರಕ್ತ ನೀಡುವುದು ಕೇವಲ ಕರುಣೆಯಲ್ಲ, ಅದು ಪ್ರತಿಯೊಬ್ಬ ಜವಾಬ್ದಾರಿಯುತ ಪ್ರಜೆಯ ಕರ್ತವ್ಯ. ನಿಮ್ಮ ರಕ್ತದಾನ ಇನ್ನೊಬ್ಬರ ಜೀವಮಾನ ಅಂತ ಹೇಳ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮಹಾಲಕ್ಷ್ಮಿ ಸ್ವೀಟ್ಸ್.
3: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
4: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
3: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗೋ.
4: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
3: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
4: ಏನವಿ ಅದು?
3: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
4: ಹಂಗ ಅದ್ಯಾಕಂತೆ?
3: ಅಲ್ ಕಣವಿ ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
4: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
3: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನು ಹೇಳು, ಮರಿಬೇಡ.
5: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕ ಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕ ಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿರುವುದು ವಿಶೇಷ ಸರಣಿ ಕಾರ್ಯಕ್ರಮ ಗಾಂಧಿ ಓದು. ಮಹಾತ್ಮ ಗಾಂಧೀಜಿಯವರ ಚಿಂತನೆಗಳು ಮತ್ತು ಬರಹಗಳನ್ನು ಮರು ಓದುವ ಒಂದು ಪ್ರಯತ್ನ ಇದಾಗಿದೆ. ಈ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗ, ಮಿಂಚು ಐಡಿಯಾಸ್ ಬೆಂಗಳೂರು ಮತ್ತು ಸಿರಿ ಕ್ರಿಯೇಷನ್ಸ್ ಬೆಂಗಳೂರು ಇವರ ಸಹಯೋಗದಲ್ಲಿ ನಿರ್ಮಿಸಲಾಗಿದೆ. ಈಗ ಕೇಳಿ ಸರಣಿ ಕಾರ್ಯಕ್ರಮ ಗಾಂಧಿ ಓದು.

ನಮಸ್ಕಾರ. ಮಹಾತ್ಮ ಗಾಂಧೀಜಿ ಓದು ಸರಣಿ. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರ ಬಗ್ಗೆ ಒಂದು ಓದು ಸರಣಿಯನ್ನು ಮಾಡಬೇಕೆಂದು ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಈ ಸರಣಿಯಲ್ಲಿ ಕೇಳಬಹುದು. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರು ಬರೆದ ಆತ್ಮಕಥೆ ಅಥವಾ ನನ್ನ ಸತ್ಯಾನ್ವೇಷಣೆ ಪುಸ್ತಕದ ಭಾಗ 2 ಅಧ್ಯಾಯ 15. ಓದುತ್ತಿರುವವರು ಶಾಲಿನಿ ವಿಭಟ್. ಧಾರ್ಮಿಕ ಮಂಥನ. ಕ್ರೈಸ್ತ ಮಿತ್ರರೊಂದಿಗೆ ನನಗೆ ಉಂಟಾದ ಅನುಭವದತ್ತ ತಿರುಗಲು ಈಗ ಕಾಲ ಒದಗಿದೆ. ಮಿಸ್ಟರ್ ಬೇಕರ್ ನನ್ನ ಭವಿಷ್ಯವನ್ನು ಕುರಿತು ಹೆಚ್ಚು ಹೆಚ್ಚಾಗಿ ಚಿಂತಿಸತೊಡಗಿದ್ದರು. ನನ್ನನ್ನು ಅವರು ವೆಲ್ಲಿಂಗ್ಟನ್ ಕನ್ವೆನ್ಷನ್ ಅಂದರೆ ಕ್ರೈಸ್ತರ ಸಭೆಗೆ ಕರೆದುಕೊಂಡು ಹೋದರು. ಪ್ರೊಟೆಸ್ಟೆಂಟ್ ಕ್ರೈಸ್ತರು ತಮ್ಮಲ್ಲಿ ಧರ್ಮ ಜಾಗೃತಿ ಅಥವಾ ಆತ್ಮಶುದ್ಧಿಗಾಗಿ ಕೆಲವು ವರ್ಷಗಳಿಗೊಮ್ಮೆ ಇಂತಹ ಮೇಳಗಳನ್ನು ಕೂಡಿಸಿರುತ್ತಾರೆ. ಅದನ್ನು ಧರ್ಮದ ಪುನಃಪ್ರತಿಷ್ಠೆ ಅಥವಾ ಪುನರುದ್ಧಾರ ಎಂದು ಕರೆಯಬಹುದು. ವೆಲ್ಲಿಂಗ್ಟನ್ ಕನ್ವೆನ್ಷನ್ ಈ ಬಗ್ಗೆ ಹೆದ್ದಾಗಿತ್ತಿದು. ಆ ಸ್ಥಳದ ಪ್ರಸಿದ್ಧ ಧರ್ಮನಿಷ್ಠ ಅಂದರೆ ಡಿವೈನ್ ರದ ರೆವರೆಂಡ್ ಆಂಡ್ರೂ ಮರ್ರೆಯವರು ಆ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಆ ಸಮ್ಮೇಳನದ ಧಾರ್ಮಿಕ ಔನ್ನತ್ಯದ ವಾತಾವರಣ, ಅದರಲ್ಲಿ ಬಂದು ಭಾಗವಹಿಸುತ್ತಿದ್ದವರ ಉತ್ಸಾಹ, ಶ್ರದ್ಧೆ ಇವೆಲ್ಲ ನನ್ನನ್ನು ಅನಿವಾರ್ಯವಾಗಿ ಕ್ರೈಸ್ತ ಮತವನ್ನು ಆಲಂಗಿಸಿಕೊಳ್ಳುವಂತೆ ಮಾಡುವುದೆಂಬುದು ಮಿಸ್ಟರ್ ಬೇಕರ್ ಅವರ ನಂಬಿಕೆಯಾಗಿದ್ದಿತು. ಅವರ ಭರವಸೆ ಪ್ರಾರ್ಥನೆಯ ಪರಿಣಾಮಕಾರಿ ಶಕ್ತಿಯಲ್ಲಿತ್ತು. ಪ್ರಾರ್ಥನೆಯಲ್ಲಿ ಅವರಿಗೆ ಅನಂತ ಅಚಲವಾದ ವಿಶ್ವಾಸವಿತ್ತು. ಅಂತಃಕರಣಪೂರ್ವಕವಾಗಿ ಮಾಡಿದ ಪ್ರಾರ್ಥನೆಯನ್ನು ದೇವರು ಕೇಳಿಯೇ ಕೇಳುತ್ತಾನೆಂಬುದು ಅವರ ವಿಶ್ವಾಸವಾಗಿತ್ತು. ಅವರು ಬ್ರಿಸ್ಟಲ್ನ ಜಾರ್ಜ್ ಮುಲ್ಲರ್ ಅಂದರೆ ಒಬ್ಬ ಭಾವುಕ ಈಸಾಯಿ ಮುಂತಾದವರ ಉದಾಹರಣೆಯನ್ನು ಹೇಳುತ್ತಿದ್ದರು. ಮುಲ್ಲರ್ ಅವರು ನಿತ್ಯ ವ್ಯವಹಾರಕ್ಕೆ ಸಹ ಪೂರ್ಣವಾಗಿ ಪ್ರಾರ್ಥನೆಯನ್ನೇ ಅವಲಂಬಿಸುತ್ತಿದ್ದರು. ಪ್ರಾರ್ಥನೆಯ ಮಹಿಮೆಯನ್ನು ಕುರಿತು ಅವರ ಉಪನ್ಯಾಸವನ್ನು ನಾನು ತೆರೆದ ಮನಸ್ಸಿನಿಂದ ಆಲಿಸುತ್ತಿದ್ದೆ. ನನ್ನ ಅಂತರಾತ್ಮ ನಾನು ಕ್ರೈಸ್ತ ಮತವನ್ನು ಅಪ್ಪಿಕೊಳ್ಳಬೇಕೆಂದು ಪ್ರೇರೇಪಿಸಿದರೆ ನಾನು ಕ್ರೈಸ್ತನಾಗಲು ಯಾವ ಅಡ್ಡಿಯೂ ಬರಲಾರದೆಂದು ಅವರಿಗೆ ಆಶ್ವಾಸನೆ ಇದ್ದೆ. ಅಂತರಾತ್ಮನ ಪ್ರೇರಣೆಯಂತೆ ನಡೆಯಲು ಬಹುಕಾಲದಿಂದಲೇ ನಾನು ಅಭ್ಯಾಸ ಮಾಡಿಕೊಂಡಿದ್ದುದರಿಂದ ಈ ಆಶ್ವಾಸನೆಯನ್ನು ಕೊಡಲು ನಾನು ಹಿಂದೆಗೆಯಲಿಲ್ಲ. ಅಂತರಂಗ ಧ್ವನಿಗೆ ಅಧೀನನಾಗಿ ನಡೆಯುವುದರಲ್ಲಿ ನನಗೆ ಆನಂದವಿತ್ತು. ಅದಕ್ಕೆ ವಿರೋಧವಾಗಿ ನಡೆಯುವುದೆಂದರೆ ನನಗೆ ಕಷ್ಟವೂ ನೋವು ಉಂಟಾಗುತ್ತಿತ್ತು. ಹೀಗೆ ನಾವು ವೆಲ್ಲಿಂಗ್ಟನ್ಗೆ ಹೋದೆವು. ನನ್ನಂತಹ ಬಣ್ಣದ ಮನುಷ್ಯನನ್ನು ತನ್ನ ಒಡನಾಡಿಯಾಗಿ ಕರೆದುಕೊಂಡು ಹೋಗುವುದು ಮಿಸ್ಟರ್ ಬೇಕರ್ ಅವರಿಗೆ ತುಂಬ ಕಷ್ಟವಾಯಿತು. ನನ್ನ ಕಾರಣದಿಂದಲೇ ಅವರು ಅನೇಕ ವೇಳೆ ಅನೇಕ ತೊಂದರೆಗಳನ್ನು ಸಹಿಸಬೇಕಾಯಿತು. ಏಕೆಂದರೆ ಭಾನುವಾರ ಅಂದರೆ ಸಾಬತ್ ಮಿಸ್ಟರ್ ಬೇಕರ್ ಮತ್ತು ಸಂಗಡಿಗರು ಪ್ರಯಾಣ ಮಾಡುತ್ತಿರಲಿಲ್ಲ. ನಾವು ಉಳಿದುಕೊಂಡ ಊರಿನ ಹೋಟೆಲ್ ಯಜಮಾನರು ಬಹಳ ಚರ್ಚೆ ಮಾಡಿದ ನಂತರ ನನಗೆ ಇಳಿದುಕೊಳ್ಳುವುದಕ್ಕೆ ಅವಕಾಶ ಕೊಟ್ಟ. ಆದರೆ ನನ್ನನ್ನು ಭೋಜನ ಶಾಲೆಗೆ ಸೇರಿಸಲು ಖಂಡಿತ ಒಪ್ಪಲಿಲ್ಲ. ಮಿಸ್ಟರ್ ಬೇಕರರು ಅಷ್ಟು ಸುಲಭವಾಗಿ ಬಿಡುವರಾಗಿರಲಿಲ್ಲ. ಭೋಜನ ಶಾಲೆಗಳಿಗೆ ಬರುವ ಅತಿಥಿಗಳಿಗೆ ಈ ಹಕ್ಕು ಇದ್ದೇ ಇದೆ ಎಂದು ಅವರು ವಾದಿಸಿದರು. ಅವರ ಕಷ್ಟ ನನಗೆ ಅರ್ಥವಾಗುತ್ತಿತ್ತು. ವೆಲ್ಲಿಂಗ್ಟನ್ನಲ್ಲಿ ಸಹ ನಾನು ಅವರ ಜೊತೆಯಲ್ಲಿಯೇ ಉಳಿದೆ. ಇದರಿಂದ ಅವರಿಗೆ ಉಂಟಾದ ಕಿರುಕುಳಗಳು ನನ್ನ ಕಣ್ಣಿಗೆ ಬೀಳದಂತೆ ಎಷ್ಟೇ ಮರೆ ಮಾಡಿದರೂ ಅವೆಲ್ಲವೂ ನನ್ನ ಕಣ್ಣಿಗೆ ಬಿದ್ದವು. ಅದು ಕ್ರೈಸ್ತ ಭಕ್ತರ ಒಂದು ಸಮ್ಮೇಳನವಾಗಿತ್ತು. ಅವರ ಶ್ರದ್ಧೆಯನ್ನು ನೋಡಿ ನನಗೆ ತುಂಬ ಆನಂದವಾಯಿತು. ನಾನು ಅಲ್ಲಿ ರೆವರೆಂಡ್ ಮರ್ರೆಯವರನ್ನು ಸಂಧಿಸಿದೆನು. ನನಗಾಗಿ ಅನೇಕರು ಪ್ರಾರ್ಥಿಸುತ್ತಿದ್ದುದನ್ನು ನಾನು ನೋಡಿದೆ. ಅವರ ಕೆಲವು ಭಜನೆ ಗೀತೆಗಳು ನನಗೆ ಪ್ರಿಯವಾದವು. ಅವು ತುಂಬ ಇಂಪಾಗಿದ್ದವು. ಸಮ್ಮೇಳನ 3 ದಿನ ನಡೆಯಿತು. ಸಮ್ಮೇಳನಕ್ಕಾಗಿ ನೆರೆದಿದ್ದವರ ಧಾರ್ಮಿಕ ಭಕ್ತಿಭಾವ ನನಗೆ ಅರ್ಥವಾಯಿತು. ನಾನು ಅದನ್ನು ಮೆಚ್ಚಿದೆನು. ಆದರೆ ನನ್ನ ನಂಬಿಕೆಯನ್ನು, ನನ್ನ ಧರ್ಮವನ್ನು ಬದಲಾಯಿಸಲು ನನಗೆ ಏನೂ ಕಾರಣ ಕಾಣಲಿಲ್ಲ. ಕ್ರೈಸ್ತನಾಗುವುದರಿಂದ ಮಾತ್ರವೇ ಮನುಷ್ಯ ಸ್ವರ್ಗಕ್ಕೆ ಹೋಗಬಲ್ಲ, ಮೋಕ್ಷವನ್ನು ಹೊಂದಬಲ್ಲ ಎಂಬುದನ್ನು ನಂಬಲು ನನ್ನಿಂದ ಸಾಧ್ಯವಾಗಲಿಲ್ಲ.
ನಾನು ಹೀಗೆ ಕೆಲವು ಕ್ರೈಸ್ತ ಮಿತ್ರರೊಂದಿಗೆ ಸ್ಪಷ್ಟವಾಗಿ ಹೇಳಿದಾಗ ಅವರಿಗೆ ಆಶ್ಚರ್ಯವೂ ಖೇದವೂ ಉಂಟಾಯಿತು. ಆದರೆ ನಾನು ನಿರುಪಾಯನಾಗಿದ್ದೆ. ಈ ಅಧ್ಯಾಯ ಮುಂದುವರಿಯುವುದು. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಇದುವರೆಗೆ ಕೇಳಿದಿರಿ. ಪರಿಕಲ್ಪನೆ ಜಿಎಲ್ ಜನಾರ್ದನ್, ನಿರ್ದೇಶಕರು ರೇಡಿಯೋ ಶಿವಮೊಗ್ಗ ಹಾಗೂ ಸಾನಾ ಶ್ರೀಲಕ್ಷ್ಮಿ ಮಿಂಚು ಐಡಿಯಾಸ್ ಬೆಂಗಳೂರು. ಸಂಕಲನ ಹಾಗೂ ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡಬಾಗಿಲು ವಿಜಯಕುಮಾರ್. ವೈಷ್ಣವ ಜನತೋ ಗಾಯನ ಹಿರಿಯ ಗಾಯಕಿ ಪಿಆರ್ ಯಶೋಧ. ನಿರ್ಮಾಣ ಸಿರಿ ಕ್ರಿಯೇಷನ್ಸ್. ಈ ಕಾರ್ಯಕ್ರಮ ಬೆಂಗಳೂರಿನ ಮಿಂಚು ಐಡಿಯಾಸ್ ಹಾಗೂ ಸಿರಿ ಕ್ರಿಯೇಷನ್ಸ್ ಅವರ ಕೊಡುಗೆ.

0: ನಿಮ್ಮೂರಿನಲ್ಲಿ ಜಾತ್ರೆ, ಸಾಂಸ್ಕೃತಿಕ ಹಬ್ಬ ಅಥವಾ ಶಾಲಾ ಕಾಲೇಜಿನ ವಿಶೇಷ ಕಾರ್ಯಕ್ರಮಗಳಿವೆ?
1: ರಾಜಕೀಯೇತರ ಕಾರ್ಯಕ್ರಮಗಳು, ಅಪ್ಪಟ ಊರಿನ ಸಡಗರದ ಸಂಭ್ರಮವನ್ನ ಕ್ಷಣ ಮಾತ್ರದಲ್ಲಿ ಲಕ್ಷಾಂತರ ಜನರಿಗೆ ನಾವು ತಲುಪಿಸುತ್ತೇವೆ.
0: ವಿವರಗಳನ್ನು ಕೂಡಲೇ ವಾಟ್ಸ್ಆಪ್ ಮಾಡಿ 9686096279. ಸಂಖ್ಯೆ ಮತ್ತೊಮ್ಮೆ 9686096279.
1: ನಿಮ್ಮ ಊರಿನ ಸದ್ದು ಪ್ರಪಂಚಕ್ಕೆ ಕೇಳಿಸಲಿ.
2: ನಾವು ಮಕ್ಕಳು, ಮುಂದಿನ ಪ್ರಜೆಗಳು, ನಮಗೊಂದಿಷ್ಟು ಉಳಿಸಿ.
3: ವಾವ್, ಏನ್ ಮೇಡಮ್, ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
4: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
5: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
3: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
6: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
3: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ. ಬನ್ನಿ, ಅವಕಾಶ ಪಡೆದುಕೊಳ್ಳಿ.
0: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
8: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ಲ. ನಿಲ್ಲಿ, ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
9: ಹಾಗಾದ್ರೆ ನಾನು ಯಾವ ಹಾಲನ್ನು ಬಳಸಲಿ?
8: ಕೆಎಂಎಸ್ ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
10: ಬಳಸಿ ಪರಿಶುದ್ಧ ನಂದಿನಿ.
11: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
12: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
11: 9008500116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
13: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಸ್ನೇಹಿತರೆ, ನಾವಿವತ್ತು ನಮ್ಮ ವಚನ ವಿಹಾರ ಕಾರ್ಯಕ್ರಮದ ಮೂಲಕ ಮಡಿವಾಳ ಮಾಚಯ್ಯನವರ ಒಂದಷ್ಟು ವಿಚಾರಧಾರೆಯನ್ನ ತಿಳಿಯೋಣ. ನಮ್ಮ ಜೊತೆಗಿವತ್ತು ಭದ್ರಾವತಿಯ ಶರಣ ಸಾಹಿತ್ಯ ಪರಿಷತ್ತಿನ ಉಪಾಧ್ಯಕ್ಷರು ಹಾಗೆ ಕದಳಿ ಮಹಿಳಾ ವೇದಿಕೆಯ ಸದಸ್ಯರು ಆಗಿರುವಂತಹ ಶ್ರೀಮತಿ ಮಲ್ಲಿಕಾಂಬಾ ವಿರೂಪಾಕ್ಷ ಅವರು ನಮ್ಮ ಜೊತೆಗಿದ್ದಾರೆ. ಇವರು ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದ ಮೂಲಕ ಮಡಿವಾಳ ಮಾಚಯ್ಯನವರ ವಿಚಾರಧಾರೆಯನ್ನ ತಿಳಿಸಿಕೊಡ್ತಾರೆ. ಕೇಳೋಣ, ಬನ್ನಿ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೇಡಮ್, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಮಡಿವಾಳ ಮಾಚಯ್ಯನವರ ವಿಚಾರಧಾರೆಯನ್ನ ತಿಳಿಸಬಹುದಾ?
14: ಓಂ ಶ್ರೀ ಗುರು ಬಸವಲಿಂಗಾಯ ನಮ. ಎಲ್ಲರಿಗೂ ಶರಣ ಶರಣಾರ್ಥಿಗಳು. ನಾನು ಮಡಿವಾಳ ಮಾಚಯ್ಯನವರ ಒಂದೆರಡು ವಚನಗಳನ್ನು ಹಾಗೂ ಕಿರುಪರಿಚಯವನ್ನು ಮಾಡಿಕೊಡುತ್ತಿದ್ದೇನೆ. ಹಿಪ್ಪರಿಗಿ ಮೆರೆಯುತ್ತಲೀ ಉಪ್ಪರಿಗಿ ಆಗೆಂದು ತುಪ್ಪ ಹೊಳೆಯಾಗಿ

0: ಆಚಯ್ಯ ಕಡುಭಕ್ತ ತಾನಾಗಿ ಹಡೆದವರ ಕೆಲಸ ಕೈಗೊಂಡ ಊರೊಳಗೆ ಬಡವರಿಗೆ ಭಾಗ್ಯ ನಿಧಿಯಾದ ಮನೆ ಕೆಲಸ ಮಡಿವಾಳ ದಿನ ಕೆಲಸ ಶಿವಭಕ್ತಿ ಮನೆ ಬೆರೆತ ಲಿಂಗ ದೇಹದಲ್ಲಿ ಬಲು ಒಪ್ಪಿ ಕನಕ ಜನಕ್ಕಾಗಿ ಬಾಳಿದನು. ಇದು ಜನಪದ ಹಾಡು. ಮಡಿವಾಳ ಮಾಚಯ್ಯನವರು ಹುಟ್ಟಿದ ಪ್ರಾರಂಭದಿಂದ ಹಿಡಿದು ಲಿಂಗೈಕ್ಯವಾಗುವವರೆಗೂ ನಡೆದ ಘಟನೆಗಳನ್ನು ಜನಪದರು ಹಾಡುಗಳ ಮುಖಾಂತರ ನಮಗೆ ಇಂದು ಕೊಡುಗೆಯನ್ನು ನೀಡಿದ್ದಾರೆ. ಮಡಿವಾಳ ಮಾಚಯ್ಯನವರು ಹುಟ್ಟಿದ್ದು ಬಿಜಾಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ದೇವರ ಹಿಪ್ಪರಿಗೆಯಲ್ಲಿ. ಹಿಪ್ಪರಿಗೆಯು ಮಾಚಯ್ಯನವರಿಂದಲೇ ದೇವರ ಹಿಪ್ಪರಿಗೆಯಾಗಿದ್ದು ಮಾಚಯ್ಯನವರನ್ನು ಮಾಚಿ ದೇವ, ಮಾಚಿ ತಂದೆ ಎಂದು ಕರೆಯುತ್ತಾರೆ. ನಿಷ್ಠುರವಾದಿಯಾದ ಮಾಚಯ್ಯನವರು ಅಮರಗೊಂಡದ ಮಲ್ಲಿಕಾರ್ಜುನಯ್ಯ ಎಂಬ ಗುರುಗಳಿಂದ ದೀಕ್ಷೆಯನ್ನು ಪಡೆದು ಅವರಿಂದಲೇ ಉದ್ಧಾರನಾಗುತ್ತಾರೆ ಮಾಚಯ್ಯನವರು. ಗುರುಗಳಾದ ಮಲ್ಲಿಕಾರ್ಜುನವರು ನನಗೆ ಇಂತಹ ಶಿಷ್ಯ ದೊರಕಿರುವುದು ನನ್ನ ಪುಣ್ಯ, ನನ್ನ ಭಾಗ್ಯ ಎಂದಿದ್ದಾರೆ ಹಲವಾರು ವಚನಗಳಲ್ಲಿ. ಕಲ್ಲಿನಾಥನು ಮಾಚಯ್ಯನ ಆರಾಧ್ಯ ದೈವ. ಮಾಚಯ್ಯನವರ ತಂದೆ ಪರ್ವತಯ್ಯ, ತಾಯಿ ಸುಜ್ಞಾನಮ್ಮ, ವಚನಾಂಕಿತ ಕಲಿದೇವರ ದೇವ. ಒಟ್ಟು ವಚನಗಳು 352 ಎಂದು ವಚನ ಸಂಪುಟದಲ್ಲಿ ನಮಗೆ ಇಂದು ದೊರಕಿದೆ. ಮಾಚಯ್ಯನವರು ಬಸವಣ್ಣರಿಗಿಂತಲೂ ದೊಡ್ಡವರು. ಬಸವಣ್ಣನವರಿಗಿಂತ 20 ವರ್ಷ ದೊಡ್ಡವರಿರಬೇಕೆಂದು ಶಾಸನಗಳು ತಿಳಿಸುತ್ತದೆ. ಕ್ರಿಸ್ತಶಕ 1111 ಜನಿಸಿರಬಹುದು ಮಾಚಯ್ಯನವರು. ನಂತರದಲ್ಲಿ ಬಸವಣ್ಣನವರು 1131 ಜನಿಸಿದ್ದಾರೆ ಎಂದು ದಾಖಲೆಗಳಲ್ಲಿ ತಿಳಿದು ಬರುತ್ತದೆ. ಮಡಿವಾಳ ಮಾಚಯ್ಯನವರ ಹುಟ್ಟಿನ ಬಗ್ಗೆ ಪೌರಾಣಿಕ ಕಥೆಯೊಂದು ಅಂಟಿಕೊಂಡು ಅವರ ಮುಂದೆ ಹಿಂದೆ ಮುಂದೆ ಸಾಗುತ್ತಿದೆ. ಅಥವಾ ವೀರಭದ್ರನ ಅವತಾರವೆಂದು, ಗಣಾಧೀಶನ ಶಾಪದಿಂದ ಹುಟ್ಟಿದರೆಂದು ಪೌರಾಣಿಕ ಕಥೆಗಳು ಬಂದಿವೆ. ಅದೇನೇ ಇರಲಿ, ಕನ್ನಡ ನಾಡಿನಲ್ಲಿ ಜನ್ಮ ತಳೆದು ಅಂದಿನ ಜನಾಂಗದ ಮೈ ಮೇಲಿನ ಬಟ್ಟೆಯನ್ನು ಹಾಗೂ ಮನದ ಮೈಲಿಗೆಯನ್ನು ದೂರ ಮಾಡಿದ್ದು ಮಾತ್ರ ಮನೋನ್ನತಿಗಾಗಿ ಮಾಡಿದ ಕಾಯಕವೆಂದು ನಾವು ಇಂದು ಪರಿಗಣಿಸಬಹುದು. ತಂದೆ ತಾಯಿಯವರ ಕಾಯಕವನ್ನೇ ಭಕ್ತಿಯಿಂದ ಸಣ್ಣ ವಯಸ್ಸಿನಲ್ಲಿಯೇ ತಮ್ಮ ಮೈಗೂಡಿಸಿಕೊಂಡಿದ್ದರು ಮಾಚಯ್ಯನವರು. ಮಡಿವಾಳ ಮಾಚಯ್ಯನವರ ಒಂದೆರಡು ವಚನವನ್ನು ನೋಡೋಣ. ಅವರು ಬಸವಣ್ಣರಿಗಾಗಿಯೇ ಬರೆದಂತ ಒಂದು ವಚನವನ್ನು ನೋಡೋಣ. ಎತ್ತೆತ್ತ ನೋಡಿದಡತ್ತತ್ತ ಬಸವನೆಂಬ ಬಳ್ಳಿ, ಎತ್ತಿ ನೋಡಿದರೆ ಲಿಂಗವೆಂಬ ಗೊಂಚಲು, ಒತ್ತಿ ಹಿಂಡಿದರೆ ಭಕ್ತಿರಸವಯ್ಯ. ಆಯಿತು ಬಸವಣ್ಣನಿಂದ, ಸ್ವಾಯಿತು ಬಸವಣ್ಣನಿಂದ, ಸನ್ನಿತು ಬಸವಣ್ಣನಿಂದ, ಗುರು ಬಸವಣ್ಣನಿಂದ, ಲಿಂಗ ಬಸವಣ್ಣನಿಂದ, ಜಂಗಮ ಬಸವಣ್ಣನಿಂದ, ಪಾದೋದಕ ಬಸವಣ್ಣನಿಂದ, ಪ್ರಸಾದವೂ ಬಸವಣ್ಣನಿಂದ, ಅತ್ತ ಬಲ್ಲಿಡೆ ನೀವು ಕೇಳಿರೆ. ಬಸವ ಬಸವ ಬಸವ ಎಂದು ಮಜ್ಜನೆ ಕೆರೆದವನ ಭಕ್ತಿ ಶೂನ್ಯ ಕಾಣ ಕಲಿದೇವರ ದೇವ. ನೋಡಿ, ನಾವು ಪೂಜೆ ಮಾಡ್ಕೋಬೇಕಾರೆ ಬಸವ ಬಸವ ಅಂತ ಹೇಳ್ಕೊಂಡು ಪೂಜೆ ಮಾಡಿದ್ರೆ ಅದು ಶ್ರೇಷ್ಠತೆ ಇರುತ್ತೆ. ಇಲ್ಲ ಅಂದರೆ ಆ ಬಸವ ಅನ್ನೋದು ಬಿಟ್ಟು ಪದ ಬೇರೆ ನಾವು ಹೇಳ್ಕೊತ ಪೂಜೆ ಮಾಡೋದಂದರೆ ಅದು ಏನು ಶೂನ್ಯ, ಏನು ಇಲ್ದಂಗೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಲ್ಲದೆ ನಮ್ಮ ಭಕ್ತಿ ಏನಾಗಿದೆ, ಶರಣ ಸಾಹಿತ್ಯದಲ್ಲಿ ಬಸವಣ್ಣರೊಬ್ಬರು ಕಲ್ಯಾಣಕ್ಕೆ ಹೋದ್ರು, ಅಲ್ಲಿ ಸುತ್ತಲೂ ಹೇಗೆ ಬಂದು ಸೇರಿಕೊಂಡ್ರು, ಗೊಂಚಲು ಗೊಂಚಲು ದ್ರಾಕ್ಷಿ ಗೊಂಚಲು ಹೆಂಗಿರುತ್ತೆ ನೋಡಿ, ಹಾಗೆ ಶರಣರು ಬಂದು ಬಂದು ಬಂದು ಬಂದು ಎಲ್ಲ ಅಲ್ಲಿ ಕಲ್ಯಾಣಕ್ಕೆ ಸೇರ್ಕೊತ ಬಂದರು. ಅದು ನೋಡಿ, ಈ ವಚನನ ಎತ್ತಲಾಗಿ ನೋಡಿದ್ರು, ಆ ಕಡೆ ಯಾವ ಕಡೆ ತಿರುಗಿದ್ರು ಶರಣರನ್ನೇ ಕಾಣ್ತಾ ಇದ್ರು. ಅದನ್ನೇ ಹೇಳ್ತಾರೆ, ಎತ್ತ ನೋಡಿದರತ್ತ ಲಿಂಗವೆಂಬ ಗೊಂಚಲು, ಎತ್ತಿ ಹಿಂಡಿದ್ರೆ ಭಕ್ತಿ ರಸವಯ್ಯ. ಎಷ್ಟು ಜನ ಶರಣರದಲ್ಲಿ ಎಷ್ಟು ಭಕ್ತಿಯುತರ ಆಗಿರುವಂತ ಒಂದು ನಾಡಲ್ಲಿ ನಾನು ಇದೀನಿ ಅಂತ ತುಂಬಾ ಸಂತೋಷಭರಿತರವಾಗಿ ಈ ಒಂದು ವಚನವನ್ನು ಅವ್ರು ಬರೆದಿರ್ಬೋದು ಅಂತ ನಾವು ಅನ್ಕೋಬಹುದು. ಇನ್ನೊಂದು ವಚನ ಇದೆ, ಹೆಣ್ಣಿಗಾಗಿ ಸತ್ತಡೆ ಜನನ ಮರಣ, ಹೊನ್ನಿಗಾಗಿ ಸತ್ತಡೆ ಜನನ ಮರಣ, ಮಣ್ಣಿಗಾಗಿ ಸತ್ತಡೆ ಜನನ ಮರಣ, ಪರದನ ಪರಸತಿಗಾಗಿ ಸತ್ತಡೆ ಜನನ ಮರಣ. ಅಲ್ಲೂ ಇದೆ ನೋಡಿ ಜನನ ಮರಣ. ಶಿವಭಕ್ತರಿಗಾಗಿ ಏಕಲಿಂಗಾನುಷ್ಠಾನ ಸಂಪನ್ನನಾಗಿ ಶಿವಾಚಾರಕ್ಕಾಗಿ ಸತ್ತಡೆ ಮುಕ್ತಿ ಎಂದಾತ ಕಲಿದೇವರ ದೇವ. ನೋಡಿ, ನಾವು ಮುಕ್ತಿ ಪಡಿಬೇಕಾರೆ ಏನು ಯಾವುದು ನಾವು ಆಸೆ ಪಡಬಾರ್ದು. ಹೆಣ್ಣು ಹೊಣ್ಣು ಮಣ್ಣು ಪರದನ ಪರಸ್ತ್ರೀ ಇವ್ಯಾವುದನ್ನು ನಾವು ಆಸೆ ಪಡೆದಂಗಿದ್ರೆ ಏಕಲಿಂಗ ಅಂದ್ರೆ ಇಷ್ಟಲಿಂಗ ಅನ್ನೋ ಒಂದು ಕಟ್ಕೊಂಡು ಇಷ್ಟಲಿಂಗ ಪೂಜೆ ಮಾಡ್ಕೊಂತ ಇದ್ರೆ ನಾವು ಶಿವಾಚಾರಕ ಆಚಾರಕ್ಕೋಸ್ಕರ ಸಾಯ್ಬೇಕು, ನಾವು ಬೇರೆ ಯಾವ್ದಕ್ಕೂ ಸಾಯ್ಬಾರ್ದು, ಹೆಣ್ಣು ಹಣ್ಣು ಮಣ್ಣಿಗಾಗಿ ಸಾಯ್ಬಾರ್ದು. ಆ ತರವಾಗ ಸತ್ರ ಮಾತ್ರ ನಮಗೆ ಮುಕ್ತಿ ಎಂದ ಆತ ನಮ್ಮ ಕಲಿದೇವರ ದೇವ ಅಂತಾರೆ. ಅಂದ್ರೆ ಈ ಜಗತ್ತಿನಲ್ಲಿ ಹೆಣ್ಣು ಹಣ್ಣು ಮಣ್ಣಿಗಾಗಿ ಸತ್ತವರು ಕೋಟ್ಯಾನುಕೋಟಿ, ಆದರೆ ಶಿವಭಕ್ತರಿಗಾಗಿ ಏಕಲಿಂಗ ನಿಷ್ಠೆಯಿಂದ ಇದ್ದವರಿಗೆ ಮಾತ್ರ ಈ ಜನ್ಮ ಕಡೆಯದು, ಅದೇ ಮುಕ್ತಿ ಅಂತ ತಿಳಿಸ್ತಾ ಇದ್ದಾರೆ ಮಾಚಯ್ಯನವರು.
1: ಆದ್ಯ ವಚನಕಾರರಾದಂತ ಮಡಿವಾಳ ಮಾಚಯ್ಯನವರ ವಿಚಾರಧಾರೆಯನ್ನ ಶ್ರೀಮತಿ ಮಲ್ಲಿಕಾಂಬಾ ವಿರೂಪಾಕ್ಷ ಅವರು ತುಂಬಾ ಚೆನ್ನಾಗಿ ತಿಳಿಸಿದ್ರು. ಅಂದ್ರೆ ಮಾಚಯ್ಯನವರು ಹೇಳುವಂತೆ ಯಾವುದಕ್ಕೂ ಕೂಡ ನಾವು ಆಸೆಯನ್ನ ಪಡಬಾರ್ದು, ಅತಿ ಆಸೆ ಪಟ್ರೆ ಅದರಿಂದ ನಮ್ಗೆ ಅನಾಹುತ ಆಗುತ್ತೆ ಅಥವಾ ನಮಗೆ ತೊಂದರೆ ಆಗುತ್ತೆ. ಅತಿ ಆಸೆ ಪಟ್ಟವರು ಸಮಾಜದಲ್ಲಿ ಸಾಕಷ್ಟು ಜನ ಅಧೋಗತಿಗೆ ಹೋಗಿರೋದನ್ನ ನಾವು ಕಾಣ್ತೀವಿ. ಇದೇ ರೀತಿ ದಾಸಿಮಯ್ಯನವರು ಕೂಡ ತಮ್ಮ ವಚನದಲ್ಲಿ ಹೇಳಿರುವ ವಿಚಾರಧಾರೆಯನ್ನ ಕೇಳ್ತಾ ಇದ್ವಿ. ನಂತರದಲ್ಲಿ ಸಹ ಜೇಡರ ದಾಸಿಮಯ್ಯನವರ ಇನ್ನಷ್ಟು ವಿಚಾರಧಾರೆಯನ್ನ ತಿಳಿಯೋಣ. ಅದಕ್ಕೂ ಮೊದಲು ಒಂದು ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭದ್ರಾವತಿಯ ವಚನ ಸಾಹಿತ್ಯ ಪರಿಷತ್ತಿನ ಉಪಾಧ್ಯಕ್ಷರಾದಂತಹ ಶ್ರೀಮತಿ ಮಲ್ಲಿಕಾಂಬಾ ವಿರೂಪಾಕ್ಷ ಅವರು ಮಡಿವಾಳ ಮಾಚಯ್ಯನವರ ವಿಚಾರಧಾರೆಯನ್ನು ಹೇಳ್ತಾ ಇದ್ದು ಈಗ ಸಹ ಇನ್ನಷ್ಟು ವಿಚಾರವನ್ನ ಹೇಳ್ತಾರೆ, ಕೇಳೋಣ.
3: ಮಾಚಯ್ಯನವರ ಜೀವನದಲ್ಲಿ ಅನೇಕ ಪ್ರಸಂಗಗಳು ಬರುತ್ತವೆ. ಬಿಜ್ಜಳನ ಪ್ರಸಂಗವು ಒಂದಾದರೆ ಮತ್ತೊಂದು ನುಲಿಯ ಚೆಂದಯ್ಯನವರ ಪ್ರಸಂಗ. ನುಲಿಯ ಚೆಂದಯ್ಯನವರೊಮ್ಮೆ ಕೆರೆಯಲ್ಲಿ ಹುಲ್ಲನ್ನು ತೊಳೆಯುತ್ತಿರುವಾಗ ಅವರಿಷ್ಟಲಿಂಗ ಜಾರಿ ಕೆರೆಯೊಳಗೆ ಬೀಳುತ್ತದೆ. ತಾನಾಗಿಯೇ ಬಿದ್ದು ಹೋದ ಲಿಂಗವನ್ನು ಮತ್ತೇಕೆ ಧರಿಸುವುದು? ನಾನು ಭಾವಲಿಂಗವೊಂದನ್ನೇ ಪೂಜಿಸುವೆನು ಎಂದು ಚೆನ್ನಯ್ಯನವರು ಇಷ್ಟಲಿಂಗವಿಲ್ಲದೇ ಇರುತ್ತಾರೆ. ಇದನ್ನು ಅರಿತ ಮಡಿವಾಳ ಮಾಚಯ್ಯನವರು, ಸವಿ ಸಾಕು, ಹಣ್ಣು ಬೇಡವೆನ್ನಬಹುದೇ? ಚೆಂದಯ್ಯ, ಹಣ್ಣು ಇದ್ದರಲ್ಲವೇ ಸವಿ. ಇಷ್ಟಲಿಂಗ ಬೇಡ, ಭಾವಲಿಂಗ ಬೇಕೆಂಬುದು ಭ್ರಮೆ. ಅರಿದಿಹನೆಂದು ಕ್ರಿಯೆಯ ಬಿಡಬಹುದೇ? ಕಚ್ಚುವ ತಿಗಣೆಗಾಗಿ ಮನೆಯ ಸುಟ್ಟುವರುಂಟೆ? ಗುರುಪೂಜೆ ಅರಿಯನೆಂದು ಲಿಂಗಪೂಜೆಯೇ ಬಿಡಲಾಗದು. ಲಿಂಗಪೂಜೆ ಅರಿದನೆಂದು ಜಂಗಮ ಪೂಜೆ ಬಿಡಲಾಗದು. ಜಂಗಮ ಪೂಜೆ ಅರಿಯನೆಂದು ಶರಣರ ಸಂಘ ಬಿಡಲಾಗದು. ಇದು ಕಾರಣ ಶರಣರ ಸಂಘ ಸಮ್ಯಕ್ ಜ್ಞಾನವಲ್ಲದೆ ಕಲಿದೇವಯ್ಯನ ಕೂಡುವ ಕೂಟ ಕಾಣಬಾರದು, ಓಹಬಾರದು ಚೆಂದಯ್ಯ ಎಂದು ಚೆಂದಯ್ಯನವರನ್ನು ತಿದ್ದಲು ಪ್ರಯತ್ನಿಸುತ್ತಾರೆ. ಆದರೆ ಚೆಂದಯ್ಯನವರು ಇವರ ಮಾತಿಗೆ ಒಪ್ಪುವುದಿಲ್ಲ. ಆಗ ಮಡಿವಾಳ ಮಾಚಿದೇವರು ಈ ಚರ್ಚೆಯನ್ನು, ಈ ವಿಷಯವನ್ನು ನಾವು ಅನುಭವ ಮಂಟಪದಲ್ಲಿಯೇ ಚರ್ಚಿಸೋಣವೆಂದು ಅನುಭವ ಮಂಟಪಕ್ಕೆ ತರುತ್ತಾರೆ. ಅಲ್ಲಿ ಎಲ್ಲ ಶರಣರೊಡಗೂಡಿ ಈ ಒಂದು ವಿಷಯವನ್ನು, ಇಷ್ಟಲಿಂಗವಿಲ್ಲದೆ ನಾವು ಇರಬಹುದೇ, ಇಷ್ಟಲಿಂಗ ಸಾಕಾರ ಬೇಕೇ ಬೇಡವೇ ಎನ್ನುವ ಒಂದು ಪ್ರಶ್ನೆನ ಇಡ್ತಾರೆ. ಅವು ಎಲ್ಲ ಶರಣರು ಚರ್ಚೆ ಮಾಡಿ, ಇಲ್ಲ, ನಮಗೆ ಇಷ್ಟಲಿಂಗ ಧಾರಣೆ ಆದ ಮೇಲೇನೆ ನಾವು ದೇವರನ್ನ ಸಾಕ್ಷಾತ್ಕಾರಗೊಳಿಸಕ್ಕೆ ಸಾಧ್ಯತೆ ಅಂತ ತಿಳಿಸ್ತಾರೆ. ಹಲವಾರು ವಚನಗಳ ಮೂಲಕ ತಿಳಿ ಹೇಳಿ ಚೆಂದಯ್ಯರನ್ನ ಒಪ್ಪಿಸಿ ಮತ್ತೆ ಇಷ್ಟಲಿಂಗವನ್ನು ಧರಿಸುವಂತೆ ಮಾಡ್ತಾರೆ. ಮತ್ತೊಂದು ಪ್ರಸಂಗ ಬರ್ತದೆ. ಒಮ್ಮೆ ಬಸವಣ್ಣವರು ಏನ್ ಮಾಡ್ತಾರೆ, ಅವರ ಬಾಯಿಂದಲೇ ಬೇಡುವ ಭಕ್ತರಿಲ್ಲದೆ ಬಡವನಾದೆನೆಂಬ ಉದ್ಗಾರ ಹೊರಗಡೆ ಬೀಳುತ್ತೆ. ಬೇಡವರಿಲ್ಲ, ಅದಕ್ಕೆ ನಾನು ಯಾರಿಗೂ ಏನು ಕೊಡಕ್ಕಾಗ್ತಿಲ್ಲ ಅನ್ನೋದೊಂದು ಮಾತು ಬಸವಣ್ಣರು ಹೇಳ್ಬಿಡ್ತಾರೆ. ಅದು ಮಡಿವಾಳ ಮಾಚಯ್ಯದೇವರಿಗೆ ತುಂಬಾ ಬೇಜಾರಾಗುತ್ತೆ. ಅವ್ರು ಹೇಳ್ತಾರೆ, ಭಕ್ತನೊಬ್ಬನ ಬಾಯಿಯಿಂದ ಮಾಚಯ್ಯ ಕಿವಿಯವರೆಗೂ ಹೋಗುತ್ತದೆ. ಇದನ್ನು ಕೇಳಿ ಕಿವಿ ಮುಚ್ಚಿಕೊಳ್ಳುತ್ತಾರೆ ಮಾಚಯ್ಯನವರು. ಬಸವಣ್ಣನವರಿಗೂ ಇಂತಹ ಬಿಮ್ಮು ಬರಬೇಕೇ? ಶಿವಶಿವ, ಇದನ್ನೇನು ಕೇಳಿದೆ, ಇದೆಂತಹ ಭಕ್ತಿ ಎಂದು ನೊಂದು ನುಡಿಯುತ್ತಾರೆ. ಈ ಸಂಗತಿಯನ್ನು ಕೇಳಿದ ಬಸವಣ್ಣನವರು ಓಡಿ ಬರ್ತಾರೆ. ಅಯ್ಯೋ, ಮಾಚಯ್ಯನವರಿಗೆ ಮತ್ತು ಇತರ ಎಲ್ಲರ ಶರಣರಿಗೆ ಎಂಥ ಒಂದು ಮಾತು ಹೇಳಿ ನಾವು ಮಾಡಿಬಿಟ್ಟಿದ್ದೀನಲ್ಲ ಅಂತೇಳಿ ಅವರು ಓಡಿ ಬಂದು ಮಾಡ್ತಾರೆ. ಮಾಚಿದೇವರಿಗ ಕಾಲಿಗೆ ನಮಸ್ಕಾರ ಮಾಡಿ ಕ್ಷಮೆ ಬೇಡ್ತಾರೆ. ಬಸವಣ್ಣನವರೇ, ಉಳಿದ ಭಕ್ತರೆಲ್ಲ ಬೇಡುವುದಕ್ಕೆ ಹುಟ್ಟಿದರೆ ಬಡ ಬಿಕನಾಸಿಗಳೇ ಅವರೇನು? ನೀವು ಕೊಡಲಿಕ್ಕಾಗಿಯೇ ನೀವು ಹುಟ್ಟಿದ್ದೀರಾ? ಹಂಗಾರೆ ನಿಮ್ಮ ಹತ್ರ ಐಶ್ವರ್ಯ ಇದೆ ಅಂತೇಳಿ ಹಂಗಾರೆ ನೀವು ಮಹಾದಾನಿಗಳಲ್ಲವೇ ಎಂದು ಟೀಕಿಸಿ ನುಡಿಯುತ್ತಾರೆ ಮಾಚಯ್ಯನವರು. ಅದಕ್ಕೆ ಬಸವಣ್ಣವ್ರಿಗೆ ಏನಾಗುತ್ತೆ, ಎಂಥ ಮಾತು ಕೇಳಿಬಿಟ್ಟೆ ಅಂತೇಳಿ ಭೂಮಿಗೆ ಇಳಿದು ಬಿಟ್ಬಿಡ್ತಾರೆ. ಅಂದರೆ ಅಷ್ಟು ಕೆಳಮಟ್ಟಕ್ಕೆ ಹೋಗ್ಬಿಟ್ಟೆ ನಾನು, ಎಂಥ ವಿಚಾರ ನಾನು ಹೇಳಿ ಎಂಥ ಬಾಯಿ ತಪ್ಪಿ ನುಡಿದ್ಬಿಟ್ನಲ್ಲ ಅಂತ ನೋವು ಮಾಡ್ಕೊತಾರೆ. ಅವಾಗ ಅವರಲ್ಲಿ ಕೇಳ್ಕೊತಾರೆ ಮಡಿವಾಳ ಮಾಚಯ್ಯನವರಲ್ಲಿ, ನಾನು ಮರುಳ, ನೀವು ಅರಿವಿನ ತಿರಳು, ನಾನು ರಂಜಕ, ನೀವು ನಿರಂಜಕರು, ನಾನು ಮರವೆಯಿಂದ ತಪ್ಪನ್ನು ನೀವು ಅರಿವಿನಿಂದ ತಿದ್ದಬೇಕು ಎಂದು ಬೇಡಿಕೊಳ್ಳುತ್ತಾರೆ. ನೋಡಿ ಎಷ್ಟು ವಿನಯ ಇದೆ. ನಾನು ಮರವೆ ನಂಗೆ ಮುಸುಕು ಮುಚ್ಚಿಬಿಟ್ಟಿದೆಯಪ್ಪ, ನಾನು ದಡ್ಡ ಪೆದ್ದ ನಾನು, ಆದರೆ ನೀವು ಅರಿವಿನ ತಿರಳು ಅಂತಾರೆ. ಎಷ್ಟು ಜ್ಞಾನಿಗಳು ನೋಡಿ ಅವರು. ಬಸವಣ್ಣವರು, ನೀವು ಅರಿವಿನ ತಿರಳಪ್ಪ, ಅದಕ್ಕೋಸ್ಕರ ನೀನು ನನ್ನನ್ನು ಕ್ಷಮಿಸಿಬಿಡು ಅಂತ ಬೇಡ್ಕೊತಾರೆ. ಅವಾಗ ಮಾಚಯ್ಯನವ್ರಿಗೆ ಮನಸ್ಸು ಕರಗುತ್ತಲ್ವಾ, ಯಾರಿಗಾದ್ರೂ ಅವರ ಒಂದು ವಿನಯ, ಶಾಂತಿ, ಇಂದ್ರಿಯ ನಿಗ್ರಹತೆ, ನಿರ್ವಂಚನೆ, ಸತ್ಯ, ಸ್ಥಿರ ಬುದ್ಧಿ, ನಿರಂಕಾರ, ಭೀತಿ, ಅನುಸರಣೆ, ಭಕ್ತಿ ಇವೆಲ್ಲ ಕುರುವಾಗಿರೋದು ನಮ್ಮ ಬಸವಣ್ಣರಿಗೆ ಮಾತ್ರ ಒಪ್ಪುತ್ತೆ. ಆದರೆ ಅಂಥ ಬಸವಣ್ಣರ ಬಾಯಿಲಿಂತ ಮಾತು ಬಂದ್ಬಿಡ್ತಲ್ಲ ಅಂತ ಬೇಸರ ಆದರೂ ಇಂಥ ಮೂರ್ತಿಗೆ ಈ ಕುರುಗಳನ್ನಿಟ್ಟುಕೊಂಡು ಭಕ್ತಿಯ ರಹಸ್ಯವನ್ನು ಅರಿದು ತನ್ನ ಕಾಯಕಕ್ಕೆ ಸಹಜವಾದ ರೀತಿಯಲ್ಲಿ ಬಸವಣ್ಣನವರನ್ನ ಸಮಾಧಾನ ಪಡಿಸ್ತಾರೆ. ಅದಕ್ಕೆ ಅವರು ಉದಾಹರಣೆ ಸುತ್ತ ಒಂದು ಕೊಡ್ತಾರೆ. ಅಗಸ ಮುನಿಸುವುದು ಮಲಿನಕ್ಕೆ ವಸ್ತ್ರಕ್ಕಲ್ಲ ಅಲ್ವಾ? ಬಟ್ಟೆ ಏನು ಗಲೀಜಾಗಿದೆ ಅಂತ ನಾವು ಜೋರು ಮಾಡ್ತೀವಿ ಹೊರತು ಬಟ್ಟೆಗೆ ನಾವು ಬೈತೀವ? ಇಲ್ಲ. ಶರಣ ಮುನಿಸುವುದು ಅವಗುಣಕ್ಕೆ. ನೋಡ್ರಿ, ಅವಗುಣ ಇದ್ರೆ ಮಾತ್ರ ಅವ್ರಿಗೆ ಮುನಿಸು ಬರುತ್ತೆ. ಶಿವಭಕ್ತರಿಗೆಲ್ಲಪ್ಪ ನಮ್ಮಂತರಿಗೆಲ್ಲ ಬರೋದಿಲ್ಲ ಸಿಟ್ಟು ಕೋಪ ಎಲ್ಲ. ನಾನೆಂಬುದು ಮರೆತು ಬಿಡಿ, ನನ್ನನ್ನು ಮರೆತು ಬಿಡಿ. ಪುಟವಿಟ್ಟ ಚಿನ್ನದಂತೆ ನಿಮ್ಮ ಭಕ್ತಿ ಇನ್ನಷ್ಟು ತಳತಳಿಸುತ್ತದೆ ಎಂದು ಸಂತೈಸುತ್ತಾರೆ ಮಡಿವಾಳ ಮಾಚಿ ದೇವರು. ಹೀಗೆ ಹಲವಾರು ಪ್ರಸಂಗಗಳು ಅವರಲ್ಲಿ ಅವರ ಒಂದು ಜೀವನದಲ್ಲಿ ಬರ್ತವೆ. ಮುಂದೆ ಅಕ್ಮಾದೇವಿ ಸುತ್ತನೂ ಅಷ್ಟೇ, ಅವಳು ಹೇಳ್ತಾಳೆ ಅಕ್ಮಾದೇವಿ ಬಂದರು ಅಂತ ಗೊತ್ತಾದ್ಮೇಲೆ ಅಲ್ಲಿ ಹೋಗಿ ಅವ್ರನ್ನ ಮಡಿ ಹಾಸ್ಕೊಂಡು ಕರ್ಕೊಂಬರ್ಬೇಕು ಅಂತ ಮಡಿಯನ್ನ ಎಲ್ಲ ಬಟ್ಟೆಗಳನ್ನೆಲ್ಲ ಮಡಿ ಮಾಡಿಕೊಂಡು ಅವಳು ನೆಲ ಮೇಲೆ ನಡೆಯೋದು ಬೇಡ ಅಂತೇಳಿ ಕರ್ಕೊಂಬರಕ್ಕೆ ಹೋಗ್ತಾರೆ, ಮಡಿ ಹಾಸ್ತಾರೆ. ಆದರೆ ಅವಳು ಹೇಳ್ತಾಳೆ ನಿಮ್ಮ ಮಡಿ ಹಾಸಿದ ಬಟ್ಟೆ ಮೇಲೆ ನಾನು ನೆಡ್ಕೊಂಬರೋಷ್ಟು ಯೋಗ್ಯತೆ ಪಡೆದಿದ್ದೀನ ಅಂತ ಅಂತ ಮಹಾತಾಯಿ ವಿರಾಗಿಣಿ ವೈರಾಗಿಣಿ ಅಂತ ಅಕ್ಕಮಹಾದೇವಿ ತಾಯಿಯವ್ರು ಕೇಳ್ತಾರೆ. ಅವಾಗಿಲ್ಲ, ನೀವು ನೆಡೆದು ಬಂದ್ರೇ ನನಗೆ ಸಮಾಧಾನ ಅಂತೇಳಿ ಅದನ್ನು ನೆಡೆಸ್ಕೊಂಬರ್ತಾರೆ ಅಂತ ಒಂದು ಪ್ರಸಂಗ ಸುತ್ತ ಇದರಲ್ಲಿ ನಾವು ಕಾಣಬಹುದು.
2: ಮಡಿವಾಳ ಮಾಚಯ್ಯನವರ ವಿಚಾರಧಾರೆಯನ್ನ ಶ್ರೀಮತಿ ಮಲ್ಲಿಕಾಂಬಾ ವಿರೂಪಾಕ್ಷ ಅವರು ಹೇಳ್ತಾ ಇದ್ರು. ಅಂದ್ರೆ ಮಡಿವಾಳ ಮಾಚಯ್ಯನವರು 12ನೇ ಶತಮಾನದಲ್ಲಿಯೇ ಶೋಷಣೆಗೆ ಒಳಗಾದವರು. ಜಾತೀಯತೆಯಿಂದ ಮೇಲು ಕೀಳು ಎಂಬ ತಾರತಮ್ಯಕ್ಕೆ ಒಳಗಾದಂತಹ ವ್ಯಕ್ತಿಗಳನ್ನಿರ್ಬೋದು, ಹಾಗೆ ದೀನ ದಲಿತರಿಗೆ ಅಸಹನೀಯ ಬದುಕಿಗೆ ತುತ್ತಾದವರಿಗೆ ಇವರೆಲ್ಲರೂ ಕೂಡ ಸಮಾಜದಲ್ಲಿ ಒಳ್ಳೆಯ ರೀತಿಯಲ್ಲಿ ಬದುಕನ್ನ ಕಟ್ಕೊಳ್ಬೇಕು ಎಂಬ ಆಶಯವನ್ನ ಹೊಂದಿದವರು ಮಡಿವಾಳ ಮಾಚಯ್ಯನವರು. ಸರ್ವರಿಗೂ ಸಮ ಪಾಲು, ಸರ್ವರಿಗೂ ಸಮ ಬಾಳು ಎಂಬ ನಿಲುವನ್ನ ಹೊಂದಿದವರು ಶರಣರಾದಂತಹ ಮಡಿವಾಳ ಮಾಚಯ್ಯನವರು. ಅದರಿಂದ ಇವರು ಸಾಮಾಜಿಕ ಕ್ರಾಂತಿಯನ್ನೇ ಕೈಗೊಳ್ತಾರೆ. ಶರಣರ ಅಗ್ರಗಣ್ಯ ಬಳಗದಲ್ಲಿ ಮಡಿವಾಳ ಮಾಚಯ್ಯನವರು ಅತ್ಯಂತ ಪ್ರಕಾಶಮಾನವಾದಂತಹ ವ್ಯಕ್ತಿತ್ವವನ್ನ ಹೊಂದಿದವರು ಅಂತಾನೆ ಹೇಳ್ಬೋದು. ಇಂತಹ ಮಹಾನ್ ವ್ಯಕ್ತಿಯ ಕುರಿತಾಗಿ ಶ್ರೀಮತಿ ಮಲ್ಲಿಕಾಂಬೋರ್ ಮಾಹಿತಿ ಹೇಳ್ತಾ ಇದ್ರು. ನಂತರದಲ್ಲಿ ಸಹ ಇನ್ನಷ್ಟು ವಿಚಾರವನ್ನ ಹೇಳ್ತಾರೆ, ಕೇಳೋಣ. ಅದಕ್ಕೂ ಮೊದಲು ಒಂದ್ ಹಾಡ್ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭದ್ರಾವತಿಯ ವಚನ ಸಾಹಿತ್ಯ ಪರಿಷತ್ತಿನ ಉಪಾಧ್ಯಕ್ಷರಾದಂತಹ ಶ್ರೀಮತಿ ಮಲ್ಲಿಕಾಂಬಾ ವಿರೂಪಾಕ್ಷ ಅವರು ಮಡಿವಾಳ ಮಾಚಯ್ಯನವರ ವಿಚಾರಧಾರೆಯನ್ನ ಹೇಳ್ತಾ ಇದ್ದು, ಈಗ ಸಹ ಇನ್ನಷ್ಟು ವಿಚಾರವನ್ನ ಹೇಳ್ತಾರೆ, ಕೇಳೋಣ. ಬನ್ನಿ.
1: ಕಡೆಗೆ ಪ್ರಯಾಣ ಮಾಡ್ತಾರೆ ಎಲ್ಲರೂ, ಯಾರು ಅಕ್ಕನಾಗಮ್ಮ, ಚನ್ನಬಸವಣ್ಣ, ನುಲಿಯ ಚಂದಯ್ಯ, ಗೌರಮ್ಮ, ಇನ್ನೂ ಹೆಚ್ಚಿನ ಡೋಹರ ಕಕ್ಕ, ಇವರೆಲ್ಲರೂ ಸೇರಿಕೊಂಡು ಈ ವಚನ ಸಂರಕ್ಷಣೆ ಮಾಡೋಕ್ಕೋಸ್ಕರ ತಮ್ಮ ಬೆನ್ಮೇಲೆ, ತಮ್ಮ ಕುದುರೆ ಗಾಡಿಗಳ ಮೇಲೆ ಎಲ್ಲ ವಚನ ಸಾಹಿತ್ಯನ ತುಂಬಿಕೊಂಡು ಆ ಒಂದು ಉಳಿವೆಯ ಗುಹೆಯಲ್ಲಿ ಅದನ್ನು ಸಂರಕ್ಷಣೆ ಮಾಡಿ ಇಡ್ತಾರೆ. ಅದರಲ್ಲಿ ಮುಖ್ಯ ಪಾತ್ರ ನಮ್ಮ ಮಡಿವಾಳ ಮಾಚಯ್ಯನವ್ರದ್ದು. ಅಂದರೆ ಏನಪ್ಪ ಅಂದರೆ, ಅವರು ಮುಂದೆ ಮುಂದೆ ಕಳಿಸಿ, ಇವರು ಹಿಂದಿಂದ ಬಿಜ್ಜಲನ ಸೈನಿಕರಿಗೆ ಸದೆ ಬಡಿತಾ ಅವ್ರನ್ನ ಅವರಿಂದ ಸಂರಕ್ಷಣೆ ಮಾಡ್ಕೊತ ಉಳಿವಿ ತನಕ ತಲುಪಿ ಉಳಿವೆಯ ಒಂದು ಗುಹೆಯೊಳಗೆ ಹೋಗಿ ಅವ್ರು ಚೆನ್ನಾಗಿ ಆರಾಮಾಗಿದ್ದಾರೆ ಅಂತಂದ್ಮೇಲೆ ಮತ್ತಿವರು ಆ ಕಡೆ ಜನ ಹೋಗಬಾರ್ದು, ನಾನು ಈ ಕಡೆ ಬಂದುಬಿಟ್ರೆ ಆ ಕಡೆ ಜನ ಹೋಗಲ್ಲ ಅಂತ ತಿಳ್ಕೊಂಡು ಏನು ಮಾಡ್ತೀವಿ, ಇವರು ಮತ್ತೆ ವಾಪಸ್ ಬರಬೇಕಾದ್ರೆ ಅಲ್ಲಿ ಲಿಂಗೈಕ್ಯರ ಆಗ್ತಾರೆ ಅಂತ ಹೇಳ್ತಾರೆ. ಕೆಲವರು ನಾವು ಹುಟ್ಟಿದ ಹಿಪ್ಪರಿಗೆ ಬಂದು ಲಿಂಗೈಕ್ಯರಾದರು ಅಂತಾರೆ. ಇತಿಹಾಸ ಯಾವುದೇನಾರ ಇರಲಿ, ಅವ್ರು ಮಾಡಿರೋಂಥ ತ್ಯಾಗ ಬಲಿದಾನ ನಮಗೆ ಇವತ್ತು ಇಷ್ಟು ವಚನ ಸಾಹಿತ್ಯ ಉಳಿಲಿಕ್ಕೆ ಸಾಧ್ಯ ಆಗಿದೆ ಅಂದರೆ ಅದರಲ್ಲಿ ನಮ್ಮ ಮಾಚಯ್ಯದೇವರ ಪಾಲು ಅತಿ ಹೆಚ್ಚಾಗಿದೆ. ಹಾಗಾಗಿ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಮತ್ತೊಂದು ಸತಿ ಎಲ್ಲ ಶರಣ ಶರಣಾರ್ಥಿಗಳನ್ನ ತಿಳಿಸ್ತಾ, ಹಾಗೆ ಅದೇ ರೀತಿ ಜನಪದರು ಸುತ್ತ ಕೊನೆಯದಾಗಿ ಒಂದು ಜನಪದ ಗೀತೆಯನ್ನು ಹಾಡಿ ಈ ಕಾರ್ಯಕ್ರಮಕ್ಕೆ ಮುಕ್ತಾಯವನ್ನು ಹೇಳೋಣ. ಹೊನ್ನಿಯ ಹುಳದಂಗ ಮುನ್ನು

0: ನೈಂಗೆ ತಪ್ಪದಲೆ ತಲೆ ಬಾಗುವೆವು, ಮುಪ್ಪಾಗದಿರಲಿ ನಮಹಾಡು, ಮುಪ್ಪಾಗದಿರಲಿ ನಮಹಾಡು ಮಾಚಯ್ಯ, ಅಪಿಹಾದಿಯನು ತೋರುತ್ತಲೀ ತೋರುತ್ತಲೀ. ನಮ್ಮ ಸರಿಯಾದ ದಾರಿಗೆ ನಮ್ಮ ನಿಮ್ಮೆಲ್ಲರನ್ನ ತಗೊಂಡೋಗ್ಲಿ ಅಂತ ಮಾಚಿ ದೇವರಲ್ಲಿ ಬೇಡ್ಕೊಂತ ಇಷ್ಟೊತ್ತು ಹೇಳಲು ಅವಕಾಶ ಮಾಡಿಕೊಟ್ಟ FM ರೇಡಿಯೋ ಪವಿತ್ರ ಮೇಡಮ್ ಅವರಿಗೂ, ತಮಗೂ, ಕೇಳಿದ ತಮಗೂ ಮತ್ತೊಮ್ಮೆ ಧನ್ಯವಾದಗಳು. ಶರಣಾರ್ಥಿಗಳು.
1: ಧನ್ಯವಾದಗಳು ಮೇಡಮ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಶಿವಶರಣರಾದಂತಹ ಮಡಿವಾಳ ಮಾಚಯ್ಯನವರ ವಿಚಾರಧಾರೆಯನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ಮಡಿವಾಳ ಮಾಚಯ್ಯನವರ ಘನ ವ್ಯಕ್ತಿತ್ವ, ಹಾಗೆ ಇತರ ಶಿವಶರಣರ ಕುರಿತಾಗಿ ಹೇಳಿರುವಂತಹ ವಿಚಾರಧಾರೆ, ಈ ಎಲ್ಲ ಸಮಗ್ರ ಮಾಹಿತಿಯನ್ನ ತಿಳಿಸ್ಕೊಟ್ಟಂತ ನಿಮ್ಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ, ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಮಡಿವಾಳ ಮಾಚಯ್ಯನವರ ಜೀವನ ವೃತ್ತಾಂತ, ಹಾಗೆ ಅವರ ವಚನಗಳ ವಿಚಾರಧಾರೆಯನ್ನ ಭದ್ರಾವತಿಯ ವಚನ ಸಾಹಿತ್ಯ ಪರಿಷತ್ತಿನ ಉಪಾಧ್ಯಕ್ಷರಾದ ಶ್ರೀಮತಿ ಮಲ್ಲಿಕಾಂಬಾ ವಿರೂಪಾಕ್ಷ ಅವರು ತಿಳಿಸಿಕೊಟ್ರು. ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ಶಿವಶರಣರ ವಿಚಾರಧಾರೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ

0: అమ్మా నీరు నీరు.
1: ನಮ್ ಫ್ಯಾಕ್ಟರಿ ಮುಚ್ಚಕ್ ಕಾರಣನೇ ಈ ನೀರಿನ ಸಮಸ್ಯೆ.
2: ರೀ ನೋಡ್ರಿ, ನಾಲ್ಕ್ ದಿವಸದಿಂದ ನೀರ್ ಬಂದಿಲ್ಲ, ಬಟ್ಟೆ ವಾಶ್ ಆಗಿಲ್ಲ, ಇರೋ ಬಟ್ಟೆನೆ ಅಡ್ಜಸ್ಟ್ ಮಾಡ್ಕೋಬೇಕು, ಗೊತ್ತಾಯ್ತಾ?
3: ಇದುವರೆಗೂ ಮುಖ್ಯಾಂಶಗಳನ್ನು ಕೇಳಿದಿರಿ, ಈಗ ವಿವರಗಳು. ಈ ಬಾರಿ ನೀರಿನ ಅಭಾವ ಎದುರಾಗಿದ್ದರಿಂದ ಫಸಲು ಇಳುವರಿಯಲ್ಲಿ ಗಣನೀಯ ಕುಸಿತ ನೋಡಬಹುದು.
4: ಮಹಾಜನಗಳೇ, ನನ್ನ ಮೊದಲ ಆದ್ಯತೆ ನಮ್ಮೂರಿಗೆ ನೀರನ್ನ ತರಿಸೋದು.
5: ನೀರೇ ಬರ್ತಿಲ್ಲ, ಅಯ್ಯೋ ರಾಮ.
6: ನಾಳೆಯಿಂದ ಶಾಲೆಗೆ ಹೋಗಲ್ಲ, ಯಾಕಂದ್ರೆ ಶಾಲೆಯಲ್ಲಿ ನೀರಿಲ್ಲ.
7: ಅಯ್ಯೋ ಏನ್ ಮನುಷ್ಯರೋ ಏನೋ, ನಮ್ಮಂತಹ ಪ್ರಾಣಿಗಳಿಗೆ ಕುಡಿಯೋಕೆ ನೀರು ಇಡೋಲ್ಲ.
8: ದೇವ್ರೇ, ಮಿತಿ ಮೀರ್ ಬೇರ್ ಬಿಟ್ರು ನೀರಿನ ಸೆಲೆನೆ ಕಾಣಿಸ್ತಿಲ್ಲ.
9: ನೀರು ಜಗತ್ತಿನ ಅಮೂಲ್ಯ ವಸ್ತು. ಇದು ಮಲಿನವಾಗದಂತೆ ವ್ಯರ್ಥವಾಗದಂತೆ ಕಾಪಾಡಿಕೊಳ್ಳುವುದು ಸಮಸ್ತ ಮನುಕುಲದ ಜವಾಬ್ದಾರಿ. ಈ ಜವಾಬ್ದಾರಿ ನಿರ್ವಹಣೆಯಲ್ಲಿ ನಾವು ನೀವು ಭಾಗಿಯಾಗೋಣ.
10: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನ ನೀಡುತ್ತಿದೆ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
11: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
12: ಮಹಾಲಕ್ಷ್ಮಿ ಸ್ವೀಟ್ಸ್.
13: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
14: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
13: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
14: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
15: ಬೆರಗು, ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
16: ನಮಸ್ಕಾರ. ಶ್ರೀಯುತ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಬದುಕಿನ ದಾರಿ. ವೇದ ಲೋಕಾಚಾರ ನಿನ್ನನುಭವದ ಯುಕ್ತಿ ಶೋಧಿಸಿ ಮೂರನೊಂ ಸಂವಾದಗೊಳಿಸು. ಸಾಧಿತ ಜ್ಞಾನ ನರಸಾಧ್ಯ ಪ್ರಮಾಣವದು ಹಾದಿ ಬೆಳಕದು ನಿನಗೆ ಮಂಕುತಿಮ್ಮ. ವೇದ ಲೋಕಾಚಾರ, ಲೋಕದ ನಡವಳಿಕೆ, ನಿನ್ನಾನುಭವದ ಯುಕ್ತಿ, ನಿನ್ನ ಅನುಭವದ ಯುಕ್ತಿ, ಶೋಧಿಸಿ ಮೂರನ್ನು ಸಂವಾದಗೊಳಿಸು. ಶೋಧಿಸಿ ಅಂದರೆ ಪರೀಕ್ಷಿಸಿ, ಮೂರನ್ನು ಸಂವಾದಗೊಳಿಸು ಅಂದರೆ ಸಮನ್ವಯಗೊಳಿಸು. ಸಾಧಿತ ಜ್ಞಾನ, ಹಾಗಂದರೆ ತಿಳಿದು ಅರ್ಗಿಸ್ಕೊಂಡ ಜ್ಞಾನ. ನರ ಸಾಧ್ಯ ಪ್ರಮಾಣವದು, ನರ ಅಂದರೆ ಮನುಷ್ಯನಿಗೆ ಆ ಪ್ರಮಾಣ ಸಾಧ್ಯವಾದದ್ದು. ಹಾದಿ ಬೆಳಕದು ನಿನಗೆ, ಹಾದಿ ಬೆಳಕು ಅಂದರೆ ಅದು ದಾರಿ ದೀಪ ನಿನಗೆ ಅಂತ. ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ವೇದ ಲೋಕ ಆಚಾರ ನಿನ್ನ ಅನುಭವದ ಯುಕ್ತಿ ಶೋಧಿಸಿ ಮೂರನ್ನು ಸಂವಾದಗೊಳಿಸು. ಸಾಧಿತ ಜ್ಞಾನ ನರ ಸಾಧ್ಯ ಪ್ರಮಾಣವದು ಹಾದಿ ಬೆಳಕದು ನಿನಗೆ ಮಂಕುತಿಮ್ಮ. ಹಾಗಂದ್ರೆ ಏನಂತ ನೋಡೋಣ ಬನ್ನಿ. ಅನಾದಿ ಕಾಲದಿಂದ ಹರಿದು ಬಂದಿರೋ ವೇದ ಜ್ಞಾನದ ಸಾರ, ಲೋಕಾರೂಢಿಯಲ್ಲಿ ನಮಗೆ ಲಭ್ಯವಾದ ಜ್ಞಾನ, ಮತ್ತು ನಾವು ನಮ್ಮ ಅಂತರಂಗದಲ್ಲಿ ಮಥಿಸಿ ಅರಿತು ಪಡೆದುಕೊಂಡಿರುವಂತಹ ಅರಿವು, ಈ ಮೂರನ್ನು ಸಮನ್ವಯಗೊಳಿಸಿದಲ್ಲಿ ಅದು ಸಾಧಿಸಿದ ಜ್ಞಾನವಾಗಿ ರೂಪುಗೊಳ್ಳುತ್ತೆ. ನರನ ಸಾಧನೆಗೆ ಮತ್ತು ಅಂತಹ ಸಾಧಿತ ಜ್ಞಾನವೇ ನಮ್ಮ ಬದುಕಿಗೆ ಬೆಳಕಾಗತ್ತೆ ಅಂತ ಸೂಚಿಸಿದ್ದಾರೆ ಮಾನ್ಯ ಗುಂಡಪ್ಪನವರು ನಮಗೆ ಈ ಕಗ್ಗದಲ್ಲಿ. ಅನಾದಿ ಕಾಲದಿಂದಲೂ ಹರಿದು ಬಂದಿರುವ ವೇದ ಜ್ಞಾನದ ಸಾರ, ಲೋಕಾರೂಢಿಯಲ್ಲಿ ನಮಗೆ ಲಭ್ಯವಾದ ಜ್ಞಾನ, ಮತ್ತು ನಾವು ನಮ್ಮ ಅಂತರಂಗದಲ್ಲಿ ಮಥಿಸಿ ಅರಿತು ಪಡೆದುಕೊಂಡ ಅರಿವು, ಈ ಮೂರನ್ನು ಸಮನ್ವಯಗೊಳಿಸಿದ್ದಲ್ಲಿ ಅದು ಸಾಧಿಸಿದ ಜ್ಞಾನವಾಗಿ ರೂಪುಗೊಳ್ಳುತ್ತೆ. ನರನ ಸಾಧನೆಗೆ ಮತ್ತು ಅಂತಹ ಸಾಧಿತ ಜ್ಞಾನವೇ ನಮ್ಮ ಬದುಕಿಗೆ ಬೆಳಕಾಗತ್ತೆ ಅಂತ ಮಾನ್ಯ ಗುಂಡಪ್ಪನವರು ಈ ಕಗ್ಗದಲ್ಲಿ ನಮಗೆ ಸೂಚಿಸಿದ್ದಾರೆ. ಇಲ್ಲಿ ಮೂರು ರೀತಿಯ ಜ್ಞಾನದ ಮೂಲಗಳನ್ನು ಮಾನ್ಯ ಗುಂಡಪ್ಪನವರು ಉಲ್ಲೇಖ ಮಾಡಿದ್ದಾರೆ. ಮೊದಲನೇದು ಸ್ವಯಂ ಪ್ರಮಾಣವಾದ ಸನಾತನ ಸಂಸ್ಕೃತಿಯ ಆಧಾರವಾದ ವೇದ ವಾಂಗ್ಮಯ. ಎರಡನೇದು ನಮ್ಮ ಬದುಕಿನಲ್ಲಿ ನಾವು ನಮ್ಮ ಪೂರ್ವಜರಿಂದ ಪಡೆದ ಶಿಕ್ಷಣ ಮತ್ತು ಸಂಸ್ಕಾರಗಳು, ಸಮಾಜದಲ್ಲಿ ನಮ್ಮ ಸುತ್ತಮುತ್ತಲಿಂದ ನೋಡಿ ಕೇಳಿ ಕಲಿತ ವಿದ್ಯೆಗಳು, ಮತ್ತು ಲೋಕದ ಜನರ ಅನುಭವದ ಜ್ಞಾನ ಭಂಡಾರ. ಇನ್ನು ಮೂರನೇದು ಮೊದಲು ಎರಡೂ ಗುಂಪನ್ನ ನಮ್ಮ ಮನಸ್ಸಿನೊಳಕ್ಕೆ ತಗೊಂಡು ಬುದ್ಧಿ ಮತ್ತು ವಿವೇಕದಿಂದ ಮಥನ ಮಾಡಿ ನಮ್ಮ ಬದುಕು ಸರಿಹಾದಿಯಲ್ಲಿ ಹೋಗೋದಕ್ಕೆ ನಾವೇ ಕಂಡುಕೊಂಡ ಸತ್ಯಗಳು. ಶೋಧಿಸಿ ಮೂರನ್ನು ಸಂವಾದಗೊಳಿಸು ಅಂತ ಗುಂಡಪ್ಪನವರು ಹೇಳೋ ಹಾಗೆ ಈ ಮೂರನ್ನು ನಮ್ಮ ಅಂತರಂಗದಲ್ಲಿ ಸಮನ್ವಯಗೊಳಿಸಿದಾಗ ನಮ್ಮೊಳಗೆ ನಮ್ಮನ್ನು ಬದುಕಿನ ಹಾದಿಯಲ್ಲಿ ಕೊಂಡು ಹೋಗಬಲ್ಲ ಒಂದು ಉಜ್ವಲ ಬೆಳಕಿನ ಜ್ಞಾನದ ದೀಪ ನಮಗೆ ಸಿಗುತ್ತೆ. ಈ ಸಂಸ್ಕೃತಿಯ ಮೂಲ ಸ್ಥಾನಗಳು ಒಂದೆರಡಲ್ಲ, ನೂರಾರು ಸ್ಥಾನಗಳನ್ನು ಸ್ಥೂಲವಾಗಿ ಕೆಲವು ಮುಖ್ಯವಾದ ಗಣಗಳಲ್ಲಿ ವಿಭಾಗಿಸಬಹುದು. ವೇದ ಪುರಾಣ ಮತ್ತು ದೇವತಾ ಮತಧರ್ಮಗಳು, ಪೂಜೆ ಧ್ಯಾನಗಳು, ಆಚಾರ ನಿಯಮಗಳು ಇದರಲ್ಲಿ ಸೇರುತ್ತೆ. ಸಾಹಿತ್ಯ ಮತ್ತು ಇತರ ಕಲೆಗಳು, ಇವುಗಳಲ್ಲಿ ಕಾವ್ಯ, ನಾಟಕ, ಸಂಗೀತ, ಶಿಲ್ಪ, ನರ್ತನ ಮೊದಲಾದ ಹೃದಯಾನುಭವ ಕರಣಗಳು ಸೇರುತ್ತೆ. ವಿಜ್ಞಾನದ ಅನ್ವೇಷಣೆಗಳು, ದೇಶ ವಿದೇಶಗಳ ಚರಿತ್ರೆಗಳು, ಬದುಕಿನ ಸಾಧ್ಯತೆಗಳನ್ನು ತಲುಪೋದಕ್ಕೆ ಬೇಕಾಗೋ ಯುಕ್ತಿಗಳು, ಅನುಭವಗಳು, ಹೀಗೆ ಇವೆಲ್ಲ ಸೇರಿ ಮನಸ್ಸಿಗೆ ಮತ್ತು ಬುದ್ಧಿಗೆ ಸಂಸ್ಕಾರ ನೀಡುತ್ತೆ. ನಾವು ಬದುಕ್ತೀವಿ, ಬೆಳಗ್ಗೆದ್ದು ನೈಸರ್ಗಿಕವಾಗಿ ಸಂದ ವಿಧಿಗಳನ್ನು ಮಾಡ್ತಾ, ತಿಂದು ಉಂಡು ಮಲಗಿ ಪಾಲಿಗೆ ಬಂದ ಕೆಲಸನ ಮಾಡ್ತಾ ಸಾಮಾನ್ಯ ಬದುಕನ್ನು ಕಲಿತೀವಿ. ಕಲಿಕೆ ಶೂನ್ಯ, ನಮಗೆ ಯಾವುದರಲ್ಲೂ ಆಳವಾಗಿ ಅಭ್ಯಾಸ ಮಾಡೋ ಪ್ರವೃತ್ತಿನೂ ಇಲ್ಲ, ಜ್ಞಾನದ ದಾಹನೂ ಇಲ್ಲ, ಆಸ್ಥೆನೂ ಇಲ್ಲ. ಬೇರೆ ಪ್ರಾಣಿಗಳು ಜೀವಿಸೋ ಹಾಗೆ ನಾವು ಜೀವಿಸ್ತಾ ಇದ್ದೀವಿ. ಜ್ಞಾನ ಭಂಡಾರ ನಮ್ಮ ಎದುರಲ್ಲೇ ಇದ್ದರೂ ಅದನ್ನು ಅರ್ಥ ಮಾಡ್ಕೊಳ್ಬೇಕು, ತಿಳ್ಕೊಳ್ಬೇಕು ಅನ್ನೋ ಆಸೆ ನಮಗಿಲ್ವೇ ಇಲ್ಲ. ಅದ್ರ ಮೇಲೆ ನಮಗೆಲ್ಲವೂ ಗೊತ್ತು ಅನ್ನೋ ಅಹಂಕಾರ ಬೇರೆ. ಅಜ್ಞಾನದ ಕೂಪದಲ್ಲೇ ಹುಟ್ಟಿ ಬೆಳೆದು ಬದುಕಿ ನಾಶವಾಗೋ ಜೀವನಗಳು ನಮ್ಮದು. ಆದಿಶಂಕರರು ಹೇಳೋ ಹಾಗೆ ಬಾಲ್ಯದಲ್ಲಿ ಕ್ರೀಡಾಸಕ್ತನಾಗಿ, ಯೌವನದಲ್ಲಿ ಕಾಮಾಸ್ತನಾಗಿ, ವಾರ್ಧಕ್ಯದಲ್ಲಿ ರೋಗಗಳಿಗೆ ತುತ್ತಾಗಿ ಅಂತ್ಯಗೊಳ್ಳೋ ನಮ್ಮ ಬದುಕು ಒಂದು ಬದುಕ. ಮಾನ್ಯ ಗುಂಡಪ್ಪನವರು ಹೇಳೋ ಹಾಗೆ ಅರಿವು ಪಡೆಯೋ ಕೆಲಸ ನಮ್ಮದಾದರೆ ಆ ಅರಿವು ನಮ್ಮ ಬದುಕಿನ ಸಾರ್ಥಕ್ಯಕ್ಕೆ ಹಾದಿ ಬೆಳಕಾಗತ್ತೆ. ಅಂಥ ಪ್ರಯತ್ನನ ಮಾಡಿದ್ರೆ ಜನ್ಮ ಜನ್ಮಾಂತರದಲ್ಲೂ ಆ ಪ್ರಯತ್ನ ನಿರಂತರವಾಗಿ ನಡೆದ್ರೆ ಯಾವತ್ತೋ ಒಂದು ದಿವಸ ನಮಗೆ ಅಜ್ಞಾನದಿಂದ ಮುಕ್ತಿ ಸಿಗಬಹುದು. ಏನಂತೀರಾ? ನಿಮಗೂ ಈ ಜ್ಞಾನ ಸಿಗುವ ಕಡೆ ಪ್ರಯತ್ನ ಮಾಡ್ತೀರಾ ತಾನೆ? ಇನ್ನೊಂದು ಕಗ್ಗದೊಟ್ಟಿಗೆ ನಾನು ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
15: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
17: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
11: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
17: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನು ಒಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ. ನಿಮ್ಮೂರಿನಲ್ಲಿ ಜಾತ್ರೆ, ಸಾಂಸ್ಕೃತಿಕ ಹಬ್ಬ ಅಥವಾ ಶಾಲಾ ಕಾಲೇಜಿನ ವಿಶೇಷ ಕಾರ್ಯಕ್ರಮಗಳಿವೆ?
5: ರಾಜಕೀಯೇತರ ಕಾರ್ಯಕ್ರಮಗಳು, ಅಪ್ಪಟ ಊರಿನ ಸಡಗರದ ಸಂಭ್ರಮವನ್ನ ಕ್ಷಣ ಮಾತ್ರದಲ್ಲಿ ಲಕ್ಷಾಂತರ ಜನರಿಗೆ ನಾವು ತಲುಪಿಸುತ್ತೇವೆ.
4: ವಿವರಗಳನ್ನು ಕೂಡಲೇ ವಾಟ್ಸ್ಆಪ್ ಮಾಡಿ 9686096279. ಸಂಖ್ಯೆ ಮತ್ತೊಮ್ಮೆ 9686096279.
5: ನಿಮ್ಮ ಊರಿನ ಸದ್ದು ಪ್ರಪಂಚಕ್ಕೆ ಕೇಳಿಸಲಿ.
0: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇದರಲ್ಲಿ ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಯುಕ್ತ, ಐಶಿತಾ ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
6: ಪೊನ್ನಜ್ಜಿ ಇವತ್ತು ಯಾವ ಕತೆ?
7: ಪೊನ್ನಜ್ಜಿ ಪಟಾಲಾಮು ಕತೆ ಕೇಳಕ್ ಬಂದಾಯ್ತಾ? ಬನ್ನಿ ಬನ್ನಿ, ಈ ದಿನ ಚೀನಿ ದೇಶದ ಕಥೆಯನ್ನ ನಿಮಗೆ ಹೇಳ್ತೀನಿ.
6: ಓ, ಹಂಗಂದ್ರೆ ಚೀನಿ ಭಾಷೆಯಲ್ಲಿ ಚಾಂಚಿಂಗ್ ಚಾಂಚಿಂಗ್ ಚಾಂಚನ್ ಚಾಂಗ್ ಹಂಗಾ?
7: ನಾನ್ ಹಾಗೆ ಹೇಳಕ್ಕೆ ತಯಾರು, ನೀವು ಕೇಳಕ್ ರೆಡಿನಾ?
6: ಬೇಡ ಬೇಡ, ನಮ್ ಭಾಷೆ ಕನ್ನಡದಲ್ಲೇ ಹೇಳು ಪೊನ್ನಜ್ಜಿ.
7: ಸರಿ, ಮತ್ತೆ ಎಲ್ಲರೂ ಗಪ್ ಚುಪ್ ಕಡ್ಲೆ ಕುಟುಂ ಅಂತ ಸುಮ್ಮನೆ ಕೂತು ಕತೆ ಕೇಳಿ.
6: ಹಾ, ಗಪ್ ಚುಪ್ ಕಡ್ಲೆ ಕುಟುಂ, ಗಪ್ ಚುಪ್ ಕಡ್ಲೆ ಕುಟುಂ.
7: ಕತೆ ಶುರು ಮಾಡ್ಲಾ? ಬಹಳ ಹಿಂದೆ ಚೀನಾ ದೇಶದಲ್ಲಿ ಚಾಂಗ್ ಎನ್ನುವಂತಹ ಒಬ್ಬ ತರುಣ ಇದ್ದ. ಅವನು ಚಿಕ್ಕವನಿರ್ಬೇಕಾದ್ರೆ ಅವನ ತಂದೆ ತಾಯಿ ಇಬ್ರು ತೀರಿ ಹೋಗಿದ್ರು. ಅವನ ತಂದೆ ಬಿಟ್ಟು ಹೋದಂತಹ ಒಂದು ಸಣ್ಣ ಮನೆ, ಸುತ್ತಲಿನ ಜಾಗ ಮಾತ್ರ ಅವನದ್ದಾಗಿ ಉಳಿದಿತ್ತು. ಚಾಂಗ್ ಚಿಕ್ಕವನಿರುವಾಗ್ಲಿಂದನೂ ಕಷ್ಟಪಟ್ಟು ಕೆಲಸ ಮಾಡ್ತಾ ಆಯ್ತ. ಅವರಿವರ ಆಶ್ರಯದಲ್ಲಿ ಬೆಳೀತಾ ಬೆಳೀತಾ ಅಲ್ಲಿ ಇಲ್ಲಿ ಕೆಲಸ ಮಾಡಿ ಸೈ ಅನ್ಸ್ಕೊಂಡು ಬೆಳೆದು ಯುವಕನಾಗಿದ್ದ. ಹೀಗೆ ಇರಬೇಕಾದ್ರೆ ಚಾಂಗ್ನ ನೆರೆಮನೆಯಲ್ಲಿ ಮಕಾಲಿ ಅನ್ನುವಂತಹ ಒಬ್ಬ ವ್ಯಾಪಾರಿ ಇದ್ದ. ಆ ಮಕಾಲಿಗೆ ಸದಾ ಈ ಚಾಂಗನ ಮೇಲೇ ಕಣ್ಣು. ಗತಿ ಗೋತ್ರ ಇಲ್ಲದೇ ಇರೋ ಚಾಂಗ್ನನ್ನ ತನ್ನ ನೌಕರನನ್ನಾಗಿ ಮಾಡಿಕೊಳ್ಬೇಕು ಎನ್ನುವಂತಹ ಹುನ್ನಾರ ಅವನದ್ದಾಗಿತ್ತು. ಮತ್ತೆ ಅವನ ಮನೆ ಸುತ್ತಲಿನ ಜಾಗ ಇತ್ತಲ್ಲ, ಅದನ್ನು ಹೇಗಾದರೂ ಮಾಡಿ ತನ್ನದಾಗಿ ಮಾಡಿಕೊಳ್ಬೇಕು ಅನ್ನುವಂತಹ ದುರಾಲೋಚನೆ ಕೂಡ ಅವನಿಗಿತ್ತು. ಹಾಗಾಗಿ ಚಾಂಗ್ನನ್ನ ತನ್ನ ಮನೆಯ ಚಾಕರನನ್ನಾಗಿ ಮಾಡ್ಕೊಳ್ಳೋಕ್ಕೆ ಮಕಾಲಿ ಶತಾ ಪ್ರಯತ್ನ ಮಾಡ್ತಾ ಇದ್ದ. ಆದರೆ ನಮ್ಮ ಚಾಂಗ್ ಬಹಳ ಬುದ್ಧಿವಂತನಾಗಿದ್ದ. ಮಕಾಲಿಯ ಕೆಟ್ಟ ಬುದ್ಧಿಯ ಅರಿವು ಅವನಿಗಿತ್ತು. ಮಕಾಲಿ ಎಷ್ಟೇ ಬೆಣ್ಣೆ ಹಚ್ಚಿದ್ರೂ ಚಾಂಗ್ ಏನೋ ಒಂದು ಕುಂಟು ನೆಪ ಹೇಳಿ ಮಕಾಲಿ ಮನೆಯ ಚಾಕರಿತನ ಮಾಡೋದನ್ನು ತಪ್ಪಿಸ್ಕೊಳ್ತಾ ಇದ್ದ. ಹೀಗೆ ಆ ಚಾಂಗ್ ಸೋಮಾರಿತನ ಇಲ್ಲದೆ ದುಡಿದು ಅಚ್ಚುಕಟ್ಟಾಗಿ ಖರ್ಚು ಮಾಡಿ ಸಾಕಷ್ಟು ಹಣ ಕೂಡಿಟ್ಟಿದ್ದ. ಆ ಹಣದಿಂದ ಒಂದಿಷ್ಟು ಬಂಗಾರದ ನಾಣ್ಯಗಳನ್ನು ಕೊಂಡ್ಕೊಂಡಿದ್ದ. ಹೀಗೆ ಸದಾ ಕಾಲ ಆನಂದದಿಂದ ಇರ್ತಾ ಇದ್ದ. ಆದರೆ ಈ ಮಕಾಲಿಗೆ ಚಾಂಗನ ನೆಮ್ಮದಿ ನೋಡಿ ಅಸೂಯೆ ಆಗ್ತಾ ಇತ್ತು. ಇವನ ಸಂತೋಷದ ಗುಟ್ಟೇನು ಅಂತ ಕಂಡುಹಿಡಿಯೋಕ್ಕೆ ಅವನ ಮನೆಯ ಪಹರೆನ ಕಾಯ್ತಾ ಇದ್ದ ಇವನು. ಹಾಗಾಗಿ ಮಕಾಲಿಗೆ ಚಾಂಗನ ದಿನಚರಿ ಇಂಥದ್ದೇ ಅನ್ನೋದು ಬಹಳ ಚೆನ್ನಾಗಿ ತಿಳಿದಿತ್ತು. ಹೀಗಿರಬೇಕಾದ್ರೆ ಒಂದು ದಿನ ಮಕ್ಕಾಲಿಗೆ ಚಾಂಗನ ಮನೆಯಲ್ಲಿ ರಾತ್ರಿ 11 ಗಂಟೆಗೆ ದೀಪ ಉರಿಯೋದು ಕಾಣಿಸ್ತು. ಅಲ್ಲ, ದಿನಾ ಚಾಂಗ್ 10 ಗಂಟೆಗೆ ದೀಪ ಆರಿಸಿ ಮಲಗಿ ಬಿಡ್ತಾ ಇದ್ದ. ಇವತ್ತು ಯಾಕೆ ಎದ್ದಿದ್ದಾನೆ ಅಂತ ಮಕ್ಕಾಲಿಗೆ ಬಹಳ ಕುತೂಹಲ ಆಯಿತು. ಆತ ತಡೀಲಾರ್ದೆ ಕಳ್ಳ ಹೆಜ್ಜೆ ಹಾಕ್ತಾ ಚಾಂಗನ ಮನೆ ಬೇಲಿ ಹಾರಿ ಅವನ ಮನೆಯ ತೆರೆದಿದ್ದಂತಹ ಕಿಟಕಿಯಿಂದ ಹೀಗೆ ಹಣಕದ. ಒಳಗಿನ ದೃಶ್ಯ ನೋಡಿ ಮಕಾಲಿ ದಂಗಾಗ್ಬಿಟ್ಟ.
8: ಹೌದಾ, ಒಳಗೆ ಅಂತ ದೃಶ್ಯ ಏನಿತ್ತು ಪೊನ್ನಜ್ಜಿ?
7: ಒಳಗಡೆ ಚಾಂಗ್ ನೆಲದ ಮೇಲೆ ಕೂತಿದ್ದ. ಅವನ ಪಕ್ಕದಲ್ಲಿ ಒಂದು ಗುಂಡಿ ಇತ್ತು. ಚಾಂಗ್ ಬಂಗಾರದ ನಾಣ್ಯಗಳನ್ನು ಎಣಿಸಿ ಎಣಿಸಿ ಒಂದು ಪೆಟ್ಟಿಗೆಗೆ ಹಾಕ್ತಾ ಇದ್ದ. ಆಮೇಲೆ ಆ ಪೆಟ್ಟಿಗೆಯನ್ನು ಗುಂಡಿಯಲ್ಲಿಟ್ಟು ಅದರ ಮೇಲೆ ಒಂದು ಹಲಿಗೆಯನ್ನು ಮುಚ್ಚುತ್ತಾನೆ. ನಂತರ ಅದರ ಮೇಲೆ ಟೊಂಗೋ ದೇವತೆಯ ಮೂರ್ತಿಯನ್ನು ಇಟ್ಟ. ಅದರ ಸುತ್ತಲೂ ಪೂಜಾ ಸಾಮಗ್ರಿಗಳನ್ನು ಅಲ್ಲೊಂದು ಗುಂಡಿ ಇದೆ ಅನ್ನೋದು ತಿಳಿಯದ ಹಾಗೆ ಜೋಡಿಸಿ ಇಡ್ತಾನೆ. ಆಮೇಲೆ ಚಾಂಗ್ ಪಕ್ಕದಲ್ಲಿ ಹಾಸಿಗೆ ಹಾಸ್ಕೊಂಡು ಏನೂ ಆಗದಿದ್ದವ್ರ ಹಾಗೆ ದೀಪ ಆರಿಸಿ ಮಲಗಿಬಿಡ್ತಾನೆ. ಈ ದೃಶ್ಯ ನೋಡಿದ ಮಕ್ಕಾಲಿಗೆ ಆ ರಾತ್ರಿ ನಿದ್ದೆನೆ ಬರಲ್ಲ. ಯಕಶ್ಚಿತ್ ಒಬ್ಬ ಬಡ ತರುಣ ಚಾಂಗ್ನ ಹತ್ರ ಇಷ್ಟೊಂದು ಬಂಗಾರದ ನಾಣ್ಯಗಳೇ ಅಂತ ಆಶ್ಚರ್ಯ ಪಡ್ತಾನೆ. ಆಶ್ಚರ್ಯದ ಜೊತೆಗೆ ದುರಾಸೆನೂ ಹುಟ್ಕೊಳ್ಳುತ್ತೆ ಮಕ್ಕಾಲಿಗೆ. ಹೇಗಾದರೂ ಮಾಡಿ ಈ ಬಂಗಾರದ ನಾಣ್ಯಗಳನ್ನು ಅಪಹರಿಸಬೇಕು ಅಂತ ಆತ ನಿರ್ಧಾರ ಮಾಡ್ದ. ಮರುದಿನ ಚಾಂಗ್ ಕೆಲಸಕ್ಕೆ ಹೋದಾಗ ಅವನ ಮನೆಯ ಲಟಪಟ ಎನ್ನುವಂತಹ ಹಿತ್ತಲ ಚಿಲ್ಕನ್ನ ಅಲ್ಗಾಡಿಸಿ ಅಲ್ಗಾಡಿಸಿ ತೆಗೆದು ಒಳಗೆ ಬಂದು ಪೆಟ್ಟಿಗೆಯಲ್ಲಿದ್ದಂತಹ ನಾಣ್ಯಗಳನ್ನು ಕದ್ದು ಮತ್ತೆ ಟೊಂಗೋ ದೇವತೆಯ ಮೂರ್ತಿಯನ್ನು ಯಥಾಸ್ಥಾನದಲ್ಲಿಟ್ಟು ಅಲ್ಲಿಂದ ಕಾಲು ಕೀಳ್ತಾನೆ.
8: ಅಪ್ಪ, ಎಷ್ಟು ದುರಾಸೆ ನೋಡು ಮಕಾಲಿಗೆ.
7: ಮರುದಿನ ಚಾಂಗ್ ಕೆಲವು ನಾಣ್ಯ ಹಾಕೋಕ್ಕೆ ಪೆಟ್ಟಿಗೆ ತೆಗಿತಾನೆ. ಪೆಟ್ಟಿಗೆ ಖಾಲಿ ಖಾಲಿ. ಅವನ ಎದೆ ದಸಕ್ಕನ್ನತ್ತೆ. ಯಾರೋ ತಿಳಿದವರೇ ಈ ಕೆಲಸ ಮಾಡಿದ್ದಾರೆ ಅಂತ ಆತ ಗ್ರಹಿಸ್ತಾನೆ. ಅವನ ಅನುಮಾನ ಮಕಾಲಿ ಮೇಲೆ ಇತ್ತು. ಕಷ್ಟಪಟ್ಟು ದುಡ್ದಿದ್ದನ್ನು ಹಾಗೆ ಬಿಡೋಕ್ಕೆ ಆತ ಸಿದ್ಧನಿರಲಿಲ್ಲ. ಆತ ಸೀದಾ ಊರಿನ ನ್ಯಾಯಾಧಿಕಾರಿ ಹತ್ರ ಹೋಗಿ ಎಲ್ಲ ಕಥೆಯನ್ನು ಹೇಳಿ ಮಕಾಲಿ ಮೇಲೆ ತನ್ನ ಅನುಮಾನ ಅಂತಾನೂ ಕೂಡ ಹೇಳ್ತಾನೆ. ಹೀಗಾದರೂ ಮಾಡಿ ನನ್ನ ಚಿನ್ನದ ನಾಣ್ಯಗಳನ್ನು ಕೊಡಿಸಿ ಅಂತ ದುಂಬಾಲ್ ಬಿದ್ದ. ನ್ಯಾಯಾಧಿಕಾರಿ ಯೋಚಿಸ್ಬಿಡಪ್ಪ, ಏನಾದರೂ ಮಾಡೋಣ ಅಂತ ಅವನಿಗೆ ಆಶ್ವಾಸನೆ ಕೊಟ್ಟ. ನ್ಯಾಯಾಧಿಕಾರಿ ಒಬ್ಬ ಬೇಹುಗಾರನನ್ನು ಇಟ್ಟು ಮಕ್ಕಾಲಿಯ ಚಲನವಲನವನ್ನು ವೀಕ್ಷಿಸೋಕೆ ಹೇಳ್ದ. ಮತ್ತೆ ಚಾಂಗಿಗೆ ರಾತ್ರಿ 11:00 ಎಚ್ಚರವಾಗಿರು ಅಂತ ಕೂಡ ಹೇಳ್ದ. ಇತ್ತ ಮಕ್ಕಾಲಿ 2 ದಿನ ಸುಮ್ಮನೆ ಕೂತ. ಚಾಂಗ್ ಮನೆಯಿಂದ ಕಳ್ಳತನದ ಯಾವ ದೂರೂ ಬರಲಿಲ್ಲ ಅಂದಾಗ ಅವನಿಗೆ ಸ್ವಲ್ಪ ಧೈರ್ಯ ಬಂತು. ಆದರೆ ದಿನಾ ಚಾಂಗ್ ಮನೆಯಲ್ಲಿ ರಾತ್ರಿ 11:00 ದೀಪ ಯಾಕೆ ಉರಿತಾ ಇದೆ ಎನ್ನುವಂತಹ ಕೆಟ್ಟ ಕುತೂಹಲ ಮತ್ತೆ ಅವನಿಗೆ ಹುಡ್ತು. ಅದನ್ನು ಹತ್ತಿಕ್ಕೋಕ್ಕೆ ಆಗದೆ ಆತ ಆ ರಾತ್ರಿ ಬಂದು ಚಾಂಗನ ಮನೆಯ ಕಿಟಕಿಯಲ್ಲಿ ಬಗ್ಗಿ ನೋಡ್ದ. ಆದರೆ ಅಲ್ಲಿ ಯಾವ ವಿಶೇಷನೂ ಇರಲಿಲ್ಲ. ಸರಿ ಅಂತ ಆತ ತನ್ನ ಮನೆಗೆ ವಾಪಸ್ಸಾಗ್ತಾನೆ. ಆದರೆ ಆ ಬೇಹುಗಾರ ಇದ್ನಲ್ಲ, ಆತ ಈ ವಿಷಯವನ್ನು ನ್ಯಾಯಾಧಿಕಾರಿಗೆ ತಿಳಿಸ್ತಾನೆ. ಆಗ ಚಿನ್ನ ಕದ್ದವನು ಮಕಾಲಿನೇ ಅಂತ ನ್ಯಾಯಾಧಿಕಾರಿಗೆ ದೃಢವಾಗ್ಬಿಡತ್ತೆ. ಆತ ಕಳ್ಳ ಅಂತ ಸಾಬೀತು ಮಾಡೋಕ್ಕೆ ಒಂದು ಉಪಾಯ ಹುಡಿ ಚಾಂಗಿಗೆ ಏನೇನು ಮಾಡಬೇಕು ಅಂತ ತಿಳಿಸ್ತಾನೆ.
8: ಏನುಪಾಯ ಅದು? ತಡಿ ತಡಿ, ಅಜ್ಜಿ ಹೇಳ್ತಾರೆ.
7: ಕೇಳಿ. ಇತ್ತ ಚಾಂಗ್ ಮನೆ ದೀಪ ಮಾತ್ರ ದಿನಾನು 11:00 ಉರಿತಾ ಇತ್ತು. ಮಕ್ಕಾಲಿಗೆ ರಾತ್ರಿ ಚಾಂಗ್ ಮನೆ ದೀಪ ಕಂಡಾಕ್ಷಣ ಒಂದು ರೀತಿ ಚಡ್ಪಡಿಕೆ ಆಗ್ತಾ ಇತ್ತು. ಆ ದಿನ ನೋಡೇ ಬಿಡೋಣ ಅಂತ ಮೆಲ್ಲಗೆ ಹೊಂಚು ಹಾಕಿ ಕಿಟಕಿಯಲ್ಲಿ ನೋಡ್ತಾನೆ. ಅಲ್ಲಿ ಒಂದು ವಿಚಿತ್ರ ದೃಶ್ಯ ಅವನಿಗೆ ಕಾಣಿಸುತ್ತೆ. ಕಿಟಕಿಗೆ ಬೆನ್ನು ಹಾಕಿ ಒಬ್ಬ ಸ್ತ್ರೀ ನಿಂತಿದ್ಲು. ಚಾಂಗ್ ಮೊಣಕಾಲೂರಿ ಅವಳಿಗೆ ನಮಸ್ಕಾರ ಮಾಡ್ತಾ ಇದ್ದ. ಆ ಸ್ತ್ರೀ ಚಾಂಗಿಗೆ, ಕಂದಾ ಚಾಂಗ್, ನಿನಗೆ ಟೊಂಗೋ ದೇವತೆಯಾದಂತಹ ನನ್ನ ಮೇಲೆ ಎಂಥ ಭಕ್ತಿ ಇದೆ ಅಂತ ನನಗೆ ಗೊತ್ತಿದೆ. ನಿನಗೆ ಕೆಡುಕಾಗಕ್ಕೆ ನಾನು ಬಿಡಲ್ಲ. ನಿನ್ನ ಸಾವಿರ ಬಂಗಾರದ ನಾಣ್ಯಗಳನ್ನು ಕದ್ದವರಾರು ಅಂತ ನಾನು ಕಂಡು ಹಿಡಿತೀನಿ, ನೀನು ಚಿಂತೆ ಮಾಡಬೇಡ ಅಂತ ಅಂದ್ಲು. ಮಕ್ಕಾಲಿಗೆ ಬಹಳ ಸೋಜಿಗ ಆಯಿತು. ತುಂಗು ದೇವತೆ ಮಾತಾಡ್ತಾ ಇದ್ದಾಳೆ. ಅವಳ ಮಾತು ಮಕ್ಕಾಲಿ ಕಿವಿಗೆ ಸ್ಪಷ್ಟವಾಗಿ ಕೇಳಿಸ್ತು. ಆತ ಆಶ್ಚರ್ಯದಿಂದ, ಏನು ಸಾವಿರ ನಾಣ್ಯಗಳೇ? ಸಾವಿರ ನಾಣ್ಯಗಳು ಅಂತ ಟೊಂಗು ದೇವತೆ ಹೇಳಿದ್ಲು. ನಾನು ಲೆಕ್ಕ ಮಾಡಿದಾಗ ಅಲ್ಲಿದ್ದಿದ್ದು ಕೇವಲ 100 ನಾಣ್ಯಗಳು ಅಂತ ಅಂದ್ಕೊಂಡು ಕೂಡಲೇ ಆತ ಮನೆ ಓಡಿ ಬರ್ತಾನೆ. ಮನೆ ಬಾಗಿಲು ಹಾಕದೆ ನಾಣ್ಯದ ಚೀಲದಿಂದ ನಾಣ್ಯ ಸುರಿದು ಲೆಕ್ಕ ಮಾಡೋಕ್ಕೆ ಶುರು ಮಾಡ್ತಾನೆ. ಆಗಲೇ ನ್ಯಾಯಾಧೀಶ ಒಂದಿಷ್ಟು ಬಟರೊಡನೆ ಬಂದು ಮಕ್ಕಾಲಿನ ಬಂಧಿಸಿ ಬಿಡ್ತಾನೆ.
9: ಆಗ ಮಕ್ಕಾಲಿ ಏನು ಮಾಡ್ದ?
7: ಏನು ಮಾಡ್ತಾನೆ ಪಾಪ, ಅವನ ಕಳ್ತನ ಪ್ರತ್ಯಕ್ಷವಾಗಿ ಸಿದ್ಧವಾಯ್ತಲ್ಲ. ಅವನು ದಾರಿ ಇಲ್ಲದೆ ತನ್ನ ತಪ್ಪನ್ನು ಒಪ್ಕೊಳ್ತಾನೆ. ನ್ಯಾಯಾಧಿಕಾರಿ ಅವನಿಗೆ 3 ತಿಂಗಳ ಕಾರಾಗೃಹ ಶಿಕ್ಷೆ ನೀಡಿ 100 ಚಿನ್ನದ ನಾಣ್ಯಗಳನ್ನು ಚಾಂಗಿಗೆ ವಾಪಸ್ ಕೊಡಿಸ್ತಾನೆ. ಟೊಂಗೋ ದೇವತೆ ಈ ನ್ಯಾಯ ಕೊಟ್ಲು ಅಂತ ಜನರಲ್ಲಿ ಒಂದು ನಂಬಿಕೆ ಹುಟ್ಕೊಂಡ್ಬಿಡತ್ತೆ. ತಪ್ಪು ಮಾಡಿದರೆ ಟೊಂಗೋ ದೇವತೆ ಶಿಕ್ಷೆ ಕೊಡ್ತಾಳೆ ಅನ್ನೋ ಹೆದರಿಕೆಗೆ ಚೀನಾ ದೇಶದಲ್ಲಿ ಬಹಳ ಕಾಲ ಯಾವ ಅಪರಾಧಗಳು ನಡೀಲಿಲ್ಲ. ಚಾಂಗ್ ಮನೆಯಲ್ಲಿ ನಿಂತಿದ್ದವಳು ಟೊಂಗೋ ದೇವತೆ ಅಲ್ಲ, ಚಾಂಗ್ ದೂರದ ಸಂಬಂಧಿ ಸ್ತ್ರೀ ಅನ್ನೋದು ಯಾರಿಗೂ ಗೊತ್ತಾಗಲಿಲ್ಲ. ಟೊಂಗೋ ದೇವತೆಯ ರಹಸ್ಯನ ನ್ಯಾಯಾಧೀಶ ಆಗಲಿ, ಚಾಂಗ್ನಾಗಲಿ, ಆ ಸ್ತ್ರೀ ಆಗಲಿ ಎಂದು ಬಾಯಿ ಬಿಡಲೇ ಇಲ್ಲ. ಹೀಗೆ ಚಾಂಗಿಗೆ ನ್ಯಾಯ ಸಿಕ್ತು, ಮಕ್ಕಾಲಿಗೆ ಶಿಕ್ಷೆ ಆಯಿತು.
9: ಈಗ ಕಥೆಯ ಕೊನೆಯ ಭಾಗ, ನೀತಿ. ಬೇರೆಯವರ ಸೊತ್ತಿಗೆ ಆಸೆ ಪಟ್ಟರೆ ನಮಗೆ ಕೆಡಕಾಗುತ್ತೆ.
8: ಮಕ್ಕಾಲಿಗೆ ಆದಾಗೆ
7: ಹೂಚಿನ್ನು ಸರಿಯಾಗಿ ಹೇಳಿದೆ.
6: ಚೆನ್ನಾಗಿತ್ತು ಚೆನ್ನಾಗಿತ್ತು ಮಕ್ಕಾಲಿ ಚಾಂಗ್ ಕತೆ. ನಾವು ಬರ್ತೀವಿ.
7: ಹೋಗ್ ಬನ್ನಿ ಮಕ್ಕಳೇ, ಜಾಣ ಮಕ್ಕಳು.
0: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಐಶಿತಾ, ಯುಕ್ತ ಇವರಿಗೆ ಧನ್ಯವಾದಗಳು.
4: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
7: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
6: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ?
7: ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
6: ಏ
7: ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
6: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
7: ಏನವಿ ಅದು?
6: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
7: ಹಂಗ ಅದ್ಯಾಕಂತೆ?
6: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
7: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
6: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
8: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ.

0: ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಮ್ ನ ಕೇಳೋಣ, ನಾವು ಟೂರ್ ಮಾಡೋಣ.
5: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
0: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
5: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
5: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
0: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
6: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240442, ಮೊಬೈಲ್ ಸಂಖ್ಯೆ 9535191545.
7: ತಾಯಿ ಹಾಲು ನಿಲ್ಲಿಸಿದಾಗಿಂದ ಮಗು ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಆಗ್ತಾ ಇದೆ.
8: ತಾಯಿ ಹಾಲು ನಿಲ್ಲಿಸಿದಾಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣೋ ಸಮಸ್ಯೆ ಇದು. ಇದಕ್ಕಿರೋದೊಂದೇ ಪರಿಹಾರ, ಪರಿಶುದ್ಧವಾದ ಹಾಲು.
9: ಪರಿಶುದ್ಧವಾದ ಹಾಲು?
10: ಯಾವ ಹಾಲು ಪ್ರತಿ ಹಂತದಲ್ಲೂ ಪರೀಕ್ಷೆಗೆ ಒಳಪಟ್ಟು ಅತ್ಯಾಧುನಿಕ ತಂತ್ರಜ್ಞಾನದ ವಿಧಾನದಲ್ಲಿ ಸಂಸ್ಕರಣೆಗೊಳ್ಳುತ್ತೋ ಅದು ಪರಿಶುದ್ಧ ಹಾಲು. ನಂದಿನಿ ಹಾಲು ಪರಿಶುದ್ಧತೆಯ ಪ್ರತೀಕ.
11: ಕುಟುಂಬದ ಆರೋಗ್ಯಕ್ಕೆ ಬಳಸಿ ನಂದಿನಿ.
12: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
13: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
12: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
14: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ದಿನದ ವಿಶೇಷ ಕಾರ್ಯಕ್ರಮ. ಶಿವಮೊಗ್ಗ ನಗರದ ಸ್ಟೈಲ್ ಡ್ಯಾನ್ಸ್ ಕ್ರೀವ್ ಸಂಸ್ಥೆಯ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸರ್ವಧರ್ಮ ಸಮನ್ವಯ ಗಣಪನನ್ನು ಪ್ರತಿಷ್ಠಾಪಿಸಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಂಬ ಭೇದ ಭಾವ ಇಲ್ಲದೆ ಎಲ್ಲ ಧರ್ಮದ ಮಕ್ಕಳು ಸೇರಿಕೊಂಡು ನೃತ್ಯ ತರಗತಿಯಲ್ಲಿ 21 ದಿನಗಳ ಕಾಲ ಯಶಸ್ವಿಯಾಗಿ ಪ್ರತಿಷ್ಠಾಪಿಸಿ ಭಕ್ತಿಯಿಂದ ಪೂಜೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಂಸ್ಥೆಯ ಸಂಸ್ಥಾಪಕ ಶಶಿಕುಮಾರ್, ಡ್ಯಾನ್ಸ್ ಕಲಿಯಲು ಎಲ್ಲ ವರ್ಗದ ಮಕ್ಕಳು ಬರುವರು, ಹಾಗಾಗಿ ಎಲ್ಲೂ ಕೂಡ ಯಾರ ಭಾವನೆಗಳಿಗೂ ಧಕ್ಕೆ ಬರದಂತೆ ಬರುವ ವಿದ್ಯಾರ್ಥಿಗಳಿಗೆ ಪ್ರತಿಯೊಂದು ಧರ್ಮದ ಹಬ್ಬಗಳನ್ನು ಸರ್ವಧರ್ಮ ಸಮನ್ವಯ ಎಂಬ ವಿಷಯವಾಗಿ ಅಳವಡಿಸಿ ವಿಶೇಷ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಮಕ್ಕಳಿಗೆ ಭಾರತೀಯ ಸಂಸ್ಕೃತಿ ಸಂದೇಶ ನೀಡಲಾಗುತ್ತಿದೆ ಎಂದರು. ಪ್ರಪಂಚದಲ್ಲಿನ ಪ್ರತಿಯೊಂದು ಧರ್ಮವು ತನ್ನದೇ ಆದ ವಿಶಿಷ್ಟ ಮೌಲ್ಯಗಳನ್ನು ಮತ್ತು ಕೊಡುಗೆಗಳನ್ನು ನೀಡುತ್ತಾ ಇದೆ. ಒಂದು ಧರ್ಮಕ್ಕಿಂತ ಇನ್ನೊಂದು ಧರ್ಮ ಶ್ರೇಷ್ಠವಲ್ಲ. ಎಲ್ಲ ಧರ್ಮದ ವಿಷಯ ಒಂದೇ, ಭಾಷೆ ವಿಧಾನ ಬೇರೆಯಷ್ಟೇ. ನಾವು ನಮ್ಮ ಧರ್ಮವನ್ನು ಹೊರತುಪಡಿಸಿ ಇನ್ನೊಂದು ಧರ್ಮದವರು ನಂಬುವ ನಂಬಿಕೆಗಳನ್ನು ಗೌರವಿಸಬೇಕು, ಹಾಗೆ ನಮ್ಮ ಧರ್ಮವನ್ನು ಪ್ರೀತಿಸಬೇಕು, ಇತರೆ ಧರ್ಮವನ್ನು ಗೌರವಿಸಬೇಕು ಎಂಬ ತತ್ವ ಸಿದ್ಧಾಂತವನ್ನು ನೃತ್ಯದ ಮೂಲಕ ಇಂದಿನ ಮಕ್ಕಳಿಗೆ ಮತ್ತು ಸಮಾಜಕ್ಕೆ ಸಾರುತ್ತಿರುವ ಏಕೈಕ ನೃತ್ಯ ಸಂಸ್ಥೆ ಶಿವಮೊಗ್ಗದ ಪ್ರತಿಷ್ಠಿತ ನೃತ್ಯ ಸಂಸ್ಥೆ ಸ್ಟೈಲ್ ಡ್ಯಾನ್ಸ್ ಕ್ರೀವ್ ಸಂಸ್ಥೆಯಾಗಿದೆ. ಗಾಂಧಿ ಜಯಂತಿಯ ವಿಶೇಷ ದಿನದಂದು ರಾಷ್ಟ್ರಧ್ವಜ ಮತ್ತು ನಾಡಧ್ವಜ ಹಿಡಿದು ಸೀನಪ್ಪ ಶೆಟ್ಟಿ ವೃತ್ತದ ಮೂಲಕ ಮೆರವಣಿಗೆ ಸಾಗಿ ಹೊಳೆ ಬಸ್ ಸ್ಟಾಪ್ ಮಂಟಪದ ಬಳಿ ಗಣಪನ ವಿಸರ್ಜನಾ ಮೆರವಣಿಗೆ ಸಾಗಲಿದೆ ಎಂದು ತಿಳಿಸಿದರು. ಸ್ಟೈಲ್ ಡ್ಯಾನ್ಸ್ ಕ್ರೀವ್ ಸಂಸ್ಥೆಯ ಕಾರ್ಯಕ್ರಮದಲ್ಲಿ ನೃತ್ಯ ವಿದ್ಯಾರ್ಥಿಗಳು, ಪೋಷಕರು ಉಪಸ್ಥಿತರಿದ್ದರು. ಮುಂದಿನ ವಿವರ. ಶಿವಮೊಗ್ಗ ಜಿಲ್ಲಾ ಚೆಸ್ ಸಂಘ ಮತ್ತು ನಳಂದ ಚೆಸ್ ಅಕಾಡೆಮಿ ಆಶ್ರಯದಲ್ಲಿ ಅಕ್ಟೋಬರ್ 24 ಮತ್ತು 25 ದಸರಾ ಕಪ್ ಅಂತಾರಾಷ್ಟ್ರೀಯ ಪೈಡ್ ರ್ಯಾಪಿಡ್ ಚೆಸ್ ಪಂದ್ಯಾವಳಿಯು ಶಿವಮೊಗ್ಗ ನಗರದ BH ರಸ್ತೆಯ ಸೆಕ್ರೆಡ್ ಹಾರ್ಟ್ ಚರ್ಚ್ ಆವರಣದಲ್ಲಿರುವ ಸ್ನೇಹ ಮಿಲನ ಸಭಾಭವನದಲ್ಲಿ ನಡೆಯಲಿದೆ. ಇದು ಆಲ್ ಇಂಡಿಯಾ ಓಪನ್ ಪಾಯಿಡ್ ರೇಟೆಡ್ ರ್ಯಾಪಿಡ್ ಪಂದ್ಯಾವಳಿ ಆಗಿದ್ದು ಒಟ್ಟು 200,000 ನಗದು ಬಹುಮಾನ ಮೊತ್ತ ಇರುತ್ತದೆ. ಪಂದ್ಯಾವಳಿಯಲ್ಲಿ ವಯಸ್ಸಿನ ಆಧಾರದ ಮೇಲೆ ವಿವಿಧ ವಿಭಾಗಗಳಲ್ಲಿ ಆಟಗಾರರು ಭಾಗವಹಿಸಬಹುದು. ಆಸಕ್ತರು ಹೆಚ್ಚಿನ ಮಾಹಿತಿ ಮತ್ತು ಹೆಸರು ನೋಂದಣಿಗೆ ಅಕಾಡೆಮಿ

ವಿಶ್ವಾಸ್ 89/1 ಮೊದಲನೇ ಕ್ರಾಸ್, ಹೊಸಮನೆ ಬಡಾವಣೆ, ಶಿವಮೊಗ್ಗ ಇಲ್ಲಿಗೆ ಭೇಟಿ ನೀಡಬಹುದು. ಅಥವಾ ಶ್ರೀಕೃಷ್ಣ ಉಡುಪ ಅವರ ಮೊಬೈಲ್ ಸಂಖ್ಯೆ 9844436276. ಮತ್ತೊಂದು ಸಂಖ್ಯೆ 9945809662. ಈ ಸಂಖ್ಯೆಗಳನ್ನು ಸಂಪರ್ಕಿಸಬಹುದು. ಮುಂದಿನ ವಿವರ: ಓದಿನ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು ಹಾಗೂ ಕ್ರೀಡೆಯ ಮೂಲಕ ಬೆಳೆದಾಗ ಬದುಕಲ್ಲಿ ಯಶಸ್ಸು ಹಾಗೂ ಸಾಧನೆ ಪಡೆಯಲು ಸಾಧ್ಯ ಎಂದು ಶಿವಮೊಗ್ಗ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಮೋಹನ್ ಕುಮಾರ್ ತಿಳಿಸಿದರು. ಅವರಿಂದ ಬೆಳಗ್ಗೆ ಶಿವಮೊಗ್ಗ ನೆಹರು ಕ್ರೀಡಾಂಗಣದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಶಿವಮೊಗ್ಗ ತಾಲೂಕು ಪ್ರೌಢಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಆಶ್ರಯದಲ್ಲಿ ನಡೆದ ಶಿವಮೊಗ್ಗ ತಾಲೂಕು ಮಟ್ಟದ 17 ವರ್ಷದೊಳಗಿನ ವಯೋಮಿತಿಯ ಪ್ರೌಢಶಾಲಾ ಬಾಲಕ ಬಾಲಕಿಯರ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು. ಸರ್ಕಾರಿ ಅನುದಾನಿತ ಹಾಗೂ ಅನುದಾನರಹಿತ ಶಾಲೆಗಳ ಗುಂಪು ಕ್ರೀಡೆಗಳ ಸ್ಪರ್ಧೆ ಇದಾಗಿದ್ದು, ಇದರಲ್ಲಿ ಗೆದ್ದ ಮಕ್ಕಳು ಜಿಲ್ಲಾ ಮಟ್ಟಕ್ಕೆ ಹೋಗುತ್ತೀರಿ. ಆಸಕ್ತಿಯಿಂದ ಹಾಗೂ ವಿಶ್ವಾಸದಿಂದ ಆಟವಾಡಿ. ಎಲ್ಲರಿಗೂ ಶುಭವಾಗಲಿ. ಸೋತ ತಕ್ಷಣ ನಿರಾಶರಾಗದಿರಿ, ಮುಂದೆ ಗೆಲುವು ಸಿಕ್ಕೇ ಸಿಗುತ್ತದೆ ಎಂದು ಪ್ರಯತ್ನಿಸಿ ಎಂದು ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿ ರಮೇಶ್ ಅವರು ವಹಿಸಿದ್ದು, ಕಾರ್ಯಕ್ರಮದಲ್ಲಿ ತಾಲೂಕು ದೈಹಿಕ ಶಿಕ್ಷಣ ಶಿಕ್ಷಣಾಧಿಕಾರಿ ಕೆಎಸ್ ಸವಿತಾ, ಜಿಲ್ಲಾ ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷ ರಾಘವೇಂದ್ರ, ಸಹ ಶಿಕ್ಷಕರ ಸಂಘದ ಅಧ್ಯಕ್ಷ ಧರ್ಮಪ್ಪ, ತಾಲೂಕು ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷ ಶಿವರಾಮ್, ಸಹ ಶಿಕ್ಷಕರ ಸಂಘದ ಅಧ್ಯಕ್ಷ ನಿಂಗಪ್ಪ, ತುಂಗಾ ತರಂಗ ದಿನಪತ್ರಿಕೆಯ ಸಂಪಾದಕ ಎಸ್ಕೆ ಗಜೇಂದ್ರ ಸ್ವಾಮಿ, ನಿವೃತ್ತ ದೈಹಿಕ ಶಿಕ್ಷಣ ಪರಿವೀಕ್ಷಕ ನಿರಂಜನ್ ಮೂರ್ತಿ, ಅನುದಾನರಹಿತ ಶಾಲೆಗಳ ಒಕ್ಕೂಟದ ಅಧ್ಯಕ್ಷ ಗಿರೀಶ್, ದೈಹಿಕ ಶಿಕ್ಷಕರ ಸಂಘದ ಜಿಲ್ಲಾ ಕಾರ್ಯದರ್ಶಿ ಕೆಟಿ ನಾಗರಾಜ್, ಅನುದಾನರಹಿತ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷ ತಿಮ್ಮೇನಹಳ್ಳಿ, ಪ್ರಮುಖರಾದ ತೇಜಸ್ ಕುಮಾರ್, ದಾನಿಗಳಾದ ವಿನೋಬನಗರದ ಗಂಗಾಧರ್ ಹಾಗೂ ಇತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ರೂವಾರಿ ತಾಲೂಕು ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷ ಕಾಳಾನಾಯ್ಕ ಎಸ್ ಸ್ವಾಗತಿಸಿದರು. ನಂದಿನಿ ಪ್ರಾರ್ಥಿಸಿದರು. ಖಜಾಂಚಿ ರುದ್ರಪ್ಪ ನಿರೂಪಿಸಿದರು. ಪ್ರಧಾನ ಕಾರ್ಯದರ್ಶಿ ಮಹೇಶ್ ಉಲ್ಲತ್ತಿ ವಂದಿಸಿದರು. ಇಂತಹ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆಯಲ್ಲಿನ ಉಳಿಕೆ ಮೂಲ ವೃಂದದ ಭೂಮಾಪಕರ ಹುದ್ದೆಗಳ ನೇರ ನೇಮಕಾತಿ ಸಂಬಂಧ ದಿನಾಂಕ 2/10/2026 ಬೆಳಗ್ಗೆ 10:30 ಮಧ್ಯಾಹ್ನ 12:30 ಹಾಗೂ ಮಧ್ಯಾಹ್ನ 2:30 ಸಂಜೆ 4:30 ಶಿವಮೊಗ್ಗ ನಗರದ 10 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆಗಳು ನಡೆಯಲಿದ್ದು, ಯಾವುದೇ ಅಹಿತಕರ ಘಟನೆಗಳು ಜರುಗದಂತೆ ಪಾರದರ್ಶಕವಾಗಿ ಹಾಗೂ ಶಾಂತಿ ಸುವ್ಯವಸ್ಥೆಯಿಂದ ಪರೀಕ್ಷೆಗಳು ನಡೆಯಲು ಪರೀಕ್ಷಾ ಕೇಂದ್ರಗಳ ಸುತ್ತಮುತ್ತ ಪ್ರತಿಬಂಧಕಾಜ್ಞೆ ಜಾರಿಗೊಳಿಸಿ ಶಿವಮೊಗ್ಗ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ದಂಡಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಆದೇಶಿಸಿದ್ದಾರೆ. ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023 ಕಲಂ 163 ಅಡಿಯಲ್ಲಿ ಪರೀಕ್ಷಾ ಕೇಂದ್ರಗಳ ಸುತ್ತಮುತ್ತಲಿನ 200 ಮೀಟರ್ ವ್ಯಾಪ್ತಿಯಲ್ಲಿ ಪರೀಕ್ಷಾ ದಿನದಂದು ಬೆಳಗ್ಗೆ 9:30 ಸಂಜೆ 5:30 ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ. ಪರೀಕ್ಷಾ ಕೇಂದ್ರದ ಸುತ್ತಳತೆಯಲ್ಲಿ 5 ಅಥವಾ 5ಕ್ಕಿಂತ ಹೆಚ್ಚು ಜನರು ಗುಂಪುಗೂಡುವುದನ್ನು ನಿಷೇಧಿಸಲಾಗಿದೆ. ಪರೀಕ್ಷಾ ಕೇಂದ್ರದ ಸುತ್ತಮುತ್ತಲಿನ ಟೈಪಿಂಗ್, ಜೆರಾಕ್ಸ್ ಹಾಗೂ ಫ್ಯಾಕ್ಸ್ ಅಂಗಡಿಗಳನ್ನು ಪರೀಕ್ಷಾ ದಿನದಂದು ಬೆಳಗ್ಗೆ 9:30 ಮಧ್ಯಾಹ್ನ ಮತ್ತು ಸಂಜೆ 5:30 ಮುಚ್ಚಲು ಆದೇಶಿಸಲಾಗಿದೆ. ಪರೀಕ್ಷಾ ಕೇಂದ್ರದ ಸುತ್ತಮುತ್ತಲಿನ ವ್ಯಾಪ್ತಿಯಲ್ಲಿ ಮೊಬೈಲ್ ಬಳಕೆಯನ್ನು ನಿಷೇಧಿಸಲಾಗಿದೆ. ಪರೀಕ್ಷಾ ಕೇಂದ್ರದ ಮುಖ್ಯದ್ವಾರದಲ್ಲಿ ಕಡ್ಡಾಯವಾಗಿ ಆರಕ್ಷಕ ಸಿಬ್ಬಂದಿಯನ್ನು ನಿಯೋಜಿಸಿ ಅನಗತ್ಯ ವ್ಯಕ್ತಿಗಳ ಚಲನವಲನಗಳನ್ನು ನಿಯಂತ್ರಿಸಲು ಸೂಚಿಸಲಾಗಿದೆ. ಪರೀಕ್ಷಾರ್ಥಿಗಳು ಹಾಗೂ ಪರೀಕ್ಷೆಗೆ ಸಂಬಂಧಪಟ್ಟ ಸಿಬ್ಬಂದಿ ಅಧಿಕಾರಿಗಳನ್ನು ಹೊರತುಪಡಿಸಿ ಇತರೆ ವ್ಯಕ್ತಿಗಳು ಪರೀಕ್ಷಾ ಕೇಂದ್ರದ ವ್ಯಾಪ್ತಿಯನ್ನು ಪ್ರವೇಶಿಸುವುದನ್ನು ನಿಷೇಧಿಸಲಾಗಿದೆ. ಮುಂದಿನ ವಿವರ. ಕೊಲೆಸ್ಟ್ರಾಲ್ ಮಟ್ಟ ಕಡಿಮೆಯಾಗುತ್ತದೆ ಎಂದು ಸುಳ್ಳು ಭರವಸೆ ನೀಡಿ ವಾಟರ್ ಪ್ಯೂರಿಫೈ

ಫೈರ್ ಮಾರಾಟ ಮಾಡಿ ಹಣ ವಾಪಸ್ ನೀಡದೆ ಸೇವಾ ನ್ಯೂನ್ಯತೆ ಎಸಗಿದ್ದ ಎನಾಜಿಕ್ ಇಂಟರ್ನ್ಯಾಷನಲ್ ಕಂಪನಿ ಮತ್ತು ಅದರ ಡಿಸ್ಟ್ರಿಬ್ಯೂಟರ್ಗಳಿಗೆ ಗ್ರಾಹಕರಿಗೆ ಸೂಕ್ತ ಪರಿಹಾರ ನೀಡುವಂತೆ ಶಿವಮೊಗ್ಗದ ಜಿಲ್ಲಾ ಗ್ರಾಹಕ ವ್ಯಾಜ್ಯಗಳ ಪರಿಹಾರ ಆಯೋಗವು ಮಹತ್ವದ ಆದೇಶ ನೀಡಿದೆ. ಶಿವಮೊಗ್ಗದ ಸ್ವಾಮಿ ವಿವೇಕಾನಂದ ಬಡಾವಣೆಯ ನಿವಾಸಿ ಶಿವಕುಮಾರ್ ಹಂಪಳ್ಳಿ ಎಂಬುವರು ದಿನಾಂಕ 12/6/2024 ಎನಾಜಿಕ್ ಇಂಟರ್ನ್ಯಾಷನಲ್ ಕಂಪನಿಯ ಡಿಸ್ಟ್ರಿಬ್ಯೂಟರ್ಗಳಾದ ಬಸವಣ್ಣ ಹಾಗೂ ಕೆ ಅರುಣ್ಕುಮಾರ್ ಅವರ ಮೂಲಕ 2,77,000 ನೀಡಿ ವಾಟರ್ ಪ್ಯೂರಿಫೈಯರ್ ಖರೀದಿಸಿದ್ದರು. ಈ ಯಂತ್ರದ ನೀರನ್ನು 1 ತಿಂಗಳು ಉಪಯೋಗಿಸಿದರೆ ಕೊಲೆಸ್ಟ್ರಾಲ್ ಮಟ್ಟ ಕಡಿಮೆಯಾಗುತ್ತದೆ, ಇಲ್ಲದಿದ್ದರೆ ಯಂತ್ರವನ್ನು ವಾಪಸ್ ಪಡೆದು ಹಣ ಹಿಂದಿರುಗಿಸಲಾಗುವುದು ಎಂದು ಭರವಸೆ ನೀಡಲಾಗಿತ್ತು. ಆದರೆ ದೂರುದಾರರು ನೀರು ಬಳಸಿದ ನಂತರ ವೈದ್ಯಕೀಯ ತಪಾಸಣೆ ಮಾಡಿಸಿದಾಗ ಕೊಲೆಸ್ಟ್ರಾಲ್ ಮಟ್ಟ ಕಡಿಮೆಯಾಗದೆ ಹೆಚ್ಚಾಗಿತ್ತು. ಈ ಬಗ್ಗೆ ಎದುರುದಾರರನ್ನು ಸಂಪರ್ಕಿಸಿದಾಗ ಅವರು ಯಂತ್ರ ವಾಪಸ್ ಪಡೆದು ಪೂರ್ತಿ ಹಣ ನೀಡುವ ಬದಲು ಕೇವಲ 12,350 ರು ಮಾತ್ರ ಜಮಾ ಮಾಡಿದ್ದರು. ಉಳಿದ ಹಣಕ್ಕಾಗಿ ಹಲವು ಬಾರಿ ಮನವಿ ಮಾಡಿದರು ಹಾಗೂ ನೋಟಿಸ್ ನೀಡಿದರೂ ಸ್ಪಂದಿಸದ ಕಾರಣ ದೂರುದಾರರು ಗ್ರಾಹಕ ಆಯೋಗದ ಮೆಟ್ಟಿಲೇರಿದರು. ದೂರುದಾರರು ಮತ್ತು ಎದುರುದಾರರು ಸಲ್ಲಿಸಿದ ದಾಖಲೆಗಳನ್ನು ಪರಿಶೀಲಿಸಿದ ಜಿಲ್ಲಾ ಗ್ರಾಹಕ ಆಯೋಗವು ಕಂಪನಿಯು ನೀಡಿರುವ ಭರವಸೆಯಂತೆ ನಡೆದುಕೊಳ್ಳದೆ ಸೇವಾ ನ್ಯೂನ್ಯತೆ ಎಸಗಿದೆ ಎಂದು ತೀರ್ಮಾನಿಸಿದೆ. ಆಯೋಗದ ಅಧ್ಯಕ್ಷರಾದ ಟಿ ಶಿವಣ್ಣ ಹಾಗೂ ಸದಸ್ಯರಾದ ಶ್ರೀ ಬಿಡಿ ಯೋಗಾನಂದ ಬಾಂಡ್ಯ ಅವರಿದ್ದ ಪೀಠವು ಈ ಕೆಳಗಿನಂತೆ ಆದೇಶಿಸಿದೆ. ಎದುರುದಾರರು ಜಂಟಿಯಾಗಿ ಮತ್ತು ಪ್ರತ್ಯೇಕವಾಗಿ ದೂರುದಾರರಿಗೆ 2,64,650 ರುಗಳನ್ನು ಆದೇಶವಾದ 45 ದಿನದ ಒಳಗೆ ವಾಪಸ್ ನೀಡಬೇಕು. ತಪ್ಪಿದ್ದಲ್ಲಿ 9%ರ ಬಡ್ಡಿಯೊಂದಿಗೆ ಪಾವತಿಸಬೇಕು. ಮಾನಸಿಕ ವೇದನೆಗಾಗಿ 30,000 ಹಾಗೂ ದೂರಿನ ಖರ್ಚು ವೆಚ್ಚಕ್ಕಾಗಿ 10,000ಗಳನ್ನು ಆದೇಶವಾದ 45 ದಿನಗಳ ಒಳಗೆ ಪಾವತಿಸತಕ್ಕದ್ದು. ತಪ್ಪಿದ್ದಲ್ಲಿ 10%ರಷ್ಟು ಬಡ್ಡಿಯನ್ನು ಸೇರಿಸಿ ಪೂರ್ಣ ಹಣ ಪಾವತಿಸುವವರೆಗೆ ನೀಡಬೇಕು ಎಂದು ಆದೇಶಿಸಿದೆ. ಮುಂದಿನ ವಿವರ. ಶಿವಮೊಗ್ಗ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ, ಶಿವಮೊಗ್ಗ ಮಹಾನಗರ ಪಾಲಿಕೆ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ, ಪದವಿ ಪೂರ್ವ ಶಿಕ್ಷಣ ಇಲಾಖೆ, ಕಾಲೇಜು ಶಿಕ್ಷಣ ಇಲಾಖೆ, ರಾಷ್ಟ್ರೀಯ ಸೇವಾ ಸಂಘ ಹಾಗೂ ಸೇವಾದಳ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಮಹಾತ್ಮ ಗಾಂಧೀಜಿಯವರ 157ನೇ ಜಯಂತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಕಾರ್ಯಕ್ರಮವು ದಿನಾಂಕ 2/10/2026 ಶುಕ್ರವಾರ ಬೆಳಗ್ಗೆ 9:30 ಶಿವಮೊಗ್ಗ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನಡೆಯಲಿದೆ. ಶ್ರೀ ಪ್ರಹ್ಲಾದ್ ದೀಕ್ಷಿತ್ ಮತ್ತು ತಂಡದಿಂದ ಗಾಂಧಿ ಸ್ಮೃತಿ ಹಾಗೂ ಸಾಹಿತಿಗಳು ವಿಶ್ರಾಂತ ಪ್ರಾಂಶುಪಾಲರಾದ ಡಾಕ್ಟರ್ ಎಚ್ಟಿ ಕೃಷ್ಣಮೂರ್ತಿ ಇವರಿಂದ ವಿಶೇಷ ಉಪನ್ಯಾಸವಿರುತ್ತದೆ. ಈ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಜಿಲ್ಲಾ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕ ತುಕಾರಾಮ್ ರಾವ್ ಬಿವಿ ಕೋರಿದ್ದಾರೆ. ಮುಂದಿನ ವಿವರ. ಶಿವಮೊಗ್ಗ ಮಹಾನಗರ ಪಾಲಿಕೆ ವತಿಯಿಂದ ನಡೆಸುವ ನಾಡಹಬ್ಬ ದಸರಾ 2026 ಮಕ್ಕಳ ದಸರಾ ಸಮಿತಿಯು 2 ಅಕ್ಟೋಬರ್ 2 ಗಾಂಧಿ ಜಯಂತಿ ಪ್ರಯುಕ್ತ ಬೆಳಗ್ಗೆ 8 ಗಂಟೆಗೆ ಶಿವಮೂರ್ತಿ ಸರ್ಕಲ್ನಿಂದ ಡಿವಿಎಸ್ ಶಾಲೆಯ ಮಾರ್ಗವಾಗಿ, ಕೃಷಿ ಇಲಾಖೆ ಕಚೇರಿಯಿಂದ ಓಟಿ ರಸ್ತೆಯ ಮಾರ್ಗವಾಗಿ, ಮಿಳಗಟ್ಟ ಕಡೆಯಿಂದ ಅಶೋಕ ವೃತ್ತದ ಮಾರ್ಗವಾಗಿ, ಹೊಳೆ ಬಸ್ ಸ್ಟಾಪ್ ರಸ್ತೆಯ ಮಾರ್ಗವಾಗಿ ಹಾಗೂ ಜೈಲ್ ರಸ್ತೆಯಿಂದ ಗೋಪಿ ವೃತ್ತದ ಮಾರ್ಗವಾಗಿ ಶಿವಪ್ಪ ನಾಯಕ ವೃತ್ತದವರೆಗೆ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. 12 ಅಕ್ಟೋಬರ್ ಬೆಳಗ್ಗೆ 9 ಗಂಟೆಗೆ ಕುವೆಂಪು ರಂಗಮಂದಿರದಲ್ಲಿ ಹಾಗೂ ಎನ್ಇಎಸ್ ಮೈದಾನದಲ್ಲಿ 5ರಿಂದ 7ನೇ ತರಗತಿ ಮತ್ತು 8ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಚಿತ್ರಕಲೆ ಪ್ರಬಂಧ ಸ್ಪರ್ಧೆ, ದೇಶಭಕ್ತಿ ಗೀತೆ ಹಾಗೂ ಕ್ರೀಡಾ ಸ್ಪರ್ಧೆಗಳನ್ನು ಮತ್ತು 15 ಅಕ್ಟೋಬರ್ ಸಂಜೆ 5 ಗಂಟೆಗೆ ಶ್ರೀ ಅಲ್ಲಮಪ್ರಭು ಮೈದಾನದಲ್ಲಿ ಸಮಾರೋಪ ಸಮಾರಂಭ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸುವಂತೆ ಮಕ್ಕಳ ದಸರಾ ಸಮಿತಿ ಸದಸ್ಯ ಕಾರ್ಯದರ್ಶಿಗಳು ಕೋರಿದ್ದಾರೆ. ಇಂತಹ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. May 18 ದುಬಾರೆ ಆನೆ ಶಿಬಿರದಲ್ಲಿ ನಡೆದ ಆಕಸ್ಮಿಕ ದುರ್ಘಟನೆಯಲ್ಲಿ ಓರ್ವ ಮಹಿಳಾ ಮೃತಪಟ್ಟ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿರುವ ಎಲ್ಲಾ ಆನೆ ಶಿಬಿರಗಳನ್ನು ತಾತ್ಕಾಲಿಕವಾಗಿ ಬಂದ್ ಮಾಡಲು ಅರಣ್ಯ ಸಚಿವರು ಸೂಚಿಸಿದ್ದರು. ಪ್ರವಾಸಿಗರ ಸುರಕ್ಷತೆಯ ದೃಷ್ಟಿಯಿಂದ ಕಟ್ಟುನಿಟ್ಟಿನ ನಿಯಮಗಳು ಹಾಗೂ ಮಾರ್ಗಸೂಚಿಗಳನ್ನು ಅಳವಡಿಸಿಕೊಂಡ ನಂತರವಷ್ಟೇ ಶಿಬಿರಗಳನ್ನು ಪುನರಾರಂಭಿಸಲು ನಿರ್ದೇಶಿಸಲಾಗಿತ್ತು. ಅರಣ್ಯ ಇಲಾಖೆ ನೀಡಿರುವ ಸುರಕ್ಷತಾ ಮಾರ್ಗಸೂಚಿಗಳಂತೆ ಈಗ ಸಕ್ರೆಬಯಲು ಆನೆ ಬಿಡಾರದಲ್ಲಿ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಪ್ರತ್ಯೇಕ ಮಾರ್ಗಗಳ ವ್ಯವಸ್ಥೆ, ಸಾರ್ವಜನಿಕರಿಗೆ ಮತ್ತು ಆನೆಗಳಿಗೆ ಪ್ರತ್ಯೇಕ ಮಾರ್ಗಗಳನ್ನು ಗುರುತಿಸಲಾಗಿದೆ. ಸಾರ್ವಜನಿಕರು ಮತ್ತು ಆನೆಗಳ ನಡುವೆ ನೇರ ಸಂಪರ್ಕ ಬಾರದಂತೆ ಅಗತ್ಯ ಸುರಕ್ಷತಾ ಕ್ರಮಗಳನ್ನು ಅಳವಡಿಸಲಾಗಿದೆ. ಸೂಚನಾ ಫಲಕಗಳು, ಪ್ರವಾಸಿಗರ ಮಾಹಿತಿ ಮತ್ತು ಜಾಗೃತಿಗಾಗಿ ಅಗತ್ಯ ಸೂಚನಾ ಫಲಕಗಳನ್ನು ಅಳವಡಿಸಲಾಗಿದೆ. ಈ ಎಲ್ಲಾ ಸುರಕ್ಷತಾ ಕ್ರಮಗಳನ್ನು ಪೂರ್ಣಗೊಳಿಸಲಾಗಿದ್ದು September 29 ಸಕ್ರೆಬಯಲು ಆನೆ ಬಿಡಾರವನ್ನು ಸಾರ್ವಜನಿಕ ಪ್ರವೇಶಕ್ಕೆ ಅಧಿಕೃತವಾಗಿ ಪುನರಾರಂಭಿಸಲಾಗುವುದು ಹಾಗೂ ಕರ್ನಾಟಕ ಸಾಕಾನೆ ಶಿಬಿರ ಸುರಕ್ಷತಾ ವಿಧಾನದಲ್ಲಿ ವಾರದಲ್ಲಿ ಒಂದು ದಿನ ರಜೆಯನ್ನು ಮಾಡಿ ಶಿಬಿರವನ್ನು ಭೇಟಿದಾರರಿಗೆ ಮುಚ್ಚಬೇಕು ಎಂದು ತಿಳಿಸಿದ್ದು, ಪ್ರತಿ ಬುಧವಾರ ಶಿಬಿರದಲ್ಲಿ ಸಾರ್ವಜನಿಕರ ವೀಕ್ಷಣೆಗೆ ಅವಕಾಶವಿರುವುದಿಲ್ಲ ಎಂದು ಅರಣ್ಯ ಇಲಾಖೆಯ ವನ್ಯಜೀವಿ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ತಿಳಿಸಿದ್ದಾರೆ. ಮುಂದಿನ ವಿವರ. ಶಿವಮೊಗ್ಗದ ರಂಗಾಯಣದಲ್ಲಿ ರೆಪರ್ಟರಿಗೆ ಒಂದು ವರ್ಷದ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇಬ್ಬರು ಮಹಿಳಾ ಕಲಾವಿದರು ಮತ್ತು ಇಬ್ಬರು ಪುರುಷ ಕಲಾವಿದರನ್ನು ಹಾಗೂ ಒಬ್ಬ ಸಂಗೀತ ಸಂಯೋಜಕರು ಪಕ್ಕವಾದ್ಯಗಾರರನ್ನು ನೇಮಕ ಮಾಡಿಕೊಳ್ಳಲು ಆಸಕ್ತರಿಂದ ಅರ್ಜಿಯನ್ನು ಕರೆಯಲಾಗಿದೆ. ಆಯ್ಕೆಯಾದ ಕಲಾವಿದರು ರೆಪರ್ಟರಿಯ ಭಾಗವಾಗಿದ್ದು ರಂಗಶಿಕ್ಷಣದ ಎಲ್ಲಾ ವಿಭಾಗಗಳಲ್ಲಿ ತರಬೇತಿ ಪಡೆಯುವುದರ ಜೊತೆಗೆ ಅಭಿನಯದ ಜವಾಬ್ದಾರಿಯನ್ನು ನಿಭಾಯಿಸಬೇಕು. ಆ ನೇಮಕ ಸಂಪೂರ್ಣವಾಗಿ ತಾತ್ಕಾಲಿಕವಾಗಿದ್ದು ಒಂದು ವರ್ಷದ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇರುತ್ತದೆ. ಆಯ್ಕೆಯಾದ ಕಲಾವಿದರಿಗೆ ಮೊದಲನೇ ವರ್ಷ ಮಾಸಿಕ ₹18,000, ಈಗಾಗಲೇ ರಂಗಾಯಣಗಳಲ್ಲಿ ಕಲಾವಿದರಿಗೆ ಕಾರ್ಯನಿರ್ವಹಿಸುವವರಿಗೆ ಮಾಸಿಕ ₹20,000 ಸಂಚಿತ ವೇತನವಾಗಿ ನಿಯಮಾನುಸಾರ ನೀಡಲಾಗುವುದು. ಇತರೆ ಯಾವುದೇ ಭತ್ಯೆಗಳನ್ನು ನೀಡುವುದಿಲ್ಲ. ಊಟ ಮತ್ತು ವಸತಿ ವ್ಯವಸ್ಥೆಯನ್ನು ಕಲಾವಿದರೇ ಮಾಡಿಕೊಳ್ಳಬೇಕು. ರಂಗಾಯಣಗಳಲ್ಲಿ ಕಲಾವಿದರಾಗಿ ಸೇವೆ ಸಲ್ಲಿಸುವವರು ದೃಢೀಕರಣ ಪತ್ರವನ್ನು ಆಯಾ ರಂಗಾಯಣಗಳಿಂದ ಪಡೆದು ಸಲ್ಲಿಸಬೇಕು. ದಿನಾಂಕ 29/9/2026 ಕಲಾವಿದರ ವಯಸ್ಸು ಕನಿಷ್ಠ 18 ಗರಿಷ್ಠ 32 ಮೀರಿರಬಾರದು. ಪಾರಂಪರಿಕ ಕಲೆಯ ಕುಟುಂಬಗಳಿಂದ ಬಂದ ಕಲಾವಿದರಿಗೆ ಆದ್ಯತೆ ನೀಡಲಾಗುವುದು. ಇಂಥ ಪ್ರಕರಣಗಳಲ್ಲಿ ವಯೋಮಿತಿಯನ್ನು 5 ಸಡಿಲಿಸಬಹುದು. ಸಂಬಂಧಪಟ್ಟ ದಾಖಲೆಗಳನ್ನು ಸಲ್ಲಿಸುವುದು. ಹೆಚ್ಚಿನ ಮಾಹಿತಿಗಾಗಿ ಕಚೇರಿ ದೂರವಾಣಿ ಸಂಖ್ಯೆ 0818225353 ಅಥವಾ ಮೊಬೈಲ್ ಸಂಖ್ಯೆ 7975229166 ಈ ಸಂಖ್ಯೆಯೊಂದಿಗೆ ಕಚೇರಿ ವೇಳೆಯಲ್ಲಿ ಸಂಪರ್ಕಿಸಬಹುದಾಗಿದೆ ಎಂದು ರಂಗಾಯಣ ಆಡಳಿತಾಧಿಕಾರಿಗಳು ತಿಳಿಸಿದ್ದಾರೆ. ಮುಂದಿನ ವಿವರ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ವತಿಯಿಂದ 2026-27 ಸಾಲಿಗೆ ಸಂಬಂಧಿಸಿದಂತೆ ವಿವಿಧ ಯೋಜನೆಗಳ ಅಡಿಯಲ್ಲಿ ಧನ ಸಹಾಯ ಹಾಗೂ ಪ್ರೋತ್ಸಾಹಧನಕ್ಕಾಗಿ ಅರ್ಹ ಫಲಾನುಭವಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಚೇತನ ಯೋಜನೆ, ಲಿಂಗತ್ವ ಅಲ್ಪಸಂಖ್ಯಾತರ ಪುನರ್ವಸತಿ ಯೋಜನೆ, ಧನಶ್ರೀ ಯೋಜನೆ ಪ್ರೋತ್ಸಾಹಧನಕ್ಕಾಗಿ ಹಾಗೂ ಉದ್ಯೋಗಿನಿ ಯೋಜನೆ ಸಹಾಯಧನಕ್ಕಾಗಿ ಆಸಕ್ತರು ಅರ್ಜಿದಾರರು ಗ್ರಾಮ 1, ಶಿವಮೊಗ್ಗ 1 ಹಾಗೂ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿದೆ. ಅರ್ಜಿಗಳನ್ನು ಸಲ್ಲಿಸಲು October 31 ಕಡೆಯ ದಿನವಾಗಿದ್ದು, ಹೆಚ್ಚಿನ ಮಾಹಿತಿಗಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರ ಕಚೇರಿ ಅಥವಾ ದೂರವಾಣಿ ಸಂಖ್ಯೆ 0818222295514 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದು ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರು ತಿಳಿಸಿದ್ದಾರೆ. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯವಾಗಲಿದ್ದು, ನಿಮಗೆ ಇಷ್ಟೋ ತನಕ ಮಾಹಿತಿಯನ್ನ ಕೊಟ್ಟಿದ್ದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಈಗ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ಪ್ರಸಾರ ಮುಂದುವರೆಯಲಿದ್ದು, ವಂದನೆಗಳೊಂದಿಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೇರೆ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲಾ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
2: ಸರ್, ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಈ ನಿಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
3: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
4: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
5: ನಂದಿನಿ ಪರಿಶುದ್ಧತೆಯ ಪ್ರತೀಕ.
6: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
7: ಹೂನೆ ರೆಡಿ ಆಗ್ತಾ ಇದೆ.
6: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
0: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
8: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
0: ಹಲೋ ಕೇಳುಗರೆ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ನಮ್ಮ ಪ್ರೀತಿಯ ಆತ್ಮೀಯ ನಲ್ಮೆಯ ಕೇಳುಗರೆಲ್ಲರೂ ಹೇಗಿದ್ದೀರಿ? ಆರಾಮಾಗಿ, ಆರೋಗ್ಯವಾಗಿ, ಖುಷಿ ಖುಷಿಯಾಗಿ ನಗ್ತಾ ಇದ್ದೀರಾ ಅಲ್ವಾ? ಹಾಗೆ ಯಾವಾಗ್ಲೂ ನಗ್ತಾ ಖುಷಿಯಾಗಿರಿ. ಜೊತೆಗೇನಪ್ಪ ಅಂದ್ರೆ, ನಿಮ್ಮೆಲ್ರಿಗೂ ಕೂಡ ಪರಿಸರ ಪರಿಚಯ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ, ಕೇಳುಗರೆ ಹೆಸರು ಹೇಳ್ತಾ ಇದೆ, ಪರಿಸರ ಪರಿಚಯ. ಅಂದಮೇಲೆ ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ವಿಚಾರವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂತಹ ಕಾರ್ಯಕ್ರಮ. ಇನ್ನು ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ನದಿ, ಬೆಟ್ಟ, ಕಾಡು, ಗುಡ್ಡ, ಜಲಪಾತಗಳು, ಜಲಚರಗಳು, ಪ್ರಾಣಿ ಪಕ್ಷಿ, ಹಣ್ಣು ತರಕಾರಿ, ಈ ಎಲ್ಲಾ ವಿಷಯಗಳು ಕೂಡ ಒಳಗೊಂಡಿರುತ್ತೆ. ಹಾಗೆ ಇದರ ಜೊತೆಗೆ ಪರಿಸರ ಕಾಳಜಿ, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಕೂಡ ಹೌದು. ಹಾಗೆ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಪ್ರತಿಯೊಂದಿನ ಕೂಡ ಒಂದಲ್ಲ ಒಂದು ವಿಷಯದ ಬಗ್ಗೆ ನಿಮಗೆ ಮಾಹಿತಿನ ನೀಡ್ತಾನೆ ಇರ್ತೀನಿ. ಅದರಲ್ಲೂ ಪರಿಸರದಲ್ಲಿರುವಂತಹ ವಿಸ್ಮಯಗಳು ಒಂದ ಎರಡ, ಅಬ್ಬಬ್ಬ, ಒಂದೊಂದು ಜೀವಿಯಲ್ಲೂ ಕೂಡ ಒಂದೊಂದು ವಿಶೇಷತೆ ಇದ್ದೇ ಇದೆ. ಸೊ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಕೂಡ ಶುಭೋದಯವನ್ನ ಹೇಳ್ತಾ, ನಾನು ನಿಮ್ಮ ಫೇವರೇಟ್ ಆರ್ಜಿ ಅರ್ಪಿತಾ. ಕೇಳುಗರೆ, ಇವತ್ತು ನಮ್ಮ ಪ್ರಕೃತಿಯಲ್ಲಿರೋ ಒಂಥರ ಮೈಂಡ್ ಬ್ಲೋಯಿಂಗ್ ವಿಷಯವನ್ನ ತಂದಿದ್ದೀನಿ. ಯಾಕಪ್ಪ ಅಂದ್ರೆ, ಸಾಮಾನ್ಯವಾಗಿ ಹಕ್ಕಿಗಳು ಆಕಾಶದಲ್ಲಿ ಹಾರತ್ತೆ ಅಲ್ವಾ? ಹಕ್ಕಿಗಳು ಅಂತ ನಮಗೊತ್ತು, ಮೇಲ್ ಹಾರತ್ತಲ್ವಾ ಆಕಾಶದಲ್ಲಿ ಅಂತ ಅನ್ಕೊಳ್ತೀವಿ. ಆದ್ರೆ ನೀವ್ ಯಾವತ್ತಾದ್ರೂ ನೀರಿನ ಒಳಗೆ ಜಿಗಿದು ನದಿಯ ತಳದಲ್ಲೇ ವಾಕಿಂಗ್ ಮಾಡುವಂತ ಹಕ್ಕಿಯನ್ನ ನೋಡಿದಿರಾ? ನೋಡಿದ್ರೆ ನೀವು ತುಂಬಾ ಲಕ್ಕಿ ಅಂತ ಹೇಳ್ಬೋದು. ನೋಡಿಲ್ಲ ಅಂದ್ರೆ ಅಕಸ್ಮಾತ್ ನಾನೊಂದು ವಿಷಯ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಹೌದು ಗುರು, ಇದರ ಹೆಸರು ಡಿಪ್ಪರ್ ಬರ್ಡ್ ಅಂತ. ಈ ಹಕ್ಕಿಗೆ ಈಜೋಕೆ ಬಾತುಕೋಳಿ ತರ ಕಾಲುಗಳೇ ಇಲ್ಲ. ಆದ್ರೂ ನದಿಯ ರಭಸದ ಅಲೆಯಲ್ಲಿ ನೀರೊಳಗಡೆ ಜಿಗಿದು ನದಿ ತಳದಲ್ಲಿ ನೆಮ್ಮದಿಯಾಗಿ ವಾಕಿಂಗ್ ಮಾಡ್ತಾ ತನಗೆ ಬೇಕಾದಂತಹ ಕ್ರಿಮಿ ಕೀಟಗಳನ್ನ ಬೇಟೆಯಾಡುತ್ತೆ. ವಿಶೇಷ ಅಂದ್ರೆ ನಿಜಕ್ಕೂ ಇದೆ ಅಲ್ವಾ? ಯಾಕಪ್ಪ ಅಂದ್ರೆ, ನಾವು ಮನುಷ್ಯರು ನೆಲದ ಮೇಲೆ ನಡಿತೀವಿ, ಹಾಗೆ ನೀರಲ್ಲಿ ಈಜ್ತೀವಿ, ಆದ್ರೆ ಸ್ವಿಮ್ಮಿಂಗ್ ಕಲ್ತಿದ್ರೆ ಮಾತ್ರ. ಈ ಪಕ್ಷಿ ನೋಡಿ, ನೆಲದ ಮೇಲೂ ನಡೆಯುತ್ತೆ, ಆಕಾಶದಲ್ಲೂ ಹಾರತ್ತೆ, ಹಾಗೆ ನೀರು ಒಳಗೂ ಕೂಡ ಈಜಾಡಿ ನೀರಿನ ತಳದಲ್ಲಿ ಆರಾಮಾಗಿ ವಾಕಿಂಗ್ ಮಾಡುತ್ತೆ. ಅದೇನೆ ಡಿಪ್ಪರ್ ಬರ್ಡ್. ಅಷ್ಟೇ ಅಲ್ಲ, ಇದ್ರ ಕಣ್ಣಿಗೆ ದೇವ್ರು ಕೊಟ್ಟಿರೋ ನ್ಯಾಚುರಲ್ ವಾಟರ್ ಪ್ರೂಫ್ ಗಾಗಲ್ಸ್ ತರ ಮೂರನೇ ಕಣ್ಣಿನ ರೆಪ್ಪೆ ಇದೆ. ನದಿಯ ಬಂಡೆಗಳ ಮೇಲೆ ನಿಂತು ಕುಣಿಯುವಂತ ಈ ಹಕ್ಕಿ ನಿಜಕ್ಕೂ ನೇಚರ್ನ ಒಂಥರ ಅಮೇಝಿಂಗ್ ಸೃಷ್ಟಿನೇ ಅಲ್ವಾ? ಸೊ ಈ ಕ್ಯೂಟ್ ಡಿಪ್ಪರ್ ಹಕ್ಕಿ ಬಗ್ಗೆ ಕೇಳ್ತಿದ್ರೆ ನಿಮಗೂ ನದಿಯಲ್ಲಿ ಜಿಗಿದು ಈಜ್ಬೇಕು ಅಂತ ಅನ್ನಿಸ್ತಾ ಇದೆಯಾ? ಅಥವಾ ನೀವು ಈ ತರ ಯಾವ್ದಾದ್ರೂ ನೀರೊಳಗೆ ಈಜುವಂತ ಪಕ್ಷಿಯನ್ನ ನೋಡಿದ್ರೆ ನನಗೆ ಮೆಸೇಜ್ ಮಾಡಿ, ಓಕೆನಾ? ನಾನು ನಿಮ್ಮ ಮೆಸೇಜ್ಗಾಗಿ ಕಾಯ್ತಾ ಇರ್ತೀನಿ. ಸೊ ಈ ಒಂದು ಡಿಪ್ಪರ್ ಪಕ್ಷಿ ಗೂಡು ಕಟ್ಟುದಾದ್ರೂ ಎಲ್ಲಿ, ಎಲ್ಲಿ ವಾಸ ಮಾಡುತ್ತೆ, ಯಾವ ಆಹಾರವನ್ನ ತಿನ್ನುತ್ತೆ, ಹೇಗೆ ಜೀವನ ನಡೆಸುತ್ತೆ, ಈ ರೀತಿಯ ಸಾಕಷ್ಟು ಪ್ರಶ್ನೆಗಳು ನಿಮ್ಮಲ್ಲಿ ಕಾಡ್ತಾ ಇರಬಹುದು. ಅಫ್ಕೋರ್ಸ್ ಕಾಡುತ್ತೆ. ಈ ಪ್ರಶ್ನೆಗಳಿಗೆಲ್ಲ ಉತ್ತರವನ್ನ ಕೊಡೋದಕ್ಕಾಗಿ ನಾನು ಮತ್ತೆ ವಾಪಸ್ ಬರ್ತೀನಿ. ಆದ್ರೆ ಅದಕ್ಕೂ ಮೊದಲು ನಮ್ಮ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಒಂದು ವಿರಾಮವನ್ನ ತೆಗೆದುಕೊಂಡು ಒಂದು ಸೂಪರ್ ಆಗಿರೋ ಸಾಂಗ್ ಅನ್ನು ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: Just chill.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ನೆಚ್ಚಿನ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನೀರಿನಲ್ಲೂ ಸೈ, ನೆಲದ ಮೇಲೂ ಸೈ, ಆಕಾಶದಲ್ಲೂ ಸೈ, ಎಲ್ಲಾ ಕಡೆ ಜೀವಿಸ್ತೀನಿ ಅಂತ ಓಡಾಡುವಂತಹ ಒಂದು ಪಕ್ಷಿಯ ಬಗ್ಗೆ ಮಾತನಾಡ್ತಾ ಇದೆ. ಅದೇನೆ ಡಿಪ್ಪರ್ ಬರ್ಡ್. ಹೆಸರು ಕೇಳೋಕೆನೆ ತುಂಬಾ ಡಿಫ್ರೆಂಟ್ ಆಗಿದೆ, ಹಾಗೆ ಇದರ ಹಿನ್ನೆಲೆ ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ. ನಾನಾಗ್ಲೇ ಹೇಳ್ತಾ ಇದ್ದೆ, ಈ ಒಂದು ಪಕ್ಷಿ ನೆಲದ ಮೇಲೂ ಆರಾಮಾಗಿ ನಡೆದಾಡತ್ತೆ, ಜೊತೆಗೆ ನೀರೊಳಗೂ ಕೂಡ ಈ ಜೊತೆ ಹಾಗೆ ಆಕಾಶದಲ್ಲಿ ಕೂಡ ಹಾರಾಡುವಂತದ್ದು. ಇನ್ನು ಈ ಒಂದು ಪಕ್ಷಿ ಗೂಡ್ ಕಟ್ಟೋದಾದ್ರೂ ಎಲ್ಲಿ ಎಲ್ಲಿ ವಾಸ ಮಾಡುತ್ತೆ ಅರ್ಪಿತಾ ಅಂತ ನೀವು ಕೇಳೋದಾದ್ರೆ ಉತ್ತರವನ್ನ ನೀಡ್ತೀನಿ, ಕೇಳಿಸ್ಕೊಳ್ಳಿ. ಡಿಪ್ಪರ್ ಹಕ್ಕಿಗಳು ತಮ್ಮ ಗೂಡುಗಳನ್ನ ನದಿಯ ಜಲಪಾತಗಳ ಹಿಂಭಾಗದಲ್ಲಿ, ಬಂಡೆಗಳ ಸಂಧಿಗಳಲ್ಲಿ ಅಥವಾ ಸೇತುವೆಗಳ ಅಡಿಯಲ್ಲಿ ಕಟ್ಟುತ್ತೆ. ಜಲಪಾತದ ನೀರು ಬೀಳೋ ಜಾಗದಲ್ಲಿ ಗೂಡು ಕಟ್ಟಿರೋದ್ರಿಂದ ಬೇರೆ ಯಾವ ಪ್ರಾಣಿ ಅಥವಾ ಹಕ್ಕಿಗಳು ಇವುಗಳ ಗೂಡನ್ನ ತಲುಪೋಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಪ್ರೀ ಪ್ಲಾನ್ ಅನ್ನ ಮಾಡುತ್ತೆ. ಬುದ್ಧಿವಂತಿಕೆಯ ಯೋಜನೆಯನ್ನ ಮಾಡಿ ಇಂತಹ ಜಾಗದಲ್ಲಿ ಗೂಡನ್ನ ಕಟ್ಟುತ್ತೆ. ಹಾಗೆ ಈ ಗೂಡನ್ನ ಪಾಚಿ ಆಕಾರದಲ್ಲಿ ಅಥವಾ ಹುಲ್ಲಿನಿಂದ ಚೆಂಡಿನ ಆಕಾರದಲ್ಲಿ ಕಟ್ಟುತ್ತೆ. ಗೂಡಿನ ಒಳಗಡೆ ಪ್ರವೇಶಿಸೋಕೆ ಸಣ್ಣದಾದಂತಹ ದ್ವಾರ ಇರುತ್ತೆ. ಎಷ್ಟು ಇಂಟೆಲಿಜೆಂಟ್ ಅಲ್ವಾ ಈ ಒಂದು ಪಕ್ಷಿ. ಹೌದು, ಇನ್ನು ಇವು -ಡಿಗ್ರಿ ಚಳಿ ಇರುವ ಹಿಮಪಾತದ ಸಮಯದಲ್ಲಿ ಹರಿಯುವ ನೀರೊಳಗೆ ಸುಲಭವಾಗಿ ಜಿಗಿಯುತ್ತೆ. ಇವುಗಳಲ್ಲಿ ರಕ್ತದಲ್ಲಿ ಮಯೋಗ್ಲೋಬಿನ್ ಎನ್ನೋ ಪ್ರೋಟೀನ್ ಹೆಚ್ಚಾಗಿರುತ್ತೆ. ಇದು ದೇಹಕ್ಕೆ ಹೆಚ್ಚಿನ ಆಮ್ಲಜನಕವನ್ನ ಸರಬರಾಜು ಮಾಡುತ್ತೆ. ಇನ್ನು ತಣ್ಣನೆಯ ನೀರಿನಲ್ಲಿ ದೇಹದ ತಾಪಮಾನ ಕಾಪಾಡಿಕೊಳ್ಳಕ್ಕೆ ನೆರವಾಗುತ್ತೆ. ಅದು ಒಂದ್ ರೀತಿ ಅಡ್ವಾಂಟೇಜ್ ಈ ಒಂದು ಡೀಪರ್ ಪಕ್ಷಿಗೆ. ಇನ್ನು ನೀರಿನೊಳಗೆ ಧುಮುಕಿದಾಗ ಇವುಗಳ ಕಿವಿಯೊಳಗೆ ನೀರು ಹೋಗದಂತೆ ತಡೆಯೋಕೆ ಇವುಗಳ ಕಿವಿ ಹತ್ರ ಒಂದು ಸೂಪರ್ ಪವರ್ ಬಾಡಿ ಪಾರ್ಟ್ ಇದೆ. ಈಗ ನಾವು ಅಕಸ್ಮಾತ್ ನೀರೊಳಗೆ ಈಜಿದಾಗ ಕಿವಿಯೊಳಗೆ ನೀರು ಹೋಗ್ಬಿಟ್ರೆ ಅಯ್ಯಯ್ಯೋ ಕಿವಿ ನೋವು ಬಂತಲ್ಲಪ್ಪ ಏನ್ ಮಾಡೋದು ಅಂತ ಚಿಂತೆ ಮಾಡ್ತಿರ್ತೀವಿ. ಆದ್ರೆ ಈ ಒಂದು ಪಕ್ಷಿಗೆ ಸ್ವತಃ ದೇವರೇ ಒಂದು ಎಕ್ಸ್ಟ್ರಾ ಪಾರ್ಟ್ ಕೊಟ್ಟಿದೆ. ಹೌದು, ಇವು ನೀರಿನೊಳಗೆ ಹೋಗ್ತಿದ್ದಂತೆ ಸ್ವಯಂಚಾಲಿತವಾಗಿ ಕಿವಿಯನ್ನ ಮುಚ್ಚಿಕೊಳ್ಳುತ್ತೆ. ಯಾಕಪ್ಪ ಅಂದ್ರೆ ಕಿವಿಯ ಹತ್ತಿರ ಸಣ್ಣ ಮಾಂಸಖಂಡದ ಕವಾಟಗಳು ಇರುತ್ತೆ ಈ ಒಂದು ಡಿಪ್ಪರ್ ಬರ್ಡಿಗೆ. ಇನ್ನು ನದಿ ಅಥವಾ ಜಲಪಾತದ ಶಬ್ದ ತುಂಬಾ ಜೋರಾಗಿರುತ್ತೆ. ನೀವೇ ಗಮನಿಸಿರ್ತೀರಾ, ನಾವು ಜಲಪಾತಗಳ ಹತ್ರ ಹೋದಾಗ ಆ ಜಲಪಾತದಿಂದ ಎಷ್ಟೊಂದು ಸದ್ದು ಬರ್ತಾ ಇರತ್ತಲ್ವಾ. ಹಾಗೆ ಈ ಒಂದು ನೀರು ಬೀಳೋ ಜಾಗದಲ್ಲಿ ಗೂಡು ಕಟ್ಟೋದ್ರಿಂದ ಬೇರೆ ಯಾವ ಪ್ರಾಣಿ ಅಥವಾ ಹಕ್ಕಿಗಳು ಇವುಗಳ ಗೂಡನ್ನ ತಲುಪೋಕೆ ಸಾಧ್ಯವಿಲ್ಲ ಅಂತ ಅನ್ನೋ ಒಂದು ಬುದ್ಧಿವಂತಿಕೆಯನ್ನ ಉಪಯೋಗಿಸಿ ಈ ಒಂದು ಪಕ್ಷಿ ಅಲ್ಲಿ ಗೂಡನ್ನ ಕಟ್ಟುತ್ತೆ. ಇನ್ನು ಈ ಒಂದು ನೀರಿನ ಶಬ್ದದ ನಡುವೆಯೂ ತಮ್ಮ ಸಂಗಾತಿಯನ್ನ ಕರೆಯೋಕೆ ಇವು ಶಬ್ದವನ್ನ ಬಳಸುತ್ತೆ. ಅದು ಆ ಸಂಗಾತಿಗೆ ಮಾತ್ರ ಗೊತ್ತಾಗುವಂಥದ್ದು. ಹಾಗೆ ಈ ಡಿಪ್ಪರ್ ಪಕ್ಷಿಯನ್ನ ನೀರಿನ ನೈರ್ಮಲ್ಯದ ಸಂಕೇತ ಅಂತ ಕೂಡ ಕರೀತಾರೆ. ಹೌದು ಕೇಳುಗರೆ, ಯಾಕಪ್ಪ ಅಂದ್ರೆ ಡಿಪ್ಪರ್ ಹಕ್ಕಿಗಳು ಕೇವಲ ಅತ್ಯಂತ ಶುದ್ಧವಾದ ಜೊತೆಗೆ ರಾಸಾಯನಿಕ ಮುಕ್ತವಾದ ನೀರಿನ ಮೂಲಗಳಲ್ಲಿ ಮಾತ್ರ ವಾಸ ಮಾಡುತ್ತೆ. ಯಾವ್ದಾದ್ರೂ ನದಿಯಲ್ಲಿ ಡಿಪ್ಪರ್ ಹಕ್ಕಿಗಳು ಕಂಡ್ರೆ ಆ ನದಿಯ ನೀರು ಅತ್ಯಂತ ಶುದ್ಧವಾಗಿ ಆರೋಗ್ಯಕರವಾಗಿದೆ ಅಂತ ಅರ್ಥ. ನೋಡಿ, ಕೆಲವೊಂದು ಪಕ್ಷಿಗಳು ತಾವು ಇರೋ ಜಾಗವನ್ನ ಎಷ್ಟು ಸ್ವಚ್ಛವಾಗಿ ಇಟ್ಕೊಳ್ಳುತ್ತೆ ಅನ್ನೋದಕ್ಕೆ ಈ ಒಂದು ಡಿಪ್ಪರ್ ಪಕ್ಷಿ ಕೂಡ ಮತ್ತೊಂದು ಉದಾಹರಣೆ ಅಂತ ಹೇಳ್ಬೋದು. ಹಾಗಿದ್ರೆ ಇಷ್ಟೊಂದು ಕ್ಯೂಟ್ ಆಗಿರೋ ಜೊತೆಗೆ ಸ್ಮಾರ್ಟ್ ಆಗಿರುವಂತಹ ಡಿಪ್ಪರ್ ಪಕ್ಷಿಯ ಬಗ್ಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ, ಇನ್ನೊಂದು ಸೂಪರ್ ಸಾಂಗ್ ಅನ್ನ ಕೇಳ್ಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಯೆಸ್, ವೆಲ್ಕಮ್ ಬ್ಯಾಕ್. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ನೆಚ್ಚಿನ ಆರ್ ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದ ಪಕ್ಷಿಯ ಬಗ್ಗೆ ಮಾತಾಡ್ತಾ ಇದ್ದೆ. ಹೌದು, ಕೆಲವು ಹಕ್ಕಿಗಳು ನೀರಲ್ಲಿ ವಾಸವಾಗಿದ್ರೆ ಇನ್ ಕೆಲವು ಆಕಾಶದಲ್ಲಿ ಹಾರಾಡುತ್ತೆ, ಮತ್ತೆ ಕೆಲವು ಪಕ್ಷಿಗಳು ನೆಲದ ಮೇಲೆ ವಾಸವಾಗಿರುತ್ತೆ. ಆದ್ರೆ ಈ ಒಂದು ಡಿಪ್ಪರ್ ಪಕ್ಷಿ ಎಲ್ಲಾ ಕಡೆ ಕೂಡ ಓಡಾಡ್ತೀನಿ, ವಾಸ ಮಾಡ್ತೀನಿ ಅಂತ ಓಡಾಡ್ತಿರತ್ತೆ. ನಾನಾಗ್ಲೇ ಹೇಳ್ತಾ ಇದ್ದೆ, ಜಲಪಾತದ ಅಕ್ಕಪಕ್ಕದಲ್ಲಿ ಇವು ಗೂಡನ್ನ ಕಟ್ಟುತ್ತೆ ಅಂತ. ಅಷ್ಟೇ ಅಲ್ಲ, ಜಲಪಾತದ ಶಬ್ದ ಎಷ್ಟೇ ಜೋರಾಗಿದ್ರು ಇದರ ಗಂಟಲಿನ ವಾಯ್ಸ್ ಮಾತ್ರ ಸೂಪರ್ ಹೈ ಪಿಚ್ ಆಗಿರುತ್ತೆ. ಇನ್ನು ಮುಖ್ಯವಾದ ವಿಷಯ ಏನಂದ್ರೆ, ಈ ಹಕ್ಕಿ ಎಲ್ಲಂದ್ರಲ್ಲಿ ಇರೋದಿಲ್ಲ. ಎಲ್ಲಿ ನದಿಯ ನೀರು ಕ್ರಿಸ್ಟಲ್ ಕ್ಲಿಯರ್ ಆಗಿರುತ್ತೋ, ಎಲ್ಲಿ ಗಲೀಜಾಗಿರೋಲ್ವೋ, ಶುಚಿತ್ವದಿಂದ ಇರುತ್ತೋ, ಅಲ್ಲಿ ಮಾತ್ರ ಈ ಒಂದು ಪಕ್ಷಿ ವಾಸ ಮಾಡುತ್ತೆ. ಸೊ ನೇಚರ್ ಈ ಅದ್ಭುತ ಇಂಜಿನಿಯರ್ ಬಗ್ಗೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿ ನಿಮಗಾಗಿ ಇಲ್ಲಿ ಕಾದಿದೆ. ಏನ್ ಗೊತ್ತಾ ಕೇಳುಗರೆ, ಈ ಡಿಪ್ಪರ್ ಪಕ್ಷಿ ಬಂಡೆಗಳ ಮೇಲೆ ನಿಂತು ಮೇಲಕ್ಕೆ ಕೆಳಕ್ಕೆ ದೇಹವನ್ನ ಕುಗ್ಗಿಸಿ ಹಿಗ್ಗಿಸುತ್ತೆ. ಯಾಕೆ ಈ ರೀತಿ ಮಾಡುತ್ತೆ ಅಂದ್ರೆ, ಇದು ಕೇವಲ ಶೋ ಆಫ್ ಅಲ್ಲ. ಹೀಗೆ ಮಾಡೋದ್ರಿಂದ ಇವು ನದಿಯ ನೀರಿನ ಪ್ರತಿಫಲವನ್ನ ಕಡಿಮೆ ಮಾಡಿ ನೀರಿನ ಆಳದಲ್ಲಿರುವಂತಹ ಕ್ರಿಮಿ ಕೀಟಗಳು ಎಲ್ಲೆಲ್ಲಿದೆ ಅಂತ ಕಣ್ಣಿನ ದೃಷ್ಟಿಯನ್ನ ಸರಿಯಾಗಿ ಕೇಂದ್ರೀಕರಿಸುತ್ತೆ. ಮೊದಲನೇದಾಗಿ ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡಿಕೊಂಡು ಅದಾದ ಮೇಲೆ ಪಕ್ಷಿ ಬೇಟೆಯನ್ನ ಆಡುತ್ತೆ. ಜೊತೆಗೆ ಇವು ತಮ್ಮ ಹಿಂಡಿನ ಇತರ ಪಕ್ಷಿಗಳಿಗೆ, ಅಂದ್ರೆ ಬೇರೆ ಪಕ್ಷಿಗಳಿಗೆ ಅಪಾಯದ ಸೂಚನೆಯನ್ನ ನೀಡೋಕೆ ಅಥವಾ ತಮ್ಮ ಜಾಗವನ್ನ ಗುರುತಿಸೋಕೆ ಕೂಡ ಹೀಗೆ ಮಾಡುತ್ತೆ. ಬಂಡೆಗಳ ಮೇಲೆ ನಿಂತು ಮೇಲಕ್ಕೂ ಕೆಳಕ್ಕೂ ದೇಹವನ್ನ ಕುಗ್ಗಿಸಿ ಹಿಗ್ಗಿಸುತ್ತೆ. ಸೊ ಅಲ್ಲಿ ಯಾವುದೋ ಒಂದು ಪಕ್ಷಿ ಏನೋ ಒಂದು ಮಾಡ್ತಾ ಇದೆ ಅಂದ್ರೆ ಅದರ ಹಿಂದೆ ಒಂದು ಅರ್ಥ ಇರುತ್ತೆ ಅಂತ ನಾವು ತಿಳ್ಕೋಬೇಕಾಗತ್ತೆ. ಇನ್ನು ವಿಶೇಷವಾಗಿ ಕಣ್ಣಿನ ಬಿಳಿ ರೆಪ್ಪೆಯ ರಹಸ್ಯದ ಬಗ್ಗೆ ನಿಮಗೆ ತಿಳಿಸ್ಕೊಳ್ಳಬೇಕು. ಡಿಪ್ಪರ್ ಹಕ್ಕಿಯ ಮೇಲ್ಭಾಗದ ರೆಪ್ಪೆಯ ಮೇಲೆ ಬಿಳಿ ಬಣ್ಣದ ಸಣ್ಣ ಗರಿಗಳಿರುತ್ತೆ. ಇವು ಕಣ್ಣು ಮಿಟುಕಿಸಿದಾಗ ಕಪ್ಪು ಬೂದು ಬಣ್ಣದ ದೇಹದ ನಡುವೆ ಬಿಳಿ ಚುಕ್ಕೆ ಮಿನುಗಿದಂತೆ ಕಾಣುತ್ತೆ. ಇದನ್ನ ನದಿಯ ಶಬ್ದದ ನಡುವೆ ದೂರದಲ್ಲಿರುವಂತಹ ಬೇರೆ ಡಿಪ್ಪರ್ ಹಕ್ಕಿಗಳಿಗೆ ದೃಶ್ಯ ಸಂಕೇತವಾಗಿ ಬಳಸಲಾಗುತ್ತೆ. ಹಾಗೆ ಈ ಒಂದು ಡಿಪ್ಪರ್ ಪಕ್ಷಿ ಬೇಟೆಯಾಡೋ ಶೈಲಿ ಇದೆಯಲ್ಲ, ಅದು ನಿಜಕ್ಕೂ ಅದ್ಭುತವಾಗಿದೆ. ಯಾಕಪ್ಪ ಅಂದ್ರೆ, ತನ್ನ ಫೇವ್ರೆಟ್ ಫುಡ್ ಸಿಗ್ತಾ ಇದೆ ಅನ್ನುವಾಗ ಅದು ಮಿಸ್ ಮಾಡ್ಕೊಳ್ಳೋದೇ ಇಲ್ಲ. ಕಷ್ಟ ಆದ್ರೂ ಪರವಾಗಿಲ್ಲ ಅಂತ ಹೇಳಿ ಹೋಗಿ ಬೇಟೆಯನ್ನ ಮಾಡಿ ಬೇಟೆಯಾಡಿ ಆಹಾರವನ್ನ ಸೇವಿಸುತ್ತೆ. ಇನ್ನು ಇದಕ್ಕೆ ಫೇವ್ರೆಟ್ ಫುಡ್ ಅಂದ್ರೆ ಮೇ ಫ್ಲೇ, ಕ್ಯಾಡಿಸ್ ಫ್ಲೇ, ಕ್ರಿಮಿಗಳ ಲಾರ್ವಾಗಳು, ಇನ್ನು ಸಣ್ಣ ಏಡಿಗಳು, ಕೀಟಗಳು, ಜೊತೆಗೆ ಸಣ್ಣ ಮೀನುಗಳು ಇವೆಲ್ಲವನ್ನು ಕೂಡ ತಿಂದು ಜೀವಿಸುತ್ತೆ. ಹಾಗಿದ್ರೆ ಈ ಒಂದು ಪಕ್ಷಿ ಬಾರವಾಗಿಲ್ವಾ ಅರ್ಪಿತಾ? ಯಾಕಪ್ಪ ಅಂದ್ರೆ, ಬಾರವಾಗಿರೋ ಪಕ್ಷಿಗಳು ನೀರೊಳಗೆ ಇರೋಕಾಗಲ್ವಲ್ಲ ಅಂತ ನೀವು ಕೇಳೋದಾದ್ರೆ, ಈ ಒಂದು ಪಕ್ಷಿಯ ತೂಕ ಸ್ವಲ್ಪ ಕಡಿಮೆನೆ. ಇವು ನದಿಯ ವೇಗದ ಪ್ರವಾಹಕ್ಕೆ ಕೊಚ್ಚಿ ಹೋಗದಂತೆ ನದಿಯ ತಳದಲ್ಲಿರುವ ಸಣ್ಣ ಸಣ್ಣ ಕಲ್ಲುಗಳನ್ನ ತಮ್ಮ ಕಾಲ್ಬೆರಳುಗಳಿಗೆ ಬಲವಾಗಿ ಹಿಡಿದುಕೊಂಡು ಮುನ್ನಡೆಯುತ್ತೆ. ಹಾಗಾಗಿ ಇದು ನದಿಯಲ್ಲಿ ಕೂಡ ಆರಾಮಾಗಿ ವಾಕ್ ಮಾಡಕ್ಕೆ ಸಾಧ್ಯ ಆಗುತ್ತೆ. ಡಿಪ್ಪರ್ ಹಕ್ಕಿಗಳು ಸಾಮಾನ್ಯವಾಗಿ ತಮ್ಮ ಜೀವನ ಪರ್ಯಂತ ಒಂದೇ ಸಂಗಾತಿಯೊಂದಿಗೆ ಇರುತ್ತೆ. ಇದು ಒಂದ್ ರೀತಿ ವಿಶೇಷವಾಗಿದೆ ಅಲ್ವಾ? ಹೌದು, ಯಾಕಪ್ಪ ಅಂದ್ರೆ ಕೆಲವು ಮನುಷ್ಯರು ತಮ್ಮ ಪಾರ್ಟ್ನರ್ಸ್ ಗಳನ್ನ ಚೇಂಜ್ ಮಾಡ್ಕೊಳ್ತಾ ಇರ್ತಾರೆ, ಹಾಗೆ ಕೆಲವು ಪ್ರಾಣಿ ಪಕ್ಷಿಗಳು ಕೂಡ ತಮ್ಮ ಪಾರ್ಟ್ನರ್ಸ್ ಅನ್ನ ಚೇಂಜ್ ಮಾಡ್ಕೊಳ್ತಾ ಇರ್ತಾರೆ. ಆದ್ರೆ ಈ ಒಂದು ಡಿಪ್ಪರ್ ಪಕ್ಷಿ ಇದೆಯಲ್ಲ, ಜೀವನ ಪರ್ಯಂತ ಒಂದೇ ಸಂಗಾತಿಯೊಂದಿಗೆ ಜೀವನವನ್ನ ಸಾಗಿಸುತ್ತೆ. ಅಕಸ್ಮಾತ್ ಆ ಸಂಗಾತಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಮತ್ತೆ ಇನ್ನೊಂದು ಸಂಗಾತಿಯನ್ನ ಹುಡುಕೋದಕ್ಕೆ ಹೋಗೋದಿಲ್ಲ. ನಾವು ಈ ವಿಷಯವನ್ನ ಕೇಳುವಾಗ ಮತ್ತೊಂದು ಪಕ್ಷಿ ಕೂಡ ನೆನಪಾಗುತ್ತೆ, ಅದೇನೇ ದ ಗ್ರೇಟ್ ಹಾರ್ನ್ಬಿಲ್. ಆ ಹಾರ್ನ್ಬಿಲ್ ಪಕ್ಷಿ ಕೂಡ ಜೀವನ ಪರ್ಯಂತ ಒಂದೇ ಸಂಗಾತಿಯನ್ನ ಹೊಂದಿರುತ್ತೆ. ಇನ್ನು ಹೆಣ್ಣು ಹಕ್ಕಿಗಳು ಒಂದು ಬಾರಿಗೆ 4-5 ಬಿಳಿ ಬಣ್ಣದ ಮೊಟ್ಟೆಗಳನ್ನ ಇಡುತ್ತೆ. ಗಂಡು ಹಕ್ಕಿ ಹೆಣ್ಣು ಮೊಟ್ಟೆಗಳಿಗೆ ಕಾವು ಕೊಡುವಾಗ ಅದಕ್ಕೆ ಆಹಾರವನ್ನ ತಂದುಕೊಡುತ್ತೆ. ಈ ಒಂದು ನ್ಯಾಕ್ ಚೆನ್ನಾಗಿದೆ ಅಲ್ವಾ? ಅಂದ್ರೆ ಹೆಣ್ಣು ಹಕ್ಕಿ ತನ್ನ ಗೂಡನ್ನ ಚೆಂದ ನೋಡ್ಕೊಳುತ್ತೆ, ಗೂಡಲ್ಲಿರುವಂತಹ ಮರಿಗಳನ್ನ ಚೆನ್ನಾಗಿ ನೋಡ್ಕೊಳುತ್ತೆ, ಮೊಟ್ಟೆಯನ್ನ ಚೆನ್ನಾಗಿ ನೋಡ್ಕೊಳುತ್ತೆ. ಈ ಗಂಡು ಹಕ್ಕಿ ಮಾತ್ರ ಆಚೆಯಿಂದ ಹೋಗಿ ಆಹಾರವನ್ನ ತೆಗೆದುಕೊಂಡು ಬಂದು ತನ್ನ ಹೆಂಡತಿ ಹಾಗೆ ಮಗುಗೆ ಕೊಡುವಂಥದ್ದು. ಇನ್ನು ಈ ಒಂದು ಪಕ್ಷಿ ಎಷ್ಟು ವರ್ಷ ಬದುಕಬಲ್ಲದು ಅಂತ ನೀವು ಕೇಳ್ತಾ ಇದ್ರೆ, ಇವುಗಳ ಆಯಸ್ಸು ಸರಾಸರಿ 8-10 ವರ್ಷಗಳು. ಇನ್ನು ಅತೀ ದೊಡ್ಡ ಬೆದರಿಕೆ ಏನಪ್ಪಾ ಅಂದ್ರೆ ನದಿ ಮಾಲಿನ್ಯ ಹೌದು, ಸಿಹಿ ನೀರಿನ ಮೂಲಗಳ ನಾಶ ಆಗ್ತಾ ಇರುವಂತಹ ಈ ಒಂದು ಸಮಯದಲ್ಲಿ ನೀರು ಕಲುಷಿತಗೊಂಡ್ರೆ ಇವುಗಳಿಗೆ ಆಹಾರ ಸಿಗದೆ ಆ ಜಾಗವನ್ನ ತೊರೆಯುತ್ತೆ. ಹಾಗಾಗಿ ಇವುಗಳು ಕೂಡ ಅಳಿವಿನ ಅಂಚಿಗೆ ತಲುಪುವ ಸಾಧ್ಯತೆಗಳು ಕೂಡ ಇದೆ. ಹಾಗಿದ್ರೆ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಡಿಪ್ಪರ್ ಪಕ್ಷಿಯ ಬಗ್ಗೆ ಕೇಳಿ ನಿಮಗೆ ಹೇಗನ್ನಿಸ್ತು? ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ, ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
1: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
0: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
1: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
2: ಬೆಳ್ಳಂ ಬೆಳಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡ್ ಹೋದ್ರು ಏನು, ಅಲ್ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜೀವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
3: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
1: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ರು ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಹಾಗೆ ಟ್ರಾವೆಲಿಂಗ್ ಅಂದರೆ ಎಲ್ರಿಗೂ ಇಷ್ಟ ಆಗೇ ಆಗುತ್ತೆ. ಸೊ ಹಾಗೆ ಒಬ್ಬೊಬ್ಬರು ಒಂದೊಂದು ರೀತಿಯ ಪ್ಲೇಸ್ಗಳಿಗೆ ಹೋಗೋದಕ್ಕೆ ಇಷ್ಟಪಡ್ತಾ ಇರ್ತಾರೆ. ಕೆಲವರು ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗೋದಕ್ಕೆ ಇಷ್ಟಪಟ್ಟರೆ ಇನ್ನೂ ಕೆಲವರು ಬೆಟ್ಟ ಗುಡ್ಡಗಳನ್ನು ಹತ್ತೋದು, ಫಾಲ್ಸ್ನ ನೋಡೋದಕ್ಕೆಲ್ಲ ಹೋಗ್ತಾ ಇರ್ತಾರೆ ಅಲ್ವಾ. ಸೊ ಹಾಗೆ ನಮ್ಮ ಕರ್ನಾಟಕದಲ್ಲಂತೂ ಈ ರೀತಿಯ ಪ್ರವಾಸಿ ತಾಣಗಳು ಬೇಕಾದಷ್ಟಿದೆ ಅಂತಲೇ ಹೇಳ್ಬೋದು. ಬೇಕಾದಷ್ಟು ಫಾಲ್ಸ್ಗಳಿದೆ, ಜಲಪಾತಗಳಿದೆ, ಹಾಗೆ ಬೆಟ್ಟ ಗುಡ್ಡಗಳು ಇದೆ ಅಂತಲೇ ಹೇಳ್ಬೋದು. ಅದರಲ್ಲಿ ಒಂದು ಅದ್ಭುತವಾಗಿರುವಂತಹ ಒಂದು ಫಾಲ್ಸ್ನ ಬಗ್ಗೆ ಇವತ್ತು ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೌದು, ನಾನಿವತ್ತು ನಿಮ್ಮನ್ನು ಒಂದು ಫಾಲ್ಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ ಫಾಲ್ಸ್ ಇರೋದು ಎಲ್ಲಪ್ಪ ಅಂತ ಹೇಳಿದ್ರೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ತಾಲೂಕಿನ ಕಿಗ್ಗಾ ಎನ್ನುವಂತಹ ಒಂದು ಚಿಕ್ಕ ಗ್ರಾಮದಲ್ಲಿ ಸಿರಿಮನೆ ಜಲಪಾತ ಇದೆ. ಹಾಗೆ ಕಿಗ್ಗಾದಿಂದ 5 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಜಲಪಾತ ಇದೆ. ಶಿವಮೊಗ್ಗದಿಂದ 114 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಜಲಪಾತ ಇದೆ. ಇನ್ನು ಶೃಂಗೇರಿಯಿಂದ ಕಿಗ್ಗಾಕ್ಕೆ 10 ಕಿಲೋಮೀಟರ್ನಷ್ಟು ಆಗುತ್ತೆ. ಒಂದು ಅದ್ಭುತವಾಗಿರುವಂತಹ ಒಂದು ಫಾಲ್ಸ್ ಇದಾಗಿದೆ ಅಂತಾನೆ ಹೇಳಬಹುದು. ಸೊ ಹಾಗೆ ಸ್ನೇಹಿತರೆ, ಈ ಒಂದು ಸಿರಿಮನೆ ಫಾಲ್ಸ್ನ ಬಗ್ಗೆ ಮಾತನಾಡಲಿಕ್ಕೆ, ಸಿರಿಮನೆ ಫಾಲ್ಸ್ ಹೇಗಿದೆ ಅನ್ನೋದನ್ನೆಲ್ಲ ತಿಳಿಸ್ಕೊಳ್ಳಿಕ್ಕೆ ಇವತ್ತು ನಮ್ಮೊಂದಿಗೆ ಬೆಂಗಳೂರಿನ ಮಂಜುಳಾ ಆರಾಧ್ಯ ಅವರು ಇದ್ದಾರೆ. ಹಾಗೆ ಇವರು ಸಿರಿಮನೆ ಫಾಲ್ಸ್ಗೆ ಭೇಟಿಯನ್ನು ನೀಡಿದ್ರಂತೆ. ಅಲ್ಲಿನ ಅನುಭವವನ್ನು ಇವರು ನಮ್ಮೊಂದಿಗೆ ಹಂಚಿಕೊಳ್ಳಿದ್ದಾರೆ. ಹಾಗಿದ್ರೆ ಮಂಜುಳಾ ಆರಾಧ್ಯ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಸಿರಿಮನೆ ಜಲಪಾತದ ಬಗ್ಗೆ ಅವರ ಬಳಿ ಕೇಳಿ ತಿಳ್ಕೊಳ್ಳೋಣ. ಆದರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: Yes, welcome back to Radio Shivamogga 90.8 FM Samudaya Banuli. Bharavasegagi, Bhavishyakagi, Namma Banuli. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳ್ತಾ ಇದ್ದೆ, ಸಿರಿಮನೆ ಜಲಪಾತದ ಬಗ್ಗೆ, ಸಿರಿಮನೆ ಫಾಲ್ಸ್ನ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಇವತ್ತು ಬೆಂಗಳೂರಿನ ಮಂಜುಳಾ ಆರಾಧ್ಯ ಅವರು ಇದ್ದಾರೆ. ಹಾಗೆ ಸಿರಿಮನೆ ಫಾಲ್ಸ್ನ ಕೆಲವೊಂದಿಷ್ಟು ಪ್ರವಾಸದ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಳ್ಳಿದ್ದಾರೆ. ಹಾಗೆ ಸಿರಿಮನೆ ಜಲಪಾತ ಹೇಗಿದೆ ಅನ್ನೋದನ್ನೆಲ್ಲ ಸಂಪೂರ್ಣವಾಗಿ ತಿಳಿಸ್ಕೊಳ್ಳಿದ್ದಾರೆ. ಸೊ ಹಾಗಿದ್ರೆ ಮಂಜುಳಾ ಆರಾಧ್ಯ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮಂಜುಳಾ ಮ್ಯಾಮ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ. ಒಂದು ಸುಂದರ ರಮಣೀಯವಾದಂತ ಒಂದು ಜಲಪಾತ, ಸಿರಿಮನೆ ಜಲಪಾತ ಅಂತ. ಆ ಜಲಪಾತದ ಬಗ್ಗೆ ನಾನು ಹೇಳೋಕ್ಕೆ ಬಯಸ್ತೀನಿ. ನಾನು ಹೋಗಿ ಬಂದಿದ್ದೀನಿ ಜಲಪಾತಕ್ಕೆ ನೋಡೋದಕ್ಕೆ, 3-4 ಸರ್ತಿ ಹೋಗಿ ಬಂದಿದ್ದೀನಿ. ಹಾಗಾಗಿ ಮುಂಚೆನೂ ಚೆನ್ನಾಗಿತ್ತು, ತುಂಬ ಜನ ಗೊತ್ತಿರಲಿಲ್ಲ, ಇವಾಗ ತುಂಬ ಜನಕ್ಕೆ ಗೊತ್ತಾಗಿದೆ. ಯಾಕಂದರೆ ಪ್ರಕೃತಿಯನ್ನು ಆರಾಧಿಸುವಂಥ ಜನ ಜಾಸ್ತಿ ಆಗಿದ್ದಾರೆ. ಈ ಪಟ್ಟಣದ ಗಲಾಟೆ ಮಧ್ಯದಲ್ಲಿ ಇಂಥ ಸುಂದರ ತಾಣಗಳಿಗೆ ಜನ ಹೋಗೋದಕ್ಕೆ ಇಷ್ಟಪಡ್ತಾರೆ. ಹಾಗಾಗಿ ರೇಡಿಯೋದ ಮೂಲಕ ನಾನು ಸಿರಿಮನೆ ಜಲಪಾತದ ಸೊಬಗನ್ನು ವರ್ಣಿಸ್ತಾ ಇದ್ದೇನೆ. ವರ್ಷವಿಡೀ ಪ್ರವಾಸಿಗರನ್ನು ಆಕರ್ಷಿಸುವಂಥ ಸಿರಿಮನೆ ಜಲಪಾತ ಮಳೆ ಆರಂಭ ಆದ ತಕ್ಷಣವೇ ಹೆಚ್ಚು ಸೊಬಗಿನಿಂದ ಧುಮ್ಮಿಕ್ಕುತ್ತೆ. ಕಿಗ್ಗಾ ಅಂತ ಒಂದು ಪ್ರದೇಶ ಇದೆ, ಅಲ್ಲಿ ಒಂದು ದೊಡ್ಡ ದೇವಸ್ಥಾನ ಇದೆ, ಋಷ್ಯಶೃಂಗ ಸ್ವಾಮಿ ದೇವಸ್ಥಾನ ಅಂತ. ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಅಲ್ಲಿಗೆ ಹೋದರೆ ಅಲ್ಲಿಂದ 7 ಕಿಲೋಮೀಟರು ಹೋದರೆ ಸಿಗುತ್ತೆ ಈ ಸಿರಿಮನೆ ಜಲಪಾತ. ರಾಜ್ಯ ಹಾಗೂ ಹೊರ ರಾಜ್ಯಗಳಿಂದ ಪುಣ್ಯಕ್ಷೇತ್ರ ಶೃಂಗೇರಿಗೆ ಬಂದಂಥ ಪ್ರವಾಸಿಗರು ಹೆಚ್ಚಾಗಿ ಕಿಗ್ಗಾಕ್ ಬರ್ತಾರೆ. ಅಲ್ಲಿ ಋಷ್ಯಶೃಂಗೇಶ್ವರ ಸ್ವಾಮಿ ದೇವಸ್ಥಾನ ಭೇಟಿ ಕೊಟ್ಟು ಅಲ್ಲಿಂದ ಎಲ್ಲ ಕಡೆಗೂ ಮಾರ್ಕ್ ಇದೆ, ಎಲ್ಲ ಇದಕ್ಕೆ ಸಿರಿಮನೆ ಫಾಲ್ಸಿಗೆ ಹೇಗೆ ಹೋಗಬೇಕು ಅಂತ. ತುಂಬ ಜನ ಹೋಗ್ತಾರೆ, ಅದನ್ನು ಆನಂದವನ್ನು ಕಣ್ತುಂಬಿಕೊಂಡು ಬರ್ತಾರೆ. ಪುಟ್ಟ ಜಲಪಾತ ಅದು, ಆದರೂ ಕೂಡ ಆ ಪುಟ್ಟ ಜಲಪಾತ ಆದ್ರೂ ಸಿರಿಮನೆಯ ಸೊಬಗು ಅಂದರೆ ಅದು ಸಿರಿಯಾಗಿಯೇ ಇದೆ ಅಂತ ಹೇಳ್ತೀನಿ ನಾನು. ತುಂಬ ಸಿರಿಯಾದ ಸೊಬಗು ಅದು, ಸೋಲ್ದವರೇ ಇಲ್ಲ ಆ ಸೊಬಗನ್ನು ನೋಡಿ ತುಂಬ ಮನಸೋತ್ತವರು, ಮನೆಗೆ ಹೋಗೋಕ್ಕೆ ಮನಸ್ಸಾಗಲ್ಲ, ಅಷ್ಟು ಚೆನ್ನಾಗಿದೆ. ಪುಟಾಣಿ ಮಕ್ಕಳಿಂದ ಹಿಡಿದು ಎಲ್ಲ ವಯೋಮಾನದವ್ರೂ ಈ ಜಲಪಾತದ ಸೊಬಗಿಗೆ ಮನಸೋಲ್ತಾರೆ. 50-60 ಅಡಿ ಎತ್ತರದಿಂದ ಬಂಡೆಕಲ್ಲಿಂದ ನೀರು ಹಾದು ಬರುತ್ತೆ. ಒಳ್ಳೆ ಮಿಂಚಿನ ಬಳ್ಳಿಯಂತೆ, ಹಾಲ್ದೊರೆಯಂತೆ ಧುಮುಕುವ ಜಲಪಾತ ಅಮೋಘವಾದದ್ದು. ಜಲಪಾತದ ಬುಡದ ಕೆಳಗೂ ಮೆಟ್ಲುಗಳನ್ನು ನಿರ್ಮಿಸಿರೋದ್ರಿಂದ ಪ್ರವಾಸಿಗರಿಗೆ ಇನ್ನೂ ಅನುಕೂಲ ಮಾಡಿಕೊಟ್ಟಂಗಾಗಿದೆ. ಸಿರಿಮನೆ ಜಲಪಾತದ ಸೊಬಗು ಮಳೆಗಾಲ ಮುಗಿದ ಮೇಲೂ ಕೂಡ ಆಕರ್ಷಣೀಯವಾಗಿರುತ್ತೆ. ಬೇಸಿಗೆ ಕಾಲದಲ್ಲಿ ಪ್ರವಾಸಿಗರನ್ನು ತನ್ನತ್ತ ಆಕರ್ಷಿಸುತ್ತೆ. ಪಟ್ಟಣದಿಂದ ಈ ಜಲಪಾತದವರೆಗೂ ಒಳ್ಳೆಯ ರಸ್ತೆ ಎಲ್ಲ ಇದೆ ಅದಕ್ಕೆ, ಹಾಗಾಗಿ ವೀಕೆಂಡ್ಗಳಲ್ಲಿ ತುಂಬಾ ಜನ ಬರ್ತಾರೆ.
0: ಓಕೆ, ಧನ್ಯವಾದಗಳು ಮೇಡಮ್, ತುಂಬಾ ಚೆನ್ನಾಗಿ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀರಾ. ಸೊ ಹಾಗಿದ್ರೆ ನಿಮ್ಮ ಜೊತೆ ಮಾತನ್ನ ಮುಂದುವರಿಸ್ತೀನಿ. ಸಿರಿಮನೆ ಜಲಪಾತದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನಿಮ್ಮಿಂದ ತಿಳ್ಕೊಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ಶೃಂಗೇರಿಯಲ್ಲಿರುವಂತಹ ಸಿರಿಮನೆ ಜಲಪಾತದ ಬಗ್ಗೆ ಮಾತಾಡ್ತಾ ಇದ್ವಿ. ಈ ಒಂದು ಸಿರಿಮನೆ ಫಾಲ್ಸ್ ಹೇಗಿದೆ ಅನ್ನೋದ್ರ ಬಗ್ಗೆ ಇಲ್ಲ. ಬೆಂಗಳೂರಿನ ಮಂಜುಳಾ ಆರಾಧ್ಯ ಅವರು ತುಂಬ ಚೆನ್ನಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ರು. ಹಾಗಿದ್ರೆ ಮಂಜುಳಾ ಆರಾಧ್ಯ ಅವರ ಜೊತೆ ಮಾತನ್ನ ಮುಂದುವರಿಸೋಣ. ಹಾಗೆ ಸಿರಿಮನೆಯ ಸೊಗಡನ್ನ ಇನ್ನಷ್ಟು ಸವಿಯೋಣ.
2: ಈಗ ಸಿರಿಮನೆ ಫಾಲ್ಸ್ ನೋಡ್ಬೇಕು ಅಂತ ಹೋಗ್ಬೇಕು ಅಂದ್ರೆ ನಾವು ಶಿವಮೊಗ್ಗದಿಂದ ಹೇಗೆ ಹೋಗ್ಬೋದು ಅನ್ನೋದನ್ನ ನಾನು ಹೇಳ್ತೀನಿ. ಶಿವಮೊಗ್ಗದಿಂದ 105 kilometers ಆಗುತ್ತೆ ಅಂತ ಹೇಳ್ತಾರೆ. ಆದರೆ ನಾವು ಎಲ್ಲ ಜಾಸ್ತಿ ಜನ ಶೃಂಗೇರಿಗೆ ಹೋದವರೆಲ್ಲ ಹೋಗೋದು ಜಾಸ್ತಿ. ಶೃಂಗೇರಿಗೆ ಹೋಗಿ ಅಲ್ಲಿ ದೇವ್ರ ದರ್ಶನ, ಶೃಂಗೇರಿ ಶಾರದೆ ದರ್ಶನ ಮಾಡಿಕೊಂಡು ಅಲ್ಲಿಂದ 18 kilometers ದೂರದಲ್ಲಿ ಕಿಗ್ಗ ಅಂತ ಒಂದು ಊರಿದೆ, ಸಣ್ಣ ಊರು ಅದನ್ನು. ಅಲ್ಲಿ ಋಷ್ಯಶೃಂಗ ದೇವಸ್ಥಾನ, ಋಷ್ಯ ಶೃಂಗೇಶ್ವರ ಸ್ವಾಮಿ ಅಂತ ಕರೀತಾರೆ ಅಲ್ಲಿರೋ ದೇವರಿಗೆ. ಅದು ದೇವಸ್ಥಾನ ಅಂದರೆ ಅದೇನು ಸಣ್ಣ ದೇವಸ್ಥಾನ ಅಲ್ಲ, ದೊಡ್ಡ ದೇವಸ್ಥಾನ. ದೊಡ್ಡ ಪೌಳಿ ಇದೆ, ಸುತ್ತಲೆಲ್ಲ ಅವೆಲ್ಲ ಕಲ್ಲಿಂದೇ. ಅದು ಈ ಚಾರಣ ಹೋಗೋರೆಲ್ಲ ಅಲ್ಲಿ ಹೋಗಿ ಉಳಿಯೋದು ಗೊತ್ತು ನನಗೆ. ಅಲ್ಲಿ ಸುತ್ತಲೂ ಪೌಳಿ ಇದೆ, ಆ ಪೌಳಿ ಮೇಲೇ ತಾವೇ ಏನಾದರೂ ತೊಗೊಂಬಂದಿರ್ತಾರೆ, ಅದನ್ನು ಹಾಸ್ಕೊಂಡು ಮಲಗಿಬಿಡ್ತಾರೆ. ಅದಕ್ಕೇನು ರೂಮ್ ಸ್ಕೀಮ್ಸ್ ಅಂತ ಏನೋ ಬೇಡ. ಅದೆಲ್ಲ ಮಲೆನಾಡಿನ ಸುಂದರ ಕಾಡಿನಲ್ಲಿ ಇರುವಂತದ್ದು. ಕಿಗ್ಗಕ್ಕೆ ಹೋಗ್ಬಿಟ್ರೆ ಅಲ್ಲಿ ಬೋರ್ಡ್ ಹಾಕಿದ್ದಾರೆ, ಕಿಗ್ಗದಿಂದ ಸಿರಿಮನೆ ಫಾಲ್ಸಿಗೆ ಹೋಗೋದಕ್ಕೆ ದಾರಿ ಅಂತ ಹಾಕಿದ್ದಾರೆ. ಆ ದಾರಿನಲ್ಲಿ ಸುಮಾರು ಒಂದು 6-7 kilometers ದೂರದಲ್ಲಿ ಹೋಗ್ಬೇಕು. ಅಲ್ಲಿ ಸಿರಿಮನೆ ಫಾಲ್ಸಿಗೆ ಸುಸ್ವಾಗತ ಅಂತ ಬೋರ್ಡ್ ಇದೆ. ಕಿಗ್ಗದಿಂದ ಬಲಗಡೆ ರೋಡು ಇರ್ಬೋದು, ಸ್ವಲ್ಪ ಮತ್ತೆ ಟರ್ನ್ ಆಗ್ಬೇಕು ಅಲ್ಲಿ. ಅಂತ ರಸ್ತೆ ಮಾತ್ರ ಸೂಪರ್ ಆಗಿದೆ, ರಸ್ತೆನಲ್ಲಿ ಏನು ತೊಂದರೆ ಇಲ್ಲ. ಕೊರೋನಾ ಬಂತಲ್ಲ, ಕೊರೋನಾ ಬಂದಾಗ ಎಲ್ಲ ಜನ ಹೋಗೋದಕ್ಕೆ ಸ್ಟಾಪ್ ಮಾಡಿದ್ರು. ಇವಾಗೆಲ್ಲ ಕೊರೋನಾ ಬಂದ ಟೈಮಲ್ಲಿ ಎಲ್ಲ ರೆಡಿ ಮಾಡಿದ್ದಾರೆ ಜನಗಳು ಬರೋ ಥರ, ಪ್ರವಾಸೋದ್ಯಮದವರು. ಆಮೇಲೆ ಎಂಟ್ರಿ ಫೀಸ್ ಇದೆ ಅಲ್ಲಿ 50 rupees ದೊಡ್ಡವರಿಗೆ, ಚಿಕ್ಕವರಿಗೆ 20 rupees ತಗೊಂತಾರೆ. ಆಮೇಲೆ ಅಲ್ಲಿ ಗೂಗಲ್ ಪೇ, ಫೋನ್ ಪೇ ಆ ಥರದ್ದೆಲ್ಲ ಏನು ಪೇಗಳಿಲ್ಲ ಅಲ್ಲಿ. ಯಾಕೆ ಅಂದರೆ ನೆಟ್ವರ್ಕು ಅದೆಲ್ಲ ಭಾಳ ಕಷ್ಟ, ಹಾಗಾಗಿ ಇದು ಕ್ಯಾಶ್ ಕೊಟ್ಟೆ ನಾವು ಟಿಕೆಟ್ ತಗೋಬೇಕಾಗತ್ತೆ. ತುಂಬ ಕಾಡು ಪ್ರದೇಶ, ಸ್ಟೆಪ್ಸ್ ಮಾಡಿದ್ದಾರೆ, ಮುಂಚೆ ಇರಲಿಲ್ಲ. ನಾವೆಲ್ಲ ಹಿಂದೆ ಹೋದಾಗ ಸ್ಟೆಪ್ಸ್ ಇರಲಿಲ್ಲ, ಇವಾಗ ಸ್ಟೆಪ್ಸ್ ಮಾಡಿದ್ದಾರೆ, ಇಳ್ಕೊಂಡು ಹೋಗ್ಬೋದು, ಹಾಗಾಗಿ ಏನು ತೊಂದರೆ ಇಲ್ಲ. ಆಮೇಲೆ ಇಳಿಬೇಕಾದ್ರೆ ಏನು ತೊಂದರೆ ಆಗಲ್ಲ. ಆದರೆ ಅಲ್ಲಿ ಫಾಲ್ಸ್ ಕೆಳಗೆ ಬಿದ್ದಾಗ ಬೀಳುತ್ತಲ್ಲ, ಆ ಜಾಗದಲ್ಲಿ ಬಂಡೆಗಳಿದೆ, ಕಲ್ಲಿನ ಬಂಡೆಗಳು, ನೀರೇನು ತುಂಬ ಆಳಕ್ಕೆ ಹೋಗಲ್ಲ, 2-3 feet ಎತ್ತರದಲ್ಲಷ್ಟೇ ನಿಲ್ಲುತ್ತೆ ಕೆಳಗೆ ನೀರು ಬಿದ್ದಿದ್ದು. ಅದೇ ದುಮ್ಕೋದು ಮಾತ್ರ 50-60 feet ಎತ್ತರದಿಂದ ಬೀಳುತ್ತೆ. ಆ ನೀರು ಎಲ್ಲಿಂದ ಬರುತ್ತೆ ಅಂತ ಕೇಳ್ಬೋದು ನೀವು. ನೀರು ಕಾಡೊಳಗೆ ಆವಾಸಿ ಬರುತ್ತೆ, ಕಾಡೊಳಗೆ ಏನು ಮಳೆ ಬಂದಿರುತ್ತಲ್ಲ ಜಾಸ್ತಿ ಮಳೆ ಬಂದಾಗ ಇದು ಫೋರ್ಸ್ ಆಗಿ ಬೀಳುತ್ತೆ. ಆ ನೀರು ಎಲ್ಲ ಬಂದು ದುಮ್ಕುತ್ತೆ. ನಾವು ನೀರು ಬರುತ್ತಲ್ಲ ಮೇಲ್ಗಡೆ ಕಾಡೊಳಗಿಂದ ಆ ಪ್ಲೇಸ್ಗೂ ಹೋಗಿದ್ವಿ. ಆ ಪ್ಲೇಸ್ಗೆ ಹೋಗಿ ಹಿಂಗೆ ಬಗ್ಗೆ ನೋಡಿದರೆ ನೀರು ಹಿಂಗೆ ಬೀಳೋದು ಕಾಣಿಸುತ್ತೆ. ಅಲ್ಲೆಲ್ಲ ಹೋಗಿದ್ವಿ ನಾವು, ಅಲ್ಲೆಲ್ಲ ಹೋಗಿ ಕೈಕಾಲು ತೊಳ್ಕೊಂಡು ಬಂದ್ವಿ. ಅಡಿಗೆ ಹೋದರೆ ಸ್ವಲ್ಪ ಭಯ ಆಗುತ್ತೆ, ಯಾಕಂದರೆ ನೀರು

0: ಆಟ ಆಡಿ ಬಂದ್ಮೇಲೆ ನೀರ್ ಬಟ್ಟೆ ಚೇಂಜ್ ಮಾಡೋದಕ್ಕೆ ಒಂದ್ ರೂಮ್ ಮಾಡಿದ್ದಾರೆ, ಅಲ್ಲಿ ಹೋಗಿ ಬಟ್ಟೆ ಚೇಂಜ್ ಮಾಡ್ಬೋದು. ಆಮೇಲೆ ನೀರಂತೂ ಬೆಳ್ಳಗೆ ತುಂಬಾ ಸ್ವಚ್ಛವಾದ ನೀರು, ಅದು ನೀರು ಕುಡಿದ್ರು ನಮ್ಗೆ ಏನು ತೊಂದರೆ ಆಗಲ್ಲ. ಆದ್ರೆ ಮಳೆಗಾಲದಲ್ಲಿ ಹೋದ್ರೆ ಐಸ್ ನೀರು ಇದ್ದಂಗೆ ಇರುತ್ತೆ, ಮುಟ್ಟಕ್ಕಾಗಲ್ಲ, ಐಸಿನೇ ತೇಳ್ಕೊಂಡು ಬರ್ತಿದ್ಯ ಅದು ಅನ್ನಂಗೆ, ಆ ತರ ನೀರಿರುತ್ತೆ. ಆದ್ರೂ ಕೆಲವರೆಲ್ಲ ಅದೇ ನೀರಲ್ಲಿ ಆಟ ಆಡ್ತಾರೆ. ಬೆಳಗ್ಗೆ 9-10 ಹೋದ್ರೆ ಬಹಳ ಒಳ್ಳೇದು, ಮಧ್ಯಾಹ್ನ ತನಕ ಆಟ ಆಡಿ ಆಮೇಲೆ ಈ ಕಡೆ ಬರ್ಬೋದು. ಸಂಜೆ ಆಗ್ತಾ ಆಗ್ತಾ ಬೇಗ ಕತ್ಲಾಗ್ಬಿಡುತ್ತೆ. ಆಮೇಲೆ ಅಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ, ಸಮುದ್ರಕ್ಕಿಂತ 2400 ಎತ್ತರದಲ್ಲಿದೆ ಅಂತ ಹಾಕಿದ್ದಾರೆ. ಆಮೇಲೆ ಕಾಡು ಪ್ರಾಣಿಗಳು ಇದ್ದಾವೆ, ಕಾಡು ಪ್ರಾಣಿಗಳ ಫೋಟೋನು ಹಾಕಿದ್ದಾರೆ. ಒಂದು ಸಂಗ್ಲಿ ಪ್ರಾಣಿ ಅಂತ, ಅದು ಕೋತಿ ಜಾತಿ ಇದೆ, ಅದು ಅದರದ್ದು ಫೋಟೋ ಹಾಕಿದ್ದಾರೆ, ಅದಿರುತ್ತೆ ಅಂತ. ನಾವು ಫೋಟೋ ನೋಡಿದ್ವಿ ಅಷ್ಟೇ, ಪ್ರಾಣಿಯನ್ನು ನೋಡಲಿಲ್ಲ. ಆಮೇಲೆ ಇದು ಕಿಗ್ಗದಿಂದ ಆಟೋದಲ್ಲೂ ಹೋಗ್ಬೋದು, ಅದೇ ಆಟೋದಲ್ಲೇ ವಾಪಸ್ ಬರಬೇಕಾಗುತ್ತೆ. ಅದು ಆಟೋ ಮತ್ತೆ ವೇಟ್ ಮಾಡುತ್ತೆ, ಅದು ಅದಕ್ಕೆ ಏನು ರೇಟ್ ಬೇಕೋ ಅದು ಕೇಳಿಕೊಂಡು ಹೋಗ್ಬೋದು. ಪಾರ್ಕಿಂಗ್ ಜಾಗನೂ ಚೆನ್ನಾಗಿದೆ ಅಲ್ಲಿ. ಆಮೇಲೆ ಮೆಟ್ಲುಗಳು ಮಾಡಿ ಸುತ್ತಲೂ ಗ್ರಿಲ್ ಹಾಕಿದ್ದಾರೆ, ಹಾಗಾಗಿ ಅಲ್ಲಿ ನಿಂತ್ಕೊಂಡು ಸೊಬಗನ್ನ ನೋಡ್ಬೋದು, ಈ ನೀರು ಬೀಳೋದನ್ನ ಎಲ್ಲ ನೋಡ್ಬೋದು. ಶಬ್ದ ಅಂತೂ ತುಂಬಾ ಜೋರಿರುತ್ತೆ, ಆ ಗ್ರಿಲ್ ಮೇಲೆ ನಿಂತ್ಕೊಂಡು ನೋಡ್ಬೋದು. ಆಮೇಲೆ ಎಂಟ್ರಿ ಜಾಗ ತನಕನು ಸೌಂಡು ಕೇಳಿಸುತ್ತೆ, ಆದರೆ ಕೆಳಗಡೆ ಬಂಡೆಗಲ್ಲಿ ಇರ್ತಾವಲ್ಲ, ಬಂಡೆಗಲ್ಲಿ ನಿಂತ್ಕೊಂಡು ನೀರಲ್ಲಿ ಆಟ ಆಡ್ಬೋದು, ಆದರೆ ಸ್ವಲ್ಪ ಪಾಚಿ ಕಟ್ಟಿರ್ತವೆ, ಜಾರ್ಬೋದು, ಅದೊಂದು ಯೋಚನೆ ಇಟ್ಕೋಬೇಕು. ಹಾಗಾಗಿ ಯಾರೇ ಆಗಲಿ ಶಿವಮೊಗ್ಗದಿಂದ ಹೋಗೋರಿಗೆ ನಾನು ದಾರಿ ಹೇಳ್ತಾ ಇದ್ದೀನಿ, ಶಿವಮೊಗ್ಗದಿಂದ ಶೃಂಗೇರಿಗೆ ಹೋಗಿ, ಶೃಂಗೇರಿಯಿಂದ ಶೃಂಗೇರಿ ತಾಲೂಕಲ್ಲಿ ಬರುತ್ತದು ಈ ಪ್ರದೇಶ. ಶೃಂಗೇರಿಯಿಂದ 18 ಕಿಗ್ಗ, ಕಿಗ್ಗದಲ್ಲಿ ದೇವಸ್ಥಾನದಲ್ಲಿ ಹೋಗಿ ಅಲ್ಲಿಂದ ಮತ್ತೆ 7 ಅಥವಾ 6 ಆಗುತ್ತೆ. ಒಂದು 2-3 ನಡೆಯೋದಿರುತ್ತೆ ಅಲ್ಲಿ, ಅಷ್ಟೇ, ಜಾಸ್ತಿ ಇಲ್ಲ. ರಸ್ತೆಗಳೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೋಗೋರೆಲ್ಲ ಹೋಗಿ ನೋಡ್ಕೊಂಬನ್ನಿ. ಮಳೆಗಾಲದಲ್ಲಿ ಹೋಗೋರು ಹೋಗ್ಬೋದು, ಮಳೆಗಾಲ ಇಲ್ಲ ಅಂದ್ರೂ ನೀರು ಮಾತ್ರ ನಿಲ್ಲಲ್ಲ, ಬೇಸಿಗೆಲ್ಲೂ ನೀರು ಬರ್ತಾನೆ ಇರುತ್ತೆ, ಸ್ವಲ್ಪ ಕಡಿಮೆ ಬರುತ್ತೆ ಅಷ್ಟೇ. ಇಷ್ಟು ನಾನು ನೋಡಿದ ಸಿರಿಮನೆ ಜಲಪಾತದ ಒಂದು ಸರಿಯಾದ ರಮಣೀಯ ದೃಶ್ಯ.
1: ಹೀಗೆ ರಮಣೀಯ ದೃಶ್ಯ ಇರುವಂಥ ಸಿರಿಮನೆ ಫಾಲ್ಸನ್ನು ಎಲ್ಲರೂ ಆನಂದಿಸಿ ಎಂದು ಹೇಳೋದಕ್ಕೆ ಅವಕಾಶ ಕೊಟ್ಟಂಥ FM ರೇಡಿಯೋ ಶಿವಮೊಗ್ಗಕ್ಕೆ ನನ್ನ ಧನ್ಯವಾದಗಳು, ಹಾಗೂ ರಕ್ಷಿತಾ ಹೊಳ್ಳ ಅವರಿಗೂ ಕೂಡ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು.
2: ನಿಮಗೂ ಕೂಡ ಧನ್ಯವಾದಗಳು ಮೇಡಮ್. ಸಿರಿಮನೆ ಜಲಪಾತದ ಬಗ್ಗೆ, ಹಾಗೆ ಅಲ್ಲಿ ಹೋಗ್ಲಿಕ್ಕೆ ರೂಟ್ ಬಗ್ಗೆ ಎಲ್ಲ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ನಿಜವಾಗ್ಲೂ ಶಿವಮೊಗ್ಗದಿಂದ ಯಾರಾದ್ರೂ ಟ್ರಾವೆಲ್ ಮಾಡೋರಿದ್ರೆ ಅಥವಾ ಯಾರೇ ಆದ್ರೂ ಸಿರಿಮನೆ ಫಾಲ್ಸ್ಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಿದ್ರೆ ನೀವು ಹೇಳಿದಂತಹ ಒಂದು ರೂಟ್ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಹಾಗೆ ಜಲಪಾತ ಅಂತೂ ತುಂಬಾನೇ ಅದ್ಭುತವಾಗಿದೆ ಮೇಡಮ್ ಹೇಳ್ದ ಹಾಗೇನೆ, ಖಂಡಿತವಾಗ್ಲೂ ಎಲ್ರೂ ಕೂಡ ಒಮ್ಮೆ ಭೇಟಿ ನೀಡಲೇಬೇಕಾದ ಜಾಗ ಅಂತಾನೆ ಹೇಳಬಹುದು. ಸೊ ಹಾಗೆ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಕೂಡ ಆಗ್ತಾ ಇರೋದ್ರಿಂದ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮದ ಕುರಿತಾದ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ರೇಡಿಯೋ ಶಿವಮೊಗ್ಗದ ಮೊಬೈಲ್ ಸಂಖ್ಯೆ 9686096279 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದ್ರ ಮೂಲಕ, ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಈ ಅಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನಾನು ನಿಮ್ಮ RJ ರಕ್ಷಿತಾ ಹುಳ್ಳ. ಯಾವಾಗಲೂ ಕೂಡ ಹೇಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
2: ಹೂನೆ, ರೆಡಿ ಆಗ್ತಾ ಇದೆ.
1: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
3: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
5: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ಸಾಮಾನ್ಯವಾಗಿ ಈ ಪದ್ಯವನ್ನು ನೀವು ಕೇಳಿರ್ತೀರಾ ಅನ್ಕೊಳ್ತೀನಿ. ತಾಯೇ ಬಾರ ಮೊಗವ ತೋರ ಕನ್ನಡಿಗರ ಮಾತೆಯೇ, ಹರಸು ತಾಯೇ ಸುತರ ಕಾಯೆ ನಮ್ಮ ಜನ್ಮದಾತೆಯೇ. ಇಂತಹ ಸಾಲುಗಳಿಂದಲೇ ಕನ್ನಡವನ್ನು ಒಗ್ಗೂಡಿಸಿದ ಹಾಗೂ ಕರ್ನಾಟಕ ಏಕೀಕರಣಕ್ಕೂ ಮೊದಲೇ ದೇಶದ ಉದ್ದಗಲಕ್ಕೂ ಪಸರಿಸಿದ ಅಪರೂಪದ ಕವಿ ಅಂದರೆ ಅವರೇ ಗೋವಿಂದ ಪೈರವರು. ಸ್ನೇಹಿತರೆ, ಕನ್ನಡದ ಮೊಟ್ಟ ಮೊದಲ ರಾಷ್ಟ್ರಕವಿ ಗೋವಿಂದ ಪೈ, ಮಂಜೇಶ್ವರ ಗೋವಿಂದ ಪೈರವರು. ಅವರು ರಚಿಸಿದ ಅತ್ಯಂತ ಜನಪ್ರಿಯ ಮತ್ತು ಭಾವಪೂರ್ಣ ಕನ್ನಡದ ಗೀತೆಯಾಗಿದೆ ತಾಯೇ ಬಾರ ಮೊಗವ ತೋರ ಕನ್ನಡಿಗರ ಮಾತೆಯೇ ಅನ್ನುವಂತಹ ಕವಿತೆ. ಈ ಕವಿತೆ ಕನ್ನಡ ತಾಯಿ ಭುವನೇಶ್ವರಿಯನ್ನು ಆರಾಧಿಸುವ ಕನ್ನಡ ಭಾಷೆ ಮತ್ತು ಸಂಸ್ಕೃತಿಯ ಮೇಲಿನ ಪ್ರೀತಿಯನ್ನು ವ್ಯಕ್ತಪಡಿಸುವಂತಹ ಗೀತೆಯಾಗಿದೆ. ಇನ್ನು ಗೋವಿಂದ ಪೈರವರ ಬಗ್ಗೆ ತಿಳಿಸ್ಬೇಕು ಅಂದರೆ, ಸ್ನೇಹಿತರೆ, ಇವರು ಜನಿಸಿದ್ದು 1883 March 23. ಕೇರಳದ ಕಾಸರಗೋಡಿನ ಮಂಜೇಶ್ವರದಲ್ಲಿ ಇವರು ಜನಿಸ್ತಾರೆ. ಗೋವಿಂದ ಪೈಗಳ ತಂದೆ ಮಂಗಳೂರಿನವರು, ತಾಯಿ ಕಾಸರಗೋಡಿನ ಮಂಜೇಶ್ವರದವರು. ಗೋವಿಂದ ಪೈಗಳಿಗೆ ತಮ್ಮ ಹುಟ್ಟೂರು ಮಂಜೇಶ್ವರದ ಮೇಲೆ ವಿಶೇಷ ಪ್ರೀತಿ ಕೂಡ ಇತ್ತು. ಕರ್ನಾಟಕ ಮತ್ತು ಕೇರಳ ಗಡಿ ಹಂಚಿಕೆ ವಿಚಾರದಲ್ಲಿ ಕುರಿತು ಬಹುಮುಖ್ಯ ಹೋರಾಟಗಳಲ್ಲಿ ಗೋವಿಂದ ಪೈರವರು ಮುಂಚೂಣಿಯಲ್ಲಿದ್ದರು. ಇಷ್ಟಾದರೂ ಪೈಗಳ ಹುಟ್ಟೂರು ಮಂಜೇಶ್ವರ, ಕಾಸರಗೋಡು ಕೇರಳ ರಾಜ್ಯಕ್ಕೆ ಸೇರಿಕೊಂಡ್ವು. ಹೀಗಿದ್ರೂ ಕೂಡ ಕನ್ನಡದ ಭಾಷೆ ಮೇಲೆ ವಿಶೇಷ ಪ್ರೀತಿ ಹೊಂದಿದ್ದ ಅವರು ಕಾಸರಗೋಡು ಮತ್ತು ಮಂಜೇಶ್ವರವನ್ನು ಕಡೆಯವರೆಗೂ ಕನ್ನಡ ನಾಡೆಂದೇ ತಿಳಿದಿದ್ರು. ಶ್ರೀಮಂತ ಕುಟುಂಬದಲ್ಲಿ ಜನಿಸಿದ್ರೂ ಗೋವಿಂದ ಪೈಗಳದ್ದು ಸರಳ ಜೀವನ. ಓದಿನ ದಿನಗಳಲ್ಲಿ ಪಂಜೆ ಮಂಗೇಶರಾಯರ ಶಿಷ್ಯರಾಗಿದ್ದರು ಗೋವಿಂದ ಪೈಗಳು. ಮದ್ರಾಸ್ನ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ರವರ ಸಹಪಾಠಿ ಕೂಡ ಆಗಿದ್ದರು ಗೋವಿಂದ ಪೈಗಳು. ಇಂಗ್ಲಿಷ್ನ MA ಪದವಿಯಲ್ಲಿ ಚಿನ್ನದ ಪದಕ ಪಡೆದಿದ್ರು ಗೋವಿಂದ ಪೈಗಳು. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಮತ್ತೊಂದು ವಿಶೇಷತೆ ಏನಪ್ಪ ಅಂದರೆ, ಸ್ವಂತ ಊರನ್ನೇ ಸಾಹಿತ್ಯದ ಶಾಖೆಯಾಗಿ ರೂಪಿಸಿಕೊಂಡಿದ್ರು ಗೋವಿಂದ ಪೈಗಳು. ಇಷ್ಟೆಲ್ಲ ವಿಶೇಷತೆಯನ್ನು ಹೊಂದಿರುವಂತಹ ಕನ್ನಡದ ಮೊದಲ ರಾಷ್ಟ್ರಕವಿ ಅಂತಲೇ ಕರೆಯಲ್ಪಡುವಂತಹ ಮಂಜೇಶ್ವರ ಗೋವಿಂದ ಪೈಗಳ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸ್ನೇಹಿತರೆ, ಆ ಎಲ್ಲ ವಿಷಯಗಳನ್ನು ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ರಾಷ್ಟ್ರಕವಿ ಎಂ ಗೋವಿಂದ ಪೈ ಅವರ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತಿಳಿಸ್ತೀನಿ ಅಂತ ಹೇಳಿದ್ದೆ. ರಾಷ್ಟ್ರಕವಿ ಎಂ ಗೋವಿಂದ ಪೈರವರು ಕಾಸರಗೋಡು ಜಿಲ್ಲೆಯ ಮಂಜೇಶ್ವರದಲ್ಲಿ ಜನಿಸ್ತಾರೆ. ತಂದೆ ಸಾಹುಕಾರ ತಿಮ್ಮಪ್ಪೈ, ತಾಯಿ ದೇವಕಿಯಮ್ಮ. ಗೋವಿಂದ ಪೈರವರು ದೇಸಿ ಭಾಷೆಗಳಲ್ಲಷ್ಟೇ ಅಲ್ಲದೆ ವಿದೇಶಿ ಭಾಷೆಗಳ ಪಾಂಡಿತ್ಯವನ್ನು ಉಳ್ಳವರಾಗಿದ್ದರು. ಪ್ರಾಸ ಬಿಟ್ಟು ಪದ್ಯ ರಚಿಸಿದ ಮೊದಲ ಕವಿ ಅಂದರೆ ಅವರೇ ಮಂಜೇಶ್ವರ ಗೋವಿಂದ ಪೈಗಳು. ಸಂಶೋಧಕರಾಗಿ, ವಿಮರ್ಶಕರಾಗಿ, ಅನುವಾದಕರಾಗಿಯೂ ಕೂಡ ಜನಪ್ರಿಯರಾದ ರಾಷ್ಟ್ರಕವಿ ಗೋವಿಂದ ಪೈ ಅವರ ಮೊದಲ ಕವಿತೆ ಸುವಾಸಿನಿ ಪತ್ರಿಕೆಯಲ್ಲಿ ಪ್ರಕಟವಾಯಿತು. ಅವರ ಕವನ ಸಂಕಲನಗಳು ಗಿಳಿವಿಂಡು ಮತ್ತು ನಂದಾದೀಪ. ಅಷ್ಟೇ ಅಲ್ಲದೆ ನವೀನ ಚಂದ್ರಸೇನರ ಬಂಗಾಳಿ ಕೃಷ್ಣ ಚರಿತೆಯ ಗದ್ಯಾನುವಾದ ಸಿಂಗಾಲ ಸುತ್ತ, ಬೌದ್ಧ ಸೂತ್ರಗಳ ಕನ್ನಡ ಅನುವಾದ ಅಲ್ಲದೆ 35 ವೃತ್ತಗಳುಳ್ಳ ಪ್ರಾಸರಹಿತ ಗೊಮ್ಮಟ ಜಿನಸ್ತುತಿಯನ್ನು ರಚಿಸಿ ಪ್ರಕಟಿಸಿದರೂ ಕೂಡ. ರವೀಂದ್ರನಾಥ್ ಠಾಕೂರ್, ಅಹಮದ್ ಇಕ್ಸಾಲ್, ಉಮರ್ ಖಯ್ಯಾಮ್ನ ರುಬಾಯಿ ಎಂಬ ಜೀವನ ಚರಿತ್ರೆಗಳನ್ನು ಭಾಷಾಂತರಿಸಿದ್ದಾರೆ ಕೂಡ. ವೈಶಾಖ ಮತ್ತು ಗೋಲ್ಗೋಥ ಎಂಬ ಖಂಡಕಾವ್ಯಗಳನ್ನು ಕೂಡ ಪ್ರಕಟ ಮಾಡಿದ್ದಾರೆ. ಜಪಾನಿನ ಸಾಕಷ್ಟು ನಾಟಕಗಳನ್ನು ಕನ್ನಡಕ್ಕೆ ಅನುವಾದಿಸಿದ್ದಲ್ಲದೆ ಚಿತ್ರಭಾನು, ಹೆಬ್ಬೆರಳು, ಪಾರ್ಶ್ವನಾಥ ತೀರ್ಥಂಕರರ ಚರಿತೆ, ಬಾಹುಬಲಿ ಗೊಮ್ಮಟೇಶ್ವರನ ಚರಿತೆ, ಭಗವಾನ್ ಬುದ್ಧ ಮೊದಲಾದ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ತಮ್ಮ ಜೀವಿತಾವಧಿಯನ್ನು ಸಂಶೋಧನೆ ಸಾಹಿತ್ಯಕ್ಕಾಗಿ ಮೀಸಲಿಟ್ಟಿದ್ದ ಅವರಿಗೆ 1949 ಮದ್ರಾಸ್ ಸರ್ಕಾರ ರಾಷ್ಟ್ರಕವಿ ಬಿರುದು ನೀಡಿ ಗೌರವಿಸಿದೆ ಕೂಡ. ನಾನಾಗಲೇ ತಿಳಿಸಿದಾಗೆ ಇವರು ಕನ್ನಡದ ಮೊದಲ ರಾಷ್ಟ್ರಕವಿಗಳು. ಅಷ್ಟೇ ಅಲ್ಲದೆ ಇವರ ಮತ್ತೊಂದು ವಿಶೇಷತೆ ಏನಪ್ಪ ಅಂದರೆ, ಹೊಗಳಿಕೆ ಮತ್ತು ಪ್ರಚಾರಕ್ಕೆ ಹಾತೊರೆಯದ ಇವರು 1950 ಬೊಂಬಾಯಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ವಹಿಸಿದರು. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಮತ್ತೊಂದು ವಿಶೇಷತೆ ಏನಪ್ಪ ಅಂದರೆ, ಶಾಲೆಯಲ್ಲಿ ಪಡೆದಂತಹ ಶಿಕ್ಷಣಕ್ಕಿಂತ ಇವರು ಸ್ವಯಂ ಆಗಿ ಕಲಿತಿದ್ದೇ ಹೆಚ್ಚು. 25 ಹೆಚ್ಚು ಭಾಷೆಗಳನ್ನು ಕಲಿತಿದ್ರು ಮಂಜೇಶ್ವರ ಗೋವಿಂದ ಪೈಗಳು. ಸಂಸ್ಕೃತ, ಕನ್ನಡ, ತುಳು, ಕೊಂಕಣಿ, ಮಲಯಾಳಂ, ತಮಿಳು, ತೆಲುಗು, ಮರಾಠಿ, ಬಂಗಾಳಿ, ಹಿಂದಿ, ಇಂಗ್ಲಿಷ್, ಜರ್ಮನ್, ಫ್ರೆಂಚ್, ಗ್ರೀಕ್, ಲ್ಯಾಟಿನ್, ಪಾಲಿ, ಜಪಾನೀಸ್ ಸೇರಿ ಹಲವು ಭಾಷೆಗಳಲ್ಲಿ ಪ್ರಾವೀಣ್ಯತೆಯನ್ನು ಪಡೆದಿದ್ರು. ಅದಕ್ಕೋಸ್ಕರ ಇವರನ್ನು ನಡೆದಾಡುವ ವಿಶ್ವಕೋಶ ಅಂತ ಕೂಡ ಕರೀತಾ ಇದ್ರು ಸ್ನೇಹಿತರೆ. ಇವರ ಹೆಬ್ಬೆರಳು ತುಳು ಸಾಮಾಜಿಕ ನಾಟಕವಾಗಿದೆ, ಹಾಗೆ ಕನ್ನಡಕ್ಕೆ ಅನುವಾದವಾಗಿದೆ ಕೂಡ. ಐತಿಹಾಸಿಕ ನಾಟಕವಾಗಿದೆ ಚಿತ್ರಭಾನು ನಾಟಕ. ಇಷ್ಟೆಲ್ಲ ವಿಶೇಷತೆಗಳಿಗೆ ಕಾರಣವಾಗಿದ್ದಾರೆ ಮಂಜೇಶ್ವರ ಗೋವಿಂದ ಪೈಗಳು. ಇವರ ಬಗ್ಗೆ, ಇವರ ಕೃತಿಗಳ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ತಿಳಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಕನ್ನಡದ ಮೊದಲ ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದ ಪೈರವರ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತಿಳಿಸ್ತಾ ಇದ್ದೆ. ಇವರು ತಾಯೇ ಬಾರ ಮೊಗವ ತೋರ ಕನ್ನಡಿಗರ ಮಾತೆಯೇ ಅನ್ನುವಂತಹ ಅದ್ಭುತ ಕನ್ನಡ ಕವಿತೆಯನ್ನು ಬರೆದಿದ್ದ ಅಷ್ಟೇ ಅಲ್ಲದೆ ಮನೆಯೇ ಮೊದಲ ಪಾಠಶಾಲೆ, ಜನನಿಯೇ ಮೊದಲ ಗುರು ಅಂತ ಕೂಡ ಹೇಳ್ತಾರೆ. ಇನ್ನು ಗೋವಿಂದ ಪೈಯವರು ಕೇವಲ ಕವಿಗಳಲ್ಲ ಸ್ನೇಹಿತರೆ, ಭಾಷೆ, ಇತಿಹಾಸ, ಸಂಸ್ಕೃತಿ ಎಲ್ಲದರ ಆಗರವಾಗಿದ್ದಾರೆ ಇವರು. ಕನ್ನಡಕ್ಕೆ ವಿಶ್ವದ ಬಾಗಿಲು ತೆರೆದ ಮೊದಲಿಗರಲ್ಲಿ ಒಬ್ಬರಾಗಿದ್ದಾರೆ ಗೋವಿಂದ ಪೈಗಳು. ಗಿಳಿವಿಂಡು ಇವರ ಒಂದು ಅದ್ಭುತ ಕವನ ಸಂಕಲನಗಳಲ್ಲಿ ಒಂದಾಗಿದೆ ಕೂಡ. ಹೊಸಗನ್ನಡ ಕವಿತೆಗಳ ರಚನೆಗೆ ದಾರಿ ತೋರಿಸಿದ ಅಗ್ರಗಣ್ಯರಲ್ಲಿ ಶ್ರೀಮಾನ್ ಗೋವಿಂದ ಪೈರವರು ಕೂಡ ಒಬ್ಬರಾಗಿದ್ದಾರೆ. ನಾನಾಗಲೇ ಹೇಳ್ದಾಗೆ ಪ್ರಾಸವನ್ನು ಬಿಟ್ಟು ಬರೆಯತೊಡಗಿದಂತಹ ಮಹಾನ್ ಕವಿ ಇವರು. ಅಷ್ಟೇ ಅಲ್ಲದೆ ಕವಿತೆಗಳ ರಚನೆಯಲ್ಲಿ ಹೊಸ ಕ್ರಾಂತಿಯನ್ನು ತಂದಂಥವರು. ಮತ್ತೊಂದು ವಿಶೇಷತೆ ಏನಪ್ಪ ಅಂದರೆ ಸ್ನೇಹಿತರೆ, ಇವರು ರಚನೆ ಮಾಡಿದ ಎಲ್ಲ ಕವನಗಳ ಸಂಗ್ರಹವನ್ನು ಕರ್ನಾಟಕ ಸಂಘ ಸೆಂಟ್ರಲ್ ಕಾಲೇಜ್ ಬೆಂಗಳೂರು, ಇವರು ಗಿಳಿವಿಂಡು ಎನ್ನುವ ಹೆಸರಿನೊಂದಿಗೆ ಸಂಕಲನವನ್ನು 1930 ಪ್ರಥಮ ಬಾರಿಗೆ ಮುದ್ರಣ ಮಾಡ್ತಾರೆ ಕೂಡ. ಅಷ್ಟೇ ಅಲ್ಲದೆ ಇವರ ನೆನಪಿಗಾಗಿ ಸ್ಮಾರಕ ಕೂಡ ರಚನೆ ಮಾಡಿದ್ದಾರೆ. ಅದರೊಟ್ಟಿಗೆ ಅರಬ್ಬಿ ಸಮುದ್ರದ ದಡದಲ್ಲಿ ಈ ಮಂಗಳೂರು ಪ್ರಾಂತದ ಮತ್ತು ಕಾಸರಗೋಡು ಪ್ರಾಂತದ ಇಕ್ಕೆಲಗಳಲ್ಲಿ ಕಂಡುಬರುವ ಸ್ಮಾರಕಕ್ಕೆ ಗಿಳಿವಿಂಡೋ ಎಂಬ ಹೆಸರಿರುವುದು ವಿಶಿಷ್ಟವಾಗಿ ಎಲ್ಲರ ಗಮನ ಸೆಳೆಯುತ್ತೆ ಕೂಡ. ಇನ್ನು ಸ್ನೇಹಿತರೆ, ಹೊಲೆಯನು ಯಾರು ಅನ್ನುವಂತಹ ಕವಿತೆ ಒಂದು ಅದ್ಭುತವಾದಂತಹ ಕವಿತೆ ಆಗಿದೆ. ಗೋವಿಂದ ಪೈ ಅವರು ರಚಿಸಿದ ಪ್ರಸಿದ್ಧ ಕನ್ನಡ ಕವಿತೆಯಾಗಿದ್ದು, ಇದು ಜಾತಿ ಪದ್ಧತಿಯನ್ನು ಖಂಡಿಸಿ ಗುಣದ ಆಧಾರದ ಮೇಲೆ ಮನುಷ್ಯನನ್ನು ನಿರ್ಣಯಿಸುವ ವಿಚಾರವನ್ನು ಮಂಡಿಸುತ್ತದೆ ಕೂಡ. 1911 ಪ್ರಕಟವಾದ ಈ ಕವಿತೆಯು ಆದಿಪ್ರಾಸರಹಿತ ಕಾವ್ಯ ಪ್ರಯೋಗದ ಮುನ್ನುಡಿಯಾಗಿದೆ ಕೂಡ. ಸಮಾಜದಲ್ಲಿನ ಅನಿಷ್ಟಗಳನ್ನು ಹೊಲೆಯ ಅಂದರೆ ಕೀಳು ಎಂಬ ಸಂಕೇತದ ಮೂಲಕ ಲೇವಡಿ ಮಾಡ್ತದೆ ಈ ಕವಿತೆ. ಆಧುನಿಕ ಕನ್ನಡದಲ್ಲಿ ಮುಕ್ತ ಪದ್ಯದ ಆರಂಭಿಕ ಕೃತಿಗಳಲ್ಲಿ ಒಂದಾಗಿದೆ ಕೂಡ. ಒಂದೊಳ್ಳೆ ಮಾತು ಹೇಳ್ತಾರೆ ಸ್ನೇಹಿತರೆ ಇವರು, ಜನ್ಮದಿಂದ ಯಾರೂ ಹೊಲೆಯರಲ್ಲ, ಗುಣದಿಂದ ಹೊಲೆಯರಾಗ್ತಾರೆ ಅನ್ನುವಂತಹ ಮಾತನ್ನು ಹೇಳ್ತಾರೆ ಅವರ ಒಂದು ಕವಿತೆಯ ಮೂಲಕ. ಇನ್ನು ಕವಿತೆಯ ಸಾರಾಂಶದ ಬಗ್ಗೆ ಬಂದರೆ, ಚಾಡಿ ಹೇಳುವವ, ಗುಟ್ಟು ಕದ್ದು ಕೇಳುವವ, ಪರರ ಧನ ಮಡದಿಯನ್ನು ಬಯಸುವವ, ಪ್ರಾಣಿಗಳನ್ನು ಕಾಡುವವ ಮತ್ತು ಜೂಜಾಟವಾಡುವವನೇ ನಿಜವಾದ ಹೊಲೆಯ ಅಂತ ಅವರ ಕವಿತೆಗಳ ಮೂಲಕ ತಿಳಿಸ್ತಾರೆ ಪೈರವರು. ಈ ಕವಿತೆ ಮತ್ತೊಂದು ವಿಷಯವನ್ನು ಹೇಳುತ್ತೆ ಸ್ನೇಹಿತರೆ, ಹುಟ್ಟಿನಿಂದ ಯಾರು ಮೇಲಲ್ಲ ಕೀಳಲ್ಲ, ಕಸಗುಡಿಸುವವ ಹೊಲೆಯ ಮಾಡುವವ ಹೊಲೆಯ ಅಲ್ಲ. ನಿಜವಾದ ಹೊಲೆಯತನ ಇರೋದು ಮನಸ್ಸು ಹೊಲಸಾದರೆ, ಕೆಟ್ಟ ಗುಣ ಇದ್ದರೆ ಅವನೇ ಹೊಲೆಯ. ಸುಳ್ಳು, ಮೋಸ, ಸ್ವಾರ್ಥ, ಕ್ರೌರ್ಯ ಇರುವವನೇ ಹೊಲೆಯ. ದುಡಿಮೆಗೆ ಗೌರವ ಕೊಟ್ಟು ಬೆವರು ಸುರಿಸಿ ದುಡಿಯುವವ ದೇವರಿಗೆ ಸಮಾನ. ಕುಲಗೋತ್ರ ನೋಡದೆ ಗುಣ ನೋಡಿ ಮನುಷ್ಯನನ್ನ ಹಳೆಯಿರಿ ಅಂತ ಒಂದು ಸಂದೇಶವನ್ನು ಕೊಡ್ತಾರೆ. ಆಗಿನ ಕಾಲದಲ್ಲಿ ಈ ಅಸ್ಪೃಶ್ಯತೆ, ಜಾತಿ ಪದ್ಧತಿ ತುಂಬ ತೀವ್ರವಾಗಿತ್ತು. ಅಂತಹ ಸಂದರ್ಭದಲ್ಲಿ ಈ ಕವಿತೆ ಕ್ರಾಂತಿಕಾರಿ ಕವಿತೆ ಕೂಡ ಆಗಿದೆ. ಇದು ಒಂದು ರೀತಿಯಲ್ಲಿ ಪ್ರಶ್ನೋತ್ತರ ರೂಪದಲ್ಲಿ ಸಾಗುವ ಕವಿತೆ ಆಗಿದೆ. ಮೊದಲು ಹೊಲೆಯನ್ನು ಯಾರು ಅಂತ ಕೇಳಿ ಸಮಾಜದ ತಪ್ಪು ಕಲ್ಪನೆಗಳನ್ನು ಹೇಳಿ ಕೊನೆಗೆ ನಿಜವಾದ ಅರ್ಥ ಕೊಡ್ತಾರೆ ಗೋವಿಂದ ಪೈಗಳು. ನೇರವಾಗಿ, ನಿಷ್ಠುರವಾಗಿ, ವೈಚಾರಿಕ ಶೈಲಿಯಲ್ಲಿ ತಮ್ಮ ಪದಗಳ ಮೂಲಕ ಈ ಕವಿತೆ ಇಂದಿಗೂ ಕೂಡ ಪ್ರಸ್ತುತವಾಗಿದೆ. ಕೆಲಸ ಕೀಳಲ್ಲ, ಗುಣ ಕೀಳು ಎಂಬ ಸಂದೇಶ ಸಾರ್ವಕಾಲಿಕವಾಗಿರುವಂತಹ ಸತ್ಯವಾಗಿದೆ ಕೂಡ. ಇಷ್ಟೆಲ್ಲ ವಿಶೇಷತೆಗಳಿಂದ ಕಾರಣವಾಗಿದೆ ಹೊಲೆಯನು ಯಾರು ಅನ್ನುವಂತಹ ಗೋವಿಂದ ಪೈ ಅವರು ರಚಿಸಿದ ಪ್ರಸಿದ್ಧ ಕನ್ನಡದ ಕವಿತೆ. ಖಂಡಿತವಾಗ್ಲೂ ಈ ಒಲೆಯನು ಯಾರು ಅನ್ನುವಂತಹ ಕವಿತೆಯನ್ನು ಓದಿ ಮತ್ತಷ್ಟು ವಿಷಯಗಳನ್ನು ಇದ್ರ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳ್ತಾ, ಈ ದಿನ ಕನ್ನಡದ ಮೊದಲ ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದ ಪೈರವರ ಬಗ್ಗೆ ತಿಳಿಸಿಕೊಟ್ಟಂತಹ ಈ ಕಿರು ಮಾಹಿತಿ ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ. ನಾಳಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ, ತನು ಕನ್ನಡ ಮನ ಕನ್ನಡ ನುಡಿ ಕನ್ನಡವೆಮ್ಮವು ಅನ್ನುವಂತಹ ಗೋವಿಂದ ಪೈರವರ ಮಾತನ್ನ ಮತ್ತೊಮ್ಮೆ ನೆನ್ಪು ಮಾಡ್ಕೊಳ್ತಾ, ನಾನು ನಿಮ್ಮ ಆರ್ ಜೆ ಮಹಾಲಕ್ಷ್ಮಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
5: ಬ್ರೋ, ನಿನ್ನೆ ರಾತ್ರಿ 10 ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆನೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
6: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9768 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
7: ಹಾಯ್, ಹಲೋ, ಗುಡ್ ಮಾರ್ನಿಂಗ್. ಎಲ್ರು ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವೆಲ್ಲರೂ ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM, ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸೊ ಹಾಗೆ ಇವತ್ತಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ ನಡೆಸ್ಕೊಡೋದಕ್ಕೆ ನಾನು ನಿಮ್ಮ RJ ರಕ್ಷಿತಾ ಹುಳ್ಳ ಬಂದಿದ್ದೀನಿ. ಸೊ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ ಅಂತೂ ಸ್ಟಾರ್ಟ್ ಆಯ್ತು. ಏನಪ್ಪ ಇವತ್ತಿನ ವಿಷಯ, ಯಾವ ಟಾಪಿಕ್ ಬಗ್ಗೆ ಮಾತನಾಡಬೇಕು ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇರಬಹುದು. ಸೊ ಇವತ್ತಿನ ವಿಷಯ ಏನಪ್ಪ ಅಂತ ಹೇಳಿದ್ರೆ, ನಿಮಗೆ ಇಷ್ಟವಾಗುವಂತಹ ಗಾದೆ ಮಾತನ್ನ ಇವತ್ತು ಹೇಳಬಹುದಾಗಿದೆ. ಸೊ ಸಾಮಾನ್ಯವಾಗಿ ಕೆಲವರು ಮಾತಲ್ಲಿ ಗಾದೆಗಳನ್ನ ಹೆಚ್ಚಾಗಿ ಬಳಸ್ತಾ ಇರ್ತಾರೆ. ಯೂಶ್ವಲಿ ನಾವ್ ಎಲ್ಲರೂ ಕೂಡ ಬಳಸ್ತಾ ಇರ್ತೀವಿ ಅಂತಾನೆ ಹೇಳಬಹುದು. ನಮ್ಮ ಅಜ್ಜಿ ಅಜ್ಜ ಹೇಳ್ತಿದ್ದ ಗಾದೆಗಳು, ನಮ್ಮ ಅಪ್ಪ ಅಮ್ಮ ಹೇಳ್ತಿದ್ದ ಗಾದೆ ಮಾತುಗಳನ್ನ ನಾವು ಕೂಡ ದಿನನಿತ್ಯದ ಜೀವನದಲ್ಲಿ ಬಳಸ್ತಾ ಇರ್ತೀವಿ ಅಲ್ವಾ? ಅದೇ ರೀತಿಯಾಗಿ ನೀವು ಹೆಚ್ಚಾಗಿ ಬಳಸುವಂತಹ ಯಾವ ಗಾದೆ ಮಾತನ್ನ ಬಳಸ್ತೀರಾ? ನಿಮ್ಗೆ ಇಷ್ಟವಾಗಿರುವಂತಹ ಗಾದೆ ಮಾತು ಯಾವುದು ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳಬಹುದಾಗಿದೆ, ಹಾಗೆ ಅದನ್ನು ವಿವರಿಸಬಹುದಾಗಿದೆ. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಹಾಗೆ ನೀವು ಕರೆ ಮಾಡಬೇಕಾಗಿರುವಂತಹ ಸಂಖ್ಯೆ 9686 9620 9620 9627. ಈ ಸಂಖ್ಯೆಗೆ ಕರೆ ಮಾಡಿ ನನ್ನ ಜೊತೆ ಮಾತಾಡಿ, ಹಾಗೆ ನಿಮಗೆ ಇಷ್ಟವಾಗಿರುವಂತಹ ಗಾದೆ ಮಾತನ್ನ ಹೇಳಿ. ಹಾಗೆ ಇವತ್ತಿನ ಫಸ್ಟ್ ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಹಾಗೆ ಅವರಿಗೆ ಇಷ್ಟವಾಗಿರುವ ಗಾದೆ ಮಾತು ಯಾವುದು ಅಂತ ಹೇಳಿ ಕೇಳೋಣ. ಓಕೆ, ಹಲೋ ಹಲೋ.
8: ನಮಸ್ಕಾರ ಮೇಡಮ್.
7: ನಮಸ್ತೆ, ಯಾರಿದು?
8: ಸೋಮಶೇಖರ್ ತಟ್ಟಿ ಮೇಡಮ್.
7: ಸೋಮಶೇಖರ್ ಸರ್, ಹೇಗಿದ್ದೀರಾ? ನಾವು ಆರಾಮಿದ್ದೀವಿ ಸರ್.
8: ಟಿಫನ್ ಮೇಡಮ್?
7: ಟಿಫನ್ ಚಪಾತಿ ಆಯ್ತು, ನಿಮ್ದೇನಾಯ್ತು ಸರ್?
8: ನಮ್ದು ಇದು ಅವಲಕ್ಕಿ ಒಗ್ಗರಣೆ ಮೇಡಮ್.
7: ಓಹೋ, ಅವಲಕ್ಕಿ ಒಗ್ಗರಣೆ, ಓಕೆ ಸೂಪರ್. ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
8: ಹೌದು ಮೇಡಮ್, ಗಾದೆ ಮಾತುಗಳನ್ನ ಹೇಳೋದು ಮತ್ತೆ ಅದನ್ನ ವಿಸ್ತರಣೆ ಮಾಡೋದು.
7: ಹೌದು
8: ಮೇಡಮ್, ನಾವೊಂದು ಗಾದೆ ಮಾತು ಹೇಳ್ತೀನಿ ನೋಡಿ ಮೇಡಮ್. ಬಾಳೆದವನು ಬಾಳೆ ಇದು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಮೇಡಮ್. ಅಂದ್ರೆ ಆದಾಯ ಹಾಸಿಗೆನ ಆದಾಯಕ್ಕೆ ಮತ್ತು ಸಾಮರ್ಥ್ಯಕ್ಕೆ ಹೋಲಿಸಿದ್ದಾರೆ ಮೇಡಮ್. ಆದಾಯ ಮತ್ತು ಸಾಮರ್ಥ್ಯಕ್ಕೆ ತಕ್ಕಂತೆ ಬದುಕು ನಡೆಸಬೇಕು ಅಂತ ಒಂದು ಅರ್ಥ ತಿಳಿಸ್ತಕ್ಕಂಥದ್ದು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಮೇಡಮ್. ಅಂದ್ರೆ ಹಾಸಿಗೆನ ನಮ್ಮ ಸಂಪತ್ತು, ಅಂದ್ರೆ ನಮ್ಮ ದುಡಿಮೆ ಮೇಡಮ್. ಆಮೇಲೆ ಕಾಲು ಚಾಚು ಅಂತ ಅಂದ್ರೆ ಮೇಡಮ್ ನಮ್ಮ ಆಸೆಗಳು, ನಮ್ಮ ಸಂಪತ್ತು ಎಷ್ಟಿರ್ತೈತಿ ಮೇಡಮ್ ನಮ್ಮ ಆದಾಯ ಅಷ್ಟರಲ್ಲೇ ನಾವು ಆಸೆಗಳನ್ನ ಇಟ್ಕೋಬೇಕು ಮೇಡಮ್. ಆಮೇಲೆ ಮಿತಿಯ ಜೀವನ ಇರ್ಬೇಕು ಮೇಡಮ್. ಮನುಷ್ಯನಿಗೆ ಆಸೆಗಳ ಕೊನೆ ಇಲ್ಲ ಮೇಡಮ್. ನಮ್ಮ ಗಳಿಕೆ ಎಷ್ಟಿದೆ ಅಂತ ಅದನ್ನ ನೋಡ್ಕೊಂಡ್ ಮೇಡಮ್ ಅದ್ರ ಮೇಲೆ ನಾವು ಖರ್ಚು ಮಾಡ್ಬೇಕು ಮೇಡಮ್. ಆಮೇಲೆ ಸಾಲ ಮಾಡ್ಕೊಳೋದು ಮೇಡಮ್, ಸಾಲ ಮಾಡ್ಕೋಬಾರ್ದು. ಅವನ್ನೆಲ್ಲ ಹೆಚ್ಚಿಗೆ ಮಾಡ್ಕೊಂಡ್ರೆ, ಆಸೆ ಹೆಚ್ಚಿಗೆ ಮಾಡ್ಕೊಂಡ್ರೆ ಸಾಲ ಬಾಧೆ ಆಗುತ್ತೆ ಮೇಡಮ್. ಆದಾಯಕ್ಕಿಂತ ಅತಿಯಾದ ಖರ್ಚು ಮಾಡಿದ್ರೆ ಸಾಲ ಜಾಸ್ತಿ ಆಗುತ್ತೆ ಮೇಡಮ್. ಆಸೆ ಬೆಳೆಸಿಕೊಂಡ್ರೆ ಸಾಲದ ಶೂಲೆಗೆ ನಾವು ಸಿಲುಕಬೇಕಾಗತ್ತೆ ಮೇಡಮ್. ಈ ಅತಿ ಆಸೆ ಒಳ್ಳೇದಲ್ಲ ಮೇಡಮ್. ಹಾಗಾಗಿ ಹಿಂದೆ ಕಾಲದಲ್ಲಿ ಎಲ್ಲ ಹಿರಿಯರು ಗಾದೆ ಮಾಡಿದಾರಲ್ಲ ಮೇಡಮ್, ಯಾವ ಸುಳ್ಳಾಗಿಲ್ಲ ಮೇಡಮ್. ಅವ್ರು ನೋಡ ಮೇಡಮ್, ಪ್ರತಿಯೊಂದು ಯಾವ್ದಾದ್ರು ಏನಾದ್ರು ಯಾರಿಗಾದ್ರೂ ನೀತಿ ಹೇಳ್ಬೇಕಾಗಿತ್ತಂದ್ರೆ ಗಾದೆಗಳನ್ನ ಯೂಸ್ ಮಾಡ್ತಿದ್ರು, ಬಳಸ್ತಿದ್ರು ಮೇಡಮ್.
5: ಹೌದು, ಖಂಡಿತವಾಗ್ಲೂ ಸರ್, ನಿಜ.
8: ಯಾರಿಗಾದ್ರೂ ಏನಾದ್ರೂ ಬುದ್ಧಿ ಮಾತು ಹೇಳ್ಬೇಕಾದ್ರೆ, ಏನಾದ್ರು ಮಾತಿಗೆ ಮಾತು ಬಂದು ಅಂದ್ರೆ ಪ್ರತಿ ಸರನ್ನ ಅವ್ರ ಗಾದೆಗಳನ್ನ ಯೂಸ್ ಬಳಸ್ತಾನೆ ಇದ್ರು ಮೇಡಮ್. ಅವರು
5: ಹೌದು ಹೌದು,
8: ಇವಾಗ ಸ್ವಲ್ಪ ಗಾದೆಗಳು ಬಳಸೋದು ಕಡಿಮೆ ಮಾಡಿದ್ದಾರೆ ಮೇಡಮ್. ಆದ್ರೆ ಹಿಂದಿನ ಕಾಲದಲ್ಲೆಲ್ಲ ಜಾಸ್ತಿ ಗಾದೆಗಳಿಂದನೇ ಜಾಸ್ತಿ ಒಂದು ಅವ್ರು ಏನಾರ ಮಾತಾಡ್ಬೇಕಾದ್ರೆ ಅದ್ರಲ್ಲಿ ಒಂದ್ ಗಾದೆ ಮಾತು ಇದ್ದೇ ಇರ್ತದೆ ಮೇಡಮ್. ಯಾರಿಗಾದ್ರೂ ಏನಾದ್ರು ತಿಳುವಳಿಕೆ ಹೇಳ್ಬೇಕಾದ್ರೆ, ಆಮೇಲೆ ಕಷ್ಟ ದುಡಿಯಪ್ಪ, ಕೈ ಕೆಸರಾದ್ರೆ ಬಾಯಿ ಮೊಸರಾಕತ್ತಿ, ನೀವು ದುಡಿಯಪ್ಪ ಅಂತಂದ್ರೆ ನಾಳೆ ನಿಮಗೆ ಆರಾಮಾಗಿ ಕೊಪ್ಪೆಯನ್ನು ತಿನ್ಬಹುದು, ಈ ತರ ಮೇಡಮ್.
5: ಹೌದು ಹೌದು,
8: ಹಿಂದಿನ ಕಾಲದಲ್ಲಿ ಯಾವ ಏನ್ ಗಾದೆ ಮಾಡಿದಾರೆ ನೋಡಿ ಮೇಡಮ್, ಎಷ್ಟು ಗಾದೆ ಮಾಡಿದಾರೆ.
5: ನಿಜ ನಿಜ ಸರ್,
8: ಸುಳ್ಳಾಗಿಲ್ಲ ನೋಡಿ ಮೇಡಮ್. ಅವರು
5: ಎಲ್ಲವೂ ಕೂಡ ಅರ್ಥಗರ್ಭಿತವಾಗಿರುವಂತಹ ಗಾದೆ ಮಾತುಗಳನ್ನೇ ಅವರು ಹೇಳಿರುವಂತದ್ದು.
8: ಹೌದೌದೌದು ಮೇಡಮ್. ಮತ್ತೆ ಅವ್ರ ಏನ್ ಎಲ್ಲರ ತಂತ್ರಜ್ಞಾನ ಬಳಸ್ಕೊಂಡು ಗಾದೆಗಳನ್ನ ತಯಾರಿಸಿದ್ರಲ್ಲ ಮೇಡಮ್, ಆಡಭಾಷೆಯಲ್ಲಿ ಮೇಡಮ್, ಆಡಭಾಷೆ ಒಳಗಡೆ ಅವರು ಮಾತಾಡ್ತಾ ಇದ್ರು ಮೇಡಮ್.
5: ಹೌದು ಹೌದು,
8: ಒಂದು ಜನಪ್ರಿಯ ಇದಾದ ಮೇಡಮ್ ಇವು ಗಾದೆಗಳು. ಆಮೇಲೆ ಗಾದೆ ಸುಳ್ಳಾದ್ರೂ ವೇದ ಸುಳ್ಳಾಗೋದು ಅಂತಕ್ಕಂತ ಒಂದು ಇದೆ ಮೇಡಮ್.
5: ಹೌದು,
8: ಅಂದ್ರೆ ಒಟ್ಟೆ ಹಿರಿಯರೆಲ್ಲ ಏನ್ ಮೇಡಮ್, ಯಾವ್ದಾದ್ರು ಗಾದೆನ ಜಾಸ್ತಿ ಬರ್ತಾ ಇದ್ರು ಮೇಡಮ್. ಅವ್ರು ಯಾವ ಸುಳ್ಳಾಗಿನ ಆಗಿನೇ ಇಲ್ಲ ಮೇಡಮ್, ಅವ್ರು ಹೇಳಿದ್ದು ಮಾತ್ರ
5: ನಿಜ ನಿಜ.
8: ನಾನು ಇಷ್ಟೇ ಮಾತ್ರ ಹೇಳಕ್ ಇಷ್ಟಪಡ್ತೀನಿ ಮೇಡಮ್.
5: ಓಕೆ ಓಕೆ ಸರ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ, ತುಂಬಾ ಚೆನ್ನಾಗಿ ಮಾತನಾಡಿದ್ರಿ ಸರ್.
8: ಥ್ಯಾಂಕ್ ಯು ಮೇಡಮ್.
5: ಥ್ಯಾಂಕ್ ಯು ಎಸ್ ಸೋಮಶೇಖರ್ ಅವರು ಕರೆ ಮಾಡಿದ್ರು, ಹಾಗೆ ತುಂಬಾ ಚೆನ್ನಾಗಿ ಮಾತನಾಡ್ತಾ ಇದ್ರು, ಅವರಿಗೆ ಇಷ್ಟವಾಗಿರುವಂತಹ ಗಾದೆ ಮಾತಿನ ಬಗ್ಗೆ ಹೇಳ್ತಾ ಇದ್ರು. ಹಾಗಿದ್ರೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ
9: ಹಲೋ ಮೇಡಮ್, ಅರೇ ನಮಸ್ಕಾರ.
5: ನಮಸ್ಕಾರ ಚಿಕ್ಕಪ್ಪನವರೇ, ಹೇಗಿದ್ದೀರಾ?
9: ನಾವು ಚೆನ್ನಾಗಿದ್ದೇವೆ ಮೇಡಮ್. ಅರೇ ನೀವ್ ಹೇಗಿದ್ದೀರಾ?
5: ನಾವು ಚೆನ್ನಾಗಿದ್ದೀವಿ ಸರ್. ತಿಂಡಿ ಆಯ್ತಾ?
9: ತಿಂಡಿ ಈಗ ನಿಮ್ಮ ಹತ್ರ ಮಾತಾಡಿ ಆ ನಂತರ ತಿಂಡಿ ತಿನ್ನ ಅನ್ಕೊಂಡಿದ್ದೀನಿ ಮೇಡಮ್. ಅರೇ
5: ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
9: ಹೂನ್ರಿ ಮೇಡಮ್, ಅರೇ ಗಾದೆ ಮಾತು ಹೇಳ್ಬೇಕು ಮತ್ತೆ ಅದ್ರ ಬಗ್ಗೆ ಅರ್ಥನೂ ಹೇಳ್ಬೇಕಲ್ರಿ.
5: ಹೌದ್ರಿ.
9: ಆಮೇಲೆ ಉಂಡು ಹೋದ ಕೊಂಡು ಹೋದ ಅಂತ ಹೇಳ್ತಾರಲ್ಲ, ಉಂಡು ಏನೋ ಹಸುವಾಗಿದೆ ಹೋಗ್ಲಿ ಪಾಪ ಅಂತ ಅವನಿಗೆ ಊಟಕ್ಕೆ ನೀಡಿದ್ರೆ ಅವ್ರ ಮನೆಗೆ ಇರೋ ದವಸ ಧಾನ್ಯಗಳನ್ನೆಲ್ಲ ಕಟ್ಕೊಂಡು ಹೋಗಿದ್ನಂತೆ. ಆಮೇಲೆ ಯಾರ್ದ ದುಡ್ಡು ಎಲ್ಲ ಮು�ಆದ್ರೆ ನೋಡ್ರಿ, ಅವನು ಬೆವ್ರು ಸುರ್ಸಿ ದುಡ್ದು ದುಡ್ಡಾದ್ರೆ ಅವನ ಆತರ ಮಾಡ್ತಿರ್ಲಿಲ್ಲ.
5: ನಿಜ ನಿಜ.
9: ಅದು ಪುಕ್ಸಡೆ ದುಡ್ಡಾಗಿರೋದಕ್ಕೆ ನೋಡ್ರಿ, ನೋಡ್ರಿ ಬೇರೆ ದುಡ್ಡಿನಲ್ಲಿ ಅವನು ಎಲ್ಲ ಮುಂಜಾತ್ರೆ ಮಾಡಿದ ಅಂತ. ಅದು ಕಷ್ಟಪಟ್ಟು ದುಡ್ದ್ರ ದುಡ್ಡಲ್ಲಿ ಅವನ ಆತರ ಜಾತ್ರೆ ಮಾಡಕ್ ಅವನಿಗೆ ಮನಸ್ಸು ಬರ್ತದ ಇಲ್ಲ ಗೊತ್ತಿಲ್ಲ, ಪುಕ್ಸಡೆ ದುಡ್ಡಲ್ಲ ಹಂಗಾಗಿ ಆತರ ಜಾತ್ರೆ ಮಾಡ್ದ ಅಂತ ಅರ್ಥ. ಮತ್ತೆ ಇನ್ನೊಂದು ಹೇಳ್ಬೇಕು ಅಂತಂದ್ರೆ, ಕದ್ದು ಹೋಳಿಗೆ ಕೊಟ್ರೆ ಬೆಲ್ಲ ಸಾಲದು ಅಂದ್ರು ಅಂತ. ಯಾಕೆಂದ್ರೆ ಅವ್ರು ಕೊಟ್ಟಿರೋದೇ ಕದ್ದು ಅದನ್ನ ಹೋಳಿಗೆನ, ಅದನ್ನ ಸುಮ್ಮನೆ ತಿನ್ಬೇಕು ತಾನೆ, ಅದಕ್ಕೆ ಬೆಲ್ಲ ಸಾಲದು ಅಂತ ಅಂದಿದ್ರಂತೆ.
5: ಚೆನ್ನಾಗಿದೆ.
9: ಈ ಮೂರ್ ಗಾದೆ ಇಷ್ಟೇ ಹೇಳಿ ಮುಗಿಸ್ತಾ ಇದೀನಿ ಮೇಡಮ್. ಅರೆ
5: ಓಕೆ, ಧನ್ಯವಾದಗಳು ಸರ್, ತುಂಬಾ ಚೆನ್ನಾಗಿ ಮಾತನಾಡಿದ್ರಿ, ಒಳ್ಳೊಳ್ಳೆ ಗಾದೆಗಳನ್ನ ಹೇಳಿದ್ರಿ.
9: ಆಮೇಲೆ ಮೇಡಮ್ ಅರೆ, 9:15 ಪ್ರಸಾರವಾಯ್ತಲ್ಲ ಇದು ಸಿರಿಮನೆ ಫಾಲ್ಸ್ ಅಡ್ರೆಸ್ ಮಾಹಿತಿ ನೀಡಿದಂತ ಮೇಡಮ್ ಅವರಿಗೆ ನಮ್ಮ ಮತ್ತು ನಮ್ಮ ಕೇಳುಗರ ಕಡೆಯಿಂದ ಧನ್ಯವಾದಗಳು ಮೇಡಮ್ ಅರೆ.
5: ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
9: ಧನ್ಯವಾದಗಳು ಮೇಡಮ್ ಅರೆ, ನಮಸ್ಕಾರ.
5: ಥ್ಯಾಂಕ್ ಯು ಎಸ್ ಚಿಕ್ಕಪ್ಪ ಅವರು ಕರೆ ಮಾಡಿದ್ರು, ಹಾಗೆ ತುಂಬಾ ಚೆನ್ನಾಗಿ ಗಾದೆಗಳನ್ನ ಹೇಳ್ತಾ ಇದ್ರು. ಹಾಗಿದ್ರೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ
10: ಹಲೋ
5: ನಮಸ್ತೆ.
10: ಹಲೋ ನಮಸ್ಕಾರ ಮೇಡಮ್. ಗುಡ್ ಮಾರ್ನಿಂಗ್ ಬ್ರಹ್ಮಾನಂದ ರಾನಡೆ ವಿದ್ಯಾನಗರ ಶಿವಮೊಗ್ಗ.
5: ಗುಡ್ ಮಾರ್ನಿಂಗ್ ಬ್ರಹ್ಮಾನಂದ ಸರ್, ಹೇಗಿದ್ದೀರಾ?
10: ಐ ಆಮ್ ಫೈನ್ ಮೇಡಮ್. ಇವತ್ತು ವಿಶೇಷ ಅಂದ್ರೆ ವಿಶ್ವ ಹಿರಿಯರ ದಿನ, ಮತ್ತೆ ಕಾಫಿ ಡೇ ಕೂಡ ಇರ್ಬೇಕು ಇವತ್ತು. ಮೇಡಮ್ ಅದೇ ಕಾಫಿ ಪ್ರಿಯರಿಗೆ ಎಲ್ಲರಿಗೂ ಶುಭಾಶಯಗಳು. ಮತ್ತೆ ಹಿರಿಯರನ್ನ ನಾವು ಗೌರವಿಸೋಣ, ಪ್ರೀತಿಸೋಣ, ಅವರು ಏನು ಒಂದು ಮಾರ್ಗದರ್ಶನ ಹಾಕೊಡ್ತಾರೆ ಅದನ್ನ ಪಾಲಿಸ್ತಾ ಮುಂದಿನ ಪೀಳಿಗೆಗೂ ಅದನ್ನ ತಿಳಿಸ್ತಾ ಹೋಗೋಣ ಮೇಡಮ್.
5: ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
10: ಗಾದೆ ಮಾತಲ್ವ ಮೇಡಮ್.
5: ಹೌದು
10: ಹೌದು, ವೇದ ಸುಳ್ಳಾದ್ರೆ ಗಾದೆ ಸುಳ್ಳಾಗಲ್ಲ ಅಂತಾರೆ. ಜನರ ಆಡು ಮಾತಿಂದ ಬಂದಿರ್ತಕ್ಕಂಥದ್ದೇ ಗಾದೆ. ನನಗೀಗ ಸದ್ಯಕ್ಕೆ ನೆನಪಾಗ್ತಕ್ಕಂಥದ್ದು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಕಾಯಕವೇ ಕೈಲಾಸ, ಈ ಒಂದೆರಡು ಗಾದೆ ನೆನಪಾಗ್ತಾ ಇದೆ. ನಮ್ಮ ಇನ್ಕಮ್ ಹೇಗಿರುತ್ತೆ ಹಾಗೆ ನಾವು ನಮ್ಮ ಒಂದು ವಾಣ್ಸ್ಗಳನ್ನಾಗ್ಲಿ ನಮ್ಮ ಒಂದು ಬೇಡಿಕೆಗಳನ್ನಾಗ್ಲಿ ಈಡೇರಿಸ್ಕೊಳ್ಬೇಕು. ಅದನ್ನ ನಾವೇನಾದ್ರೂ ನಮ್ಮ ಒಂದು ವ್ಯಾಪ್ತಿಯನ್ನ ದಾಟಿದ್ರೆ, ನಮ್ಮ ಇನ್ಕಮ್ ವ್ಯಾಪ್ತಿಯನ್ನ ದಾಟಿದ್ರೆ ನಾವು ತೊಂದರೆ ಪಡೋದ್ರಲ್ಲಿ ಸಂದೇಹವೇ ಇಲ್ಲ. ನಮಗೆ ನಮ್ಮದು ಒಂದು ಲಿಮಿಟ್ ಅನ್ನ ದಾಟಿ ನಾವು ಯಾವ್ದೇ ಒಂದು ಸ್ನಾನ ಮಾಡೋದಾಗ್ಲಿ ಯಾವ್ದೇ ಒಂದು ಕೆಲಸ ಮಾಡೋದಾಗ್ಲಿ ಮಾಡಿದ್ರೆ ಅದನ್ನ ಮತ್ತೆ ನೆಕ್ಸ್ಟ್ ಪರಿಹರಿಸಕ್ಕೆ ನಮಗೆ ಬಹಳ ತೊಂದರೆ ಆಗತ್ತೆ. ಅದಕ್ಕೆ ನಾವ್ ಯಾವಾಗ್ಲೂ ನಮ್ಮ ಹತ್ರ ನಮಗೇನ್ ಸಾಧ್ಯ ಇದೆ ಅಥವಾ ನಮ್ಮ ಒಂದು ಇನ್ಕಮ್ ಹೇಗಿದೆ ಅಥವಾ ಯಾವ್ದನ್ನ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ನಮ್ಮ ಒಂದು ಇನ್ಕಮ್ ಒಳಗೆ ಅಷ್ಟಕ್ಕೆ ಮಾತ್ರ ನಾವು ಸೀಮಿತ ಆಗಿ ಅದರಲ್ಲೇ ಖುಷಿ ಇರಬೇಕು. ತುಂಬಾ ದುಡ್ಡಿದ್ದವರು ಅಥವಾ ದೊಡ್ಡ ದೊಡ್ಡವರು ಏನೇನೋ ಮಾಡ್ತಾರೆ, ನಾವ್ ಇನ್ನೊಬ್ರನ್ನ ಫಾಲೋ ಮಾಡಕ್ ಹೋಗ್ಬಾರ್ದು. ನಮ್ಮ ಒಂದು ಹಾಸಿಗೆ ಇದ್ದಷ್ಟು ಕಾಲ್ ಚಾಚು ಅಂದ್ರೆ ನಮಗೆ ಎಷ್ಟು ಸಾಧ್ಯವೋ ಅಷ್ಟನ್ನೇ ನಾವು ಮಾಡ್ಕೊಂತ ಹೋಗ್ಬೇಕು. ಇದು ನಮ್ಮ ಪ್ರತಿ ಒಂದು ವಿಷಯಕ್ಕೂ ಅನ್ವಯಿಸುತ್ತೆ. ನಾವೊಂದು ಓದದ್ರಲ್ಲಾಗ್ಲಿ ಯಾವ್ದೇ ಒಂದು ಕೆಲಸವನ್ನ ಮಾಡೋದ್ರಲ್ಲಾಗ್ಲಿ ಅಥವಾ ಯಾವ್ದೋ ಮನೆ ಕಟ್ಟೋದಾಗ್ಲಿ ಯಾವ್ದೇ ವಸ್ತುಗಳನ್ನ ಕೊಳ್ಳೋದಾಗ್ಲಿ ಅಥವಾ ಯಾವ್ದೇ ಒಂದು ಬ್ಯಾಂಕಿನ ಲೋನ್ ಆಗ್ಲಿ ಪ್ರತಿ ಒಂದು ವಿಷಯಕ್ಕೂ ಇದು ಅನ್ವಯಿಸುತ್ತೆ ಮೇಡಮ್. ನಮ್ಮ ಲಿಮಿಟ್ ಅಲ್ಲೇ ನಾವು ಮಾಡ್ತಾ ಹೋಗ್ಬೇಕು, ಇಲ್ಲಾಂದ್ರೆ ನಾವು ಅದರ ಪರಿಣಾಮ ಮುಂದೆ ಬಹಳ ಕಷ್ಟ ಪಡ್ಬೇಕಾಗತ್ತೆ. ಎಲ್ಲಿ ತನಕ ಅಂದ್ರೆ ಅದನ್ನ ಕೊನೆ ನಮಗೆ ಸಹಿಸ್ಕೊಳಕ್ಕೂ ಆಗ್ದಲೆ ನಮ್ಮ ಮನಸ್ಸೇ ವಿಚಲಿತ ಆಗ್ಬಿಡುತ್ತೆ, ಅಷ್ಟು ತೊಂದರೆ ಸಿಕ್ಕೊಳ್ತೀವಿ. ಈ ಒಂದು ಜಾಗ್ರತೆಯಿಂದಲೇ ನಾವು ಯಾವಾಗ್ಲೂ ಜೀವನವನ್ನ ನಡೆಸ್ಕೊಂಡು ಅದೇ ಒಂದು ಮಿತಿಯೊಳಗೆ ನಾವು ಹೋಗ್ಬೇಕಂದ್ರೆ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯವೋ ನಮಗೇನು ಸಾಧ್ಯವೋ ಅದನ್ನ ಮಾತ್ರ ನಾವು ಮಾಡ್ಲಿಕ್ಕೆ ಅಥವಾ ಆ ಕೆಲಸಗಳನ್ನ ನಡೆಸ್ಲಿಕ್ಕೆ ಪ್ರಯತ್ನ ಪಡ್ಬೇಕು ಅಂತ ಹೇಳಿಕ್ ಇಷ್ಟಪಡ್ತೀನಿ. ನನ್ನ ಪ್ರಕಾರ ಹಾಸಿಗೆ ಇದ್ದಷ್ಟೇ ಕಾಲ್ಕಿ ಹಾಕಿ ಅಂತ.
11: ಓಕೆ ಓಕೆ, ಸೂಪರ್ ಸರ್, ತುಂಬಾ ಚೆನ್ನಾಗಿ ಮಾತನಾಡಿದ್ರಿ. ನಿಮ್ಮ ಗಾದೆಯ ಮಾತು ಕೂಡ ಅಷ್ಟೇ ಚೆನ್ನಾಗಿತ್ತು. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಎಸ್, ಬ್ರಹ್ಮಾನಂದ ರಾನಡೆ ಅವರು ಕರೆ ಮಾಡಿದ್ರು. ಹಾಗೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಎನ್ನುವಂತಹ ಒಂದು ಗಾದೆ ಮಾತನ್ನ ತುಂಬಾ ಚೆನ್ನಾಗಿ ವಿವರಿಸ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಾಗೆ ಅವ್ರಿಗೆ ಇಷ್ಟವಾಗಿರೋ ಗಾದೆ ಯಾವುದು, ಅವರು ಹೆಚ್ಚಾಗಿ ಯಾವ ಗಾದೆ ಮಾತನ್ನ ಬಳಸ್ತಾರೆ ಅಂತ ಹೇಳಿ ಕೇಳೋಣ. ಹಲೋ
12: ಹಲೋ, ನಮಸ್ತೆ ಮೇಡಮ್.
11: ನಮಸ್ತೆ, ಯಾರಿದು?
12: ನಾವು ನಂಜನಗೂಡು ತಾಲೂಕು ಬಿಳಿಗೆರೆಯಿಂದ ರಾಮಚಂದ್ರ ಮೇಡಮ್.
11: ರಾಮಚಂದ್ರ ಸರ್, ಹೇಗಿದ್ದೀರಾ?
12: ಚೆನ್ನಾಗಿದ್ದೀವಿ ಮೇಡಮ್, ನೀವು ಹೇಗಿದ್ದೀರಾ ಮೇಡಮ್?
11: ನಾವು ಕೂಡ ಚೆನ್ನಾಗಿದ್ದೀವಿ ಸರ್. ತಿಂಡಿ ಆಯ್ತಾ?
12: ತಿಂಡಿ ಆಯ್ತು ಮೇಡಮ್. ಇದು ನಿಮ್ಮ ಹೆಸರು ಮೇಡಮ್?
11: ರಕ್ಷಿತಾ ಹೊಳ್ಳ ಸರ್.
12: ರಕ್ಷಿತಾ, ಅವತ್ತು ಇದು ಆಧಾರ ಮಾಡಿದ್ನಲ್ಲ?
11: ಹೌದು ಹೌದು,
12: ರಕ್ಷಿತಾ ಹೊಳ್ಳ. ಸರಿ ಸರಿ ಮೇಡಮ್.
11: ಓಕೆ, ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
12: ಗೊತ್ತಾಗಿದೆ ಮೇಡಮ್, ಗಾದೆ.
11: ಹೌದು, ನಿಮ್ಮ ನಂಜನಗೂಡಿನ ಕಡೆ ಯಾವ ಗಾದೆ ಬಳಸ್ತೀರಾ ಹೆಚ್ಚಾಗಿ?
12: ಹೆಚ್ಚಾಗಿ ಅಂತಂದ್ರೆ ಮಾತು ಬಲ್ಲವಣಿಗೆ ರೋಗವಿಲ್ಲ, ಮಾತು ಬಲ್ಲವಣಿಗೆ ಜಗಳವಿಲ್ಲ,
11: ಊಟ ಬಲ್ಲವನಿಗೆ ರೋಗವಿಲ್ಲ.
12: ರೋಗವಿಲ್ಲ ಯಾಕೆಂದ್ರೆ ಬರೀ ಮಾತನೇ ಕಾಲ ಕಳ್ಬಿಡ್ತಾರೆ ಅವನು. ಅಲ್ಲ ಸೋ ಇಲ್ಲ, ಊಟ ಊಟ ಊಟ ಚೆನ್ನಾಗಿ ತಿಂದ್ರೆ ಯಾವ ರೋಗ ಬರಲ್ಲ.
11: ಹಿತಮಿತವಾಗಿ ತಿಂದ್ರೆ ಯಾವ ರೋಗನೂ ಬರಲ್ಲ.
12: ಬರಲ್ಲ ಮಾತು ಬಲ್ಲವನಿಗೆ
11: ಜಗಳವಿಲ್ಲ.
12: ಜಗಳವಿಲ್ಲ ಅಂತಂದ್ರೆ ಈಗ ಅವ ಬರೀ ಮಾತನೇ ಕಾಲ ಕಳ್ಬಿಡ್ತಾನೆ, ನೈಸ್ ಮಾಡ್ಕೊಂಡೇ ಬಂದ್ಬಿಡ್ತಾನೆ ಮೇಡಮ್. ಏಟು ಪಾಟು ಏನೋ ಏನೋ ಅಂತ ಹೊಡ್ಯಕ್ ಆಗಲ್ಲ, ಯಾಕಂದ್ರೆ ನೈಸ್ ಎಲ್ಲ ಗೆದ್ಬಿಡ್ತಾನಲ್ಲ ಅವನು. ಅದರಿಂದಾಗಿ ಅದು ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ನಮ್ಮ ಇಷ್ಟು ಕಡೆ ಬಳಸಬಹುದು. ಆಮೇಲೆ ಕೋತಿಗಳಿರ್ತಾವಲ್ಲ ಮೇಡಮ್, ಆ ಕೋತಿಗಳಿಗೆ ಏನಿರ್ತದೆ, ಮನ್ಸನ್ನು ಬೈತಾರೆ. ಕೋತಿ ಕಪಿ ಮೊದಲೇ ಬೈದಲ್ಲ ಮೇಡಮ್ ಅಲ್ವಾ? ಕೋತಿಗೂ ಸೇರ್ಕೊತ ಮನ್ಸನ್ನು ಬೋದಾಗಾಯ್ತು ಅಲ್ಲಿ.
11: ನಿಜ.
12: ಅದ್ರಿಂದ ಏನಪ್ಪಾ ಅಂತ ಆಮೇಲೆ ಮನ್ಸನ್ನ ನಾಯಿಗೂ ಹೋಲಿಸ್ತಾರೆ. ನಾಯಿ ಮುಂದೆ ತಕ್ಕ ತಿಂತ ಹೋಗ್ಬೋದ್ರೆ ಅಂತ ಬೈತಾರೆ ಮೇಡಮ್. ನೋಡಿ, ಮನ್ಸನ್ಗ ಏನೇ ಯಾವ ತರ ಬಳಸ್ತಾರೆ.
11: ನಿಜ ನಿಜ.
12: ಅದ್ರಿಂದ ನೋಡಿ, ಇನ್ನು ಖಾಲಿ ಆಗ್ಬೇಕು ಮೇಡಮ್.
11: ಇಲ್ಲ ಸಾಕು ಸರ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
12: ಥ್ಯಾಂಕ್ ಯು ಮೇಡಮ್.
11: ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್, ನಂಜನಗೂಡಿನಿಂದ ರಾಮಚಂದ್ರ ಅವರು ಕರೆ ಮಾಡಿದ್ರು. ಹಾಗೆ ಅವರು ಕೂಡ ಒಂದೊಳ್ಳೆ ಗಾದೆ ಮಾತನ್ನ ಹೇಳ್ತಾ ಇದ್ರು, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಹೇಳಿ. ಸೊ ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ
13: ಹಲೋ, ನಮಸ್ತೆ ರೀ ಮೇಡಮ್.
11: ನಮಸ್ತೆ ರೀ. ನವಾಜ್ ಸರ್, ಹೆಂಗಿದ್ದೀರಿ?
13: ಆರಾಮದ ನೋಡಿ ಮೇಡಮ್, ನಾವು ನೀವು ಆರಾಮದಿರಿ?
11: ನಾವು ಆರಾಮಿದೀವಿ ನೋಡ್ರಿ.
13: ಕಾರ್ಯಕ್ರಮ ಸೂಪರ್ ಆಗಿ ಮೂಡ್ ಬರಕತ್ತೀರಿ ಮೇಡಮ್. ಗಾದಿಗಳದು ಅದಕ್ಕೆ ಕೇಳ್ಕೋ ಹಂಗೆ ಕಾರ್ಯ ಮಾಡಿದವ್ರಿ ಮೇಡಮ್. ಕರೆ ಕನೆಕ್ಟ್ ಆಯ್ತು ರೀ.
11: ಹೌದೇನ್ರಿ?
14: ಚಪಾತಿ
15: ಆಯ್ತ್ರಿ, ನಿಮ್ದೇನಾಯ್ತ್ರಿ?
14: ನಮ್ದ ಇನ್ನ ನಾಷ್ಟಾ ಇಲ್ರಿ ಮೇಡಮ್, ಕೆಲಸ ಮಾಡ್ಲಿಕ್ಕೆ ಹಂಗೆ ಕೆಲಸ ಮಾಡ್ಕೋತ ಕಾರ್ಯಕ್ರಮ ಕೇಳಿದೇವ್ರಿ ಮೇಡಮ್. ಏನ್ ಕಾರ್ಯಕ್ರಮ ಮುಗುತ್ತೀನ್ರಿ?
15: ಹೌದೇನ್ರಿ?
14: ಹ್ಞೂನ್ರಿ ಮೇಡಮ್.
15: ಓಕೆ, ಹಾಗೆ ಇವತ್ತಿನ ಟಾಪಿಕ್ ಅಂತೂ ಗೊತ್ತಾಗಿದೆ. ಯಾವ ಒಂದು
14: ಕೇಳಕತ್ತೀನ್ರಿ? ಅದಕ್ರಿ ಮೇಡಮ್, ಈಗ ಕುಳಿತು ಉಂಡರೆ ಕುಡಿಕೆ ಹೊನ್ನು ಸಾಲದು ಅಂತ್ರಿ ಮೇಡಮ್. ಯಾಕಪ್ಪ ಅಂತಂದ್ರ ಅದು ಅಂದ್ರಿ, ಮತ್ತ ಇದು ರೀ ಏನ್ ಕೈ ಕೆಸರಾದ್ರೆ ಬಾಯಿ ಮೊಸರು. ನಾವ್ ಯಾವಾಗ್ಲೂ ಕುಡಿತು ಉಂಡ್ರ ಕುಡಿಕೆ ಹೊನ್ನ ಸಾಲದ್ರಿ ಮೇಡಮ್.
15: ನಿಜ?
14: ಹಾ, ಯಾಕಪ್ಪ ಅಂತಂದ್ರ ನಾವ್ ಏನ್ ದುಡ್ಡ ಕಿಶಿನ್ ತಿತ್ತೇವಲ್ರಿ, ದುಡಿಯೋದಕ್ಕ ಅದಕ್ಕ ನಡೀತದ್ರಿ ಮೇಡಮ್. ನೀವು ಸೋಮಾರಿ ಹಂಗ ಕುತ್ ಕಶಿಯಿಂದ ಬರೇ ನಾ ತಿತ್ತಿನಂದ್ರ ಏನಿದ್ರು ಸಾಲಲ್ರಿ ಮೇಡಮ್. ಅದಕ್ಕ
15: ಹೌದು,
14: ಅದ್ರ ಸಲುವಾಗಿ ಕುಳಿತು ಉಂಡರೆ ಕುಡಿಕೆ ಹೊನ್ನ ಸಾಲದು. ಮತ್ತ ಕೈ ಕೆಸರಾದ್ರೆ ಬಾಯಿ ಮೊಸರಪ್ಪ ಅಂತಂದ್ರೆ ಈಗ ದುಡಿಬೇಕ್ರಿ. ಯಾವಾಗ್ಲೂ ಮನುಷ್ಯ ದುಡಿದಪ್ಪ ಅಂತಂದ್ರೆ ಅದಕ್ಕೆ ಮನುಷ್ಯ ಶರೀರಕ್ಕೂ ಒಳ್ಳೇದ್ರಿ. ಕೈ ಕೆಸರಾದ್ರೆ ಬಾಯಿ ಮೊಸರಾದ್ರೆ ನಮ್ಗೆ ಕೆಲಸ ಮಾಡ್ದಪ್ಪ ಅಂದ್ರೆ ನಮಗೆ ಯಾವಾದ್ರೆ ಇನ್ಕಮ್ ಬರ್ತದ್ರಿ. ಅದ್ರ ಸಲುವಾಗಿ ಏನಾದ ಕೆಲಸ ಮಾಡ್ಕೋತಿದ್ರ ಕೈ ಕೆಸರಾದ್ರೆ ಬಾಯಿ ಮೊಸರು, ಕೆಲಸ ಮಾಡ್ಕೋತಿದ್ರೆ ಮನುಷ್ಯ ಶರೀರ ಒಳ್ಳೇದು, ಊಟಕ್ಕೂ ದುಡ್ಡು ಬರ್ತಾವ, ಕೆಲಸ ಮಾಡಿದ್ರೆ ಒಳ್ಳೆ ಶರೀರ ಒಳ್ಳೇದಿರ್ತದ್ರಿ ಮೇಡಮ್. ಹಿಂಗಾಗಿ ಅದಕ್ಕೆ ನಾ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಯಾಕಪ್ಪ ಅಂದ್ರೆ ಕುಡಿತು ಉಂಡ್ರೆ ಕುಡಿಕೆ ಹೊಣ್ಣ ಸಾಲಲ್ಲ, ಕೈ ಕೆಸರಾದ್ರೆ ಬಾಯಿ ಮೊಸರು.
15: ಓಕೆ ಓಕೆ, ಸೂಪರ್ ಸರ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
14: ಧನ್ಯವಾದ, ನಮಸ್ಕಾರ ಮೇಡಮ್.
15: ನಮಸ್ಕಾರ ಸರ್, ನಮಸ್ಕಾರ. ಎಸ್, ನವಾಜ್ ಅವರು ಕರೆ ಮಾಡಿದ್ರು, ಹಾಗೆ ಚೆನ್ನಾಗಿ ಮಾತನಾಡ್ತಾ ಇದ್ರು. ಕುಳಿತು ಉಂಡ್ರೆ ಕುಡಿಕೆ ಹೊನ್ನು ಸಾಲದು ಎನ್ನುವಂತಹ ಒಂದು ಗಾದೆ ಮಾತನ್ನ ಹೇಳ್ತಾ ಇದ್ರು. ಹಾಗೇನೇ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಾಗೆ ಅವರಿಗೆ ಇಷ್ಟವಾಗಿರುವ ಗಾದೆ ಯಾವುದು, ಯಾವ ಗಾದೆಯನ್ನ ಹೇಳ್ತಾರೆ ಅಂತ ಕೇಳೋಣ. ಹಲೋ,
16: ಹಲೋ, ನಮಸ್ತೆ ಮೇಡಮ್. ಶುಭೋದಯ.
15: ಶುಭೋದಯ. ಉಮಾ ಮೇಡಮ್ ಹೇಗಿದ್ದೀರಾ?
16: ಆರಾಮಿದ್ದೀವಪ್ಪ, ನೀವು?
15: ನಾವು ಕೂಡ ಆರಾಮಿದ್ದೀವಿ. ಆಯ್ತಾ ತಿಂಡಿ?
16: ಇಲ್ಲಮ್ಮ, ಗೊಜ್ಜವಲಕ್ಕಿ ಆಗ್ಬೇಕಿನ್ನು. ನಿಮ್ದು ಚಪಾತಿ?
15: ನಮ್ದು ಚಪಾತಿ.
16: ನಾ ಸ್ವಲ್ಪ ಡಿಫ್ರೆಂಟ್ ಆಗಿರೋಣ ಅಂತ.
15: ಹಾಗೆ
16: ಮೊಬೈಲ್ ಇಂದ ಇದ್ರಲ್ಲಿ ಸರಿ, ಈಗ ಬರೋ ಇದ್ರಿಂದ ಬೇಕಾಗಿರೋದು ಮೊಬೈಲೇ ಅಲ್ವಾ? ಕೋಟಿ ವಿದ್ಯೆಕ್ಕಿಂತ ಚಾಟಿಂಗ್ ವಿದ್ಯೆ ಮೇಲು. ದುಡ್ಡೇ ದೊಡ್ಡಪ್ಪ, ಮೊಬೈಲ್ ಅದರಪ್ಪ. ಸಾವಿಲ್ಲ, ಓ ಸತ್ಯಕ್ಕೆ ಸಾವಿಲ್ಲ, ಮೊಬೈಲ್ ಕ್ರೇಜಿಗೆ ಕೊನೆ ಇಲ್ಲ. ಅಂದ್ರೆ ನೀವ್ ಹೇಳಿದ ತಕ್ಷಣ ಬೇಗ ಬರ್ಕೊಂಡ್ಬಿಟ್ನ, ಇಂದಿನ ಮಕ್ಕಳೇ ಮುಂದಿನ ಇಂಟರ್ನೆಟ್ ವೀರರು. ಈಗಿನ ಹಂಗೆ ಆಗಿರೋದಲ್ಲ ನಮ್ಮ.
15: ನಿಜ ಮೇಡಮ್.
16: ಮೊಬೈಲೇ ಮೊದಲ ಪಾಠ ಶಾಲೆ. ಶಾಲೆಯೇ ಮೊದಲ ಪಾಠ ಶಾಲೆ ಅಲ್ಲ ಈಗ, ಮೊಬೈಲೇ
15: ಮೊದಲ ಪಾಠ ಶಾಲೆ.
16: ಊಟ ಬಲ್ಲವನೇ ರೋಗವಿಲ್ಲ, ಮೊಬೈಲ್ ಇಲ್ಲದವನಿಗೆ ಮರ್ಯಾದೆ ಇಲ್ಲ. ತುಂಬಾ ಚಾಟಿಂಗ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ, ಹಂಗಾಗಿ ಬರ್ಕೊಂಡಿದ್ದೆ. ಹೇಗೆ ಹೋದ ಮಾನ, ಫೇಸ್ಬುಕ್ ನಲ್ಲಿ ಹಾಕಿದರೂ ಬರದು. ಟೈಪಿಂಗ್ ಕಲಿತ ನಾರಿ ಫೇಸ್ಬುಕ್ ನಲ್ಲಿ ಪರಾರಿ. ನೋಡಿದಂತೆ ನಡೆ ಮೊಬೈಲ್ ನೊಂದಿಗೆ ಯಮನ ಕಡೆ. ಹಂಗಾಗಿ ಡಿಫ್ರೆಂಟ್ ಆಗಿದೆಯಲ್ಲ ಅಂತಂದು ಹೇಳಿ ಆರಿಸ್ಕೊಂಡಮ್ಮ.
15: ಓಕೆ, ಸೂಪರ್ ಮ್ಯಾಮ್, ಚೆನ್ನಾಗಿತ್ತು ನಿಮ್ಮ ಅಪ್ಡೇಟೆಡ್ ಗಾದೆಗಳು.
16: ಹಂಗೆ ಆಗ್ಬೇಕಲ್ಲಮ್ಮ ಈಗ ಅಪ್ಡೇಟ್.
15: ನಿಜ ನಿಜ ಮೇಡಮ್.
16: ಹಂಗಾಗಿ ಥ್ಯಾಂಕ್ ಯು ಅವಕಾಶ ಕೊಟ್ಟಿದ್ದಕ್ಕೆ.
15: ಥ್ಯಾಂಕ್ ಯು ಮ್ಯಾಮ್ ಕರೆ ಮಾಡಿದ್ದಕ್ಕೆ. ಎಸ್, ಉಮಾ ಅವರು ಕರೆ ಮಾಡಿದ್ರು, ಹಾಗೆ ತುಂಬಾ ಚೆನ್ನಾಗಿ ಮಾತನಾಡ್ತಾ ಇದ್ರು. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ,
17: ಹಲೋ, ನಮಸ್ತೆ ಮೇಡಮ್.
15: ನಮಸ್ತೆ.
17: ಆರಾಮಿದ್ದೀರಿ ಮೇಡಮ್?
15: ನಾವು ಆರಾಮಿದೀವ್ರಿ, ನೀವ್ ಹೇಗಿದ್ದೀರಾ?
17: ನಾವು ಆರಾಮದೀವ್ರಿ ಮೇಡಮ್. ನ್ಯಾರಿ ಆಯ್ತ್ರಿ?
15: ನ್ಯಾರಿ ಆಯ್ತ್ರಿ, ನಿಮ್ದಾಯ್ತೇನ್ರಿ?
17: ನಮ್ದು ಆಯ್ತು ನೋಡ್ರಿ ಮೇಡಮ್, ನ್ಯಾರಿ ಇವಾಗ.
15: ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ಲೇನ್ರಿ?
17: ಗಾದೆಗಳು ಮಾತಾಡೋದು ಮೇಡಮ್.
15: ಹೌದ್ರಿ,
17: ಹೌದ್ರಿ ಮೇಡಮ್, ಗೊತ್ತಿದೆ ಮೇಡಮ್. ನಾವು ಕೇಳ್ಕೊತ ಕರೆ ಮಾಡ್ತೀವಿ, ಏನೋ ಒಮ್ಮೆ ಬರಲ್ಲ, ಅವಾಗ ಅಷ್ಟೇ ನಮಗೆ ಪ್ರಾಬ್ಲಮ್ ಆಗುತ್ತೆ ಮೇಡಮ್. ಹಾಸಿಗೆ ಇದ್ದಷ್ಟು ಕಾಲ ಚಾಚಬೇಕತ್ರಿ ಮೇಡಮ್. ಮತ್ ಇನ್ನೊಂದು ಮಾತು ಹೇಳ್ರಿ ಮೇಡಮ್, ದಾನ ಕೊಟ್ಟು ಎತ್ತಿನ ಕೆಡಿ ಹಾಲು ನೋಡಿದ್ರ ಮತ್ತದೇನು ಅಂತಾರಲ್ಲ, ಕದ್ಲೆ ಹೋಳಿಗೆ ಕೊಟ್ರ ಬ್ಯಾಲಿಲ್ಲ ಅಂದ್ರಂತ. ಈ ಕದ್ಲೆ ಹೋಳಿಗೆ ಕೊಟ್ಟಿರ್ತಾರ ಅವ್ರ ಬ್ಯಾಲಿ ಇಲ್ಲ ಅಂತ ಗಂಡನ ಮುಂದೆ ಬಂದು ಹೇಳ್ತಾರೆ, ಆಕೆ ಗಂಡನ ಮುಂದೆ ಬಂದು ಹೇಳೋದು ಮಾತು ಆ ರೀತಿ ಮೇಡಮ್ ಇದು. ಮತ್ತೇನೇನ್ ಮೇಡಮ್, ಅದು ಕುಳಿತು ಉಂಡ್ರೆ ಕುಡಿಕೆ ಹೊನ್ನ ಸಾಲದು. ಅವ್ ಬಾಳ ಗಾದೆಗಳು ಎಲ್ಲ ನಾವ ಹೇಳಿದ್ರೆ ಮತ್ತೊಬ್ರಿಗೆ ಏನ್ ಕೊಡುದ್ರಿ ಮೇಡಮ್? ಇವಾಗ
15: ಇಲ್ಲ, ಸಾಕಷ್ಟು ಗಾದೆಗಳಿದಾವೆ ಸರ್.
17: ಅದೇ ಇದ್ದಾವ ಮೇಡಮ್, ನಾವೆಲ್ಲ ಹೇಳಿ ನಾವೊಂದ್ ಹತ್ತು ಮತ್ತೊಬ್ರು ಒಂದ್ ಹತ್ತು ಹೇಳಿ ಮತ್ತೊಬ್ರಿಗೆ ನೆನಪಿರ್ಬೇಕಲ್ಲ. ಮತ್ತೆಲ್ಲ ಒಂದೇ ತರ ನೆನಪಿರಲ್ಲ ಮೇಡಮ್, ನಿಮ್ ಕಡೆಗಾದ್ರೆ ನಮಗ್ ಗೊತ್ತಿರಲ್ಲ ಹೆಚ್ಚು ಕಡಿಮೆ. ಒಂದೊಂದು ಮಾತು ಹೇಳ್ತಿರ್ತಾರ ಅರ್ಥ ಆಗ್ತಾ ಇಲ್ಲ ನಮಗೆ, ನಾವು ಅವ್ರಿಗೆ ಅರ್ಥ ಆಗ್ತಾ ಇರಲ್ಲ.
15: ಹೌದು ಹೌದು,
17: ಹೀಗಾಗುತ್ತೆ ಮೇಡಮ್ ಅದು.
15: ನಿಜ ನಿಜ. ಓಕೆ,
17: ಅದು ಒಳ್ಳೆ ಟಾಪಿಕ್ ಒಳ್ಳೆ ತಂದಿರಿ ಮೇಡಮ್. ಯಾಕಂದ್ರೆ ಇವು ಇರ್ಬೇಕ್ರಿ ಮೇಡಮ್, ಯಾಕಂದ್ರೆ ಇವು ಹಿಂದಿನ ಕಾಲದ್ದು ಯಾರು ಒಂದೊಂದು ಇದು ಮಾಡಿ ಬರ್ದಿತ್ತಂತ ಗಾದೆಗಳು ಮೇಡಮ್ ಇವೆಲ್ಲ.
15: ಹೌದು ಸರ್ ಹೌದು.
17: ನಮ್ಮದು ಏನಂತಾರಲ್ಲ ಇದು ಸೊಗಡ್ ಅಂತಾರೆ ಮೇಡಮ್ ಇದಕ್ಕೆ. ಆ ಸೊಗಡ್ ಏನೈತಲ್ಲ ಮೇಡಮ್ ಜನಪದ ಸೊಗಡಿಂದು, ಅದಕ್ಕೆ ಆಧಾರವಾಗಿ ಹೆಂಗ್ ಹೆಂಗ್ ಮಾಡಿರ್ತಾರ ಅನ್ನೋದನ್ನ ನೋಡ್ಬೇಕ್ರಿ ಮೇಡಮ್. ನಾವು ಒಂದೊಂದು ಒಂದೊಂದು ಒಂದೊಂದು ಗಾದೆಗಳನ್ನ ನೋಡಿದ್ರೆ ಅದೊಂದು ಹುಚ್ಚು ಹುಚ್ಚಿಡ್ಬೇಕು. ಆ ನಮ್ಮನ ಗಾದೆಗಳಾದ್ರು ಮೇಡಮ್, ಎತ್ತೇರಿ ಹೇಳ್ತು ಕಾಣ್ಕೇರಿ ಹೇಳ್ತು ನೋಡಿದ್ರಲ್ಲ.

0: ಗಾದೆಗಳ ಮೂಲಕವೇ ತಿಳ್ಕೊಳ್ಬಹುದು ಅಂತಾನೆ ಹೇಳಬಹುದು. ಅಷ್ಟು ಸುಂದರವಾಗಿರುವ, ಅಷ್ಟು ಚಂದ ಇರೋ ಗಾದೆಗಳು ನಮ್ಮ ಕನ್ನಡ ಭಾಷೆಯಲ್ಲಿದೆ. ಹಾಗೆ ಎಲ್ಲರೂ ಕೂಡ ಒಳ್ಳೊಳ್ಳೆ ಗಾದೆಗಳನ್ನು ಆಯ್ಕೆ ಮಾಡಿಕೊಂಡು ಹೇಳ್ತಾ ಇದ್ದೀರಾ. ಸೊ ಹಾಗೆ ಕಾರ್ಯಕ್ರಮವನ್ನು ಕೂಡ ಮುಂದುವರಿಸೋಣ. ಆದರೆ ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್ನ ತಗೊಳ್ಳುವಂತಹ ಸಮಯ ಆಗ್ತಾ ಇದೆ. ಒಂದು ಬ್ರೇಕ್ನ ತಗೊಂಡು ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
2: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
1: 9008501116. ಸಂಖ್ಯೆ ಮತ್ತೊಮ್ಮೆ 9008501116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ? ಈಗ ಹೇಗಿದ್ಯಾ?
6: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
5: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
6: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
5: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
6: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000+ ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
0: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಇವತ್ತು ಗಾದಿ ಮಾತಿನ ಬಗ್ಗೆ ಮಾತನಾಡ್ತಾ ಇದ್ವಿ. ಸೊ ಹಾಗೆಯೇ ನಿಮ್ಮ ನೆಚ್ಚಿನ, ನಿಮಗೆ ಇಷ್ಟವಾಗಿರುವಂತಹ, ನೀವು ಹೆಚ್ಚಾಗಿ ಬಳಸುವಂತಹ ಗಾದೆಗಳನ್ನು ಹೇಳಬಹುದು ಅನ್ನೋದಾಗಿ ಹೇಳ್ತಾ ಇದ್ದೆ. ಹಾಗಿದ್ರೆ ಕಾರ್ಯಕ್ರಮವನ್ನು ಮುಂದುವರೆಸೋಣ. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನು ಮಾತನಾಡಿಸೋಣ. ಅವರಿಗೆ ಇಷ್ಟವಾಗಿರುವ ಗಾದೆ ಮಾತು ಯಾವುದು ಅಂತ ಹೇಳಿ ಕೇಳೋಣ. ಹಲೋ,
7: ನಮಸ್ತೆ ಮೇಡಮ್.
0: ನಮಸ್ತೆ,
7: ನಾನು ಹಾಸನ ಜಿಲ್ಲೆಯಿಂದ ಸಂಕಪ್ಪ ಮಾತಾಡ್ತಾ ಇರೋದು.
0: ಸಂಕಪ್ಪ ಸರ್, ಹೇಗಿದ್ದೀರಾ?
7: ಚೆನ್ನಾಗಿದ್ದೀನಿ ಮೇಡಮ್. ನೀವು ಚೆನ್ನಾಗಿದ್ದೀರಾ? ತಿಂಡಿ ಆಯ್ತಾ?
0: ನಾವು ಕೂಡ ಚೆನ್ನಾಗಿದ್ದೀವಿ, ತಿಂಡಿ ಆಯ್ತು ಸರ್.
7: ಬರ್ಸ ಬತ್ತುಜ್ಜಿ.
0: ಬರ್ಪುಜ
7: ಬರ್ಸ ಬರಂದಿಜ್ಜಿ ದಾನ ಮಲ್ಪನ ಗೊತ್ತಿಜ್ಜಿ. ಇವತ್ತು ಗಾದೆ ವಿಷಯವಾರವಾಗಿ ಹೇಳ್ತಾ ಇದ್ದೀರಾ. ನನಗೆ ಗಾದೆ, ಅನೇಕ ಗಾದೆಗಳು ತಿಳ್ಕೊಂಡಿದ್ದೀನಿ. ಆದ್ರೆ ನಾನು ಫಸ್ಟ್ ಬಳಸೋದು ಶುಭ ನುಡಿಯ ಸೋಮ ಅಂದ್ರೆ ಗೋಬೆ ಕಾಣ್ತಲ್ಲ ಮಾಮ ಅಂತ. ಸುಭ ನುಡಿಯ ಒಂದು ಸೋಮ ಅಂದ್ರೆ ಒಳ್ಳೇದನ್ನ ನಮ್ಮ

0: ವಹಿಸುವಾಗ ಗೂಬೆ ಕಾಣ್ತಂತೆ, ಕಾರ್ಯಕ್ಕೆ ವಿಘ್ನ ಆಯ್ತಂತೆ. ಅದಕ್ಕೆ ಶುಭ ನುಡಿಯ ಸೋಮ ಅಂದ್ರೆ ಗೂಬೆ ಕಾಣ್ತಲ್ಲ ಮಾಮ ಅಂತ. ಕುಣಿನಾರದವ್ಳು ನೆಲಡೊಂಕು ಅಂತ, ಕುಣಿನಾರದವ್ರು ಅವ್ರು ಕುಡಿಯಕ್ ಆಗಲಿಲ್ಲ ಅದಕ್ಕೆ ಸುಮ್ನೆ ನೆಲಡೊಂಕು ಅಂತ ಹೇಳ್ತಾರ. ಅದು ಆತರ ಒಂದು, ಮತ್ತೆ ಕೈಲಾಗದವನು ಮೈ ಪರಚ್ಕೊಂಡ ಇಂದ ಈ ತರ ಹೇಳ್ತಾರೆ. ಕೆಲವರು ಕೈಲಾಗೋದಿಲ್ಲ ಸುಮ್ನೆ ಏನೋ ಬಗಳೆ ಬಿಡ್ತಾರೆ ಅದಕ್ಕೆ ಮೈ ಪರಚ್ಕೊಂಡ ಅಂತ ಅನೇಕ ಗಾದೆಗಳು ಗೊತ್ತು. ಬೇರೆಯವ್ರಿಗೂ ಅವಕಾಶ ಆಗ್ಲಿ ಅಂತ ಒಂದು ಮೂರು ಗಾದೆನ ಹೇಳ್ತಾ ಇದೀನಿ ಮೇಡಮ್.
1: ಓಕೆ, ಧನ್ಯವಾದಗಳು ಮೇಡಮ್ ಕರೆ
0: ಮಾಡಿ.
1: ಧನ್ಯವಾದಗಳು ಸರ್.
0: ಧನ್ಯವಾದ.
1: ಓಕೆ, ಸಂಕಪ್ಪ ಅವರು ಕರೆ ಮಾಡಿದ್ರು, ಹಾಗೆ ಚೆನ್ನಾಗಿರುವಂತಹ ಗಾದೆಗಳನ್ನ, ವಿಭಿನ್ನವಾಗಿರುವಂತಹ ಗಾದೆಗಳನ್ನ ಕೂಡ ಹೇಳ್ತಾ ಇದ್ರು. ಹಾಗಿದ್ರೆ ಕಾರ್ಯಕ್ರಮವನ್ನ ಮುಂದುವರೆಸೋಣ. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ.
2: ಹಲೋ,
1: ನಮಸ್ತೆ.
2: ಶುಭೋದಯ ರಕ್ಷಿತಾ ಮೇಡಮ್ ಅವರಿಗೆ.
1: ಶುಭೋದಯ ಪಂಕಜಾ ಮೇಡಮ್, ಹೇಗಿದ್ದೀರಾ?
2: ಹಾ ಮೇಡಮ್, ಚೆನ್ನಾಗಿದೆ. ನೀವು ಚೆನ್ನಾಗಿದ್ದೀರಾ?
1: ನಾನ್ ಕೂಡ ಚೆನ್ನಾಗಿದ್ದೀನಿ.
2: ಇವತ್ತು ಗಾದೆಗಳ ಬಗ್ಗೆ ಹೇಳ್ತಾ ಇದಾರಲ್ಲ ಮೇಡಮ್.
1: ಹೌದು ಹೌದು.
2: ಗಾದೆ ಮೇಡಮ್, ಜಾನಪದ ಗಾದೆಗಳು ಹೇಗ್ ಹುಟ್ಕೊಂತು ಅಂತಂದ್ ಹೇಳಕ್ಕಾಗಲ್ಲ ಮೇಡಮ್. ಗಾದೆಗಳನ್ನ ಅದೇ ಒಂದು ಹತ್ತು ಕಟ್ಟುವ ಬದಲು ಒಂದ್ ಮುತ್ತು ಕಟ್ಟು ಅಂತ ಹೇಳ್ತಾರ ಮೇಡಮ್.
1: ಓಕೆ,
2: ಹಾಗಾಗಿ ಒಂದು ಗಾದೆಯಲ್ಲಿ ಸುಮಾರು ಅಂದ್ರೆ ಎಷ್ಟೋ ಅಂತ ಅನ್ವಯಿಸುತ್ತೆ ಒಂದ್ ಗಾದೆ ಮಾತ್ಕೊಂಡು ಮೇಡಮ್. ಆಮೇಲೆ ಬೇಂದ್ರೆ ಅವರು ಒಂದ್ ಬಗ್ಗೆ ಹೇಳ್ತಾರೆ ಮೇಡಮ್, ಗಾದೆಗಳು ಹೊಸ ಶುಭಾಶಿತಗಳ ಮಸೆಗಲ್ಲು ಅಂತ ಹೇಳ್ತಾರೆ ಮೇಡಮ್. ಅಂದ್ರೆ ವಿವೇಕದ ಓರೆಗಲ್ಲು ಅಂತಂದು ಹೇಳ್ತಾರೆ ಅವ್ರ ಬಗ್ಗೆ ಬೇಂದ್ರೆ ಅವ್ರದ್ದು. ನಾನು ಒಂದ್ಸರಿ ಓದಿದ್ದೆ ಅದೇ ಗಾದೆ, ಅದೇ ಸಾವಿರಕ್ಕೊಂದ್ ಮಾತು ಒಂದು ಸಾವಿರ ಮಾತಾಡೋ ಬದ್ಲು ಒಂದ್ ಗಾದೆಯಲ್ಲಿ ಎಷ್ಟೊಂದು ಅರ್ಥ ತಿಳ್ಕೊಂಬೋದು ಮೇಡಮ್.
1: ಹೌದು ಹೌದು.
2: ಅಂದ್ರೆ ಮತ್ತೆ ಗಾದೆಗಳಲ್ಲಿ ಮೇಡಮ್ ಈಗ ಜೀವನಕ್ಕೆ ಬೇಕಾದ ಗಾದೆಗಳು ಇದಾವೆ, ವ್ಯವಸಾಯಕ್ಕೆ ಸಂಬಂಧಪಟ್ಟ ಗಾದೆಗಳಿದೆ ಮೇಡಮ್. ಆಮೇಲೆ ಈ ಮಳೆ ಬರ್ಲಿಲ್ಲ ಮಳೆಗೆ ಸಂಬಂಧಪಟ್ಟ ಗಾದೆಗಳು ಇದೆ ಮೇಡಮ್.
1: ಹೌದು ಹೌದು ಮ್ಯಾಮ್.
2: ಅಕ್ಕಿ ಮೇಲೆ ಆಸೆ ನೆಂಟರ ಮೇಲೆ ಪ್ರೀತಿ ಅಂತ ಹೇಳ್ತೀವಿ ಮೇಡಮ್. ಅಂದ್ರೆ ಅಕ್ಕಿ ಮೇಲೆ ಆಸೆ ಇರುತ್ತೆ ನೆಂಟರ ಮೇಲೆ ಪ್ರೀತಿ ಇರುತ್ತೆ. ಅಯ್ಯೋ ಒಂದೊಂದ್ಸರಿ ಅಯ್ಯೋ ಯಾಕಡೆ ಬಂದ್ರಪ್ಪ ಅಂತಿರ್ತಾರೆ.
1: ಹೌದು.
2: ಅದೇ ಮನಸ್ಸಿನಿಂದ ಮನಸ್ಸಿನಿಂದ ಉಪಚರಿಸೋದು ಅಂದ್ರೆ ಆತರ ಎಲ್ಲ ಮಾಡ್ತಿರ್ತಾರೆ. ಆಮೇಲೆ ಈಗ ಜಲ ನೋಡಿ ಬಾವಿ ತೆಗೆ, ಕುಲ ನೋಡಿ ಹೆಣ್ಣು ತತ್ತ ಅಂತ ಹೇಳ್ತಾರೆ. ಆಮೇಲೆ ಮಳೆಗೆ ಸಂಬಂಧಕ್ಕೆ ಹೇಳೋದಾದ್ರೆ ಮೇಡಮ್, ಅನುರಾಧ ಮಳೆ ಬಂದ್ರೆ ರಾಗಿ ನಮ್ದು ಅಂತ ಹೇಳ್ತಾರೆ ಮೇಡಮ್. ಅಂದ್ರೆ ರಾಗಿ ಬಿತ್ತಕ್ಕೆ ಜಾಸ್ತಿ ಮಳೆ ಬೇಕಾಗಲ್ಲ ಮೇಡಮ್ ರಾಗಿಗೆ. ಹಾಗಾಗಿ ಈ ರೈತರು ಈ ತರ ಮಳೆ ಬಗ್ಗೆ ಹೇಳ್ತಾರೆ ಮೇಡಮ್. ಸ್ವಾತಿ ಮಳೆ ಬಿದ್ರೆ ಮುತ್ತಿನಂತ ಜೋಳ ಅಂತಂದು ಹೇಳ್ತಾರೆ. ಅಂದ್ರೆ ಈಗ ನಾವು ನ್ಯಾಂಪಿ ಕಡೆ ಎಲ್ಲ ಜೋಳ ಎಲ್ಲ ಬೆಳಿತೇವಲ್ ಮೇಡಮ್, ಅದಕ್ಕೆ ಈ ಜಾಸ್ತಿ ಮಳೆ ಬೇಕಾಗಲ್ಲ ಮೇಡಮ್. ಈಗ ದೀಪಾವಳಿ ಆದ್ಮೇಲೆ ಬಿತ್ತ ಸ್ಟಾರ್ಟ್ ಮಾಡ್ತಾರೆ, ಒಂದ್ಸರಿ ಎರಡ್ ಸರಿ ಮಳೆ ಬಂದ್ರೆ ಸಾಕು ಮೇಡಮ್. ಜಾಸ್ತಿ ಮಳೆ ಬಂದ್ರೆ ಮತ್ತೆ ಜೋಳ ಕಪ್ಪಾಗ್ಬಿಡುತ್ತೆ ಮೇಡಮ್. ಹಾಗಾಗಿ ಅನುರಾಧ ಮಳೆ ಬಂದ್ರೆ ರಾಗಿ, ಸ್ವಾತಿ ಮಳೆ ಬಂದ್ರೆ ಜೋಳ ಮುತ್ತಿನಂತ ಜೋಳ ಅಂತ ಹೇಳ್ತಾರೆ ಮೇಡಮ್. ಮತ್ತೇನ್ ಹೇಳ್ಕೊಂಡ್ ಮೇಡಮ್, ಅನ್ಸಿದೆ ಅದೇ ಅಸಲಿ ಮಳೆ ಕೈ ತುಂಬಾ ಬೆಳೆ ಅಂತಂತ ಹೇಳ್ತಾರೆ ಮೇಡಮ್ ಮಳೆ ಬಗ್ಗೆ ಹೇಳೋದಾದ್ರೆ. ಆರಿದ್ರ ಇದ್ರೆ ದರಿದ್ರ ಖಂಡಿತ ಅಂತ ಹೇಳ್ತಾರೆ ಮೇಡಮ್. ಅಂದ್ರೆ ಮಳೆ ಬಗ್ಗೆ ಹೇಳ್ತಾರೆ ಮೇಡಮ್ ಈ ಮಾತನ್ನ. ಇಷ್ಟು ನೆನಪಾಯ್ತು ಮೇಡಮ್ ಹೇಳಿದಕ್ಕೆ, ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು.
1: ಧನ್ಯವಾದಗಳು ಮೇಡಮ್, ತುಂಬಾ ಚೆನ್ನಾಗಿ ಮಾತನಾಡಿದ್ರಿ, ಹಾಗೆ ಒಳ್ಳೊಳ್ಳೆ ಗಾದೆಗಳನ್ನ ಕೂಡ ಹೇಳಿದ್ರಿ.
2: ಥ್ಯಾಂಕ್ ಯು, ಧನ್ಯವಾದಗಳು.
1: ಥ್ಯಾಂಕ್ ಯು. ಎಸ್, ಪಂಕಜ್ ಅವರು ಕರೆ ಮಾಡಿದ್ರು, ಹಾಗೆ ಮಳೆಯ ಕುರಿತಾದ ಗಾದೆಗಳ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು. ಹಾಗೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ,
3: ನಮಸ್ತೆ ಮೇಡಮ್.
1: ನಮಸ್ತೆ ರಮೇಶ್ ಸರ್, ಹೇಗಿದ್ದೀರಾ?
3: ಆರಾಮಿದ್ದೀವಿ ಮೇಡಮ್. ಜಸ್ಟ್ ಊಟ ಆಯ್ತ್ರಿ? ನೀವು ಊಟ ಮಾಡಿದ್ರಿ ಮೇಡಮ್?
1: ನಮ್ದು ಚಪಾತಿ ಆಯ್ತ್ರಿ.
3: ನಮ್ದು ಚಪಾತಿ ಹಾಲು ಪಲ್ಯ ರೀ ಮೇಡಮ್.
1: ಚಪಾತಿಗೆ ಹಾಲು ಹಾಕೋತೀರಾ?
3: ಹಾ, ಹಾಲು ಚಪಾತಿ ಹಾಕಿ ಸ್ವಲ್ಪ ಬೆಲ್ಲ ಹಾಕಿ ತಿಂದ್ ಬಿಡುದ್ರಿ ಮೇಡಮ್. ಕಲಿಸಿ ಎರಡು ಚಪಾತಿ ರೀ, ಅನ್ನಾನು ಸ್ವಲ್ಪ ಕರಿಬೇಳೆ ಹಾಕಿ ತಿಂದ್ ಬಿಡುದ್ರಿ ಇದ್ರಿ.
1: ಓಕೆ,
3: ಹಾ ರೀ ಮೇಡಮ್.
1: ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
3: ಹಾ ಗೊತ್ತಿದೆ ಮೇಡಮ್. ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬರುವುದಿಲ್ಲ ಅಂತಾರೆ ಮೇಡಮ್. ಯಾವ್ದೇ ಒಂದ್ ಸಂದರ್ಭದಲ್ಲಿ ಮಾತು ಆಡಿದ್ರೆ ಹೋಯ್ತು, ಮುತ್ತು ಹೊಡೆಯದ್ರೆ ಹೋಯ್ತು ಅಂತಾರಲ್ಲ ಮೇಡಮ್. ಆ ಗಿದ್ದಲ್ಕಾಗಿ ಆ ಪೇಟಿ ಸೇರಿದ್ರಂತ್ರಿ, ಮನಿಗೆ ಬರುತ್ತಾನ ಸೊಲಿಗಿಟ್ ನಾಯಿ ತಿಂದ್ ಹೋಯ್ತಂತಾರ್ರಿ. ಯಾಕಂದ್ರಿ ಹೊಲ ಮನಿ ಇದ್ದವ್ರಿ ಸಿಟಿಗೆ ಹೋಗ್ತಾರಲ್ರಿ ದುಡ್ಯಾಕ್ರಿ. ಇದು ಅರ್ತ್ರಿ ಒಂದ್ ಗಿದ್ದನ್ ಗಳಸಾಕಾಗಿ ಆ ಕಡೆ ಹೋಗುತ್ತಾನ ರೀ ಕಡೆ ಸೊಲಿಗಿಟ್ ನಾಯಿ ತಿಂದ್ ಹೋಯ್ತತ್ರಿ. ಹಿಂದಿಂದೆಲ್ಲ ಹಾಳಾಗಿ ಹೋಗ್ತೈತ್ರಿ ಮೇಡಮ್. ಇದು ಒಂದು ಕಾರ್ಯನೇ ಇದ್ರಿ ಮೇಡಮ್. ಹಾ ರೀ ಮೇಡಮ್, ಹಾಸಿಗಿದ್ದಟ್ಟು ಕಾಲ್ ಚಾಚ್ಬೇಕ್ರಿ ಮೇಡಮ್.
1: ಹಲೋ ಮೇಡಮ್. ಓಕೆ ಓಕೆ ಸರ್, ಇನ್ನು ಯಾವ್ದಾದ್ರು ಗಾದೆ ಇದೆಯಾ?
3: ಅದೇ ರೀ ಮೇಡಮ್, ಅಡಿಕೆ ಹೋದ ಮಾನ ಆನೆ ಕೊಟ್ಟರು ಬರುದಿಲ್ಲ ಅಂತಾರೆ ರೀ. ಹುಳಿ ತೊಂಡರೆ ಕುಡಿಕಿ ಹೊಂದ ಸಾಲ ಕೈ ಕೆಸರಾದ್ರೆ ಬಾಯಿ ಮೊಸರು ಮೇಡಮ್. ಹೌದ್ರಿ ಮೇಡಮ್. ದುಡಿದು ಉಂಟ್ರಿ ಬಡತನ ಇದು ದುಡಿಯವ್ರಿಗೆ ಬಡತನದ ಚಿಂತೆ ಇಲ್ಲ ಅಂತಾರಲ್ರಿ ಮೇಡಮ್. ಹಾ ರೀ ಮೇಡಮ್.
1: ಧನ್ಯವಾದಗಳು ಸರ್, ತುಂಬಾ ಚೆನ್ನಾಗಿ
3: ಮುಂದಿನವರಿಗೆ ಅವಕಾಶ ರೀ.
1: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ರಮೇಶ್ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಮಾತನಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನು ಮಾತನಾಡ್ಸೋಣ. ಹಲೋ ಹಲೋ
4: ಹಲೋ,
1: ನಮಸ್ತೆ.
4: ನಮಸ್ತೆ
1: ಕಲ್ಪನಾ ಮೇಡಮ್, ಹೇಗಿದ್ದೀರಾ?
4: ಬೆಳಗಿನ ಶುಭೋದಯ ಮೇಡಮ್.
1: ನಿಮಗೂ ಕೂಡ ಬೆಳಗಿನ ಶುಭೋದಯ
4: ಮೇಡಮ್. ಕಾಲ್ ಮಾಡಿ ಮಾಡಿ ಮಾಡಿ ಮಾಡಿ
1: ಫೈನಲಿ ಸಿಕ್ತ
4: ಮೇಡಮ್. ಫೋನಿಗೂ ಮುಸ್ರೆ ಮುಣಕ್ಸೋದು ಬೆಳ ಬೆಳಗ್ಗೆನೆ.
1: ತುಂಬಾ
4: ಕಾಲೇ ಸಿಗಲ್ಲ ಮೇಡಮ್ ಇತ್ತೀಚೆಗಂತ ಯಾಕೋ, ಎಷ್ಟು ಟ್ರೈ ಮಾಡಿದ್ರು
1: ಸಿಕ್ಕಿದ್ಯಲ್ಲ. ಮಾತನಾಡಿ ಮೇಡಮ್, ನಿಮ್ಗೆ ಗಾದೆಗಳ
4: ಬಗ್ಗೆ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಮೇಡಮ್. ಮಾತಾಡೋದನ್ನ ಯಾರ ಹತ್ರನಾರು ಸಾಫ್ಟ್ ಆಗಿ ಮಾತಾಡಿದ್ರೆ ಯಾರ ಹತ್ರನ ಅಷ್ಟು ಜಗಳ ಆಗಲ್ಲ ಮೇಡಮ್. ರೂಡ್ ಆಗಿ ಮಾತಾಡಿದ್ರೆ ಮಾತಾಡ್ತಿದ್ದಂಕೆಲ್ಲ ತುಂಬಾ ರೂಡ್ ಆಗಿ ಮಾತಾಡೋದು, ಸ್ವಲ್ಪ ಏಕೋಚನದಲ್ಲಿ ಮಾತಾಡೋದು ಮಾಡ್ಬಿಟ್ರೆ ಎದ್ರಿಂದವ್ರು ಅವರು ಅದೇ ತರ ಆಗಿ ಅದು ಜಗಳ ಹತ್ಕೊಂಡ್ಬಿಡುತ್ತೆ. ಇನ್ನು ಊಟ ಅಂತಂದ್ರೆ ಮೇಡಮ್, ಊಟ ಆದಷ್ಟು ಮನೆ ಊಟನೇ ಮಾಡ್ಬೇಕು. ಹೊರಗಿನ ಊಟ ಮಾಡಿದ್ರೆ ರೋಗನೇ ಜಾಸ್ತಿ. ಇತ್ತಲ ಗಿಡ ಮದ್ದಲ್ಲ ಅಂತ ಮೇಡಮ್. ಯಾವ್ದಾದ್ರು ಸಣ್ಣ ಪುಟ್ಟ ಸ್ವಲ್ಪ ಹುಷಾರಿಲ್ಲ ಅಂತಂದ್ರೆ ಮನೆಯಲ್ಲೇ ಯಾವ್ದಾದ್ರು ಸೊಪ್ಪು ತರಕಾರಿಗಳು ತಿಂದು ಆದಷ್ಟು ಹುಷಾರ್ ಮಾಡ್ಕೋಬೇಕು. ಅದು ಒಂದು ಮೇಡಮ್. ದೂರದ ಬೆಟ್ಟ ಕಣ್ಣಿಗೆ ನುಣ್ಣಿಗೆ ಅಂತ ಮೇಡಮ್. ಎಲ್ಲೋ ಇರೋದನ್ನ ತುಂಬಾ ಚೆನ್ನಾಗಿ ಅನ್ನೋದಕ್ಕಿಂತ ನಮ್ಮ ಪರಿಸರ ನಮ್ಮ ಅಕ್ಕಪಕ್ಕ ಇರೋದನ್ನೇ ಚೆನ್ನಾಗಿ ಅನ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಮೇಡಮ್. ಅದೇ ಆ ತರದ ಮೇಡಮ್ ಗಾದೆಗಳು ಇನ್ನು ತುಂಬಾ ಇದೆ ಮೇಡಮ್. ತುಂಬಾ ಕಾಯ್ತಿರ್ತಾರೆ, ನಂಗೆ ಅದ್ರ ಪರಿಸ್ಥಿತಿ ಅರ್ಥ ಆಗಿದೆ ಈಗ ಒಂದು ವಾರದಿಂದ.
1: ಓಕೆ ಓಕೆ ಮ್ಯಾಮ್, ಧನ್ಯವಾದಗಳು. ಒಳ್ಳೆ ಗಾದೆಗಳನ್ನ ಹೇಳಿದ್ರಿ. ಥ್ಯಾಂಕ್ ಯು ಎಸ್ ಕಲ್ಪನಾ ಅವರು ಕರೆ ಮಾಡಿದ್ರು, ಹಾಗೆ ಒಳ್ಳೊಳ್ಳೆ ಗಾದೆಗಳನ್ನ ಹೇಳ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ
5: ಹಲೋ ಹಲೋ
1: ಹಲೋ
5: ಹಲೋ.
1: ಓಕೆ, ನೆಟ್ವರ್ಕ್ ಇಶ್ಯೂ ಇರ್ಬೋದು, ಕರೆ ಕಟ್ ಆಗಿದೆ. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ. ಹಲೋ ಹಲೋ, ನಮಸ್ತೆ.
6: ನಮಸ್ತೆ ಮೇಡಮ್.
1: ನಮಸ್ತೆ, ಕೇಳಿಸ್ತಿದ್ಯಾ?
6: ನನಗೆ ಕೇಳಿಸ್ತಾ ಇದೆ.
1: ನನಗೂ ಕೇಳಿಸ್ತಾ ಇದೆ ಸರ್.
6: ನಾನು ವಿಶ್ವನಾಥ್ ನಾಯಕ್ ಅಂತ, ಅಡ್ವೊಕೇಟ್, ಶಿವಮೊಗ್ಗದಿಂದ.
1: ನಮಸ್ತೆ ವಿಶ್ವನಾಥ್ ನಾಯಕ್ ಸರ್, ಹೇಗಿದ್ದೀರಾ?
6: ಆರಾಮಿದ್ದೀವಿ.
1: ಓಕೆ, ತಿಂಡಿ ಆಯ್ತಾ?
6: ತಿಂಡಿ ಆಯ್ತು. ಚಪಾತಿ, ಬೆಂಡೆಕಾಯಿ ಪಲ್ಯ ಹಾಗೂ ಚಿತ್ರಾನ್ನ.
1: ಓ ಸೂಪರ್, ಡಬಲ್ ಧಮಾಕಾ.
6: ಏ ಖಂಡಿತ.
1: ಓಕೆ, ಸೋ ಹಾಗೆ ವಿಶ್ವನಾಥ್ ಸರ್, ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
6: ಗಾದೆ ಮಾತನ್ನ ಮಾಡೋದು.
1: ಹೌದು, ಗಾದೆ ಮಾತನ್ನ ಹೇಳ್ಬೇಕು ಅಂತ ಹೇಳ್ತಾ ಇದ್ದೆ.
6: ವೈದ್ಯರು ಹೇಳಿದ್ದು ಹಾಲು ಅನ್ನ, ರೋಗಿ ಬಯಸಿತ್ತು ಹಾಲು ಅನ್ನ. ಇದರ ಅರ್ಥ ಇಷ್ಟೇ, ಇವತ್ತಿನ ಕಾಲಕ್ಕೆ ವಿದ್ಯಾರ್ಥಿಗಳಿಗೆ ಮೊಬೈಲ್ನ ಕೊಟ್ರೆ ಅದ್ರಲ್ಲಿ ಏನಾದ್ರು ಒಂದು ಶಾಲೆಯಿಂದ ಹಾಕಿದ್ರೆ ಅದನ್ನ ನೋಡ್ರಪ್ಪ ಅಂದ್ರೆ ಅದನ್ನೆಲ್ಲ ಅದನ್ ಬಿಟ್ಟು ಎಲ್ಲ ನೋಡ್ತಾರೆ. ಅದೊಂದೇ ಅಲ್ಲ, ಮತ್ತೆ ಕಾಲೇಜ್ ವಿದ್ಯಾರ್ಥಿಗಳಾಗಿರ್ಬೋದು, ಎಕ್ಸಾಮ್ ಬರೆಯೋದಾಗಿರ್ಬೋದು, ಅದನ್ನ ಒಳ್ಳೆ ರೀತಿಯಲ್ಲಿ ಬಳಸ್ಕೊಂಡ್ರೆ ಒಳ್ಳೇದಾಗತ್ತೆ. ಅಂದ್ರೆ ವೈದ್ಯರು ಹೇಳಿದ್ದು ಹಾಲು ಅನ್ನ ಅಂದ್ರೆ ಅದ್ರಲ್ಲಿ ಒಳ್ಳೆ ವಿಚಾರಗಳು ಇರುತ್ತೆ, ಅದನ್ ತಗೋಬೇಕು. ಅದನ್ ತಗೊಳಲ್ಲ, ಅದನ್ ಬಿಟ್ಟು ಬೇರೆ ಏನ್ ಬೇಕು ಅದನ್ನೆಲ್ಲ ತಗೊಳ್ತಾ ಇದೆ. ಅದು ಸಮಾಜಕ್ಕೆ ಮಾರಕನೋ ಅಥವಾ ಉಪಯೋಗ ಬರುತ್ತೋ ಇಲ್ಲೋ ಅದನ್ನ ಯೋಚನೆ ಮಾಡ್ಬಿಟ್ಟು ಅದನ್ನ ಅಳವಡಿಸ್ಕೊಂಡ್ರೆ ಯುವ ಪೀಳಿಗೆ ಬಾರಿ ಉನ್ನತ ಮಟ್ಟದಲ್ಲಿ ಯೋಚನೆ ಮಾಡಿ ಏನಾದ್ರು ಸಾಧನೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ.
1: ಓಕೆ, ನಿಜ.
6: ಆಮೇಲೆ ಬೆಳೆಯುವ ಸಸಿ
1: ಬೆಳೆಯುವ ಸಿರಿ ಮೊಳಕೆಯಲ್ಲಿ,
6: ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತಾರೆ. ಅದು ಸತ್ಯ, ಯಾಕಂದ್ರೆ ಇವತ್ತಿನ ಯುವ ಪೀಳಿಗೆನ ನಾವು ಮುಂದೆ ಏನಾಗ್ತಾರೆ ಅನ್ನೋದನ್ನ ನಾವು ಅಬ್ಸರ್ವ್ ಮಾಡಿದಾಗ ತುಂಬಾ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ರಿಸಲ್ಟ್ ಸಿಗತ್ತೆ. ನೋಡ್ಬೇಕು ಅದನ್ನ, ಇವ್ರು ಯಾವ ತರ ಇದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಅನ್ನ. ಆ ಕೈ ಬಿಟ್ಟಾಗ ದೊಡ್ಡ ಮಾತು ಬರುತ್ತಲ್ಲ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ. ಅವಾಗ ಬಗ್ಸಕ್ ಹೋಗ್ತಾರೆ, ಮಕ್ಕಳನ್ನ ಕಳ್ಕೊಂಡ್ಬಿಡ್ತೀವಿ ಅನ್ನೋ ಭಯ, ಜಾಸ್ತಿ ಮಾತಾಡೋಗಿರಲ್ಲ, ಏನೂ ಇಲ್ಲ. ನಾನು ಆಲ್ಮೋಸ್ಟ್ ಯುವ ಪೀಳಿಗೆನ ತಲೆಯಲ್ಲಿ ಇಟ್ಕೊಂಡು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಮುಂದಿನ ಭವಿಷ್ಯ ನಿರ್ಧರಿಸೋರು ಅವರು, ಅಂದ್ರೆ ನಮ್ಮ ಭವ್ಯ ಭಾರತದ ಭವಿಷ್ಯ ನಿರ್ಧರಿಸೋರು ಅವರು. ಒಳ್ಳೆ ವಿಚಾರಗಳಲ್ಲಿ ಆಲೋಚನೆಗಳಲ್ಲಿ ತೊಡಗಿಸ್ಕೊಂಡ್ರೆ ನಮ್ ದೇಶನ ಏನ್ ಇವತ್ತು ನಾವು ನೋಡ್ತಾ ಇದೀವಿ ಇನ್ನು ಸೂಪರ್ ಫಾಸ್ಟ್ ಆಗಿ ನೋಡಬಹುದು ಅನ್ನೋದು ನನ್ನ ಉದ್ದೇಶ.
1: ನಿಜ ನಿಜ ಸರ್.
6: ಆದ್ರೆ ಇನ್ನೊಂದು ಸಂತೋಷ ವಿಚಾರ ಗೊತ್ತಾ, ನಾನು ಇದು ಮೂರನೇ ಸಲ ಫೋನ್ ಮಾಡಿದೀನಿ. 2023 ನಾನು ರೇಡಿಯೋ ಶಿವಮೊಗ್ಗ ಕೇಳ್ತಾ ಇದ್ದೀನಿ, ಫೆಬ್ರವರಿಯಿಂದ ಕೇಳ್ತಾ ಇದ್ದೀನಿ. ಪ್ರತಿ ಸರಿ ಕಾರಲ್ಲಿ ಹಾಕೊಂಡು ಕೇಳ್ತಿದ್ದೀನಿ. ನಾನು ಶಿವಮೊಗ್ಗದಿಂದ ಶಿಕಾರಿಪುರ ಕೊರಟಿ ಕಾರಲ್ಲಿ ಹೋಗ್ತಾ ಇದ್ದೀನಿ. ಇಯರ್ ಫೋನ್ ಹಾಕೊಂಡು ನಾನು ನಿಮ್ಮ ಹತ್ರ ಸ್ಪೀಕರ್ ಹಾಕ್ಬಿಟ್ಟಿದ್ದೀನಿ ಕಾರಿಗೆನೆ, ಕೇಳಿಸ್ಕೊಂಡು ಹೋಗ್ತಾ ಇರ್ತೀನಿ. ಅದ್ರಲ್ಲೇ ಹಾಕಿದೀನಿ, ಬರ್ತಾ ಇದೆ. ಪ್ರತಿ ಸರಿ ನಂಗೆ ಫೋನ್ ಮಾಡಿದಾಗೆಲ್ಲ ಸಿಕ್ಕಿದೆ ಡೈರೆಕ್ಟ್ ಆಗಿ. ಮೇಡಮ್ ಒಬ್ರು ಅಂದ್ರೆ ಸಿಗ್ಲಿಲ್ಲ ನಂಗೆ ಅಂತ. ನನ್ನ ಅದೃಷ್ಟ ಮೂರನೇ ಸರಿ ಫೋನ್ ಮಾಡಿದೀನಿ, ಮೂರ್ ಸಲ ಸಿಕ್ಕಿದೆ.
1: ಸೂಪರ್ ಸರ್, ಸೂಪರ್.
6: ಪ್ರತಿಯೊಂದು ಕಾರ್ಯಕ್ರಮ ಫಾಲೋ ಅಪ್ ಮಾಡ್ತೀವಿ ಮೇಡಮ್ ನಿಮ್ದು.
1: ಓಕೆ,
6: ಯಾವುದು ಬಿಡಲ್ಲ. ರೀಸನ್ ಇಷ್ಟೇ, ನಾವು ಮೊದಲು ಈ ಕಾರ್ ತಗೊಳಕಿನ ಮುಂಚೆ ಬೇರೆ ಪೆನ್ಡ್ರೈವ್ ಯೂಸ್ ಮಾಡ್ತಿದ್ವಿ. ಇದ್ರಲ್ಲಿ ರೇಡಿಯೋ ಶಿವಮೊಗ್ಗ ನಾನಲ್ದಲ್ಲೇ ಮತ್ತೆ ಬೇರೆ ಯಾವ ಕಾರ್ ಹತ್ತಿದ್ರು ನಾನು ಅವ್ರಿಗೆ ಹಾಕೊಡ್ತೀನಿ 90.8 FM ಕೇಳ್ರಿ ಅಂತ.
1: ಧನ್ಯವಾದ.
6: ಆಮೇಲೆ ಎಲ್ಲರ ಮೊಬೈಲ್ಗೂ ನಾನು ಅದನ್ನ ಪ್ಲೇಸ್ಟೋರ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಟ್ಟಿದ್ದೀನಿ. ತುಂಬಾ ಜನ ಈಗ ನನಗೆ ಫೋನ್ ಬರುತ್ತೆ, ಒಳ್ಳೊಳ್ಳೆ ವಿಚಾರ ಬರುತ್ತೆ ಅಂತ.
1: ಸಂತೋಷ
6: ಆಯ್ತು ಮೇಡಮ್ ನಿಮ್ ಹತ್ರ ಮಾತಾಡೋದಕ್ಕೆ. ಮುಂದಿನ ಕರೆಗಳು ಇರುತ್ತೆ, ಅಟೆಂಡ್ ಆಗ್ಲಿ.
1: ಓಕೆ, ನಿಮ್ಮ ಜೊತೆ ಮಾತನಾಡಿದಕ್ಕೆ ನಮ್ಗೆ ಕೂಡ ಸಂತೋಷ ಆಯ್ತು. ಧನ್ಯವಾದಗಳು ಸರ್ ಕರೆ ಮಾಡಿದಕ್ಕೆ.
6: ಧನ್ಯವಾದ.
1: ಎಸ್ ಸರ್, ಶಿವಮೊಗ್ಗದಿಂದ ವಿಶ್ವನಾಥ್ ಅವರು ಕರೆ ಮಾಡಿದ್ರು, ಹಾಗೆ ಚೆನ್ನಾಗಿ ಮಾತನಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡ್ಸೋಣ. ಹಲೋ,
7: ನಮಸ್ತೆ ಮೇಡಮ್.
1: ನಮಸ್ತೆ ಸೌಮ್ಯ ಮೇಡಮ್, ಹೇಗಿದ್ದೀರಾ?
7: ಆರಾಮಿದ್ದೀವ್ರಿ. ನಾಷ್ಟ ಆಯ್ತ್ರಿ?
1: ನಾಷ್ಟ ಆಯ್ತು. ನಿಮ್ದು ಆಯ್ತಾ?
7: ನಮ್ದು ನಾಷ್ಟ ಆಯ್ತ್ರಿ, ಇವತ್ತು ಉಪ್ಪಿಟ್ಟು ಇತ್ತು ನಮ್ಮಲ್ಲಿ.
1: ಓಕೆ, ನಮ್ದು ಇವತ್ತು ಚಪಾತಿ ಇತ್ತು.
7: ಇವತ್ತು ನಾವು ತಿನ್ನು ಚಪಾತಿ, ನೀವು ತಿಂದ್ರಿ?
1: ಹೌದ್ರಿ.
7: ಹೇಳ್ತಿನ್ರಿ ನಾನು ಗಾದಿಗಳು. ಏನಪ್ಪ ಅಂದ್ರೆ, ನಾವು ಇನ್ನೊಬ್ರು ನೋಡಿ ಹೊಟ್ಟೆ ಕಿತ್ತು ಪಡಬಾರ್ದು. ಕೆಲಸದಕ್ಕೆ ಸರ್ಗಿ ಹಾಕಿದ್ರೆ ನೆರವನಕ್ಕೆ ಉರುಳು ಹಾಕೊಂಡ್ಲೆ ನತ್ ಕೇಳ್ತಾರಂತ್ರಿ. ನಮ್ ಸಾಧನೆ ನಮ್ಗೆ ಎಷ್ಟು ಇರು, ನಮ್ ಕೈಲಿ ಏನಾಗ್ತೈತಿ ಅದನ್ನ ಮಾಡ್ಬೇಕು. ಆಮ್ಯಾಗ ನೋಡ್ಕೊಂಡ್ ಬಾ ಅಂದ್ರೆ ಮಾಡ್ಕೊಂಡ್ ಬರ್ತಾರಂತ ಕೇಳ್ತಾರ. ನಾವ್ ಎಲ್ಲ ಹೋಗಿ ಅಲ್ಲೇ ನಿಂತೆ ಅಂದ್ರ ಅದನ್ನ ಅಂತಾರಿ, ನೋಡ್ಕೊಂಡ್ ಬಾ ಅಂದ್ರೆ ಮಾಡ್ಕೊಂಡೆ ಬರ್ತಾಳಿಕ್ಕೆ ಅಂತೇಳಿ. ಮತ್ ತಾಯಿಗೆ ತಕ್ಕಂತೆ ಮಗಳು, ನೂಲಿಗೆ ತಕ್ಕಂತೆ ಸೀರೆ ಅಂತ ಹೇಳ್ತಿರ್ತಾರ. ನಾವ್ ಯಾವ ರೀತಿ ಮನಿ ಒಳಗ ವಾತಾವರಣ ಇರ್ತೈತಿ ಆ ರೀತಿ ನಾವ್ ಬೆಳಿತೇವ ಅಂತ ಹೇಳ್ತಾರ. ಏನೇನೋ ಗಾದಿಗಳು ಇರ್ತಾವ್ರಿ, ಈಗ ನೆನ್ಪಿಗೆ ಬರಂಗಿಲ್ಲ, ಇಷ್ಟೇ ನೆನ್ಪಿಗೆ
1: ಬಂದಿದ್ದೆ. ಮ್ಯಾಮ್
7: ಓಕೆ ಮೇಡಮ್, ನಮಸ್ತೆ.
1: ನಮಸ್ತೆ ಮ್ಯಾಮ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಎಸ್, ಸೌಮ್ಯ ಅವರು ಕರೆ ಮಾಡಿದ್ರು. ಹಾಗೆ ಅವರ ಒಂದು ಭಾಗದಲ್ಲಿ ಮಾತನಾಡುವಂತಹ ಕೆಲವೊಂದಿಷ್ಟು ಗಾದೆಗಳ ಬಗ್ಗೆ ಎಲ್ಲ ಹೇಳ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡ್ಸೋಣ. ಹಲೋ.
8: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ ಶಾಂತಿನಿ ಮೇಡಮ್, ಹೇಗಿದ್ದೀರಾ?
8: ಚೆನ್ನಾಗಿದ್ದೀನಿ, ನೀವು?
1: ನಾವು ಕೂಡ ಚೆನ್ನಾಗಿದ್ದೀವಿ ಮೇಡಮ್. ಹೌದು
8: ಓಕೆ ಮೇಡಮ್. ನೀ ಅಂದ್ರೆ ನಾನು ಈಜಿನ ಬಗ್ಗೆನೆ ಹೇಳ್ತಾ ಹೋಗ್ತೀನಿ ಗಾದೆಗಳು. ಈಜು ಬಲ್ಲವನಿಗೆ ನೀರು ಆಳವಲ್ಲ, ಓದು ಬಲ್ಲವನಿಗೆ ಶಾಸ್ತ್ರ ಆಳವಲ್ಲ ಅಂತ. ಅಂದ್ರೆ ಒಂದ್ ಕೆಲ್ಸದಲ್ಲಿ ಸೂಕ್ತವಾದ ತರಬೇತಿ ಮತ್ತೆ ಇದ್ರೆ ಅಥವಾ ಆತ್ಮವಿಶ್ವಾಸ ಇದ್ರೆ ಅಂತರ ಎಂತ ಕಠಿಣ ಪರಿಸ್ಥಿತಿಯನ್ನು ಸುಲಭವಾಗಿ ಎದುರಿಸ್ಬಿಡ್ತಾರೆ ಅಂತ ಅಲ್ವಾ.
1: ಅಂದ್ರೆ
8: ಈಜು ಗೊತ್ತಿತ್ತೆ ಅಂದ್ರೆ ಅವ್ನಿಗೆ ಯಾವ ಏನೇ ಆಳ ಇದ್ರು ಅವ್ನು ಹೆದರೋದಿಲ್ಲ ಅಂತ. ಹಾಗೆ ಜ್ಞಾನಿ ಆದವನು ಅವನಿಗೆ ಎಲ್ಲಾ ತಿಳ್ಕೊಂಡಿದ್ದಾನೆ ಅಂದ್ರೆ ಯಾವ ಸಮಸ್ಯೆನು ಕಷ್ಟವಲ್ಲ ಅಂತಕ್ಕಂಥದ್ದು. ಹಾಗೆ ಈಜು ಮರಿಬೇಡ, ಜೂಜು ಕಲಿಬೇಡ ಅಂತ. ಎಷ್ಟ್ ಚೆನ್ನಾಗಿದೆ ನೋಡಿ, ಹಿಂದಿನವರು ಆ ಬುದ್ಧಿ ತಿಳ್ಕೊಳಕ್ಕೋಸ್ಕರ ಹೇಳೋ ಅಂತ ಗಾದೆಗಳು. ಈಜು ಕಲಿತವನಿಗೆ ನೀರಿನ ಹೆದರಿಕೆ ಏಕೆ ಅಂತ. ಅಂದ್ರೆ ಈಜಾಡಕ್ ಬರುತ್ತೆ ಅಂದ್ಮೇಲೆ ಎಷ್ಟ್ ನೀರಿದ್ರೆ ಏನು ಯಾಕೆ ಹೆದರ್ಬೇಕು ಅಂತ. ಈಜಾಡಲು ಹೋದವನಿಗೆ ಆಳದ ಹಂಗೇಕೆ ಅಂತ. ಇದು ಅದೇ ತರ ಬರುತ್ತೆ. ಈಜು ಬಲ್ಲವನಿಗೆ ಈಜೇ ಗತಿ, ಈಜಲಾರದವನಿಗೆ ತಡಿಯೇ ಗತಿ ಅಂತ. ಅಂದ್ರೆ ಈಜಿನ ಕಲೆ ಗೊತ್ತಿದ್ದನು ತಿಳ್ಕೊಂಡಿರ್ತಾನೆ ಅವನು. ಆ ಕೆಲ್ಸ ಒಂದ್ ಕೆಲ್ಸ ಆದ್ರೂ ಅಷ್ಟೇ, ಹೇಗ್ ಮಾಡ್ಬೋದು ಅನ್ನೋದ್ ಗೊತ್ತಿದ್ದವರಿಗೆ ಮಾಡೇ ಮಾಡ್ತಾರೆ. ಈಜು ಬರಲ್ಲ ಅಂತ ಅಂತಂದಾಗ ಸುರಕ್ಷಿತವಾಗಿ ದಡ ಸೇರಕ್ಕೆ ಇನ್ನೊಬ್ರು ಸಹಾಯ ತಗೊಳ್ತಾರೆ ಅಂತಕ್ಕಂಥದ್ದು. ಇಷ್ಟ ಹೇಳ್ತೀನಿ.
1: ಓಕೆ ಮೇಡಮ್, ಒಳ್ಳೊಳ್ಳೆ ಗಾದೆಗಳನ್ನ ಹೇಳಿದ್ರಿ ಈ ದಿನ ಕುರಿತು
8: ಮಾತಾಡ್ತಾ ಇದ್ಬಿಟ್ರೆ.
1: ಓಕೆ, ಥ್ಯಾಂಕ್ ಯು ಮೇಡಮ್,
8: ಥ್ಯಾಂಕ್ ಯು ವೆರಿ ಮಚ್.
1: ಥ್ಯಾಂಕ್ ಯು ಎಸ್ ಶಾಂತಿನಿ ಅವರು ಕರೆ ಮಾಡಿದ್ರು, ಹಾಗೆ ಈ ದಿನ ಕುರಿತಾದ ಗಾದೆಗಳನ್ನೇ ಆಯ್ಕೆ ಮಾಡಿಕೊಂಡು ಹೇಳ್ತಾ ಇದ್ರು. ಸೊ ಪ್ರತಿಯೊಂದು ವಿಷಯದ ಬಗ್ಗೆ ಕೂಡ, ಓದಿನ ಬಗ್ಗೆ ಇರ್ಬೋದು, ಈಜಿನ ಬಗ್ಗೆ ಇರ್ಬೋದು, ಅಡುಗೆ ಬಗ್ಗೆ ಇರ್ಬೋದು, ಊಟದ ಬಗ್ಗೆ, ಮಾತಿನ ಬಗ್ಗೆ, ಹೀಗೆ ಪ್ರತಿಯೊಂದು ವಿಚಾರಗಳ ಬಗ್ಗೆ ಕೂಡ ಎಷ್ಟೊಳ್ಳೊಳ್ಳೆ ಗಾದೆಗಳಿದೆ ಅಲ್ವಾ. ಸೊ ಹಾಗೆ ನೀವು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು, ಹಾಗೆ ಗಾದೆ ಮಾತುಗಳನ್ನ ಹೇಳಬಹುದಾಗಿದೆ. ಆದರೆ ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್ನ ತಗೊಳ್ಳುವಂತಹ ಸಮಯ ಆಗ್ತಾ ಇರೋದ್ರಿಂದ ಬ್ರೇಕ್ನ ತಗೊಂಡು ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ, ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಟೇಕ್ ಅ ಶಾರ್ಟ್ ಬ್ರೇಕ್.
9: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ,
10: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
9: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
11: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
12: ಏನಿಲ್ವಾ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
11: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನಿನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
9: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ HD ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT-ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
13: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
14: ಜಾಜಿ ಮಲ್ಗೆ ಕೆಂಡ ಸಂಕೆ ಗಮ್ಲು ಘಮ್ಮಂತಾಳೆ, ಕೆನ್ನೆ ಕೆಂಪು ಮಾತು ಇಂಪು ಕಣ್ಣಲ್ ಹಾಡ್ ಹಾಡ್ತಾಳೆ, ಸೀರೆ ಒಟ್ಟು ಬಟ್ಟು ಇಟ್ಟರೆ ಬಾರಿ ಬಲ್ಗುಡ್ತಾಳೆ, ನಾಟಿ ಗೌರಿ ಘಾಟಿ ಪೋರಿ ಕನ್ಸಲ್ ಬಿಸ್ಕುಡ್ತಾಳೆ.

0: ఎస్, వెల్కమ్ బ్యాక్ టు రేడియో శివమొగ్గ 90.8 ఎఫ్ఎం సముదాయ బానులి. భరవసెగాగి భవిష్యకాగి నమ బానులి, నాను నిమ ఆర్ జే రక్షితా ಹೊಳ್ಳ. ಇದೋ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ನಾನಿವತ್ತು ತಂದಂತಹ ವಿಷಯ ನಿಮಗೆ ಇಷ್ಟವಾಗಿರುವಂತಹ ಗಾದಿ ಮಾತುಗಳನ್ನ ಹೇಳಬೇಕು ಅನ್ನೋದಾಗಿ ಹೇಳ್ತಾ ಇದೆ. ಸೊ ಹಾಗೆ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಒಳ್ಳೊಳ್ಳೆ ಗಾದಿ ಮಾತುಗಳನ್ನ ಹೇಳ್ತಾ ಇದ್ರು. ಹಾಗಿದ್ರೆ ಕಾರ್ಯಕ್ರಮವನ್ನ ಮುಂದುವರೆಸೋಣ. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ
1: ಹಲೋ, ಗುಡ್ ಮಾರ್ನಿಂಗ್.
0: ಗುಡ್ ಮಾರ್ನಿಂಗ್ ಮೀನಾ ಮೇಡಮ್, ಹೇಗಿದ್ದೀರಾ? ತಿಂಡಿ ಆಯ್ತಾ?
1: ತಿಂಡಿ ಆಯ್ತು.
0: ಏನಾಯ್ತು ತಿಂಡಿ?
1: ಉಪ್ಪಿಟ್ಟು. ಉಪ್ಪಿಟ್ಟು
0: ಉಪ್ಪಿಟ್ಟು ಓಕೆ. ನಮ್ದು ಇವತ್ತು ಚಪಾತಿ.
1: ಹೌದಾ? ಇದು ಗಾದೆ ಮಾತಿಂದಲ್ವಾ?
0: ಹೌದು.
1: ತುಂಬಿದ ಕೂಡ ತಿಳ್ಕುವುದಿಲ್ಲ. ಇದಕ್ಕೆಲ್ಲ ಉದಾಹರಣೆ ಅಂದ್ರೆ ಅಬ್ದುಲ್ ಕಲಾಂ, ಸುಧಾಮೂರ್ತಿಯವರೇ ಉದಾಹರಣೆ ಅಂದ್ಕೊಳ್ತೇನೆ ಅಲ್ವಾ?
0: ಹೌದು ಮೇಡಮ್,
1: ತುಂಬಾ ಮಹನೀಯರಿದ್ದಾರೆ. ಆಮೇಲೆ ಹೊಸ ವೈದ್ಯಕ್ಕಿಂತ ಹಳೆ ರೋಗಿ ಮೇಲು ಅಂತ ಅನುಭವ ಜಾಸ್ತಿ ಇರುತ್ತೆ ರೋಗಿಗಳಿಗೆ. ಹೊಸ ವೈದ್ಯನಿಗೆ ಅಷ್ಟೊಂದು ಇರಲ್ಲ. ಅದಕ್ಕೆ ಯಾರ್ದೋ ದುಡ್ಡು ಎಲ್ಲ ಮಂಜಾತ್ರೆ, ಸುಮ್ನೆ ಯಾರ್ದೋ ದುಡ್ಡಲ್ಲಿ ದುಂದುಗಾರಿಕೆ ಮಾಡಿದಾಗ ಈ ಮಾತು ಹೇಳ್ತಾ ಇರ್ತಾರೆ. ನಮ್ಮ ಉತ್ತರ ಕರ್ನಾಟಕ ಕಡೆ ಒಂದ್ ಗದೆ ಹೇಳ್ತಾರೆ, ಊರು ಉಸಾಬರಿ ಮಾಡಿ ಮುಲ್ಲ ಸೊರಗಿತ್ತಂತೆ ಅಂತ. ಮನೆಯಲ್ಲೇ ಬೇಕಾದಷ್ಟು ಇರುತ್ತೆ, ಊರಿಂದೆಲ್ಲ ನೋಡ್ಕೊಂಡು ಇರ್ತಾರಲ್ಲ, ಅದಕ್ಕೆ ಈ ಮಾತು ಹೇಳ್ತಾರೆ. ಆಮೇಲೆ ಗಡ್ಡಕ್ಕೆ ಬೆಂಕಿ ಬಿದ್ದಾಗ ಬಾವಿ ತೋಡಿದ್ರಂತೆ, ಪೂರ್ವ ಸಿದ್ಧತೆ ಇಲ್ಲದೆ ಏನಾದ್ರೂ ಮಾಡಕ್ ಹೋದಾಗ ಈ ಗದೆ ಹೇಳ್ತಾರೆ. ಜಟ್ಟಿ ಜಾರಿ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅಂತ. ಸೋಲು ಹಟವಾದಿಗಳು ಇರ್ತಾರಲ್ಲ, ಸೋಲು ಒಪ್ಕೊಳ್ಳಲ್ಲ, ಅದಕ್ಕೆ ಅವಾಗ ಈ ಗಾದೆ ಬರುತ್ತೆ. ಓಕೆ ಮೇಡಮ್,
0: ಓಕೆ. ಒಳ್ಳೊಳ್ಳೆ ಗಾದೆಗಳನ್ನ ಹೇಳಿದ್ರಿ, ಧನ್ಯವಾದಗಳು ಮ್ಯಾಮ್.
1: ಧನ್ಯವಾದ.
0: ಥ್ಯಾಂಕ್ ಯು. ಎಸ್, ಮೀನಾ ಅವರು ಕರೆ ಮಾಡಿದ್ರು, ಹಾಗೆ ಒಳ್ಳೊಳ್ಳೆ ಗಾದೆಗಳನ್ನ ಹೇಳ್ತಾ ಇದ್ರು. ಹಾಗೇನೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಓಕೆ, ಕರೆ ಕಟ್ ಆಗಿದೆ. ಸೊ ಅದೇ ರೀತಿ ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು, ಹಾಗೆ ನಿಮಗೆ ಇಷ್ಟವಾಗಿರುವಂತಹ ಗಾದೆಗಳನ್ನ ಹೇಳಬಹುದಾಗಿದೆ. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ. ಹಲೋ
2: ಹಲೋ,
0: ನಮಸ್ತೆ.
2: ನಮಸ್ತೆ ಮೇಡಮ್, ರಶಿತೋಳ್ಳ ಮೇಡಮ್.
0: ನಮಸ್ತೆ ಉಲ್ಲಾಸ್ ಸರ್, ಹೇಗಿದ್ದೀರಾ? ತಿಂಡಿ ಆಯ್ತು, ನಿಮ್ದಾಯ್ತಾ? ಓಕೆ. ಟಾಪಿಕ್ ಇವತ್ತು ಗಾದೆಗಳ ಬಗ್ಗೆ, ನಿಮ್ಗೆ ಇಷ್ಟವಾಗಿರೋ ಗಾದೆಯನ್ನ ಹೇಳಬಹುದು ಸರ್. ಹೇಳಿ ಹೇಳಿ ಸರ್.
2: ಮಾತು ಆಡಿದರೆ ಹೋಯ್ತು, ಮುತ್ತು ಹೊಡೆದರೆ ಹೋಯ್ತು. ಎರಡನೇದು ರಾಮೇಶ್ವರಿಗೆ ಹೋದ್ರು ಶನೀಶ್ವರನ ಕಾಟ ತಪ್ಪಲಿಲ್ಲ. ಮೂರನೇದು ಉಟ್ಟು ಗುಣ ಸುತ್ತರು ಹೋಗೋದಿಲ್ಲ. ನಾಲ್ಕನೇದು ವೇದ ಸುಳ್ಳಾದರೂ ಬಾಧೆ ಸುಳ್ಳಾಗದು. ಐದನೇದು ಹಾಸಿಗೆ ಇದ್ದಷ್ಟು
0: ಕಾಲು ಚಾಚು.
2: ಆರನೇದು ಮನೆಯಲ್ಲಿ ಇಲಿ, ಬೀದಿಯಲ್ಲಿ ಹುಲಿ. ಏಳನೇದು ಅಡಿಕೆಯ ಹೋದ ಮಾನ ಆನೆ ಕೊಟ್ಟರು ಬಾರದು. ಎಂಟನೇದು ಅಡ್ಡ ಗೋಡೆ ಮೇಲೆ ದೀಪ ಇಟ್ಟರು ಇಟ್ಟ ಹಾಗೆ. ಅಷ್ಟೇ ಗೊತ್ತಿರೋದು.
0: ಓಕೆ ಓಕೆ ಸರ್, ಧನ್ಯವಾದಗಳು ಸರ್. ಎಸ್, ಉಲ್ಲಾಸ್ ಅವರು ಕರೆ ಮಾಡಿದ್ರು, ಹಾಗೆ ಅವರು ಕೂಡ ಒಳ್ಳೊಳ್ಳೆ ಗಾದೆಗಳನ್ನ ಹೇಳ್ತಾ ಇದ್ರು. ಅವರು ಹೆಚ್ಚಾಗಿ ಬಳಸುವಂತಹ ಗಾದೆಗಳ ಬಗ್ಗೆ ಎಲ್ಲ ಹೇಳ್ತಾ ಇದ್ರು. ಹಾಗೀಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಮಾತನಾಡಿಸೋಣ. ಹಲೋ,
3: ನಮಸ್ಕಾರ ಮೇಡಮ್.
0: ನಮಸ್ತೆ,
3: ನಾ ರಮೇಶ್ ಶರಣರತ್, ವಿಜಯಪುರ ಜಿಲ್ಲೆ ಬಸವನ್ ಬಾಗೇಡಿ ತಾಲೂಕಿಂದ ಮಾತಾಡ್ತೇನೆ.
0: ರಮೇಶ್ ಸರ್, ಹೇಗಿದ್ದೀರಾ?
3: ಆರಾಮಿದ್ದೇವ್ರಿ ಮೇಡಮ್, ನೀವ್ ಹೆಂಗಿದ್ದೀರಿ?
0: ನಾವು ಆರಾಮಿದೀವ್ರಿ. ಆಯ್ತೇನ್ರಿ ತಿಂಡಿ?
3: ಇನ್ ಮ್ಯಾಗ್ ಮಾಡ್ಬೇಕ್ರಿ ಮೇಡಮ್, ಒಂದ್ ಸ್ವಲ್ಪ ಮನಿ ಕೆಲಸ ನಡೆದವ್ರಿ.
0: ಓಕೆ,
3: ಹಂಗಾಗಿ ಇನ್ನೂ ಮಾಡಿಲ್ಲ. ಕಾರ್ಯಕ್ರಮ ಕೇಳಾಕತ್ತೀನ್ರಿ, ಗಾದೆ ಬಗ್ಗೆ ಕಾರ್ಯಕ್ರಮದ ವಿಷಯ ತಂದಿರಿ.
0: ಹೌದ್ರಿ,
3: ಎಲ್ರು ಅವ್ರವ್ರ ಇಷ್ಟ ಆದದ್ದು ಬಾಳ ಚಂದ ಪ್ರಸ್ತಾವ ಮಾಡ್ತಿದ್ದಾರೆ ಮೇಡಮ್. ನಾನು ಒಂದೆರಡು ನೆನಪು ಮಾಡ್ಕೊಂತ ಹೇಳ್ತೇನ್ರಿ.
0: ಓಕೆ ಹೇಳ್ರಿ.
3: ಅರಮನೆ ಇದ್ರೆ ನೆರಮನೆ ಬೇಕಂತ್ರಿ ಮೇಡಮ್. ಮುಂದಿನವ್ರು ದೊಡ್ಡ ಅರಮನೆ ಇದ್ರು ನಮ್ದು ಸಣ್ಣ ಗುಡಿಸಲೇ ಇಲ್ರಿ. ಗುಡಿಸಲ್ದವ್ರ ಅವಶ್ಯಕತೆ ಆಕೈತಿ ಅಂದಂಗ್ರಿ, ಅವ್ರು ಒಳ್ಳೆಯವ್ರ ಇದ್ರ ಕೀಲಿ ಹಾಕೋದೇ ಅವಶ್ಯಕತೆ ಇಲ್ರಿ. ನೋಡ್ತಿರ ಒಂದ್ ಸ್ವಲ್ಪ ನೆದರ್ ಇದ್ರಿ, ಮನಿ ಕಡೆ ಹೋಗಿ ಬರ್ತೇವೆ ಅಂತೇಳಿ ಹೇಳಿ ಹೋಗಿದ್ರಿ ಮೇಡಮ್ ಅವಾಗಿನ ಕಾಲದಾಗೆಲ್ಲ. ಹಂಗಾಗಿ ಅದನ್ನ ಬಳಸ್ಕೊಂಡಾರ, ಅರಮನೆ ಇದ್ರು ನೆರಮನೆ ಬೇಕಂತ ಹೇಳ್ರಿ. ಈಗ ಯಾರೋ ಒಬ್ರಕೊಬ್ರು ಹಂಗ ನೆದರ್ ಇಡುದಾಲಿ, ಒಳ್ಳೆ ನೆದರ್ನಿಂದ ನೋಡಂಗ್ಲ್ರಿ ಮೇಡಮ್, ಕೆಟ್ಟ ದೃಷ್ಟಿನೇ ರೀ. ಒಬ್ರಕೊಬ್ರು ನಮ್ಮನ್ ಹಿಡ್ದೇರಿ ಅಂತ ಸಂಸ್ಕಾರ ಅಳಕ್ಯಾವ ಕರೆ, ಆದ್ರ ಅವು ಗಾದಿಗಳು ಅಳಕೆ ಇಲ್ರಿ ಮೇಡಮ್. ಇನ್ನು ಹಂಗ ಮುಂದ್ವರಿತಾವ್ರಿ ಅವು. ಮತ್ತ ನಾಲಿಗೆ ಇದ್ದಂಗ ಊರ್ ಹೆಂಗ್ ಅತ್ ಕೇಳಿದ್ರತ್ರಿ ಮೇಡಮ್ ನಿನ್ ಬಾ ಇದ್ದಂಗ ಅಂದ್ರತ್ ಅಂದ್ರ ನಾವ್ ಹೆಂಗ್ ಮಾತಾಡ್ತೇವ ಆ ಊರಿನ ಶೈಲಿ ಹಂಗೆ ಐತಿ ಅಂದಂಗ್ರಿ ಅವ್ರು. ಹ ಊರ್ ಇದ್ದಂಗ್ರಿ, ತಂದಿಗೆ ತಕ್ಕ ಮಗ, ನೂಲ್ ಇದ್ದಂಗೆ ಸೀರಿ, ನಾಯಿ ನೋಡಿ ಕುನ್ನಿ ಸಾಕತ್ ಹೇಳ್ತಾರ. ಅದ್ರ ತಾಯಿ ಚುರುಕಿತ್ತಂದ್ರ ಒಳ್ಳೆ ಗುಣದ್ ಇತ್ತಾರ ಅದ್ರ ಕುನ್ನಿ ಸಾಕಿರತ್ ನಾಯಿ ಮರಿನ್ ಸಾಕಿರತ್ ಹೇಳ್ತಾರ ನಮ್ ಕಡೆ ಮಾತಿನೊಳಗ. ಮತ್ತ ಕೈಗಾಗಿ ಕನ್ನಡಿ ಹಾಕತ್ರಿ ಮೇಡಮ್, ಮೇಡಮ್ ಕೈಯಾಗ ಅಂಗೈಗಾದ ಹುಣ್ಣಿಗೆ ಕನ್ನಡಿ ಹಿಡಿದ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಮುಂದೆ ಕಂಡು ಬಿಡ್ತೈತ್ರಿ ಅದ್ ಕೈಯಾಗಿಂದ. ಅದಕ್ಕೆ ಕನ್ನಡಿ, ಕನ್ನಡಿ ಅಂದ್ರ ಕನ್ನಡಕಕ್ಕ ಅಂದಿರ್ಬೋದ್ರಿ ಮೇಡಮ್, ಅದ ಅಷ್ಟ ಅದ್ರ ವಿವರ ಗೊತ್ತಿಲ್ಲ ಹಿಂಗ ಹೇಳ್ತಾರೆ. ಮತ್ತ ಹೂ ಮಾರು ಅಂಗಡಿಯಾಗ ಹುಲ್ ಮಾರ್ತತ್ತ, ಒಳ್ಳೆ ಸಂಸ್ಕಾರವಂತರಾಗ್ರಿ, ನಾವ್ ಹೂವ ಮಾರೇವಿ ಇಲ್ಲಿ ಹುಲ್ಲ ಮಾರ್ಬೇಡ್ರಿ ಅಂತ ತಂದೆ ತಾಯಿ ಮಕ್ಕಳಿಗೆ ಹೇಳ್ಯಾರಿ ಮೇಡಮ್ ಆ ಕಾಲದಾಗ. ಅದನ್ನೆಲ್ಲ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕ್ರಿ ಮೇಡಮ್. ನಾವು ಈಗ ಹೂ ಮಾರೋರ್ ಮನಿ ಒಳಗ ಅಂಗಡಿ ಒಳಗ ಹುಲ್ ಮಾರುವಂತ ಜನನೇ ಆಗ್ಬಿಟ್ಟೇವ್ರಿ ನಾವು, ಅದು ದುರಾದೃಷ್ಟ ಅನ್ನೋದ್ರಿ ಮೇಡಮ್. ಮತ್ತ ನಾಲಿಗೆ ಚಪ್ಪಲಕ್ ಏನ್ ಬೇಕಾದ್ರೂ ತಿನ್ಬೇಡ್ರಿ, ಕಸ ತಿನ್ನಕ್ಕಿಂತ ತುಸು ತಿನ್ರಿ ಅಂತ ಹೇಳ್ತಾರೆ ನಮ್ ಕಡೆ ರೀ. ಆರೋಗ್ಯವಂತರಾಗಿರಕ ಕಸ ತಿನ್ನಕ್ಕಿಂತ ತುಸು ತಿನ್ರಿ ಅನ್ನೋದ್ರ ವಿಷಯ ಏನಂದ್ರ ಅದು ಒಳ್ಳೆ ಆಹಾರನ ಸ್ವಲ್ಪ ಆದ್ರೂ ತಿನ್ರಿ, ಇದನ್ ಬಾಳ ತಿಂದ್ಕೇಸಿ ಹದಗೆಡ್ಸ್ಕೋಬೇಡ್ರಿ, ಆರೋಗ್ಯ ತಂದಂಗ ಆಕೈತ್ರಿ ಮೇಡಮ್. ಅದು ಈ ತರ ಎಲ್ಲಾ ಬಳಸ್ತಾರೆ ನಮ್ ಕಡೆ. ಮತ್ ಇನ್ನಷ್ಟು ಜನ ಹೇಳ್ರಿ ಮೇಡಮ್, ಅವಕಾಶಕ್ಕೆ ಧನ್ಯವಾದ, ಸಮಯದ ಅಭಾವ ಐತ್ರಿ.
0: ಓಕೆ, ಧನ್ಯವಾದಗಳು ಸರ್ ನಿಮಗೂ ಕೂಡ. ನಮಸ್ಕಾರ ಸರ್. ಸರ್ ರಮೇಶ್ ಅವರು ಕರೆ ಮಾಡಿದ್ರು, ಹಾಗೆ ಅವ್ರ ಕಡೆ ಬಳಸುವಂತಹ ಒಂದಿಷ್ಟು ಗಾದೆಗಳ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಡ್ತಾ ಇದ್ರು. ಎಷ್ಟೊಂದು ಗಾದೆ ಮಾತುಗಳಿದೆ ಅಲ್ವಾ, ಒಂದೊಂದು ಪ್ರದೇಶಗಳಲ್ಲಿ ಬಳಸುವಂತಹ ಗಾದೆಗಳು ವಿಭಿನ್ನವಾಗಿದೆ ಅಂತಾನೆ ಹೇಳಬಹುದು. ಹಾಗೆ ಎಷ್ಟೋ ಗಾದೆಗಳು ಕೇಳೇ ಇರದಂತಹ ಗಾದೆಗಳನ್ನ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಳ್ತಾ ಇದೀವಿ ಅಲ್ವಾ. ಸೊ ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ, ನಮಸ್ತೆ.
4: ನಮಸ್ತೆ ರಕ್ಷಿತಾ ಮೇಡಮ್.
0: ನಮಸ್ತೆ ಕೃಷ್ಣಪ್ಪ ಸರ್, ಹೇಗಿದ್ದೀರಾ? ಹೌದು ಸರ್.
4: ಮೇಡಮ್ ಹರ್ಷಿತ್ ಕೋಳಿ ಕೋಳಿಗೋಸ್ಕರ ವರ್ಷದ ಕೋಳಿ ಕಳ್ಕಂಡ ಅಂತ ಒಂದ್ ಗಾಡಿ ಇದೆ ಮೇಡಮ್. ಹರ್ಷಿತ್ ಕೋಳಿ ಅಂದ್ರೆ ಮೇಡಮ್ ಯಾರೋ ಸ್ವಲ್ಪ ಒಂಚೂರು ದುಡ್ಡು ಜಾಸ್ತಿ ಅಂದ್ ಕೋಳಿ ಈ ಕೆಲಸ ಬಿಟ್ಟು ಅದಕ್ಕೆ ಹೋಗ್ಬಿಡೋದು. ಅದ್ ಹರ್ಷಿತ್ ಅದು ತಾತ್ಕಾಲಿಕ ಆಗಿರುತ್ತೆ ಮೇಡಮ್, ಅದು ಪರ್ಮನೆಂಟ್ ಇರಲ್ಲ. ಇಲ್ಲಿ ಮೇಡಮ್ ಕೆಲಸ ಕಾಯಂ ಇರುತ್ತೆ, ಸಂಬಳ ಕಮ್ಮಿ ಆದ್ರೆ ವರ್ಷದ್ದು ವರ್ಷದ ಜೀವ ಪರ್ಯಂತ ಜೀವನ ಮಾಡ್ಬೋದು ಅಂತ ಮೇಡಮ್ ಒಂದ್ ಅರ್ಥ ಅಂತ ಕೊಡ್ಬೋದು ಅಂತ ಅನ್ಸುತ್ತೆ ಮೇಡಮ್ ನನಗೆ. ಹರ್ಷಿತ್ ಕುಳಿ ಹರ್ಷಿತ್ ಕುಳಿಗೋಸ್ಕರ ವರ್ಷದ ಕೋಳಿ ಕಳ್ಕಂಡ ಅಂತ ಒಂದು ಗಾಡಿ ಮೇಡಮ್. ಅದ್ ಬಿಟ್ರೆ ಮೇಡಮ್ ಮರವಾಗಿ ಬಗ್ಗದ್ರು ಗಿಡವಾಗಿ ಬಗ್ಗರು ಮರವಾಗಿ ಬಗ್ಗೈತೆ ಅಂದ್ರೆ ಮೇಡಮ್ ಕಾಣದ್ರಿಂದ ನಾವು ಸಸಿನ ಕರೆಕ್ಟ್ ನೆಟ್ರ ದೊಡ್ಡದಾಗಿ ಮರ ಬೆಳೆಯುತ್ತೆ. ಹಂಗೆ ಮೇಡಮ್ ನಮ್ಮ ಮನುಷ್ಯ ಜೀವನ ಅಷ್ಟೇ ಮೇಡಮ್, ಚಿಕ್ಕದ್ರಿಂದ ನಾವು ಶಿಸ್ತು ಕಲ್ಸಿದ್ರೆ ಮಕ್ಳು ಕೂಡ ಶಿಸ್ತಾಗಿ ಬೆಳಿತಾರೆ ಅಂತ ಒಂದ್ ಗಾದೆ ಮೇಡಮ್. ಕೈ ಕೆಸರಾದ್ರೆ ಬಾಯಿ ಮೊಸರು ಮೇಡಮ್. ಅದ್ ಬಿಟ್ಟು ಮೇಡಮ್ ಇದು ಆಸ್ಕೆ ಇದ್ದು ಕಾಲ್ ಚಾಚು ಮೇಡಮ್, ಆಕಾಶ ಗೇಣಿ ಹಾಕ್ಬೇಡ ಅಂದ್ರೆ ಆಕಾಶ ಗೇಣಿ ಹಾಕ್ಬಾರ್ದು ಮೇಡಮ್, ಆಸೆ ಮಿತವಾಗಿರ್ಲಿ ಅತ್ಯಾಸ ಮಾಡಬಾರ್ದು ಅಂತ ಮೇಡಮ್, ಆಸೆಗೆ ಕೊನೆಯಿಲ್ಲ ಅಂತ ಮೇಡಮ್, ಆಕಾಶ ಕೇಳಿ ಹಾಕಲ್ಲ ಅಂತ ಮೇಡಮ್. ಅದು ಅಷ್ಟೇ ಮೇಡಮ್, ಇನ್ನೂ ತುಂಬಾ ಇದೆ ಮೇಡಮ್, ಬೇರೆ ಅವಕಾಶ ಆಗ್ಲಿಲ್ಲ.
0: ಓಕೆ ಓಕೆ ಸರ್, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ.
4: ಥ್ಯಾಂಕ್ ಯು ಮೇಡಮ್ ಅವಕಾಶ ಕೊಟ್ಟಿದ್ದಕ್ಕೆ.
0: ಥ್ಯಾಂಕ್ ಯು ಎಸ್ ಕೃಷ್ಣಪ್ಪ ಅವರು ಕರೆ ಮಾಡಿದ್ರು, ಹಾಗೆ ಒಳ್ಳೊಳ್ಳೆ ಗಾದೆಗಳನ್ನ ಹೇಳ್ತಾ ಇದ್ರು. ಹಾಗೇನೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ
5: ಮೇಡಮ್.
0: ನಮಸ್ತೆ
5: ಮೇಡಮ್.
0: ಅನಂತರಾಜ್ ಸರ್.
5: ಶುಭೋದಯ ಮೇಡಮ್.
0: ಶುಭೋದಯ ಸರ್, ಹೇಗಿದ್ದೀರಾ?
5: ಚೆನ್ನಾಗಿದೆ ಮೇಡಮ್. ನಮ್ದು ಇವತ್ತು ಚಪಾತಿ ಮೇಡಮ್, ನಿಮ್ದು ಚಪಾತಿ ಅಂತ ಕೇಳಿದೆ.
0: ಹೌದು, ನಮ್ದು ಕೂಡ ಇವತ್ತು ಚಪಾತಿ. ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
5: ಮೇಡಮ್ ಗೊತ್ತಾಯ್ತು. ಅದೇ ಇದು ಗಾದೆಗಳನ್ನ ಹೇಳ್ಬೇಕಲ್ಲ?
0: ಹೌದು, ಗಾದೆಗಿನ ಹೇಳ್ಬೇಕು.
5: ಮೇಡಮ್ ಅದೇ ಮೇಡಮ್, ಕೈ ಕೆಸರ ಆದರೆ ಬಾಯಿ ಮೊಸರು ಅಂತಾರೆ. ಮತ್ತೆ ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗೀತೆ ಅಂತಾರೆ. ಮತ್ತೆ ಈಗ ಊರಿಗೆ ಬಂದವಳು ನೀರಿಗೆ ಬರ್ದಂಗಿರ್ತಾರೆ ಅಂತಾರೆ. ಮತ್ತೆ ಮಳೆಗೆ ಸಂಬಂಧಪಟ್ಟಂತೆ ಗಾದೆಗಳಂದ್ರೆ ಅಶ್ವಿನಿ ಮಳೆಗೆ ಅಶ್ವಿನಿ ಆಗದಿದ್ದರೆ ಶಿಶುವಿಗೆ ಆಲಿಲ್ಲ ಅಂತಾರೆ ಮೇಡಮ್. ತಿರ್ಗಾ ಭರಣಿ ಮಳೆಗೆ ಭರಣಿ ಮಳೆ ಬಂದ್ರೆ ಧರಣಿ ಎಲ್ಲ ಬೆಳೆ ಅಂತಾರೆ ಮೇಡಮ್. ತಿರ್ಗ ನೆಕ್ಸ್ಟ್ ರೋಹಿಣಿ ಮಳೆ ಬಂದ್ರೆ ಓಣಿ ಎಲ್ಲ ಜೋಳ. ಮತ್ತೆ ಆರಿದ್ರಾದ್ರೆ ಪುನರ್ವಾಸ. ಅಸ್ಲೆ ಮಳೆಗೆ ಅಸ್ಲೇ ಮಳೆ ಬಿಸಿಲು ಕಾದೋತು ಅಂತಾರೆ. ಅಸ್ಲೇ ಮಳೆ ಬರ್ಲಿಲ್ಲ ಅಂದ್ರೆ ಬಿಸಿಲು ಕಾದ ಬಿಸಿಲು ಕಾದ್ರೆ ಬರಲ್ಲ ಅಂತ ಅರ್ಥ. ಆಮೇಲೆ ಮಗೆ ಮಳೆ ಒಗ್ಗಟ್ಕೊಂಡೋತು ಅಂದ್ರೆ ಮುಚ್ಕೊಂಡ್ರೆ ಬರಲ್ಲ ಎಂಬ ಒಂದು ಅರ್ಥದಲ್ಲಿ ಹೇಳ್ತಾರೆ ಮೇಡಮ್. ಮೇಡಮ್ ತಿರ್ಗಾ ಇದು ತಿರ್ಗಾ ಹತ್ತದ ಮಳೆ ಎತ್ ಬಿದ್ರು ಬರುತ್ತೆ ಅಂತ ಗಾದೆ ಅಂದ್ರೆ ಇದು ಹತ್ತದ ಮಳೆನೆ ನಮಗ್ ಬಂದಿದೆ ಮೇಡಮ್ ಈಗ. ಅದು ಗಾದೆ ಅಂತೆ ನೋಡಿ ಮೇಡಮ್, ಅದು ಗ್ಯಾರಂಟಿ ಆಗಿ ಬರುತ್ತೆ ಎಂಬ ಒಂದು ಮಾತು. ಮೇಡಮ್ ಇಷ್ಟು ಮಾತು, ಇನ್ನೂ ಇದೆ ಮೇಡಮ್ ಸಾಕಷ್ಟು ಗಾದೆ ಮಾತುಗಳು, ಇನ್ನು ಯಾರಾದ್ರೂ ಕೊನೆಯ ಅವಕಾಶ ಸಿಗರಿಗೆ ಸಿಗಲಿ ಮೇಡಮ್.
0: ಓಕೆ ಸರ್, ಧನ್ಯವಾದಗಳು ಸರ್ ಕರೆ ಮಾಡಿದಕ್ಕೆ. ಅನಂತರಾಜ್ ಅವರು ಕರೆ ಮಾಡಿದ್ರು, ಹಾಗೆ ಒಳ್ಳೊಳ್ಳೆ ಗಾದೆಗಳನ್ನ ಅವರು ಕೂಡ ಹೇಳ್ತಾ ಇದ್ರು. ಹಾಗಿದ್ರೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಹಾಗೀಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಕೊನೆಯ ಕರೆ ಮಾತನಾಡಿಸೋಣ. ಹಲೋ,
6: ನಮಸ್ತೆ ಮೇಡಮ್.
0: ನಮಸ್ತೆ ಪ್ರೇಮಾ ಮೇಡಮ್, ಹೇಗಿದ್ದೀರಾ?
6: ಚೆನ್ನಾಗಿದ್ದೀನಿ ಮೇಡಮ್.
0: ತಿಂಡಿ ಆಯ್ತಾ ಮೇಡಮ್?
6: ತಿಂಡಿ ಆಯ್ತು ಮೇಡಮ್, ಇವತ್ತು ಪಲಾವ್ ಮೇಡಮ್.
0: ಓಕೆ ಸೂಪರ್. ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
6: ಗೊತ್ತಾಯ್ತು ಮೇಡಮ್, ಗಾದೆ ಮಾತ್ ಬಗ್ಗೆ ಹೇಳ್ತಿದ್ರಿ.
0: ಹೌದು,
6: ನಾನೊಂದು ಹೇಳ್ತೀನಿ ಮೇಡಮ್. ದಾನದ ದಟ್ಟಿ ಕೊಟ್ರೆ ಹಿತ್ಲಿಗೆ ಹೋಗಿ ಮಳ ಹಾಕಿದ್ದ ಅಂತ ಮೇಡಮ್, ಅದು ಗಾದೆ ಅರ್ಥ. ಏನೋ ಪಾಪ ಕಷ್ಟ ಅಂತ ಏನೋ ಸಹಾಯ ಮಾಡಿದ್ರೆ ಓ ಇಷ್ಟೇನಾ ಇವ್ರ ಸಹಾಯ ಅಂತ ಒಂದು ಏನೋ ಒಂದು ಇದ್ರ ಮಾತಾಡ್ತಾರೆ ಅಂತ ಜನಗಳು. ಅದಕ್ಕೆ ಈಗ ಒಂದ್ 500 ರೂಪಾಯಿ ಏನೋ ಕಷ್ಟ ಅಂತ ಕೊಡ್ತಾರೆ ಮೇಡಮ್. 500 ರೂಪಾಯಿ ಕೊಟ್ಟಲ್ಲ ಅಂತ ಏನ್ ದುಡ್ಡು ಇರ್ಲಿಲ್ಲ, ಒಂದ್ ಸಲ ಕೊಡ್ಬೋದಿತ್ತಲ್ಲ ಅಂತ ಈ ತರ ಮನೋಭಾವದ ಸ್ಥಿತಿ ಇರುತ್ತೆ ಮನುಷ್ಯನಿಗೆ.
0: ಇಂದಿನ ಒಂದು ಪ್ರಸ್ತುತ ಪರಿಸ್ಥಿತಿಯಲ್ಲಿ ಇದು ತುಂಬಾ ಜನ ಹೇಳೋದ್ ಕೇಳ್ತಿರ್ತೀವಿ ಅಲ್ವಾ?
6: ಹೌದು ಮೇಡಮ್, ಇದೆಯಲ್ಲ ಕೊಟ್ರೆ ಏನಾಗ್ತಿತ್ತು ಅಂತ. ಏನೋ ಪಾಪ ಕೊಟ್ಟಿದಾರಲ್ಲ ನನಗೆ ಕಷ್ಟಕ್ಕೆ ಅಂತ ಅನ್ನಲ್ಲ, ಅದ್ರಲ್ಲಿ ಅಳತೆ ನೋಡೋದು ಮಳ ನೋಡೋದು ಇಷ್ಟ್ ಕೊಟ್ರ ಅಷ್ಟ್ ಕೊಟ್ರ ಅನ್ನೋ ಒಂದು ಮನೋಭಾವ ಇರುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಆ ಗಾದೆನ ಹೇಳಿದಾರೆ ಮೇಡಮ್. ಅದಕ್ಕೆ ಚೆನ್ನಾಗಿದೆ ಅಲ್ವಾ ಮೇಡಮ್?
0: ಹೌದು ನಿಜ ಮೇಡಮ್, ಚೆನ್ನಾಗಿದೆ.
6: ಈ ತರ ಅರ್ಥ ಬರುತ್ತೆ ಮೇಡಮ್.
0: ಓಕೆ ಓಕೆ ಮೇಡಮ್, ಒಳ್ಳೆ ಗಾದಿಗಿನ ಹೇಳಿದ್ರಿ. ಧನ್ಯವಾದಗಳು ಮ್ಯಾಮ್ ಕರೆ ಮಾಡಿದ್ದಕ್ಕೆ.
6: ಧನ್ಯವಾದ ಮೇಡಮ್.
0: ಥ್ಯಾಂಕ್ ಯು. ಆಲೂರಿನಿಂದ ಪ್ರೇಮಾ ಅವರು ಕರೆ ಮಾಡಿದ್ರು. ಹಾಗೆ ಅವರು ಕೂಡ ಒಳ್ಳೊಳ್ಳೆ ಗಾದೆಗಳನ್ನ ಹೇಳ್ತಾ ಇದ್ರು. ಹಾಗಿದ್ರೆ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಆಗ್ತಾ ಇದೆ. ಹಾಗೆ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸೋಣ. ಹಾಗೆ ಯಾರೆಲ್ಲ ಕರೆ ಮಾಡಿದ್ರು ಎಲ್ರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಮತ್ತೆ ಯಾರಿಗೆಲ್ಲ ಕರೆ ಸಿಕ್ಕಿಲ್ವೋ ಬೇಜಾರು ಮಾಡ್ಕೊಳ್ಬೇಡಿ. ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ ಕಾಫಿ ವಿತ್ ಆರ್ಜೇಸ್ ಕಾರ್ಯಕ್ರಮ ಇರುತ್ತೆ. ಅದರಲ್ಲಿ ಕೂಡ ನೀವು ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಅಂತ ಹೇಳ್ತಾ ಎಲ್ರಿಗೂ ಕೂಡ ಟಟಾ ಬಬಾಯ್. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
7: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ, ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೇ ಆಡ್ಲಿಲ್ಲ.
8: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ.
9: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
10: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
9: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಹಾಯ್ ಹಲೋ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಥೆಗಳು ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ, ಎಲ್ರಿಗೂ ಕೂಡ ಕಥೆಗಳು ಇಷ್ಟ ಆಗೇ ಆಗುತ್ತೆ ಅಲ್ವಾ? ಸೊ ಹಾಗೆ ಕಥೆಗಳು ಅಂತಿದ್ದ ಹಾಗೆ ನಮ್ಮ ಅಜ್ಜಿ ಹೇಳಿದ ಕಥೆಗಳಿರ್ಬೋದು, ಅಪ್ಪ ಅಮ್ಮ ಹೇಳಿದ ಕಥೆಗಳಿರ್ಬೋದು, ಸ್ಕೂಲಲ್ಲಿ ಟೀಚರ್ಸ್ ಹೇಳಿರೋ ಕಥೆಗಳಿರ್ಬೋದು, ಹೀಗೆ ನಮಗೆ ಅನೇಕ ಕಥೆಗಳು ನೆನಪಾಗ್ತಾ ಇರ್ತವೆ. ಹಾಗೆ ಕೆಲವರಿಗೆ ಕಥೆಯನ್ನ ಓದುವಂತಹ ಹವ್ಯಾಸ ಕೂಡ ಇರುತ್ತೆ. ಸೊ ಹಾಗೇನೆ ಹಾಗೀಗ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ನಾವಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಕಥೆಗಳು ಬರ್ತಾ ಇರುತ್ತೆ. ಹಾಗೆ ಕಥೆಯನ್ನ ಬರೆಯೋದಕ್ಕೆ, ಕಥೆಯನ್ನ ಓದೋದಕ್ಕೆ ಅಂತಲೇ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇರೋದನ್ನ ಕೂಡ ನೋಡ್ತಾ ಇರ್ತೀವಿ ಅಲ್ವಾ? ಅದರಲ್ಲಿ ಕೂಡ ಅದ್ಭುತವಾಗಿರುವಂತಹ ಕಥೆಗಳು ಬರ್ತಾ ಇರುತ್ತೆ, ಒಳ್ಳೆಯ ಮೆಸೇಜಸ್ ಇರುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ. ಹಾಗೆ ಎಲ್ರಿಗೂ ಕೂಡ ಮನರಂಜನೆಯನ್ನ ನೀಡುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಈ ಕಥೆಗಳಂತೂ ನಮ್ಮ ಜೀವನದ ಮೌಲ್ಯವನ್ನ ನಮಗೆ ತಿಳಿಸುತ್ತೆ. ನಾವು ಜೀವನದಲ್ಲಿ ಹೇಗೆ ಬದುಕಬೇಕು, ಹೇಗೆ ಇರಬೇಕು ಅನ್ನುವಂತಹ ತಿಳಿಸುವಂತಹ ನೀತಿ ಕಥೆಗಳು ಇರುತ್ತೆ. ಹಾಗೆ ನಾವು ಜೀವನದಲ್ಲಿ ಏನೋ ಸ್ವಲ್ಪ ಕುಗ್ಗಿದ್ದೀವಿ ಅಂದಾಗ ನಮ್ಮಲ್ಲಿ ವಿಶ್ವಾಸವನ್ನ ತುಂಬುವಂತಹ, ನಮ್ಮಲ್ಲಿ ಸ್ಫೂರ್ತಿಯನ್ನ ತುಂಬುವಂತಹ ಅನೇಕ ಕಥೆಗಳು ಕೂಡ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಈ ಕಥೆಯನ್ನ ಓದೋದು ಒಂದು ಒಳ್ಳೆಯ ಹವ್ಯಾಸ ಅಂತಾನೆ ಹೇಳ್ಬೋದು. ಇನ್ನು ಈ ಕಥೆಗಳು ನಮ್ಮ ಕಲ್ಪನಾ ಶಕ್ತಿಯನ್ನ ಹೆಚ್ಚಿಸುತ್ತೆ ಅಲ್ವಾ. ಯಾವುದೋ ಒಂದು ಊರಲ್ಲಿ ಒಬ್ಬ ರಾಜ ಇದ್ನಂತೆ ಅಂದ್ರೆ ಆ ಒಂದು ಇಮ್ಯಾಜಿನೇಷನ್ ನಮಗ್ ಬರುತ್ತೆ. ಹಾಗೆ ಒಂದಾನೊಂದು ಕಾಲದಲ್ಲಿ ಒಂದು ಅಜ್ಜಿ ಇದ್ರು ಅಂದ್ರೆ ಆ ಅಜ್ಜಿಯ ಕಲ್ಪನೆ ನಮಗ್ ಬರುತ್ತೆ. ಹೀಗೆ ಕಥೆಯನ್ನ ಹೇಳ್ತಾ ಹೋದ ಹಾಗೆ ಆ ಕಥೆಯಲ್ಲಿ ಬರುವಂತಹ ಪಾತ್ರಗಳನ್ನ ನಾವೇ ಇಮ್ಯಾಜಿನ್ ಮಾಡ್ಕೊಳ್ತಾ ಇರ್ತೀವಿ ಅಲ್ವಾ. ಸೊ ಇದು ಕಥೆಗಳಿಗೆ ಇರುವಂತಹ ಶಕ್ತಿ ಅಂತಾನೆ ಹೇಳಬಹುದು. ಹಾಗೆ ಇತ್ತೀಚಿನ ದಿನಗಳಲ್ಲಂತೂ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಸಾಕಷ್ಟು ಕಥೆಯನ್ನ ಓದ್ತಾ ಇರ್ತೀನಿ. ಹಾಗೆ ಆ ಕಥೆಯಲ್ಲಿ ಒಂದಿಷ್ಟು ಕಥೆ ನನಗೆ ಇಷ್ಟ ಆದಂತಹ ಕಥೆಗಳನ್ನ ಈ ಒಂದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ಕೂಡ ಹೇಳ್ತಾ ಇರ್ತೀನಿ. ಅದೇ ರೀತಿಯಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಥೆಯನ್ನ ಓದ್ತಾ ಇದ್ದೆ. ಆ ಕಥೆ ನನಗಂತೂ ತುಂಬಾನೇ ಇಷ್ಟ ಆಯ್ತು. ಸೊ ಹಾಗೆ ಆ ಕಥೆಯನ್ನ ನಿಮ್ಗೆ ಕೂಡ ಹೇಳೋಣ, ನಿಮ್ ಜೊತೆ ಕೂಡ ಕಥೆಯನ್ನ ಹೇಳಿ ಎಂಜಾಯ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಹಾಗಿದ್ರೆ ಕಥೆಯನ್ನ ಕೇಳೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಎರಡು ಕಥೆಯನ್ನ ಹೇಳ್ತಾ ಇದ್ದೀನಿ. ಕಥೆ ಯಾವುದು, ಹೇಗಿರುತ್ತೆ ಕಥೆ ಅಂತೆಲ್ಲ ತಿಳ್ಕೊಳ್ಳೋ ಕುತೂಹಲ ನಿಮಗೂ ಇದೆ ಅಲ್ವಾ. ಸೊ ಹಾಗಿದ್ರೆ ಕಥೆ ಏನು, ಎತ್ತ, ಕಥೆಯ ಶೀರ್ಷಿಕೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಆದ್ರೆ ನಿಮಗೋಸ್ಕರ ಒಂದು ಬ್ಯೂಟಿಫುಲ್ ಆಗಿರೋ ಸಾಂಗ್ ನ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ ನ ಎಂಜಾಯ್ ಮಾಡ್ಕೊಂಡು ಮತ್ತೆ ಬನ್ನಿ. ನಿಮಗಾಗಿ ಕಥೆಯನ್ನ ಹೇಳೋದಕ್ಕೆ ನಾನ್ ರೆಡಿ ಇದ್ದೀನಿ. ಕತೆ ಕೇಳೋದಕ್ಕೆ ನೀವು ಕೂಡ ರೆಡಿಯಾಗಿ ಬನ್ನಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ఎస్, వెల్కమ్ బ్యాక్ టు రేడియో శివమొగ్గ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಸ್ನೇಹಿತರೆ, ಇವತ್ತಿನ ನಮೈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳ್ತಾ ಇದ್ದೆ, ನಿಮಗಾಗಿ ಇವತ್ತು ಎರಡು ಕಥೆಯನ್ನು ಹೇಳ್ತೀನಿ ಅಂತ ಹೇಳಿ. ಹಾಗೆ ನಾನು ನಿಮಗೆ ಮೊದಲಿಗೆ ಹೇಳ ಹೊರಟಿರುವಂತಹ ಕಥೆಯ ಶೀರ್ಷಿಕೆ ಮನೋರಥ ಮತ್ತು ಮರ ಅಂತ ಹೇಳಿ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಂತಹ ಕಥೆ ಇದಾಗಿದೆ. ಇದನ್ನ ಬರೆದಿರೋರು ಮಹೇಶ್ವರ ಹುರುಕಡ್ಲಿ ಅಂತ ಹೇಳಿ. ಹಾಗಿದ್ರೆ ಕಥೆಯನ್ನ ಪ್ರಾರಂಭಿಸೋಣ ಅಲ್ವಾ. ಒಂದಾನೊಂದು ಕಾಲದಲ್ಲಿ ಆ ಊರು ಎಂಬ ಗ್ರಾಮದಲ್ಲಿ ಮನೋರಥ ಎಂಬ ರೈತನಿದ್ದ. ತನ್ನ 4 ಎಕರೆ ಹೊಲದಲ್ಲಿ ಪುಟ್ಟ ಮನೆಯೊಂದನ್ನ ಕಟ್ಕೊಂಡು ವಾಸವಾಗಿದ್ದ. ಒಂದು ದಿನ ಮನೋರಥ ಸಮೀಪದ ಪಟ್ಟಣಕ್ಕೆ ಹೋಗಿ ವಾಪಸಾಗುವಾಗ ದಾರಿಯಲ್ಲಿ ಅವನಿಗೆ ಕೊಡಲಿಯೊಂದು ಸಿಕ್ತು. ವಾರಸುದಾರರಿಲ್ಲದೆ ಬಿದ್ದಿದ್ದ ಕೊಡಲಿಯನ್ನ ಎತ್ಕೊಂಡು ಮನೆಗೆ ಬಂದ ಮನೋರಥನು ಊಟ ಮುಗಿಸಿ ನೆಲದ ಮೇಲೆ ಚಾಪೆ ಹಾಸಿಕೊಂಡು ಮಲಗಿದನು. ಮಲಗುವ ಮುನ್ನ, ನಾಳೆ ಈ ಕೊಡಲಿಯಿಂದ ಕಾಡಿನ ತುದಿಯಲ್ಲಿರುವ ದೊಡ್ಡ ಮರವನ್ನ ಕತ್ತರಿಸುತ್ತೇನೆ, ಅದರಿಂದ ಮಲಗುವ ಒಂದು ಮಂಚ, ಕೂರಲು ಒಂದು ಕುರ್ಚಿಗಳನ್ನ ಮಾಡಿಕೊಳ್ಳುತ್ತೇನೆ ಎಂದೆನಿಸುತ್ತಾ ನಿದ್ದೆಗೆ ಹೋದ. ಸ್ವಲ್ಪ ಹೊತ್ತಿನಲ್ಲಿ ಮನೋರಥನ ಮೈ ಮೇಲೆ ಯಾವುದೋ ವಸ್ತು ಬುಳುಬುಳು ಓಡಾಡದಂತಾಯ್ತು. ಗಾಬರಿಗೊಂಡ ಅವನು ದಿಡ್ಡನೆ ಎದ್ದು ದೀಪ ಹಚ್ಚಿ ನೋಡ್ತಾನೆ. ಲಕ್ಷಾಂತರ ಇರುವೆಗಳು ಮನೆ ತುಂಬಾ ಓಡಾಡ್ತಿವೆ. ಕೆಲವೇ ಕ್ಷಣಗಳಲ್ಲಿ ಇಡೀ ಮನೆಯೇ ತುಂಬಿ ತುಳುಕುವಂತೆ ಇರುವೆಗಳು ತುಂಬಿದ್ವು. ಅರೆ, ನೀವೆಲ್ಲ ಯಾಕೆ ನನ್ನ ಮನೆಗೆ ಬಂದಿದ್ದೀರಿ ಎಂದು ಚೀರಿದನು. ಇರುವೆಗಳ ಗುಂಪಿನ ನಾಯಕನೊಬ್ಬ, ನೀನು ನಾಳೆ ಕಡಿಯಬೇಕೆಂದಿರುವ ಮರದಲ್ಲಿ ನಾವೆಲ್ಲ ವಾಸವಿದ್ದೆವು, ಆದ್ರೆ ನಾಳೆಯಿಂದ ನಮಗೆಲ್ಲ ಜಾಗವಿಲ್ಲ, ಅದಕ್ಕೆ ಇನ್ನು ಮುಂದೆ ನಿಮ್ಮ ಮನೆಯಲ್ಲೇ ನಮ್ಮ ವಾಸ ಎಂದು ಹೇಳಿ ಗೂಡು ಕೊರೆಯಲು ಇತರರಿಗೆ ಆಜ್ಞೆ ಮಾಡಿತು. ತನ್ನ ಮನಸ್ಸಿನ ಮಾತನ್ನ ಅರ್ಥೈಸಿಕೊಂಡ ನಿಸರ್ಗದ ಶಕ್ತಿಯ ಬಗ್ಗೆ ಮನೋರಥನಿಗೆ ಆಶ್ಚರ್ಯವಾಯಿತು. ಇರುವೆಯನ್ನ ಹೇಗೋ ಸಹಿಸಿಕೊಂಡ್ರಾಯ್ತು ಎಂದು ಯೋಚಿಸಿದ ಮನೋರಥ ಮೆಲ್ಲಗೆ ನಿದ್ದೆಗೆ ಜಾರತೊಡಗಿದ. ಅಷ್ಟರಲ್ಲಿ ಜೇನುನೊಣಗಳು ಅಲ್ಲಿಗೆ ಬಂದು ಅವನ ತಲೆಯ ಸುತ್ತ ಪ್ರದಕ್ಷಿಣೆ ಹಾಕತೊಡಗಿದುವು. ದಿಗಿಲುಗೊಂಡ ಮನೋರಥ, ನೀವ್ಯಾಕೆ ಬಂದಿರಿ ಎಂದ. ಆಗ ರಾಣಿ ಜೇನು, ನೀನು ಕಡಿಯ ಹೊರಟಿರುವ ಮರದಲ್ಲಿ ನಮ್ಮ ಗೂಡಿದೆ. ನೀನು ಆ ಮರ ಕತ್ತರಿಸಿದ ಮೇಲೆ ನಾವೆಲ್ಲ ಎಲ್ಲಿಗೆ ಹೋಗ್ಬೇಕೆಂದು ತಿಳಿಯದೆ ಇಲ್ಲಿಗೆ ಬಂದೆವು ಎಂದಿತು. ಇದನ್ನ ಹೇಗೋ ಸಹಿಸಿಕೊಂಡ ಅವನು ಮತ್ತೆ ಮಲಗಲು ಅಣಿಯಾದ. ಆಗ ಪುಟ ಪುಟ ಹೆಜ್ಜೆಯ ಶಬ್ದ ಕೇಳಿ ಎಚ್ಚರಗೊಂಡ. 10 ಅಳಿಲುಗಳು ಮನೆಯ ಕಡೆ ಓಡೋಡಿ ಬಂದವು. ಬಾಗಿಲಲ್ಲೇ ಅವುಗಳನ್ನ ತಡೆದ ಮನೋರಥ, ಏ ನಿಲ್ಲೋ, ಎಲ್ಲಿಗೆ ಹೋಗ್ತಿದೀಯಾ ಎಂದು ದಬಾಯಿಸಿದ. ಆಗ ಒಂದು ದೊಡ್ಡ ಅಳಿಲು ಶಾಂತವಾಗಿ, ನೋಡಪ್ಪ, ನಾವು ನಮ್ಮ ಪಾಡಿಗೆ ಆ ದೊಡ್ಡ ಮರದಲ್ಲಿದ್ವಿ. ನೀನು ನಾಳೆ ಆ ಮರ ಕಡಿದ್ರೆ ನಾವು ಎಲ್ಲಿಗೆ ಹೋಗ್ಬೇಕು ಅಂತ ಹೇಳು, ಅದಕ್ಕೆ ನಿನ್ ಮನೆಗೆ ಬಂದ್ವಿ. ಇಷ್ಟಕ್ಕೆ ನೀನ್ ಹೀಗಂದ್ರೆ ಹೇಗೆ? ನನ್ ಹಿಂದೆ ಇನ್ನೂ 100 ಹಕ್ಕಿಗಳು, ಓತಿಕ್ಯಾತ, ಹಾವು, ಚೇಳು, ಕಪ್ಪೆ, ಜೊತೆಗೆ ಆನೆ, ಹುಲಿ, ಚಿರತೆಗಳು ನಿನ್ನ ಮನೆಗೆ ಬರ್ತಿವೆ. ಯಾಕಂದ್ರೆ ಅವೆಲ್ಲಕ್ಕೂ ಆ ಮರ ಒಂದಲ್ಲೊಂದು ರೀತಿಯಲ್ಲಿ ಆಶ್ರಯ ಒದಗಿಸಿತ್ತು ಎಂದಿತು. ಅಳಿಲಿನ ಮಾತು ಕೇಳಿದೊಡನೆ ಮನೋರಥನ ಜಂಗಾಬಲವೇ ಉಡುಗಿ ಹೋಯಿತು. ಆನೆ, ಹುಲಿ, ಚಿರತೆಗಳ ಹೆಸರು ಕೇಳಿದೊಡನೆ ಅವನು ತತ್ತರಿಸಿ ಹೋದ. ಅವನಿಗೆ ತನ್ನ ತಪ್ಪಿನ ಅರಿವಾಯಿತು. ಈಗಿಂದೀಗಲೇ ಅವನು ತನ್ನ ತಪ್ಪು ತಿದ್ದಿಕೊಂಡು, ಇಲ್ಲ ಇಲ್ಲ, ನಾನು ಈ ಮರವನ್ನ ಕಡಿಯೋದೇ ಇಲ್ಲ. ಒಂದು ಮರ ಕಡಿಯೋದ್ರಿಂದ ಎಷ್ಟೊಂದು ಜೀವಿಗಳಿಗೆ ತೊಂದರೆಯಾಗುತ್ತೆ, ನಾನು ಯಾವ ಮರವನ್ನು ಕಡಿಯೋದಿಲ್ಲ ಎಂದು ಶರಣಾಗುವಂತೆ ಮಂಡಿಯೂರಿದ. ಅವನ ಮಾತು ಕೇಳಿ ಅಲ್ಲಿದ್ದ ಜೀವಿಗಳೆಲ್ಲ ನಿಧಾನವಾಗಿ ಮನೆಯಿಂದ ಹೊರಗೆ ಹೊರಟುವು. ಅಷ್ಟರಲ್ಲಿ ಬೆಳಗಾಯಿತು. ಕೊಡಲಿಯನ್ನ ಹೆಗಲಿಗೆ ಇರಿಸಿಕೊಂಡು ಹೊರಟ ಮನೋರಥನು ಅದನ್ನ ನದಿಗೆ ಎಸೆದು ಬಂದು ನೆಲದ ಮೇಲೆ ಹಾಯಾಗಿ ಮಲಗಿ ನಿದ್ರೆಗೆ ಹೋದ. ಎಷ್ಟು ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ? ಒಂದೊಳ್ಳೆ ಮೆಸೇಜ್ ಇರುವಂತಹ ಕಥೆ ಇದು ಅಂತಾನೆ ಹೇಳಬಹುದು. ಹಾಗೆ ಈ ಕಥೆ ನನಗಂತೂ ತುಂಬಾನೇ ಇಷ್ಟ ಆಯ್ತು, ಹಾಗೆ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದಲ್ಲಿ ನಿಮಗಾಗಿ ಇನ್ನೊಂದು ಕಥೆಯನ್ನ ಕೂಡ ಹೇಳ್ತೀನಿ, ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ಆಗಲೇ ಒಂದು ಕಥೆಯನ್ನು ಹೇಳ್ತಾ ಇದ್ದೆ, ಹಾಗೆ ನಿಮಗಾಗಿ ಈಗ ಇನ್ನೊಂದು ಕಥೆಯನ್ನು ಕೂಡ ಹೇಳ್ತಾ ಇದ್ದೀನಿ. ಕಥೆಯ ಶೀರ್ಷಿಕೆ ಚಿತ್ರದಲ್ಲಿಯ ದಾರಿ ಅಂತ ಹೇಳಿ. ಹಾಗಿದ್ರೆ ಕಥೆಯನ್ನು ಪ್ರಾರಂಭಿಸೋಣ ಅಲ್ವಾ. ಚೀನಾದ ಚಕ್ರವರ್ತಿ ಮಹಾಜ್ಞಾನಿಯು ರಸಜ್ಞಾನಿಯು ದಾರ್ಶನಿಕನೂ ಆಗಿದ್ದ ಅವನು ತನಗೆ ಬೇಸಿಗೆಯಲ್ಲಿ ಅನುಕೂಲವಾಗಲೆಂದು ಸುಂದರವಾದ ಅರಮನೆ ಕಟ್ಟಿಸಿದ್ದ. ಅದಕ್ಕೆಲ್ಲ ಸರಿಯಾದ ಅಲಂಕಾರವೆಲ್ಲ ಆಯಿತು. ಚಕ್ರವರ್ತಿಗೊಂದು ವಿಶೇಷ ಅಪೇಕ್ಷೆ ಬಂತು. ತಾನು ದಿನನಿತ್ಯ ಧ್ಯಾನ ಮಾಡುವ ಕೊಠಡಿಯಲ್ಲಿ ವಿಶೇಷತೆ ಇರಬೇಕು. ಅದರ ಗೋಡೆಗಳಿಗೆ ಬಣ್ಣ ಬಳಿಯೋದ್ರ ಬದಲು ಸುಂದರವಾಗಿರುವಂತಹ ಚಿತ್ರವನ್ನು ಬರೀಬೇಕು ಅಂತ ಅನ್ಕೊಂಡ. ಆ ಚಿತ್ರಗಳು ತನ್ನ ಧ್ಯಾನಕ್ಕೆ ಪ್ರೇರಕವಾಗಬೇಕು. ಹೀಗೆಲ್ಲ ಚಿಂತಿಸಿ ಅಂದಿನ 16 ಶ್ರೇಷ್ಠ ಕಲಾವಿದರನ್ನ ಕರೆಸಿದ. ಅವರೊಂದಿಗೆ ಚರ್ಚಿಸಿ ಅವರು ರಚಿಸಿದ ಕಲಾಕೃತಿಯನ್ನೆಲ್ಲ ಗಮನಿಸಿದ. ಕೊನೆಗೆ ತನಗೆ ಅತ್ಯದ್ಭುತ ಎನ್ನಿಸಿದ ಒಬ್ಬ ಸನ್ಯಾಸಿಗೆ ಚಿತ್ರ ಬಿಡಿಸುವ ಕೆಲಸ ಒಪ್ಪಿಸಿದ. ಆ ಸನ್ಯಾಸಿಯು ಒಬ್ಬ ವಿಚಿತ್ರ ವ್ಯಕ್ತಿ. ಆತ ಹೇಳಿದ, ಪ್ರಭು, ನೀವು ಅಪೇಕ್ಷಿಸಿದ ಕೆಲಸ ವಿಶೇಷವಾದದ್ದು. ಅದು ತುಂಬಾ ಶ್ರಮವಾದದ್ದು. ಬುದ್ಧಿವಂತಿಕೆಯನ್ನ, ಕಲಾ ಪ್ರೌಢಿಮೆಯನ್ನ ಅಪೇಕ್ಷಿಸುತ್ತದೆ. ಅದನ್ನು ನಾನು ಮಾಡಬಲ್ಲೆನೆಂಬ ನಂಬಿಕೆ ನನಗಿದೆ. ಆದರೆ ಅದಕ್ಕೆ ಬೇಕಾದ ಸಮಯ 2 ವರ್ಷ. ಅಷ್ಟು ಸಮಯದವರೆಗೆ ಯಾರೂ ನನ್ನನ್ನು ಮಾತನಾಡಿಸಬಾರದು. ಧ್ಯಾನ ಮಂದಿರದೊಳಗೆ ಬಂದು ನಡೆಯುತ್ತಿರುವ ಕೆಲಸವನ್ನ ನೋಡಬಾರದು. ಪೂರ್ತಿ ಕೆಲಸ ಮುಗಿದೊಡನೆ ನಾನೇ ಬಂದು ತಮ್ಮನ್ನ ಒಳಗೆ ಕರೆದುಕೊಂಡು ಹೋಗುತ್ತೇನೆ. ಚಕ್ರವರ್ತಿಗೆ ಈ ಕರಾರುಗಳು ಕಿರಿಕಿರಿ ಅನ್ನಿಸ್ತು. ಇದರಲ್ಲೇನೋ ವಿಶೇಷವಿರಬೇಕೆಂದುಕೊಂಡು ಆ ಕರಾರಿಗೆ ಒಪ್ಪಿಕೊಂಡ. ಯಾರೂ ಕೂಡ ಅರಮನೆಯ ಹತ್ತಿರ ಹೋಗದಂತೆ ತಾಕೀತು ಮಾಡಿದ. 2 ವರ್ಷಗಳು ಸರಿದು ಹೋದವು. ತುಂಬಾ ಕುತೂಹಲದಿಂದ ಚಕ್ರವರ್ತಿ ಕಾಯುತ್ತಿದ್ದ ದಿನ ಬಂತು. ಸನ್ಯಾಸಿ ಕಲಾವಿದ ಬಂದು ಚಕ್ರವರ್ತಿಯನ್ನ ಮತ್ತೆ ತುಂಬಾ ಹತ್ತಿರದ ಪರಿವಾರವನ್ನ ಕರೆದುಕೊಂಡು ಧ್ಯಾನ ಮಂದಿರದೊಳಗೆ ಬಂದ. ಗೋಡೆಗಳ ಒಂದು ತುದಿಯಿಂದ ಮತ್ತೊಂದು ತುದಿಯವರೆಗೆ ಹರಡಿದ್ದ ತೆರೆಗಳನ್ನ ಒಂದೊಂದಾಗಿ ಸರಿಸಿದ. ಚಕ್ರವರ್ತಿ ಮತ್ತು ಅವನ ಪರಿವಾರದವರು ಬೆರಗಾಗಿ ಹೋದ್ರು. ಒಂದೊಂದು ಗೋಡೆಯ ಮೇಲೆ ಸಮಗ್ರ ನಿಸರ್ಗವೇ ಮೈ ತಳೆದು ಬಂದಿತ್ತು. ಅಲ್ಲಿದ್ದ ಗಿಡ ಮರಗಳು, ಪಶು ಪಕ್ಷಿಗಳು ಸಜೀವವಾಗಿರುವಂತೆ ತೋರುತ್ತಿದ್ದವು. ಇಡೀ ಗೋಡೆಗೆ ಜೀವ ತುಂಬಿ ಬಂದಿತ್ತು. ಗೋಡೆಯ ಹತ್ತಿರ ಬಂದು ಚಿತ್ರದಲ್ಲಿದ್ದ ಹಂಸವನ್ನ ಅತ್ಯಂತ ಮೃದುವಾಗಿ ಮುಟ್ಟಿದ. ತಕ್ಷಣ ಅದು ರೆಕ್ಕೆ ಬಡಿಯುತ್ತಾ ಹಾರಿ ಹೋಗತೊಡಗಿತು. ಮರದ ಕೊಂಬೆಯನ್ನ ಮುಟ್ಟಿದ. ತಕ್ಷಣ ಕೊಂಬೆಗಳು ನಿಧಾನವಾಗಿ ತೊನೆಯತೊಡಗಿದವು. ಮೆಲ್ಲಗೆ ಮೋಡವನ್ನು ತಟ್ಟಿದ. ಮರುಕ್ಷಣವೇ ಮಳೆ ನೀರಿನ ಹನಿಗಳು ಉದುರತೊಡಗಿದವು. ಅಂದ್ರೆ ಅದು ಕೇವಲ ಕಲಾಕೃತಿಯಾಗಿರದೆ ನಿಸರ್ಗವನ್ನೇ ಮರಗಟ್ಟಿಸಿ ಇಟ್ಟಂತಿತ್ತು. ಚಕ್ರವರ್ತಿ ಈ ಕಲಾಕುಶಲತೆಗೆ ಬೆರಗಾಗಿ ಮೈಮರೆತ. ನಿಧಾನವಾಗಿ ಚಕ್ರವರ್ತಿ ಗಮನಿಸಿದ, ಕಾಡಿನ ಮಧ್ಯದಲ್ಲಿ ದಾರಿಯೊಂದು, ಅದು ಸಾಗಿ ಬೆಟ್ಟಗಳ ಸಾಲಿನಲ್ಲಿ ಮರೆಯಾಗುತ್ತದೆ. ಆತ ದಾರಿಯನ್ನ ಹಗೂರಾಗಿ ಮುಟ್ಟಿದ. ತಕ್ಷಣ ಅಗಲವಾದ ರಸ್ತೆ ತೆರೆದುಕೊಂಡಿತು. ಚಕ್ರವರ್ತಿ ಸನ್ಯಾಸಿ ಕಲಾವಿದನನ್ನ ಕೇಳಿದ, ಈ ರಸ್ತೆ ಎಲ್ಲಿಗೆ ಹೋಗುತ್ತದೆ? ಸನ್ಯಾಸಿ ನಿಗೂಢವಾಗಿ ನಕ್ಕು ಹೇಳಿದ, ನೀವೆಲ್ಲಿಗೆ ಹೋಗಬೇಕೆಂದಿದ್ದೀರೋ ಅಲ್ಲಿಗೆ ಕರೆದೊಯ್ಯುತ್ತದೆ. ಉಳಿದವರು ನೋಡುತ್ತಲೇ ಇದ್ರು. ಚಕ್ರವರ್ತಿ ಎಲ್ಲರೂ ನೋಡುತ್ತಿರುವಂತೆಯೇ ತನ್ನ ಕಿರೀಟ ರಾಜಪೋಷಾಕುಗಳನ್ನ ಕಳೆದು ಬಿಟ್ಟು ಸನ್ಯಾಸಿಯ ಕೈ ಹಿಡಿದು ಮತ್ತೆಂದು ಮರಳಿ ಬರಲಿಲ್ಲ. ಜನ ಅವನನ್ನ ಕಾಣಲಿಲ್ಲ. ಈ ಕತೆ ತುಂಬಾ ಸುಂದರವಾದದ್ದು, ಬಹಳ ಅರ್ಥಗಳನ್ನ ಧ್ವನಿಸುವಂಥದ್ದು. ಜೀವನವೇ ಒಂದು ಅದ್ಭುತ ಕಲಾರಚನೆ. ನಾವು ಪ್ರೀತಿಯಿಂದ ಅದನ್ನು ಒಪ್ಪಿದ್ರೆ ಅಪ್ಪಿದ್ರೆ ಅದರಲ್ಲಿಯ ಪ್ರತಿಯೊಂದು ಗೆರೆಯು ಜೀವ ತಳಿದು ನಮ್ಮನ್ನ ಪೋಷಿಸುತ್ತೆ. ಗುಣಗುತ್ತಾ ಬದುಕಿದ್ರೆ ಸಜೀವ ಪ್ರಕೃತಿಯು ಜಡ ಚಿತ್ರವಾಗುತ್ತೆ. ಬದುಕಿನ ಪ್ರತಿಯೊಂದು

ಕಲಿಸುವುದರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ಇಂದ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಕಾವ್ಯ, ಏನಾಯ್ತು? ಯಾಕೆ ಇಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
2: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
4: ಸೇಫ್ ಪ್ರಣಾಳ ಶಿಶು ಕೇಂದ್ರ RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.

0: ಹಲೋ ಗೆಳೆಯರೇ.
1: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ಮ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

0: ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
1: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: Jump, jump, jump.

0: ನಿಮ್ಮೂರಿನಲ್ಲಿ ಜಾತ್ರೆ, ಸಾಂಸ್ಕೃತಿಕ ಹಬ್ಬ ಅಥವಾ ಶಾಲಾ ಕಾಲೇಜಿನ ವಿಶೇಷ ಕಾರ್ಯಕ್ರಮಗಳಿವೆ?
1: ರಾಜಕೀಯೇತರ ಕಾರ್ಯಕ್ರಮಗಳು, ಅಪ್ಪಟ ಊರಿನ ಸಡಗರದ ಸಂಭ್ರಮವನ್ನ ಕ್ಷಣ ಮಾತ್ರದಲ್ಲಿ ಲಕ್ಷಾಂತರ ಜನರಿಗೆ ನಾವು ತಲುಪಿಸುತ್ತೇವೆ.
0: ವಿವರಗಳನ್ನು ಕೂಡಲೇ ವಾಟ್ಸ್ಆಪ್ ಮಾಡಿ 9686096279. ಸಂಖ್ಯೆ ಮತ್ತೊಮ್ಮೆ 9 6 8

0: ನಿಮ್ಮ ಊರಿನ ಸದ್ದು ಪ್ರಪಂಚಕ್ಕೆ ಕೇಳಿಸಲಿ.
1: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ? ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರಬೇಕಿತ್ತು. ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡ್ ಹೋಗು. ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಹಾಕೊಡ್ತಾರ ಬಿಡು. ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು. ಏನವಿ ಅದು, ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
2: ಹಂಗ ಅದ್ಯಾಕಂತೆ?
1: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
2: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೆ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
1: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನು ಹೇಳು, ಮರಿಬೇಡ.
3: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
4: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
5: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
4: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849678.
5: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
8: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
9: Our difficulty, as I said, is not about the ultimate future. Our difficulty is how to make the heterogeneous mess that we have today take a decision.

ನಮಸ್ಕಾರ. ಅಂಬೇಡ್ಕರ್ ಓದಿಗೆ ಸ್ವಾಗತ. ನಾನು ಡಾಕ್ಟರ್ ಮೈತ್ರಿ ಭಟ್. ಬುದ್ಧ ಮತ್ತು ಆತನ ಧಮ್ಮಕ್ಕೆ ಸಂಬಂಧಿಸಿದ ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ. ಹಿಂಸೆ ಮತ್ತು ದ್ವೇಷ. ಯಾರನ್ನೂ ಹಿಂಸಿಸಬೇಡ ಮತ್ತು ಯಾರನ್ನೂ ದ್ವೇಷಿಸಬೇಡ, ಇದು ಬೌದ್ಧ ಧರ್ಮದ ಜೀವನ ಮಾರ್ಗ. ಈ ಜಗತ್ತಿನಲ್ಲಿ ಯಾವುದೇ ರೀತಿಯ ಅಪವಾದ ಮತ್ತು ನಿಂದನೆಗೆ ಅವಕಾಶ ನೀಡದಂತೆ ವ್ಯಕ್ತಿಯು ಬದುಕಬೇಕು. ಶಕ್ತಿ ಮತ್ತು ಸ್ಫೂರ್ತಿಯಿಂದ ಕೂಡಿದ ಕುದುರೆಯು ತನ್ನ ಸವಾರನಿಂದ ಚಾವಟಿ ಏಟುಗಳನ್ನು ತಿನ್ನದೆ ಓಡುವಂತೆ ಮಾನವ ಬಾಳಬೇಕು. ದೃಢವಾದ ಆತ್ಮವಿಶ್ವಾಸ, ಒಳ್ಳೆಯ ನಡತೆ, ಸ್ಫೂರ್ತಿಯುತವಾದ ಧ್ಯಾನ ಮತ್ತು ಸತ್ಯಶೋಧನೆಯ ಮೂಲಕ ಜ್ಞಾನದ ಅಧಿಪತಿಯಾಗು ಹಾಗೂ ಅಗಾಧವಾದ ಜ್ಞಾಪಕ ಶಕ್ತಿಯ ಮೂಲಕ ದುಃಖವನ್ನು ಹಿಮ್ಮೆಟ್ಟಿಸುವಂತಹ ಪುರುಷನಾಗು. ಸನ್ಯಾಸತ್ವದ ಆಚರಣೆಯಲ್ಲಿ ಅತ್ಯಂತ ಶ್ರೇಷ್ಠವಾದುದೆಂದರೆ ದೀರ್ಘವಾದ ದುಃಖವನ್ನು ಸಹಿಸಿಕೊಳ್ಳುವ ಆಚರಣೆ. ನಿಬ್ಬಾಣದಲ್ಲಿ ಇದು ಅತಿ ಉತ್ತಮವಾದ ಆಚರಣೆಯಾಗಿದೆ ಎಂದು ಬುದ್ಧನು ಅಭಿಪ್ರಾಯಪಟ್ಟಿದ್ದಾನೆ. ಅವನ ದೃಷ್ಟಿಯಲ್ಲಿ ಇತರರಿಗೆ ನೋವನ್ನು ಉಂಟು ಮಾಡುವವನು ಸನ್ಯಾಸಿಯಲ್ಲ, ಇನ್ನೊಬ್ಬರ ಸಂಕಟಕ್ಕೆ ಕಾರಣವಾಗುವವನು ಶಿಷ್ಯನಲ್ಲ. ಕೆಟ್ಟ ಮಾತುಗಳನ್ನು ಆಡದಿರುವುದು, ಪರರಿಗೆ ತೊಂದರೆಯನ್ನು ಉಂಟು ಮಾಡದಿರುವುದು ಸನ್ಯಾಸತ್ವದ ಆಚರಣೆಯ ಶಿಸ್ತಿಗೆ ಅನುಗುಣವಾಗಿ ಸಂಯಮವನ್ನು ಆಚರಿಸುವುದು, ಇವು ಬುದ್ಧನ ಬೋಧನೆಗಳಾಗಿವೆ. ಕೊಲ್ಲಬೇಡ ಮತ್ತು ಹತ್ಯೆಗೆ ನೀನು ಕಾರಣನಾಗಬೇಡ. ತನ್ನ ಸುಖವನ್ನು ಅರಸುತ್ತಿರುವವನು ಸುಖವನ್ನು ಅರಸುತ್ತಿರುವ ಉಳಿದ ಜೀವಿಗಳನ್ನು ಶಿಕ್ಷಿಸುವುದಿಲ್ಲ ಅಥವಾ ಕೊಲ್ಲುವುದಿಲ್ಲ. ಇಂತಹವನು ಜೀವನದಲ್ಲಿ ನಿಜವಾದ ಸುಖವನ್ನು ಪಡೆಯುತ್ತಾನೆ. ಒಡೆದು ಹೋದ ಹಿತ್ತಾಳೆಯ ಗಂಟೆಯಂತೆ ನೀನು ಏನನ್ನೂ ಮಾತನಾಡದೆ ಮೌನವಾಗಿದ್ದರೆ ನೀನು ನಿಬ್ಬಾಣವನ್ನು ತಲುಪುವೆ. ಆ ಸ್ಥಿತಿಯಲ್ಲಿ ನಿನಗೆ ಕೋಪವೆಂದರೆ ಏನೆಂಬುದು ಗೊತ್ತಿರುವುದಿಲ್ಲ. ಅಮಾಯಕರಿಗೆ ಘಾಸಿಗೊಳಿಸುವವನು ಅಥವಾ ನೋವನ್ನು ಉಂಟು ಮಾಡುವವನು ಬಹಳ ಬೇಗ ದುಃಖಕ್ಕೆ ಈಡಾಗುತ್ತಾನೆ. ಪ್ರಶಾಂತತೆ ಎಂಬ ಸುಂದರ ಉಡುಪನ್ನು ಧರಿಸಿರುವ ವ್ಯಕ್ತಿಯು ಮೌನಿಯಾಗಿರುತ್ತಾನೆ, ಇಂದ್ರಿಯಗಳ ಮೇಲೆ ಹಿಡಿತವನ್ನು ಹೊಂದಿರುತ್ತಾನೆ, ಗುಣವಂತನಾಗಿದ್ದುಕೊಂಡು ಇತರ ಜೀವಿಗಳಲ್ಲಿ ದೋಷ ಹುಡುಕುವುದನ್ನು ತ್ಯಜಿಸಿರುತ್ತಾನೆ. ಅಂತಹವನು ನಿಜವಾದ ಸಮಣ ಮತ್ತು ಬಿಕ್ಕುವಾಗಿರುತ್ತಾನೆ. ಉತ್ತಮವಾದ ಕುದುರೆಯೊಂದು ಚಾವಟಿ ಪ್ರಯೋಗವನ್ನು ತಡೆಯುವ ಹಾಗೆ ತನ್ನ ನಾಚಿಕೆ ಸ್ವಭಾವದಿಂದ ನಿಯಂತ್ರಿತನಾಗಿ ದೂಷಣೆಯನ್ನು ಪ್ರಚೋದಿಸದಿರುವ ವ್ಯಕ್ತಿ ಈ ಜಗತ್ತಿನಲ್ಲಿ ಇದ್ದಾನೆಯೇ? ಯಾರಿಗೂ ಯಾವ ಕೆಡುಕನ್ನೂ ಬಯಸದ ನಿಷ್ಕಳಂಕನಾದ ಒಬ್ಬ ವ್ಯಕ್ತಿಗೆ ಮತ್ತೊಬ್ಬನು ನೋವನ್ನು ಉಂಟು ಮಾಡಿದರೆ ಗಾಳಿಯ ಎದುರು ತೂರಿಬಿಡಲಾದ ಧೂಳು ತೂರಿ ಬಿಟ್ಟವರ ಮುಖದ ಮೇಲೆ ಬೀಳುವ ಹಾಗೆ ಪಾಪಕೃತ್ಯದ ಫಲವು ಅವಿವೇಕಿಗಳ ಮೇಲೆ ಬೀಳುತ್ತದೆ. ಅಹಂ ಮತ್ತು ಅಹಂನ ನಿಗ್ರಹ. ಯಾರಿಗಾದರೂ ಅಹಂ ಇದ್ದರೆ ಅವನು ತನ್ನೊಳಗಿನ ಅಹಂ ಅನ್ನು ನಿಗ್ರಹಿಸಲು ಅಭ್ಯಾಸ ಮಾಡಬೇಕು. ಇದು ಬೌದ್ಧ ಧರ್ಮದ ಜೀವನ ಮಾರ್ಗ. ಅಹಂ ಎಂಬುದು ಅಹಂನ ಪಾಲಿಗೆ ಪ್ರಭು ಅಥವಾ ಯಜಮಾನ ಇದ್ದಂತೆ. ಇದಕ್ಕೆ ಇನ್ಯಾರು ತಾನೇ ಯಜಮಾನರಾಗಬಲ್ಲರು? ಆದರೆ ಅಹಂ ಅನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಿದ ವ್ಯಕ್ತಿ ಯಾರೂ ನೋಡಲಾಗದಂತಹ ಯಜಮಾನನನ್ನು ನೋಡಬಲ್ಲ. ಇದು ಕೆಲವರಿಗೆ ಮಾತ್ರ ಸಾಧ್ಯವಾಗುತ್ತದೆ. ಅಜ್ಞಾನಿಯಾದ ವ್ಯಕ್ತಿಯು ಬೌದ್ಧ ಧರ್ಮದ ಅರ್ಹಂತ ಹಾಗೂ ಸದ್ಗುಣಿಯ ನಿಯಮವನ್ನು ಟೀಕಿಸುತ್ತಾ ಹುಸಿ ಸಿದ್ಧಾಂತವನ್ನು ಅನುಸರಿಸಿದರೆ ಅವನು ತನ್ನ ವಿನಾಶಕ್ಕೆ ತಾನೇ ಕಾರಣನಾಗುತ್ತಾ ಅದರ ಫಲವನ್ನು ಅನುಭವಿಸುತ್ತಾನೆ. ತನಗೆ ತಾನು ಕೆಡುಕನ್ನು ಮಾಡಿಕೊಳ್ಳುವವನು ದುಃಖ ಪಡುತ್ತಾನೆ. ಇಂತಹ ಕೆಡುಕನ್ನು ತಿರಸ್ಕರಿಸಿದವನು ಪರಿಶುದ್ಧನಾಗುತ್ತಾನೆ. ಶುದ್ಧತೆ ಮತ್ತು ಪರಿಶುದ್ಧತೆಗಳು ಇವು ತಂತಾನೆ ಏಳು ಬೀಳುಗಳ ಹಂತವನ್ನು ಒಳಗೊಂಡಿವೆ. ಯಾವೊಬ್ಬನು ಮತ್ತೊಬ್ಬನನ್ನು ಶುದ್ಧಗೊಳಿಸಲಾರನು. ಇಂದ್ರಿಯಾಸಕ್ತಿ ಕುರಿತು ಗಮನ ನೀಡುವ ವ್ಯಕ್ತಿಯ ಭಾವನೆಗಳು ನಿಯಂತ್ರಣದಲ್ಲಿ ಇರುವುದಿಲ್ಲ. ಅಂತಹವನು ಆಹಾರದಲ್ಲಿ ಅತಿಯಾದ ಆಸಕ್ತಿ ಹೊಂದಿರುತ್ತಾನೆ.
ಸೋಮಾರಿಯಾಗಿದ್ದು ದುರ್ಬಲನಾಗಿರುತ್ತಾನೆ. ಗಾಳಿಯು ದುರ್ಬಲವಾದ ಮರವನ್ನು ಬುಡಮೇಲು ಮಾಡುವಂತೆ ಅವನೊಳಗಿನ ವಿಷಯ ಆಸಕ್ತಿಗಳು ಅವನನ್ನು ನಾಶ ಮಾಡುತ್ತವೆ. ಐಷಾರಾಮಿ ಬದುಕಿನ ಭೋಗಗಳಿಗೆ ಆಸಕ್ತಿ ತೋರದೆ ಜೀವಿಸುವ ವ್ಯಕ್ತಿಯು ಜಿತೇಂದ್ರಿಯನು, ಮಿತಾಹಾರಿಯು, ನಂಬಿಕೆಗೆ ಅರ್ಹನು, ಬಲಶಾಲಿಯೂ ಆಗಿರುತ್ತಾನೆ. ಬಂಡಗಲ್ಲಿನ ಪರ್ವತವನ್ನು ಗಾಳಿಯು ಅಲುಗಾಡಿಸಲು ಹೇಗೆ ಸಾಧ್ಯವಿಲ್ಲವೋ ಅದೇ ರೀತಿಯಲ್ಲಿ ಅವನನ್ನು ನಾಶಪಡಿಸಲು ಯಾವ ಶಕ್ತಿಗೂ ಸಾಧ್ಯವಿಲ್ಲ. ತನ್ನನ್ನು ತಾನು ಪ್ರೀತಿಸಿಕೊಳ್ಳುವ ವ್ಯಕ್ತಿಯ ಬಗ್ಗೆ ಸೂಕ್ಷ್ಮ ಎಚ್ಚರಿಕೆ ವಹಿಸುವುದರ ಜೊತೆಗೆ ಅವನ ಬಗ್ಗೆ ಜಾಗೃತಿಯನ್ನು ವಹಿಸಬೇಕು. ಮೊದಲು ನಿನ್ನನ್ನು ನೀನು ಸನ್ಮಾರ್ಗದಲ್ಲಿ ತೊಡಗಿಸಿಕೋ, ಅನಂತರ ಇತರರಿಗೆ ಬೋಧನೆ ಮಾಡಬಹುದು. ಜ್ಞಾನಿಯಾದ ವ್ಯಕ್ತಿಯು ಅಪಕೀರ್ತಿಗೆ ತುತ್ತಾಗುವಂತಹ ಸನ್ನಿವೇಶಕ್ಕೆ ಅವಕಾಶ ನೀಡದಿರಲಿ. ಸ್ವಯಂ ನಿಯಂತ್ರಣ ಕಷ್ಟ ಎಂದು ಕೆಲವರು ಹೇಳುತ್ತಾರೆ. ಇತರರಿಗೆ ತಾನು ಬೋಧನೆ ಮಾಡಿದ ರೀತಿಯಲ್ಲಿ ವ್ಯಕ್ತಿಯು ಕಾಯ, ವಾಚ, ಮನಸ ಶುದ್ಧವಾಗಿರಬೇಕು. ಆ ರೀತಿಯಲ್ಲಿ ಸ್ವಯಂ ನಿಯಂತ್ರಣ ಹೊಂದಿರುವ ವ್ಯಕ್ತಿಯು ಇತರರ ಮೇಲೂ ನಿಯಂತ್ರಣವನ್ನು ಸಾಧಿಸಬಲ್ಲನು. ತಾನು ಮಾಡಿದ ಪಾಪಕೃತ್ಯಗಳಿಗೆ ಸ್ವತಃ ಬೆಲೆಯನ್ನು ತೆರುವುದರ ಮೂಲಕ ಮನುಷ್ಯನು ತನ್ನನ್ನು ಶುದ್ಧಗೊಳಿಸಿಕೊಳ್ಳುತ್ತಾನೆ. ಇದರಿಂದ ಅವನೊಳಗಿನ ಒಳ್ಳೆಯದು ಮತ್ತು ಕೆಟ್ಟದ್ದು ಎರಡೂ ಸ್ವಚ್ಛವಾಗುತ್ತವೆ. ಯಾವ ವ್ಯಕ್ತಿಯು ಇನ್ನೊಬ್ಬನನ್ನು ತಿದ್ದಲಾರ. ರಣರಂಗದಲ್ಲಿ ಸಾವಿರಾರು ಜನರನ್ನು ಜಯಿಸಿದವನಿಗಿಂತ ಸ್ವಯಂ ನಿಯಂತ್ರಣದಲ್ಲಿ ತನ್ನನ್ನು ತಾನು ಜಯಿಸಿದವನು ಶ್ರೇಷ್ಠ ಯೋಧನೆನಿಸುತ್ತಾನೆ. ಮೊದಲು ಅವರು ಸನ್ಮಾರ್ಗದಲ್ಲಿ ತೊಡಗಿಸಿಕೊಳ್ಳಲಿ, ಆನಂತರ ಇತರರಿಗೆ ಅವರು ಉಪದೇಶ ನೀಡಬಹುದು. ಜ್ಞಾನಿಯಾದವನು ಇತರರ ಆಕ್ಷೇಪಣೆಗೆ ಅವಕಾಶವನ್ನು ನೀಡದಿರಲಿ. ವ್ಯಕ್ತಿಯು ತಾನು ಇತರರಿಗೆ ಬೋಧಿಸಿದ ರೀತಿಯಲ್ಲಿ ತಾನು ಸ್ವಯಂ ನಿಯಂತ್ರಣವನ್ನು ಸಾಧಿಸಿದರೆ ಅವನು ಇತರರ ಮೇಲೆ ನಿಯಂತ್ರಣ ಹೊಂದಬಲ್ಲನು. ಸ್ವಯಂ ನಿಯಂತ್ರಣ ಕಷ್ಟವೆಂದು ಕೆಲವರು ಹೇಳುತ್ತಾರೆ. ಪ್ರತಿಯೊಬ್ಬನು ತನಗೆ ತಾನೇ ಪಾಲಕನಾದ ನಂತರ ಅವನೊಳಗೆ ಮತ್ತೊಬ್ಬ ಪಾಲಕನಿರಲು ಹೇಗೆ ಸಾಧ್ಯ? ತನ್ನನ್ನು ತಾನೇ ಕಾಯ್ದುಕೊಂಡವನು ಯಾರಿಗೂ ಸಿಗಲು ಸಾಧ್ಯವಿಲ್ಲದಂತಹ ಪಾಲಕನನ್ನು ಪಡೆಯುತ್ತಾನೆ. ಒಬ್ಬ ವ್ಯಕ್ತಿಗೆ ತನ್ನನ್ನು ತಾನು ಪ್ರೀತಿಸಿಕೊಳ್ಳುವವನಾಗಿದ್ದಲ್ಲಿ ತನ್ನ ಮೇಲೆ ಸೂಕ್ಷ್ಮ ರೀತಿಯ ಎಚ್ಚರವಿರಲಿ. ಧನ್ಯವಾದಗಳು.

ನಮಸ್ಕಾರ, ನಾನು ವಿಕ್ರಮ್ ಬಿಕೆ. ಅಂಬೇಡ್ಕರ್ ಓದು ಸರಣಿಗೆ ಸ್ವಾಗತ. ಮೊದಲು ಕಲಶ, ಬಳಿಕ ಅಡಿಪಾಯ. ಈ ದೇಶದಲ್ಲಿ ಕಮ್ಯುನಿಸ್ಟರ ಕಾರ್ಮಿಕ ಚಳುವಳಿಯ ಓನಾಮ ಹಾಕಲು ನಡೆದ ಮುಂಬೈ ಗಿರಣಿ ಕಾರ್ಯಕ್ರಮ ಕಳೆದ ಬಾರಿಯ ದೊಡ್ಡ ಮುಷ್ಕರದ ಪರಿಣಾಮವಾಗಿ ಕಾರ್ಮಿಕರಲ್ಲಿ ತಮ್ಮ ಚಳವಳಿಯ ಸೂತ್ರವನ್ನು ಕಮ್ಯುನಿಸ್ಟ್ ಧೋರಣೆಯ ನಾಯಕರ ಕೈಗೆ ಒಪ್ಪಿಸಬೇಕೇ ಬೇಡವೇ ಎಂಬ ಪ್ರಶ್ನೆ ಅತ್ಯಂತ ಮಹತ್ವದ್ದಾಗಿ ಎದ್ದು ನಿಂತಿದೆ. ಸರ್ಕಾರವು ನ್ಯಾಯಮೂರ್ತಿ ಪಿಯರ್ಸನ್ ಅವರ ನಾಯಕತ್ವದಲ್ಲಿ ನೇಮಿಸಲಾದ ನ್ಯಾಯಪೀಠವು ಗಿರಣಿ ಕಾರ್ಮಿಕರ ಯೂನಿಯನ್ ವಿರುದ್ಧ ತೀರ್ಪಿತ್ತಿದೆ. ಪ್ರಸಕ್ತ ಯೂನಿಯನ್ ತನ್ನ ಕಡೆಗೆ ಸಾಕ್ಷಿಗಳನ್ನು ಒದಗಿಸಿಕೊಳ್ಳಲು ವಿಫಲವಾಯಿತೆಂದು ಕೋರ್ಟ್ ಸಾರಿದ್ದರಿಂದ ಈ ಯೂನಿಯನ್ನ ನಾಯಕರು ವಾಡಿಯಾ ಮತ್ತು ಸಸೂನ್ನ ಕಾರ್ಮಿಕರು ಮತ್ತು ಜಾಬರ್ಸ್ ವತಿಯಿಂದ ಮಾಡಲಾದ ಕರಾರಿಗೆ ಬದ್ಧವಾಗಿಲ್ಲವೆಂದು ಕೋರ್ಟ್ ಅಭಿಪ್ರಾಯಪಟ್ಟಿದೆ. ಕಳೆದ ಬಾರಿ ಸದರಿ ಯೂನಿಯನ್ ಎಲ್ಲ ಗಿರಣಿಗಳಲ್ಲಿ ಮುಷ್ಕರ ನಡೆಸಿ ಗಿರಣಿ ಮುಚ್ಚಲು ನಿರ್ಧರಿಸಿದಾಗ ಆ ಮೊದಲಲ್ಲಿ ಧುರೀಣರ ಮಾತಿಗೆ ಬೆಲೆಯಿತ್ತು ಮತ್ತು ಯೂನಿಯನ್ನ ಕಮಿಟಿಯ ಸಭಾಸದರು ಮತ್ತು ಸ್ವಯಂ ಸೇವಕರ ಪ್ರಭಾವದಿಂದ ಜನರು ಗಿರಣಿಗಳಿಂದ ಹೊರಬಿದ್ದರು. ಆದರೆ ಈ ಬಾರಿ ಜನರಲ್ಲಿ ಮುಷ್ಕರದ ಉತ್ಸಾಹ ಇರಲಿಲ್ಲ. ಕುಟುಂಬ ಪೋಷಣೆಯ ಜವಾಬ್ದಾರಿ ತಮ್ಮ ಮೇಲಿದೆಯೆಂದು ಮುಷ್ಕರ ಅವರಿಗೆ ಬೇಕಿರಲಿಲ್ಲ. ಕಳೆದ ಬಾರಿ ನಡೆದ 6 ತಿಂಗಳ ಮುಷ್ಕರದಲ್ಲಿ ಹೊಟ್ಟೆಯ ಪ್ರಶ್ನೆ ಇರಲಿಲ್ಲ. ಕಾರ್ಮಿಕರ ಮಧ್ಯೆ ಮತಭೇದವೂ ಇರಲಿಲ್ಲ. ಈ ಬಾರಿ ಹೀಗೆ ದೀರ್ಘಕಾಲ ಮುಷ್ಕರ ನಡೆಸುವುದು ಅಸಾಧ್ಯವೆಂದೇ ನಾವಿದನ್ನು ವಿರೋಧಿಸಿದ್ದೇವೆ. ಕಾರ್ಮಿಕ ಚಳವಳಿ ನಮಗೆ ಅವಶ್ಯ ಬೇಕು. ಕಾರ್ಮಿಕರ ಹಿತಸಂಬಂಧದ ಸಂರಕ್ಷಣೆಗಾಗಿ ಕಾರ್ಮಿಕ ಸಂಘವು ಅವಶ್ಯ ಬೇಕು ಎಂದೇ ನಮ್ಮ ಅಭಿಮತ. ಆದರೆ ಕಾರ್ಮಿಕ ಚಳವಳಿಯು ನಿಷ್ಕಾರಣವಾಗಿ ಉಪವಾಸ ಮತ್ತು ಸಾಲ ಸೋಲಗಳ ಮಧ್ಯೆ ಪರ್ಯವಸನವಾಗುವುದು ನಮಗೆ ಇಷ್ಟವಿಲ್ಲ. ಗಿರಣಿ ಕಾರ್ಮಿಕರಲ್ಲಿ ಅಸ್ಪೃಶ್ಯರು ಸಾವಿರಾರು ಮಂದಿ ಇದ್ದು ಅವರ ಸ್ಥಿತಿ ಇತರ ಕಾರ್ಮಿಕರಿಗಿಂತ ಭಿನ್ನವಾಗಿದೆ. ಮೊದಲಿಗೆ ಅವರಿಗೆ ಎಲ್ಲರಿಗಿಂತ ಕಡಿಮೆ ವೇತನದ ಕೆಲಸವೇ ಸಿಗುತ್ತದೆ ಮತ್ತು ಇವರಲ್ಲಿ ಬಹಳಷ್ಟು ಮಂದಿಗೆ ಊರಿನಲ್ಲಿ ಹೊಲಗದ್ದೆಯ ಆಧಾರವೂ ಇಲ್ಲ. ಬಹಳಷ್ಟು ಜನ ಕೈಯಿಂದ ಬಾಯಿಗೆ ಎಂಬುವಂತಿರುವುದರಿಂದ ಮತ್ತು ಕಳೆದ ಬಾರಿಯ ದೊಡ್ಡ ಮುಷ್ಕರ ಮತ್ತು ಈ ಬಾರಿ ಅಲ್ಲಿ ಇಲ್ಲಿ ಎಂಬಂತೆ ನಡೆದ ಸಣ್ಣ ಪುಟ್ಟ ಮುಷ್ಕರಗಳು ಅವರ ಸಾಲದ ಬೇಡಿಯನ್ನು ಬಿಗಿದುದರಿಂದ ಈಗಿನ್ನೂ ಮುಷ್ಕರಕ್ಕೆ ಅವರ ತ್ರಾಣವೇ ಇರಲಿಲ್ಲ. ಆದರೆ ಈ ವಿಷಯದ ಬಗ್ಗೆ ಯೋಚಿಸದೆ ಗಿರಣಿ ಕಾರ್ಮಿಕ ಯೂನಿಯನ್ನ ಧುರೀಣರು ದೊಡ್ಡ ಮುಷ್ಕರದ ಕರೆಯನ್ನೇ ಇತ್ತರು. ಅದರಿಂದ ಆಗಬೇಕಾದ ಪರಿಣಾಮವೇ ಆಯ್ತು. ಮುಷ್ಕರವು ಕಾರ್ಮಿಕರ ದೊಡ್ಡ ಅಸ್ತ್ರ, ಆದರೆ ಅದರ ಉಪಯೋಗವನ್ನು ಜಾಗರೂಕತೆಯಿಂದಲೇ ಮಾಡಬೇಕಾಗುತ್ತದೆ. ಶುದ್ಧ ಕಾರ್ಮಿಕ ಸಂಘದ ಚಳವಳಿಯಲ್ಲಿಯೇ ಮುಷ್ಕರ ನಡೆಯಬೇಕಾಗುತ್ತದೆ ಹಾಗೂ ಆ ಮುಷ್ಕರದ ಉದ್ದೇಶ ಕಾರ್ಮಿಕರ ದುಃಖವನ್ನು ದೂರ ಮಾಡುವುದೇ ಆಗಿರುತ್ತದೆ. ಕ್ರಾಂತಿವಾದಿ ಚಳವಳಿಯಲ್ಲಿ ಕಾರ್ಮಿಕರ ದುಃಖವನ್ನು ದೂರ ಮಾಡುವುದಷ್ಟೇ ಅಲ್ಲ, ಕ್ರಾಂತಿಯ ತಯಾರಿಯ ತರಬೇತಿ ನೀಡುವುದು ಮುಖ್ಯ ಉದ್ದೇಶವಾಗಿದೆ. ಕಾರ್ಮಿಕ ಚಳವಳಿಯಲ್ಲಿ ಕಾರ್ಮಿಕರ ಆರ್ಥಿಕ ಸ್ಥಿತಿ ಸುಧಾರಿಸುವತ್ತ ಲಕ್ಷ್ಯ ಕೊಡಲಾಗುತ್ತದೆ. ಆದರೆ ಕ್ರಾಂತಿವಾದಿ ಚಳವಳಿಯಲ್ಲಿ ಕಾರ್ಮಿಕರ ಆರ್ಥಿಕ ಸ್ಥಿತಿ ಸುಧಾರಿಸುವುದು ಕೇವಲ ತೋರಿಕೆಗಾಗಿಯಷ್ಟೇ ಇರುತ್ತದೆ. ಇದರ ಒಳಗಣ ಹೇತು ಕಾರ್ಮಿಕರ ಮಧ್ಯೆ ಅಸಂತೋಷ ಹೆಚ್ಚಿಸಿ ಕ್ರಾಂತಿವಾದಕ್ಕೆ ಅವರ ಮನವನ್ನು ಅನುವುಗೊಳಿಸುವುದಕ್ಕೆ ಆಗಿರುತ್ತದೆ. ಅರ್ಥಾತ್ ಕಾರ್ಮಿಕರು ಉಪವಾಸ ಬಿದ್ದಷ್ಟು, ಅವರ ಪಾಡುಪಟ್ಟಷ್ಟು, ಅವರ ಮೇಲಿನ ದೌರ್ಜನ್ಯ ಹೆಚ್ಚಿದಷ್ಟು ಕ್ರಾಂತಿವಾದಕ್ಕೆ ಒಳ್ಳೆಯದೇ. ಕಾರಣ ಬೇಜೆತ್ತು ಹೋದದಲ್ಲದೆ ಕ್ರಾಂತಿಗಾಗಿ ಯಾರು ಮುಂದಾಗುವುದಿಲ್ಲ. ಅಲ್ಪಕಾಲದಲ್ಲೇ ಕ್ರಾಂತಿಯಾಗಿ ನಮ್ಮ ಸಮಾಜ ವ್ಯವಸ್ಥೆ ಪೂರ್ಣ ಬದಲಾಗುವುದು ಮತ್ತು ಕಾರ್ಮಿಕರ ರಾಜ್ಯ ಅಸ್ತಿತ್ವಕ್ಕೆ ಬರುವುದೆಂದು ಕ್ರಾಂತಿವಾದಿಗಳಿಗೆ ಭರವಸೆ ಇರುವುದರಿಂದ ಕಾರ್ಮಿಕರ ಈಗಿನ ಸ್ಥಿತಿಯ ಬಗ್ಗೆ
ಅವರಿಗೆ ಪರಿವೇ ಇಲ್ಲ. ಇಂತಹ ಜಟ್ಪಟ್ ಕ್ರಾಂತಿ ಇಷ್ಟ ಹಾಗೂ ಸಾಧ್ಯ ಎಂದು ನಿರ್ಧರಿಸಿದರೆ ಕ್ರಾಂತಿವಾದಿ ನಾಯಕರ ಧೋರಣೆ ಸರಿಯೆಂದೇ ಹೇಳಬೇಕು. ಆದರೆ ಅಂತಹ ಜಟ್ಪಟ್ ಕ್ರಾಂತಿ ಶಕ್ಯವಲ್ಲ, ಇಷ್ಟವೂ ಅಲ್ಲ ಎಂದೇ ನಮ್ಮ ಪ್ರಾಮಾಣಿಕ ಅಭಿಪ್ರಾಯ. ಇಂದಿನ ಸಮಾಜ ವ್ಯವಸ್ಥೆ ಸಮಾಧಾನಕರವಾಗಿಲ್ಲ. ಸಮಾಜದಲ್ಲಿ ಸಂಪತ್ತಿನ ಹಂಚಿಕೆ ಅತ್ಯಂತ ವಿಷಮತರದ್ದಾಗಿದೆ ಮತ್ತು ಬೊಗಸೆಯಷ್ಟು ಜನರ ಕೈಯಲ್ಲಿ ಕೋಟ್ಯಾವಧಿ ಜನರ ಜೀವವಿದೆ ಎಂಬುದು ನಿರ್ವಿವಾದ. ಮತಭೇದವಿದ್ದರೆ ಸಮಾಜ ವ್ಯವಸ್ಥೆಯಲ್ಲಿ ಆ ರೋಗ ನಿರ್ಮೂಲನಕ್ಕೆ ಸರಿಯಾದ ಚಿಕಿತ್ಸೆ ಆಗಬೇಕು, ನಿಜ. ಆದರೆ ಹಾಗೆಂದು ರೋಗಿಗೆ ಅಪಾಯವಾದರೂ ಸರಿ ಎಂದಲ್ಲ. ಹಿಂದೂಸ್ತಾನದ ಸದ್ಯದ ಸ್ಥಿತಿಯನ್ನು ಕಮ್ಯುನಿಸಂ ಎಷ್ಟು ಹಿತಕರ, ಅವಸರದಲ್ಲಿ ರಾಜ್ಯ ಕ್ರಾಂತಿ ತರುವುದು ಎಷ್ಟರ ಮಟ್ಟಿಗೆ ಸಾಧ್ಯ ಎಂಬುದನ್ನೆಲ್ಲ ನಾವು ಸ್ವಲ್ಪ ಬದಿಗಿಟ್ಟು ದೇಶದ

ಕಾರ್ಮಿಕರ ಮನೋಭೂಮಿಕೆ ಎಷ್ಟರ ಮಟ್ಟಿಗೆ ಸಿದ್ಧವಾಗಿದೆ ಎಂಬ ಬಗ್ಗೆ ಮೊದಲು ವಿಚಾರ ಮಾಡಬೇಕು. ಮೊದಲಿಗೆ ನಮಗೆ ಕಂಡುಬಂದ ವಿಚಾರವೆಂದರೆ, ನಾಯಕರು ಕಮ್ಯುನಿಸ್ಟರೇ ಆಗಿದ್ದರೂ ಅನುಯಾಯಿಗಳು ಕಮ್ಯುನಿಸ್ಟರಲ್ಲ. ಕಮ್ಯುನಿಸ್ಟರಲ್ಲಿ ಯಾವ ಕಾರ್ಮಿಕರು ತಮ್ಮ ನಾಯಕರೆಂದು ಗಣಿಸುತ್ತಾರೋ ಆ ಕಮ್ಯುನಿಸ್ಟರ ಎಲ್ಲ ವಿಚಾರಗಳ ಅರಿವು ಅವರಿಗಿಲ್ಲವೆಂಬುದನ್ನು ಮರೆಯಬಾರದು. ಕಮ್ಯುನಿಸಂನಲ್ಲಿ ದೇವರು, ಧರ್ಮ ಮತ್ತು ರಾಷ್ಟ್ರವನ್ನು ಗಡಿಪಾರು ಮಾಡಲಾಗಿದೆ. ದೇವರು, ಧರ್ಮ ಮತ್ತು ರಾಷ್ಟ್ರ ಎಂಬ ಸಂಬಂಧದ ಕಲ್ಪನೆ ಸ್ವಾರ್ಥಿ ಜನರು ತಮ್ಮ ಶ್ರೇಷ್ಠತ್ವವನ್ನು ಶಾಶ್ವತವಾಗಿರಿಸುವ ಉದ್ದೇಶದಿಂದ ಬಹುಜನ ಸಮಾಜದಲ್ಲಿ ಪಸರಿಸಿದ್ದಾಗಿದೆ. ಈ ಕಲ್ಪನೆಯ ಲಾಭ ಬಂಡವಾಳಶಾಹಿ, ಜಮೀನ್ದಾರ್ಶಾಹಿ ಮತ್ತು ಸಾಮ್ರಾಜ್ಯಶಾಹಿಗೆ ಸಿಗುವಂತಹದು. ಮತ್ತು ಆ ಕಲ್ಪನೆಯ ನಿರ್ಮೂಲನವಾಗದ ಹೊರತು ಜಗತ್ತಿನಲ್ಲಿ ಶಾಶ್ವತ ಶಾಂತಿ ನೆಲೆಸುವಂತಿಲ್ಲ ಮತ್ತು ಬಹುಜನ ಸಮಾಜ ಸುಖಿಯಾಗಿರುವಂತಿಲ್ಲ ಎಂಬುದು ಕಮ್ಯುನಿಸ್ಟರ ಸಿದ್ಧಾಂತ. ಆದರೆ ಅದರ ಕಲ್ಪನೆ ಎಷ್ಟು ಮಂದಿ ಕಾರ್ಮಿಕರಿಗೆ ಇದೆ? ದೇವರು ಹಾಗೂ ಧರ್ಮದ ಸಂಬಂಧ ಕಮ್ಯುನಿಸ್ಟರ ವಿಚಾರ ಸ್ಪಷ್ಟವಾಗಿ ಪ್ರತಿಪಾದಿಸಲ್ಪಟ್ಟಿದ್ದರೂ ಕಮ್ಯುನಿಸ್ಟರಿಗೆ ಸದ್ಯದ ಸ್ಥಿತಿಯಲ್ಲಿ ಒಬ್ಬನಾದರೂ ಅನುಯಾಯಿ ಸಿಗುವಂತಿಲ್ಲ. ಲೆನಿನ್ನ ಪುತ್ಥಳಿ ಹಾಗೂ ಚಿತ್ರವನ್ನು ಗೌರವಿಸುವ ಕಮ್ಯುನಿಸ್ಟ್ ಧುರೀಣರು ಶಿವಾಜಿ ಮಹಾರಾಜರ ಚಿತ್ರವನ್ನು ಯೂನಿಯನ್ ಕಾರ್ಯಾಲಯದಲ್ಲಿ ಇಡುವುದನ್ನು ವಿರೋಧಿಸಿದಾಗ ಅವರ ಪ್ರತಿಯೊಬ್ಬ ಮರಾಠ ಅನುಯಾಯಿ ಅವರ ಮೇಲೆ ಮುಗಿಬಿದ್ದರು. ಜಾತಿ ಭೇದ ಹಾಗೂ ಸ್ಪರ್ಶಾಸ್ಪರ್ಶತೆ ಕಾರ್ಮಿಕರಲ್ಲಿ ಕಡಿಮೆ ಇಲ್ಲ. ಆದರೂ ಗಿರಣಿಯ ನೀರಿನ ನಲ್ಲಿಯ ಬಳಿಗೆ ಅಸ್ಪೃಶ್ಯರನ್ನು ಬಿಡದಿರುವುದರಲ್ಲಿ ಕೆಂಪು ಬಾವುಟದ ಕಾರ್ಮಿಕರ ಪಾತ್ರವೂ ಇದೆ. ಜಾತಿ ಭೇದ ಹಾಗೂ ಅಸ್ಪೃಶ್ಯತೆ ಕಮ್ಯುನಿಸಂನ ಮೂಲ ತತ್ವಕ್ಕೆ ಪೂರ್ತಿ ಭಿನ್ನವಾಗಿದೆ. ಲೆನಿನ್ ಎಲ್ಲಾದರೂ ಹಿಂದೂಸ್ತಾನದಲ್ಲಿ ಜನಿಸಿದ್ದರೆ ಮೊದಲಿಗೆ ಜಾತಿ ಭೇದ ಹಾಗೂ ಅಸ್ಪೃಶ್ಯತೆಯನ್ನು ಸಂಪೂರ್ಣ ಕಿತ್ತು ಹಾಕುತ್ತಿದ್ದರು ಮತ್ತು ಹಾಗೆ ಮಾಡಿದ್ದಲ್ಲದೆ ಕ್ರಾಂತಿಯ ಕಲ್ಪನೆಯನ್ನು ಮನಸ್ಸಿಗೂ ತರುತ್ತಿರಲಿಲ್ಲ. ವಾದಕ್ಕಾಗಿ ನಾವು ಒಂದು ಕ್ಷಣ ಈ ದೇಶದಲ್ಲಿ ಕ್ರಾಂತಿ ತರುವಲ್ಲಿ ಕಮ್ಯುನಿಸ್ಟರು ಯಶಸ್ವಿಯಾದರೆಂದುಕೊಳ್ಳೋಣ. ಆದರೆ ಆ ಕ್ರಾಂತಿ ಬಹುಜನ ಸಮಾಜಕ್ಕೆ ಸುಖ ತಂದೀತೆ? ಕಮ್ಯುನಿಸ್ಟರ ಧ್ಯೇಯದ ಸಮಾಜ ವ್ಯವಸ್ಥೆ ರೂಢಿಯಲ್ಲಿ ಬರುವುದು ಸಾಧ್ಯವೇ? ಎಂದಾದರೂ ಸಮಾಜದಲ್ಲಿ ವಿಶೇಷ ಗೊಂದಲವೆದ್ದು ಅಂತಹ ಕಲಹ ಹೆಚ್ಚಿದರೆ ಸದ್ಯದ ದುರ್ಬಲ ವರ್ಗವು ಜಾತಿ ದುರಾಭಿಮಾನಿ ಪ್ರಬಲ ವರ್ಗದ ದೌರ್ಜನ್ಯಕ್ಕೆ ಬಲಿಯಾಗುವುದು. ರಷ್ಯಾದಂತೆ ಹಿಂದೂಸ್ತಾನದಲ್ಲೂ ಸೋವಿಯತ್ ರಾಜ್ಯ ವ್ಯವಸ್ಥೆ ಆರಂಭವಾದರೆ ಜಾತಿ ಭೇದವು ತನ್ನಷ್ಟಕ್ಕೆ ದೂರವಾಗುವುದು ಯಕ್ಷಿಣಿಯ ಮಂತ್ರದಂಡದಂತೆ ಪರಿಣಾಮವಾಗಿ ವಿಷಮತೆ ತನ್ನಷ್ಟಕ್ಕೆ ಅದೃಶ್ಯವಾಗುವುದು ಎಂದು ಹಿಂದಿ ಕಮ್ಯುನಿಸ್ಟರು ತಿಳಿದಿದ್ದಾರೆ. ದೇಶದ ಎಲ್ಲಾ ಬಂಡವಾಳ ಮತ್ತು ಎಲ್ಲಾ ಜಮೀನು ಸಮಾಜದ ಮಾಲೀಕತ್ವಕ್ಕೆ ಸೇರಿದ್ದೆಂಬ ಕಮ್ಯುನಿಸ್ಟರ ತತ್ವ ಈ ದೇಶದ ರೈತರಿಗೆ ಸುಲಭದಲ್ಲಿ ಅರಗಿಸಿಕೊಳ್ಳುವಂತಹದ್ದು ಎಂದು ಕಮ್ಯುನಿಸ್ಟರು ತಿಳಿದಿರುವರೆ ರಷ್ಯನ್ ರೈತರ ಕೊರಳಲ್ಲೂ ಈ ತತ್ವ ಇಳಿಯುವುದಿಲ್ಲವಾಗಿ ಸೋವಿಯತ್ ಸರ್ಕಾರ ತತ್ವವನ್ನು ಬಿಟ್ಟುಕೊಟ್ಟು ಒಪ್ಪಂದದ ಧೋರಣೆ ಅನುಸರಿಸಿದ್ದು ಪ್ರಸಿದ್ಧವೇ ಇದೆ. ಸ್ವಲ್ಪದರಲ್ಲಿ ಹೇಳಬೇಕೆಂದರೆ ದೇಶದ ಕಾರ್ಮಿಕರಿಗೆ ಮತ್ತು ರೈತರಿಗೆ ಕಮ್ಯುನಿಸ್ಟರ ತತ್ವ ಇಂದು ರುಚಿಸುವುದಾಗಲಿ ಪಚನವಾಗುವುದಾಗಲಿ ಶಕ್ಯವಿಲ್ಲ. ಕಮ್ಯುನಿಸ್ಟರ ಆದರ್ಶ ಸಮಾಜವನ್ನು ಅಸ್ತಿತ್ವಕ್ಕೆ ತರಲು ಬಹುಜನ ಸಮಾಜದ ಯಾವ ಮನೋಭೂಮಿಕೆ ತಯಾರಾಗಬೇಕೋ ಅದು ಒಂದಿಷ್ಟು ಸಿದ್ಧವಾಗಿಲ್ಲ. ಹಾಗೆಂದೇ ಈ ದೇಶದಲ್ಲಿನ ಕಮ್ಯುನಿಸ್ಟರ ಪ್ರಸಕ್ತ ಚಳವಳಿ ಮೊದಲು ಕಳಶ ಬಳಿಕ ಅಡಿಪಾಯ ಎಂಬಂತ ವಿಪರೀತ ಕ್ರಮದ್ದಾಗಿದೆ ಎಂದೇ ನಾನು ಹೇಳುವೆ.

0: ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಭಾರತದ ಸಂವಿಧಾನ ಪೀಠಿಕೆ. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಧರ್ಮ ನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ, ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸವಿ ನವೆಂಬರ್ ತಿಂಗಳ 26 ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ.
0: ನಿಮ್ಮೂರಿನಲ್ಲಿ ಜಾತ್ರೆ, ಸಾಂಸ್ಕೃತಿಕ ಹಬ್ಬ ಅಥವಾ ಶಾಲಾ ಕಾಲೇಜಿನ ವಿಶೇಷ ಕಾರ್ಯಕ್ರಮಗಳಿವೆ?
2: ರಾಜಕೀಯೇತರ ಕಾರ್ಯಕ್ರಮಗಳು, ಅಪ್ಪಟ ಊರಿನ ಸಡಗರದ ಸಂಭ್ರಮವನ್ನ ಕ್ಷಣ ಮಾತ್ರದಲ್ಲಿ ಲಕ್ಷಾಂತರ ಜನರಿಗೆ ನಾವು ತಲುಪಿಸುತ್ತೇವೆ.
0: ವಿವರಗಳನ್ನು ಕೂಡಲೇ ವಾಟ್ಸ್ಆಪ್ ಮಾಡಿ 9686096279. ಸಂಖ್ಯೆ ಮತ್ತೊಮ್ಮೆ 9686096279.
2: ನಿಮ್ಮ ಊರಿನ ಸದ್ದು ಪ್ರಪಂಚಕ್ಕೆ ಕೇಳಿಸಲಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
4: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
5: ಹೌದು, ನಾನು ಕ್ಯಾನ್ಸರ್ ನ ಸೋಲ್ಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
4: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
5: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ, ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
0: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
6: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಸ್ನೇಹಿತರೆ, ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ ಅನ್ನುವಂತಹ ಮಾತನ್ನು ನಾನು ಆಗಾಗ ನೆನಪು ಮಾಡಿಕೊಡ್ತಾ ಇರ್ತೀನಿ. ಖಂಡಿತವಾಗ್ಲೂ ಅಡುಗೆ ಮನೆಯಲ್ಲೇ ಸಿಗುವಂತಹ ಆಹಾರ ಪದಾರ್ಥಗಳ ಬಗ್ಗೆ ತಿಳ್ಕೊಂಡ್ರೆ ಸಾಕು, ಅರ್ಧ ನಾವು ಆರೋಗ್ಯದಲ್ಲಿ ಗೆದ್ದಾಗೆ. ಅಂದಾಗೆ ಸ್ನೇಹಿತರೆ, ಈ ಸಣ್ಣ ಸಣ್ಣ ಆಹಾರ ಪದಾರ್ಥಗಳೇ ಆರೋಗ್ಯವನ್ನು ಬದಲಾವಣೆ ಮಾಡುವಲ್ಲಿ ಸಾಕಷ್ಟು ಪ್ರಯೋಜನಕಾರಿಯಾಗಿವೆ. ಸಾಸಿವೆ ಇರ್ಬೋದು, ಜೀರಿಗೆ, ಇಂಗು, ಕರಿಬೇವು, ಬೆಳ್ಳುಳ್ಳಿ, ಅರಿಶಿಣ, ಇವುಗಳನ್ನೆಲ್ಲ ನಾವು ರಾಶಿ ರಾಶಿಯಾಗಿ ಉಪಯೋಗ ಮಾಡೋದಿಲ್ಲ ಅಡುಗೆಯಲ್ಲಿ. ಒಂದು ಚಿಟಿಕೆ ಅಥವಾ 1 ಸ್ಪೂನು, ಅರ್ಧ ಸ್ಪೂನು, ಅರ್ಧ ಟೀ ಚಮಚ, ಈ ರೀತಿಯಲ್ಲಿ ಉಪಯೋಗ ಮಾಡ್ತೀವಿ. ಆದರೆ ಇವುಗಳ ಉಪಯೋಗದ ಬಗ್ಗೆ ನಾವು ತಿಳಿತಾ ಹೋದರೆ ಸಾಕಷ್ಟು ಖುಷಿಯಾಗತ್ತೆ. ಇಷ್ಟೆಲ್ಲ ಉಪಯೋಗ ಇದೆಯಾ ಈ ಸಾಸಿವೆಯಿಂದ, ಈ ಜೀರಿಗೆಯಿಂದ, ಈ ಇಂಗಿನಿಂದ, ಈ ಕರಿಬೇವಿನಿಂದ, ಈ ಬೆಳ್ಳುಳ್ಳಿಯಿಂದ ಅಂತ ಅಂದ್ಕೊಳ್ತೀವಿ. ಖಂಡಿತ ಸ್ನೇಹಿತರೆ, ಈಗಂತೂ ಗಾತ್ರ ಅಳತೆ ನೋಡಿ ಇದರ ಪ್ರಮಾಣ ಇಷ್ಟೇ ಅಂತ ತೂಕ ಮಾಡಲಿಕ್ಕೂ ಆಗೋದಿಲ್ಲ. ಯಾಕಪ್ಪ ಅಂದರೆ ಅಷ್ಟೆಲ್ಲ ಉಪಯೋಗ ಇದೆ ಕೆಲವೊಂದು ಆಹಾರ ಪದಾರ್ಥಗಳಿಂದ. ಅಂದಾಗೆ ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಒಂದು ಸ್ಪೆಷಲ್ ಆಹಾರ ಪದಾರ್ಥದ ಬಗ್ಗೆ ತಿಳಿಸ್ತೀನಿ. ಅದೇ ಗಾರ್ಲಿಕ್ ಸ್ನೇಹಿತರೆ, ಬೆಳ್ಳುಳ್ಳಿ. ಬೆಳ್ಳುಳ್ಳಿ ಸೇವನೆಯಿಂದ ಸಾಕಷ್ಟು ಉಪಯೋಗ ಇದೆ. ಅಂದಾಗೆ ಸ್ನೇಹಿತರೆ, ಬೆಳ್ಳುಳ್ಳಿಯನ್ನು ಆರೋಗ್ಯದ ಸಂಜೀವಿನಿ ಅಂತ ಕರೆಯೋದು ಉಂಟು. ಇದರ ಒಂದು ಸೇವನೆಯಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗತ್ತೆ, ಜೀರ್ಣಕ್ರಿಯೆ ಸುಧಾರಣೆ ಆಗತ್ತೆ, ಹಾಗೆ ಹೃದಯದ ಆರೋಗ್ಯಕ್ಕೆ ಸಹಾಯ ಕೂಡ. ದಿನಕ್ಕೆ 1-2 ಎಸಳು ಬೆಳ್ಳುಳ್ಳಿಯನ್ನು ಹಸಿಯಾಗಿ ಅಥವಾ ಜಜ್ಜಿ ಬಳಸೋದ್ರಿಂದ ಉತ್ತಮ ಆರೋಗ್ಯಕ್ಕೆ ತುಂಬಾ ಉಪಯೋಗ ಆಗತ್ತೆ. ಅಂದಾಗೆ ಸ್ನೇಹಿತರೆ, ಬೆಳ್ಳುಳ್ಳಿಯ ಒಂದು ಸ್ವಭಾವ ಉಷ್ಣಕಾರಕವಾಗಿರುತ್ತೆ, ಉಷ್ಣದಾಯಕ ಈ ಬೆಳ್ಳುಳ್ಳಿ. ನಾನಾಗಲೇ ಹೇಳ್ದಾಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ, ಅಂದರೆ ಸೋಂಕುಗಳಿಂದ ರಕ್ಷಣೆ ಕೊಡುತ್ತೆ. ಖಾಲಿ ಹೊಟ್ಟೆಯಲ್ಲಿ ಇದರ ಸೇವನೆ ಮಾಡಿದಾಗ ಜೀರ್ಣಕ್ರಿಯೆ ವ್ಯವಸ್ಥೆ ಉತ್ತಮಗೊಳ್ಳುತ್ತೆ ಅಂತಲೇ ಹೇಳ್ತಾರೆ. ಜೊತೆಗೆ ಕೆಟ್ಟ ಬ್ಯಾಕ್ಟೀರಿಯಾವನ್ನು ನಾಶ ಮಾಡುತ್ತೆ. ನಾನಾಗಲೇ ಹೇಳ್ದಾಗೆ ಸ್ನೇಹಿತರೆ, ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಸಾಕಷ್ಟು ತಿನ್ನೋದ್ರಿಂದ ಒಳ್ಳೆಯದು ಕೂಡ ಆಗೋದಿಲ್ಲ. ಯಾಕಪ್ಪ ಅಂದರೆ ಇದು ತುಂಬಾ ಉಷ್ಣದಾಯಕ. ಹಾಗಾದರೆ ಸ್ನೇಹಿತರೆ, ಈ ಬೆಳ್ಳುಳ್ಳಿಯನ್ನು ಯಾವ ಪ್ರಮಾಣದಲ್ಲಿ ಸೇವನೆ ಮಾಡಬೇಕು, ಎಷ್ಟನ್ನು ಸೇವನೆ ಮಾಡಬೇಕು, ಜೊತೆಗೆ ಇದನ್ನು ಮನೆ ಮದ್ದಾಗಿ ಯಾವ ರೀತಿ ಬಳಸ್ಕೊಳ್ಬೇಕು ಅನ್ನುವಂತಹ ವಿಷಯವನ್ನು ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ತಿಳಿಸ್ತಾ ಹೋಗ್ತೀನಿ. ಯಾರಿಂದ ಅಂದರೆ, ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣ ಗುರುಗಳಿಂದ. ಖಂಡಿತವಾಗ್ಲೂ ಯಾವುದೇ ಆಗಲಿ ಅತಿಯಾದರೆ ಅಮೃತವೂ ಕೂಡ ವಿಷ ಆಗತ್ತೆ ಸ್ನೇಹಿತರೆ, ಅದು ನಮ್ಮ ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಅಂತಹ ಸಂದರ್ಭದಲ್ಲಿ ಇಂತಹ ಆಹಾರ ಪದಾರ್ಥಗಳನ್ನು ಯಾವ ರೀತಿ, ಹೇಗೆ, ಯಾವ ಸಮಯದಲ್ಲಿ, ಯಾವ ಪ್ರಮಾಣದಲ್ಲಿ, ಯಾವ ರೀತಿ ಬಳಸಬೇಕು, ಯಾವ ಪ್ರಮಾಣದಲ್ಲಿ ಸೇವನೆ ಮಾಡಬೇಕು ಅನ್ನೋದು ಕೂಡ ತುಂಬ ಮುಖ್ಯ ಆಗುತ್ತೆ. ಅದರಿಂದ ಒಳ್ಳೆಯದು ಒಳ್ಳೆಯದು ಅಂತ ಯಥೇಚ್ಛವಾಗಿ ಸೇವನೆ ಮಾಡೋದು ಕೂಡ ತುಂಬಾ ಕಷ್ಟ ಆಗುತ್ತೆ ಅಲ್ವಾ? ಹಾಗೆ ಮನೆ ಮದ್ದುಗಳಾಗಿ ಬಳಸುವಾಗಲೂ ಕೂಡ ಇದೇ ಪ್ರಮಾಣದಲ್ಲಿ ಬಳಸಬೇಕು ಅನ್ನೋ ಒಂದು ನಿಯಮ ಕೂಡ ಇರುತ್ತೆ. ಹಾಗಾದರೆ ತಡ ಮಾಡೋದು ಬೇಡ. ಈ ಬೆಳ್ಳುಳ್ಳಿಯನ್ನು ಯಾವ ಸಮಯದಲ್ಲಿ ಹೇಗೆ ತಿನ್ನಬೇಕು, ಯಾವ ಸಮಯದಲ್ಲಿ ಉಪಯೋಗ ಮಾಡಿದ್ರೆ ಒಳ್ಳೆಯದಾಗತ್ತೆ, ಜೊತೆಗೆ ಮನೆ ಮದ್ದಾಗಿ ಯಾವ ರೀತಿ ಬಳಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣ ಗುರುಗಳಿಂದ ತಿಳಿತಾ ಹೋಗೋಣ. ಕಾರ್ಯಕ್ರಮವನ್ನು ಶುರು ಮಾಡೋಣ.
7: ಸರ್ವರಿಗೂ ಭಕ್ತಿಯ ಶರಣು, ಶರಣಾರ್ಥಿಗಳು. ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣ. ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಎಲ್ಲರ ಮನೆಯಲ್ಲೂ ಇರುವ ಬೆಳ್ಳುಳ್ಳಿ, ಇದು ಆರೋಗ್ಯದ ಸಂಜೀವಿನಿ ಅಂತ ಹೇಳಬಹುದು. ಕೆಲವೊಂದಿಷ್ಟು ಪದಾರ್ಥಗಳಿದ್ದಾವೆ, ಅವುಗಳನ್ನು ನಾವು ಪ್ರತಿನಿತ್ಯ ಬಳಸ್ತಾ ಇರ್ತೇವೆ. ಒಗ್ಗರಣೆಗೆ ಸರ್ವೇ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಬೆಳ್ಳುಳ್ಳಿಯನ್ನು ಬಳಸೋದು ಉಂಟು. ಹಿಂದಿನ ದಿನಮಾನಗಳಲ್ಲಿ ನನ್ನ ಸಣ್ಣ ವಯಸ್ಸಿನಲ್ಲಿ ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ಈ ಹುಳುಪಲ್ಯ ಅನ್ನ ಅಂತ ಮಾಡೋರು. ಹುಳಿ ಪಲ್ಯ ಅದರದ ಹೆಸರು, ಅದನ್ನು ಹುಳುಪಲ್ಯ ಅಂತ ಆಡು ಭಾಷೆಯಲ್ಲಿ. ಅದಕ್ಕೆ ಬೆಳ್ಳುಳ್ಳಿ ಜಜ್ಜಿ ಹಾಕಿ ಮಾಡೋರು. ಸೊಪ್ಪಿನ ಪಲ್ಯಕ್ಕೆಲ್ಲ ಬೆಳ್ಳುಳ್ಳಿ ಜಜ್ಜಿ ಹಾಕಿ ಮಾಡೋರು. ತರಕಾರಿ ಪಲ್ಯಕ್ಕೆ ಅದರ ಕಂಪು ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಹೇಳಿದ್ರೆ ಬಹಳ ಅದ್ಭುತ. ಅದಕ್ಕೆ ಆಯುರ್ವೇದ ಶಾಸ್ತ್ರದಲ್ಲಿ ಇದನ್ನ ರೋಚನ ಅಂತ ಹೇಳ್ತಾರೆ. ಅಂದ್ರೆ ರುಚಿಗೆ ಅದ್ಭುತವಾದ ಒಂದು ಏನಂತ ಹೇಳಿದ್ರೆ ಅದ್ಭುತವಾದ ಒಂದು ರುಚಿ ಬೆಳ್ಳುಳ್ಳಿದು ಅಂತ ಹೇಳ್ಬೋದು. ಹಾಗೆ ಬೆಳ್ಳುಳ್ಳಿ ರುಚಿಸಲಿಕ್ಕೂ ಕೂಡ ಒಳ್ಳೆಯದು, ಆರೋಗ್ಯಕ್ಕೂ ಕೂಡ ಬಹಳ ಒಳ್ಳೆಯದು. ಹಾಗಿದ್ರೆ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಬೆಳ್ಳುಳ್ಳಿಯ ಗುಣಧರ್ಮವನ್ನು ಯಾವ ರೀತಿ ಉಲ್ಲೇಖ ಮಾಡ್ತಾರೆ, ಯಾವೆಲ್ಲ ಆರೋಗ್ಯದ ಸಮಸ್ಯೆಗಳನ್ನು ತಡೆಗಟ್ಟಲಿಕ್ಕೆ ಬೆಳ್ಳುಳ್ಳಿಯನ್ನು ನಾವು ಬಳಸ್ಬೋದು ಅನ್ನೋದನ್ನು ತಿಳ್ಕೊಳ್ಳೋಣ. ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಬೆಳ್ಳುಳ್ಳಿಯನ್ನು ಉಷ್ಣ ವೀರ್ಯ ದ್ರವ್ಯ ಅಂತ ಇದನ್ನು ಉಲ್ಲೇಖ ಮಾಡ್ತಾರೆ. ಅಂದರೆ ಇದರ ಸ್ವಭಾವ ಉಷ್ಣ, ಹೀಟ್. ಇದು ಸ್ನಿಗ್ಧ ಗುಣಧರ್ಮವನ್ನು ಹೊಂದಿದೆ, ಉಷ್ಣವೀರ್ಯ ಸ್ವಭಾವವನ್ನು ಹೊಂದಿದೆ. ಅದಕ್ಕೆ ಉಷ್ಣವೀರ್ಯ ಸ್ವಭಾವವನ್ನು ಹೊಂದಿರೋದ್ರಿಂದ ಇದು ಕಪ ರೋಗಗಳ ನಿವಾರಣೆ ಮಾಡಲಿಕ್ಕೆ ಅದ್ಭುತವಾದ ಶಕ್ತಿ ಕೆಲಸ ಮಾಡುತ್ತದೆ. ಮತ್ತು ಸ್ನಿಗ್ಧ ಅಂಶಗಳನ್ನು ಹೊಂದಿರೋದ್ರಿಂದ, ಉಷ್ಣವೀರ್ಯ ಸ್ವಭಾವವನ್ನು ಹೊಂದಿರೋದ್ರಿಂದ ವಾತ ರೋಗಗಳಿಗೆ ಇದು ದಿವ್ಯ ಔಷಧಿ ಅಂತ ಹೇಳಬಹುದು. ಯಾಕಂದ್ರೆ ವಾತ ರೋಗದಲ್ಲಿ ಶೀತ ಪ್ರಕೋಪ ಮತ್ತು ಅದರಲ್ಲಿ ವೃಕ್ಷದ ಪ್ರಕೋಪ ಜಾಸ್ತಿ ಇರ್ತದೆ. ವೃಕ್ಷ ಪ್ರಕೋಪಕ್ಕೆ ಇದು ಸ್ನಿಗ್ಧವಾಗಿ ಕೆಲಸ ಮಾಡಿ ಆ ವೃಕ್ಷತೆಯನ್ನು ಕಮ್ಮಿ ಮಾಡುತ್ತೆ. ಶೀತ ಪ್ರಕೋಪಕ್ಕೆ, ವಾತದ ಶೀತ ಪ್ರಕೋಪಕ್ಕೆ ಇದು ಉಷ್ಣ ಒಂದು ಸ್ವಭಾವದಿಂದ ಆ ಒಂದು ಪ್ರಕೋಪವನ್ನು ಸಮತೋಲನಗೊಳಿಸಿ ಸಂಪೂರ್ಣವಾಗಿ ವಾತಜ ವ್ಯಾಧಿಗಳ ನಿವಾರಣೆಗೆ ಬೆಳ್ಳುಳ್ಳಿ ಸಂಜೀವಿನಿ ಅಂತ ಹೇಳಿ ಆಯುರ್ವೇದ ಶಾಸ್ತ್ರದಲ್ಲಿ ಉಲ್ಲೇಖ ಮಾಡ್ತಾರೆ. ಹಾಗೇನೆ ಇದರ ಒಂದು ಸ್ವಭಾವ ಏನಂದ್ರೆ ಸರ್ ಅಂತ ಹೇಳ್ತಾರೆ. ಸರ್ ಅಂತ ಹೇಳಿದ್ರೆ ಸರಿಸುವುದು, ಸಾಗಿಸುವುದು, ಚಲಾವಣೆ ಮಾಡುವುದು, ಸರ್ಕ್ಯುಲೇಷನ್ ಅಂತ ನಾವು ಕರಿಬಹುದು ಇಂಗ್ಲಿಷ್ನಲ್ಲಿ. ಅಂದ್ರೆ ಎಲ್ಲೂ ಅಡೆತಡೆಗಳು ಇರದೇ ರೀತಿಯಲ್ಲಿ ನಮ್ಮ ಶರೀರದಲ್ಲಿ ಸರ್ಕ್ಯುಲೇಟರಿ ಸಿಸ್ಟಮ್ ಅನ್ನ ಕ್ರಿಯಾಶೀಲಗೊಳಿಸುವ ಶಕ್ತಿ ಇದಕ್ಕಿದೆ, ಬೆಳ್ಳುಳ್ಳಿಗೆ. ಅದೇ ಸರ್ಕ್ಯುಲೇಷನ್ ವ್ಯತ್ಯಾಸದಿಂದ ಹಾರ್ಟ್ ಬ್ಲಾಕೇಜ್ ಆಗೋದು, ಅದೇ ಸರ್ಕ್ಯುಲೇಷನ್ ವ್ಯತ್ಯಾಸದಿಂದ ಬ್ರೈನ್ ಹೆಮರೇಜ್ ಆಗೋದು, ಸರ್ಕ್ಯುಲೇಷನ್ ವ್ಯತ್ಯಾಸದಿಂದನೇ ಕಿಡ್ನಿಯಲ್ಲಿ ಏನಾಗೋದು ಸ್ಟೋನ್ ಆಗೋದು, ಸರ್ಕ್ಯುಲೇಷನ್ ವ್ಯತ್ಯಾಸದಿಂದನೇ ಗಾಲ್ ಬ್ಲಡರ್ ಸ್ಟೋನ್ ಆಗೋದು, ಸರ್ಕ್ಯುಲೇಷನ್ ವ್ಯತ್ಯಾಸದಿಂದನೇ ವೆರಿಕೋಸ್ ವೇನ್ ಆಗೋದು, ಸರ್ಕ್ಯುಲೇಷನ್ ವ್ಯತ್ಯಾಸದಿಂದನೇ ಟಾಕ್ಸಿಸಿಟಿಯಿಂದಾಗಿ ರಕ್ತ ಕೆಟ್ಟು ಚರ್ಮ ರೋಗಗಳು ಬರೋದು, ಸರ್ಕ್ಯುಲೇಷನ್ ವ್ಯತ್ಯಾಸದಿಂದನೇ ಸರ್ವ ರೋಗಗಳ ಉತ್ಪತ್ತಿ ಆಗೋದು. ಅದಕ್ಕೆ ಸರ್ಕ್ಯುಲೇಷನ್ ಚೆನ್ನಾಗಿ ಮಾಡಿ ಶರೀರದಲ್ಲಿರುವ ಸ್ರೋತಸ್ಸುಗಳ ಶುದ್ಧೀಕರಣ ಮಾಡುವ ಅದ್ಭುತವಾದ ಶಕ್ತಿ ಬೆಳ್ಳುಳ್ಳಿಯಲ್ಲಿ ನಾವು ಕಾಣಬಹುದು.
6: ಸ್ನೇಹಿತರೆ, ಬೆಳ್ಳುಳ್ಳಿಯಲ್ಲಿ ಎಂತಹ ಅದ್ಭುತ ಶಕ್ತಿ ಅಡಗಿದೆ ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ತಾ ಇದ್ದಾರೆ ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣರವರು. ಅದಕ್ಕೆ ಅಲ್ವಾ ಇದನ್ನ ಆರೋಗ್ಯದ ಸಂಜೀವಿನಿ ಅಂತ ಕೂಡ ಕರೆಯೋದು. ಹಾಗಾದ್ರೆ ಸ್ನೇಹಿತರೆ, ಇದರ ಉಪಯೋಗವನ್ನ ಯಾವ ರೀತಿ ಮಾಡ್ಕೊಳ್ಬೇಕು, ಯಾವ ಪ್ರಮಾಣದಲ್ಲಿ ಸೇವನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣ ಅವರಿಂದ ತಿಳಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಬೆಳ್ಳುಳ್ಳಿಯ ಉಪಯೋಗದ ಬಗ್ಗೆ, ಜೊತೆಗೆ ಬೆಳ್ಳುಳ್ಳಿಯನ್ನು ಯಾವ ಪ್ರಮಾಣದಲ್ಲಿ ಸೇವನೆ ಮಾಡಬೇಕು, ಹಾಗೆ ಮನೆ ಮದ್ದಾಗಿ ಯಾವ ರೀತಿ ಬಳಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಲಿಕ್ಕೆ ನಮ್ಮೊಟ್ಟಿಗೆ ಯೋಗಗುರು ವೈದ್ಯಶ್ರೀ ಚನ್ನಬಸವಣ್ಣ ಅವರಿದ್ದಾರೆ. ಆರೋಗ್ಯದ ಸಂಜೀವಿನಿ ಅಂತ ಯಾಕೆ ಕರೀತಾರೆ ಬೆಳ್ಳುಳ್ಳಿಯನ್ನು ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು. ಹಾಗಾದರೆ ಸ್ನೇಹಿತರೆ, ಈ ಚೋಟ ಬೆಳ್ಳುಳ್ಳಿಯ ಎಸಳನ್ನು ಯಾವ ಪ್ರಮಾಣದಲ್ಲಿ ಸೇವನೆ ಮಾಡಬೇಕು, ಹೇಗೆ ಮಾಡಬೇಕು, ಇದರ ಒಂದು ಸೇವನೆಯಿಂದ ಆರೋಗ್ಯಕ್ಕೆ ಯಾವ ರೀತಿಯೆಲ್ಲ ಉಪಯೋಗ ಆಗತ್ತೆ ಅನ್ನೋದನ್ನು ಯೋಗಗುರು ವೈದ್ಯಶ್ರೀ ಚನ್ನಬಸವಣ್ಣ ಅವರಿಂದ ಕೇಳೋಣ.
5: ಹಾಗೆಯೇ ಬೆಳ್ಳುಳ್ಳಿಯ ಸೇವನೆಯನ್ನು ನಾವು ಮಾಡೋದ್ರಿಂದ ನಮ್ಮಲ್ಲಿ ಈ ಧಾತುಗಳ ಪೋಷಣೆ ಆಗುತ್ತೆ. ಸಪ್ತ ಧಾತುಗಳನ್ನು ಕೂಡ ಪೋಷಣೆ ಮಾಡುವ ಶಕ್ತಿ ಇದಕ್ಕಿದೆ. ಹಾಗೂ ಇದರ ರಸ ಸ್ವಭಾವಗಳನ್ನ ನಾವು ನೋಡೋದಾದ್ರೆ ಇದು ಮಧುರ, ಲವಣ, ಕಟು, ತಿಕ್ತ, ಕಷಾಯ, ಹೀಗೆ ಆರು ರಸಗಳಲ್ಲಿ ಐದು ರಸಗಳನ್ನೇ ಹೊಂದಿದೆ. ಅಂದ್ರೆ ಸಿಹಿ, ಖಾರ, ಹುಳಿ, ಒಗರು ಮತ್ತೆ ಕಹಿ. ಅಂದ್ರೆ ಹುಳಿಯನ್ನ ಹೊರತಪಡಿಸಿ ಈ ಐದೂ ರಸಗಳು ಬೆಳ್ಳುಳ್ಳಿಯಲ್ಲಿ ಇದ್ದಾವೆ. ಪಂಚರಸಗಳ ಪಂಚೀಕರಣವಿದು ಬೆಳ್ಳುಳ್ಳಿ. ಇದನ್ನ ಔಷಧಿ ರೂಪದಲ್ಲಿ ಸೇವನೆ ಮಾಡೋದಾದ್ರೆ ಹೇಗೆಲ್ಲ ಮಾಡಬಹುದು ಅಂದ್ರೆ, ಯಾರಿಗೆ ಬೊಜ್ಜು, ಕೊಲೆಸ್ಟ್ರಾಲು, ಟ್ರೈಗ್ಲಿಸರೈಡು, ಎಲ್ ಡಿ ಎಲ್ ಇವೆಲ್ಲ ಜಾಸ್ತಿ ಆಗಿದ್ದಾವೆ ಅಂತವ್ರು, ಬೊಜ್ಜು ಕರಗಿಸ್ಬೇಕು, ತೂಕ ಕಡಿಮೆ ಮಾಡಬೇಕು ಅಂತಕ್ಕಂಥವ್ರು, ಮತ್ತೆ ಯಾರಿಗೆ ಅಜೀರ್ಣದ ಮತ್ತು ಮಲಬದ್ಧತೆ ಸಮಸ್ಯೆ ಇದೆ ಅಂತವ್ರು ಇದನ್ನ ಹೇಗೆಲ್ಲ ಸೇವನೆ ಮಾಡಬಹುದು ಅಂದ್ರೆ, ಈ ನಾಲ್ಕು ಎಸುಳು ಬೆಳ್ಳುಳ್ಳಿಯನ್ನ ಒಂದು ಅರ್ಧ ಚಮಚ ಜೇನಿನೊಂದಿಗೆ ಬೆರೆಸಿ ಬೆಳಗ್ಗೆ ಅದು ಚೆನ್ನಾಗಿ ಅಗದು ಸೇವನೆ ಮಾಡೋದ್ರಿಂದ ಇವೆಲ್ಲ ಆರೋಗ್ಯದ ಸಮಸ್ಯೆಗಳಿಂದ ನಾವು ಗುಣ ಆಗ್ಬೋದು. ಎದೆಯಲ್ಲಿ ಕಟ್ಟುವ ಕಫನು ಕೂಡ ಇದರಿಂದ ಬಹಳ ವೇಗದಲ್ಲಿ ಕಡಿಮೆ ಆಗುತ್ತೆ. ಒಂದು ವಿಳ್ಳೆದೆಲೆ, ಒಂದು ನಾಲ್ಕು ಬೆಳ್ಳುಳ್ಳಿ ಎಸುಳು, ಒಂದು ಅರ್ಧ ಚಮಚ ಜೇನನ್ನು ಹಾಕಿ ಸೇವನೆ ಮಾಡಿ ಎದೆಯಲ್ಲಿ ಕಟ್ಟಿರುವ ಕಫ ಬಹಳ ಬೇಗ ಕರಗುತ್ತೆ. ಉಸಿರು ತಗೊಳಕ್ಕಾಗಲ್ಲ ಕೆಲವು ಜನರಿಗೆ ಎದೆಯಲ್ಲಿ ಕಫ ಕಟ್ಟಿ, ಅಂತ ಸಂದರ್ಭದಲ್ಲಿ ಇದನ್ನು ಬಳಕೆ ಮಾಡೋದ್ರಿಂದ ಖಂಡಿತವಾಗಿಯೂ ಅವರಿಗೆ ಬಹಳ ಬೇಗ ಅದರಿಂದ ಪರಿಹಾರ ಒದಗಿ ಸಿಗ್ತದೆ. ಅದರ ಜೊತೆಗೆ ಮತ್ತೊಂದು, ಇದನ್ನ ಹೇಗೆ ಪ್ರಯೋಗ ಮಾಡಬಹುದು ಅಂದ್ರೆ, ಕಫಜ ರೋಗಗಳಲ್ಲಿ ಮತ್ತು ಸಂಧಿವಾತ ಮತ್ತು ಆಮವಾತದಂತಕ್ಕಂಥ ಸಮಸ್ಯೆಗಳಲ್ಲಿ, ರೊಮಟಾಯ್ಡ್ ಅರ್ಥರೈಟಿಸ್ ಮತ್ತು ಆಸ್ಟಿಯೋ ಅರ್ಥರೈಟಿಸ್ ನಲ್ಲಿ ಲಸುನ ಕ್ಷೀರಪಾಕವನ್ನು ಬಳಸಬಹುದು. ಹೇಗೆ ಅಂದ್ರೆ, ಬೆಳ್ಳುಳ್ಳಿಯನ್ನ ಜಜ್ಜಿ ಒಂದು ನಾಲ್ಕೈದು ಹೆಸರು ಅದನ್ನ ಒಂದು ಗ್ಲಾಸ್ ಹಾಲಿಗೆ ಹಾಕಿ ಅದರಲ್ಲಿ ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಕುದಿಸೋದು. ಅದು ಕುದ್ದು ಕುದ್ದು ನೀರಿನ ಅಂಶ ಹೋಗಿ ಒಂದು ಗ್ಲಾಸ್ ಉಳಿಬೇಕು. ಅದನ್ನ ಶೋಧಿಸಿ ಬೆಳಿಗ್ಗೆ ಅಥವಾ ರಾತ್ರಿ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದ್ರಿಂದ ಸಂಪೂರ್ಣವಾಗಿ ರೊಮಟಾಯ್ಡ್ ಅರ್ಥರೈಟಿಸ್, ಆಸ್ಟಿಯೋ ಅರ್ಥರೈಟಿಸ್ ಪ್ರಾರಂಭಿಕ ಹಂತದಲ್ಲಿದ್ದರೆ ಇದರಲ್ಲೇನೆ ಗುಣ ಆಗೋ ಚಾನ್ಸಸ್ಗಳು ಇರ್ತವೆ. ತುಂಬಾ ಜಾಸ್ತಿ ಆಗಿದೆ ಅಂದ್ರೆ ಅದಕ್ಕೆ ಆಯುರ್ವೇದ ಔಷಧಿಗಳು ಮತ್ತು ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ಳಬಹುದು. ಈ ಆಸ್ಟಿಯೋ ಅರ್ಥರೈಟಿಸ್, ರೊಮಟಾಯ್ಡ್ ಅರ್ಥರೈಟಿಸ್ ಅನ್ನ ಗುಣ ಮಾಡುವ ಶಕ್ತಿ ಆಯುರ್ವೇದ ಮತ್ತು ಯೋಗಶಾಸ್ತ್ರದಲ್ಲಿ ಇದೆ. ನಾವು ಅದಕ್ಕೆ ಸುಮ್ಮನೆ ಸ್ಟೀರಾಯ್ಡ್ ಔಷಧಿ ತಗೊಂಡು, ಪೇನ್ ಕಿಲ್ಲರ್ ಔಷಧಿ ತಗೊಂಡು, ಮತ್ತೆ ಕಿಡ್ನಿ ಫೇಲ್ ಆಗಿ, ಲಿವರ್ ತೊಂದರೆ ಆಗಿ, ಬ್ರೈನ್ ಹೆಮರೇಜ್ ಆಗಿ, ಲಂಗ್ಸಿಗೆ ತೊಂದರೆ ಆಗಿ, ಈ ವೈಟಲ್ ಆರ್ಗನ್ಸ್ಗಳು ಯಾವಾಗ ತೊಂದರೆಗೊಳಗಾಗ್ತವೆ ಮನುಷ್ಯ ಬೇಗ ಸಾವನ್ನಪ್ತಾನೆ. ಶರೀರದಲ್ಲಿ 78 ಅಂಗಗಳಿದ್ದಾವೆ. ಅದರಲ್ಲಿ ಮುಖ್ಯವಾಗಿ 5 ಆರ್ಗನ್ಸ್ಗಳನ್ನು ವೈಟಲ್ ಆರ್ಗನ್ಸ್ ಅಂತ ಕರೀತಾರೆ. ಅವಂದ್ರೆ ಹಾರ್ಟ್, ಲಂಗ್ಸ್, ಕಿಡ್ನಿ, ಬ್ರೈನ್ ಮತ್ತೆ ಲಿವರ್. ಇವೆಲ್ಲವೂ ಡ್ಯಾಮೇಜ್ ಆಗೋದು ಯಾವಾಗ ಅಂದ್ರೆ ಪೇನ್ ಕಿಲ್ಲರ್ ಔಷಧಿ ತಗೊಳ್ಳೋದು, ಆಮೇಲೆ ಈ ಸ್ಟಿರಾಯ್ಡ್ ತಗೊಳ್ಳೋದು. ಇದರಿಂದ ಈ ಬೆಳ್ಳುಳ್ಳಿ ಇದೆಯಲ್ಲ, ಇಟ್ ಇಸ್ ಅ ನ್ಯಾಚುರಲ್ ಪೇನ್ ಕಿಲ್ಲರ್, ನ್ಯಾಚುರಲ್ ಪೇನ್ ಕಿಲ್ಲರ್. ಬಹಳ ಬೇಗ ಇದರಲ್ಲಿ ನೋವಿನ ಸಮಸ್ಯೆಗಳನ್ನು ನಾವು ಕಡಿಮೆ ಮಾಡ್ಕೊಳ್ಬಹುದು. ಹೆಚ್ಚಾದ್ರೆ ಅದಕ್ಕೆ ಆಯುರ್ವೇದ ಚಿಕಿತ್ಸೆಯನ್ನು ತೆಗೆದುಕೊಳ್ಳೋದು ಬಹಳ ಮುಖ್ಯ. ಹಾಗೇನೆ ಇದನ್ನ ಭಗ್ನ ಸಂಧಾನ ಅಂತ ಕರೀತಾರೆ. ಅಂದ್ರೆ ಮೂಳೆ ಮುರಿದ್ರೆ, ಮೂಳೆ ಫ್ರ್ಯಾಕ್ಚರ್ ಆದ್ರೆ, ಆಮೇಲೆ ಕಾರ್ಟಿಲೇಜ್ ಡ್ಯಾಮೇಜ್ ಆದ್ರೆ ಇದನ್ನ ಲಸುನ ಕ್ಷೀರ ಪಾಕನ ಹೇಳಿದ್ನಲ್ಲ, ಇದನ್ನ ಸೇವನೆ ಮಾಡೋದ್ರಿಂದ ಅದು ಬಹಳ ಬೇಗ ವೇಗವಾಗಿ ಗುಣ ಆಗ್ತಾ ಬರ್ತದೆ. ಇನ್ನ ಇದರ ಉಪಯೋಗವನ್ನು ಎಷ್ಟು ದಿವಸ ಮಾಡಬಹುದು ಅಂದ್ರೆ ಮಿನಿಮಮ್ 1 ತಿಂಗಳು, ಮ್ಯಾಕ್ಸಿಮಮ್ 3 ತಿಂಗಳು ಈ ಲಸುನ ಕ್ಷೀರ ಪಾಕದ ಉಪಯೋಗ. ಬೆಳ್ಳುಳ್ಳಿ ನೀವು ವರ್ಷದಲ್ಲಿ 1-3 ತಿಂಗಳು ಸೇವನೆ ಮಾಡೋದು, ಚಳಿಗಾಲ ಮತ್ತು ಮಳೆಗಾಲದಲ್ಲಿ ಸೇವನೆ ಮಾಡೋದು ಬಹಳ ಒಳ್ಳೇದು. ಯಾಕಂದ್ರೆ ಇದು ಪಿತ್ತ ಪ್ರಕೋಪವನ್ನು ಮಾಡೋದ್ರಿಂದ, ಬೇಸಿಗೆಯಲ್ಲಿ ಇದು ಸೇವನೆ ಮಾಡೋದ್ರಿಂದ ಅಷ್ಟೊಂದು ಒಳ್ಳೇದು ಅಲ್ಲ. ಕಪ ಪ್ರಕೃತಿ ಇರೋ ಬೇಸಿಗೆಯಲ್ಲೂ ಸೇವನೆ ಮಾಡಬಹುದು, ಆದರೆ ಸಾಮಾನ್ಯವಾಗಿ ಪಿತ್ತ ಮತ್ತು ವಾತ ಪ್ರಕೃತಿ ಇರ್ತಕ್ಕಂಥವ್ರು ಚಳಿಗಾಲ ಅಥವಾ ಮಳೆಗಾಲದಲ್ಲಿ ಇದನ್ನ ಸೇವನೆ ಮಾಡೋದು ಬಹಳ ಒಳ್ಳೇದು. ಇನ್ನ ಇದನ್ನ ಚಕ್ಷುಷ ಅಂತ ಕರೀತಾರೆ. ಅಂದ್ರೆ ಕಣ್ಣಿಗೆ ಬಹಳ ಒಳ್ಳೇದು, ಚರ್ಮದ ಕಾಂತಿಯನ್ನ ಇದು ವೃದ್ಧಿಸುತ್ತೆ. ಪಿತ್ತ ಸಾಮ್ಯಾವಸ್ಥೆಯಲ್ಲಿದ್ರೆ ಚರ್ಮದ ಕಾಂತಿ ವೃದ್ಧಿಯಾಗುತ್ತೆ, ಯಾಕಂದ್ರೆ ಪಿತ್ತವೇ ಚರ್ಮದ ಕಾಂತಿಗೆ ಮೂಲ ಶಕ್ತಿ. ಪಿತ್ತ ಅಂದ್ರೆ ಅದು ರೋಗ ಅಲ್ಲ, ವಾತ ಅಂದ್ರೆ ಅದು ರೋಗ ಅಲ್ಲ, ಕಫ ಅಂದ್ರೆ ರೋಗ ಅಲ್ಲ. ಅದು ಸಾಮ್ಯಾವಸ್ಥೆಯಲ್ಲಿ ಇತ್ತು ಅಂದ್ರೆ ಶರೀರ ಧಾರಣೆ ಮಾಡ್ತದೆ, ಅದು ವಿಷಮ ಸ್ಥಿತಿ ತಲುಪ್ತಂದ್ರೆ ಶರೀರದಲ್ಲಿ ಅದು ರೋಗಗಳನ್ನು ಸೃಷ್ಟಿ ಮಾಡುತ್ತೆ. ಅದಕ್ಕೆ ಪಿತ್ತದ ಸಾಮ್ಯಾವಸ್ಥೆಗೆ ಬೆಳ್ಳುಳ್ಳಿ ಬಹಳ ಒಳ್ಳೇದು. ಬೆಳ್ಳುಳ್ಳಿಯನ್ನ ಕೆಲವು ಜನ ಸೇವನೆ ಮಾಡಬಾರದು ಅಂತ ಹೇಳ್ತಾರೆ.
4: ಸ್ನೇಹಿತರೆ ಕೇಳ್ತಾ ಇದ್ದೀರಲ್ವಾ, ಬೆಳ್ಳುಳ್ಳಿಯಲ್ಲಿ ಪಂಚರಸಗಳ ಒಂದು ಉಪಯೋಗ ಹೇಗಿರುತ್ತೆ ಅಂತ, ಈ ಬೆಳ್ಳುಳ್ಳಿಯನ್ನ ಯಾವ ಪ್ರಮಾಣದಲ್ಲಿ ಸೇವನೆ ಮಾಡಬೇಕು ಅನ್ನೋದನ್ನ ಕೂಡ ಸಾಕಷ್ಟು ವಿಷಯಗಳನ್ನ ತಿಳಿಸ್ತಾ ಇದ್ದಾರೆ ಯೋಗಗುರು ವೈದ್ಯಶ್ರೀ ಚನ್ನಬಸವಣ್ಣರವರು. ಹಾಗಾದ್ರೆ ಸ್ನೇಹಿತರೆ ಕೆಲವರಲ್ಲಿ ಸಾಕಷ್ಟು ಗೊಂದಲಗಳು ಕೂಡ ಇರುತ್ತೆ ಬೆಳ್ಳುಳ್ಳಿಯನ್ನ ಉಪಯೋಗ ಮಾಡಬಾರ್ದು ಅಂತ. ಹಾಗಾದ್ರೆ ಯಾರು ಬೆಳ್ಳುಳ್ಳಿಯನ್ನ ಸೇವನೆ ಮಾಡಬಾರ್ದು, ಯಾಕೆ ಮಾಡಬಾರ್ದು ಅನ್ನೋದನ್ನ ಯೋಗಗುರು ವೈದ್ಯಶ್ರೀ ಚನ್ನಬಸವಣ್ಣ ಅವರಿಂದ ಕೇಳೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
6: ನೋಡಿ ಮಿಸ್ಟರ್, ಆಸ್ ಎ ಡಾಕ್ಟರ್ ನಾನೇನ್ ಹೇಳ್ತೀನಿ ಅಂದ್ರೆ, ನಿಮ್ಮೆಲ್ಲ ಕಾಯಿಲೆಗಳಿಗೆ ಕಾರಣವಾಗಿರೋದು ನಿಮ್ಮ ದೇಹಕ್ಕೆ ಒಗ್ಗದ ಯಾವುದೋ ಹೊರಗಿನ, ಅಂದ್ರೆ ಜಂಕ್ ಫುಡ್ ನಿಂದ ಹೀಗಾಗಿದೆ.
7: ಡಾಕ್ಟ್ರೆ, ಹಾಗಾದ್ರೆ ದೇಹಕ್ಕೆ ಒಗ್ಗೋ ಫುಡ್ ಅಂದ್ರೆ ಯಾವುದು?
6: ನೋಡಿ, ನಾವ್ ಯಾವ ಊರಲ್ಲಿ ಇರ್ತೀವೋ ಆ ಊರಿನ ಸುತ್ತಮುತ್ತಲಿನ 30 ಕಿಲೋಮೀಟರ್ ಒಳಗೆ ಬೆಳೆಯುವ ಆಹಾರವನ್ನ ಸೇವಿಸಬೇಕು. ಹೊರ ದೇಶದ ಆಹಾರ ಪದ್ಧತಿಯನ್ನಾಗಲಿ, ಆಹಾರದ ವಸ್ತುವನ್ನಾಗಲಿ ಬಳಕೆ ಮಾಡೋದ್ರಿಂದ ನಮ್ಮ ಆರೋಗ್ಯ ಹಾಳಾಗುತ್ತೆ.
7: ಹಾಗಲ್ಲ ಡಾಕ್ಟ್ರೆ, ಫಾರಿನ್ ಇಂದ ಬರೋ ಎಷ್ಟೋ ಹಣ್ಣುಗಳಲ್ಲಿ ತುಂಬಾ ಪೌಷ್ಟಿಕಾಂಶ ಇರುತ್ತೆ, ಹೆಚ್ಚು ಉಪಯೋಗಿ ಕೂಡ.
6: ಅವೆಲ್ಲ ನಮ್ಮೂರಿನ ಹಾಲು, ಹಣ್ಣು, ತರಕಾರಿ, ಆಹಾರ ಸಾಮಗ್ರಿಗಳಲ್ಲೇ ಇವೆ. ನಾವದನ್ನ ಗುರುತಿಸಿಲ್ಲ ಅಷ್ಟೇ. ನಮ್ಮ ವಾಸದ ಸ್ಥಳದ ಸುತ್ತಮುತ್ತಲಿನ ಆಹಾರವನ್ನೇ ಬಳಸೋದ್ರಿಂದ ನಮ್ಮ ಲೈಫು ಚೆನ್ನಾಗಿರುತ್ತೆ, ಎಲ್ಲರ ಜೀವನ ಕೂಡ ಚೆನ್ನಾಗಿರುತ್ತೆ.
8: ಸಸ್ಟೈನಬಲ್ ಫುಡ್ ಸಿಸ್ಟಮ್, ಇದನ್ನು ಎಲ್ಲರೂ ಅಳವಡಿಸಿಕೊಳ್ಳಬೇಕು. ಸುಸ್ಥಿರ ಆಹಾರ ಪದ್ಧತಿಯಿಂದಾಗ ಮಾತ್ರ ಎಲ್ಲರೂ ಎಲ್ಲವೂ ಸುಭದ್ರವಾಗಿರುತ್ತದೆ.
6: ಹವಾಮಾನ ಬದಲಾವಣೆಯ ಪ್ರತಿಕೂಲ

0: ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣರವರು ಆರೋಗ್ಯದ ಸಂಜೀವಿನಿ ಅಂತ ಕರೆಯಲ್ಪಡುವಂತಹ ಬೆಳ್ಳುಳ್ಳಿಯ ಉಪಯೋಗದ ಬಗ್ಗೆ ತಿಳಿಸಿದರು. ಜೊತೆಗೆ ಔಷಧಿಯ ರೂಪದಲ್ಲಿ ಯಾವ ರೀತಿ ಸೇವನೆ ಮಾಡಬೇಕು ಬೆಳ್ಳುಳ್ಳಿಯನ್ನು ಅನ್ನೋದನ್ನು ಕೂಡ ತಿಳಿಸಿದರು. ಹಾಗೆ ಮತ್ತೊಂದು ವಿಷಯವನ್ನು ಹೇಳಿದರು ಸ್ನೇಹಿತರೆ, ಕೆಲವರು ಈ ಬೆಳ್ಳುಳ್ಳಿಯನ್ನು ಉಪಯೋಗ ಮಾಡಬಾರ್ದು ಅಂದರೆ ಸೇವನೆ ಮಾಡಬಾರ್ದು, ಸೇವನೆ ಮಾಡಿದ್ರೆ ಒಂದಿಷ್ಟು ಸಮಸ್ಯೆಗಳು ಕೂಡ ಆಗತ್ತೆ ಅನ್ನೋದನ್ನು ಹೇಳ್ತಾರೆ ಅನ್ನೋದನ್ನು ಹೇಳಿದರು ವೈದ್ಯಶ್ರೀ ಚನ್ನಬಸವಣ್ಣ ಅವರು. ಹಾಗಾದರೆ ಯಾರೆಲ್ಲ ಸೇವನೆ ಮಾಡಬಾರ್ದು, ಯಾಕೆ ಮಾಡಬಾರ್ದು ಅನ್ನೋದನ್ನು ವೈದ್ಯ ಶ್ರೀ ಚನ್ನಬಸವಣ್ಣ ಅವರಿಂದ ಕೇಳೋಣ.
1: ಬೆಳ್ಳುಳ್ಳಿಯನ್ನ ಕೆಲವು ಜನ ಸೇವನೆ ಮಾಡಬಾರ್ದು ಅಂತ ಹೇಳ್ತಾರೆ. ಆದರೆ ಇದನ್ನ ಯಾಕೆ ಸೇವನೆ ಮಾಡಬಾರ್ದು ಅಂತ ಹೇಳ್ತಾರೆ ಅಂದ್ರೆ, ಇದು ಕಾಮೋತ್ತೇಜನವಾಗಿ ಕೆಲಸ ಮಾಡುತ್ತೆ ಅಂತ ಹೇಳಿ ಹೇಳ್ತಾರೆ. ಆದರೆ ಔಷಧಿ ರೂಪದಲ್ಲಿ ಸೇವನೆ ಮಾಡಿ ತಪ್ಪಲ್ಲ. ನಾಲ್ಕು ಹೆಸರು ಸೇವನೆ ಮಾಡಿ ಅದನ್ನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದ್ರಿಂದ ಒಂದು ಔಷಧಿ ರೂಪದಲ್ಲಿ ಕೆಲಸ ಮಾಡುತ್ತೆ. ಹೆಚ್ಚಾಗಿ ಅಡಿಗೆಯಲ್ಲಿ ಬಳಸೋದ್ರಿಂದ ಅದು ಆ ರೀತಿ ಕೆಲಸ ಮಾಡುತ್ತೆ. ಆದರೆ ಸಾಮಾನ್ಯ ಜನರು ಇದನ್ನು ಬಳಸ್ಬೋದು, ಯಾಕಂದ್ರೆ ಕುಟುಂಬಸ್ಥರು, ಗಂಡ ಹೆಂಡತಿ ಸಂಬಂಧ ಇರತಕ್ಕಂಥವ್ರು ಇದರ ಆ ಒಂದು ಆಸಕ್ತಿಯ ಅವಶ್ಯಕತೆ ಇರ್ತದೆ ಅವರಿಗೆ. ಹಾಗೆ ಇದು ಬ್ರಹ್ಮಚಾರ್ಯ ಪಾಲನೆ ಮಾಡೋರಿಗೆ ಏನಂದ್ರೆ ಸ್ವಲ್ಪ ಆ ಒಂದು ಕಾಮಾಸಕ್ತಿಯನ್ನು ಹೆಚ್ಚಿಸುತ್ತೆ ಅಂತ ಹೇಳಿ ಅದರ ಪ್ರಯೋಗವನ್ನ ಮಾಡಬಾರದು ಅಂತ ಹೇಳ್ತಾರೆ. ಆದರೆ ಔಷಧಿ ರೂಪದಲ್ಲಿ ಪ್ರಯೋಗ ಮಾಡೋದೇನು ಕೆಟ್ಟದ್ದೇನಾಗೋದಿಲ್ಲ. ಔಷಧಿ ರೂಪದಲ್ಲಿ ಅಂದ್ರೆ ಅದರ ಹೆಸಳನ್ನು ಹಸಿ ಹಸಿದಾಗಿ ಒಂದ್ ಎರಡು ಮೂರು ಸೇವನೆ ಮಾಡೋದು. ಇನ್ನು ಆಹಾರದಲ್ಲಿ ಸೇವನೆ ಮಾಡೋದನ್ನ ನಾವು ನಾರ್ಮಲ್ ಆಗಿ ಬದುಕೋರು ಕುಟುಂಬಸ್ಥರು ಬಳಸ್ಬೋದು. ನಾನು ಬ್ರಹ್ಮಚರ್ಯವನ್ನೇ ಪಾಲನೆ ಮಾಡ್ತೇನೆ ಅಂತ ಹೇಳಿದ್ರೆ ಅವರು ಅದನ್ನ ಬಳಸಲಿಕ್ಕೆ ಹೋಗ್ಬಾರ್ದು. ಇದಿಷ್ಟು ಬೆಳ್ಳುಳ್ಳಿಯ ಉಪಯೋಗ ಪ್ರಯೋಜನಗಳು. ಆತ್ಮೀರೆ, ಬೆಳ್ಳುಳ್ಳಿ ಮತ್ತು ನಾಲ್ಕು ಬೆಳ್ಳುಳ್ಳಿ ಹಸುಳು, ಒಂದು ವಿಳ್ಯದೆಲೆ, ಒಂದೆರಡು ಕಾಳುಮೆಣಸು, ಸ್ವಲ್ಪ ಒಂದು ಅರ್ಧ ಚಮಚ ಹಸಿ ಅರಿಶಿನದ ಒಂದು ಪೇಸ್ಟ್ ಅನ್ನು ಹಾಕಿ ಸೇವನೆ ಮಾಡೋದ್ರಿಂದ ಅಗದಗದು ಹಾರ್ಟ್ ಅಲ್ಲಿ ಬ್ಲಾಕೇಜ್ ಆಗಿರ್ತದೆ, ಕಾರ್ನರಿ ಆರ್ಟರಿ ಬ್ಲಾಕೇಜಸ್ಗಳು, ಅದು ಬೇಗ ಕರಗುತ್ತೆ. ಅದು ಎಷ್ಟೋ ಜನರಿಗೆ ನಾವು ಇದನ್ನು ಪ್ರಯೋಗ ಮಾಡಿ ನೋಡಿದೆವು. ಹಾರ್ಟ್ ಅಲ್ಲಿ ಇರ್ತಕ್ಕಂಥ ಬ್ಲಾಕೇಜಸ್ ಅನ್ನು ಕರಗಿಸುವ ಶಕ್ತಿಯನ್ನು ಕೂಡ ನಾವು ಇದರಲ್ಲಿ ಕಾಣಬಹುದು ಬೆಳ್ಳುಳ್ಳಿಯಲ್ಲಿ. ಇನ್ನು ಬಿ ಪಿ ರಿವರ್ಸ್ ಮಾಡ್ಲಿಕ್ಕೆ ಕೂಡ ಇದನ್ನೇ ಹೇಳ್ತೇವೆ. ಕಾಶ್ಮೀರಿ ಬೆಳ್ಳುಳ್ಳಿ ಅಂತ ಬಹಳ ಒಳ್ಳೆಯದು, ಅದನ್ನ ಪ್ರಯೋಗ ಮಾಡೋದು ಬಿ ಪಿ ರಿವರ್ಸ್ ಮಾಡ್ಲಿಕ್ಕೆ ದಿ ಬೆಸ್ಟ್ ಔಷಧಿಯ ಕೆಲಸ ಮಾಡುತ್ತೆ. ಆಮೇಲೆ ಹಲ್ಲು ನೋವು ಇರುತ್ತೆ ಕೆಲವು ಜನರಿಗೆ, ತುಂಬಾ ಹಲ್ಲು ನೋವು ಇರೋರು ಅದೇ ಕಾಶ್ಮೀರಿ ಬೆಳ್ಳುಳ್ಳಿ ಆಗಿರ್ಬೋದು ಅಥವಾ ನಾರ್ಮಲ್ ಬೆಳ್ಳುಳ್ಳಿ, ಕಾಶ್ಮೀರಿ ಬೆಳ್ಳುಳ್ಳಿ ಬಹಳ ಒಳ್ಳೇದು, ಅದು ಒಂದೇ ಹೆಸಳು ಇರ್ತದೆ. ಅದನ್ನ ಜಜ್ಜಿ ಪೇಸ್ಟ್ ಮಾಡಿ ಅದರಲ್ಲಿ ಸ್ವಲ್ಪ ಒಂದು ಚಿಟಿಕೆ ಎರಡು ಚಿಟಿಕೆ ಪಟ್ಕದ ಪೌಡರ್ನ ಹಾಕಿ ಅದನ್ನ ಹಲ್ಲಿಗೆ ಎಲ್ಲಿ ನೋವಿದೆ ಅಲ್ಲಿ ಇಟ್ಕೊಂಡ್ರೆ ಕಂಪ್ಲೀಟ್ ಆಗಿ ಒಂದು 15-20 ನಿಮಿಷದ ಒಳಗಡೆ ನೋವು ಕಮ್ಮಿ ಆಗುತ್ತೆ. ಅದು ಋಣ ನಿವಾರಕ ಅಂದ್ರೆ ಕ್ರಿಮಿಗ್ನ. ನಮ್ಮ ಶರೀರದಲ್ಲಿ ಈ ಕ್ರಿಮಿ ರೋಗಗಳಂತ ಏನ್ ಬರ್ತಾವಲ್ಲ, ತಲೆ ಕೂದಲಿದ್ರಲಿಕ್ಕೂ ಅದೇ ಕಾರಣ ಅಲ್ವಾ, ಹಲವಾರು ಆರೋಗ್ಯದ ಸಮಸ್ಯೆಗಳು ಬರಲಿಕ್ಕೆ ಈ ಕ್ರಿಮಿ ರೋಗಗಳೇ ಕಾರಣ. ಇದು ವರ್ಮ್ಸ್ ಅನ್ನ ನಾಶ ಮಾಡುತ್ತೆ. ಯಾರಿಗೆ ಮಕ್ಕಳಿಗೆ ಜಂತುಳ ಆಗಿರ್ತದೆ ಅಂತವ್ರು ಮಕ್ಕಳಿಗೆ ಏನ್ ಮಾಡ್ಬೇಕಂದ್ರೆ ಒಂದ್ 4-5 ಬೆಳ್ಳುಳ್ಳಿ ಹೆಸರನ್ನು ಜಜ್ಜಿ ಅದರಲ್ಲಿ ಒಂದ್ ಸ್ವಲ್ಪ ಬೆಲ್ಲ ಹಾಕಿ ಬೆಲ್ಲ ಮತ್ತು ಬೆಳ್ಳುಳ್ಳಿಯನ್ನು ಜಜ್ಜಿ ಅದನ್ನ ಉಂಡೆ ಮಾಡಿ ಮಕ್ಕಳಿಗೆ ತಿನ್ನಿಸಿದ್ರೆ ಜಂತುಳುಗಳು ರಾತ್ರಿ ತಿನ್ನಿಸಿದ್ರೆ ಬೆಳಗ್ಗೆ ಅನ್ನಷ್ಟು ದಬ ದಬ ಬಿದ್ದು ಬಿಡ್ತವೆ. ಅಷ್ಟು ಅದ್ಭುತವಾದ ಋಣ ನಿವಾರಕ ಇದು. ಅದನ್ನೇ ಅದಕ್ಕೆ ಇದನ್ನ ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ಫಂಗಲ್, ಆಂಟಿ ಇನ್ಫ್ಲಾಮೇಟರಿ ಅಂತ ಹೇಳಿ ನಾವು ಕರಿತೇವೆ. ಅಷ್ಟು ಒಂದು ಒಳ್ಳೆಯ ಶಕ್ತಿಯನ್ನ ನಾವು ಈ ಬೆಳ್ಳುಳ್ಳಿಯಲ್ಲಿ ಕಾಣಬಹುದು, ಇದರ ಪ್ರಯೋಗ ಮಾಡಬಹುದು. ಹಾಗೂ ಎಲ್ಲಿ ನೋವಿರ್ತದೆ, ಎಲ್ಲಿ ಒಂದು ಇನ್ಫ್ಲಮೇಷನ್ ಇರ್ತವೆ, ಅಲ್ಲೂ ಕೂಡ ಬೆಳ್ಳುಳ್ಳಿಯನ್ನ ಜಜ್ಜಿ ಅದರ ಪೇಸ್ಟ್ ಅನ್ನ ಕೊಬ್ಬರಿ ಎಣ್ಣೆಯಲ್ಲಿ ಕುದಿಸಿ, 100 ಗ್ರಾಂ ಬೆಳ್ಳುಳ್ಳಿ ಪೇಸ್ಟ್ ಅನ್ನ 1/4 ಕೆಜಿ ಕೊಬ್ಬರಿ ಎಣ್ಣೆಯಲ್ಲಿ ಕುದಿಸಿ ಇಟ್ಕೊಂಡು ಆ ಎಣ್ಣೆಯನ್ನು ಹಚ್ತಾ ಬನ್ನಿ. ಜಾಯಿಂಟ್ ಪೇನು, ಆಮೇಲೆ ಅಲ್ಲಿರ್ತಕ್ಕಂಥ ಉರಿಯೂತದ ಸಮಸ್ಯೆ ಅದರಿಂದ ಕಮ್ಮಿ ಆಗ್ತದೆ. ಅದೇ ಎಣ್ಣೆನ ತಲೆ ಹಚ್ಚಿದ್ರೆ ತಲೆ ಹೊಟ್ಟು, ತಲೆ ಕೂದಲು ಸಮಸ್ಯೆ ಅದು ಕೂಡ ಕಡಿಮೆ ಆಗ್ತದೆ. ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ.
0: ಖಂಡಿತವಾಗ್ಲೂ ಬೆಳ್ಳುಳ್ಳಿಯಿಂದ ಇಷ್ಟೆಲ್ಲ ಉಪಯೋಗ ಇದೆ ಅಂದ್ರೆ ನಂಬಲೇಬೇಕು ಸ್ನೇಹಿತರೆ. ಬೆಳ್ಳುಳ್ಳಿಯನ್ನ ಯಾವ ಪ್ರಮಾಣದಲ್ಲಿ ಸೇವನೆ ಮಾಡಬೇಕು, ಯಾವ ರೀತಿ ಸೇವನೆ ಮಾಡಬೇಕು, ಯಾವ ಸಮಯದಲ್ಲಿ ಸೇವನೆ ಮಾಡಬೇಕು, ಯಾರು ಈ ಬೆಳ್ಳುಳ್ಳಿಯನ್ನು ಹೆಚ್ಚಾಗಿ ಉಪಯೋಗ ಮಾಡಬೇಕು, ಯಾರು ಹೆಚ್ಚಾಗಿ ಇದನ್ನು ಉಪಯೋಗ ಮಾಡಬಾರ್ದು ಅನ್ನೋದನ್ನು ಸಾಕಷ್ಟು ವಿಷಯಗಳನ್ನು ತುಂಬ ಚೆನ್ನಾಗಿ ಸ್ವವಿವರವಾಗಿ ತಿಳಿಸ್ಕೊಟ್ರು ವೈದ್ಯಶ್ರೀ ಚನ್ನಬಸವಣ್ಣರವರು. ಖಂಡಿತವಾಗ್ಲೂ ಸ್ನೇಹಿತರೆ, ಈ ಸಣ್ಣ ಸಣ್ಣ ಆಹಾರ ಪದಾರ್ಥಗಳಲ್ಲೇ ಅಡಗಿದೆ ದೊಡ್ಡ ಆರೋಗ್ಯದ ಗುಟ್ಟು. ಆದರೆ ಸ್ನೇಹಿತರೆ, ಯಾವ ಪ್ರಮಾಣದಲ್ಲಿ ಹೇಗೆ ಯಾವ ರೀತಿ ಸೇವನೆ ಮಾಡ್ತೀವಿ ಅನ್ನೋದು ಕೂಡ ನಮ್ಮೆಲ್ಲರಿಗೂ ಕೂಡ ಗೊತ್ತಿರಬೇಕು. ಯಾಕಂದರೆ ಆರೋಗ್ಯದಾಯಕ ಅಂತ ಯಥೇಚ್ಛವಾಗಿ ಯಾವುದೇ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡಲಿ,

0: ಅದರಿಂದ ವ್ಯತಿರಿಕ್ತ ಪರಿಣಾಮಗಳು ಕೂಡ ಉಂಟಾಗುತ್ತೆ. ಅದರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡು ಸೇವನೆ ಮಾಡಿದಾಗ ಮಾತ್ರ ಒಂದು ಉತ್ತಮ ರಿಸಲ್ಟ್ ಕೂಡ ಸಿಗತ್ತೆ ಅಲ್ವಾ. ಹಿತಮಿತ ಆಹಾರ ಆರೋಗ್ಯಕ್ಕೆ ಹಿತಕರ ಸುಖಕರ ಅಂತ ಹೇಳ್ತಾ ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ನೀವು ಕೂಡ ಈ ರೀತಿಯ ಹೆಲ್ತ್ ಟಿಪ್ಸ್ ಬಗ್ಗೆ ತಿಳಿಸ್ಬೋದು, ಬಾಣಂತಿ ಅಡುಗೆಗಳ ಬಗ್ಗೆ ತಿಳಿಸ್ಬೋದು, ಜೊತೆಗೆ ಕುರುಕಲು ತಿಂಡಿಗಳ ಬಗ್ಗೆ, ಸ್ವೀಟ್ಸ್ ಬಗ್ಗೆ, ವೆಜ್ ಆರ್ ನಾನ್ ವೆಜ್ ಯಾವುದೇ ಸ್ಪೆಷಲ್ ಅಡುಗೆಗಳಾಗಿರ್ಬೋದು. 9686096279 ಈ ಸಂಖ್ಯೆಗೆ ಮೆಸೇಜ್ ಮಾಡಿ ತಿಳಿಸಿದರೆ ನೀವು ತಿಳಿಸಿದಂತಹ ಸ್ಪೆಷಲ್ ರೆಸಿಪಿಗಳನ್ನು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತೀನಿ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ಅಡುಗೆಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ನಿಮ್ಮೂರಿನಲ್ಲಿ ಜಾತ್ರೆ, ಸಾಂಸ್ಕೃತಿಕ ಹಬ್ಬ ಅಥವಾ ಶಾಲಾ ಕಾಲೇಜಿನ ವಿಶೇಷ ಕಾರ್ಯಕ್ರಮಗಳಿವೆ?
2: ರಾಜಕೀಯೇತರ ಕಾರ್ಯಕ್ರಮಗಳು, ಅಪ್ಪಟ ಊರಿನ ಸಡಗರದ ಸಂಭ್ರಮವನ್ನ ಕ್ಷಣ ಮಾತ್ರದಲ್ಲಿ ಲಕ್ಷಾಂತರ ಜನರಿಗೆ ನಾವು ತಲುಪಿಸುತ್ತೇವೆ.
1: ವಿವರಗಳನ್ನು ಕೂಡಲೇ ವಾಟ್ಸ್ಆಪ್ ಮಾಡಿ 9686096279. ಸಂಖ್ಯೆ ಮತ್ತೊಮ್ಮೆ 9686096279.
2: ನಿಮ್ಮ ಊರಿನ ಸದ್ದು ಪ್ರಪಂಚಕ್ಕೆ ಕೇಳಿಸಲಿ.
3: ನಾವು ಮಕ್ಕಳು, ಮುಂದಿನ ಪ್ರಜೆಗಳು, ನಮಗೊಂದಿಷ್ಟು ಉಳಿಸಿ.
0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
4: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
5: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
6: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
7: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
8: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
1: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
9: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
10: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
9: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಬ್ರೋ, ಅವನಿಗಿನ್ನು 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
0: ಎಲ್ರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸುತ್ತಮುತ್ತ ಕಾರ್ಯಕ್ರಮ. ಪರಿಸರ ಅಧ್ಯಯನ ಕೇಂದ್ರ ಶಿವಮೊಗ್ಗ ಹಾಗೂ ರೋಟರಿ ಕ್ಲಬ್ ಶಿವಮೊಗ್ಗ ಉತ್ತರ ಇವರ ಸಂಯುಕ್ತಾಶ್ರಯದಲ್ಲಿ ದಸರಾ 2026 ಜೀವ ವೈವಿಧ್ಯತಾ ಶಿಬಿರವನ್ನು ಆಯೋಜಿಸಲಾಗಿದೆ. ಶಾಲಾ ಮಕ್ಕಳಿಗೆ ದಸರಾ ರಜೆಯನ್ನು ಉಪಯುಕ್ತವಾಗಿ ಹಾಗೂ ಪರಿಸರ ಸ್ನೇಹಿಯಾಗಿ ಕಳೆಯುವ ಉದ್ದೇಶದಿಂದ 2 ದಿನಗಳ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಶಿಬಿರವು 1 ರಿಂದ 2 ರವರೆಗೆ ಹಾಗೂ 3 ರಿಂದ 4 ರವರೆಗೆ ನಡೆಯಲಿದೆ. ಶಿಬಿರದಲ್ಲಿ ಚಟುವಟಿಕೆ ಆಧಾರಿತ ಕಲಿಕೆಗೆ ಹೆಚ್ಚಿನ ಒತ್ತು ನೀಡಲಾಗಿದ್ದು ಮಕ್ಕಳಿಗೆ ಪರಿಸರ ಮತ್ತು ಜೀವ ವೈವಿಧ್ಯದ ಬಗ್ಗೆ ಆಸಕ್ತಿದಾಯಕ ರೀತಿಯಲ್ಲಿ ತಿಳಿಸಿಕೊಡಲಾಗುತ್ತದೆ. ಶಿಬಿರದ ಪ್ರಮುಖ ಚಟುವಟಿಕೆಗಳಲ್ಲಿ ಔಷಧಿ ಸಸ್ಯಗಳೊಂದಿಗೆ ತಮ್ಮ ಪರಿಚಯ ಮಾಡಿಕೊಳ್ಳುವುದು, ಬ್ಯಾನರ್ ರಚನೆ, ಪರಿಸರ ಸಂಬಂಧಿ ರಸಪ್ರಶ್ನೆ, ನಕ್ಷತ್ರವನ, ರಾಶಿವನ ಹಾಗೂ ನವಗ್ರಹ ವನಗಳ ಪರಿಚಯ ಒಳಗೊಂಡಿವೆ. ಇದರ ಜೊತೆಗೆ ಜೀವ ವೈವಿಧ್ಯತಾ ಪಾರ್ಕ್ ಹಾಗೂ ಔಷಧಿ ವನಗಳ ಭೇಟಿ, ತುಂಗಾ ನದಿ ಅವಲೋಕನ, ನಾಣ್ಯ, ನೋಟು ಮತ್ತು ಅಂಚೆ ಚೀಟಿಯ ಪ್ರದರ್ಶನ ಹಾಗೂ ಮಕ್ಕಳಿಗಾಗಿ ಪರಿಸರ ಸ್ನೇಹಿ ಆಟಗಳು ಸೇರಿದಂತೆ ವಿವಿಧ ಚಟುವಟಿಕೆಗಳನ್ನು ಶಿಬಿರದಲ್ಲಿ ಅಳವಡಿಸಲಾಗಿದೆ. ಪ್ರಕೃತಿಯನ್ನು ಕೇವಲ ಪುಸ್ತಕಗಳಲ್ಲಿ ಓದುವುದಷ್ಟೇ ಅಲ್ಲದೆ ಪ್ರಕೃತಿಯೊಂದಿಗೆ ನೇರವಾಗಿ ಬೆರೆಯುವ ಮೂಲಕ ಕಲಿಯುವ ಅವಕಾಶವನ್ನು ಈ ಶಿಬಿರ ಮಕ್ಕಳಿಗೆ ಒದಗಿಸಲಿದೆ. ವಿದ್ಯಾರ್ಥಿಗಳು ಶಿಬಿರಕ್ಕೆ ಬರುವಾಗ ಪೆನ್ನು, ಪುಸ್ತಕ, 2 ದಿನಗಳಿಗೆ ಬೇಕಾಗುವ ಬಟ್ಟೆಗಳು ಹಾಗೂ ಬೆಡ್ಶೀಟ್ಗಳನ್ನು ತರಬೇಕು. ಹಾಗಾದರೆ ಈ ದಸರಾ ರಜೆಯನ್ನು ಪ್ರಕೃತಿಯೊಂದಿಗೆ ಕಳೆಯೋಣ, ಪರಿಸರವನ್ನು ಅರಿಯೋಣ, ಜೀವ ವೈವಿಧ್ಯವನ್ನು ಸಂರಕ್ಷಿಸುವ ಹೊಣೆಗಾರಿಕೆಯನ್ನು ಬೆಳೆಸಿಕೊಳ್ಳೋಣ. ದಸರಾ ಜೀವ ವೈವಿಧ್ಯತಾ ಶಿಬಿರ 2026 ಪರಿಸರ ಅಧ್ಯಯನ ಕೇಂದ್ರ ಶಿವಮೊಗ್ಗ ಹಾಗೂ ರೋಟರಿ ಕ್ಲಬ್ ಶಿವಮೊಗ್ಗ ಉತ್ತರ ಇವರ ಸಂಯುಕ್ತ ಆಶ್ರಯದಲ್ಲಿ ಈ ಶಿಬಿರ ನಡೆಯಲಿದೆ. ಮುಂದಿನ ವಿವರ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿರುವ ಕ್ರಿಕೆಟ್ ಪ್ರತಿಭೆಗಳಿಗೆ ಹೆಚ್ಚಿನ ಅವಕಾಶ ಕಲ್ಪಿಸುವ ಉದ್ದೇಶದಿಂದ ಕೆಎಸ್ಸಿಎ ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ ಹಲವು ಮೂಲಸೌಕರ್ಯ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳುತ್ತಿದೆ ಎಂದು ಕೆಎಸ್ಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಹೇಳಿದರು. ನವುಲೆ ಕೆಎಸ್ಸಿಎ ಮೈದಾನದಲ್ಲಿ ಒಳಾಂಗಣ ಕ್ರೀಡಾಂಗಣ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಅವರು, ಮಳೆಗಾಲದಲ್ಲಿ ಹೊರಾಂಗಣದಲ್ಲಿ ಕ್ರಿಕೆಟ್ ಆಡುವುದಕ್ಕೆ ಎದುರಾಗುವ ಸಮಸ್ಯೆಗಳನ್ನು ಗಮನದಲ್ಲಿಟ್ಟುಕೊಂಡು ಒಳಾಂಗಣ ಸೌಲಭ್ಯ ಒದಗಿಸಲಾಗುತ್ತಿದೆ. ಕರ್ನಾಟಕದಲ್ಲಿ ಸಾಕಷ್ಟು ಪ್ರತಿಭಾವಂತ ಕ್ರಿಕೆಟಿಗರಿದ್ದು ಅವರಿಗೆ ಉತ್ತಮ ತರಬೇತಿ ಮತ್ತು ಅಭ್ಯಾಸದ ಅವಕಾಶ ಕಲ್ಪಿಸುವುದು ಸಂಸ್ಥೆಯ ಉದ್ದೇಶ ಎಂದರು. ಒಳಾಂಗಣ ಕ್ರೀಡಾಂಗಣದ ನೀಲಿನಕ್ಷೆ ಸಿದ್ಧಗೊಂಡಿದ್ದು ಅದು 6 ತಿಂಗಳೊಳಗೆ ಕಾಮಗಾರಿ ಪೂರ್ಣಗೊಳಿಸುವ ನಿರೀಕ್ಷೆ ಇದೆ. ಒಳಾಂಗಣ ಕ್ರೀಡಾಂಗಣ ಸೌಲಭ್ಯದೊಂದಿಗೆ ಜಿಮ್, ಡ್ರೆಸ್ಸಿಂಗ್ ರೂಮ್, ಫೆವಿಲಿಯನ್ ಸೇರಿದಂತೆ ಅಗತ್ಯ ಮೂಲಸೌಕರ್ಯ ಅಭಿವೃದ್ಧಿಪಡಿಸಲಾಗುವುದು ಎಂದು ತಿಳಿಸಿದರು. ಶಿವಮೊಗ್ಗದ ಬಳಿಕ ಹುಬ್ಬಳ್ಳಿ ಮತ್ತು ಮೈಸೂರಿನಲ್ಲಿಯೂ ಒಳಾಂಗಣ ಕ್ರಿಕೆಟ್ಗೆ ಸೌಲಭ್ಯಗಳನ್ನು ಅಭಿವೃದ್ಧಿಪಡಿಸುವ ಉದ್ದೇಶವಿದೆ. ಶಿವಮೊಗ್ಗ ವಲಯದ ಹಾಸನ, ತುಮಕೂರು, ಗದಗ, ದಾವಣಗೆರೆ ಮತ್ತಿತರ ಕಡೆಗಳಲ್ಲಿಯೂ ಮೈದಾನ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿವೆ ಎಂದು ಹೇಳಿದರು. ಲೋಕಸಭಾ ಸದಸ್ಯ ಬಿವೈ ರಾಘವೇಂದ್ರ, ಕೆಎಸ್ಸಿಎ ವಲಯ ಸಂಚಾಲಕ ಡಿಎಸ್ ಅರುಣ್, ಶಾಸಕ ಎಸ್ಎನ್ ಚನ್ನಬಸಪ್ಪ, ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ, ಯಶವಂತ ನಾಯ್ಕ್, ಸುಕುಮಾರ್ ಪಾಟೀಲ್, ನಾಗೇಂದ್ರ ಪಂಡಿತ್ ಮುಂತಾದವರಿದ್ದರು. ಈ ಕ್ರೀಡಾಂಗಣವನ್ನು ಸಮಗ್ರ ಅಭಿವೃದ್ಧಿಪಡಿಸಲು ಎಲ್ಲಾ ರೀತಿಯ ಸಹಕಾರ ನೀಡಲಾಗುವುದು. ಅಮೃತ್ 2ರ ಯೋಜನೆಯಲ್ಲಿ ಕೆರೆ ಅಭಿವೃದ್ಧಿಗೆ 5 ಕೋಟಿ ರು ಮಂಜೂರಾಗಿದೆ. ಇದರ ಜತೆಗೆ ಪ್ರವೇಶ ನಿರ್ಗಮನ ವ್ಯವಸ್ಥೆ, ಮೂಲಸೌಕರ್ಯ ಅಭಿವೃದ್ಧಿ ಕಾರ್ಯಗಳನ್ನು ಒಟ್ಟಾಗಿ ಕೈಗೊಳ್ಳಬೇಕು. ಕೆಎಸ್ಸಿಎ ಕ್ರೀಡಾಂಗಣ ಹಾಗೂ ಕ್ರಿಕೆಟ್ ಪಿಚ್ ಎಂದರೆ ಶಿವಮೊಗ್ಗ ಎಂಬ ರೀತಿಯಲ್ಲಿ ಸಮಗ್ರ ಅಭಿವೃದ್ಧಿಗೆ ಗಮನ ನೀಡಬೇಕು ಎಂದು ಬಿವೈ ರಾಘವೇಂದ್ರ ಹೇಳಿದರು. ಕ್ರಿಕೆಟ್ ಆಸಕ್ತಿಗೆ ವಯಸ್ಸಿನ ಮಿತಿಯಿಲ್ಲ. ಮಾಜಿ ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪ ಹಾಗೂ ಸಿದ್ದರಾಮಯ್ಯ ರಾಜಕೀಯ ಒತ್ತಡಗಳ ನಡುವೆಯೂ ಕ್ರಿಕೆಟ್ ಪಂದ್ಯಾವಳಿಗಳನ್ನು ವೀಕ್ಷಿಸುತ್ತಿದ್ದುದನ್ನು ನಾನು ಗಮನಿಸಿದ್ದೇನೆ. ಇಲ್ಲಿ ಒಳಾಂಗಣ ಕ್ರೀಡಾಂಗಣದ ಅಗತ್ಯವಿತ್ತು. ಡಿಎಸ್ ಅರುಣ್ ಮುಂದಾಳತ್ವದಲ್ಲಿ ಇದು ಕಾರ್ಯಗತವಾಗುತ್ತಿರುವುದು ಸಂತೋಷದ ಸಂಗತಿ. ಮಲೆನಾಡಿನ ಶಿಖರಕ್ಕೆ ಮತ್ತೊಂದು ಗರಿಯನ್ನಿಟ್ಟಂತೆ ಈ ಒಳಾಂಗಣ ಕ್ರೀಡಾಂಗಣದ ಯೋಜನೆ ರೂಪುಗೊಂಡಿದೆ ಎಂದು ಹೇಳಿದರು. ಬೆಂಗಳೂರಿಗೆ ಮಾತ್ರ ಕ್ರಿಕೆಟ್ನ ಅಭಿವೃದ್ಧಿ ಸೀಮಿತವಾಗಬಾರದು. ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿಯೂ ಪ್ರತಿಭೆ ಮತ್ತು ಸಾಮರ್ಥ್ಯವಿದೆ. ಆದ್ದರಿಂದ ವಿವಿಧ ಜಿಲ್ಲೆಗಳಲ್ಲಿ ಅಕಾಡೆಮಿಗಳನ್ನು ಸ್ಥಾಪಿಸಿ ಸ್ಥಳೀಯ ಪ್ರತಿಭಾವಂತ ಆಟಗಾರರಿಗೆ ತರಬೇತಿ ಹಾಗೂ ಹೆಚ್ಚಿನ ಅವಕಾಶ ಕಲ್ಪಿಸುವುದು ಕೆಎಸ್ಸಿಎ ಉದ್ದೇಶ. ಮುಂದಿನ ಹಂತದಲ್ಲಿ ವಿವಿಧ ಪ್ರದೇಶಗಳಲ್ಲಿ ಸ್ಯಾಟಲೈಟ್ ಅಕಾಡೆಮಿಗಳನ್ನು ಸ್ಥಾಪಿಸುವ ಯೋಜನೆಯೂ ಇದೆ ಎಂದು ವೆಂಕಟೇಶ್ ಪ್ರಸಾದ್ ಹೇಳಿದರು. ವಿವಿಧ ವಲಯಗಳಲ್ಲಿರುವ ಆಟಗಾರರು ಹೆಚ್ಚಿನ ಸ್ಪರ್ಧಾತ್ಮಕ ಮನೋಭಾವ ಬೆಳೆಸಿಕೊಳ್ಳಬೇಕು. ಬೆಂಗಳೂರು ಸೇರಿದಂತೆ ವಿವಿಧೆಡೆ ತೆರಳಿ ಹೆಚ್ಚಿನ ಸ್ಪರ್ಧೆ ಎದುರಿಸುವ ಅನುಭವ ಪಡೆಯಬೇಕು. ಇದರಿಂದ ರಾಜ್ಯಮಟ್ಟದಲ್ಲಿ ಹೆಚ್ಚಿನ ಆಟಗಾರರು ಹೊರಹೊಮ್ಮಲು ಸಾಧ್ಯವಾಗಲಿದೆ ಎಂದರು. ಮುಂದಿನ ವಿವರ. ಸಂಸ್ಕಾರ ಇಲ್ಲದ ಶಿಕ್ಷಣ ವ್ಯರ್ಥ. ಪ್ರತಿಯೊಬ್ಬರೂ ಮೌಲ್ಯಗಳನ್ನು ಅಳವಡಿಸಿಕೊಂಡು ಮುನ್ನಡೆಯಬೇಕು ಎಂದು ಜಡೆ ಸಂಸ್ಥಾನ ಮಠದ ಶ್ರೀ ಮಹಾಂತ ಸ್ವಾಮೀಜಿ ಹೇಳಿದರು. ಮುರುಘಾ ಮಠದಲ್ಲಿ ಏರ್ಪಡಿಸಿದ್ದ ಮಾಸಿಕ ಶಿವಾನುಭವ ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದ ಶಿಕ್ಷಕರನ್ನು ಸನ್ಮಾನಿಸಿ ಮಾತನಾಡಿ, ಗುರುಕುಲದ ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳಿಗೆ ಕಲಿಕೆ ಜತೆಯಲ್ಲಿ ಬದುಕಿನ ಸಂಸ್ಕಾರ ಹೇಳಿಕೊಡುತ್ತಿದ್ದರು. ಇಂದಿನ ಕಾಲಘಟ್ಟದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಬೆಳವಣಿಗೆಯಿಂದ ಮಕ್ಕಳು ಹಿಂದಿನ ತಲೆಮಾರಿಗಿಂತ ವಿಭಿನ್ನವಾಗಿದ್ದು ಗ್ರಹಿಕೆ ಶಕ್ತಿ ಹೆಚ್ಚಿದೆ. ಅದನ್ನು ಒಳ್ಳೆಯ ರೀತಿ ಬೆಳೆಸಿಕೊಳ್ಳಬೇಕು ಎಂದು ತಿಳಿಸಿದರು. ಮಕ್ಕಳಿಗೆ ಶಿಕ್ಷಣದ ಜತೆಯಲ್ಲಿ ಪಾಲಕರು ಉತ್ತಮ ಸಂಸ್ಕಾರ ನೀಡಬೇಕು. ಇದರಿಂದ ಸದೃಢ ಸಮಾಜ ನಿರ್ಮಾಣವಾಗಲು ಸಾಧ್ಯ. ಇಂದಿನ ಒತ್ತಡದ ಕರ್ತವ್ಯದ ನಡುವೆ ಶಿಕ್ಷಕರು ಮಕ್ಕಳ ಪ್ರಗತಿಗೆ ಶ್ರಮಿಸುತ್ತಿದ್ದಾರೆ ಎಂದರು. ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದ ಜಗದೀಶ್ ಕಾಳೇರ್, ಹಾಲೇಶ್ ನವುಲೆ, ಕೆಎಸ್ ಜಗದೀಶ್, ರಾಜಶೇಖರ್ ಅವರನ್ನು ಸನ್ಮಾನಿಸಲಾಯಿತು. ಅಕ್ಕನ ಬಳಗದ ಅಧ್ಯಕ್ಷೆ ರೇಖಾ ಜಗದೀಶ್, ಕನ್ನಡ ಸಾಂಸ್ಕೃತಿಕ ವೇದಿಕೆ ತಾಲೂಕು ಅಧ್ಯಕ್ಷ ಶಂಕರ್ ಶೇಠ್, ಪ್ರಮುಖರಾದ ಅಶೋಕ್, ಡಿ ಶಿವಯೋಗಿ, ರೇಣುಕಮ್ಮಗೌಳಿ ಇತರರಿದ್ದರು. ಇಂತಹ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಸಮಾಜದ ಅಭಿವೃದ್ಧಿಯಲ್ಲಿ ಅಭಿಯಂತರರ ಪಾತ್ರ ಪ್ರಮುಖವಾಗಿದೆ. ಕೌಶಲದ ಮೂಲಕ ದೇಶದ ಪ್ರಗತಿಗೆ ಕೊಡುಗೆ ನೀಡುತ್ತಿದ್ದಾರೆ ಎಂದು ಲಯನ್ಸ್ ಸಾಗರ ಶ್ರೀಗಂಧ ಅಧ್ಯಕ್ಷೆ ಸರಸ್ವತಿ ನಾಗರಾಜ್ ಹೇಳಿದರು. ಲಯನ್ಸ್ ಸಾಗರ ಶ್ರೀಗಂಧ ಸಂಸ್ಥೆಯಿಂದ ಆಯೋಜಿಸಿದ್ದ ಅಭಿಯಂತರ ದಿನಾಚರಣೆಯಲ್ಲಿ ಮಾತನಾಡಿ, ಪ್ರತಿಯೊಬ್ಬರಿಗೂ ವಿಜ್ಞಾನ ತಂತ್ರಜ್ಞಾನದ ಅರಿವು ಅಗತ್ಯ. ನಮ್ಮ ಯೋಜನೆ ಮತ್ತು ಯೋಜನೆ ಅಭಿವೃದ್ಧಿ ಪರ, ಸಮಾಜದ ಸಮಗ್ರ ಏಳಿಗೆ ಪರ ಇರಬೇಕು. ಅಭಿಯಂತರರು ಮಾಡುವ ಕೆಲಸವನ್ನು ಗುರುತಿಸಿ ಲಯನ್ಸ್ ಪ್ರೋತ್ಸಾಹಿಸುತ್ತಿದೆ ಎಂದು ತಿಳಿಸಿದರು. ಅಭಿಯಂತರರ ಎಂಎನ್ ಅಮಿತ್ ಮಾತನಾಡಿ, ನಿರಂತರ ಅಧ್ಯಯನ, ಹೊಸ ಆವಿಷ್ಕಾರಗಳ ಬಗ್ಗೆ ಅಭಿಯಂತರರು ಯೋಚಿಸಬೇಕು, ಜನರಿಗೆ ಅವಶ್ಯವಿರುವ ಯೋಜನೆ ರೂಪಿಸಬೇಕು ಎಂದರು. ಮಹಾಬಲೇಶ, ಎನ್ಆರ್ ವಿನಯ್, ಯಶೋಧ, ಚಂದ್ರಪ್ಪ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮುಂದಿನ ವಿವರ. ನಾಡಿನ ಕಲೆ, ಸಾಹಿತ್ಯ, ಸಂಸ್ಕೃತಿ ಪ್ರೋತ್ಸಾಹಿಸುವ ಕಾರ್ಯ ಶ್ಲಾಘನೀಯ ಎಂದು ಸಾಹಿತಿ ಎಂಎನ್ ಸುಂದರರಾಜ್ ಹೇಳಿದರು. ಭೂಮಿಕಾ ವೇದಿಕೆಯಿಂದ ಆಯೋಜಿಸಿದ್ದ ರಜತ ಮಹೋತ್ಸವ ಸಮಾರೋಪದಲ್ಲಿ ಮಾತನಾಡಿ, 25 ವರ್ಷದಿಂದ ವೇದಿಕೆ ನಿರಂತರವಾಗಿ ಕಾರ್ಯಕ್ರಮ ನಡೆಸಿಕೊಂಡು ಬರುತ್ತಿದೆ. ಬರಹಗಾರರು, ಹಾಸ್ಯ ಕಲಾವಿದರು, ಲೇಖಕರು, ಸಾಹಿತಿಗಳು, ಯಕ್ಷಗಾನ ಕಲಾವಿದರಿಗೆ ಅವಕಾಶ ಒದಗಿಸಿದೆ. 25 ವರ್ಷ ಸಂಸ್ಥೆ ಬೆಳೆಸಿ ಮುನ್ನಡೆಸುವುದು ಕಷ್ಟದ ಕೆಲಸ. ಪ್ರಸ್ತುತ ಡಾ ಕೃಷ್ಣ ಎಸ್ ಭಟ್ ಅವರು ಜವಾಬ್ದಾರಿ ನಿಭಾಯಿಸುತ್ತಿದ್ದಾರೆ ಎಂದು ತಿಳಿಸಿದರು. ಹಾಸ್ಯ ಸಾಹಿತಿ ಎನ್ ರಾಮನಾಥ್ ಹಾಸ್ಯ ಕಾರ್ಯಕ್ರಮ ನಡೆಸಿದರು. ಭೂಮಿಕಾ ವೇದಿಕೆ ಅಧ್ಯಕ್ಷ ಡಾ ಕೃಷ್ಣ ಎಸ್ ಭಟ್, ಮನೋವೈದ್ಯ ಕೆಆರ್ ಶ್ರೀಧರ್, ಡಾ ವೀಣಾ ಭಟ್ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮುಂದಿನ ವಿವರ. ಕೊಲೆಸ್ಟ್ರಾಲ್ ಮಟ್ಟ ಕಡಿಮೆಯಾಗುತ್ತದೆಂದು ಸುಳ್ಳು ಭರವಸೆ ನೀಡಿ ವಾಟರ್ ಪ್ಯೂರಿಫೈಯರ್ ಮಾರಾಟ ಮಾಡಿ ಸೇವಾ ನ್ಯೂನತೆ ಎಸಗಿದ ಪ್ರಕರಣದಲ್ಲಿ ಗ್ರಾಹಕರಿಗೆ ಸೂಕ್ತ ಪರಿಹಾರ ನೀಡುವಂತೆ ಶಿವಮೊಗ್ಗ ಜಿಲ್ಲಾ ಗ್ರಾಹಕ ವ್ಯಾಜ್ಯಗಳ ಪರಿಹಾರ ಆಯೋಗವು ಕಂಪನಿ ಮತ್ತು ಅದರ ಡಿಸ್ಟ್ರಿಬ್ಯೂಟರ್ಗಳಿಗೆ ಆದೇಶಿಸಿದೆ. ಗೋಪಾಳದ ಸ್ವಾಮಿ ವಿವೇಕಾನಂದ ಬಡಾವಣೆ ನಿವಾಸಿಯೊಬ್ಬರು 2024 ಜೂನ್ 12 ಕಂಪನಿಯೊಂದರ ವಿತರಕರಾದ ಶಿವಮೊಗ್ಗದ ಬಸವಣ್ಣ ಹಾಗೂ ಮೈಸೂರಿನ ಕೆ ಅರುಣ್ ಕುಮಾರ್ ಮೂಲಕ 2.77 ಲಕ್ಷ ರೂಪಾಯಿ ನೀಡಿ ವಾಟರ್ ಪ್ಯೂರಿಫೈಯರ್ ಖರೀದಿಸಿದ್ದರು. ಈ ಯಂತ್ರದ ನೀರನ್ನು 1 ತಿಂಗಳು ಉಪಯೋಗಿಸಿದರೆ ದೇಹದಲ್ಲಿನ ಕೊಲೆಸ್ಟ್ರಾಲ್ ಮಟ್ಟ ಕಡಿಮೆಯಾಗುತ್ತದೆ. ಕಡಿಮೆಯಾಗದಿದ್ದರೆ ಯಂತ್ರ ವಾಪಸ್ ಪಡೆದು ಹಣ ಹಿಂದಿರುಗಿಸಲಾಗುವುದು ಎಂದು ವಿತರಕರು ಭರವಸೆ ನೀಡಿದ್ದರು. ಆದರೆ ದೂರುದಾರರು ನೀರು ಬಳಸಿದ ನಂತರ ವೈದ್ಯಕೀಯ ತಪಾಸಣೆ ಮಾಡಿಸಿದಾಗ ಕೊಲೆಸ್ಟ್ರಾಲ್ ಮಟ್ಟ ಕಡಿಮೆಯಾಗದೆ ಹೆಚ್ಚಾಗಿತ್ತು. ಈ ಬಗ್ಗೆ ವಿತರಕರನ್ನು ಸಂಪರ್ಕಿಸಿದಾಗ ಯಂತ್ರ ವಾಪಸ್ ಪಡೆದು ಪೂರ್ತಿ ಹಣ ನೀಡುವ ಬದಲು ಕೇವಲ 12,350 ರೂಪಾಯಿ ಜಮಾ ಮಾಡಿದ್ದರು. ಉಳಿದ ಹಣಕ್ಕಾಗಿ ಹಲವು ಬಾರಿ ಮನವಿ ಮಾಡಿದರು ಹಾಗೂ ನೋಟಿಸ್ ನೀಡಿದರೂ ಸ್ಪಂದಿಸದ ಕಾರಣ ಗ್ರಾಹಕರ ಆಯೋಗದ ಮೆಟ್ಟಲೇರಿದ್ದರು. ದೂರುದಾರರು ಮತ್ತು ಎದುರುದಾರರು ಸಲ್ಲಿಸಿದ ದಾಖಲೆಗಳನ್ನು ಪರಿಶೀಲಿಸಿ ಜಿಲ್ಲಾ ಗ್ರಾಹಕ ಆಯೋಗದ ಅಧ್ಯಕ್ಷ ಟಿ ಶಿವಣ್ಣ ಹಾಗೂ ಸದಸ್ಯ ಬಿಡಿ ಯೋಗಾನಂದ್ ಬಾಂಡ್ಯ ಅವರಿಂದ ಪೀಠವು ಕಂಪನಿಯ ನೀಡಿರುವ ಭರವಸೆಯಂತೆ ನಡೆದುಕೊಳ್ಳದೆ ಸೇವಾ ನ್ಯೂನತೆ ಎಸಗಿದೆ ಎಂದು ತೀರ್ಮಾನಿಸಿದೆ. ಅಲ್ಲದೆ ಗ್ರಾಹಕರಿಗೆ 2,64,650 ರೂಪಾಯಿಗಳು ಆದೇಶವಾದ 45 ದಿನದೊಳಗೆ ವಿತರಕರು ವಾಪಸ್ ನೀಡಬೇಕು. ತಪ್ಪಿದಲ್ಲಿ 9%ರ ಬಡ್ಡಿಯೊಂದಿಗೆ ಪಾವತಿಸಬೇಕು. ಮಾನಸಿಕ ವೇದನೆಗೆ 30,000 ರೂಪಾಯಿ ಹಾಗೂ ದೂರಿನ ಖರ್ಚು ವೆಚ್ಚಕ್ಕಾಗಿ 10,000 ರೂಪಾಯಿ ಅನ್ನು ಆದೇಶವಾದ 45 ದಿನದೊಳಗೆ ಪಾವತಿಸತಕ್ಕದ್ದು. ತಪ್ಪಿದಲ್ಲಿ 10%ರ ಬಡ್ಡಿ ಸೇರಿಸಿ ಪೂರ್ಣ ಹಣ ಪಾವತಿಸುವವರೆಗೆ ನೀಡಬೇಕು ಎಂದು ಆದೇಶಿಸಿದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ ಗಳನ್ನ ಕೊಡ್ತೀವಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ವಿರಾಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ಜನರ ಮನೆ ಬಾಗಿಲಿಗೆ ತೆರಳಿ ಸರ್ಕಾರದ ಯೋಜನೆಗಳನ್ನು ಅರ್ಹರಿಗೆ ತಲುಪಿಸುವಲ್ಲಿ ನಿರತರಾಗಿರುವ ಅಂಗನವಾಡಿ, ಆಶಾ ಹಾಗೂ ಆರೋಗ್ಯ ಕಾರ್ಯಕರ್ತರ ಶ್ರಮ ಶ್ಲಾಘನೀಯ ಎಂದು ಶಿವಮೊಗ್ಗ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಹೇಳಿದರು. ಶಿವಮೊಗ್ಗ ಜಿಲ್ಲಾಡಳಿತದಿಂದ ಶಿವಮೊಗ್ಗ ನಗರದ ಸರ್ಕಾರಿ ನೌಕರರ ಭವನದಲ್ಲಿ ಏರ್ಪಡಿಸಿದ್ದ ರಾಷ್ಟೀಯ ಪೋಷಣ್ ಮಾಸಾಚರಣೆ ಹಾಗೂ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯ ಅಭಿಯಾನ ಉದ್ಘಾಟಿಸಿ ಮಾತನಾಡಿದ ಅವರು, ವಿವಿಧ ಕೊರತೆಗಳು ಮತ್ತು ಕೆಲಸದ ಒತ್ತಡಗಳ ನಡುವೆಯೂ ಸಿಬ್ಬಂದಿ ಹೆಗಲಿಗೆ ಹೆಗಲು ಕೊಟ್ಟು ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದರು. ಮಹಿಳೆಯರು ಮಕ್ಕಳಲ್ಲಿ ಪೌಷ್ಟಿಕಾಂಶದ ಮಹತ್ವ, ಆರೋಗ್ಯಕರ ಜೀವನ ಶೈಲಿ ಮತ್ತು ಅಪೌಷ್ಟಿಕತೆಯ ನಿವಾರಣೆಯ ಬಗ್ಗೆ ಜಾಗೃತಿ ಮೂಡಿಸುವುದು, ಪೋಷಣ್ ಅಭಿಯಾನ ಸೇರಿ ಇಲಾಖೆಯ ಎಲ್ಲಾ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತೆಯರು ತೊಡಗಿಸಿಕೊಂಡಿರುವುದು ಉತ್ತಮ ಬೆಳವಣಿಗೆ ಎಂದು ಹೇಳಿದರು. ಕಲೆ, ಕ್ರೀಡೆ, ನಾವೀನ್ಯತೆ ಹಾಗೂ ತಾಂತ್ರಿಕ ಕ್ಷೇತ್ರಗಳಲ್ಲಿ ಅಸಾಧಾರಣ ಸಾಧನೆ ಮಾಡಿದ ಮಕ್ಕಳನ್ನು ಗೌರವಿಸಲಾಯಿತು. ಗರ್ಭಿಣಿಯರಿಗೆ ಸೀಮಂತ ನಡೆಸಲಾಯಿತು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕಿ ಭಾರತಿ ಆರ್ ಬಣಕಾರ್, ಸಿಮ್ಸ್ ವೈದ್ಯಕೀಯ ಅಧೀಕ್ಷಕ ಡಾ ಬಿಡಿ ತಿಮ್ಮಪ್ಪ, ಡಿಎಚ್ಒ ಡಾ ನಟರಾಜ್, ಜಿಲ್ಲಾ ನಿರೂಪಣಾಧಿಕಾರಿ ಟಿಎನ್ ಕವಿತಾ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿ ಶಶಿರೇಖಾ ಹಾಗೂ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಗಂಗೂಬಾಯಿ ಉಪಸ್ಥಿತರಿದ್ದರು. ಮುಂದಿನ ವಿವರ. ರೈತರು ಕೃಷಿಯಿಂದ ವಿಮುಖರಾದರೆ ನಾಡಿಗೆ ಸಂಕಷ್ಟ ಎದುರಾಗಲಿದೆ ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ಹೇಳಿದರು. ಕೃಷಿ ಪತ್ತಿನ ಸಹಕಾರ ಸಂಘದ ಸುವರ್ಣ ಮಹೋತ್ಸವ ಸಮಾರಂಭ ಉದ್ಘಾಟಿಸಿ ಮಾತನಾಡಿ, ಸಹಕಾರ ಸಂಘದ ಮೂಲಕ ರೈತರ ಅಭಿವೃದ್ಧಿಗೆ ಆರ್ಥಿಕ ನೆರವು ಹಾಗೂ ರಿಯಾಯಿತಿ ದರದಲ್ಲಿ ಕೃಷಿ ಉತ್ಪನ್ನಗಳು ದೊರೆಯುತ್ತದೆ. ಸಂಘದ ಆರ್ಥಿಕ ಪರಿಸ್ಥಿತಿ ಉತ್ತಮಪಡಿಸಲು ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಎಂದು ತಿಳಿಸಿದರು. ಡಿಸಿಸಿ ಬ್ಯಾಂಕ್ನಿಂದ ಸಂಘಗಳಿಗೆ ಬೇಕಾಗುವ ಹಣಕಾಸಿನ ನೆರವು ನೀಡಲು ಸಾಧ್ಯವಾಗುತ್ತಿಲ್ಲ. ಕೇಂದ್ರ ಸರ್ಕಾರದ ನಬಾರ್ಡ್ನಿಂದ ಬರಬೇಕಿದ್ದ 200 ಕೋಟಿ ರೂ ಹಣ ಬಿಡುಗಡೆ ಮಾಡಿಲ್ಲ ಎಂದು ತಿಳಿಸಿದರು. ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಆರ್ಎಂ ಮಂಜುನಾಥ್ ಗೌಡ ಮಾತನಾಡಿ, ರೈತರು ಸಂಘದ ಮೂಲಕ ಆರ್ಥಿಕ ನೆರವು ಪಡೆಯಬೇಕು. ಶಿವಮೊಗ್ಗ ಡಿಸಿಸಿ ಬ್ಯಾಂಕ್ ಮೂಲಕ 1.11 ಲಕ್ಷ ರೈತರಿಗೆ ಬೆಳೆ ಸಾಲ ವಿತರಿಸಲಾಗಿದೆ. ಸಂಘವು ಶಿಸ್ತಿನ ಆಡಳಿತ ಮತ್ತು ಉತ್ತಮ ವ್ಯವಹಾರ ಮೂಲಕ ಲಾಭದಾಯಕವಾಗಿ ಬೆಳೆಯುತ್ತದೆ ಎಂದು ಹೇಳಿದರು. ಉಡುಪಿ ಜಿಲ್ಲಾ ವಾಣಿಜ್ಯ ತೆರಿಗೆ ಆಯುಕ್ತ ಹೊಳಿಯಪ್ಪ, ಸಂಘದ ಅಧ್ಯಕ್ಷ ಅಮೃತರಾಜ್, ಉಪಾಧ್ಯಕ್ಷೆ ಚಂದ್ರಕಲಾ, ಡಿಸಿಸಿ ಬ್ಯಾಂಕ್ ವ್ಯವಸ್ಥಾಪಕ ಲೋಕೇಶ್, ಕಾರ್ಯದರ್ಶಿ ಜಯಕುಮಾರ್, ನಿರ್ದೇಶಕ ಟಿಕೆ ಹನುಮಂತಪ್ಪ, ಎಂಎಲ್ ಗಣಪತಿ, ಲೋಕಪ್ಪ, ಆಶಾ, ನಾಗಮಣಿ, ಕಿರಣ್, ಪರಶುರಾಮ್, ನಾಗೇಂದ್ರ, ಮಂಜುನಾಥ್, ಲಿಂಗರಾಜ್ ಇತರರಿದ್ದರು. ಮುಂದಿನ ವಿವರ. ಕೆಲ ತಿಂಗಳ ಹಿಂದೆ ಮಲೆನಾಡು ಹಾಗೂ ಕರಾವಳಿ ಜಿಲ್ಲೆಗಳಲ್ಲಿ ತೀವ್ರ ಸಂಚಲನ ಮೂಡಿಸಿದ್ದ ಹೈಕೋರ್ಟ್ ಸಂಚಾರಿ ಪೀಠ ಸ್ಥಾಪನೆ ಸಂಗತಿ ಮತ್ತೆ ಮುನ್ನೆಲೆಗೆ ಬಂದಿದೆ. ಪೀಠ ಸ್ಥಾಪನೆಗೆ ಸಂಬಂಧಿಸಿ ಮಹತ್ವದ ಪ್ರಕ್ರಿಯೆ ನಡೆದಿದ್ದು ಪರಿಶೀಲನಾ ಸಮಿತಿ ನೇಮಕವಾಗಿದೆ. ಮಧ್ಯ ಕರ್ನಾಟಕ ಹಾಗೂ ಕರಾವಳಿ ಜಿಲ್ಲೆಗಳಿಗೆ ಭೇಟಿ ನೀಡಿ ಹೈಕೋರ್ಟ್ ಸಂಚಾರಿ ಪೀಠವನ್ನು ಎಲ್ಲಿ ಸ್ಥಾಪಿಸಬೇಕೆಂಬ ಬಗ್ಗೆ ವಕೀಲರು ಸೇರಿ ವಿವಿಧ ಸಂಘ ಸಂಸ್ಥೆಗಳು ಸಾರ್ವಜನಿಕರ ಅಭಿಪ್ರಾಯ ಆಲಿಸಿ ಸಮಗ್ರ ವರದಿ ನೀಡುವಂತೆ ಹೈಕೋರ್ಟ್ನ 3 ನ್ಯಾಯಮೂರ್ತಿಗಳನ್ನು ಒಳಗೊಂಡ ಸಮಿತಿಯನ್ನು ಮುಖ್ಯ ನ್ಯಾಯಾಧೀಶರ ನಿರ್ದೇಶನದ ಪ್ರಕಾರ ರಚಿಸಲಾಗಿದೆ. ಕರಾವಳಿಯ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳನ್ನು ಸೇರಿಸಿಕೊಂಡು ಹೈಕೋರ್ಟ್ ಸಂಚಾರಿ ಪೀಠ ಸ್ಥಾಪಿಸಬೇಕು. ಇದಕ್ಕೆ ನೆರೆಯ ಜಿಲ್ಲೆಗಳಾದ ಕೊಡಗು, ಚಿಕ್ಕಮಗಳೂರು ಹಾಗೂ ಶಿವಮೊಗ್ಗವನ್ನು ಸೇರಿಸಿಕೊಳ್ಳಬೇಕೆಂಬುದು ಕರಾವಳಿ ಭಾಗದವರ ವಾದವಾಗಿತ್ತು. ಇದಕ್ಕೆ ಶಿವಮೊಗ್ಗದ ವಕೀಲರು ಸೇರಿ ಅನೇಕ ಗಣ್ಯರು ಒಪ್ಪಿರಲಿಲ್ಲ. ಮಧ್ಯ ಕರ್ನಾಟಕವನ್ನು ಗಮನದಲ್ಲಿರಿಸಿಕೊಂಡು ಶಿವಮೊಗ್ಗದಲ್ಲೇ ಸಂಚಾರಿ ಪೀಠ ಸ್ಥಾಪಿಸಬೇಕೆಂದು ಆಗ್ರಹಿಸಿದರು. ಶಿವಮೊಗ್ಗದಲ್ಲೇ ಹೈಕೋರ್ಟ್ ಸಂಚಾರಿ ಇಲ್ಲವೇ ಕಾಯಂ ಪೀಠ ಸ್ಥಾಪಿಸಬೇಕೆಂದು ಆಗ್ರಹಿಸಿ ವಕೀಲರ ಸಂಘದ ನೇತೃತ್ವದಲ್ಲಿ 20 ದಿನಗಳ ಕಾಲ ಪ್ರತಿಭಟನೆ ನಡೆಸಲಾಗಿತ್ತು. ಶಿವಮೊಗ್ಗ ಜಿಲ್ಲೆಯ ಎಲ್ಲಾ ಸಂಘ ಸಂಸ್ಥೆಗಳು ಇದಕ್ಕೆ ಕೈಜೋಡಿಸಿದ್ದವು. ಹೈಕೋರ್ಟ್ ಸಂಚಾರಿ ಪೀಠದ ಕುರಿತ ಬೆಳವಣಿಗೆಗಳನ್ನು ಗಮನಿಸುವುದಕ್ಕಾಗಿ ಹಿರಿಯ ವಕೀಲ ಕೆ ಬಸಪ್ಪಗೌಡ ನೇತೃತ್ವದಲ್ಲಿ ಸಮಿತಿಯೊಂದನ್ನು ವಕೀಲರ ಸಂಘದ ಮೂಲಕ ರಚಿಸಲಾಗಿತ್ತು. ಈಗ ಪರಿಶೀಲನಾ ಸಮಿತಿ ನೇಮಕವಾಗುವ ಮೂಲಕ ಶಿವಮೊಗ್ಗ ಜಿಲ್ಲೆಯ ವಕೀಲರ ಸಂಘದ ಪ್ರಮುಖ ಬೇಡಿಕೆಯೊಂದು ಈಡೇರಿದಂತಾಗಿದೆ. ಏಕಪಕ್ಷೀಯ ತೀರ್ಮಾನ ಕೈಗೊಂಡು ಮಂಗಳೂರಿನಲ್ಲಿ ಹೈಕೋರ್ಟ್ ಸಂಚಾರಿ ಪೀಠ ಆರಂಭಿಸುವ ಬದಲು ಮಧ್ಯ ಕರ್ನಾಟಕ, ಕರಾವಳಿ ಜಿಲ್ಲೆಗಳಿಗೆ ಭೇಟಿ ನೀಡಿ ಸಾಧಕ ಬಾಧಕಗಳನ್ನು ಪರಿಶೀಲಿಸಲು ಸಮಿತಿ ರಚಿಸಬೇಕೆಂದು ಪ್ರಾರಂಭದಿಂದಲೂ ಶಿವಮೊಗ್ಗದ ವಕೀಲರು ಒತ್ತಾಯಿಸಿದ್ದರು. ಈಗ ಅದು ಈಡೇರಿದೆ. ಇನ್ನು ಮುಂದೆ 2ನೇ ಸುತ್ತಿನ ಬೆಳವಣಿಗೆಗಳು ಆರಂಭವಾಗಲಿವೆ. ಮೂವರು ನ್ಯಾಯಮೂರ್ತಿಗಳ ಪರಿಶೀಲನಾ ಸಮಿತಿ ನೇಮಕ ಮಾಡಿರುವುದರಿಂದ ನಮ್ಮ ಅನಿಸಿಕೆಗಳನ್ನು ದಾಖಲಿಸಲು ಮಹತ್ವದ ವೇದಿಕೆ ಸಿಕ್ಕಂತಾಗಿದೆ. ನಮ್ಮ ಪ್ರಮುಖ ಬೇಡಿಕೆಯು ಈ ಸಮಿತಿ ರಚನೆ ಆಗಿತ್ತು. ಶಿವಮೊಗ್ಗಕ್ಕೆ ಹೋಲಿಸಿದರೆ ಮಂಗಳೂರಿನಲ್ಲಿ ಸಂಚಾರಿ ಪೀಠ ಸ್ಥಾಪನೆಗೆ ಆರಂಭದಲ್ಲೇ ವ್ಯಾಪಕ ಒತ್ತಾಯ ಕೇಳಿಬಂದಿತ್ತು. ಅಲ್ಲಿ ವಕೀಲರ ಬದಲಿಗೆ ಜನಪ್ರತಿನಿಧಿಗಳೇ ವಿಶೇಷ ಆಸಕ್ತಿ ವಹಿಸಿ ಸರ್ಕಾರದ ಹಂತದಲ್ಲಿ ಸಾಕಷ್ಟು ಸುತ್ತಿನ ಮಾತುಕತೆ ನಡೆಸಿದ್ದರು. ನಿರಂತರ ಒತ್ತಡವನ್ನು ಹೇರಿದ್ದರು. ನಮ್ಮಲ್ಲಿ ಈ ಪ್ರಕ್ರಿಯೆ ಸ್ವಲ್ಪ ವಿಳಂಬವಾಯಿತು. ಶಿವಮೊಗ್ಗ ವಕೀಲರ ಸಂಘದಿಂದ ಹಿಂದಿನ ಸಿಎಂ ಸಿದ್ದರಾಮಯ್ಯ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಬ್ಬರಿಗೂ ಮನವಿ ಸಲ್ಲಿಸಲಾಗಿದೆ. ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರು ಹಾಗೂ ರಾಜ್ಯಪಾಲರ ಗಮನ ಸೆಳೆದಿದ್ದೇವೆ. ಇದೀಗ ಪರಿಶೀಲನಾ ಸಮಿತಿ ಸಂಬಂಧಪಟ್ಟ ಜಿಲ್ಲೆಗಳಿಗೆ ತೆರಳಿ ಅನಿಸಿಕೆ ಕೇಳಲಿದೆ. ಸಮಿತಿ ಎದುರು ನೈಜ ಚಿತ್ರಣ ನೀಡಲಿದ್ದೇವೆ ಎಂದು ಶಿವಮೊಗ್ಗ ವಕೀಲರ ಸಂಘದ ಅಧ್ಯಕ್ಷ ಜಿಆರ್ ರಾಘವೇಂದ್ರ ಸ್ವಾಮಿ ತಿಳಿಸಿದ್ದಾರೆ. ಇದರೊಂದಿಗೆ ಈ ದಿನದ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಗಲಿದೆ. ಇಂತಹ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
2: ಹೂನೇ, ರೆಡಿ ಆಗ್ತಾ ಇದೆ.
1: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
3: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೇ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ಯಾಕೆ ತಡ? ಹಿಂದೆ ಬನ್ನಿ,

0: ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
1: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
2: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
1: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
2: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
3: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
4: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
3: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
5: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
3: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
5: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
4: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
6: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
7: ಈಗ ನೀವು ಕೇಳಲಿದ್ದೀರಿ ಜಾಣಸುದ್ದಿ. ಇದು ಹಿರಿಯ ವಿಜ್ಞಾನಿ, ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮಾ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.
8: ನಮಸ್ಕಾರ, ಇದು ಜಾಣಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ದಿನದಿನವೂ ವಿಜ್ಞಾನ. ಸುದ್ದಿ ಸಂಶೋಧನೆ. ಕರಿಬಿಲ್ಲಗಳಿಗೆ ಬಂದ ಪ್ರಶಸ್ತಿ.
9: ಡಾಕ್ಟರ್ ಅನುಪಮ ಅವರು ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ಸಂಸ್ಥೆಯಲ್ಲಿ ವಿಜ್ಞಾನಿಯಾಗಿದ್ದಾರೆ. ಜೊತೆಗೆ 30 meter ಟೆಲಿಸ್ಕೋಪ್ ಎನ್ನುವ ಅಂತಾರಾಷ್ಟ್ರೀಯ ಖಗೋಳ ಯೋಜನೆಯಲ್ಲೂ ಪಾಲ್ಗೊಳ್ಳುತ್ತಾ ಇದ್ದಾರೆ. ಈ ವರ್ಷ ಭೌತ ವಿಜ್ಞಾನಕ್ಕೆ ಮೀಸಲಾದಂತಹ ನೊಬೆಲ್ ಪಾರಿತೋಷಕವನ್ನ ನಮ್ಮ ಸೌರಮಂಡಲ ಇರುವ ಗ್ಯಾಲಕ್ಸಿಯ ಕೇಂದ್ರ ಬಿಂದುವಿನಲ್ಲಿ ಒಂದು ಕರಿಬಿಲ, ಕೃಷ್ಣ ವಿವರ ಅಥವಾ ಬ್ಲ್ಯಾಕ್ ಹೋಲ್ ಅನ್ನೋದು ಇದೆ ಅನ್ನೋದನ್ನ ಸ್ಪಷ್ಟಪಡಿಸಿದ ಮೂವರಿಗೆ ಸಿಕ್ಕಿದೆ. ಇಂಗ್ಲೆಂಡಿನ ಗಣಿತಜ್ಞ ರೋಜರ್ ಪೆನ್ರೋಸ್ ಅವರಿಗೆ ಬಹುಮಾನದ ಅರ್ಧ ಪಾಲು ಸಿಕ್ಕಿದೆ. ಇನ್ನರ್ಧ ಪಾಲನ್ನ ಅಮೆರಿಕೆಯ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾನಿಲಯದ ಖಗೋಳಜ್ಞೆ ಆಂಡ್ರಿಯಾ ಘೇಸ್ ಮತ್ತು ಜರ್ಮನಿಯ ಮ್ಯಾಕ್ಸ್ ಪ್ಲಾಂಕ್ ಸಂಶೋಧನಾ ಸಂಸ್ಥೆಯ ರೈನ್ಹಾರ್ಡ್ ಗೆಂಜೆಲ್ ಅವರಿಗೆ ಕೊಟ್ಟಿದ್ದಾರೆ. ಈ ಮೂವರು ವಿಜೇತರ ಸಂಶೋಧನೆಗಳ ಬಗ್ಗೆ ನಾವೀಗ ಡಾಕ್ಟರ್ ಅನುಪಮಾ ಅವರಿಂದ ಕೇಳಿ ತಿಳಿಯೋಣ. ನಮಸ್ಕಾರ ಡಾಕ್ಟರ್ ಅನುಪಮ ಅವರಿಗೆ, ಜಾಣಸುದ್ದಿಗೆ ಸ್ವಾಗತ.
10: ನಮಸ್ಕಾರ.
9: ಮೊದಲನೇದಾಗಿ ಈ ನೋಬೆಲ್ ಬಹುಮಾನ ಪಡೆದಿದೆಯಲ್ಲ ಈ ಸಂಶೋಧನೆ, ಅದು ಏನು, ಅದರ ಮಹತ್ವ ಏನು ಸ್ವಲ್ಪ ಹೇಳ್ತೀರಾ?
10: ನೀವು ಹೇಳ್ದಂಗೆ ಇದು 3 ಜನಕ್ಕೆ ಕೊಟ್ಟಿದ್ದಾರೆ. ಒಂದು ಭಾಗ ರಾಜರ್ ಪೆನ್ರೋಸ್ಗೆ ಮತ್ತು ಇನ್ನೊಂದು ಭಾಗ ನೀವು ಹೇಳ್ದಂಗೆ ರೆನ್ಹಾರ್ಡ್ ಗೆಂಜೆಲ್ ಮತ್ತೆ ಆಂಡ್ರಿಯಾ ಘೇಸ್ಗೆ, ಅವರಿಬ್ರು 2ನೇ ಭಾಗನ ಶೇರ್ ಮಾಡಿದ್ದಾರೆ. ಇದು ರಾಜರ್ ಪೆನ್ರೋಸ್ಗೆ ಅವರು ಥಿಯರಿಟಿಕಲ್ ಕೆಲಸಕ್ಕೆ ಕೊಟ್ಟಿದ್ದಾರೆ. ಅಂದ್ರೆ ಅವರು ಐನ್ಸ್ಟೈನ್ ಜನರಲ್ ಥಿಯರಿ ಆಫ್ ರಿಲೇಟಿವಿಟಿ, ಅದು ಫೀಲ್ಡ್ ಇಕ್ವೇಷನ್ಸ್ ನಲ್ಲಿ ಅದರ ಶೋಧನೆ ಮಾಡಿ ಇವರು ತೋರಿಸಿದ್ರು ಈಕ್ವೇಷನ್ಸ್ ಇಂದ ಬ್ಲಾಕ್ ಹೋಲ್ ಅಥವಾ ಕೃಷ್ಣ ವಿವರ ನೀವು ಹೇಳಿದಾಗೆ ಇಟ್ ಈಸ್ ಅ ನ್ಯಾಚುರಲ್ ಫಿನಾಮಿನ ಆಫ್ ದೋಸ್ ಈಕ್ವೇಷನ್ಸ್. ಅಂದ್ರೆ ಬ್ಲಾಕ್ ಹೋಲ್ ಅನ್ನೋ ಒಂದು ವಸ್ತು ಥಿಯರಿಟಿಕಲಿ ತೋರಿಸಿದ್ರು ಅದು ಇರುತ್ತೆ ಅಂತ, ಬ್ಲಾಕ್ ಹೋಲ್ಸ್ ಕ್ಯಾನ್ ಫಾರ್ಮ್ ಅಂಡ್ ಎಕ್ಸಿಸ್ಟ್ ಅಂತ ಅವರು ತೋರಿಸಿದ್ರು.
9: ಅಂದ್ರೆ ಈ ಗಣಿತ ಸೂತ್ರಗಳು ನಮ್ಮಲ್ಲಿರುವಂತಹ ವಸ್ತುಗಳ ಗುಣಗಳನ್ನ ವಿವರಿಸುವಂತವು ಐನ್ಸ್ಟೀನ್ ಹೇಳಿದ್ರಲ್ಲಿ. ಇದರಲ್ಲಿ ಒಂದು ವಿಶೇಷವಾದಂತ ಮತ್ತೊಂದು ಆಯಾಮ ಇತ್ತು, ಅಂದ್ರೆ ಕಾಲ ಮತ್ತು ಸ್ಪೇಸ್ ಅಂತನ್ನುವುದನ್ನ ಅವರು ಸೇರಿಸಿಕೊಂಡಿದ್ರು. ಇವನ್ನೆಲ್ಲ ಸೇರಿಸಿಕೊಂಡಾಗ ಎಲ್ಲ ವಿವರಗಳನ್ನು ನಾವು ಪಡೆಯೋದಕ್ಕೆ ಆಗುತ್ತಾ ಅಂತನ್ನೋದನ್ನ ಲೆಕ್ಕ ಹಾಕಿದಾಗ ಅದರಲ್ಲಿ ಕೆಲವು ಗುಣಗಳು ಕೆಲವು ಸಂದರ್ಭದಲ್ಲಿ ಲೆಕ್ಕಕ್ಕೆ ಸಿಗದೆ ಇರೋ ರೀತಿಯಲ್ಲಿ ಇರ್ತವೆ, ಅಂದ್ರೆ ಇನ್ಫಿನಿಟಿ ಅನ್ನೋ ರೀತಿಯಲ್ಲಿ ಇರ್ತವೆ ಅಂತನ್ನೋದನ್ನ ಅವರು ಕಂಡುಕೊಂಡ್ರು ಅಂತ ನನ್ನ ಅನಿಸಿಕೆ. ಹೌದಾ?
10: ಹೌದು ಹೌದು, ನೀವು ಅದು ಹೇಳದ್ದು ಕರೆಕ್ಟ್. ಅದು ಇವರು ರಾಜರ್ ಪೆಂಡ್ರೋಸ ಇದು ಸುಮಾರು ವರ್ಷ ಹಿಂದೆ ಮಾಡಿದ್ರು ಈ ಶೋಧನೆಯನ್ನ. ಮತ್ತೆ ಇನ್ನೊಂದು ಹೇಳಬೇಕು ಅಂದ್ರೆ ಅವರು ರಿಸರ್ಚ್ ಇದು ಥಿಯರಿಟಿಕಲ್ ವರ್ಕ್ ಮಾಡಿದ್ರಲ್ಲ, ಇದಕ್ಕೆ ಒಂದಿಷ್ಟು ಬೇಸಿಕ್ ಫಾರ್ಮ್ಯುಲೇಷನ್ ನಮ್ಮ ಭಾರತದ ಪ್ರೊಫೆಸರ್ ರಾಯ್ ಚೌಧರಿ ಅವರು ಕಲ್ಕಟ್ಟಾದವರು ಅವರು ಮಾಡಿದ್ರು, ರಾಜರ್ ಪೆಂಡ್ರೋಸ್ಗಿಂತ ಮುಂಚೆ ಮಾಡಿದ್ರು.
9: ಅಮಲ್ ರಾಯ್ ಚೌಧರಿ.
10: ಹೌದು ಹೌದು ಹೌದು, ಅವರ ಇದು ಫಾರ್ಮ್ಯುಲೇಷನ್ ಮತ್ತೆ ಇದು ಐನ್ಸ್ಟೈನ್ ಈಕ್ವೇಷನ್ಸ್ ಅನ್ನ ಇಟ್ಕೊಂಡು ಇವರು ಮುಂದಕ್ಕೆ ಅದನ್ನ ಥಿಯರಿಟಿಕಲ್ ವರ್ಕ್ ಅದನ್ನ ಮುಂದಕ್ಕೆ ಮಾಡಿ ಬ್ಲಾಕ್ ಹೋಲ್ಸ್ ಫಾರ್ಮ್ ಆಗತ್ತೆ ಅನ್ನೋದನ್ನ ತೋರಿಸ್ಕೊಟ್ರು. ಈ ವಿಷಯಕ್ಕೆ ರಾಜರ್ ಪೆಂಡ್ರೋಸ್ಗೆ ನೊಬೆಲ್ ಪ್ರೈಸ್ ಬಂದಿದೆ.
9: ಹೌದು, ಅವರು ಅದರಲ್ಲಿ ಒಂದು ವಿಷಯ ಹೇಳಿದ್ರು, ಸಿಂಗ್ಯುಲಾರಿಟಿ ಅಂತನ್ಬಿಟ್ಟು ಹೇಳಿದ್ರು ಅವರು ಮತ್ತೆ ಪ್ರೊಫೆಸರ್ ಸ್ಟೀಫನ್ ಹಾಕಿಂಗ್ ಇಬ್ರು ಸೇರಿ ಹೇಳಿತು ಅಂತ ನನಗೆ ಅನ್ಸುತ್ತೆ. ಈ ಸಿಂಗ್ಯುಲಾರಿಟಿ ಅಂತಂದ್ರೆ ಆ ವಸ್ತುವಿನ ಎಲ್ಲ ಗುಣಗಳು ಒಂದೇ ರೀತಿಯಲ್ಲಿ ಆಗಿ ಹೋಗ್ತವೆ ಅಂತ, ಅಂದ್ರೆ ಅವನ್ನ ನಾವು ಅಳತೆಗೆ ಸಿಗದೆ ಇರೋ ರೀತಿಯಲ್ಲಿ ಆಗಿ ಹೋಗ್ತವೆ ಎಲ್ಲವೂ ಅವುಗಳ. ಈಗ ನಾವು ಒಂದು ಉದ್ದ ಅಳಿಬೇಕಾದ್ರೆ ಸೆಂಟಿಮೀಟರ್ ಅಂತ ಹೇಳ್ತೇವೆ, ಗಾತ್ರ ಅಳಿಬೇಕಾದ್ರೆ ತೂಕ ಅಂತ ಹೇಳ್ತೇವೆ, ಒಂದು ಅವಕ್ಕೆ ಒಂದು ಅಂಕೆ ಕೊಡ್ತೇವೆ. ಆದ್ರೆ ಈ ಯಾವ ಅಂಕಿಯೂ ಇಲ್ಲದೆ ಆ ಒಂದು ಸಂದರ್ಭದಲ್ಲಿ ಆ ಒಂದು ವಸ್ತುವಿನ ಅದರ ತೂಕ ಆಗಲಿ ಅದರ ಗಾತ್ರ ಆಗಲಿ ಅಥವಾ ಆಳ ಆಗಲಿ ಅಥವಾ ಅದರಲ್ಲಿ ಅದ ಯಾವುದೇ ಒಂದು ಗುಣ ಇರ್ಬೋದು, ಅವು ಎಲ್ಲವೂ ಕೂಡ ಸಿಂಗ್ಯುಲಾರಿಟಿ ರೀತಿಯಲ್ಲಿ ಆಗುತ್ತೆ ಅಂತನ್ನೋದಾದ್ರೆ ಅದು ಅಳತೆಗೆ ಸಿಗದೆ ಇರುವಂತದ್ದು ಎಲ್ಲವೂ ಒಂದೇ ಪ್ರಮಾಣದಲ್ಲಿ ಇರ್ತವೆ.
10: ಮತ್ತೆ ಅದು ಸಿಂಗ್ಯುಲಾರಿಟಿ ಅಂತ ಒಂದು ಇದಾದಾಗ ಆ ಫೇಸ್ ಬಂದಾಗ ನಮ್ಗೆ ಇವಾಗ ಗೊತ್ತಿರೋ ಅಂತ ಲಾಸ್ ಆಫ್ ಫಿಸಿಕ್ಸ್ ಯಾವ್ದ್ಯಾವ್ದು ನಮ್ಗೆ ಗೊತ್ತಿದೆಯೋ ಆ ನಿಯಮಗಳು ಯಾವುದು ಅಲ್ಲಿ ಅಪ್ಲೈ ಆಗಲ್ಲ, ಅಂತ ಜಾಗಕ್ಕೆ ಸಿಂಗ್ಯುಲಾರಿಟಿ ಅಂತಾರೆ. ಇದು ಬ್ಲಾಕ್ ಹೋಲ್ ಸೆಂಟರ್ ನಲ್ಲಿ ಸಿಂಗ್ಯುಲಾರಿಟಿ ಇರುತ್ತೆ.
9: ಈ ಬ್ಲಾಕ್ ಹೋಲ್ ಅಂತನ್ನೋದು ಅದುವರೆಗೆ ನಮಗೆ ಇದೆ ಅಂತನ್ನೋದು ಗೊತ್ತಿರಲಿಲ್ಲ.
10: ಅದುವರೆಗೆ ಐನ್ಸ್ಟೈನ್ ಅವ್ರಿಗೆ ಆ ತರದ ಏನಾದ್ರೂ ಒಂದು ಇರಬಹುದು ಅನ್ನೋ ಒಂದು ಇತ್ತು ಅವರಿಗೆ. ಆದ್ರೆ ಅದನ್ನ ಥಿಯರಿಟಿಕಲಿ ರಾಜರ್ ಪೆಂಡ್ರೋಸ್ ನವರು ತೋರಿಸಿದ್ರು
9: ಐನ್ಸ್ಟೈನ್
10: ಈಕ್ವೇಷನ್ಸ್ ಇಂದ ಇದು ಸಾಧ್ಯ ಆಗತ್ತೆ ಅಂತ.
9: ಈ ವರ್ಷ ಬಹುಮಾನ ಬಂದಿರುವಂತಹ ಉಳಿದ ಇಬ್ಬರು ಅಂದ್ರೆ ಆಂಡ್ರೆ ಗೇಸ್ ಮತ್ತೆ ರೇನಾಲ್ಡ್ ಗೆನ್ಜಲ್ ಇವರಿಬ್ರು ಕೂಡ ಅದನ್ನ ಪ್ರಾಯೋಗಿಕವಾಗಿ ನಿರೂಪಿಸಿದ್ದಾರೆ ಅಂತ ಹೇಳಬಹುದಾ?
10: ಹೌದು ಹೌದು, ಅಬ್ಸರ್ವೇಷನ್ ಅಲ್ಲಿ ಬ್ಲಾಕ್ ಹೋಲ್ ಇದೆ ಅನ್ನೋದಕ್ಕೆ ಸುಮಾರು ತರ ಅಬ್ಸರ್ವೇಷನ್ಸ್ ತೋರಿಸಿದೆ ಈಗ. ಸೊ ಇವ್ರು ಮಾಡಿದ್ದು ಶೋಧನೆ ಏನಂದ್ರೆ ನೀವು ಹೇಳ್ದಾಗೆ ನಮ್ಮ ಗ್ಯಾಲಕ್ಸಿ ಮಧ್ಯದಲ್ಲಿ ಒಂದು ಅತಿ ಭಾರವಾದ ಅತಿ ತೂಕವಾದ ಬ್ಲಾಕ್ ಹೋಲ್ ಇದೆ ಅಂತ ತೋರಿಸಿದ್ರು.
9: ಇದನ್ನ ಯಾವ ರೀತಿಯಲ್ಲಿ ನಾವು ಕಂಡುಕೊಂಡ್ವಿ?
10: ನಮ್ಮ ಭೂಮಿ ಸೂರ್ಯ ಸುತ್ತು ಹೋಗುತ್ತೆ ಅಲ್ವಾ, ಅದಕ್ಕೆ ನಾವು ಇದು ಆರ್ಬಿಟ್ ಮಾಡುತ್ತೆ ಸೂರ್ಯನ್ನ ಪ್ರದಕ್ಷಿಣೆ ಮಾಡುತ್ತೆ. ಅದೇ ತರ ನಮ್ದು ಗ್ಯಾಲಕ್ಸಿ ಸೆಂಟರ್ ನಲ್ಲಿ ಏನ್ ವಸ್ತು ಇದೆಯೋ ಅದರ ಸುತ್ತೂರ ಅದರ ಹತ್ರ ಇರೋ ತಾರೆಗಳನ್ನು ಸುತ್ತತ್ತೆ ಪ್ರದಕ್ಷಿಣೆ ಮಾಡತ್ತೆ. ಈ ಪ್ರದಕ್ಷಿಣೆ ಮಾಡ್ಬೇಕಾದ್ರೆ ಅದು ಒಂದು ತೂಕವಾದ ಒಂದೇ ವಸ್ತುನ ಅಥವಾ ಸುಮಾರು ಸ್ಟಾರ್ಸ್ ಒಟ್ಟಿಗೆ ಸೇರಿ ನಾವು ಅದಕ್ಕೆ ಕ್ಲಸ್ಟರ್ ಅಂತ ಹೇಳ್ತೀವಿ. ಸೊ ಸುಮಾರು ತಾರೆಗಳು ಸೇರಿಕೊಂಡು ಒಂದು ಸ್ಟಾರ್ ಕ್ಲಸ್ಟರ್ ಇದೆಯಾ ನಮ್ಮ ಗ್ಯಾಲಕ್ಸಿ ಮಧ್ಯದಲ್ಲಿ, ಅಥವಾ ತೂಕವಾದ ಒಂದೇ ವಸ್ತು ಒಂದೇ ಆಬ್ಜೆಕ್ಟ್ ಇದೆಯಾ ಅಂತ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ ಅದು. ಓಕೆ, ಅದನ್ನ ಇವರು ಶೋಧನೆ ಮಾಡಿದ್ರು. ಅದ್ ಹ್ಯಾಂಗ್ ಮಾಡಿದ್ರು ಅಂದ್ರೆ ಇಬ್ರು ಬೇರೆ ಬೇರೆ ಟೆಲಿಸ್ಕೋಪ್ ಉಪಯೋಗಿಸಿದ್ರು. ಒಬ್ರು ಕೆಕ್ ಟೆಲಿಸ್ಕೋಪ್ ಅಂತ, ಅದು ಹವಾಯಿನಲ್ಲಿ ಇದೆ, ಅದು ಆಂಡ್ರಿಯಾ ಗೇಸ್ನವರು ಉಪಯೋಗಿಸಿದ್ರು. ಮತ್ತೆ ಇವರು ರೈನ್ಹಾರ್ಡ್ ಕೆನ್ಸನ್ ಅವರು ಸದರ್ನ್ ಹೆಮಿಸ್ಫಿಯರ್ ನಲ್ಲಿ ಚಿಲಿನಲ್ಲಿ ಇರೋ ಇದು ಯುರೋಪಿಯನ್ ಸದರ್ನ್ ಅಬ್ಸರ್ವೇಟ್ರಿ ESO ಅಂತ ಹೇಳ್ತಾರೆ, ಯುರೋಪಿಯನ್ ದೇಶದವರೆಲ್ಲ ಸೇರಿ ಒಂದು ಅಬ್ಸರ್ವೇಟ್ರಿ ಮಾಡಿದ್ದಾರೆ. ಅಲ್ಲಿ ಇರೋ 8 meter ಸೈಜ್ ಟೆಲಿಸ್ಕೋಪ್ ಗಳನ್ನ ಉಪಯೋಗಿಸಿ ಅವರು ಮಾಡಿದ್ದು. ಸೊ ಇವರಿಬ್ರು ಏನ್ ನೋಡಿದ್ರು ಅಂದ್ರೆ, ನಮ್ಮ ಗ್ಯಾಲಕ್ಸಿ ಸೆಂಟರ್ ನಲ್ಲಿ ಇರೋ ಸ್ಟಾರ್ಸ್ ಅವು ಹೇಗೆ ಪ್ರದಕ್ಷಿಣೆ ಮಾಡುತ್ತವೆ ಅಂತ ಅದನ್ನ ಸ್ಟಡಿ ಮಾಡಿದ್ರು. ಇದು ತುಂಬಾ ಕಷ್ಟವಾದ ಕೆಲಸ, ಹೇಳೋಷ್ಟು ಸುಲಭ ಅಲ್ಲ. ಯಾಕೆ ಅಂದ್ರೆ, ಒಂದು ತಾರೆಗಳು ನಮ್ಗೆ ಆಪ್ಟಿಕಲ್ ವೇವ್ ಲೆಂತ್ ರೇಂಜ್ ಅಂದ್ರೆ ನಮ್ಗೆ ಈಗ ನಮ್ಗೆ ಕಾಣಿಸತ್ತಲ್ಲ
11: ಬೆಳಕು,
10: ಅದು ಆಪ್ಟಿಕಲ್ ಬೆಳಕು, ಆ ರೇಂಜ್ ನಲ್ಲಿ ಈ ತಾರೆಗಳು ಕಾಣಿಸೋದಿಲ್ಲ. ಯಾಕೆ ಅಂದ್ರೆ ತಾರೆಗಳ ಮಧ್ಯದಲ್ಲಿ ಗ್ಯಾಸ್ ಮತ್ತೆ ಡಸ್ಟ್ ಇರುತ್ತೆ, ಅದನ್ನ ನಾವು ಇಂಟರ್ಸ್ಟೆಲರ್ ಮೀಡಿಯಂ ಅಂತ ಹೇಳ್ತೀವಿ. ಈ ಇಂಟರ್ಸ್ಟೆಲರ್ ಮೀಡಿಯಂ ಇರೋದ್ರಿಂದ ನಮ್ಗೆ ತಾರೆಗಳಿಂದ ಬೆಳಕು ಬರುತ್ತಲ್ಲ, ಅದು ಕಮ್ಮಿ ಆಗತ್ತೆ. ಸೊ ನಾವು ದೂರ ನೋಡ್ತಾ ನೋಡ್ತಾ ಇದು ಜಾಸ್ತಿ ಇಂಟರ್ಸ್ಟೆಲರ್ ಮೀಡಿಯಂ ಇರುತ್ತೆ ಅಲ್ಲ ನಮ್ಮ ಇದರಲ್ಲಿ, ಹಾ, ಅದರಿಂದ ನಮ್ಗೆ ಇದು ಬೆಳಕು ಬರೋದು ಕಮ್ಮಿ ಆಗತ್ತೆ. ಈ ಬೆಳಕು ಆಪ್ಟಿಕಲ್ ರೀಜನ್ ಅಲ್ಲಿ ಬರೋದು ಜಾಸ್ತಿ ಕಮ್ಮಿ ಆಗತ್ತೆ ಇನ್ಫ್ರಾರೆಡ್ ರೀಜನ್ಗೆ ನಾವು ಕಂಪೇರ್ ಮಾಡಿದ್ರೆ, ಅದಕ್ಕೆ ನಾವು ನೋಡಿದ್ರೆ. ಸೊ ಇವರು ಇನ್ಫ್ರಾರೆಡ್ ರೀಜನ್ ನಲ್ಲಿ ಈ ತಾರೆಗಳನ್ನ ಅಬ್ಸರ್ವ್ ಮಾಡಿದ್ದಾರೆ. ಇನ್ನೊಂದೇನು ಮುಖ್ಯ ಅಂದ್ರೆ, ತಾರೆಗಳಲ್ಲಿ 2 ತಾರೆ ತಗೊಂಡ್ರು, ಅದು 16 ಆರ್ಬಿಟಲ್ ಪೀರಿಯಡ್ ಅಂದ್ರೆ ಅದು ಪ್ರದಕ್ಷಿಣೆ ಮಾಡಿ ಒಂದು ಕಡೆಯಿಂದ ಶುರು ಮಾಡಿದ್ರೆ ಅದೇ ಜಾಗಕ್ಕೆ ತಿರುಗಾ ಬರ್ಬೇಕಾದ್ರೆ 16 ಆಗತ್ತೆ. ಇದು ಸೆಂಟ್ರಲ್ ನಲ್ಲಿ ಇರೋ ವಸ್ತುನ ಪ್ರದಕ್ಷಿಣೆ ಮಾಡುತ್ತೆ, 16 ಒಂದ್ಸತಿ ಫುಲ್ ಪ್ರದಕ್ಷಿಣೆ ಮಾಡುತ್ತೆ. ಈ ಒಂದು ಸ್ಟಾರ್ನ ಒಬ್ರು ಹೆಚ್ಚು ಕಡಿಮೆ 30 ಸ್ಟಡಿ ಮಾಡಿದ್ದಾರೆ, ರೈನ್ಹಾರ್ಡ್ ಗೇನ್ಸ್ ಅವರು. ಇವ್ರು ಆಂಡ್ರಿಯಾ ಗೇನ್ಸ್ ಅವರು ಒಂದು ಹೆಚ್ಚು ಕಡಿಮೆ 25 ಅಂದ್ರೆ 25-30 ಇಬ್ರು ಈ ಸ್ಟಡಿ ಮಾಡಿದ್ದಾರೆ. ಸೊ ಅದು ಮಾಡಿದಾಗ ಅವರು, ಈಗ ನಾವು ಪ್ರದಕ್ಷಿಣೆ ಮಾಡ್ಬೇಕಾದ್ರೆ ಈಗ ನಮ್ ಭೂಮಿನೂ ಅಷ್ಟೇ, ಸೂರ್ಯನ ಹತ್ರ ಹೋದಾಗ ಅದರದ್ದು ಸ್ಪೀಡ್ ಜಾಸ್ತಿ ಆಗತ್ತೆ, ವೆಲಾಸಿಟಿ ಸ್ವಲ್ಪ ಜಾಸ್ತಿ ಆಗತ್ತೆ, ಯಾಕೆಂದ್ರೆ ಸೂರ್ಯನ ಗ್ರಾವಿಟೇಷನಲ್ ಪುಲ್ ಇಂದ. ಅದೇ ತರಾನೇ ಈ ಸ್ಟಾರನ್ನು ಸೆಂಟರ್ ಆಫ್ ದ ಗ್ಯಾಲಕ್ಸಿ ಸುತ್ತೂರ ಹೋಗಿದ್ದು ಎಲೆಪ್ಟಿಕಲ್ ಆರ್ಬಿಟ್ ಅಲ್ಲಿ.
11: ಓಕೆ,
10: ಸೊ ಈ ಎಲೆಪ್ಟಿಕಲ್ ಆರ್ಬಿಟ್ ನ ಅವರು ಸುಮಾರು ವರ್ಷದಿಂದ ಅವರು ಒಂದು ರೀಜನ್ ನ ಅವರು ಇಮೇಜ್ ಮಾಡಿದಾಗ್ಲೂ ಈ ಸ್ಟಾರಿನ ಪೊಸಿಷನ್ ಸ್ವಲ್ಪ ಚೇಂಜ್ ಆಗಿತ್ತು. ಅದು ಅಕ್ಕಪಕ್ಕದ್ದು ನೀವು ಮಿಕ್ಕಿದ್ದು ಸ್ಟಾರ್ಸ್ ಕಂಪೇರ್ ಮಾಡಿದ್ರೆ ಇದ್ರ ಪೊಸಿಷನ್ ಚೇಂಜ್ ಆಗಿರುತ್ತೆ. ಸೊ ಅದೇ ತರ ಇವರು 25-30 ಅದರದ್ದು ಪೊಸಿಷನ್ ಸ್ಟಡಿ ಮಾಡಿಕೊಂಡು ಬಂದಾಗ, ಗ್ಯಾಲಕ್ಸಿ ಸೆಂಟರ್ ಹತ್ರ ಬಂದಾಗ ಅದರದ್ದು ವೆಲಾಸಿಟಿ ಚೇಂಜ್ ಆಗಿತ್ತು. ಸೊ ಅದು ಎಷ್ಟು ಚೇಂಜ್ ಆಯ್ತು, ಯಾವ ರೇಟ್ ಅಲ್ಲಿ ಚೇಂಜ್ ಆಯ್ತು, ಅದನ್ನ ಇವರು ಅನಲೈಸ್ ಮಾಡಿದಾಗ ಅದರಿಂದ ನಮ್ಗೆ ಗೊತ್ತಾಯ್ತು ಯಾವ ವಸ್ತು ಇದೆ ಸೆಂಟರ್ ನಲ್ಲಿ. ಅದು ತುಂಬಾ ಮ್ಯಾಸಿವ್ ಆಗಿರ್ಬೇಕು, ತುಂಬಾ ಭಾರವಾಗಿರ್ಬೇಕು, ಮತ್ತೆ ಅದು ತುಂಬಾ ಅದು ರೇಡಿಯಸ್ ತುಂಬಾ ಕಮ್ಮಿ ಇರಬೇಕು. ಈ ತರ ಭಾರವಾಗಿರೋ ವಸ್ತು ಅದ್ರದ್ದು ರೇಡಿಯಸ್ ತುಂಬಾ ಕಮ್ಮಿ ಇರಬೇಕು ಅಂದ್ರೆ ಅದು ಬ್ಲಾಕ್ ಹೋಲ್ ಆಗಿರ್ಬೇಕು.
11: ಸೊ ಅಂದ್ರೆ ಈ ತಾರೆಗಳಿಗಿಂತ ಅದರ ವ್ಯಾಸ ಕಡಿಮೆ ಇರುತ್ತೆ, ಮತ್ತೆ ಇದು ಸುಮಾರು 26,000 ಲೈಟ್ ಇಯರ್ಸ್ ಅಂತಂದ್ರೆ ಜ್ಯೋತಿರ್ವರ್ಷಗಳಷ್ಟು ದೂರ ಇದೆ ಭೂಮಿಯಿಂದ ಅಂತ ಹೇಳ್ತಾರೆ. ಸೊ ಅಷ್ಟು ದೂರದಲ್ಲಿರುವಂತಹ ಸಣ್ಣ ಮುಸುಕಾದ ಈ ತಾರೆಗಳ ಚಲನವನ್ನ ನಾವು ಗಮನಿಸಿಕೊಂಡು ಲೆಕ್ಕ ಹಾಕಿ ಅದರ ಅವು ಸುತ್ತುತ್ತಾ ಇರುವಂತದ್ದು ಒಂದು ಸಣ್ಣದಾದಂತ ಯಾವುದು ನಮಗೆ ಕಾಣದೇ ಇರುವಂತ ಯಾರಿಗೂ ಕಾಣದೇ ಇರುವಂತ ಒಂದು ಕಾಯದ ಸುತ್ತ ಅದು ಸುತ್ತುತ್ತಾ ಇದೆ ಅಂತನ್ನೋದನ್ನ ಸ್ಪಷ್ಟಪಡಿಸಿದಂಗೆ ಆಗುತ್ತೆ.
10: ಹೌದು ಹೌದು.
11: ಈ ಹಿಂದೆ ನಮ್ಮವರೇ ಆದಂತ ಪ್ರೊಫೆಸರ್ ಚಂದ್ರಶೇಖರ್ ಅವರಿಗೆ ಅವರಿಗೆ ಈ ಬ್ಲಾಕ್ ಹೋಲ್ ಥಿಯರಿ ಬಗ್ಗೆನೆ ಅವರಿಗೂ ಕೂಡ ನೋಬೆಲ್ ಪ್ರಶಸ್ತಿ ಕೊಟ್ಟಿದ್ರು. ಅವರಿಗೆ ಸಿಕ್ಕಂತ ಪ್ರಶಸ್ತಿಗೂ ಮತ್ತೆ ಇವರ ಸಂಶೋಧನೆಗಳಿಗೂ ವ್ಯತ್ಯಾಸ ಏನಿದೆ?
10: ಮೊದಲನೇದಾಗಿ ಒಂದು ಕರೆಕ್ಷನ್, ಚಂದ್ರಶೇಖರ್ ಅವರಿಗೆ ಬ್ಲಾಕ್ ಹೋಲ್ ಬಗ್ಗೆ ಶೋಧನೆ ಮಾಡಿದಕ್ಕೆಲ್ಲ ಬಂದಿದ್ದು ನೋಬೆಲ್. ಅವರು ಶೋಧನೆ ಮಾಡಿದ್ದು ವೈಟ್ ಡ್ವಾರ್ಫ್ ಅನ್ನೋ ಆಬ್ಜೆಕ್ಟ್ಸ್, ವೈಟ್ ಡ್ವಾರ್ಫ್ ಅನ್ನೋ ಸ್ಟಾರ್. ಇದಕ್ಕೂ ಇದು ವೈಟ್ ಡ್ವಾರ್ಫ್ ನಾವು ಅದನ್ನು ಕಾಂಪ್ಯಾಕ್ಟ್ ಆಬ್ಜೆಕ್ಟ್ ಅಂತ ಹೇಳ್ತೀವಿ. ಅದು ಏನಂದ್ರೆ, ಈಗ ಎಲ್ಲಾ ತಾರೆಗಳು ಒಂದ್ ವಿಧಾನದಲ್ಲಿ ಹುಟ್ಟತ್ತೆ ಮತ್ತೆ ಬೆಳೆಯತ್ತೆ, ಆಮೇಲೆ ಅದು ಡೆತ್ ಆಫ್ ಅ ಸ್ಟಾರ್. ಮನುಷ್ಯ ತರಾನೇ ಅದಕ್ಕೂ ಲೈಫ್ ಸೈಕಲ್ ಇದೆ ತಾರೆಗಳಿಗೂ. ಸೊ ನಮ್ ಸೂರ್ಯನ್ ಅಂತ ತಾರೆ ತಗೊಂಡ್ರೆ ಅದು ಅದು ಕೊನೆಯಲ್ಲಿ ಒಂಥರ ಡೆನ್ಸ್ ಕಾಂಪ್ಯಾಕ್ಟ್ ಆಬ್ಜೆಕ್ಟ್ ಆಗಿ ಅದ್ ಹಾಗೆಯೇ ಕೂಲ್ ಆಫ್ ಆಗತ್ತೆ.
11: ಅಂದ್ರೆ ಸಾಕಷ್ಟು ಈಗ ಇರುವಂತ ಗಾತ್ರ ಕಡಿಮೆ ಆಗುತ್ತೆ, ಅದರ ಭಾರ ಜಾಸ್ತಿ ಆಗುತ್ತೆ, ಮತ್ತೆ ಅದು ತಣ್ಣಗಾಗುತ್ತೆ.
10: ಅಂತ ಆಬ್ಜೆಕ್ಟ್ ಗೆ ನಾವು ವೈಟ್ ಡ್ವಾರ್ಫ್ ಅಂತ ಹೇಳ್ತೀವಿ. ಅದ್ ಯಾಕೆ ಅಂದ್ರೆ ಅದು ತುಂಬಾ ಚಿಕ್ಕದಾಗಿದೆ, ಆದ್ರೆ ಅದರಿಂದ ಬರೋ ಬೆಳಕು ತುಂಬಾ ಜಾಸ್ತಿ ಇದೆ. ಅದೇ ಭಾರದ ಅಂದ್ರೆ ನಮ್ಮ ಸೂರ್ಯನ್ ಅಂತ ನಾರ್ಮಲ್ ಸ್ಟಾರ್ ತಗೊಂಡು ಅಥವಾ ವೈಟ್ ಡ್ವಾರ್ಫ್ ತೋಳಿ ಎರಡು ಒಂದೇ ಭಾರ ತಗೊಂಡ್ರೆ ವೈಟ್ ಡ್ವಾರ್ಫಿನ ಬೆಳಕು ನಾರ್ಮಲ್ ಸ್ಟಾರ್ಗಿನ ಜಾಸ್ತಿ ಇರುತ್ತೆ. ಸೊ ಚಂದ್ರಶೇಖರ್ ಅವರು ಏನ್ ಹೇಳಿದ್ರು ಅಂದ್ರೆ ಈ ತರ ವೈಟ್ ಡ್ವಾರ್ಫ್ ಅನ್ನ ತಾರೆ ಒಂದು ಕ್ರಿಟಿಕಲ್ ಮಾಸ್ ಅದಕ್ಕಿಂತ ಜಾಸ್ತಿ ಆದ್ರೆ ಅಂದ್ರೆ ಅದರದ್ದು ತೂಕ ಆ ಕ್ರಿಟಿಕಲ್ ಮಾಸ್ಗಿನ ಜಾಸ್ತಿ ಆದ್ರೆ ಅದು ತಾರೆ ತರ ಉಳಿಯೋದಿಲ್ಲ. ಓಕೆ, ಅದು ಕೊಲಾಪ್ಸ್ ಆಗ್ಬಿಟ್ಟು ನ್ಯೂಟ್ರಾನ್ ಸ್ಟಾರ್ ಅಂತ ಇನ್ನೊಂದು ಅದೇ ವೈಟ್ ವಾಸ್ಕಿನ್ನ ಡೆನ್ಸ್ ಆಗಿ ಒಂದು ಆಬ್ಜೆಕ್ಟ್ ಆಗ್ಬಹುದು, ಇಲ್ಲ ಅದು ಎಕ್ಸ್ಪ್ಲೋರ್ಡ್ ಆಗ್ಬಿಟ್ಟು ಸೂಪರ್ನೋವಾ ಆಗತ್ತೆ. ಸೊ ಅವರು ಚಂದ್ರಶೇಖರ್ ಅವ್ರು ಏನ್ ತೋರಿಸಿದ್ರು ಅಂದ್ರೆ ಇದು ವೈಟ್ ವಾಸ್ಗೆ ಈ ತರ ಒಂದು ಕ್ರಿಟಿಕಲ್ ಮಾಸ್ ಇದೆ, ಅಂಡ್ ದಟ್ ಇಸ್ 1.4 ಟೈಮ್ಸ್ ಮಾಸ್ ಆಫ್ ದ ಸನ್.
11: ಈಗ ಏನು ಕಂಡುಹಿಡಿದಿದ್ದಾರೆ ಅದನ್ನ ಮ್ಯಾಸಿವ್ ಅಂತ ಹೇಳ್ತಾರೆ. ಎಷ್ಟು ಮ್ಯಾಸಿವ್ ಅಂತ
10: ಎಷ್ಟು ಭಾರ ಇದೆ ಇದರದ್ದು ಅಂದ್ರೆ 4 ಮಿಲಿಯನ್, ನಮ್ ಸೂರ್ಯನಿಗಿಂತ 40 ಲಕ್ಷದಷ್ಟು ಜಾಸ್ತಿ ಇದರದ್ದು ಮಾಸ್ ಇದೆ.
11: ಓ, ಅಂದ್ರೆ 40 ಲಕ್ಷ ಸೂರ್ಯನಷ್ಟು ಭಾರ ಈ ಒಂದು ಸಣ್ಣ ಆಬ್ಜೆಕ್ಟ್ ಇದೆ, ಆದ್ರೆ ಇದು ಸೂರ್ಯನಷ್ಟು ದೊಡ್ಡದಾಗಿಲ್ಲ.
10: ಇಲ್ಲ ಇಲ್ಲ, ತೀರಾ ಚಿಕ್ಕದಾಗಿದೆ ಸೂರ್ಯನಿಗೆ ಕಂಪೇರ್ ಮಾಡಿದ್ರೆ. ಇದು ನಮ್ ಭೂಮಿಗಿನ್ನ ಸ್ವಲ್ಪ ಚಿಕ್ಕದೇ ಇರುತ್ತೆ.
11: ಸೊ ಹಾಗಾಗಿ ಅತಿ ಸಣ್ಣದಾಗಿದ್ರೂ ಕೂಡ ಅತ್ಯಂತ ಭಾರಿ ಆಗಿರೋದ್ರಿಂದ ಇದು ಇದರ ಗುರುತ್ವಾಕರ್ಷಣೆ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಇದು ಬೆಳಕನ್ನು ಕೂಡ ಹೊರಗೆ ಬಿಡೋದಿಲ್ಲ, ಅದರಿಂದಾಗಿ ಇದು ನಮಗೂ ಕಾಣೋದಿಲ್ಲ ಅಂತ ಅನ್ನೋದು. ನನ್ಗೊಂದು ಕುತೂಹಲ ಇದೆ, ಈ ಬ್ಲಾಕ್ ಹೋಲ್ಗಳ ಬಗ್ಗೆ ಹೇಳಬೇಕಾದ್ರೆ ಅವು ಮ್ಯಾಸಿವ್ ಆದ್ರಿಂದ ಅವು ತಮ್ಮಲ್ಲಿ ತಮ್ಮ ಸುತ್ತಮುತ್ತ ಬಂದಂತವನ್ನೆಲ್ಲ ತಾವು ಸೆಳ್ಕೊಂಡ್ಬಿಡ್ತವೆ ಅಂತ ಹೇಳ್ತಾರೆ. ಈ ಬ್ಲಾಕ್ ಹೋಲ್ಗಳು ಆ ರೀತಿಯಲ್ಲಿ ಬೇರೆ ವಸ್ತುಗಳನ್ನೆಲ್ಲ ಎಳೆದು ಹಾಕೊಳ್ಳುವಾಗ ಅವುಗಳು ಹೆಚ್ಚು ಭಾರ ಆಗ್ತಾ ಹೋದ ಹಾಗೆ ಅವು ಮತ್ತೆ ತಿರುಗಾ ಬೇರೆ ಏನಾದರೂ ಆಗಬಹುದಾ ಅಥವಾ ಹಾಗೆ ಉಳ್ಕೊಳ್ತವ?
10: ಇಟ್ಸ್ ಅ ವೆರಿ ಗುಡ್ ಕ್ವೆಶ್ಚನ್, ಆದ್ರೆ ಇದಕ್ಕೆ ಸರಿ ಉತ್ತರ ಇಲ್ಲ ಇನ್ನು.
11: ಓಕೆ,
10: ಅದನ್ನೇ ಶೋಧನೆ ಮಾಡ್ತಾ ಇದಾರೆ, ಇನ್ನು ಸರಿ ಉತ್ತರ ಸಿಕ್ಕಿಲ್ಲ. ಏನಾದ್ರೂ ಆಗ್ಬಹುದು, ಹೇಳಕ್ ಆಗೋದಿಲ್ಲ.
11: ಕೊನೆಯದಾಗಿ ಒಂದು ಪ್ರಶ್ನೆ, ನಮ್ಮ ಭಾರತದಲ್ಲಿ ಈಗ ಈ ಒಂದು ಕ್ಷೇತ್ರದಲ್ಲಿ ಏನೇನು ಸಂಶೋಧನೆಗಳು ಎಲ್ಲೆಲ್ಲಿ ನಡೀತಾ ಇವೆ?
10: ಇದು ಸುಮಾರು ಮಾಡ್ತಾ ಇದ್ದಾರೆ ಈ ತರ ಸಂಶೋಧನೆ. ನಮ್ದು ನಮ್ಮ ಇನ್ಸ್ಟಿಟ್ಯೂಟ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ನಲ್ಲಿ ಇದ್ದಾರೆ,
11: ಬೆಂಗಳೂರಿನಲ್ಲಿ
10: ಅಲ್ಲಿ ಮಾಡ್ತಾ ಇದ್ದಾರೆ. ಮತ್ತೆ ಬೆಂಗಳೂರಿನಲ್ಲೇ ಸೆಂಟರ್ ಫಾರ್ ಥಿಯರಿಟಿಕಲ್ ಸ್ಟಡೀಸ್ ಇದೆ ಅಲ್ಲ ಹೆಸರುಘಟ್ಟದಲ್ಲಿ, ICTS ಅಂತ, ಅಲ್ಲೂ ಮಾಡ್ತಾ ಇದ್ದಾರೆ. ಮತ್ತೆ ಅದು ಅಯುಕ ಅದಲ್ಲಿ ಇಂಟರ್ ಯೂನಿವರ್ಸಿಟಿ ಸೆಂಟರ್ ಫಾರ್ ಅಸ್ಟ್ರಾನಮಿ ಅಂಡ್ ಆಸ್ಟ್ರೋಫಿಸಿಕ್ಸ್ ಅಂತ ಇದರಲ್ಲಿ ಅಲ್ಲೂ ಮಾಡ್ತಾ ಇದ್ದಾರೆ, ಸುಮಾರು ಕಡೆ ಮಾಡ್ತಾರೆ. ಇದು ಈ ಬ್ಲಾಕ್ ಹೋಲ್ ಅನ್ನೋದು ಇದು ತುಂಬಾ ಅಟ್ರಾಕ್ಟಿವ್ ಸಬ್ಜೆಕ್ಟ್ ಥಿಯರಿ ಮಾಡೋರು, ಅದು ಆಸ್ಟ್ರೋಫಿಸಿಕ್ಸ್ ನಲ್ಲಿ ಥಿಯರಿಟಿಕಲ್ ಕೆಲಸ ಮಾಡೋರು ಸುಮಾರು ಜನ ಬ್ಲಾಕ್ ಹೋಲ್ ಬಗ್ಗೆ ಶೋಧನೆ ಮಾಡ್ತಾ ಇದ್ದಾರೆ. ಮತ್ತೆ ಅಬ್ಸರ್ವೇಷನಲ್ಲಿನು ಈ ಬ್ಲಾಕ್ ಹೋಲ್ ಸುಮಾರು ತರ ಇದೆ, ಕಮ್ಮಿ ಇದು ಮರ ಇರೋದು, ಜಾಸ್ತಿ ಇರೋದು, ಆತರ ಎಲ್ಲ. ಇದರದ್ದು ಇಫೆಕ್ಟ್ ಬೇರೆ ಬೇರೆ ತರ, ಗ್ಯಾಲಕ್ಸಿ ಮಧ್ಯದಲ್ಲಿ ಇರೋ ಬ್ಲಾಕ್ ಹೋಲ್ ಒಂದಿಷ್ಟು ಬ್ಲಾಕ್ ಆಕ್ಟಿವ್ ಅಂತ ಹೇಳ್ತೀವಿ, ಅಂದ್ರೆ ಅವು ಅಕ್ಕಪಕ್ಕದಲ್ಲಿರೋ ಗ್ಯಾಸ್ ಅದನ್ನೆಲ್ಲ ನುಂಗ್ತಾ ಇದೆ. ಸೊ ಇದು ನುಂಗ್ತಾ ಇರಬೇಕಾದ್ರೆ ಇದು ಎನರ್ಜಿ ರಿಲೀಸ್ ಆಗತ್ತೆ, ಸುಮಾರು ಎನರ್ಜಿ ರಿಲೀಸ್ ಆಗತ್ತೆ. ಸೊ ಅದನ್ನ ನಾವು ಅಬ್ಸರ್ವ್ ಮಾಡಬಹುದು, ಅದು ರಿಲೀಸ್ ಆಗೋ ಎನರ್ಜಿನ. ಸೊ ಅದನ್ನ ಸುಮಾರು ಜನ ಅದನ್ನ ಶೋಧನೆ ಮಾಡ್ತಾ ಇದ್ದಾರೆ ಆತರ ಇಫೆಕ್ಟ್ನ. ಅದೇ ತರ ಈ ಬ್ಲಾಕ್ ಹೋಲ್ಸ್ ಬೈನರಿ ಸ್ಟಾರ್ಸ್ ನಲ್ಲಿ ಇರ್ಬೋದು, ಅಂದ್ರೆ ಎರಡು ಸ್ಟಾರ್ ಒಟ್ಟಿಗೆ ಇರತ್ತೆ, ಜೋಡಿ ತಾರೆಗಳು. ಈ ಜೋಡಿ ತಾರೆಗಳಲ್ಲಿ ಒಂದು ತಾರೆ ಬ್ಲಾಕ್ ಹೋಲ್ ಆಗಿರ್ಬೋದು. ಸೊ ಅವಾಗ ಈ ಬ್ಲಾಕ್ ಹೋಲ್ ಪಕ್ಕದಲ್ಲಿರೋ ತಾರೆಯಿಂದ ಮೆಟೀರಿಯಲ್ ನುಂಗ್ತಾ ಇರತ್ತೆ, ಅದಾದಾಗ್ಲೂ ಎನರ್ಜಿ ಬರುತ್ತೆ ಈಚೆ. ಇಂತ ಇದಕ್ಕೆ ನಾವು ಎಕ್ಸ್ರೇ ಬೈನರೀಸ್ ಅಂತ ಹೇಳ್ತೀವಿ. ಸೊ ಇದನ್ನು ಸುಮಾರು ಇದು ನಮ್ಮ ದೇಶದಲ್ಲಿ ಇದನ್ನು ಶೋಧನೆ ಮಾಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಿರ್ಬೋದು ಇದು ಆಸ್ಟ್ರೋಸ್ಯಾಟ್ ಅಂತ ನಮ್ದು ಇನ್ಸ್ಪೇಸ್ ಮಿಷನ್ ಇದೆ ಅಲ್ಲ, ಆಸ್ಟ್ರೋಸ್ಯಾಟ್ ನ ಯೂಸ್ ಮಾಡಿ ಈ ತರ ಎಕ್ಸ್ರೇ ಥಿಯರೀಸ್ ಮತ್ತೆ ಗ್ಯಾಲಕ್ಸೀಸ್ ಇದನ್ನೆಲ್ಲ ಶೋಧನೆ ಮಾಡ್ತಾರೆ. ನಮ್ಮ ಇದು ಜಿ ಎಂ ಆರ್ ಟಿ ಮತ್ತೆ ನಮ್ಮ ಬೆಂಗಳೂರು ಹತ್ರ ಇರೋ ವೆನುಗುಪ್ ಅಬ್ಸರ್ವೇಟರಿ ನಲ್ಲಿ ಮತ್ತೆ ಹಾನ್ಲೈನ್ ನಲ್ಲಿ ಇರೋ ನಮ್ಮ ಟೆಲಿಸ್ಕೋಪ್ ಟೆಲಿಸ್ಕೋಪ್ ತರ ದೇವಸ್ಥಾನ ನೈನಿತಾಲ್ ಹತ್ರ ಅಲ್ಲೂ ಒಂದು ಹೊಸದಾಗಿ 3.6 meter ದೊಡ್ಡ ಟೆಲಿಸ್ಕೋಪ್ ಬಂದಿದೆ. ಇದನ್ನೆಲ್ಲ ಉಪಯೋಗಿಸಿ ಶೋಧನೆ ಮಾಡ್ತೀವಿ.
9: ಈ ಹೊಸ ನೋಬೆಲ್ ಪ್ರಶಸ್ತಿ ಬಂದದ್ರ ಬಗ್ಗೆ ಸಂಶೋಧನೆ ಏನು ಎತ್ತ ಅಂತ ವಿವರಗಳನ್ನ ತುಂಬಾ ಸರಳವಾಗಿ ಸುಂದರವಾಗಿ ವಿವರಿಸಿದ್ದೀರಾ. ಜನಸುದ್ದಿಯ ಪರವಾಗಿ ನಿಮಗೆ ಧನ್ಯವಾದಗಳನ್ನ ಹೇಳ್ತೇನೆ. ಧನ್ಯವಾದಗಳು ಮೇಡಮ್.
10: ಧನ್ಯವಾದ.
8: ಇದು ಇಂದಿನ ಸುದ್ದಿ ಸಂಶೋಧನೆ. ಸಂದರ್ಶನ ಡಾಕ್ಟರ್ ಜಿಸಿ ಅನುಪಮ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್, ಬೆಂಗಳೂರು. ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ ಇಲ್ಲವೇ ಕರೆ ಮಾಡಿ.
7: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣ ಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
0: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
12: 57ನೇ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಬಯೋಫರ್ಟಿಲೈಸರ್ ಅಂದರೆ ಜೈವಿಕ ಗೊಬ್ಬರ, ಜೈವಿಕ ಗೊಬ್ಬರ ಅಥವಾ ರಾಸಾಯನಿಕ ಗೊಬ್ಬರ. ರೆಗ್ಯುಲರ್ ಫರ್ಟಿಲೈಸರನ್ನು ರಾಸಾಯನಿಕ ಗೊಬ್ಬರವೆಂದು ಹೇಳುತ್ತಾರೆ. ಜೈವಿಕ ವಸ್ತುಗಳನ್ನು ತಯಾರು ಮಾಡುವ, ಬ್ಯಾಕ್ಟೀರಿಯಾಗಳಿಂದ ತಯಾರು ಮಾಡುವ ಅಥವಾ ಎರೆಹುಳುಗಳಿಂದ ತಯಾರು ಮಾಡುವ ಗೊಬ್ಬರವನ್ನು ಜೈವಿಕ ಗೊಬ್ಬರವೆಂದು ಕರೆಯುತ್ತಾರೆ. ಭೂಮಿಯ ಪೋಷಕಾಂಶಗಳ ಪ್ರಮಾಣವನ್ನು ಸಸ್ಯಗಳು ಬಳಸುವ ರೂಪದಲ್ಲಿ ಹೆಚ್ಚಿಸುವ ಅಥವಾ ಒದಗಿಸುವ ಸೂಕ್ಷ್ಮ ಜೀವಿ ಗುಂಪು. ಸೊ ಬಯೋಸ್ ಫರ್ಟಿಲೈಜರ್ಗಳನ್ನು ಸೂಕ್ಷ್ಮಾಣುಜೀವಿಗಳು ತಯಾರಿಸುತ್ತವೆ ಅಥವಾ ಎರೆಹುಳುಗಳು ತಯಾರಿಸುತ್ತವೆ. ಸೂಕ್ಷ್ಮಜೀವಿಗಳು ಕೆಲವು ಜೀವರಾಸಾಯನಿಕ ಕ್ರಿಯೆಗಳನ್ನು ಉತ್ಕರ್ಷಿಸಿ ತನ್ಮೂಲಕ ಸಸ್ಯಗಳಿಗೆ ಅಗತ್ಯವಾದ ಪೋಷಕಾಂಶಗಳನ್ನು ಒದಗಿಸುತ್ತವೆ. ಸಾಮಾನ್ಯವಾಗಿ ಸಣ್ಣ ಪೊಟ್ಟಣಗಳಲ್ಲಿ ಇವುಗಳ ಕೃಷಿಕೆ ಕಲ್ಚರ್ ದೊರೆಯುತ್ತದೆ. ಅನುಕೂಲಕರ ಪರಿಸ್ಥಿತಿಯಲ್ಲಿ ಕೃಷಿಕೆಯನ್ನು ಮಣ್ಣಿಗೆ ಮಿಶ್ರ ಮಾಡಿದಾಗ ಅಥವಾ ಕೃಷಿಕೆಯಿಂದ ಬೀಜೋಪಚಾರ ಮಾಡಿದಾಗ ಈ ಸೂಕ್ಷ್ಮಾಣುಜೀವಿಗಳು ವೃದ್ಧಿಯಾಗುತ್ತವೆ. ಸೂಕ್ಷ್ಮ ಜೀವಿಗಳಲ್ಲಿ ಎರಡು ವಿಧ: ಸಸ್ಯಗಳೊಂದಿಗೆ ಸಹಬಾಳ್ವೆ ನಡೆಸುವ ಜೀವಿಗಳು ಹಾಗೂ ಸ್ವತಂತ್ರವಾಗಿ ಬದುಕುವ ಜೀವಿಗಳು. ಸಹಬಾಳ್ವೆ ನಡೆಸುವ ಸೂಕ್ಷ್ಮ ಜೀವಿಗಳು ಸಸ್ಯಗಳಿಗೆ ಅವುಗಳು ಬಳಸುವ ರೂಪದಲ್ಲಿ ಪೋಷಕಾಂಶಗಳನ್ನು ಒದಗಿಸುತ್ತವೆ. ಇದಕ್ಕೆ ಪ್ರತಿಯಾಗಿ ಅವು ಸಸ್ಯಗಳಿಂದ ಕಾರ್ಬೋಹೈಡ್ರೇಟ್ ರೂಪದಲ್ಲಿ ಶಕ್ತಿಯನ್ನು ಪಡೆಯುತ್ತವೆ. ಉದಾಹರಣೆಗೆ ರೈಜೋಬಿಯಂ ಎಂಬ ಬ್ಯಾಕ್ಟೀರಿಯಾ. ಸ್ವತಂತ್ರವಾಗಿ ಜೀವಿಸುವ ಸೂಕ್ಷ್ಮ ಜೀವಿಗಳ ಜೈವಿಕ ವಸ್ತುಗಳನ್ನು ವಿಭಜಿಸುತ್ತವೆ ಹಾಗೂ ಸಾರಜನಕ ಸಂಯುಕ್ತಗಳನ್ನು ಉತ್ಪಾದಿಸುತ್ತವೆ. ಈ ಸಂಯುಕ್ತಗಳು ತಮ್ಮ ಬೆಳವಣಿಗೆಗೆ ಉಪಯೋಗಿಸುವುದಲ್ಲದೆ ಸಸ್ಯಗಳಿಗೂ ಗಣನೀಯ ಪ್ರಮಾಣದಲ್ಲಿ ಒದಗಿಸುತ್ತವೆ. ಉದಾಹರಣೆಗೆ ಅಜಿಟೋಬ್ಯಾಕ್ಟರ್ ಎಂಬ ಬ್ಯಾಕ್ಟೀರಿಯಾ. ಕೆಲವು ಜೀವಿಗಳು ವಾತಾವರಣದ ಸಾರಜನಕವನ್ನು ಸ್ವೀಕರಿಸುತ್ತವೆ. ಕೃಷಿಯಲ್ಲಿ ಇಂಥ ಸೂಕ್ಷ್ಮಜೀವಿಗಳಿಗೆ ಬಹಳ ಮಹತ್ವವಿದೆ. ಉದಾಹರಣೆಗೆ ರೈಜೋಬಿಯಂ ಬಳಕೆಯಿಂದ ಲಾಭಗಳು ಹೀಗಿವೆ: ಇವುಗಳು ವಾತಾವರಣದ ಸಾರಜನಕವನ್ನು ಸ್ವೀಕರಿಸುತ್ತವೆ ಮತ್ತು ಮಣ್ಣಿನಲ್ಲಿರುವ ಫಾಸ್ಫೇಟ್ ಮುಂತಾದ ಪೋಷಕಾಂಶಗಳನ್ನು ಕರಗಿಸಿ ಸಸ್ಯಗಳಿಗೆ ಒದಗಿಸುತ್ತವೆ. ಸಸ್ಯಗಳು ಹಾಗೂ ವೃಕ್ಷಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತವೆ. ಧಾನ್ಯಗಳ ಇಳುವರಿಯನ್ನು ಹೆಚ್ಚಿಸುತ್ತವೆ. ಜೈವಿಕ ಗೊಬ್ಬರಗಳ ಬಳಕೆಯಿಂದ ಕಡಲೆಕಾಯಿ, ಸೋಯಾಬೀನ್, ಕಡಲೆ ಮತ್ತು ರಾಗಿ ಬೆಳೆಗಳು 10 ರಿಂದ 25%ನಷ್ಟು ಹೆಚ್ಚು ಇಳುವರಿಯನ್ನು ನೀಡುತ್ತವೆ. ಸೂಕ್ತ ಪ್ರಮಾಣದಲ್ಲಿ ಬಳಸಿದರೆ ರೈಜೋಬಿಯಂ ರಾಸಾಯನಿಕ

ಬಳಕೆ ಏರಿದಂತೆ ರಾಸಾಯನಿಕ ಗೊಬ್ಬರಗಳ ಬಳಕೆ ಕಡಿಮೆಯಾಗುತ್ತದೆ, ಪರಿಸರ ಮಲಿನತೆ ಕಡಿಮೆಯಾಗುತ್ತದೆ. ಬೆಳೆ, ಸೂಕ್ಷ್ಮಜೀವಿಗಳು, ಮಣ್ಣು, ಇವುಗಳ ಪರಸ್ಪರ ಪ್ರತಿಕ್ರಿಯೆಯಿಂದ ಪರಿಸರ ಗುಣಮಟ್ಟ ಗಣನೀಯವಾಗಿ ಸುಧಾರಿಸುತ್ತದೆ. ಜೈವಿಕ ಗೊಬ್ಬರದ ಬಳಕೆಯಿಂದ ಕೃಷಿಯಲ್ಲಿ ಸುಸ್ಥಿರತೆಯನ್ನು ತರಲು ಸಾಧ್ಯ. ಸುಸ್ಥಿರತೆಯೆಂದರೆ ಸಸ್ಟೈನಬಲ್ ಡೆವಲಪ್ಮೆಂಟ್, ಸುಸ್ಥಿರವಾದ ಅಭಿವೃದ್ಧಿ, ಇದು ಸಾಧ್ಯವಾಗುತ್ತದೆ. ಆದರೆ ಇದರ ಬಳಕೆಯಲ್ಲಿ ಹಲವಾರು ತೊಡಕುಗಳಿವೆ. ಅವುಗಳೆಂದರೆ, ಇವಕ್ಕೆ ಅವಶ್ಯಕವಾದ ಸಂಶೋಧನೆಯ ಕೊರತೆ, ಕೈಗಾರಿಕೆಗಳ ಬೆಂಬಲ ಇಲ್ಲದಿರುವಿಕೆ, ಗುಣನಿಯಂತ್ರಣವಿಲ್ಲದಿರುವಿಕೆ, ಉತ್ತಮ ಕೃಷಿ ವಿಸ್ತರಣಾ ಸೇವೆಗಳ ಅಲಭ್ಯತೆ, ತರಬೇತಿ ಪಡೆದ ಸಿಬ್ಬಂದಿಗಳ ಕೊರತೆ, ಅರಿವಿನ ಕೊರತೆ, ಅವೇರ್ನೆಸ್ ಕೊರತೆ, ಜೈವಿಕ ಗೊಬ್ಬರಗಳ ಲಾಭವನ್ನು ಮನಗಾಣದೇ ಇರುವುದು, ಚುರುಕಾದ ವೇಗವಾದ ಪೂರೈಕೆ ಇಲ್ಲದಿರುವುದು, ಜೈವಿಕ ಗೊಬ್ಬರಗಳ ಅಲ್ಪ ಬಾಳು, ಶಾರ್ಟ್ ಸೆಲ್ಫ್ ಲೈಫ್, ನಿರ್ವಹಣೆಯಲ್ಲಿ ತೊಂದರೆಗಳು, ಜೈವಿಕ ಗೊಬ್ಬರಗಳನ್ನು ದೀರ್ಘಕಾಲ ಸಂಗ್ರಹಿಸಿಡಲು ಆಗದಿರುವುದರಿಂದ ಅನಾನುಕೂಲಕರ ಉಷ್ಣತೆಯಲ್ಲಿ ಇವು ವೇಗವಾಗಿ ಪೂರೈಕೆ ಮಾಡಬೇಕಾಗುತ್ತದೆ. ಕೆಲವು ಮುಖ್ಯ ಜೈವಿಕ ಗೊಬ್ಬರಗಳೆಂದರೆ ಅಜಟೋಬ್ಯಾಕ್ಟರ್ ಎಂಬ ಬ್ಯಾಕ್ಟೀರಿಯಾ, ಅಜಸ್ಟೈರುರುಸಮ್ ಎಂಬ ಬ್ಯಾಕ್ಟೀರಿಯಾ, ನೀಲಿ ಹಸಿರು ಪಾಚಿ, ಅಸೋಲಾ ಪಾಚಿ ಪುಷ್ಯ ಸಸ್ಯಗಳ ಸಹಬಾಳ್ವೆ, ಮೈಕೋರೈಸಾ ಸಸ್ಯಬೇರು ಶಿಲೀಂಧ್ರಗಳ ಸಹಬಾಳ್ವೆ, ರೈಜೋಬಿಯಂ ಎಂಬ ಬ್ಯಾಕ್ಟೀರಿಯಾ ಇತ್ಯಾದಿ. ಇವುಗಳಲ್ಲಿ ಜೈವಿಕ ಗೊಬ್ಬರವಾಗಿ ಬಳಸಲ್ಪಡುವ ರೈಜೋಬಿಯಂ ಬಹು ಜನಪ್ರಿಯ. ಬಯೋಗ್ಯಾಸ್ ಅಥವಾ ಜೈವಿಕ ಅನಿಲ, ಗೋಬರ್ ಗ್ಯಾಸ್ ಅಂತಲೂ ಕರೆಯಬಹುದು. ಜೈವಿಕ ವಸ್ತುಗಳು ಅವಾಯುಜೀವಕ ಪರಿಸ್ಥಿತಿಯಲ್ಲಿ ಕೊಳೆಯುವಾಗ ಉತ್ಪತ್ತಿಯಾಗುವ ಅನಿಲ, ಅಂದರೆ ವಾಯುರಹಿತ ಸೂಕ್ಷ್ಮಜೀವಿಗಳಿಂದ ಈ ಅನಿಲವು ಉತ್ಪತ್ತಿಯಾಗುತ್ತದೆ. ವಾಯುಜೀವಕ ಸೂಕ್ಷ್ಮಜೀವಿಗಳಿಂದ ಈ ಜೈವಿಕ ಅನಿಲ ಉತ್ಪತ್ತಿಯಾಗುವುದಿಲ್ಲ. ಈ ಅನಿಲವು 60% ಮೀಥೇನ್ ಹಾಗೂ 40% ಇಂಗಾಲದ ಡೈಆಕ್ಸೈಡ್ನ ಮಿಶ್ರಣವಾಗಿರುತ್ತದೆ. ಇದರಲ್ಲಿ ಮೀಥೇನ್ ದಹ್ಯ ಅನಿಲ, ಎಲ್ ಪಿ ಜಿಯ ಅನಿಲದಂತೆ ಈ ಮೀಥೇನ್ CH4 ಇದು ಸಹ ಅದೇ ರೀತಿ ಕೆಲಸ ಮಾಡುತ್ತದೆ. ಈ ಅನಿಲದ ಕ್ಯಾಲೋರಿಫಿಕ್ ಮೌಲ್ಯ 1 ಘನ ಮೀಟರ್ಗೆ 20-25 MJ ಎಂದು ಕರೆಯುತ್ತಾರೆ. ಇಂಗಾಲದ ಡೈಆಕ್ಸೈಡಿನ ಪ್ರಮಾಣವನ್ನು ಕಡಿಮೆಗೊಳಿಸಿ ಈ ಮೌಲ್ಯವನ್ನು ಹೆಚ್ಚಿಸಬಹುದು. ಇತ್ತೀಚೆಗೆ ಇದನ್ನು ನವೀಕರಿಸಬಲ್ಲ ಇಂಧನದ ಆಕಾರವೆಂದು ಪ್ರಪಂಚದಾದ್ಯಂತ ಪರಿಗಣಿಸಿದ್ದಾರೆ. ಜೈವಿಕ ವಸ್ತುಗಳಿಂದ ಮುಖ್ಯವಾಗಿ ಸಗಣಿ, ಕೃಷಿ ತ್ಯಾಜ್ಯ, ಎಲೆಗಳು, ಮಾನವರ ಹಾಗೂ ಸಾಕುಪ್ರಾಣಿಗಳ ಮಲ ಮುಂತಾದವುಗಳಿಂದ ಈ ಅನಿಲವನ್ನು ಉತ್ಪಾದಿಸಬಹುದು. ಭಾರತದಲ್ಲಿ ಜೈವಿಕ ಅನಿಲವನ್ನು ಇಂಧನವಾದ ಪ್ರಮುಖ ಆಕಾರವಾಗಿ ಅನೇಕ ಕಡೆಗಳಲ್ಲಿ ಬಳಸುತ್ತಿದ್ದಾರೆ. ಭಾರತದಲ್ಲಿ ಜೈವಿಕ ಅನಿಲ ಕಾರ್ಯಕ್ರಮ 1952 ಪ್ರಾರಂಭವಾಯಿತು. ಇಂದು ಇದು ಭಾರತದ ಪ್ರಮುಖ ನವೀಕರಿಸಬಹುದಾದ ರಿನ್ಯೂವಬಲ್ ಎನರ್ಜಿ, ನವೀಕರಿಸಬಹುದಾದ ಶಕ್ತಿ ಉತ್ಪಾದನಾ ಕಾರ್ಯಕ್ರಮದಲ್ಲಿ ಒಂದಾಗಿದೆ. ಈ ಯೋಜನೆಯ ಅಡಿಪಾಯವನ್ನು ಹಾಕಿದ ಮೊಟ್ಟ ಮೊದಲ ದೇಶವೇ ಭಾರತ. 1981-82 ರಾಷ್ಟ್ರೀಯ ಜೈವಿಕ ಅನಿಲ ಅಭಿವೃದ್ಧಿ ಯೋಜನೆಯು ಪ್ರಾರಂಭವಾಯಿತು. 1992-97 ಪಂಚವಾರ್ಷಿಕ ಯೋಜನಾ ಅವಧಿಯಲ್ಲಿ ಅಸಾಂಪ್ರದಾಯಿಕ ಶಕ್ತಿ ಆಕಾರಗಳ ಅಭಿವೃದ್ಧಿಯ ಜವಾಬ್ದಾರಿಯನ್ನು ಹೊತ್ತ ಅಸಾಂಪ್ರದಾಯಿಕ ಶಕ್ತಿ ಆಕಾರಗಳ ಸಚಿವಾಲಯ, ಮಿನಿಸ್ಟ್ರಿ ಆಫ್ ನಾನ್ ಕನ್ವೆನ್ಷನಲ್ ಎನರ್ಜಿ ಸೋರ್ಸ್, ಇದು ಪ್ರಾರಂಭವಾಯಿತು. ಜೈವಿಕ ಅನಿಲ ಯೋಜನೆಗಳಿಗೆ 37% ಅನುದಾನವನ್ನು ಒದಗಿಸಿತು. 1998 ಕೊನೆಯವರೆಗೆ ನಮ್ಮ ದೇಶದಲ್ಲಿ ಸ್ಥಾಪಿತವಾದ ಜೈವಿಕ ಅನಿಲಗಳ

0: ಘಟಕಗಳ ಸಂಖ್ಯೆ 2.7 ಮಿಲಿಯನ್. ಸೌದೆ ಉಳಿತಾಯ ಹಾಗೂ ಅರಣ್ಯ ಸಂರಕ್ಷಣೆಗೆ ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಈ ಯೋಜನೆಯ ಇತರ ಉದ್ದೇಶಗಳು ಹೀಗಿವೆ. ಅಡಿಗೆಗೆ ಅಗತ್ಯವಾದ ಸ್ವಚ್ಛ ಹಾಗೂ ಮಾಲಿನ್ಯರಹಿತ ಇಂಧನವನ್ನು ಒದಗಿಸುವುದು, ಪೌಷ್ಟಿಕಾಂಶಗಳಿಂದ ಶ್ರೀಮಂತವಾದ ಗೊಬ್ಬರವನ್ನು ಒದಗಿಸಿ ಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡುವುದು, ಗ್ರಾಮೀಣ ಮಹಿಳೆಯರಿಗೆ ಜೀವನ ಮಟ್ಟವನ್ನು ಸುಧಾರಿಸುವುದು, ಹೊಗೆ ರಹಿತ ಒಲೆಯನ್ನು ಹೊಂದುವುದು, ಜನರ ವಿಶೇಷವಾಗಿ ಮಹಿಳೆಯರ ಆರೋಗ್ಯವನ್ನು ಸುಧಾರಿಸಲು ಈ ಮೀಥೇನ್ ಗ್ಯಾಸ್ ಸಹಾಯವಾಗುತ್ತದೆ. ಏಕೆಂದರೆ ಇದರಲ್ಲಿ ಹೊಗೆಯು ಹೆಚ್ಚು ಬರುವುದಿಲ್ಲ. ಭಾರತದಲ್ಲಿ ಜೈವಿಕ ಅನಿಲ ಯೋಜನೆ ಪ್ರಾರಂಭವಾಗಿ ಸುಮಾರು 45 ವರ್ಷಗಳು ಕಳೆದಿವೆ. ಭಾರತದ ಕೃಷಿ ಪ್ರಧಾನ ದೇಶ, ಹಾಗಾಗಿ ಇಲ್ಲಿನ ಗ್ರಾಮೀಣ ಕುಟುಂಬಗಳಲ್ಲಿ ಜಾನುವಾರುಗಳ ಸಂಖ್ಯೆ ಹೆಚ್ಚು ಸಾಕಷ್ಟಿದೆ. ಆದ್ದರಿಂದ ಭಾರತದಲ್ಲಿ ಜೈವಿಕ ಅನಿಲ ಯೋಜನೆಯು ಸಂಪೂರ್ಣವಾಗಿ ಸಗಣಿಯನ್ನೇ ಅವಲಂಬಿಸಿದೆ. ಒಂದು ಅಂದಾಜಿನ ಪ್ರಕಾರ ಭಾರತದಲ್ಲಿ ಸುಮಾರು 12 ಮಿಲಿಯನ್ ಘಟಕಗಳಿಗೆ ಬೇಕಾಗುವಷ್ಟು ಕಚ್ಚಾ ಪದಾರ್ಥ, ಸಗಣಿ, ತಂತ್ರಜ್ಞಾನ ಹಾಗೂ ಮಾನವ ಸಂಪನ್ಮೂಲಗಳಿವೆ. ಇದರ ಸುಮಾರು 15% ಘಟಕಗಳನ್ನು ಈಗಾಗಲೇ ಸ್ಥಾಪಿಸಲಾಗಿದೆ. ಇಂದಿನ ವಿದ್ಯಮಾನಗಳ ಪ್ರಕಾರ ವರ್ಷಕ್ಕೆ ಸುಮಾರು 0.15 ಮಿಲಿಯನ್ ಘಟಕಗಳನ್ನು ಸ್ಥಾಪಿಸಲಾಗುತ್ತಿದೆ. ಇದೇ ಸಂಖ್ಯೆ ಮುಂದುವರೆದರೆ 12 ಮಿಲಿಯನ್ ಘಟಕಗಳ ಸಂಖ್ಯೆ ತಲುಪಲು ಸುಮಾರು 60 ವರ್ಷಗಳು ಬೇಕು. ಜೈವಿಕ ಅನಿಲಗಳ 2 ಪ್ರಮುಖ ಮಾದರಿಗಳು, ಅವುಗಳೆಂದರೆ ತೇಲಾಡುವ ಡ್ರಮ್ ಮಾದರಿ ಹಾಗೂ ಸ್ಥಿರ ಗುಮ್ಮಟ ಮಾದರಿ. ತೇಲುವ ಡ್ರಮ್ ಭಾರತೀಯ ಮಾದರಿ, ಸ್ಥಿರ ಗುಮ್ಮಟ ಮಾದರಿ ಚೀನಾ ದೇಶದ್ದು. ಭಾರತದ ಜೈವಿಕ ಅನಿಲ ಯೋಜನೆಯಲ್ಲಿ 2 ಉಪಯೋಜನಗಳಿವೆ, ಕೌಟುಂಬಿಕ ಘಟಕಗಳು ಮತ್ತು ಸಮುದಾಯದ ಘಟಕಗಳು. ಸುಮಾರು 5-6 ವ್ಯಕ್ತಿಗಳಿರುವ ಒಂದೇ ಕುಟುಂಬದಕ್ಕೆ ದಿನವೊಂದಕ್ಕೆ 2 ಅಡಿಗೆಗಳಿಗೆ ಸುಮಾರು 1200 ಲೀಟರ್ನಷ್ಟು ಜೈವಿಕ ಅನಿಲದ ಅವಶ್ಯಕತೆ ಇದೆ. 1 ಕಿಲೋಗ್ರಾಂ ಹಸಿ ಸಗಣಿಯಿಂದ ದೊರೆಯುವ ಅನಿಲ ಸುಮಾರು 40 ಲೀಟರ್. ಒಂದು ಅಂದಾಜಿನ ಪ್ರಕಾರ 1 ಹಸು ಒಬ್ಬ ವ್ಯಕ್ತಿಯ ದೈನಂದಿನ ಅಡಿಗೆಗೆ ಅನಿಲದ ಅಗತ್ಯ ಉತ್ಪಾದನೆಯನ್ನು ಪೂರೈಸಬಲ್ಲದು. ಕೌಟುಂಬಿಕ ಘಟಕಗಳ ಗಾತ್ರ ಸಾಮಾನ್ಯವಾಗಿ 2-4 ಘನಮೀಟರ್ಗಳಿರುತ್ತವೆ. ಕರ್ನಾಟಕದ ಬೆಲೆ ಅದರ ಗಾತ್ರ ಹಾಗೂ ಘಟಕದ ಬೆಲೆ ಅದರ ಗಾತ್ರ ಹಾಗೂ ವಿನ್ಯಾಸಗಳನ್ನು ಅವಲಂಬಿಸಿದೆ. ಇಲ್ಲಿಗೆ 57ರ ಎಪಿಸೋಡ್ ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆ ಅವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
2: ನಮಸ್ಕಾರ, ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ 26ನೆಯ ಪದ್ಯ. ಆ ಪದ್ಯ ಹೀಗಿದೆ: ನಿಮ್ಮೀನಾಲ್ವರೊಳವರು ಇಮ್ಮಿಡುಕಲು ಬೇಡ, ಮಕ್ಕಳೊಳ ಮಕ್ಕಳರೆ ನಗೈವರ್ ತಮ್ಮೊಳಗೆ ಸವೈವರೊಳಂ ನಾಮ ಮಾಡದೆ ಬಕನ ಬಾರಿಗೆ ಓರ್ವನ ನೀರಂ. ಇದನ್ನು ಬಿಡಿಸಿ ಹೀಗೆ ಓದಬೇಕು: ನಿಮ್ಮ ಈ ನಾಲ್ವರೊಳ್ ಒರು ಇಂ ಮಿಡುಕಲ್ ಬೇಡ, ಮಕ್ಕಳು ಒಳರು ಎನಗೆ ಐವರು ತಮ್ಮೊಳಗೆ ಎಸೆವ ಐವರೊಳಂ ನಾವು ಮಾಡದೆ ಬಕನ ಬಾರಿಗೆ ಓರ್ವನಂ. ಇವೆ ಕುಂತಿ ಹೀಗೆ ಹೇಳ್ತಾಳೆ. ನಿಮ್ಮ ಈ ನಾಲ್ವರಲ್ಲಿ ಅಂದರೆ ನೀನು, ನಿನ್ನ ಧರ್ಮಪತ್ನಿ, ಮಗಳು ಮತ್ತು ಮಗ, ಈ ನಾಲ್ವರಲ್ಲಿ ಓರ್ವನು ಇಂ ಮಿಡುಕಲ್ಲು ಬೇಡ, ಇನ್ನು ಈ ವಿಷಯವಾಗಿ ನಡುಗುವುದು ಬೇಡ, ಅಂದರೆ ಶೋಕದಿಂದ ನಡುಗುವುದು ಬೇಡ, ಮಿಡುಕಲ್ಲು ಬೇಡ, ನಡುಗುವುದು ಬೇಡ. ಮಕ್ಕಳು ಒಳಗೆ ನನಗೆ 5, ನನಗೆ 5 ಮಂದಿ ಮಕ್ಕಳು ಇದ್ದಾರೆ. ತಮ್ಮೊಳಗೆ ಎಸವೈವರೊಳಂ ನನ್ನಲ್ಲಿ ಇರುವಂತಹ 5ರಲ್ಲಿ 5 ಜನರಲ್ಲಿ ನಾವು ಮಾಡದೆ ನಾನು ತಡೆಯದೆ ಬಕನ ಬಾರಿಗೆ ಓರ್ವ ನಮ್ಮ ಇವೆ. ನಾನು ತಡ ಮಾಡದೆ ಈಗಲೇ ಬಕನ ಸರದಿಗೆ ಒಬ್ಬ ಮಗನನ್ನು ಕೊಡುತ್ತೇನೆ, ಬಲಿಯಾಗಿ ಅಥವಾ ಆಹುತಿಯಾಗಿ ಅಂತ ಹೇಳ್ತಾಳೆ. ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ 26ನೆಯ ಕಂದ ಪದ್ಯದ ಬಳಿಕದ ವಚನ. ಅದು ಹೀಗಿದೆ: ಎಂಬುದು ಪಾರ್ವ ನಿಂತನಲ್ ಬೇಡ, ಮಕ್ಕಳೊಳಾದ ಮೋಹಮೆಲ್ಲ ಆಜೀವಕಂ ಸಮಾನವೆಂಬುದು. ನೀ ಮರಿಯಿರು ಉಸಿರದಿರಿ, ನೀ ಮರಿಯಿರಿ ಉಸಿರದಿರಿ, ಅದಕ್ಕೆ ತಕ್ಕ ಸಮಕಟ್ಟಂ ಮಾಡಿವೆಂದು ಬಂದು ತದ್ವೃತ್ತಾಂತವೆಲ್ಲವಂ ಭೀಮಸೇನಂಗರಿಪಿದಳೆ. ನಾಳಿ ಮಿನಿಸನಗೆ ದೊರೆ ಕೊಳಿಸಿ ಬಂದುದು ಕರಮುಳ್ಳಿ ತಾಯಿತೆಂದು ನಗು ತಿರ್ಪನ್ನಗ ಮತ್ತಿನ ನಾಲ್ವರು ಬಂದು ತದ್ವೃತ್ತಾಂತವೆಲ್ಲವಂ ಕೇಳುದು ನಮಗೆ ಈ ಪಡಲು ಒಂದು ಪರೋಪಕಾರಾರ್ಥಂ ಸೈಪಿ ನಿಮ್ ದೊರಕೊಂಡುದೆಂದು ಇರುಳೆಲ್ಲಂ ಬಕನ ಪಡೆ ಮಾದರೆ ನುಡಿಯುತ್ತಿರ್ಪನ್ನಗಂ. ಇದನ್ನು ಬಿಡಿಸಿ ಹೀಗೆ ಓದಬಹುದು: ಎಂಬುದು ಪಾರ್ವಂ ಇಂತು ಎನಲ್ ಬೇಡ, ಮಕ್ಕಳು ಆದ ಮೋಹಂ ಎಲ್ಲಂ ಜೀವಕಂ ಸಮಾನಂ. ಎಂಬುದು ನೀಂ ಅರಿಯಿರಿ ಉಸಿರದಿರಿ, ಅದಕ್ಕೆ ತಕ್ಕ ಸವಕಟ್ಟಂ ಮಾಡಿ ಎಂದು ಬಂದು ತದ್ವೃತ್ತಾಂತವೆಲ್ಲಮಂ ಭೀಮಸೇನಂಗೆ ಅರಿಪಿದಳೆ. ನಾಳಿನ ಉಣಿಸು ಎನಗೆ ದೊರೆಕೊಳಿಸಿ ಬಂದುದು ಕರಂ ಒಳ್ಳಿತಾಯಿತೆಂದು ನಗುತ್ತಿರ್ಪ ಅನ್ನೆ. ಮತ್ತಿನ ನಾನು ಬಂದು ತದ್ವೃತ್ತಾಂತವೆಲ್ಲವನ್ನು ಕೇಳಿದು ನಮಗೆ ಈ ಪೊಳಲು ಒಂದು ಪರೋಪಕಾರಾರ್ಥಂ ಸೈಪಿ ನಿಮ್ ದೊರೆಕೊಂಡುದು ಎಂದು ಇರುಳೆಲ್ಲಂ ಬಕನ ಪಳೆ ಮಾತನೆ ನುಡಿಯುತ್ತಾ ಇದ್ದ ಅನ್ನೆಗ. ಹೀಗೆ ಕುಂತಿ, ನನಗೆ ನಾಲ್ವರು 5 ಮಕ್ಕಳಿದ್ದಾರೆ, ಆ 5 ಮಕ್ಕಳಲ್ಲಿ ಒಬ್ಬನನ್ನು ನಿನ್ನ ಈ ಸಮಸ್ಯೆ ಪರಿಹಾರ ಮಾಡುವುದಕ್ಕೆ ನಾನು ಕೊಡುತ್ತೇನೆ ಅಂತ ಹೇಳಿದಾಗ, ಎಂಬುದು ಪಾರ್ವ ಬ್ರಾಹ್ಮಣ ಇಂತನಲ್ಲಿ ಬೇಡ, ನೀನು ಹೀಗೆ ಹೇಳಬೇಡ, ಮಕ್ಕಳಾದ ಮೋಹಂ ಎಲ್ಲ ಜೀವಕ್ಕಂ ಸಮಾನಂ. ಮಕ್ಕಳಲ್ಲಿ ಇರುವಂತಹ ಮೋಹ ಎಲ್ಲ ಜೀವಿಗಳಿಗೂ, ಪ್ರಾಣಿ ಮನುಷ್ಯ ಎನ್ನುವಂತಹ ಭೇದ ಇಲ್ಲದೆ ಎಲ್ಲರಿಗೂ ಸಮಾನ ಎಂಬುದು ಅಂತ ಹೇಳಿದ. ನೀವು ಮರೀರಿ ಉಸಿರದಿರಿ, ನಿಮಗೆ ಅದೆಲ್ಲ ಗೊತ್ತಾಗಲ್ಲ, ನೀವು ಮರೀರಿ ನಿಮಗೆ ಗೊತ್ತಾಗುವುದಿಲ್ಲ, ಉಸಿರದಿರಿ ಮಾತಾಡಬೇಡಿ, ಅದಕ್ಕೆ ತಕ್ಕ ಸವ ಕಟ್ಟ ಮಾಡಿ, ಇದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ನೀವು ಮಾಡಿ. ಅಂದರೆ ಈಗ 12 ಗಂಡುಗ ಅಕ್ಕಿ ಆಗಬೇಕು, ಒಂದು ಬಂಡಿ ಬೇಕು, 2 ಎಮ್ಮೆಗಳು ಬೇಕು, ಈ ಎಲ್ಲ ವ್ಯವಸ್ಥೆಯನ್ನು ನೀವು ಮಾಡಿ ಎಂದು ಬಂದು ಅಂತ ಹೇಳಿ ಬಂದು ತದ್ವೃತ್ತಾಂತವೆಲ್ಲ ಭೀಮಸೇನಂಗೆ ಅರಿಪಿದಳೆ. ಆ ಎಲ್ಲ ವಿಷಯವನ್ನು ಭೀಮಸೇನಂಗೆ ಹೇಳಿದಾಗ, ನಾಳಿನ ಉಣಿಸನಿಗೆ ದೊರೆಕೊಳಿಸಿ ಬಂದುದು ಕರಂ ಉಳಿತಾಯಿತು, ನಾಳಿನ ಊಟವನ್ನು ನನಗೆ ಸಿಗುವ ಹಾಗೆ ಮಾಡಿದ್ದು ತುಂಬ ಚೆನ್ನಾಗಾಯಿತು, ಕರಂ ಉಳಿತಾಯಿತು, ತುಂಬ ಚೆನ್ನಾಗಾಯಿತು ಎಂದು ನಗುತ್ತಿರ್ಪನ್ನೆಲ್ಲ ನಗುತ್ತಾ ಇರುವಂಥ ಸಂದರ್ಭದಲ್ಲಿ ಮತ್ತಿನ 4 ಬಂದು ಹಾಗೆ ಹೇಳ್ತಿರುವ ಇನ್ನು 4 ಜನ ಪಾಂಡವರು ಬಂದು ತದ್ವೃತ್ತಾಂತವೆಲ್ಲ ಕೇಳಿದು ಆ ಎಲ್ಲ ವಿಷಯವನ್ನು ಕೇಳಿ ನಮಗೀ ಕೊಡಲು ಒಂದು ಪರೋಪಕಾರಾರ್ಥಂ ಸೈಪಿನಿಂ ದೊರಕೊಂಡುದು, ನಮಗೆ ಈ ಪಟ್ಟಣದಲ್ಲಿ ಈ ಊರಿನಲ್ಲಿ ಒಂದು ಪರೋಪಕಾರಾರ್ಥ ಬೇರೆಯವರಿಗೆ ಉಪಕಾರ ಮಾಡುವಂತಹ ಒಂದು ಕೆಲಸ ಸೈಪಿನಿಂ ದೊರಕೊಂಡುದು, ಪುಣ್ಯದಿಂದ, ಸೈಪು ಅಂದರೆ ಪುಣ್ಯ, ದೊರಕೊಂಡುದು ಎಂದು ಇವಳೆಲ್ಲಂ ಬಕನ ಪಡೆ ಮಾತ್ರ ನುಡಿಯುತ್ತಿದ್ದ ಪನ್ನೆಗಂ. ಹೀಗೆ ಇವಳೆಲ್ಲ ಆ ಬಕನ ವಿಷಯವನ್ನೇ ಮಾತಾಡ್ತಾ ಇರುವಾಗ ಏನಾಯಿತು, ಒಂದು ಸೂರ್ಯೋದಯವಾಯಿತು. ಆ ಸೂರ್ಯೋದಯದ ವರ್ಣನೆಯನ್ನು ಮುಂದೆ 27ನೆಯ ಪದ್ಯದಲ್ಲಿ ಪಂಪ ಮಾಡ್ತಾನೆ. ಅದು ಹೀಗಿದೆ:
1: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಪ್ರಸಾರವಾಗಲಿದ್ದು, ವಿಜಯ SH ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ.
4: ಹೆಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಮಾತನಾಡೋದನ್ನ ಕಲಿಯೋಣ. ನಾನು ವಿಜಯ. ಹಿಂದಿನ ಸಂಚಿಕೆಯಲ್ಲಿ ನಾವು ನಮ್ಮ ಸರ್ವೆಂಟ್ಸ್ ಅಂದರೆ ನೌಕರರ ಜೊತೆ, ಡಾಕ್ಟರ್ಸ್ ಅಂದರೆ ವೈದ್ಯರ ಜೊತೆ ಏನೆಲ್ಲ ಕನ್ವರ್ಸೇಷನ್ ಇರ್ಬೋದು ಅನ್ನೋದನ್ನು ತಿಳ್ಕೊಂಡ್ವಿ. ಪ್ರತಿ ದಿವಸ ನಾವು ಇಂಥದ್ದೇ ವಿಷಯನ ಮಾತಾಡ್ತೀವಿ ಅಂತ ಹೇಳೋದಿಕ್ಕಾಗಲ್ಲ ಅಲ್ವಾ. ಜನರಲ್ ಟಾಪಿಕ್ಸ್ ಬೇರೆ ವಿಷಯಗಳ ಬಗ್ಗೆ ನಾವು ಮಾತಾಡಿಯೇ ಮಾತಾಡಿರ್ತೀವಿ. ಹಾಗಾಗಿ ಇವತ್ತು ಎಲ್ಲ ರೀತಿಯ ವಿಷಯಗಳ ಕೆಲವು ವಾಕ್ಯಗಳನ್ನು ನೋಡೋಣ. ನಿಮಗೆ ಕೆಲವ್ರ ಕೆಲಸದ ಬಗ್ಗೆ ನಿರಾಶೆ ಇರುತ್ತೆ, ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀರಾ, ಆದರೆ ಅವ್ರು ಆ ಥರ ಬಂದಿರೋದಿಲ್ಲ. ಅದು ಮನೆಯ ಜನ ಆಗಿದ್ದಿರ್ಬೋದು, ಇನ್ನೊಬ್ಬರಾಗಿರ್ಬೋದು. ಅವನ ಕೆಲಸದ ಬಗ್ಗೆ ನನಗೆ ನಿರಾಸೆ ಆಯಿತು, ಇದನ್ನು ಹೇಗೆ ಹೇಳ್ತೀರಾ? ಹೀಸ್ ವರ್ಕ್ ವಾಸ್ ಕ್ವೈಟ್ ಡಿಸಪಾಯಿಂಟಿಂಗ್. ಹೀಸ್ ವರ್ಕ್ ವಾಸ್ ಕ್ವೈಟ್ ಡಿಸಪಾಯಿಂಟಿಂಗ್. ಈ ಡಿಸಪಾಯಿಂಟ್ಮೆಂಟ್ ಬರೋದು ಯಾವಾಗ ಹೇಳಿ? ಅಲ್ಲಿ ಒಂದು ಎಕ್ಸ್ಪೆಕ್ಟೇಷನ್ ಇದ್ದಾಗ ಮಾತ್ರ. ಅದನ್ನು ಅವರು ಸೆಟ್ ಮಾಡಿಲ್ಲ ಅಂದಾಗ ನಿಮಗೆ ಬೇಸರ ಅನ್ಸುತ್ತಲ್ವಾ? ಆಗ ಹೀಗೆ ಹೇಳಬೇಕು: ಹಿಸ್ ವರ್ಕ್ ವಾಸ್ ಕ್ವೈಟ್ ಡಿಸಪಾಯಿಂಟಿಂಗ್. ಈ ನಾವನನ್ನು ಕೆಲಸದಿಂದ ತೆಗ್ದು ಹಾಕಿದ್ರೆ ನನಗೆ ಎಷ್ಟೋ ಸಂತೋಷ ಆಗ್ತಿತ್ತು ಅನಿಸುತ್ತೆ. ಯಾಕಂದರೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಅವ್ರು ರೀಚ್ ಆಗಿಲ್ಲ ಅಂದಾಗ ಅವ್ರು ಇಲ್ಲದೇ ಇದ್ದರೆ ಬೆಟರ್ ಅಲ್ವಾ ಅಂತ ಅನಿಸುತ್ತೆ. ಅದನ್ನು ಹೇಗೆ ಹೇಳ್ತೀರಾ? ಐ ಆಲ್ ಬಿ ಗ್ಲ್ಯಾಡ್ ಟು ಗೆಟ್ ರೀಡ್ ಆಫ್ ಹಿಮ್. I will ಬದಲು ಐಲ್ ಹೀಗೆ ಹೇಳ್ತಿದ್ದೀವಿ ನೋಡಿ. ಬಿ ಗ್ಲ್ಯಾಡ್ ಟು ಗೆಟ್ ರಿಡ್ ಆಫ್ ಹಿಮ್, ರಿಡ್. ನಮ್ಮೆಲ್ರಿಗೂ ಬಟ್ಟೆಗಳ ಬಗ್ಗೆ ಆಸಕ್ತಿ ಇದ್ದೇ ಇರುತ್ತೆ. ಅವ್ರ ಬಟ್ಟೆ ನನ್ನ ಥರ ಇದೆ, ಇಲ್ಲ ಅವ್ರು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಹೀಗೆಲ್ಲ ನಾವು ಕಂಪ್ಯಾರಿಸನ್ ಮಾಡೋದಿದೆ ಅಲ್ಲ. ನಿನ್ನ ಕೋಟು ನನ್ನ ಕೋಟ್ ಹಾಗಿಲ್ಲ, ಇದನ್ನು ಹೇಗೆ ಹೇಳ್ಬೋದು? ಟ್ರೈ ಮಾಡ್ತೀರಾ? ನಿನ್ನ ಕೋಟು ನನ್ನ ಕೋಟಿನ ಹಾಗಿಲ್ಲ. ಯುವರ್ ಕೋಟ್ ಈಸ್ ನಾಟ್ ಲೈಕ್ ಮೈನ್. ಯುವರ್ ಕೋಟ್ ಈಸ್ ನಾಟ್ ಲೈಕ್ ಮೈನ್. ಸಾರಿ ಇದ್ದಿರ್ಬೋದು, ಡ್ರೆಸ್ ಇರ್ಬೋದು, ಯಾವುದಾದ್ರೂ ಹೇಗೆ ಹೇಳೋದು? ಸಾರಿ ಅನ್ಕೊಳ್ಳಿ. ಯುವರ್ ಸಾರಿ ಈಸ್ ನಾಟ್ ಲೈಕ್ ಮೈನ್. ನನ್ನ ಥರ ಇಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಕಲರ್ ಒಂದೇ ಇದ್ರೂ ಡಿಫ್ರೆಂಟ್ ಆದ ಮೆಟೀರಿಯಲ್ ಇದ್ದಿರ್ಬೋದು, ಡಿಸೈನ್ ಬೇರೆ ಇದ್ದಿರ್ಬೋದಲ್ವಾ? ಅದನ್ನು ನೀವು ಇಲ್ಲಿ ಹೇಳ್ತಿದ್ದೀರಾ. ಕೆಲವರು ಯಾವ ಮಟ್ಟಿಗೆ ತಪ್ಪು ಮಾಡ್ತಿರ್ತಾರೆ ಅಂದರೆ ಅದನ್ನು ತಿದ್ದಿ ನಡೆಯೋಕ್ಕೆ ಅವ್ರ ಕೈಯಲ್ಲಿ ಸಾಧ್ಯನೇ ಇಲ್ಲ ಅನ್ಸುತ್ತಲ್ವಾ? ನಿನಗೆ ತಪ್ಪನ್ನು ಸರಿ ಮಾಡ್ಕೊಳ್ಳೋದು ಸಾಧ್ಯ ಇಲ್ಲ, ಇದನ್ನು ಹೇಗೆ ಹೇಳ್ತೀರಾ? ಯು ಕ್ಯಾನಾಟ್ ಕರೆಕ್ಟ್ ದ ಮಿಸ್ಟೇಕ್ಸ್. ನಿನಗೆ ತಪ್ಪನ್ನು ಸರಿ ಮಾಡ್ಕೊಳ್ಳೋದು ಸಾಧ್ಯ ಇಲ್ಲ. ನೀವು ಒಂದು ಆಟ ನೋಡೋದಕ್ಕೆ ಹೋಗಿರ್ತೀರಾ, ಯಾವುದೋ ಪ್ಲೇ ಗ್ರೌಂಡ್ ಅಂದ್ಕೊಳ್ಳಿ ಅಥವಾ ಇನ್ಯಾವುದೋ ಜಾಗದಲ್ಲಿ. ಅಲ್ಲಿ ಯಾರು ಗೆದ್ದರು ಯಾರು ಸೋತರು ಅಂತ ಒಮ್ಮೊಮ್ಮೆ ಗೊತ್ತೇ ಆಗೋದಿಲ್ಲ. ನೀವು ಹೇಳ್ತೀರಾ ಆ ಆಟದಲ್ಲಿ ಗೆದ್ದವನು ಅವನೇ. ಅದನ್ನು ಹೇಗೆ ಹೇಳ್ಬೋದು? ಹೀ ಈಸ್ ದ ಒನ್ ಹೂ ವನ್ ದ ಮ್ಯಾಚ್. ಒನ್ ಇಲ್ಲಿ ರಿಪೀಟ್ ಅನ್ನಿಸ್ತಲ್ವಾ, ಬಟ್ ಎರಡೂ ಪದಗಳು ಬೇರೆ ಬೇರೆ. ಹೀ ಈಸ್ ದ ಒನ್ ಇಲ್ಲಿ ONE ಅವನೇ ಅನ್ನೋದಕ್ಕೆ ಹೀ ಈಸ್ ದ ಒನ್ ONE. ಹೂ ವನ್ ದ ಮ್ಯಾಚ್ WON ವಿನ್ ಒನ್ ಒನ್ ಅಲ್ವಾ. ಒನ್ WON ಇಲ್ಲಿ ಮೊದಲನೇ ಸರ್ತಿ ಒನ್ ಹೇಳಬೇಕಾದ್ರೆ ಅದು ONE, ಎರಡನೇ ಸರ್ತಿ ಹೇಳಬೇಕಾದ್ರೆ ಅದು WON. ಅಂದರೆ ಪ್ರೊನೌನ್ಸಿಯೇಷನ್ ಒಂದೇ ಥರ ಸೌಂಡ್ ಬರುತ್ತಲ್ವಾ? ಹೇಗೆ ಹೇಳೋದು ಆಟದಲ್ಲಿ ಗೆದ್ದವನು ಅವನೇ ಅಂತ? ಹೀ ಈಸ್ ದ ಒನ್ ಹೂ ವನ್ ದ ಮ್ಯಾಚ್. ಇನ್ನು ಕಂಪ್ಯಾರಿಸನ್ ಬರೀ ಬಟ್ಟೆಯಲ್ಲಿರತ್ತಾ, ವೆಯ್ಟಲ್ಲಿ, ಕಲರಲ್ಲಿ, ಹೈಟಲ್ಲಿ ಎಲ್ಲ ಇರುತ್ತಲ್ವಾ? ಇಬ್ರು ಹುಡುಗಿರಲ್ಲಿ ಯಾರು ಎತ್ತರ? ಇದು ನಿಮ್ಮ ಡೌಟ್. ಹೇಗೆ ಕೇಳ್ತೀರಾ? ಇಬ್ರು ಹುಡುಗಿರಲ್ಲಿ ಯಾರು ಎತ್ತರ? ಹೂ ಈಸ್ ಟಾಲರ್ ಆಫ್ ದಿ ಟೂ ಗರ್ಲ್ಸ್. ಇಬ್ರು ಹುಡುಗಿರಲ್ಲಿ ಯಾರು ಎತ್ತರ ಅಂತ ಹೇಗೆ ಕೇಳೋದು? ಹೂ ಈಸ್ ಟಾಲರ್ ಆಫ್ ದಿ ಟೂ ಗರ್ಲ್ಸ್. ಇನ್ನು ನೀವೆಲ್ಲ ತುಂಬ ಜನ ಸೇರ್ಕೊಂಡು ಯಾವುದೋ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡ್ತಿರ್ತೀರ. ಇದನ್ನು ಹೀಗೆ ಮಾಡ್ಬೋದಾ, ಅದನ್ನು ಹಾಗೆ ಮಾಡ್ಬೋದಾ, ಇದನ್ನು ಯಾರು ಒಪ್ಪಬೋದು, ಅದನ್ನು ಯಾರು ಇಷ್ಟಪಡದೇ ಇರ್ಬೋದು, ಈ ಥರದ ಮಾತುಕತೆ. ಅದರಲ್ಲಿ ನೀವು ಹೇಳ್ತೀರಾ ಬಹಳಷ್ಟು ಜನ ಇದಕ್ಕೆ ಒಪ್ತಾರೆ, ಬಹುಪಾಲು ಜನರು ಇದಕ್ಕೆ ಒಪ್ಪುವರು. ಇದನ್ನು ಹೇಗೆ ಹೇಳೋದು? ಬಹುಪಾಲು ಅನ್ನೋದಕ್ಕೆ ಮೋಸ್ಟ್ ಆಫ್ ದಿ ಪೀಪಲ್ ವುಡ್ ಅಗ್ರಿ ವಿತ್ ಇಟ್. ತುಂಬ ಜನಕ್ಕೆ ಇದು ಸರಿ ಅನ್ನಿಸ್ಬೋದು, ಇಷ್ಟ ಆಗ್ಬೋದು. ಇದನ್ನು ಹೇಗೆ ಹೇಳೋದು? ಮೋಸ್ಟ್ ಆಫ್ ದ ಪೀಪಲ್ ವುಡ್ ಅಗ್ರಿ ವಿತ್ ಇಟ್. ಸರಿ, ಆ ಪ್ಲಾನಿಂಗಿಗೆ ಒಂದಷ್ಟು ಥಿಂಗ್ಸ್ ಎಲ್ಲ ತರಬೇಕು. ನೀನು ಪೇಟೆಗೆ ಹೋಗ್ತೀಯಾ ಅಂತ ನಾನು ಅವಳನ್ನು ಕೇಳಿದೆ. ಇದನ್ನು ಹೇಗೆ ಹೇಳ್ತೀರಾ? ಐ ಆಸ್ಕ್ಡ್ ಹರ್ ವೆದರ್ ಶಿ ವಾಸ್ ಗೋಯಿಂಗ್ ಟು ದ ಮಾರ್ಕೆಟ್ ಆರ್ ನಾಟ್. ASKED, asked her weather. ಇಲ್ಲಿ ವೆದರ್ ನೋಡಿ, WEATHER. ಈ ವೆದರ್ ಏನಾಗುತ್ತೆ? ನಮ್ಮ ವಾತಾವರಣಕ್ಕೆ ಹೇಳೋದು. ಆದರೆ ಇಲ್ಲಿ ನಾನು ಬಳಸ್ತಾ ಇರೋ ವೆದರ್ ಯಾವುದು? WHETHER, ವೆದರ್. ಈ ಡಿಫ್ರೆನ್ಸಸ್ನ ನೀವು ತಿಳ್ಕೊಳ್ಬೇಕು. ಯಾವ ಪದನ ಹೇಗೆ ಬರಿತಿದ್ದೀನಿ, ಹೇಗೆ ಹೇಳ್ತಿದ್ದೀನಿ ಅನ್ನೋದು ಬಹಳ ಮುಖ್ಯ ಆಗತ್ತೆ. ಐ ಆಸ್ಕ್ಡ್ ಹರ್ ವೆದರ್ ಶಿ ವಾಸ್ ಗೋಯಿಂಗ್ ಟು ದ ಮಾರ್ಕೆಟ್ ಆರ್ ನಾಟ್. ಅವಳು ಪೇಟೆ ಹೋಗ್ತಿದ್ದಾಳೋ ಇಲ್ವೋ ಅಂತ ನಾನು ಅವಳನ್ನ ಕೇಳಿದೆ. ಅವಳಿಲ್ಲಿ ಬಂದರೆ ನೀನು ಅವಳ ಜೊತೆ ಮಾತಾಡ್ತೀಯಾ? ಅವಳು ಏನೂ ಅದಕ್ಕೆ ಉತ್ತರ ಕೊಡಲಿಲ್ಲ. ಹಾಗಾಗಿ ನೀನಾದರೂ ಮಾತಾಡ್ತೀಯ ಅಂತ ನೀವು ನಿಮ್ಮ ಪಕ್ಕದಲ್ಲಿರೋರಿಗೆ ಹೇಳ್ತಿದ್ದೀರ. ಅದನ್ನು ಹೇಗೆ ಹೇಳೋದು? ವಿಲ್ ಯು ಸ್ಪೀಕ್ ಟು ಹರ್ ಇಫ್ ಶಿ ಕಮ್ಸ್. ಅವಳೊಟ್ಟಿಗೆ ಮಾತಾಡ್ತೀಯಾ? ಸ್ಪೀಕ್ ಸ್ಪೆಲ್ಲಿಂಗ್ ಏನು? SPEAK. ವಿಲ್ ಯು ಸ್ಪೀಕ್ ಟು ಹರ್ ಇಫ್ ಶಿ ಕಮ್ಸ್? ಅವಳು ಇಲ್ಲಿ ಏನಾದರೂ ಬಂದರೆ ನೀನು ಅವಳ ಹತ್ರ ಮಾತಾಡ್ತೀಯಾ? ಯಾವುದೋ ಸಿನಿಮಾ ನೋಡ್ತಾ ಇರ್ತೀರ, ಹೀರೋ, ವಿಲನ್ನು, ಫೈಟು, ಪೊಲೀಸರು, ಕಳ್ಳರು ಎಲ್ಲ ಇರ್ತಾರೆ. ಆದರೆ ಕೆಲವೊಮ್ಮೆ ಅಪರಾಧಿ ಅಲ್ದಿರೋನಿಗೂ ಪನಿಷ್ಮೆಂಟ್ ಸಿಗೋ ಅಂಥ ಸಾಧ್ಯತೆ ಇರುತ್ತೆ ಅಲ್ವಾ? ಆ ಸೀನನ್ನು ನೋಡಿ ಹೇಳ್ತಿದ್ದೀರ, ಪಾಪ ಆ ಅದೃಷ್ಟಹೀನನನ್ನ ಗುಂಡಿಟ್ಟು ಕೊಲೆ ಮಾಡಲಾಯ್ತು.

0: ಪಾಪ, ಅದೃಷ್ಟಹೀನ, ಇದಕ್ಕೆಲ್ಲ ಯಾವ ಪದ ಬಳಸ್ತಿದ್ದಾರೆ ಗಮನಿಸಿ. ದ ಅನ್ಫಾರ್ಚುನೇಟ್ ಪೂವರ್ ಮ್ಯಾನ್ ವಾಸ್ ಶಾಟ್ ಡೆಡ್. ಪಾಪ ಅನ್ನೋದಕ್ಕೆ ಪೂವರ್ ಅಂತ ಹೇಳ್ಬೋದು, ಪಾಪದವನು. ಪೂವರ್ ಮ್ಯಾನ್, ಅದೃಷ್ಟಹೀನಕ್ಕೆ ಅನ್ಫಾರ್ಚುನೇಟ್ ಅಲ್ವಾ. ದ ಅನ್ಫಾರ್ಚುನೇಟ್ ಪೂವರ್ ಮ್ಯಾನ್ ವಾಸ್ ಶಾಟ್ ಡೆಡ್. ಪೂವರ್ ಅಂತ ಹೇಳಲ್ಲ, ಅದನ್ನು ಪೂವರ್ ಅಂತ ಹೇಳಬೇಕು. ಬಟ್ ನಿಮಗೆ ಆ ಸ್ಪೆಲ್ಲಿಂಗು, ನಾನು ಯಾವ ಪದ ಹೇಳ್ತಿದ್ದೀನಿ ಅನ್ನೋದು ಗೊತ್ತಾಗಲಿ ಅನ್ನೋದಕ್ಕೆ ಹಾಗೆ ಹೇಳಿದೆ. ದ ಅನ್ಫಾರ್ಚುನೇಟ್ ಪೂವರ್ ಮ್ಯಾನ್ ವಾಸ್ ಶಾಟ್ ಡೆಡ್. ಪಾಪ ಅದೃಷ್ಟಹೀನನನ್ನು ಗುಂಡಿಟ್ಟು ಕೊಲೆ ಮಾಡಲಾಯಿತು. ಅವನು ತನ್ನ ತಾಯಿಯನ್ನೇ ಹೋಲ್ತಾನೆ, ಅವನು ಅವನ ತಾಯಿಯನ್ನೇ, ಅದೇ ರೀತಿ ಕಾಣ್ತಿರುತ್ತೆ ಮುಖದ ಹೋಲಿಕೆ ಅಲ್ವಾ. ಆಗ ಅವನ ತಾಯಿಯನ್ನು ಹೋಲ್ತಿದ್ದಾನೆ, ಇದನ್ನು ಹೇಗೆ ಹೇಳೋದು? ಹೋಲಿಕೆಗೆ ಯಾವ ಪದ ಬಳಸ್ತೀವಿ? ರಿಸೆಂಬಲ್ಸ್. ಹೀ ರಿಸೆಂಬಲ್ಸ್ ಹಿಸ್ ಮದರ್. ಹೀ ರಿಸೆಂಬಲ್ಸ್ ಹಿಸ್ ಮದರ್. ಆರ್ ಇ ಎಸ್ ಇ ಎಮ್ ಬಿ ಎಲ್ ಇ ಎಸ್. ಆರ್ ಇ ಎಸ್ ಇ ಎಮ್ ಬಿ ಎಲ್ ಇ ಎಸ್. ಹೀ ರಿಸೆಂಬಲ್ಸ್ ಹಿಸ್ ಮದರ್. ಅವನು ಅವನ ತಾಯಿಯನ್ನೇ ಹೋಲ್ತಾನೆ. ನಾವೆಲ್ಲರೂ ಅದರಲ್ಲೂ ಹೆಣ್ಮಕ್ಳು ಆಭರಣ ಪ್ರಿಯರಲ್ವಾ? ಯಾವುದು ಬೆಲೆ ಬಾಳುವಂತಹ ಲೋಹ? ಬೆಳ್ಳಿ, ಬಂಗಾರ, ವಜ್ರ ಅಲ್ವಾ. ಈಗ ಬೆಳ್ಳಿ ಬಗ್ಗೆ ಮಾತಾಡೋಣ. ಬೆಳ್ಳಿ ಬೆಲೆ ಬಾಳುವ ಲೋಹ. ಬೆಳ್ಳಿ ಬೆಲೆ ಬಾಳುವ ಲೋಹ, ಇದನ್ನ ಹೇಗೆ ಹೇಳೋದು? ಸಿಲ್ವರ್ ಇಸ್ ಅ ಪ್ರೀಶಿಯಸ್ ಮೆಟಲ್. ಬೆಲೆ ಬಾಳುವಂತಹದ್ದು ಅಂದರೆ ಪ್ರೀಶಿಯಸ್, ಪಿ ಆರ್ ಇ ಸಿ ಐ ಓ ಯು ಎಸ್. ಸಿಲ್ವರ್ ಈಸ್ ಪ್ರೀಶಿಯಸ್ ಮೆಟಲ್. ಬೆಳ್ಳಿಯ ಕೆಲವು ಜ್ಯುವೆಲ್ರಿ ಎಲ್ಲ ಹಳತಾದ ಮೇಲೆ ಸ್ವಲ್ಪ ಕಲರ್ ಫೇಡ್ ಆದ ಹಾಗೆ ನೀವು ಅದನ್ನು ಎಕ್ಸ್ಚೇಂಜ್ ಮಾಡೋದಿದೆ, ಸೇಲ್ ಮಾಡೋದಿದೆ, ಹೊಸ್ತು ತೊಗೊಳೋದಿರುತ್ತಲ್ವ. ಈಗ ನಿಮ್ಮ ಅಲ್ಲಿರೋ ಯಾವುದೋ ಒಂದು ಜ್ಯುವೆಲ್ರಿನ ನೀವು ಕೊಟ್ಟಿದ್ದೀರಾ ಅಂಗಡಿಯವ್ರಿಗೆ, ಅವ್ರು ನಿಮಗೆ 842 ರೂಪಾಯಿ ಆಗತ್ತೆ ಅಂತ ಕೊಡ್ತಾರೆ. ಅದನ್ನು ಹೇಗೆ ಹೇಳ್ತೀರಾ? ಐ ಗಾಟ್ 842 ರುಪೀಸ್. ಐ ಗಾಟ್ ಅಥವಾ ಐ ರಿಸೀವ್ಡ್ ಯಾವುದಾದ್ರೂ ಬಳಸ್ಬೋದು. ನಿಮಗೆ 842 ರೂಪಾಯಿ ಸಿಕ್ತು, ಅದನ್ನು ಹೇಳ್ತಿದ್ದೀರಾ ಹೇಗೆ? ಐ ರಿಸೀವ್ಡ್ 842 ರುಪೀಸ್. ಐ ಗಾಟ್ 842 ರುಪೀಸ್. ನಾವೆಲ್ಲ ಪ್ರತಿ ದಿವಸ ಬ್ಯುಸಿ ಇದ್ದೇ ಇರ್ತೀವಿ, ಆದರೂ ದೇವಸ್ಥಾನಕ್ಕೆ ಹೋಗೋ ಅಭ್ಯಾಸ ಇರುತ್ತೆ ಅಲ್ವಾ. ಕೆಲವರು ಶನಿವಾರ ಆಂಜನೇಯನ ದೇವಸ್ಥಾನಕ್ಕೆ, ಶನಿದೇವರ ದೇವಸ್ಥಾನಕ್ಕೆ ಹೋಗ್ತಾರೆ, ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗ್ತಾರೆ. ಇಲ್ಲಿ ನಾವು ಈ ಸೋಮವಾರದ್ದ ಹೇಳೋಣ. ಸೋಮವಾರ ಅವಳು ದೇವಸ್ಥಾನಕ್ಕೆ ಹೋಗ್ತಾಳೆ, ಇದನ್ನ ಹೇಗೆ ಹೇಳ್ತೀರಾ? ಶಿ ಗೋಸ್ ಟು ಟೆಂಪಲ್ ಆನ್ ಮಂಡೇ. ಶಿ ಗೋಸ್ ಟು ಟೆಂಪಲ್ ಆನ್ ಮಂಡೇ. ಅವಳು ಸೋಮವಾರ ದೇವಸ್ಥಾನಕ್ಕೆ ಹೋಗ್ತಾಳೆ. ಶಿ ಗೋಸ್ ಟು ಟೆಂಪಲ್ ಆನ್ ಮಂಡೇ ಅಂತ ಹೇಳಬೇಕು. ಇನ್ನು ವೈದ್ಯರು ನೀವು ಯಾವುದೇ ಕಾರಣಕ್ಕೆ ಅವ್ರ ಹತ್ರ ಹೋದರೂ ವಾಕಿಂಗ್ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ. ಕೆಲವ್ರಿಗೆ ಬೆಳಿಗ್ಗೆ ಹೋಗೋ ಅಭ್ಯಾಸ ಇರುತ್ತೆ, ಕೆಲವ್ರಿಗೆ ಸಂಜೆ ಹೋಗೋ ಅಭ್ಯಾಸ ಇರುತ್ತೆ, ಇನ್ನು ಕೆಲವರು ಹಗಲು ಹೊತ್ತಲ್ಲಿ ಯಾವುದೇ ಒಂದು ಹೊತ್ತಲ್ಲಿ ಏನೇ ಕೆಲಸಗಳಿದ್ದರೂ ಬೈ ವಾಕ್ ಅವರು ಏನಾದರೂ ಥಿಂಗ್ಸ್ ತರೋದಿದ್ರೆ, ಇನ್ನೊಂದು ಆಫೀಸ್ಗೆ ಹೋಗೋದಿದ್ರೆ ಕೆಲಸ, ಅಥವಾ ಯಾವುದೇ ಒಂದು ಕೆಲಸಕ್ಕೆ ಹೋಗೋದಿದ್ರೆ ವಾಕಲ್ಲಿ ಹೋಗೋ ಅಭ್ಯಾಸ ಮಾಡಿಟ್ಕೊಂಡಿರ್ತಾರೆ. ಇಲ್ಲಿ ನೀವು ಬೆಳಗಿನ ಜಾವ ಹೋಗ್ತೀರಾ. ನಾನು ಬೆಳಗಿನ ಜಾವ ತಿರುಗಾಡೋದಕ್ಕೆ ಹೋಗ್ತೀನಿ, ನಿಮ್ಗೆ ಅದೇ ಸರಿ ಅನಿಸುತ್ತೆ, ಅದನ್ನು ಹೇಗೆ ಹೇಳ್ತೀರಾ? ಐ ಗೋ ಫಾರ್ ಅ ವಾಕ್ ಇನ್ ದ ಮಾರ್ನಿಂಗ್. ವಾಕ್ WALK. ಇಲ್ಲಿ ಎಲ್ ಸೈಲೆಂಟ್ ಆಯಿತು ನೋಡಿ, ವಾಲ್ಕ್ ಅಂತ ಹೇಳಲ್ಲ, ತಪ್ಪಾಗತ್ತೆ. ಐ ಗೋ ಫಾರ್ ಅ ವಾಕ್ ಇನ್ ದ ಮಾರ್ನಿಂಗ್. ನಾನು ಬೆಳಗಿನ ಜಾವ ತಿರುಗಾಡೋದಕ್ಕೆ ಹೋಗ್ತೀನಿ. ಇನ್ನು ಬರೀ ತಿರುಗಾಡ್ಕೊಂಡು ಬರ್ತೀರಾ, ಅಲ್ಲಿ ನಿಮ್ಮ ಥರ ಮೈಂಡ್ ಸೆಟ್ ಅವರು, ನಿಮ್ಮ ಫ್ರೆಂಡ್ಸು, ಇನ್ಯಾರು ಎಲ್ಲ ಸಿಗ್ಬೋದು. ಹೀಗೆ ಮಾತಾಡ್ತಾ ಹೇಳ್ತೀರಾ, ಒಂದು ಪುಸ್ತಕದ ಬಗ್ಗೆ ಮಾತುಕತೆ ಆಗತ್ತೆ, ಒಂದೊಳ್ಳೆ ಕಾದಂಬರಿಯ ಪುಸ್ತಕನ ನೀವು ಓದಿರ್ತೀರಾ. ಇದನ್ನು ನಾನು ಅಲ್ಲಿ ಹೋಗಿ ತಗೊಂಡೆ, 100 ರೂಪಾಯಿಗೆ ನನಗೆ ಸಿಕ್ತಾ ಪುಸ್ತಕ ಅಂತ. ಅದನ್ನು ಹೇಗೆ ಹೇಳೋದು? ಐ ಬಾಟ್ ದಿಸ್ ಬುಕ್ ಫಾರ್ 100 ರುಪೀಸ್. ಐ ಬಾಟ್ ದಿಸ್ ಬುಕ್ ಫಾರ್ 100 ರುಪೀಸ್. ಈ ಪುಸ್ತಕನ ನಾನು 100 ರೂಪಾಯಿ ತಗೊಂಡೆ, ನೀನು ಓದು, ಈ ಥರ ಎಲ್ಲ ಹೇಳ್ತಾ ಇರ್ತೀರಾ. ಅದನ್ನು ಹೇಗೆ ಹೇಳ್ತೀರಾ? ಐ ಬಾಟ್ ದಿಸ್ ಬುಕ್ ಫಾರ್ 100 ರುಪೀಸ್. ನೋಡಿ, ಕೆಲವು ಪರ್ಟಿಕ್ಯುಲರ್ ಟಾಪಿಕ್ ನಾವು ತಗೊಂಡ್ರೆ ಕೆಲವೇ ವಾಕ್ಯಗಳನ್ನು ರಚನೆ ಮಾಡ್ಬೋದು, ಆದರೆ ಈ ಥರ ಜನರಲ್ ಆಗಿರುವಂತಹ ಪ್ರತಿನಿತ್ಯ ಮಾತಾಡುವ ಬೇರೆ ಬೇರೆ ವಿಷಯನ ನಾವು ಆಯ್ಕೆ ಮಾಡಿಕೊಂಡಾಗ ತುಂಬ ವಾಕ್ಯಗಳು ಸಿಗತ್ತೆ ಸಂಭಾಷಣೆನ ಕಲಿಯೋದಕ್ಕೆ ಅಲ್ವಾ. ಹಾಗಾಗಿ ಹೇಳೋದಕ್ಕೆ ಕಲಿಯೋದಕ್ಕೆ ಇನ್ನೂ ಬೇಕಾದಷ್ಟಿದೆ, ಆದರೆ ನೀವು ಅದಕ್ಕಾಗಿ ಮುಂದಿನ ಸಂಚಿಕೆವರೆಗೂ ಕಾಯಲೇಬೇಕು. ಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್.
1: ಇದುವರೆಗೂ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮವನ್ನ ಕೇಳಿ.

0: ಿರಿ ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಮಾರ್ಕೆಟ್ ಹೋಗ್ತಾ
3: ಕಣಕ್ಕ, ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
2: ಅಯ್ಯ, ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗೋ.
3: ಏ, ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
2: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
3: ಏನವಿ ಅದು?
2: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
3: ಹಂಗ ಅದ್ಯಾಕಂತೆ?
2: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
3: ಕಣಕ್ಕ, ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
2: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
4: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕ ಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕ ಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
1: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಅಪ್ಪ ಅಮ್ಮ ಜಗಳದಲ್ಲಿ ಕೂಸು ಬಡವಾಯ್ತು.

0: ಹಲೋ ಗೆಳೆಯರೇ.
1: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಹಸುರಿನ ಪೈರಿನ ತೀರೆಯನುತ್ತು ಮಂಜಿನ ಮಣಿಗಳ ಮಾಲೆಯ ತೊಟ್ಟು ಹಸುರಿನ ಪಟಿದಿನ ತೀರೆಯನುತ್ತು.

0: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನಸ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರಾ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲ್ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ. ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ನಿಮ್ಮೂರಿನಲ್ಲಿ ಜಾತ್ರೆ, ಸಾಂಸ್ಕೃತಿಕ ಹಬ್ಬ ಅಥವಾ ಶಾಲಾ ಕಾಲೇಜಿನ ವಿಶೇಷ ಕಾರ್ಯಕ್ರಮಗಳಿವೆ?
1: ರಾಜಕೀಯೇತರ ಕಾರ್ಯಕ್ರಮಗಳು, ಅಪ್ಪಟ ಊರಿನ ಸಡಗರದ ಸಂಭ್ರಮವನ್ನ ಕ್ಷಣ ಮಾತ್ರದಲ್ಲಿ ಲಕ್ಷಾಂತರ ಜನರಿಗೆ ನಾವು ತಲುಪಿಸುತ್ತೇವೆ.
0: ವಿವರಗಳನ್ನು ಕೂಡಲೇ ವಾಟ್ಸ್ಆಪ್ ಮಾಡಿ 9686096279. ಸಂಖ್ಯೆ ಮತ್ತೊಮ್ಮೆ 9686096279.
1: ನಿಮ್ಮ ಊರಿನ ಸದ್ದು ಪ್ರಪಂಚಕ್ಕೆ ಕೇಳಿಸಲಿ.

0: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಎಲ್ರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಕಾಫಿ ವಿತ್ RJ ಕಾರ್ಯಕ್ರಮ. ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಕಾಫಿ ವಿತ್ RJ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಈ ದಿನದ ಕಾಫಿ ವಿತ್ RJ ಕಾರ್ಯಕ್ರಮದಲ್ಲಿ ಏನಪ್ಪ ವಿಷಯ ಅಂದರೆ, ನಿಮಗೋಸ್ಕರ ಎರಡೆರಡು ವಿಷಯನ ತಂದಿದ್ದೀನಿ ಸ್ನೇಹಿತರೆ. ಒಂದು ಅಂತಾರಾಷ್ಟ್ರೀಯ ಹಿರಿಯರ ದಿನ ಅನ್ನುವಂತಹ ವಿಶೇಷವಾಗಿರುವಂಥ ದಿನ ಈ ದಿನ ಆಗಿದೆ. ಜೊತೆಗೆ ಅಂತಾರಾಷ್ಟ್ರೀಯ ಕಾಫಿ ದಿನ ಕೂಡ. ಎಷ್ಟು ಜನ ಇಷ್ಟಪಟ್ಟು ಟೀ ಕುಡಿತಾರೋ ಅಷ್ಟೇ ಜನ, ಅದಕ್ಕಿಂತ ಹೆಚ್ಚುಪಟ್ಟು ಜನ ಕಾಫಿನ ಇಷ್ಟಪಟ್ಟು ಕುಡಿತಾರೆ. ಆದರೆ ಟೀ ಮಾಡೋದು ಸ್ವಲ್ಪ ಈಸಿ, ಕಾಫಿ ಮಾಡೋದು ಒಂದಿಷ್ಟು ಕಷ್ಟ ಅಂದ್ಕೊಳ್ತೀನಿ. ಅರೆ, ಅದರಲ್ಲೇನು ಕಷ್ಟ ಇದೆ ಮೇಡಮ್ ಅಂತ ಕೇಳ್ಬೋದು. ಆದರೆ ಆ ಡಿಕಾಕ್ಷನ್ನು, ಹಾಲು, ಇಷ್ಟೇ ಪ್ರಮಾಣದಲ್ಲಿ ಸಕ್ಕರೆ ಸೇರಿಸೋದಿದೆ ಅಲ್ವಾ, ಅದು ಒಂದು ರೀತಿಯಲ್ಲಿ ಮ್ಯಾಜಿಕ್ಕೆ ಅಂತಲೇ ಹೇಳ್ಬೋದು. ಎನಿವೆ, ಕಾಫಿ ಪ್ರಿಯರು ಕೂಡ ತುಂಬ ಜನ ಇದ್ದಾರೆ, ಅವರಿಗೂ ಕೂಡ ಅಂತಾರಾಷ್ಟ್ರೀಯ ಕಾಫಿ ದಿನದ ಶುಭಾಶಯಗಳನ್ನ ತಿಳಿಸೋಣ. ಹಾಗೆ ಮತ್ತೊಂದು ವಿಷಯ, ಅಂತಾರಾಷ್ಟ್ರೀಯ ಹಿರಿಯರ ದಿನ ಸ್ನೇಹಿತರೆ. ಖಂಡಿತವಾಗ್ಲೂ ನಮ್ಮ ಮನೆಯ ಹಿರಿಯರು ನಮಗೆ ಕೇವಲ ವಯಸ್ಸಾದವರಲ್ಲ, ಅವರು ನಮಗೆ ಮಾರ್ಗದರ್ಶಕರು, ಶಿಕ್ಷಕರು, ಗುರುಗಳು, ಫ್ರೆಂಡ್ಸ್ ಥರ ಆಗಿರ್ತಾರೆ ಅಲ್ವಾ. ಖಂಡಿತವಾಗ್ಲೂ ಇದ್ರ ಬಗ್ಗೆ ಕೂಡ ನೀವು ಈ ದಿನ ನನ್ನೊಟ್ಟಿಗೆ ಮಾತಾಡ್ಬೋದು. 9686096279, 9686096279 ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ನೆಚ್ಚಿನ ವಿಷಯದ ಬಗ್ಗೆ ಈ ದಿನ ಮಾತಾಡ್ಬೋದು. ಅಂತಾರಾಷ್ಟ್ರೀಯ ಹಿರಿಯರ ದಿನ ಅಥವಾ ಅಂತಾರಾಷ್ಟ್ರೀಯ ಕಾಫಿ ದಿನ ಕೂಡ ಇದೆ. ನಿಮಗೆ ಈ ಎರಡು ವಿಷಯಗಳಲ್ಲಿ ನಿಮಗೆ ಪ್ರಿಯವಾದಂತಹ ವಿಷಯದ ಬಗ್ಗೆ ಮಾತಾಡಿ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ನನ್ನೊಟ್ಟಿಗೆ ಹಂಚ್ಕೊಳ್ಳಿ, ಎಂಜಾಯ್ ಮಾಡಿ ಅಂತ ಹೇಳ್ತಾ, ಫಸ್ಟ್ ಕರೆ, ಯಾರು ಎಲ್ಲಿಂದ ಯಾವ ವಿಷಯದ ಬಗ್ಗೆ ಮಾತಾಡ್ತಾರೆ ಅಂತ ಕೇಳೋಣ. ನಮಸ್ತೆ.
6: ನಮಸ್ತೆ ಮೇಡಮ್.
0: ನಮಸ್ತೆ ಸಂಕಪ್ಪ ಸರ್.
6: ಹೇಳಿ ಮೇಡಮ್.
0: ಹೇಗಿದ್ದೀರಿ?
6: ಚೆನ್ನಾಗಿದ್ದೀನಿ. ಮಳೆ ಬರೋದಿಲ್ಲ. ಮಳೆ ಬರ್ದಲೆ ಬಿಸಿಲು, ಇವತ್ತು ಮೋಡ ಕವಿದ ವಾತಾವರಣ.
0: ಓಕೆ, ಇಲ್ಲೂ ಅದೇ ರೀತಿ ವಾತಾವರಣ ಆಗ್ತಾ ಇದೆ. ಆದ್ರೆ ಇದ್ದಕ್ಕಿದ್ದಂಗೆ ಮಳೆ ಬಂದ್ಬಿಡತ್ತೆ ಸರ್.
6: ಕೆಲವು ಚಾಮರಾಜನಗರ, ಮಂಡ್ಯ ಈ ಕಡೆ ಎಲ್ಲ ಮನೆ ಒಳಗೆಲ್ಲ ನುಗ್ಗಿದೆ, ಆ ತರ ಬಂದಿದೆ ಮಳೆ.
0: ಓಕೆ,
6: ಇಲ್ಲಿ ನಮಗೆ ಬರ್ತಾ ಇಲ್ಲ. ನಮಗೆ ನಿಜವಾಗ್ಲು ಹೇಳ್ಬೇಕಂದ್ರೆ, ಆಕ್ಚುಲಿ ಮಲೆನಾಡಲ್ಲಿ ಶಿವಮೊಗ್ಗ ಹಾಗೂ ಹಾಸನ ಜಿಲ್ಲೆ ಮಳೆ ಬಾರಿ ಬರೋದು. ಈ ಸರಿ ಯಾಕೆ ಅಂತ ಗೊತ್ತಿಲ್ಲ, ಬಾರಿ ಕಷ್ಟ. ಬರಗಾಲ, ಅಂತರ್ಜಲ ಬತ್ತು ಹೋಗ್ತಾ ಇದೆ, ಕುಡಿಯೋ ನೀರಿಗೂ ತೊಂದರೆ ಆಗುತ್ತೆ. ಹೇಮಾವತಿ ಜಲಾಶಯ ನಮ್ದು ಬತ್ತು ಹೋಗಿದೆ, ಕಾವೇರಿ ಎಲ್ಲೂ ನೀರಿಲ್ಲ. ಆದ್ರೂ ಯಾಕೆ ಈ ತರ ಆಗುತ್ತೆ ಅಂತ ಗೊತ್ತಿಲ್ಲ. ಅಂತದ್ದು ಎಲ್ಲಿನೋ ಅಂತ ಯಾವ್ದೋ ಒಂದು ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಇವತ್ತು ವಿಶ್ವ ಅಂತಾರಾಷ್ಟ್ರೀಯ ಕಾಫಿ ದಿನ.
0: ನೀವು ಕಾಫಿ ಬೆಳೆಗಾರರು ಸರ್?
6: ನಾವು ಕಾಫಿ ಬೆಳೆಗಾರರು. ಜೊತೆಗೆ ಹಿರಿಯರ ದಿನನೂ, ಹಿರಿಯರ ದಿನನು ಎರಡರಲ್ಲೂ ಚೂರು ಚೂರು ಮಾತಾಡ್ತೀನಿ.
0: ಚೂರು ಚೂರು ಊಟಕ್ಕೆ ಉಪ್ಪಿನಕಾಯಿ ತರ.
6: ಹಿರಿಯರ ದಿನ ಅಂದ್ರೆ ನಮ್ಮ ಅಜ್ಜ ಅಜ್ಜಿ ಎಲ್ಲ ಮೊದ್ಲು ನಮ್ಗೆಲ್ಲ, ನಾವು ಸ್ಕೂಲಿಗೆ ಹೋಗ್ಬೇಕಾದ್ರೆ ನಾವು ಅಕ್ಷರ ಕಲಿಸ್ತಾರೆ ಅವರು. ಆಮೇಲೆ ಒಂದು ಎರಡು ಮೂರು ನಾಲ್ಕು ಐದನ್ನ ನಾವ್ ಹಿಂಗ ಹೇಳ್ಕೊಳ್ಳ, ಹಂಗ್ ಹೋಗಿ ಹೇಳ್ಬೇಡ, ಫಸ್ಟ್ ಒಂದ್ ಎರಡು ಮೂರು ನಾಲ್ಕು ಐದು ಹತ್ತು ಹೇಳ್ಬಿಟ್ಟು ಮತ್ ವಾಪಸ್ ಬಾ ಅನ್ನೋರು. 10, 9, 8, 7, 6 ಹಿಂಗೆಲ್ಲ ಹೇಳುವಂತ ಆತರ ಹೇಳಿ ಹೇಳಿ ನಮ್ಗೆ ಹೇಳಿ ಕೊಟ್ಟು ಕತೆ ಎಲ್ಲ ಹೇಳ್ಬಿಟ್ಟು ನಮ್ಮನ್ನ ಯಾವ್ದಾದ್ರು ಒಂದ್ ಕೆಲಸ ಮಾಡಿಸೋದು ಅಥವಾ ಏನೋ ಅದ್ ಕೊಡಿಸ್ತೀನಿ ಇದ್ ಕೊಡಿಸ್ತೀನಿ ಅಂತ ಹೇಳಿ ಇದ್ ಮಾಡ್ತಾ ಇದ್ರು. ನಿಜವಾಗ್ಲು ಇಂತ ಒಂದು ಹಿರಿಯರಿದ್ರೆ ಮನೆಯಲ್ಲಿ ಒಂದು ಯಾವುದೇ ಒಂದು ಕಷ್ಟ ತೊಂದರೆಗಳು ಆಗೋದಕ್ಕೆ ಅವ್ರು ಮೊದ್ಲು ಹೇಳೋರು, ಅಲ್ಲಿ ಜೋಪಾನ ಇಲ್ಲಿ ಹೋಗೋ ಜೋಪಾನ ಅಂತೆಲ್ಲ ಹೇಳ್ಕೊಳ್ಳೋರು, ಪ್ರತಿಯೊಂದನ್ನು ಮಾಡೋರು. ಅವರಿಗೆ ನಾವು ನಿಜವಾಗ್ಲು ಇವತ್ತು ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು.
0: ನಿಮಗೆ ಅಜ್ಜ ಇಷ್ಟನಾ ಅಜ್ಜಿ ಇಷ್ಟ ಆಗ್ತಾ ಇದ್ರ? ಯಾರು ತುಂಬಾ ಸ್ಟ್ರಿಕ್ಟ್ ಆಗ್ತಿದ್ರು?
6: ಅಜ್ಜಿ, ಯಾಕೆಂದ್ರೆ ಅಜ್ಜಿ ಒಂದ್ ರೂಪಾಯಿನೂ ಇದ್ರ ಮೇಲೆ ಕವಸ್ಬಿಟ್ಟು ತಾನೆ ಕೊಡೋರು. ಅಜ್ಜ ಕೊಡ್ತಾ ಇರ್ಲಿಲ್ಲ, ಅಜ್ಜ ನನ್ನ ತಂಗಿ ಕೊಡ್ತಾ ಇದ್ರು. ಹಂಗಾಗಿ ನನ್ಗೆ ಅಜ್ಜಿ ಭಾರಿ ಆಸೆ. ಅಜ್ಜಿ ಎಲ್ಲಿದ್ರುವೆ ನನ್ನ ಮೊಮ್ಮಗ ಎಲ್ಲಿ ಎಲ್ಲಿ ಅಂತ ಕೇಳೋರು. ಕೇಳಿದಾಗ ಒಂದ್ ಸ್ವಲ್ಪ ಇದ್ ಮಾಡಿದ್ರೆ ನಾನು ಇದೀನಿ ಅಂದ್ರೆ ಅವ್ರಿಗೆ ತುಂಬಾ ಖುಷಿ ಆಗೋದು. ಏನೋ ಒಂಥರ ಕೆಲಸ ಮಾಡಿಸೋದು ಅಥವಾ ಖುಷಿ ಖುಷಿಯಾಗಿ ಕತೆ ಹೇಳೋದು, ಇದೆಲ್ಲ ಜೋಕ ಬರೆ ಆಡೋದು, ಏನೇನೋ ಮಾಡ್ತಾ ಇದ್ದು. ನಾವಾಗ
0: ಶಿಸ್ತಿನ ಸಿಪಾಯಿ ಯಾರಾಗಿದ್ರು? ಅಜ್ಜಿನ ಅಜ್ಜನ?
6: ಶಿಸ್ತಿನ ಸಿಪಾಯಿ ಅಜ್ಜ.
0: ಅಜ್ಜಿ ತುಂಬಾ ಸ್ಟ್ರಿಕ್ಟ್, ಹೀಗೆ ಇರ್ಬೇಕು ಇಷ್ಟೊತ್ತಿಗೆ ಎದ್ದೇಳ್ಬೇಕು ಅಂತ?
6: ಏನಿಲ್ಲ, ಬರೀ ಒಂದ್ ದಿವಸ ಏನಾಯ್ತು, ನಮ್ಮ ಮನೇಲಿ ಅರ್ಧ ಕೆಜಿ ಬೆಲ್ಲ ತಂದು ಇಟ್ಟಿದ್ದಕ್ಕೆ ನಾನು ನಮ್ಮ ಅಣ್ಣ ನನ್ನ ತಂಗಿ ಮೆಲ್ಲ ಕದ್ಬಿಟ್ಟು ತಿಂದಿದ್ದು.
0: ಅಯ್ಯೋ.
6: ಆಮೇಲೆ ಬಂದು ಕಾಫಿ ಇಡಾನ್ ಅಂತ ಬೆಲ್ಲ ಹುಡುಕ್ತಾರೆ, ಬೆಲ್ಲ ಇಲ್ಲ. ಅಜ್ಜಿ ಮತ್ತೆ ನಮ್ಮ ತಾಯಿಯವರಲ್ಲಿ ನೋಡಿದ್ರೆ ಎಲ್ಲ ಏನೋ ಆಗಿತ್ತೆ, ಮಕ್ಳು ತಿಂದಿರ್ಬೇಕು ಸುಮ್ಮನಾದ್ರು. ಅಜ್ಜ ಬಂದು ಸರಿಯಾಗಿ ಅಗ್ಗದಲ್ಲಿ ಹೊಡೆದ್ರು.
0: ಅಯ್ಯೋ.
6: ಅವ್ರು ತುಂಬಾ ಸ್ಟ್ರಿಕ್ಟ್. ಆಮೇಲೆ ಅಗ್ಗದಲ್ಲಿ ಯಾವಾಗ ಏಟ್ ಬಿತ್ತು, ನಾನ್ ತಿಂದೆ ನಾನ್ ತಿಂದೆ, ಅಲ್ಲಿ ಇಟ್ಟಿದೀನಿ ಇಲ್ಲಿ ಇಟ್ಟಿದೀನಿ ಅಂತ ಅವಳು ಹೇಳೋದು ನಾನು ಹೇಳೋದು, ಹಿಂಗಾಗಿ ಕೊನೆಗೆ ನಮ್ಮ ಅಜ್ಜನ ಬಿಡಿಸಿದ್ರು ನಮ್ಮ ಅಜ್ಜಿ. ಆಮೇಲೆ ನಮಗೆ ಅದೊಂದು ನೆನಪು ಇದೆ ಇವತ್ತೇ.
0: ಆದ್ರೂ ಇಬ್ರು ಪ್ರೀತಿ ಸಿಕ್ಕಿದೆ ನಿಮ್ಗೆ?
6: ಪ್ರೀತಿ ಸಿಕ್ಕಿದೆ. ಜೊತೆಲಿ ನಾವ್ ಏನ್ ಮಾಡೋದಂದ್ರೆ ನಮ್ಮ ಒಂದು ಆರ್ಥಿಕ ಇದು ಸ್ವಲ್ಪ ಇದಾಗ್ಬೇಕು ಅಂದ್ರೆ ಕಾಫಿ. ಯಾಕಂದ್ರೆ ನಾವು ಈಗ್ಲೂ ನಮ್ ತೋಟ ನಮ್ ಕಾಫಿ ಚೆನ್ನಾಗಿದೆ, ಅಂದ್ರೆ ಮಳೆ ಬರ್ಬೇಕು, ಮಳೆ ಬರ್ಲಿಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಯಾಕಂದ್ರೆ ಈಗ ಒಂಥರ ಹಣ್ಣಿನ ಇದಕ್ಕೆ ಬಂದಿದೆ. ನಮಗೆ ಕಾಫಿಗೆ 50 ಕೆಜಿ ಬೇಳೆ ಚೀಲಕ್ಕೆ 30,000 ರೂಪಾಯಿ ಆಗಿತ್ತು ಸರಿ. ಮೊದಲು ಕೇವಲ ಈಗ ಒಂದ್ 10 ವರ್ಷದಲ್ಲಿ ಅಥವಾ 2,000ಕ್ಕೆ ಮಾರಿದೀವಿ ಅದೇ ಬೇಳೆ ಕಾಫಿನ 50 ಕೆಜಿನ. ಈಗ 27,000ರಿಂದ 30,000 ಇದೆ. ಒಳ್ಳೆ ದುಡ್ಡಾಗುತ್ತೆ ನಮ್ಗೆ. ಸ್ವಲ್ಪ ಕೆಲಸ ಮಾಡಿದ್ದಕ್ಕೆ ನಾವೇ ಮನೆ ನಾವು ಮಾಡ್ಕೋತೀವಲ್ಲ, ಕೆಲಸ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಸ್ವಲ್ಪ ಇನ್ಕಮ್ ಆದಾಯ ಚೆನ್ನಾಗಿ ಬರುತ್ತೆ. ಜೊತೆಗೆ ಅದ್ರ ಜೊತೆಗೆ ಇದನ್ನು ಅಷ್ಟೇ, ಒಳ್ಳೆ ಮೆಣಸು ಕಾಫಿ ಪೆಪ್ಪರ್ ಅಂತ ಹೇಳ್ತೀವಿ, ಕಾಫಿ ಜೊತೆಲ್ಲ.
0: ಹಾಗೆ ನಮ್ಮ ಸೋಮಶೇಖರ್ ಸರ್ ಯಾಕೆ ಬಂದ್ರು, ಓ ಮೆಸೇಜ್ ಮಾಡಿದಾರೆ ಅದಕ್ಕೆ ಬಂದ್ರು. ಹಾಗೆ ಸಂಕಪ್ಪ ಸರ್ ಕಾಫಿ ಪ್ರಿಯರ ಟೀ ಪ್ರಿಯರ?
6: ಅಂದ್ರೆ ಕಾಫಿ ನಾನು ಕುಡಿಯಲ್ಲ ಜಾಸ್ತಿ, ನಾನು ಟೀ ಜಾಸ್ತಿ ಕುಡಿಯೋದು.
0: ಕಾಫಿ ಬೆಳಿತೀರಾ ಟೀ ಕುಡಿತೀರಾ?
6: ಬೆಳಿತೀವಿ ಟೀ ಕುಡಿತೀವಿ. ನಾವು ನಿಜವಾಗ್ಲು ನಮ್ ಜೀವನ ಸಾಗ್ತಾ ಇರೋದು ಕಾಫಿಯಿಂದ ಅಂತ ಹೇಳ್ಬೋದು. ಯಾಕಂದ್ರೆ ಅಂತಾರಾಷ್ಟ್ರೀಯ ಕಾಫಿ ದಿವಸದಲ್ಲಿ ನಿಜವಾಗ್ಲು ಒಂದು ನಿಜವಾಗ್ಲು ಇವತ್ತು ನೆನೆಸ್ಕೊಳ್ಳೇಬೇಕು.
0: ಹಾಗೆ ಜೀವನ ಸಾಗ್ತಾ ಇರೋದು ಕಾಫಿಯಿಂದ, ದೇಹ ಸಾಗ್ತಾ ಇರೋದು ಟೀ.

0: ಟೀಯಿಂದ. ಕಾಫಿ ಮಾಡೋದು ಸ್ವಲ್ಪ ಸುಲಭ, ಟೀ ಮಾಡೋದು ಕಷ್ಟ. ಡೆಕಾಕ್ಷನ್ ಮಾಡ್ಕೋಬೇಕು, ಸಕ್ಕರೆ ಅದೆಲ್ಲ ಅದೇನೇನ ಮಾಡಬೇಕು. ಕಾಫಿಗೆ ಏನಿಲ್ಲ, ಕಾಫಿ ಪುಡಿ ಹಾಕೋದು ನಮ್ಮ ತಾಯಿ, ಹಾಲು ಕಾಫಿ ಪುಡಿ ಸಕ್ಕರೆ ಎಲ್ಲ ಒಂದು ಸರಿ ಅದ ಕುದ್ದು ಬಿಟ್ಟು ಸೋಸ್ಬಿಟ್ರೆ ಕಾಫಿ ರೆಡಿ ಆಗುತ್ತೆ.
1: ನಿಮ್ ಪ್ರಕಾರ ಟೀ ಕಷ್ಟ, ಕಾಫಿ ಈಸಿಯಾಗಿ ಮಾಡ್ಕೊಳ್ಬಹುದು?
0: ಟೀ ಅಂದ್ರೆ ಡಿಕಾಕ್ಷನ್ ಬೇಕು, ಟೀ ಡಿಕಾಕ್ಷನ್.
1: ಓ, ನಾನು ಅನ್ಕೊಂಡೆ ಕಾಫಿ ಮಾಡೋದೇ ಕಷ್ಟ, ಟೀ ಈಸಿ ಅನ್ಕೊಂಡೆ.
0: ಕಾಫಿಗೆ ಏನಿಲ್ಲ, ಕಾಫಿಗೆ ಒಂದು ಇದರಲ್ಲಿ ತಟ್ಟೆ ಇದರಲ್ಲಿ ಬಕ್ಸಲ್ಲಿ ಕಾಫಿ ಪುಡಿನೂ ಹಾಕ್ತಾರೆ, ಸಕ್ಕರೆನೂ ಹಾಕ್ತಾರೆ. ಈಗ ಮೊದಲು ಎಲ್ಲ ಫಸ್ಟ್ ಕಾಫಿ ಇದು ಬೇಯಿಸ ಆದ್ಮೇಲೆ ಅದನ್ನ ಸೋಸ್ಕೊಬಿಟ್ಟು ಅದ್ರ ಜೊತೆಗೆ ಒಂದ್ ಚಮಚ ಸಕ್ಕರೆ ಹಾಕಿ ಹಾಲು ಜೊತೆಗೆ ಇದ್ ಮಾಡೋರು. ಈಗ ಬೇಗ ಬೇಗ ಆಗ್ಬೇಕು ಅಂದ್ರೆ ಒಂದೇ ಸರಿ ಇದ್ ಮಾಡಿದ್ರೆ ಆಯ್ತು, ಎಲ್ಲ ಕುದ್ಬಿಟ್ಟು ಸೋಸ್ಬಿಟ್ರೆ ಕಾಫಿ ರೆಡಿ ಆಗೋಯ್ತು. ಆತರ ಎಲ್ಲ ಮಾಡ್ತಿದ್ದು. ಕೆಲವರು ತರ ಕೆಲವರು ನಾನಾ ರೀತಿಯಲ್ಲಿ ಮಾಡ್ತಾರೆ, ಆದ್ರೆ ನಾವು ತರ ಆತರ ಮಾಡ್ತೀವಿ. ಅದರಿಂದ
1: ಹಾಗೆ ನಿಮ್ಗೆ ಸೋಮಶೇಖರ್ ಸರ್ ಅವರು ವಿಶ್ವ ಹಿರಿಯರ ದಿನದ ಶುಭಾಶಯಗಳನ್ನ ತಿಳಿಸಿದರು.
0: ಓ, ಥ್ಯಾಂಕ್ ಯು ಥ್ಯಾಂಕ್ ಯು. ಅವರು ಅವ್ರಿಗಿಂತ ನಾನು ಹಿರಿಯವನು ಅಲ್ಲ, ಅವ್ರಿಗಿಂತ ನಾನು ಹಿರಿಯನೇ.
1: ಓಕೆ,
0: ಅವ್ರು ಹೇಳ್ತಾರೆ ಇಲ್ಲ ನಿಮ್ ಜೊತೆ ನಾನನ್ನ ಇದ್ ಮಾಡ್ತೀರಾ, ಹಾಗೆ ಹೋಲಿಕೆ ಇಲ್ಲ ಅಂತ.
1: ಓಕೆ, ಹಾಗೆ ಮಂಡ್ಯದಿಂದ ಕೆಂಡೇಗೌಡ ಸರ್ ಅವರು ನಿಮ್ಗೆ ನಮಸ್ಕಾರ ತಿಳಿಸಿದ್ದಾರೆ.
0: ಓಕೆ ಓಕೆ, ಧನ್ಯವಾದ ಎಲ್ಲರಿಗೂ. ಆಕಾಶವಾಣಿ ಎಫ್ಎಂ ಕಡೆಯಿಂದ ಧನ್ಯವಾದ ಹೇಳ್ತೇನೆ,
1: ಹಾಗೂ
0: ನಿಮ್ಗೂ ಅನುವು ಮಾಡಿಕೊಟ್ಟಿದ್ದಕ್ಕೆ ನಿಮ್ಗೂ ಸಹ ಧನ್ಯವಾದ ಹೇಳ್ತಾ
1: ಇದ್ದೀನಿ ಸರ್. ಥ್ಯಾಂಕ್ ಯು
0: ಥ್ಯಾಂಕ್ ಯು ಥ್ಯಾಂಕ್ ಯು
1: ಸರ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ಹಲೋ
2: ನಮಸ್ತೆ.
1: ಹಲೋ ನಮಸ್ತೆ.
2: ಆರಾಮದಿರಿ ಮೇಡಮ್?
1: ಯಾರೊಟ್ಟಿಗೆ ಮಾತಾಡ್ತಾ ಇದ್ರಿ?
2: ತಾಯಿಯವರು ನಮ್ಮ ಹೆಣ್ಮಕ್ಳು ಕೂತಿದ್ರೆ ಅವ್ರ ಕೂಡ ಮಾತಾಡಕತ್ತೀರ ಮೇಡಮ್, ಹಂಗೆ ಕರೆಕ್ಟ್ ಕನೆಕ್ಟ್ ಆಯ್ತು.
1: ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಓಕೆ ಸರ್, ಇವತ್ತು ಕಾಫಿ ಡೇ ಇದೆ, ಹಾಗೆ ಅಂತಾರಾಷ್ಟ್ರೀಯ ಹಿರಿಯರ ದಿನ ಇದೆ, ಯಾರ ಬಗ್ಗೆ ಮಾತಾಡ್ತೀರಾ?
2: ಹಿರಿಯರ ದಿನದ ಬಗ್ಗೆ ಮಾತಾಡ್ತೀನಿ ಮೇಡಮ್.
1: ಓಕೆ,
2: ಯಾಕಪ್ಪ ಅಂತಂದ್ರೆ ಮನ್ಯಾಗ ಹಿರಿಯರು ಇರ್ಬೇಕ್ರಿ ಮೇಡಮ್ ಯಾವಾಗಲೂ. ಹಿರಿಯರು ಮನೆಯಾಗಿದ್ರಪ್ಪ ಅಂತಂದ್ರೆ ಪ್ರತಿಯೊಂದು ಮಾರ್ಗದರ್ಶನ ಕೊಡ್ತಾರ್ರಿ ಅವರು. ಮತ್ತ ಅದ್ರ ಮುಂದೆ ಯಾರ ನೆಂಟರದು ಬಂದ್ರಪ್ಪ ಅಂದ್ರೆ ಹಿರಿಯರಿಗೆ ಬಹಳ ಪ್ರೋತ್ಸಾಹ ಕೊಟ್ಟು ಹಿರಿಯರು ಕೂಡ ಕುಂಡಿರ್ತಾರ್ರಿ, ಮಾತಾಡ್ತಾರ್ರಿ. ಹಿಂಗಾಗಿ ಹಿರಿಯರ ಅಲ್ದೆ ಮನೆಯಲ್ಲತ್ತ ಗುರು ಅಲ್ತ ಮಠ ಅಲ್ಲತ್ರಿ ಮೇಡಮ್.
1: ನಿಜ ನಿಜ.
2: ಹಾ, ಅದಕ್ಕೆ ಹಿರಿಯರ್ ಇತ್ತಪ್ಪ ಅಂದ್ರೆ ಯಾವಾಗ ಆಗಲ್ರಿ, ಅನುಭವದ ಮಾತು ಹೇಳ್ತಾರ್ರಿ ಮೇಡಮ್. ಮತ್ತ ಪ್ರತಿಯೊಂದು ಕೆಲಸ ಯಾವಾದ್ರೆ ಮಾಡ್ಬೇಕಂದ್ರೆ ಇಂಥದ್ ಮಾಡ್ಬೇಕು, ಮತ್ತೆ ಎಲ್ಲರೂ ಊರಿಗೆ ಅದು ಹೋಗಿದ್ರಪ್ಪ ಅಂದ್ರೆ ಹೋಗಿ ಬರ್ಬೇಕು, ಹಿಂಗ್ ಮಾಡ್ಬೇಕು, ಯಾರು ಕೂಡ ಜಗಳ ಮಾಡ್ಬಾರ್ದು, ಹಿಂಗ್ ಎಲ್ಲ ಹೇಳಿಕೆಸಿಂದ ಎಲ್ಲ ತಿಳಿಸ್ತಾರ್ರಿ ಮೇಡಮ್.
1: ಓಕೆ, ನೀವ್ ಅವರಿಂದ ಏನ್ ಮುಖ್ಯವಾಗಿ ಕಲ್ತ್ರಿ ನವಾ ಸರ್? ಅವರಿಂದ ಮುಖ್ಯವಾಗಿ ನೀವೇನ್ ಕಲ್ತ್ಕೊಂಡ್ರಿ?
2: ನಮ್ ನೋಡ್ರಿ, ನಮ್ಮ ಅಜ್ಜಿಯಿಂದ ಹಾಗೂ ನಮ್ಮ ತಂದೆಯಿಂದ ರೀ ಮೇಡಮ್ ಪ್ರತಿಯೊಂದು ಸಂಸ್ಕಾರ ಕೊಟ್ಟಾರ ನಮ್ಗೆ. ಏನಪ್ಪ ಅಂತಂದ್ರೆ ಹಿರಿಯರ ಮನೆಗೆ ಬಂದ್ರೆ ಅವ್ರಿಗೆ ಗೌರವ ಕೊಡ್ಬೇಕು ಅನ್ನೋದನ್ನ ಕಲ್ಸ್ಯಾರ್ರಿ ಮೇಡಮ್. ಮತ್ತ ಅವ್ರಿಗೆ ಪ್ರೀತಿ ಪ್ರೇಮಾದ್ಮಿಂದ ಮಾತಾಡ್ಬೇಕು. ಮತ್ತ ಏನಾರ ಇತ್ತಪ್ಪ ಅಂದ್ರೆ ಅವ್ರ ಬಡವರೇ ಇರ್ಲಿ ಶ್ರೀಮಂತರೇ ಇರ್ಲಿ ಅವ್ರಿಗೆ ಮರ್ಯಾದೆ ಕೊಟ್ಟು ಬಂದುದಕ್ಕೆ ಅವ್ರಿಗೆ ಎಲ್ಲ ಸತ್ಕಾರ ಮಾಡ್ಬೇಕು ಅಂತೇಳಿ ಹಿಂಗ್ ಕಲ್ಸಿಕೊಟ್ರಿ ಮೇಡಮ್.
1: ಹಾಗೆ ನವಾ ಸರ್, ನಿಮ್ ಮನೇಲಿ ಅಜ್ಜಿ ಅಥವಾ ತಾತ ಯಾರು ತುಂಬಾ ವಟ ಮಾತಾಡ್ತಾ ಇದ್ರು?
2: ನಮ್ಮಲ್ಲಿ ಅಜ್ಜಾಗೆ ನೋಡ್ಲಿಲ್ರಿ ಮೇಡಮ್, ಅಜ್ಜಿನೇ ಇದ್ದಳ್ರಿ. ನಮ್ಮ ತಾಯಿ ಅವ್ವ ಅಜ್ಜಿನೇ ರೀ, ಮತ್ತ ಅಪ್ಪನವ್ವ ಅಜ್ಜಿನೇ ರೀ, ಇಬ್ಬರಿಗೆ ನೋಡಿನ್ರಿ ಮೇಡಮ್.
1: ತುಂಬಾ ಮಾತಾಡ್ತಿದ್ರ ಸೈಲೆಂಟ್ ಆಗಿರ್ತಿದ್ರ ಅವರು?
2: ಸೈಲೆಂಟ್ ರೀ ಮೇಡಮ್. ನಮ್ಮ ತಾಯಿ ಅಜ್ಜಿ ಅವ್ವ ಅಂತರು ಸೈಲೆಂಟ್ ರೀ ಮೇಡಮ್. ಮತ್ತ ನಮ್ಮ ಅಪ್ಪನ ಅವ್ವ ಅಂತರು ಜರ ವಟ ವಟ ಮಾತಾಡ್ತಿದ್ರಿ ಮೇಡಮ್. ಯಾಕಪ್ಪ ಅಂತಂದ್ರ ಪ್ರತಿಯೊಂದಕ್ಕೆ ಬಹಳ ಸ್ಟ್ರಿಕ್ ರೀ ಅವರು. ಹಾ, ಯಾಕೆ ಸ್ಟ್ರಿಕಪ್ಪ ಅಂತಂದ್ರೆ ಪ್ರತಿಯೊಂದಕ್ಕೇನಾದ್ರಿ ಆದ್ರೆ ಯಾರಿಗೂ ಹಿಂಗ್ ತಪ್ಪು ಮಾಡುವಂತಲ್ರಿ, ತಪ್ಪು ಮಾಡುದ ವ್ಯಕ್ತಿಗಳು ಯಾರಿಗೆ ಬಿಡ್ತಿರ್ತೀರಿ ಅಂತ ಸಿಸ್ಟಮ್ ನಿಂದ ಮಾತಾಡ್ತಿದ್ರಿ ಅವರು.
1: ಓಕೆ, ಸೂಪರ್ ಸರ್.
2: ಹಾ, ಹಿಂಗಾಗಿ ನಮ್ಮ ಅಜ್ಜಿ ಇಬ್ಬರಿಗೆ ನೋಡಿರ್ರಿ, ತಾಯಿಗೆ ಅವ್ಗು ನೋಡಿದ್ರೆ, ತಂದೆ ಅವ್ಗು ಇಬ್ಬರಿಗೆ ನೋಡಿದ್ರೆ, ಅಜ್ಜಿಗಳಿಗೆ ನೋಡಿಲ್ಲ ಮೇಡಮ್.
1: ಓಕೆ ಸರ್, ಓಕೆ ಸರ್, ಒಳ್ಳೇದು. ಥ್ಯಾಂಕ್ ಯು ಸರ್ ಕರೆ ಮಾಡಿದಕ್ಕೆ.
2: ಥ್ಯಾಂಕ್ ಯು, ಧನ್ಯವಾದ. ನಮಸ್ತೆ ಮೇಡಮ್.
1: ಧನ್ಯವಾದ. ಎಸ್ ಸರ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ಕಾರ. ಹಲೋ. ಹಲೋ,
3: ನಮಸ್ಕಾರ ಮೇಡಮ್.
1: ನಮಸ್ತೆ ಸೋಮಶೇಖರ್ ಸರ್. ಯಾರೋ ಇದಾರೆ ಪಕ್ಕದಲ್ಲಿ ಅನ್ಕೊಳ್ತೀನಿ. ಹಲೋ, ಓಕೆ ಆಯ್ತು ಸರ್, ನಿಮ್ದಾಯ್ತಾ? ನೀವು ಸ್ವಲ್ಪ ಸೈಲೆಂಟ್ ಇರೋ ಪ್ಲೇಸ್ ಬರ್ಬೇಕು ಸರ್.
3: ನಿಮ್
1: ಹೌದಾ? ಓಕೆ ಓಕೆ ಓಕೆ, ಪರವಾಗಿಲ್ಲ, ಮಾತಾಡಿ
3: ಮೇಡಮ್. ಮೊದಲನೇದಾಗಿ ನನ್ನ ಎಲ್ಲಾ ಗುರು ಹಿರಿಯರಿಗೆ ಗೌರವ ಪೂರ್ವಕ ನಮಸ್ಕಾರಗಳು ಮೇಡಮ್.
1: ಹಾ ಸರ್.
3: ಆಮೇಲೆ ಈಗ ಹಿರಿಯರಿಗೆ ಗೌರವ ಕೊಡ್ಬೇಕು ಮೇಡಮ್. ಮನೆಯಲ್ಲಿ ಮೊದಲು ಹಿರಿಯರು ಇರ್ಬೇಕು ಮೇಡಮ್. ಹಿರಿಯರ ಅನುಭವದ ಮಾತುಗಳು ಮೇಡಮ್ ಬದುಕಿನ ದಾರಿ ದೀಪ ಮತ್ತು ಸಂಸ್ಕೃತಿಯ ಅಮೂಲ್ಯ ನಿಧಿ ಆಗಿದೆ ಮೇಡಮ್.
1: ಹೌದು,
3: ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಮೇಡಮ್ ಎಂಬಂತೆ ಹಿರಿಯರು ತಮ್ಮ ಅನುಭವದ ಕಲಿತ ಪಾಠಗಳನ್ನು ನಮಗೆ ಜೀವನ ದಾರಿಯಾಗಿ ತೋರಿಸ್ತಾರೆ ಮೇಡಮ್.
1: ನಿಜ ನಿಜ. ನೀವು ನಿಮ್ಮ

0: ಹಿರಿಯರಿಂದ ಏನ್ ಕಲ್ತ್ಕೊಂಡ್ರಿ?
1: ಅದೇ ಮೇಡಮ್, ನಮ್ಮ ಗುರು ಒಟ್ಟು ನಮ್ಮ ಹಿರಿಯರು ಏನೇ ಹೇಳ್ತಿದ್ರು ಮೇಡಮ್, ಯಾರಿಗೂ ಸುಳ್ಳು ಹೇಳಬಾರ್ದು, ಆಮೇಲೆ ಯಾರಿಗೂ ಮೋಸ ಮಾಡಬಾರ್ದು, ಈ ತರ ಎಲ್ಲ ಇದು ಪಾಠಗಳನ್ನ ಹೇಳ್ತಾ ಇದ್ರು ಮೇಡಮ್ ಆಗಿನ ಅವರು. ಆಮೇಲೆ ನಾವೇನೋ ತಪ್ಪು ಮಾಡಿದೇನಪ್ಪ ಅಂತಂದ್ರೆ ನಮಗೆ ಎತ್ತಿದ್ದು ಹೇಳ್ತಿದ್ರು ಮೇಡಮ್ ಅವರು, ಇದು ಇದು ಮಾಡೋ ತಪ್ಪು, ಇದು ಇದು ಈ ತರ ಮಾಡಬಾರ್ದು ಹೇಳ್ತಿದ್ರು ಮೇಡಮ್.
0: ಸೂಪರ್ ಸರ್.
1: ಆಮೇಲೆ ಮೇಡಮ್ ಹಿರಿಯರು ಮೇಡಮ್ ಗಾಯಕ ಕೈಲಾಸ ಅಂತ ಹೇಳ್ಕೊಡ್ತೀವಿ ಮೇಡಮ್, ಕುಡಿಕೆ ಕುಡಿಕೆವನ್ನು ಸಾಧಿಸಿ ಕ್ರಮವಿಲ್ಲದೆ ಜೀವನದಲ್ಲಿ ಏನನ್ನು ಸಾಧಿಸಲು ಸಾಧ್ಯವಿಲ್ಲ. ಆಮೇಲೆ ಸಂಸ್ಕಾರ ಮತ್ತು ಬುದ್ಧಿ, ನೂರು ವರ್ಷದ ಬುದ್ಧಿ ನೂರು ವರ್ಷದವರೆಗೆ ಇರುತ್ತದೆ ಅಂತ ಹೇಳ್ತೀವಿ. ಆಮೇಲೆ ಬಾಲ್ಯದಲ್ಲಿ ಕಲಿತ ಉತ್ತಮ ಸಂಸ್ಕಾರವೇ ಭವಿಷ್ಯದ ಬುನಾದಿ ಮೇಡಮ್. ಸೋಲೆ ಜೊಲಗಿನ ಮೆಟ್ಟಲು ಮೇಡಮ್, ಜೀವನವೆಂಬ ಚದುರಂಗದ ಆಟದಲ್ಲಿ ಸೋಲು ಗೆಲವನ್ನ ಸಮಾನವಾಗಿ ಸ್ವೀಕರಿಸಬೇಕಂತ ಹೇಳ್ತಾ ಇದ್ರು ಮೇಡಮ್.
0: ಓಕೆ, ಇಷ್ಟೆಲ್ಲ ತಿಳಿಸ್ತಾ ಇದ್ರ ನಿಮ್ಮ ಹಿರಿಯರು.
1: ಹೌದು ಮೇಡಮ್. ಆಮೇಲೆ ಏನೋ ಹಣವಿಲ್ಲದವನು ಬಡವನಲ್ಲ ಅಂತ ಮೇಡಮ್, ಗುರಿ ಮತ್ತು ಕನಸಿಲ್ಲದವನು ನಿಜವಾದ ಬಡವ ಅಂತ.
0: ಓಕೆ ಓಕೆ, ಸೂಪರ್ ಸರ್.
1: ಎಲ್ಲ ಹಿರಿಯರ ಅನುಭವಗಳ ಮಾತಾಡೋಣ.
0: ಎಸ್ ಸರ್, ಎಸ್ ಸರ್.
1: ಅನುಭವದ ನಾವು ಹಿರಿಯರಿಗೆ ಸಹಾಯ ಏನಾದರೂ ಅವರಿಗೆ ವಯಸ್ಸಾಗಿತ್ತು ಅಂದ್ರೆ ಸಹಾಯ ಮಾಡಬೇಕು ಮೇಡಮ್. ಈಗ ಸ್ವಲ್ಪ ರಸ್ತೆ ದಾಸ್ತದಾಗ್ಲಿ, ಆಮೇಲೆ ಕೈ ಹಿಡಿದು ಮೆಟ್ಲ ಹಚ್ಚೋದು ಮೇಡಮ್, ಈ ತರ ಎಲ್ಲ ನಾವು ಹಿರಿಯರಿಗೆ ಮಾಡ್ಬೇಕು ಮೇಡಮ್.
0: ಸಣ್ಣ ಪುಟ್ಟ ಸಹಾಯ ಮಾಡೋದ್ರಿಂದ ಕೂಡ ಖುಷಿ ಆಗತ್ತೆ.
1: ಹೌದು ಮೇಡಮ್.
0: ಓಕೆ, ಸೂಪರ್ ಸರ್.
1: ಆಮೇಲೆ ನಮ್ಮ ಮಾಮರ್ ಇದಾರೆ ಮೇಡಮ್, ಅವರಿಬ್ರು ಟೀಚರ್ಸ್ ಮೇಡಮ್. ಅವರು ದಿನ ಅವ್ರ ತಾಯಿಗೆ ನಮಸ್ಕಾರ ಮಾಡಿ ಹೋಗ್ತಾರೆ ಮೇಡಮ್, ಪಾದ ಮುಟ್ಟಿ.
0: ಓಕೆ,
1: ಪಾದ ಮುಟ್ಟಿ ಮೇಡಮ್ ನಮಸ್ಕಾರ ಮಾಡ್ತಾರೆ. ಆಮೇಲೆ ಇಲ್ಲ ಹಿಂಗೆಲ್ಲ ಯಾರಾದ್ರೂ ಹಿರಿಯರು ಕಂಡ್ರೆ ಮೇಡಮ್, ಎಷ್ಟೋ ಗೌರವ ಕೊಡ್ತಿದ್ರಂದ್ರೆ ಫಸ್ಟ್ ಅವ್ರ ಎಲ್ಲರೂ ಕಂಡ್ರೆ ಫಸ್ಟ್ ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಆಮೇಲೆ ಅವ್ರು ಮಾತಾಡ್ತಿದ್ರು ಮೇಡಮ್.
0: ವಿನಯತೆ ವಿಧೇಯತೆ ತುಂಬಾ ಇರ್ತಿತ್ತು ಅಂತೀರ?
1: ಹೌದು, ಹಿಂಗೆಲ್ಲ ಬಹಳ ಐತಿ ಮೇಡಮ್, ಇವಾಗ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಮೇಡಮ್.
0: ಓಕೆ ಸರ್, ಸೂಪರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್ ಕರೆ ಮಾಡೋದಕ್ಕೆ. ಎಸ್ ಸರ್, ಎಸ್ ಸರ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ಹಲೋ ಮೇಡಮ್ ಅವರೇ, ನಮಸ್ಕಾರ.
0: ನಮಸ್ಕಾರ ಚಿಕ್ಕಪ್ಪ ಅವ್ರಿಗೆ, ಹೇಗಿದ್ದೀರಾ?
2: ನಾವು ಚೆನ್ನಾಗಿದ್ದೀವಿ ಮೇಡಮ್ ಅವರೇ, ನೀವ್ ಹೇಗಿದ್ದೀರಾ?
0: ಆರಾಮ್ ಸರ್, ಚೆನ್ನಾಗಿದ್ದೀನಿ.
2: ಕಾಫಿ ಆಯ್ತ್ರ?
0: ಇಲ್ಲ ಸರ್, ಕಾಫಿ ಆಗಿಲ್ಲ. ಇವತ್ತು ಕಾಫಿ ವಿತ್ ಆರ್ಜೆಗೆ ಕಾಫಿ ಡೇನೆ ಇದೆ ನೋಡಿ ಸರ್.
2: ಅದೇ ಅದೇ ಮೇಡಮ್ ಅವರೇ, ಕಾಫಿ ಒಂದು ನಿಜಕ್ಕೂ ಒಂದು ಟಾನಿಕ್ ಅಂತ ಹೇಳ್ಬೋದು.
0: ನಮ್ಮ ಚಿಕ್ಕಪ್ಪ ಅವರು ಕಾಫಿ ಪ್ರಿಯರ ಟೀ ಪ್ರಿಯರ?
2: ಇಲ್ಲ ಮೇಡಮ್ ಅವರೇ, ನಿಜಕ್ಕೂ ಹೇಳ್ಬೇಕು ಅಂದ್ರೆ ನಾವು ಚಹಾ ಪ್ರಿಯರೇ ಮೇಡಮ್ ಅವರೇ.
0: ಓಕೆ,
2: ನಾವು ಚಹಾನೇ ಹೆಚ್ಚಾಗಿ ಕುಡಿಯೋದು. ಕಾಫಿ ಅಂತಂದ್ರೆ ಏನಾದ್ರೂ ಶೀತ ಗೀತ ಆದಾಗ ಅಥವಾ ತಣ್ಣನೆ ವಾತಾವರಣ ಇದ್ದಾಗ ಮಾತ್ರ ನಾವು ಕಾಫಿ ಕುಡಿತೇವೆ. ನಾವು ಯಾವಾಗ್ಲೂ ಕುಡಿಯೋದು ಚಹಾನೇ ಮೇಡಮ್.
0: ಚಹಾ ಪ್ರಿಯರು?
2: ಹೌದು ಮೇಡಮ್ ಅವರೇ. ಈಗ ಈ ತಲೆನೋವು ಬಂದ ಕಾಫಿ ಕುಡಿಯಬೇಕ ಅದು ಇದು ಅಂತಾರಲ್ಲ, ಅವೆಲ್ಲ ತಪ್ಪು ಕಲ್ಪನೆ ಮೇಡಮ್ ಅವ್ರೆ. ಏನಿಲ್ಲ, ಅದು ಯಾವ್ದಾವ್ದೋ ತಲೆ ಬಿಸಿಯಿಂದ ತಲೆನೋವು ಬಂದಿರುತ್ತೆ. ನಾವು ಕಾಫಿ ಕುಡ್ದ್ಕೊಟ್ಲೆ ತಲೆನೋವು ಹೋಗುತ್ತೆ ಅದು ಅಂತ ಅನ್ನೋದೆಲ್ಲ ಸುಮ್ನೆ. ಅದು
0: ಅಂದ್ರೆ ಅವರವರ ಒಂದು ದೇಹ ಪ್ರಕೃತಿಗೆ ತಕ್ಕಂತೆ ಅವ್ರು ಅಭ್ಯಾಸ ಮಾಡ್ಕೊಂಡಿರ್ತಾರಲ್ಲ.
2: ಅಭ್ಯಾಸ ಮಾಡ್ಕೊಂಡಿರ್ತಾರೆ ಮೇಡಮ್ ಅವ್ರೆ. ಈಗ ನೋಡ್ರಿ, ನಾವು ಕಾಫಿ ಕುಡ್ದ್ಮ್ಯಾಗೆ ಕಾಫಿ ಕುಡಿದ್ವಿ ಅನ್ನೋ ಒಂದು ಮನಸ್ಸಲ್ಲಿ
0: ಫೀಲಿಂಗ್
2: ಹೋಗುತ್ತೆ. ಅದು ಫೀಲ್ ಅದು ಅವ್ರ ಒಂದು ತಲೆನೋವು ಫೀಲಿಂಗ್ ಹೋಗುತ್ತೆ ಅವಾಗ. ಅವಾಗ ತಲೆನೋವು ಕಡಿಮೆ ಆಯ್ತು ಅಂತಾರೆ. ಈಗ ನೋಡ್ರಿ, ನಾವು ಹುಷಾರಿಲ್ಲ ಅಂತಂದ್ರೆ ಡಾಕ್ಟರ್ ಹತ್ರ ಹೋಗ್ತಿವಿ. ಈಗ ಡಾಕ್ಟರ್ ಹತ್ರ ಹೋಗಿ ಬಂದ್ವಿ ಅನ್ನೋ ಒಂದು ಮನಸ್ಸಲ್ಲಿ ಒಂದು ಒಂದು ಫೀಲಿಂಗ್ ಹೋಗ್ಬಿಡುತ್ತೆ. ನಮ್ಗೆ ಆಸ್ಪತ್ರೆಗೆ ಹೋಗಿ ಬಂದ್ವಿ, ನಮ್ಗೆ ಈಗ ಅಂದ್ಮೇಲೆ ಹುಷಾರ್ ಆಗುತ್ತೆ ಅನ್ನೋ ಒಂದು ಭಾವನೆ.
0: ನಿಮ್ ಪ್ರಕಾರ ಎಲ್ಲದಕ್ಕೂ ಮನಸ್ಸೇ ಮೂಲ ಅಂತ ಗೊತ್ತಾಯ್ತು. ಅಂದ್ರೆ ಸರ್, ಇವತ್ತಿನ ವಿಷಯದ ಬಗ್ಗೆ ಮಾತಾಡೋದಾದ್ರೆ ಹಿರಿಯರ ದಿನ.
2: ಹೌದು ಮೇಡಮ್ ಅವರೇ, ನನಗಿಂತ ಎಷ್ಟು ಜನ ಹಿರಿಯರು ಇದಾರೋ ಅವ್ರ ಎಲ್ರಿಗೂ ಕೂಡ ಈ ದಿನ ನನ್ನ ನಮಸ್ಕಾರಗಳು, ಧನ್ಯವಾದಗಳು.
0: ಫಸ್ಟ್ ಆಫ್ ಆಲ್ ಖುಷಿ ಆಗ್ತಿದೆ ನೀವಿನ್ನು ಕಿರಿಯರು ಅಂತ ಫೀಲ್ ಮಾಡ್ಕೊಂಡು ಖುಷಿ ಖುಷಿಯಿಂದ ಮಾತಾಡ್ತಾ ಇದ್ದೀರಿ.
2: ನನಗಿಂತ ಒಂದು ನಿಮಿಷ ಮುಂಚೆ ಯಾರಿದ್ರು ಪರವಾಗಿಲ್ಲ, ಅವ್ರೆಲ್ಲರೂ ಹಿರಿಯರೇ ನಮಗೆ. ಯಾವಾಗ್ಲೂ ಯಾವಾಗ್ಲೂ ನೋಡ್ರಿ ಮೇಡಮ್ ಅವರೇ, ನಾವು ಹಿರಿಯರಿಗೆ ಗೌರವ ಕೊಡೋದು ಫಸ್ಟ್ ಕಲ್ತ್ಕೋಬೇಕಾಗಿರೋದು. ಯಾಕೆ ಅಂದ್ರೆ ನಾವು ಪ್ರತಿ ಒಂದು ಮಾಡುವ ಕೆಲಸದಲ್ಲಿ ಅವರು ಮಾರ್ಗದರ್ಶಕರಾಗಿರ್ತಾರೆ. ಯಾವ್ದು ಸರಿ ಯಾವ್ದು ತಪ್ಪು, ಈ ದಾರಿಲಿ ಹೋಗ್ಬಾರ್ದು, ಈ ದಾರಿಲಿ ಸರಿ ಇಲ್ಲ, ಈ ದಾರಿಲಿ ಹೋಗು, ಈ ಕೆಲಸ ಮಾಡು, ಈ ಕೆಲಸ ಸರಿ ಇಲ್ಲ, ಆ ಕೆಲಸ ಮಾಡು ಅನ್ನೋ ಒಂದ್ ಏನು ಮಾರ್ಗದರ್ಶನ ಅವ್ರು ನೀಡ್ತಾರಲ್ಲ, ಅದು ನಿಜಕ್ಕೂ ಯಾರು ಹೇಳ್ಕೊಡಕ್ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಇವತ್ತು ಯಜಮಾನರುಗಳು ಅವ್ರು ಅವ್ರ ಏನ್ ಅನುಭವದ ಮಾತಿದಾವಲ್ಲ, ಅವ್ರ ಮುಂದೆ ಅನುಭವದ ಮಾತಿನ ಮುಂದೆ ನಾವ್ ಎಷ್ಟು ಓದಿದ್ರು ಕಮ್ಮಿನೇ ಮೇಡಮ್ ಅವರೇ.
0: ಅಂದ್ರೆ ನಾವು ಆ ತಪ್ಪು ಮಾಡಿದೀವಿ, ನಮ್ಗೆ ಆ ಅನುಭವ ಆಗಿದೆ, ನೀವು ಮಾಡಬೇಡಿ ಅಂತ ತಿಳಿಸಿ ಹೇಳ್ತಾರೆ.
2: ಖಂಡಿತವಾಗ್ಲ ಅದೇ ಹೇಳ್ತಾರೆ, ನಾವು ಅವ್ರ ಅನುಭವದ ಮಾತಿನ ಮುಂದೆ ನಮ್ಗೆ ಓದ್ ಏನ್ ಲೆಕ್ಕಕ್ಕೆ ಇಲ್ಲ ಮೇಡಮ್ ಅವ್ರೆ, ಅಷ್ಟು ಒಂದು ಅನುಭವ.

0: ಇರುತ್ತ ಅವರಿಗೆ.
1: ನಿಜ.
0: ಈಗ ಏನಾಗ್ತಾರೆ, ಏನ್ ಬಿಡ ತಾತ ನೀನ್ ಏನ್ ಮಾಡಿದಿರಿ, ನಾವು ಅಷ್ಟೊಂದು ಓದಿದೇವೆ ನಮಗ್ ಗೊತ್ತ ಹಾಗೆ ಹೀಗೆ ಅಂತಾರಲ್ಲ, ಅವೆಲ್ಲ ಏನಿಲ್ಲ. ಅವರು ಅಷ್ಟೊಂದು ಓದ್ಲಿಗಿಂತನು ಹೆಚ್ಚಾಗಿ ಅವರು ಪ್ರತಿ ಒಂದನ್ನು ತಿಳ್ಕೊಂಡಿರ್ತಾರೆ. ಈಗ ಅವ್ರು ಯಾರೇ ಒಂದು ಏನೇ ಒಂದು ಹೇಳಿದ್ರು ಕೂಡ ಅವ್ರು ನಮ್ ಒಳ್ಳೆಯದಕ್ಕೆ ಹೇಳಿರ್ತಾರೆ ಹೊರತು ಯಾವ್ದೇ ಕಾರಣಕ್ಕೂ ಅವ್ರು ಕೆಟ್ಟದಕ್ಕೆ ಹೇಳಿರಲ್ಲ.
1: ನಿಜ.
0: ಮತ್ತೆ ಅವರು ಒಂದು ಆಸೆ ಏನಪ್ಪ ಅಂತ ಅಂದ್ರೆ, ನಾವು ಇಷ್ಟೆಲ್ಲ ಕಷ್ಟಪಟ್ಟು ನಾವು ಮಕ್ಕಳಿಗೆ ಸಾಕಿದವಿ ಆಮೇಲೆ ಅವರು ನಮ್ಮನ್ನ ಮುಂದೆ ನಮ್ಗೆ ವಯಸ್ಸಾದ ಕಾಲದಲ್ಲಿ ಚೆನ್ನಾಗಿ ನೋಡ್ಕೊಂತಾರೆ ಅನ್ನೋ ಒಂದು ಭಾವನೆ ಮಾತ್ರ ಅವ್ರಿಗೆ ಇರುತ್ತೆ ಅಷ್ಟೇ. ಆದ್ರೆ ಈಗಿನ ಕಾಲದ ಮಕ್ಕಳು ಏನ್ ಮಾಡ್ತಾರೆ, ಅವರನ್ನೇ ಹೋಗಿ ತಗೊಂಡೋಗಿ ಒಂದು ಅನಾಥಾಶ್ರಮಕ್ಕೆ ಅಲ್ಲಿ ಸೇರಿಸ್ತಾರೆ. ಆತರ ಮಾಡಬಾರ್ದು ಮೇಡಮ್, ಯಾಕೆಂದ್ರೆ ಅವರು ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅಂತ ಅವರು ತ್ಯಾಗ ಮಾಡಿರ್ತಾರೆ. ತ್ಯಾಗ ಮಾಡಿ ಅವ್ರು ಕಷ್ಟಪಟ್ಟು ದುಡಿದು ಎಷ್ಟೆಲ್ಲ ಒಂದು ಸಾಹಸ ಮಾಡಿರ್ತಾರೆ ಅಂತ ಅವ್ರನ್ನ ತಗೊಂಡೋಗಿ ನಾವು ಎಲ್ಲೋ ಒಂದ್ ಕಡೆ ಇಟ್ಟಾಗ ಅದು ದೇವ್ರು ಒಪ್ಪೋದಿಲ್ಲ. ಆತರ ನಾವ್ ಏನಾದ್ರು ಮಾಡಿದ್ರೆ ನಾಳೆ ದಿನ ನಮ್ಮನ್ನ ಆ ಜಾಗಕ್ಕೆ ತಗೊಂಡೋಗಕ್ಕೆ ದೇವ್ರು ಮತ್ತೆ ಅಲ್ಲಿ ಸೃಷ್ಟಿ ಮಾಡಿರ್ತಾನೆ ಮತ್ತೊಬ್ಬರನ್ನ.
1: ನಿಜ ನಿಜ. ಮಾಡಿದ್ದು ಮಹಾರಾಯ ಅಂತ ಅದು ನಮ್ಗೆ ಬರುತ್ತೆ ರಿಟರ್ನ್.
0: ಹೌದೌದು. ಹಾಗಾಗಿ ಹಿರಿಯರಿಗೆ ನಾವು ಗೌರವ ಕೊಡ್ಬೇಕು, ಯಾಕೆಂದ್ರೆ ನಾವು ಹಿರಿಯರ ಒಂದು ನಮಗೆ ಯಾವ ತರ ಬದುಕುವ ದಾರಿ ತೋರಿಸಿದ್ದಾರೆ ಅಂತ ನಮಗ್ ಗೊತ್ತಿರುತ್ತೆ. ನಾವು ಅವರು ನಮಗೆ ಯಾವುದೇ ಕಷ್ಟ ಕೊಡದಂಗೆ ಅವರು ನಮ್ಮನ್ನ ಸಾಕಿ ಸಲ್ವಿ ಒಂದು ಕೆಲ್ಸ ಈ ದಾರಿ ಹೋಗಪ್ಪ ನೀನು ಬದುಕ್ತೀಯ ಒಳ್ಳೆ ಚೆನ್ನಾಗಿರ್ತೀಯ ಅಂತ ಅದೆಲ್ಲ ತೋರಿಸಿರ್ತಾರೆ. ಆಮೇಲೆ ನಾವು ಬರೀ ಹಿರಿಯರಿಗೆ ಗೌರವ ಕೊಡೋದು ಅಷ್ಟೇ ಅಲ್ಲ ಮೇಡಮ್, ಅವರೇ ನಾವು ಮಕ್ಕಳಿಗೂ ಕಲಿಸ್ಕೊಡ್ಬೇಕು. ಹಿರಿಯರನ್ನ ಯಾವ ತರ ಮಾತಾಡ್ಸ್ಬೇಕು, ಅವ್ರನ್ನ ಹೇಗ್ ನೋಡ್ಕೋಬೇಕು ಏನನ್ನೋದ ನಮ್ಮ ಮಕ್ಕಳಿಗೆ ನಾವು ಕಲಿಸ್ಕೊಟ್ಟಾಗ ಅವ್ರ ಮಕ್ಕಳಿಗೆ ಕಲಿಸ್ಕೊಡ್ತಾರೆ. ನಾವೇನ್ ನಮ್ಮ ಮಕ್ಕಳಿಗೆ ಕಲಿಸ್ಕೊಡೋದು ಅಂತ ನಾವೇನಾದ್ರೂ ಇದನ್ ಮಾಡಿದ್ರೆ ಆ ಮಕ್ಕಳು ಅದನ್ನೆಲ್ಲ ಕಲಿಯೋದಿಲ್ಲ. ಯಾಕೆಂದ್ರೆ ಮತ್ತೆ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ನಾವು ಯಜಮಾನ್ರ ನೋಡ್ಬೇಕು ಅಂತಂದ್ರೆ ನಾವು ಬರೀ ಪುಸ್ತಕದಲ್ಲಿ ಮಾತ್ರ ನೋಡ್ಬೇಕಾಗುತ್ತ ಏನೋ ಗೊತ್ತಿಲ್ಲ ಮೇಡಮ್ ಅರೆ. ಹಾಗಾಗಿ ನಾವು ಇರೋಂತ ನಮ್ಮ ಹಿರಿಯರಿಗೆ ನಾವು ಗೌರವ ಕೊಟ್ಟು ಅವ್ರ ಏನ್ ನಮ್ಮಿಂದ ಏನು ಬಯಸೋದಿಲ್ಲ ಮೇಡಮ್ ಅರೆ, ಒಂದು ತನ್ನ ನಾಲ್ಕು ಸಿಗುವಂತ ಒಂದು ಪ್ರೀತಿಯ ಮಾತು ಅಷ್ಟೇ ಅವ್ರಿಗೆ ಬೇಕಾಗಿರೋದು. ಅವ್ರು ಏನ್ ನಮ್ಮಿಂದ ಆಸ್ತಿ ಮನೆ ಕಾರು ಬಂಗ್ಲೆ ಬಂಗಾರ ಅದೆಲ್ಲ ಏನು ಕೇಳೋದಿಲ್ಲ ಮೇಡಮ್ ಅವ್ರು, ಯಾವ್ದೇ ಕಾರಣಕ್ಕೂ ಅವ್ರು ಕೇಳೋದಿಲ್ಲ.
1: ನಿಜ ನಿಜ. ಓಕೆ ಸರ್.
0: ಹಾಗಾಗಿ ಅವ್ರನ್ನ ನಾವು ಚೆನ್ನಾಗಿ ನೋಡ್ಕೊಳ್ಳೋಣ. ನಾವು ನೋಡ್ಕೊಳ್ಳೋದು ಅಷ್ಟೇ ಅಲ್ಲ, ನಮ್ಮ ಮಕ್ಕಳಿಗೂ ಕೂಡ ಹಿರಿಯರನ್ನ ಹೇಗ್ ತರ ನೋಡ್ಕೋಬೇಕು ಅವ್ರನ್ನ ಏನು ಅದನ್ನೆಲ್ಲರೂ ಕೂಡ ನಾವು ಕಲಿಸ್ಕೊಡ್ಬೇಕು ಅಂತ ಈ ದಿನ ನಾನು ಹೇಳಕ್ ಇಷ್ಟಪಡ್ತೀನಿ ಮೇಡಮ್ ಅರೆ.
1: ಸರ್ ಎಸ್ ಸರ್ ಥ್ಯಾಂಕ್ ಯು. ನಿಮ್ಮೆಲ್ಲ
0: ನಮ್ಮ ಸಮಸ್ತ ಎಲ್ಲಿ ನಮ್ಮ ರೇಡಿಯೋ ಎಲ್ಲೆಲ್ಲಿ ಕೇಳ್ತಾರೆ ಎಲ್ಲ ಕೇಳಗರಿಗೂ ಧನ್ಯವಾದಗಳು, ನಿಮಗೂ ಕೂಡ ಧನ್ಯವಾದಗಳು. ನಮಸ್ಕಾರ.
1: ಎಸ್ ಸರ್ ಎಸ್ ಸರ್ ಎಸ್ ಸರ್. ಚಿಕ್ಕಪ್ಪ ಸರ್ ನಿಮ್ಮ ಮಾತೆಲ್ಲ ಕೇಳಿ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ಸ್ನೇಹಿತರೆ, ಪುಟ್ಟದೊಂದು ವಿರಾಮ. ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟು ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
2: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
3: 9008500116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
7: ಹೂನೆ ರೆಡಿ ಆಗ್ತಾ ಇದೆ.
6: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
8: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ,

0: ಭವಿಷ್ಯತೆ ಬಗ್ಗೆ ಮಾತಾಡ್ತಾ ಇದ್ವಿ. ನಮ್ಮೆಲ್ಲ ಪ್ರೀತಿಯ ಕೇಳುಗರು ಕೂಡ ಅವರವರ ಅನಿಸಿಕೆ ಅಭಿಪ್ರಾಯಗಳನ್ನು ತುಂಬ ಚೆನ್ನಾಗಿ ನಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಸಂಕಪ್ಪ ಸರ್ ಹಾಗೆ ನವಾಸ್ ಸರ್ ಅವರು, ಸೋಮಶೇಖರ್ ಸರ್ ಅವರು, ಚಿಕ್ಕಪ್ಪ ಸರ್ ಅವರು ಕರೆ ಮಾಡಿ ತುಂಬ ಚೆನ್ನಾಗಿ ಮಾತಾಡಿದರು. ನೀವು ಕೂಡ ಕರೆ ಮಾಡಿ ಈ ವಿಷಯದ ಬಗ್ಗೆ ಮಾತಾಡ್ಬೋದು. 9686096279 ಈ ಸಂಖ್ಯೆಗೆ ಕರೆ ಮಾಡಿ ಹಿರಿಯರ ದಿನದ ಬಗ್ಗೆ ಜೊತೆಗೆ ಕಾಫಿ ದಿನದ ಬಗ್ಗೆ ಮಾತಾಡಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡೋಣ. ನಮಸ್ತೆ
1: ಮೇಡಮ್. ನಮಸ್ತೆ
0: ಸೋಮಶೇಖರ್ ಸರ್. ನಮಸ್ತೆ. ಈಗ ಸೋಮಶೇಖರ್ ಸರ್ ಅನ್ನೋರು ಇಬ್ರು ಆಗ್ಬಿಟ್ಟಿದ್ದಾರೆ.
1: ಸುಮ್ಮನೆ ತಮಾಷೆಗೆ ಬೆಳೆದಿ, ಅದಕ್ಕೆ ಸೋಮಶೇಖರ್ ಅವ್ರು ಮಾತಾಡಿದ್ಮೇಲೆ ನನಗಿನ್ನೇನ್ ಕೆಲಸ ಅಂತ ಹಾಕಿದ್ದೆ.
0: ಹೌದಾ ಸರ್? ಓಕೆ. ಓ, ನಿಮಗ್ ಬೇರೆ ತುಂಬಾ ಅಭಿಮಾನಿಗಳು ಬೇರೆ ಆಗ್ಬಿಟ್ಟಿದ್ದಾರೆ, ಕಾಯ್ತಾ ಇರ್ತಾರೆ ನಿಮ್ಮ ಕಾಲ್ಗೆ. ಯಾಕೆ ಸೋಮಶೇಖರ್ ಸರ್ ಮಾತ್ ಕಾಲ್ ಮಾಡಿಲ್ಲ ಅಂತ?
1: ಇದೊಂದು ಈ ಬಾಂಡಿಂಗ್ ಇದೆಯಲ್ಲ ಮೇಡಮ್, ನಿಜ ಇದೆಲ್ಲ ಅನಿವರ್ತನೀಯ ಆನಂದ ಅಂತಾರೆ ಮೇಡಮ್.
0: ನಿಜ ನಿಜ, ಹೌದು.
1: ನೀವು ನನಗೆ ಹೇಳಿ ಮಾಡಿಸಿದ ಟಾಪಿಕ್ ಇವತ್ತು ಮೇಡಮ್, ಬಂದ್ಬಿಟ್ಟಿದೆ ಅಜ್ಜ ಅಜ್ಜಿ ಒಡನಾಟಗಳು.
0: ನಿಮಗೆ ಅಜ್ಜಿಯ ಒಂದು ಒಡನಾಟ ತುಂಬಾ ಚೆನ್ನಾಗಿದೆ.
1: ಯಾಕೆಂತ ಮೇಡಮ್, ನಾನು ಅಜ್ಜಿ ಜೊತೆ 30 ವರ್ಷ ಅಜ್ಜಿ ಜೊತೆ ಇದ್ದೆ. ನನ್ ಜೊತೆ ಅಜ್ಜಿ 30 ವರ್ಷ ಇತ್ತು. ಆಮೇಲೆ ನಮ್ಮ ತಾತ ನಮ್ಮ ಅಜ್ಜ ಅವರು ಬರೀ 3 ವರ್ಷ ಮೇಡಮ್. ಅವ್ರು 77ರಲ್ಲಿ ತೀರ್ಕೊಂಡ್ಬಿಟ್ರು. ಹಂಗಾಗಿ ಅವರ ಒಡನಾಟ ಕಡಿಮೆ. 3 ವರ್ಷ ಇದ್ರು ಕೂಡ ನಮ್ ತಾತ ಅವರು ನಿವೃತ್ತ ಶಿಕ್ಷಕರಾದ್ರಿಂದ ಮೇಡಮ್ ಒಳ್ಳೆ ಸಂಸ್ಕಾರ ಕೊಟ್ರು ನಮ್ಗೆ. ಅವರು ನನಗೆ ಇವತ್ತು, ನಾನು ಈಗ ನಂದು 50 ವರ್ಷ ಬರೀ ಇದು ಎದ್ದು ತೋಟ ನೋಡ್ತಕ್ಕಂಥದ್ದು ಮೇಡಮ್. ಬೆಳಿಗ್ಗೆ ಎದ್ದ ತಕ್ಷಣ ನಿತ್ಯ ಕರ್ಮಗಳನ್ನ ಮುಗಿಸಿ ತೋಟಕ್ಕೆ ಹೋಗೋದಿದೆಯಲ್ಲ, ಅದು 50 ವರ್ಷ ಆಯ್ತು ಮೇಡಮ್ ನನಗೆ. ಆ ಕೆಲಸ ಏನ್ ಮಾಡ್ತಾ, ನನಗೆ ಈಗಾಗಲೇ 60 ವರ್ಷ ದಾಟ್ತು. ಬರೀ 10 ವರ್ಷದ ಹುಡುಗನಿಂದ ಕಲ್ಸಿದ್ದಾರೆ ಅದನ್ನ ನನಗೆ ಸಂಸ್ಕಾರ. ಇವತ್ತು ಬೆಳಿಗ್ಗೆ ಹೋಗಿ ಬಂದೆ ಮೇಡಮ್ ನಾನು. ಅದೊಂದು ಒಳ್ಳೆ ಸದಭಿರುಚಿಯ ಮತ್ತೆ ಆರೋಗ್ಯಕರವಾದಂತ ಒಂದು ಹವ್ಯಾಸ ಮೇಡಮ್ ಅದು. ಅದನ್ನ ಕಲ್ಸಿದ್ರು. ಆಮೇಲೆ ಸಂಜೆ ಎಲ್ಲ ಕೆಲ್ಸಗಳೆಲ್ಲ ಆದ್ಮೇಲೆ 7:30 ಮೇಲೆ ಮನೇಲಿ ಕೂತ್ಕೊಂಡ್ರೆ ಅವರು ನಮಗೆ ಮಗ್ಗಿ ಹೇಳ್ಕೊಡೋರು ಮೇಡಮ್. ಉಲ್ಟಾ ಸೀದಾ ಎಲ್ಲ, ನೀವು 9:01 ಅಂದ್ರೆ ಉಲ್ಟಾ ಹೇಳ್ಬೇಕು. 9 ಹತ್ತಲಿ 90, 99, 81, 9 8 72 ಈ ರೀತಿ ಬರ್ಬೇಕು. ಆಮೇಲೆ ಮಧ್ಯೆ ಎಲ್ಲಿ ಬೇಕಲ್ಲಿ ಕೇಳರು ಮೇಡಮ್. 11:08 ಎಷ್ಟು ಅಂತ ಅನ್ನೋರು. ಆಮೇಲೆ 8:11 ಎಷ್ಟು ಅಂತ ಕೇಳರು. ಆಮೇಲೆ ಯುಕ್ತ ಲೇಖನ ಅಂತ ಏನ್ ಡಿಕ್ಟೇಷನ್ ಕರಿತೀವಿ ಅದನ್ನ ಬರ್ಸರು ಮೇಡಮ್. ಅಲ್ಲಿ ತಪ್ಪು ಒಪ್ಪು ಎಲ್ಲ ಇದ್ ಮಾಡಿ ಸರಿ ಮಾಡಿದ್ರು. ಹಾಗಾಗಿ ಅವರು ನಮ್ಗೆ ನಮ್ ತಾತನೂ ಹೌದು, ಗುರುಗಳು ಹೌದು. ಇನ್ನು ಅಜ್ಜಿ ವಿಷಯ ಬಂದ್ರೆ ಮೇಡಮ್, ನಮ್ಮ ಅಜ್ಜಿ ಪಾಪ ಅವರು ಅನಕ್ಷರಸ್ತ್ರ ಓದಿರ್ಲಿಲ್ಲ. ಆದ್ರೆ ಬದುಕು ಹೇಗೆ ಬದುಕು ಮಾಡ್ಬೇಕು ಮತ್ತೆ ಸಮಾಜದಲ್ಲಿ ಹೇಗಿರ್ಬೇಕು ಅದನ್ನೆಲ್ಲ ತಿದ್ದಿ ತೀಡಿ ನಮ್ಗೆ ಕಲ್ಸಿದ್ರು.
0: ಮಹಾಜ್ಞಾನಿಗಳು ಸರ್ ಅವರೆಲ್ಲ. ಆಗ
1: ನಿಜ ಅವ್ರು ಓದಿಲ್ದೆ ಹೋದ್ರು ಅನುಭವ ಎಷ್ಟಿತ್ತು ಅಂತಂದ್ರೆ ಅವ್ರು ಒಂದ್ ಮಾತಾಡೋರು ಮೇಡಮ್, ಸರೀಕರು ಎದುರಿಗೆ ಅಡಿಗೆ ಬೀಳ್ಬಾರ್ದಪ್ಪ ಅನ್ನೋರು. ನೋಡಿ ಮೇಡಮ್ ಎಂತ ದೊಡ್ಡ ಮಾತು.
0: ಮತ್ತೆ ಅವರು ಬಿಸಿಲು ಪರಿಸರ ನೋಡಿ ಟೈಮಿಂಗ್ಸ್ ಹೇಳರ್ ಸರ್, ಬಿಸಿಲು ಇಷ್ಟು ಬಂದ್ರೆ ಕಟ್ಟೆ ಹತ್ರ ಬಂದ್ರೆ ಈ ಕಡೆ ಬಂದ್ರೆ ಇಷ್ಟ ಆಗಿದೆ ಟೈಮ್ ಅಂತ ಹೇಳೋರು.
1: ಹೌದು ಹೌದು, ಅವ್ರ ಸಮಯದ ಬಗ್ಗೆ ಇಲ್ಲ, ಅವ್ರು ಹೊತ್ತು ಏರ್ತು ಅನ್ನೋರು ಮೇಡಮ್. ಹೊತ್ತು ಏರ್ತು ಅನ್ನೋರು.
0: ಹೌದು, ಹೊತ್ತೇರ್ತು ಇನ್ನು ಮಲ್ಗೆ ಎಲ್ಲ ಎದ್ದೇಳು ಅಂತ.
1: ಅಲ್ಲಿ ಒತ್ತು ಇಳಿತಾ ಐತೆ, ಇನ್ನು ನೀನ್ ಬರ್ಲಿಲ್ವೇ ಹೊಲಕ್ಕೆ ಅಂತ ಎಲ್ಲ ನೀನ್ ಕುಕ್ಕುರ್ಸ ಅಂತಲೇ ಬಯಸು. ಪದ ನನಗೆ ಒಂಥರ ಟ್ರಂಪ್ ಕಾರ್ಡ್ ಆಗ್ಬಿಟ್ಟಿದೆ ಆ ಪದ. ಹಂಗಾಗಿ ಆ ಒಡನಾಟ ಬಹಳ ಅಂದ್ರೆ ಮೇಡಮ್, ನಾವು ಹಿರಿಯರು ಏನಿದ್ದಾರೆ ಅವ್ರ ಮಾರ್ಗದರ್ಶನ ಇದೆಯಲ್ಲ ಮೇಡಮ್, ಖಂಡಿತ ಅದು ನಮ್ಮ ಬದುಕಿಗೆ ಸೋಪಾನ ಆಗುತ್ತೆ. ಅದನ್ನ ನಾವು ಇದನ್ನ ಉತ್ಪ್ರೇಕ್ಷೆ ಮಾತು ಅಂತ ಯಾರು ಭಾವಿಸಬಾರ್ದು ಮೇಡಮ್. ಅವರ ಅನುಭವ ಮತ್ತೆ ಅವರ ಮಾರ್ಗದರ್ಶನ ಇದೆಯಲ್ಲ, ಯಾರು ಗುರು ಹಿರಿಯರಿಗೆ ಗೌರವವನ್ನ ಕೊಟ್ಟು ಅವ್ರು ಹೇಳಿದ ಮಾತುಗಳನ್ನ ಪಾಲಿಸಿ ನಡ್ಕೊಂಡಿದ್ದಾರೆ, ಇವತ್ತು ಖಂಡಿತ ಅವರು ಒಂದು ಒಳ್ಳೆಯ ಬದುಕನ್ನ ಕಟ್ಕೊಂಡಿದ್ದಾರೆ ಮೇಡಮ್.
0: ನಿಜ ಅಂದ್ರೆ ಸೋಮಶೇಖರ್ ಸರ್, ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಟ್ರೆಂಡ್ ಅಂದ್ರೆ, ಅವ್ರೊಂದೆರಡು ಸಲ ಹೇಳಿದ್ರೆ ಅಂದ್ರೆ ಈ ಕಡೆ ಕೂರು, ಈ ಕಡೆ ನಿಲ್ಲು, ಅಲ್ಲಿ ಹೋಗ್ಬೇಡ, ಇಲ್ಲಿ ಹೋಗ್ಬೇಡ ಅಂದ್ರೆ ಅದು ಈಗಿನ ಯಂಗ್ಸ್ಟರ್ಸ್ಗೆ ಕಿರಿಕಿರಿ ಅನ್ಸ್ಬಿಡತ್ತೆ. ಅಯ್ಯೋ ಇವರೇನು ಇಷ್ಟೊಂದು ನಮ್ಗೆ ಟಾರ್ಚರ್ ಕೊಡ್ತಾರೆ ಅನ್ನೋ ಭಾವನೆ.
1: ಖಂಡಿತ ಪಶ್ಚಾತ್ತಾಪ ಪಡ್ತಾರೆ ಮೇಡಮ್. ಅವ್ರ ಮುಂದಿನ ದಿನಗಳಲ್ಲಿ ಅವ್ರು ಹೇಳ್ತಾ ಇದ್ರು ನಾನು ಕೇಳಿಲ್ಲ, ನನ್ನ ಬದುಕು ಹಿಂಗಾಯ್ತು ಅಂತ ಖಂಡಿತ ಪಶ್ಚಾತ್ತಾಪ ಪಡ್ತಾರೆ ಅವರು.
0: ನಿಜ ನಿಜ,
1: ಯಾರು ಗುರು ಹಿರಿಯರು ಅವರು ಒಳ್ಳೇದ್ ಕೇಳಿರ್ತಾರೆ ಅದನ್ನ ಪಾಲಿಸ್ಕೊಂಡು ಬಂದಿದ್ದಾರೆ, ಖಂಡಿತ ಅವ್ರ ಬದುಕು ಹಸನಾಗುತ್ತೆ. ಹಂಗಾಗಿ ನಮ್ಮ ಅಜ್ಜಿ ಎಲ್ಲಾ ವಿಷಯನೂ ಕಲಿಸ್ತು ನಮ್ಗೆ. ಮೊದಲು ಕೆಲಸ ಕಲಿಸ್ತು ಮೇಡಮ್ ಚೆನ್ನಾಗಿ, ಸುಮ್ನೆ ಖಾಲಿ ಕೂತ್ಕೋಬಾರ್ದಪ್ಪ, ಏನಾರು ಒಂದ್ ಮಾಡ್ತಾ ಕೂತ್ಕೊಂಡು ಅಂತ. ನಮ್ಮಜ್ಜಿ ಬಿಡುವಿನ ಸಮಯದಲ್ಲಿ ಚಾಪೆ ಹೆಣೆಯೋದು ಮೇಡಮ್, ಸಂಜೆ ಅಷ್ಟೆಲ್ಲ ಕೆಲಸ ಮಾಡಿ ಚಾಪೆ ಹೆಣೆಯೋದು, ಅದನ್ನ ಸೇರಿಸಿ ಒಂದು ದೊಡ್ಡ ಚಾಪೆ. ಅವಾಗೆಲ್ಲ ನಾವು ದುಡ್ಡು ಕೊಟ್ಟು ತರಲಿಲ್ಲ ಮೇಡಮ್ ಅವೆಲ್ಲ. ಆಮೇಲೆ ಅಂತ

0: ನಾವ್ ಚೆನ್ನಾಗ್ ನೋಡ್ಕೊಂಡು ಮೇಡಮ್, ನಾನು ಅಜ್ಜಿ ಅಂತ ಬಾಂಡಿಂಗ್ ನನಗೆ ನಿಜಕ್ಕೂ ಇವತ್ತು ಇಲ್ಲಿ ಮುಂದ್ಗಡೆ ರೂಮ್ ಅಲ್ಲಿ ಅಜ್ಜಿ ಮಲಗಿರ್ಬೋದು ಅನ್ಸುತ್ತೆ ಒಂದೊಂದ್ಸರಿ
1: ನಮ್ಗೆ ಫೀಲ್ ಆಗತ್ತೆ.
0: ಆಗುತ್ತೆ ಆಮೇಲೆ ಕೊನೆ ನೋಡಿ 2007 ಮೇಡಮ್, 2007 ಅವತ್ತು ಕ್ರಿಸ್ಮಸ್ ಮೇಡಮ್, 25 ಡಿಸೆಂಬರ್. ನಾನು ಏನೋ ಕಾರ್ಯನಿಮಿತ್ತ ನಾನಾಗಲೇ ಹಿಂದಿನ ದಿವಸ ಎಲ್ಲ ಹೋಗಿದ್ರು ಕಾಲೇಜ್ಗೆ, ಏನೋ ಬೇಕಾಗಿತ್ತು ಅಂತ ಅವತ್ತು ಕೂಡ ನಾನು ಸಿಟಿಗೆ ಹೋದೆ. ನಾನು ಬರೋದ್ರೊಳಗೆ ನಮ್ಮ ಅಜ್ಜಿ ಇರಲಿಲ್ಲ ಮೇಡಮ್. ನಾನು ನಮ್ಮ ಮನೆಯವ್ರ ಕೇಳಿದೆ, ಈಗ ನನ್ನ ಅಜ್ಜಿ ಅವ್ನು ಎಲ್ಲೋದ, ಅವ್ನು ಕುಕ್ಕುರ್ಸ ಅಂತ ಏನಾದ್ರು ಬೈತೇನಮ್ಮ ಅಂತ ನಾನು ಕೇಳಿದೆ ಮೇಡಮ್. ಆ ಸಮಯದಲ್ಲಿ ಬಂದು ನಾನು ಇರ್ಲಿಲ್ವಲ್ಲ ಅಜ್ಜಿ, ಕೊನೆಯ ಉಸಿರು ನನ್ನ ಕಣ್ಣು ನೋಡ್ಲಿಲ್ವಲ್ಲ ಅಜ್ಜಿ ಅಂತಂದು ನನಗೆ ಪೇಚಾಟ ಆಯ್ತು. ಒಟ್ಟಾರೆ ಸುಖವಾಗಿ ಹೋಯ್ತು. ಆ ನೆನಪುಗಳು ನಮ್ಗೆ ಇವತ್ತು ಅದೇ ದಾರಿಯಲ್ಲಿ ಸಾಗಿಸ್ತಾ ಇದೆ.
1: ಓಕೆ ಸರ್, ಒಳ್ಳೇದಾಗ್ಲಿ ಸರ್, ಒಳ್ಳೇದಾಗ್ಲಿ. ಅವ್ರು ಹಾಕೊಟ್ಟಂತ ಭದ್ರ ಬುನಾದಿ ಈಗಲೂ ನಡ್ಸ್ಕೊಂಡ್ ಬರ್ತಾ ಇದ್ರಲ್ಲ, ಖುಷಿ ಆಗುತ್ತೆ.
0: ಖಂಡಿತ ಮೇಡಮ್, ಅವ್ರು ಇವತ್ತು ನಮ್ಮನ್ನೆಲ್ಲ ಹಿಂದಿದ್ದು ನಮ್ಗೆ ಬೆನ್ನ ತಲೆಗೆ ಮುಟ್ಟಿಗೆ ಸರಿಸದ ದಾರಿಲಿ ಹೋಗುತ್ತ ಕಳಿಸ್ತಾ ಇರ್ಬೇಕು ಅಂತ ಅನ್ಸುತ್ತೆ
1: ಮೇಡಮ್.
0: ಹಾಗಾಗಿ ಇವತ್ತು ಈ ನಮ್ಮ ಅಜ್ಜ ಅಜ್ಜಿ ನೆನಪು ಮಾಡ್ಕೊಳ್ಳಿಕ್ಕೆ ಒಂದು ಒಳ್ಳೆ ಅವಕಾಶ ಮಾಡ್ಕೊಟ್ರಿ.
1: ಎಸ್ ಸರ್, ಥ್ಯಾಂಕ್ ಯು ಸರ್.
0: ಹಾಗೆ ಮತ್ತೆ ನಿಮ್ಮ ನಿಲಯಕ್ಕೂ ಧನ್ಯವಾದಗಳು ಮೇಡಮ್.
1: ಎಸ್ ಸರ್. ಹಾಗೆ ನಿಮ್ಗೆ ಮಂಡ್ಯದಿಂದ ಕೆಂಡೇಗೌಡ ಸರ್ ನಮಸ್ಕಾರ ಹೇಳಿದ್ದಾರೆ. ಚಿಕ್ಕಪ್ಪ ಸರ್ ಅವರು ನಮಸ್ಕಾರ ಗುರುಗಳೇ ಅಂತ ತಿಳಿಸಿದ್ದಾರೆ.
0: ಅವ್ರಿಗೂ ಕೂಡ ನಾನು ನಮಸ್ಕಾರ ಮಾಡ್ತೀನಿ.
1: ಎಸ್ ಸರ್, ಥ್ಯಾಂಕ್ ಯು,
0: ಧನ್ಯವಾದಗಳು.
1: ಎಸ್ ಸರ್, ಎಸ್ ಸರ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ನಮಸ್ತೆ ವಿಶ್ವಾಸ್ ಸರ್, ಹೇಗಿದ್ದೀರಿ? ಎಸ್ ಸರ್, ಆರಾಮ್ ಸರ್.
2: ಮೇಡಮ್, ಇವತ್ತು ಟಾಪಿಕ್ ಸಿಗಲಿಲ್ಲ ಅಂತ ನಾನು ತುಂಬಾ ಬೇಜಾರಾಗ್ತಿದ್ದೆ. ಯಾಕಂದ್ರೆ ನಾನು ನಮ್ಮ ಅಪ್ಪ ಅಮ್ಮ ಇಬ್ರು ಕೆಲಸಕ್ಕೆ ಹೋದಾಗ ನಾನು ಹೆಚ್ಚಿನ ಟೈಮ್ ಸ್ಪೆಂಡ್ ಮಾಡಿರೋದೇ ನಮ್ಮ ಅಜ್ಜಿ ಮತ್ತೆ ನಮ್ಮ ತಾತನ ಹತ್ರ. ನಮ್ಮ ತಾತನ ಹತ್ರ ಮಾತಾಡಕ್ಕೆ ಎದುರಿಸಿದ್ದೆ, ನಮ್ಮ ಅಜ್ಜಿ ಹತ್ರ ಮಾತಾಡಕ್ಕೆ ನಗಾಡ್ಕೊಂಡು ಮಾತಾಡಿದೆ. ಆ ಎರಡು ಬಾಂಡಿಂಗ್ ಎಲ್ಲ ಈಗಲೂ ನೆನ್ಪು ಮಾಡ್ಕೊಂಡ್ರೆ ತುಂಬಾ ಭಾವಕನ ಆಗ್ತೀನಿ.
1: ತಾತ ಸ್ಟ್ರಿಕ್ಟ್ ಆಗಿದ್ರ ಸರ್?
2: ತಾತ ಸ್ಟ್ರಿಕ್ಟ್ ಆಗಿಂತ ತಾತ ಅಂತರ ವರ್ಲ್ಡ್ ವರ್ಲ್ಡ್ ಬ್ಯಾಂಕ್ ಇದ್ದಂಗೆ ದುಡ್ಡು ಕೊಡೋರು, ಲೆಕ್ಕಗೆ ಲೆಕ್ಕ ಹೇಳೋರು, ನಂಗೆ ನನ್ನ ಬಿಸ್ನೆಸ್ ಎಷ್ಟು ಕೊಡೋರು.
1: ಆಮೇಲೆ
2: ನನಗೆ ನನಗೆ ನಾನು 2-wheeler ಗಾಡಿ ಓಡ್ತೀನಿ ಅಂದ್ರೆ ಅವರೇ ಇವೆಲ್ಲ ನನ್ನ ಕಡೆ ಸೀಟ್ ಹಾಕಿ ನಾನು ಎತ್ ಕೊಡ್ತೀನಿ ಅಂತ ಹೇಳಿ ಅವ್ರ ನೆನಪಲ್ಲಿ ಅವರೇ ತಂದೆ ತಗೊಂಡು ಬಂದು ಗಾಡಿ ತಕ್ಕೊಟ್ಟು ಕರ್ಕೊಂಡ್ಬಂದು ನಮ್ಮ ಮನೆ ಬಿಟ್ಟಿದ್ದು. ಅಷ್ಟು ನಮ್ಮ ತಾತ ಪೈಸಾ ಪೈಸಾ ಲೆಕ್ಕ ಸರ್ ಮೇಡಮ್, ಹಾಕೊಟ್ಟಿದ್ದು ಬೋನಾದಿಯಿಂದ ನಾನು ಇವತ್ತು ಇದ್ದೀನಿ. ನಮ್ಮ ಅಜ್ಜಿ ಅಂತ ಮೇಡಮ್, ನಮ್ಮ ಅಜ್ಜಿ ಅಂದ್ರೆ ನಂಬ್ತಿರಲಿಲ್ಲ ಮೇಡಮ್, ರಾಮಾಯಣ ಮತ್ತೆ ಮಹಾಭಾರತ ಉಪಕಥೆಗಳು ಭಾರಿ ಹೇಳ್ತಿದ್ರು ನಮ್ಮ ಅಜ್ಜಿ. ಅವರಿಗೆ ಅವ್ರ ನೆನಪಿಗೋಸ್ಕರ ಒಂದ್ 4 ಲೈನ್ ಹೇಳ್ತೀವಿ ಮೇಡಮ್. ಆಕಾಶದಂತೆ ವಿಶಾಲವಾದ ಪ್ರೀತಿ ನಮ್ಮ ಅಜ್ಜ ಅಜ್ಜಿ, ನಕ್ಷತ್ರದಂತೆ ಒಳೆಯುವ ನಿಮ್ಮ ನೆನಪುಗಳು ನಮ್ಮ ಬದುಕಿನಲ್ಲಿ ದಾರಿಯಲ್ಲಿ ಬೆಳಕಾಗಿ, ಅಜ್ಜ ಅಜ್ಜಿ ನೀವು ಎಂದಿಗೂ ಅಜರಾಮರ.
1: ಸೂಪರ್.
2: ಹಾಗಾಗಿ ಮೇಡಮ್, ಆಮೇಲೆ ಇನ್ನೇನ್ ಗೊತ್ತಾ ಮೇಡಮ್, ನಮ್ಮ ಅಜ್ಜಿ ಮತ್ತೆ ಅಜ್ಜಿ ಮನೆ ಮುಂದೆ ಕಟ್ಟ ಇತ್ತು, ನಮ್ಮ ಅವ್ರ ಮನೆ ಮುಂದೆ ಓಡಬೇಕಿತ್ತು ಅಂದ್ರೆ ನಮ್ಮ ಮನೆ ಮುಂದೆ ಸ್ವಲ್ಪ ಆ ಕಡೆ ಇತ್ತು. ಅಲ್ಲಿ ಹೋಗಿ ಕಟ್ಟೆ ಈಗಲೂ ಅಷ್ಟೇ ನಮ್ಮ ತಾತ ಅಜ್ಜಿ ಕೂತ್ರೆ ಆ ಕಟ್ಟೆ ನೋಡ್ತಾ ಅಂತ ನೋಡ್ತಾ ಬರ್ತಾ ನೆನಪಾಗತ್ತೆ. ಆಮೇಲೆ ಇನ್ನೊಂದು ಗೊತ್ತಾ ಮೇಡಮ್, ಅವರು ಮಾತಾಡೋ ರೀತಿ ಇದೆಲ್ಲ ಮೇಲ್ ದೂರ ಮಾತಾಡಿದ್ರೆ ನಾವು ಸರಿ ಅಂತ ರಿವರ್ಸ್ ಮಾತಾಡ್ತಿರಲ್ಲ,
1: ಟ್ಯಾಕ್ಸ್
2: ಮಾತಾಡ್ತಿರಲ್ಲ ಅಂದ್ರೆ ಅವ್ರು ನಂದ್ಕೊಂತಾರೆ ಅಂತ ನಂದ್ಕೊಂಡ್ರೆ. ಈಗ ನಾನು ನಮ್ಮ ಅಜ್ಜಿ ತನ್ನ ನೋಡಿದ್ರು ನನ್ನ ಮಗಳು ನೋಡಿದಳೆ ಏನಾದ್ರು ಮಾತಾಡ ಅವ್ ಇದನ್ನ ಅವಳು ಗಮನಿಸಿದಲ್ಲ, ಅವಳು ಅದನ್ನ ನಾನು ಮುನ್ನಡ್ಸ್ಕೊಂಡು ಸಾಕು ಮೇಡಮ್. ಯಾಕೆ ಮೇಡಮ್, ನಾವು ಅವ್ರು ಮಾತಾಡ್ತಾರೆ ತಿರುಗಿ ಮಾತಾಡಿದ್ರೆ ನೊಂದ್ಕೊಂತಾರೆ ಅಂತ ಒಂದು ಇದಿರತ್ತಲ್ಲ ಮೇಡಮ್, ಅದನ್ನ ಭಾರಿ ಫಾಲೋ ಮಾಡಿದ್ರು ಮೇಡಮ್. ಮತ್ತೆ ಆಮೇಲೆ ನಮ್ಮ ತಾತ ಹೆಂಗೆ ಇದಿರತ್ತ ಮೇಡಮ್, ನಮ್ಮ ತಾತ 1927 ಅಲ್ಲಿ ಬರ್ತಾ ಇದ್ದಂತೆ. 20 ಇಯರ್ಸ್ ಬ್ರಿಟಿಷ್ ಕಾಲದಲ್ಲಿ ಅವ್ರು ರಾತ್ರಿ ಬಂದಾಗ ಸಂಭ್ರಮಿಸಿದ್ದು, ಆಮೇಲೆ ಗಣಪತಿ ಇಟ್ಟಾಗ ಏನ್ ಉದ್ದೇಶ ಇತ್ತು, ಆ ಟೈಮಲ್ಲಿ ಯಾತ್ರ ಒಡನಾಟ ಇತ್ತು, ಅದೆಲ್ಲ ಪ್ರತಿಯೊಂದು ಬ್ರಿಟಿಷರು ಬಂದು ಬೇಡ ಬೇಡ ತೆಗಿರಿ ತೆಗಿರಿ ಅಂತಿದ್ರಂತೆ. ಯಾಕಂದ್ರೆ ಎಲ್ಲಿ ಇವರಲ್ಲಿ ಎಲ್ಲಿ ಒಗ್ಗಟ್ಟು ಜಾಸ್ತಿ ಆಗಿ ಎಲ್ಲಿ ಮತ್ತೆ ವಾಪಸ್ ಆ ಸರ್ಕಾರದ ಮೇಲೆ ಆಡಳಿತ ಕೊಟ್ಟು ಹೊಸ ತರ್ತಾರೆ ಅಂತ ಆ ತರ ಎಲ್ಲ ಬಿಡಿಸ್ಬಿಟ್ಟು ಕಥೆಗಳು ಹೇಳೋರು ಮೇಡಮ್. ಆಮೇಲೆ ನಮ್ಮ ಅಜ್ಜಿ ಮುಂದೆ ಜನಪದ ಕೀರ್ತಿಗಳು ಹಾಡೋರು. ಆಮೇಲೆ ಇದೊಂದು ಈಗ ನೆನಪಾಗತ್ತೆ ಮೇಡಮ್, ನಂದಿ ಫಿಲಂ ಹಾಡಂದ ಹಾಡಿದೆ ನೀ ಕೇಳುವಾಗ ಅದ್ ಹಾಡಿದ್ರೆ ನಮ್ಮ ಅಜ್ಜಿ ಸೂಪ್ ಮೇಡಮ್, ನಂಬ್ತಿರಲ್ಲ ನಮ್ಮ ಫ್ಯಾಮಿಲಿ ಫುಲ್ ಸಂಗೀತದಲ್ಲಿ ಮುಳುಗಿದಾರೆ ಮೇಡಮ್.
1: ಆಕ್ಚುಲಿ
2: ನಮ್ಮ ತಾತ ಸಂಗೀತ ಕಲಿಸಿದ್ರು, ನಮ್ಮ ಅಜ್ಜಿನ ಸಂಗೀತ ಅವರಿಂದ ನಮ್ಮ ಹಾಡು ಬಾಳುಗಳಿಗೆ ಬಂದಿದ್ದು. ಈಗ ಹೇಳ್ತೀನಿ ಮೇಡಮ್, ಏನ್ ಅವ್ರು ಹೇಳ್ತಿದ್ರು, ನಿಂಗೆ ಹಾಡ್ ಬರಲಿಲ್ಲ ಅಂದ್ರೆ ಹಾಡೇಳಕ್ ಹೋಗ, ಹಾಡ್ನ ನಿಂದಲ್ಲ ಅದು ನಂದು ಅಂತ ಹಾಡ್ಬೇಕು, ಸುಮ್ ಸುಮ್ನೆ ಹಾಡಿ ಹಾಡೇಳ್ಬಿಟ್ಟು ಹಾಡಿ ಚಿತ್ರ ತರಬೇಡ, ಹಾಡಿ ಮರೆಯ ತೆಗಿಬೇಡ. ಮತ್ತೆ ಮೂಲಕರಾಯ್ತು ಎಲ್ಲೋ ಯೂನಿವರ್ಸಲ್ ಅಂದ್ರೆ ಅವರೆಲ್ಲೋ ಕೇಳಿಸ್ಕೊಂಡ್ರು ಅನ್ಕೊಂಡ್ರೆ ಅವ್ರ ಎಷ್ಟು ನಂಬ್ಕೊಂತಾರೆ. ಹಾಡಿ ಮರೆಯ ತೆಗೆಕೊಡಪ್ಪ ನೀನ್ ಅದ್ರ ಜೊತೆಗೆ ಒಂದಲ್ಲ ಮೋಸ್ರಿ ಶ್ರುತಿ ತಾಳ ಉಸಿರಲ್ಲಿ ಹಿಡಿಬೇಕು ಉಸಿರಿ ತುಂಬಿ ಆತನ ಅಷ್ಟು. ನಮ್ಮ ಅಜ್ಜಿ ಅಷ್ಟು ನೀಟ್ ಹಾಕಿದ್ರು ಮೇಡಮ್, ನಮ್ಮ ಅಜ್ಜಿ ಹಾಕಿದ್ದಕ್ಕೆ ನಮ್ಮ ಚೆನ್ನಾಗಿ ಹಾಕಿದ್ರು, ನಮ್ಮ ಚೆನ್ನಾಗಿದ್ದಾರೆ, ನಮ್ಮ ತಂಗಿ ಚೆನ್ನಾಗಿರ್ತಾಳೆ, ನಮ್ಮ ಫ್ಯಾಮಿಲಿ ತಂಗಿ ಒಂದು ಹಾಡಲ್ಲಿ ಒಂಥರ ಒಂದು ಖುಷಿ ಅನ್ಸುತ್ತೆ ಮೇಡಮ್. ಮತ್ತೆ ಈ ಫಿಲಂ ಹಾಡಿಗಿಂತ ಮೇಡಮ್ ಭಕ್ತಿ ಗೀತೆ ಹಾಕ್ತಾರಲ್ಲ ಮೇಡಮ್, ಭಕ್ತಿ ಗೀತೆ ಬಂದ್ರಾಗ ಎಲ್ಲಾರ ಪಿಕ್ನಿಕ್ ಹೋಗಿದ್ವಿ ಮೇಡಮ್, ನಂಬ್ತಿರಲ್ಲ ಮೇಡಮ್ ಭಾವಗೀತೆಗಳು ತುಂಬಾ ಸೂಪ್ ಇತ್ತು. ನಮ್ಮ ಮಾವ ಈಗಲೂ CSF ಟೀಮ್ ಅಲ್ಲಿ ಇದ್ರು, ಅವ್ರಿಗೆ ಚೆನ್ನಾಗಿ ಹಾಕ್ತಿದ್ರು. ಈಗಲೂ ಎಲ್ಲೋ ಎಲ್ಲೋ ಪ್ರೋಗ್ರಾಮ್ ಮತ್ತೆ ಮನೆ ಒಳ್ಳೆ ಒಂದ್ರು ನಡ್ಕೊಟ್ಟು ಬಂದ್ರು, ಎಲ್ಲೋದ್ರೂ ಅವ್ರು ಹಣ ಇಸ್ಕೊಳಲ್ಲ. ಯಾಕಂದ್ರೆ ಅದು ಕೇಳಿದ್ರಿಗೆ ಈಗಿನ ಟ್ರೆಂಡ್ ಉಳಿಲಿ ಅಂತ. ಯಾಕಂದ್ರೆ ಅಜ್ಜ ಅಜ್ಜಿ ಹಾಕೊಟ್ಟಿದ್ರು ಪತ್ರೆ ಬುನಾದಿ ನಮ್ಮ ಫ್ಯಾಮಿಲಿ ಮುಂದೆ ನಡ್ಕೊಂಡ್ತೀವಿ ಮೇಡಮ್. ಈಗಲೂ ಅಷ್ಟೇ ಮೇಡಮ್, ಸಿ ಎಂ ಸಿದ್ದರಾಮಯ್ಯ ಸಿ ಎಂ ಅಂದ್ರೆ ಎಂತ ಮೈಂಡ್ ರೋಮಾಂಚನಾಗತ್ತೆ, ಅವ್ರ ಹೆಸರು ಹಾಕೊಂತರ ಎದುರಿಗೆ ಸಂಕೋಚ ಆಗತ್ತೆ ಮತ್ತೆ ಹೆದರಿಕೆ ಆಗತ್ತೆ. ಯಾಕಂದ್ರೆ ಅವರಲ್ಲಿ ನಮ್ಮಲ್ಲಿ ಹೆದರಿಕೆ ಅಂದಲ್ಲ, ಅವ್ರ ನಮ್ಮಲ್ಲಿ ಇಟ್ಟಿದ್ದ ಪ್ರೀತಿ ವಿಶ್ವಾಸ ಉಳಿಸ್ಕೊಂಡಿದ್ದೀನಿ ಅಂತ ಖುಷಿ ಆಗುತ್ತೆ.
1: ಆ ಶಿಸ್ತಿನ ಸಿಪಾಯಿಗಳಿಂದ ಈಗ ನೀವು ಶಿಸ್ತಿನ ಜೀವನವನ್ನ ನಡೆಸ್ತಾ
2: ಇದ್ದೀರಾ? ಅವರಷ್ಟು ಶಿಸ್ತಿನ ಸಿಪಾಯಿಗಳಲ್ಲ, ನಾವು ನಮ್ಮ ಮೈಗದ್ರಾಗಿ ಭಾರಿ ಖುಷಿಯಿಂದ ಹೇಳ್ಕೊಂತೀನಿ. ಯಾಕಂದ್ರೆ ಅವ್ರ ಡಿಸಿಪ್ಲಿನ್ ಡಿಸಿಪ್ಲಿನ್ ಅಂದ್ರೆ ನಾವು ಹೀಗೆ ಅಂತ ಹೇಳ್ಕೊಂಡಿದ್ದೀವಿ ಮ್ಯಾಮ್. ಅಂದ್ರೆ ಈಗ ಒಂದ್ ಅರ್ಧ ಜೀವನದಲ್ಲಿ 100% ಪಡೆದಿದ್ದೀವಿ ಜೀವನ. 55% ಅವ್ರ ನೆನಪಲ್ಲಿ ನಾವು ಅವ್ರಿಗೆ ನಮ್ಮ ನೋಡ್ತಾರೆ ಮೇಲ್ಗಡೆಯಿಂದ ಅಂತ ಅನ್ಕೊಂಡು ನಾವು ಜೀವನ
1: ನಡೆಸ್ಬೇಕು. ಸರ್, ಎಸ್, ಅಜ್ಜ ಅಜ್ಜಿ ಬಗ್ಗೆ ತುಂಬಾ ಚಂದ ಹೇಳಿದ್ರೆ ಹಾಗೆ ಸಂಗೀತದ ಫ್ಯಾಮಿಲಿ ಅನ್ನೋದು ಕೂಡ ಗೊತ್ತಾಯ್ತು ಸರ್.
2: ಇಲ್ಲ ಮೇಡಮ್, ಒಂದಿಸ್ ಹೇಳ್ತೀವಿ ಮೇಡಮ್. ನೀವು ಹೇಳ್ತಿರಲ್ಲ ಮ್ಯಾಮ್, ಹಾಡು ಹೇಳ್ಬೇಕಾದ್ರೆ ಮೇಡಮ್ ಇದು ಹಾಡು ನಂದಲ್ಲ, ಅವ್ರು ಹಾಡಿದ್ರೆ ಈ ಹಾಡು ಕೇಳಿಸ್ಕೊಂಡ್ರೆ ನಂದ್ ಕಂಠೀರ ಅಂತ ಅನ್ಕೊಂಡು ನೀಟಾಗಿ ಹಾಡು ಹೇಳ್ಬೇಕಿಲ್ಲ ಹೇಳಪ್ಪವ್ರು ಅನ್ಸಿಕೆ.
1: ಎಸ್, ಮನಸ್ಸಿಂದ ಹಾಡಿ ಕಾಟಾಚಾರ ಕಾಡ್ಬೇಡಿ ಅಂತ ಹೇಳಿ ತಿಳಿಸಿದ್ದಾರೆ.
2: ಸುಮ್ಮನೆ ಆಡ್ಬಿಟ್ಟು ಹಾಡಿ ಹಾಡಿ.
1: ಸೂಪರ್ ಸರ್, ಸೂಪರ್, ವೆರಿ ನೈಸ್ ಸರ್, ಥ್ಯಾಂಕ್ ಯು. ಎಸ್, ನಮ್ಮೆಲ್ಲ ಪ್ರೀತಿಯ ಕೇಳುಗರು ಒಬ್ರಿಗಿಂತ ಒಬ್ರು ತುಂಬಾ ಚಂದ ಚಂದವಾಗಿ ಮಾತಾಡ್ತಾ ಇದ್ದಾರೆ. ಅವರ ಮಾತುಗಳಲ್ಲೇ ಗೊತ್ತಾಗ್ತಾ ಇದೆ ಅವರು ಹಿರಿಯರ ಮೇಲೆ ಇಟ್ಟಿರುವಂತಹ ಪ್ರೀತಿ, ವಿಶ್ವಾಸ, ನಂಬಿಕೆ ಎಲ್ಲದು. ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ಹಲೋ.
3: ನಮಸ್ಕಾರ ಮೇಡಮ್.
1: ನಮಸ್ಕಾರ
3: ಮಹಾಲಕ್ಷ್ಮಿ ಮೇಡಮ್ಗೆ. ನಮಸ್ಕಾರ.
1: ನಮಸ್ತೆ
3: ಮೇಡಮ್. ಹೇಳಿ ಮೇಡಮ್.
1: ಆ ಗೌಡ್ರೆ ಹೇಳಿ. ಹುಚ್ಚೇಗೌಡ ಸರ್ ಅವರಲ್ವಾ?
3: ಹೌದು. ಎಸ್ ಮೇಡಮ್, ಹೆಂಗ್ ಮೇಡಮ್ ಕಂಡು ಹಿಡಿದ್ರಿ
1: ಸರ್?
3: ಎಚ್ ಪಿ ಉಚ್ಚೇಗೌಡ ಅಂತ ಮೇಡಮ್, ಚಾಮರಾಜನಗರ ಜಿಲ್ಲೆ ಅಲಗಾಪುರ ಗ್ರಾಮ ಅನೂರು ತಾಲೂಕಿನಿಂದ ಮಾತಾಡ್ತಿದ್ದೀನಿ ಮೇಡಮ್.
1: ಒಳ್ಳೇದು ಸರ್, ಒಳ್ಳೇದು.
3: ಎಲ್ಲರಿಗೂ ನಮಸ್ಕಾರ ಮೇಡಮ್. ಇದೇ ನಿರ್ದೇಶಕರು, ಎಲ್ಲ ಆರ್ ಜೆಗಳು, ಎಲ್ಲ ಎಫ್ ಎಂ ಕೇಳ್ತಕ್ಕಂತ ಎಲ್ಲಾ ನಮ್ಮ ಸೋತೃಗಳಿಗೆ ಎಲ್ಲರಿಗೂ ನಮಸ್ಕಾರ.
1: ನಮ್ಮ
3: ಗಾಂಧಿ ಜಯಂತಿ ಪ್ರಯುಕ್ತ ಎಲ್ಲರಿಗೂ ನಮಸ್ಕಾರ ಮೇಡಮ್.
1: ಸರ್, ನಿಲಯದ ನಿರ್ದೇಶಕರಿಂದ ಹಿಡಿದು ಇಡೀ ನಮ್ಮ ರೇಡಿಯೋ ಶಿವಮೊಗ್ಗದ ಬಳಗದವರಿಗೂ, ನಮ್ಮ ಪ್ರೀತಿಯ ರೇಡಿಯೋ ಕುಟುಂಬದವರಿಗೂ. ಹಿರಿಯರ ದಿನ ಸರ್ ಇವತ್ತು, ಅಂತಾರಾಷ್ಟ್ರೀಯ ಹಿರಿಯರ ದಿನ, ಹಾಗೆ ಕಾಫಿ ದಿನ ಇದೆ. ನಿಮಗೆ ಎರಡರಲ್ಲಿ ಯಾವ ವಿಷಯ ತುಂಬಾ ಇಷ್ಟ ಆಗುತ್ತೋ ಅದ್ರ ಬಗ್ಗೆ ಮಾತಾಡ್ಬೋದು.
3: ಎಲ್ಲಾನು ಸ್ವಲ್ಪ ಸ್ವಲ್ಪ ಹೇಳ್ತೀನಿ, ಫುಲ್ ಹೇಳಿ. ಕಾಫಿದು ಹೇಳ್ತೀನಿ, ಮತ್ತೆ ಹಿರಿಯರದು ಮೊದಲು ಹೇಳಬೇಕಾಗಿದೆ ನಾವು. ಮತ್ತೆ ಆಮೇಲೆ ನಮ್ಮ ಹಿರಿಯರು ಏನು ಅವರಿಂದ ಬುದ್ಧಿ ಕಲಿತು ಅದನ್ನು ಹೇಳ್ತೀನಿ. ಫಸ್ಟ್ ಕಾಫಿದು, ಕಾಫಿದು ಏನು ಹೇಳ್ತಿದ್ರು, ಕಾಫಿ ಕುಡಿಬೇಕು ಮೇಡಮ್, ಎಲ್ಲರೂ ಕಾಫಿನೂ ಕುಡಿಬೇಕು ಮತ್ತೆ ಟೀನು ಕುಡಿಬೇಕು. ಅದೊಂದು ಆಯುರ್ವೇದಿಕ ಟಾನಿಕ್, ಅದು ನಮ್ಮ ದೇಹಕ್ಕೆ ಅದು ತುಂಬಾ ಒಂದು ಉಲ್ಲಾಸ ಕೊಡುತ್ತೆ. ಕಾಫಿ ಬೆಳಗ್ಗೆ ಕಾಫಿ ಕುಡಿಬೇಕು, ಮಧ್ಯಾಹ್ನ ಆದ್ಮೇಲೆ ಟೀ ಕುಡಿಬಹುದು ಕುಡಿದ್ರೆ, ಇಲ್ಲ ಯಾವಾಗಲೂ ಕಾಫಿ ಕುಡಿಬಹುದು. ಒಳ್ಳೆ ಇದೆ ಇದೆ ಇದೆ ಅದರಲ್ಲಿ ಅಂತ ನಾನು ಅನ್ಕೊಂಡಿದ್ದೀನಿ. ಬುದ್ಧಿ ಚೆನ್ನಾಗಿ ಬುದ್ಧಿ ಶಕ್ತಿ ಬರುತ್ತೆ.
1: ಹೌದಾ?
3: ಅದರಿಂದ ಆಮೇಲೆ ಇನ್ನೊಂದ್ ಮಾತು ಹೇಳ್ಬೇಕು, ಆಮೇಲೆ ಎಲ್ಲರಿಗೂ ಹೇಳ್ತೀನಿ ನಾನು. ಇದು ಸಾಮಾನ್ಯವ್ರಿಗೆ ಹೊಸ ಜನ ಗೊತ್ತಿರಲ್ಲ, ಹಾಲಿನಿಂದ ಆಯಸ್ ಹೆಚ್ಚುವುದು, ತುಪ್ಪದಿಂದ ಬುದ್ಧಿ ಹೆಚ್ಚುವುದು, ಮಾಂಸದಿಂದ ಮಾಂಸ ಹೆಚ್ಚುವುದು. ತಿನ್ನೋರ್ಗೆ ನಾನು ಹೇಳ್ತಾ ಇರೋದು, ಮಾಂಸದಿಂದ ಮಾಂಸ ಹೆಚ್ಚುತ್ತೆ ಹೊರತು ಅದರಿಂದ ಯಾವುದೇ ಪ್ರಯೋಜನಗಳಿಲ್ಲ. ಅದೇ ತುಪ್ಪ ತಿಂದ್ರೆ ಮೆದುಳೆ ಬುದ್ಧಿ ಹೆಚ್ಚುತ್ತೆ ಅವನ್ಗೆ, ಹಾಲು ಕುಡಿದ್ರೆ ಆಯಾಸ ಹೆಚ್ಚುತ್ತೆ, ಇದರಿಂದ ಯಾವ್ದೇ ಇದಿಲ್ಲ. ಆದ್ರೆ ಮಾಂಸ ತಿಂದ್ರೆ ಅಲ್ಲಿ ಒಂದು ಕತೆ ಇದೆ, ಏನೇಳಿ, ಮಾಂಸ ತಿಂದ್ರೆ ನಾವು ಮಾಂಸ ತಿನ್ಬೇಕಾದ್ರೆ ಒಂದು ಪ್ರಾಣ ಹೋಗುತ್ತೆ, ಪ್ರಾಣ ಹೋದ್ರೇನೆ ನಾವು ತಿನ್ನಕಾಗದ್ ಅದನ್ನ.
1: ಹಾಗೆ ಹಿರಿಯರ ದಿನದ ವಿಷಯಕ್ಕೆ ಬಂದ್ರೆ ಸರ್,
3: ಹಿರಿಯರ ದಿನಕ್ಕೆ ಬಂದ್ರೆ ಮೇಡಮ್, ನಮ್ಮ ಹಿರಿಯರು ಇದ್ರಲ್ಲ ವಯಸ್ಸಾದವರು, ಅವ್ರಿಗೆ ಬೆಳಿಗ್ಗೆ ಎದ್ದು ನಾವು ಪಾದ ಮುಟ್ಟಿ ಸಣ್ಣ ಮಾಡ್ಕೊಬೇಕು ಅವ್ರಿಗೆ. ನಾವು ಅವ್ರಿಗೆ ಏನ್ ಕೇಳ್ತಿರೋ ಅದನ್ನ ತಂದ್ಕೊಡ್ಬೇಕು ಅವ್ರಿಗೆ ನಾವು.
1: ನೀವು ಮುಖ್ಯವಾಗಿ ಏನ್ ತಿಳ್ಕೊಂಡ್ರಿ ಸರ್? ನಿಮ್ಮ ಅಜ್ಜಿ
3: ತಿಳ್ಕೊಂಡ್ರೆ ಆಮೇಲೆ ಹೇಳ್ತೀನಿ ನಾನು, ಇವಾಗ ಇವ್ರಿಗೆ ಹೇಳ್ಬಿಡ್ತೀನಿ.
1: ಓಕೆ, ನಿಮ್ಮ ಅಜ್ಜ ಅಜ್ಜಿ ಅವರಿಂದ ಕಲ್ತಂತ
3: ಬಗ್ಗೆ ಹೇಳ್ತೀನಿ. ಹಿರಿಯರಿಗೆ ಆ ತರ ಮಾಡ್ಬೇಕು, ಆಮೇಲೆ ತಿಳ್ಕೊಂಡ್ರೆ ನಮ್ಮ ಅಜ್ಜ ಅಜ್ಜಿ ಹೇಳ್ತೀನಿ. ಆಮೇಲೆ ಇದು ಎಲ್ಲಾರ್ಗು ಹೇಳ್ತಾ ಇರೋದು, ಈಗ ಹೇಳ್ತಾ ಇರೋದು ಇಡೀ ಪ್ರಪಂಚದಲ್ಲಿ ಇರೋರು ಎಲ್ಲರಿಗೂ ಹೇಳ್ತಾ ಇರೋದು, ಆಮೇಲೆ ನಮ್ ಸ್ವಂತ ಕೇಳ್ತೀನಿ. ಇವಾಗ ಹಿರಿಯರಿಗೆ ಎಲ್ಲಾರ್ಗು ಹೇಳ್ತಾ ಇರೋದು ಅನ್ನೋದ್ ಮಾತು, ಅವ್ರಿಗೆ ಏನ್ ಕೇಳ್ತಾರ ಅದನ್ನ ಕೊಡ್ಬೇಕು. ಮತ್ತೆ ಚಳಿಗಾಲ ಬರುತ್ತೆ, ಅವಾಗ ಅವ್ರಿಗೆ ಸ್ವೆಟರ್ ಕೊಡ್ಬೇಕು, ಟೊಪ್ಪಿ ಮತ್ತೆ ಕಾಲ್ ಚೀಲ ಕೈ ಹಾಕೊಡ್ಬೇಕು. ಆಮೇಲೆ ಈ ಪಟಾಕಿ ಹೊಡಿತಾರಲ್ಲ, ಎಲ್ಲ ನನ್ನ ಬಾಂಧವರು ಅನ್ಕೋತೀನಿ ಅವ್ರನ್ನ, ಪಟಾಕಿ ಹೊಡೆಯವರು ಯಾರು ಪಟಾಕಿ ಹೊಡಿಬೇಡಿ. ವಾಡದು ಲಕ್ಷಾಂತರ ರೂಪಾಯಿ ಪಟಾಕಿನ ಬೂದಿಯಾಗಿ ಹೋಗುತ್ತೆ. ಅದ ಅದೇ ದುಡ್ಡನ್ನ ಇಂಥ ಹಿರಿಯರಿಗೆ, ವಯಸ್ಸಾದವ್ರಿಗೆ, ಮತ್ತೆ ಗೌರ್ಮೆಂಟ್ ಮಕ್ಕಳು ಯಾರು ಇಲ್ಲೇ ಪುಸ್ತಕ ಕೊಡೋದು, ಪೆನ್ ಕೊಡೋದು, ಇಂಥದೆಲ್ಲ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ನಾನು ಎಲ್ಲರನ್ನ
1: ಕೇಳ್ಕೊತೀನಿ.
3: ಮೇಡಮ್, ನಮ್ಮ ತಾತ ಇದ್ರು ಬೆಳಗೇಗೌಡ ಅಂತ ಮೇಡಮ್, ಅವರು ನಾವೇನಾದ್ರು ಊಟ ಮಾಡಬೇಕಾದ್ರೆ ಕಾಲ ಬೆರೆಂಚ್ ಮಾಡಿತ್ತು, ನಾವು ಕಾಲಾಡೋಷ್ಟ್ರ ಕೋಲಲ್ಲಿ ಹೊಡೆದ್ಬಿಡ್ತಾ ಇದ್ರು ಅವರು, ಆಡಿಸ್ಬಿಡುದು ಅಂತ. ಆಮೇಲೆ ಊಟ ಮಾಡುವಾಗ ನೋಡಿ, ಊಟ ಮಾಡಿ ಎದ್ದೋಗವರೆಗೂ ಯಾರ ಹತ್ರ ಮಾತಾಡ್ಬಾರ್ದು, ಅಂತ್ಕೊಂಡು ಆ ಕಡೆ ಈ ಕಡೆ ಎಲ್ಲ ನೋಡ್ಬಾರ್ದು, ಅಲ್ಲೇ ನೋಡ್ಬೇಕು, ಊಟ ಮಾಡ್ಕೊಂಡು ಎದ್ದೇಳ್ಬೇಕು. ಏನಾರು ಮೇಲೆ ಅಂತ ನೋಡಿದ್ರೆ ಬುಲ್ಡಾಗಿ ಅವ್ರದ್ದು ಒಂದು ಕೋಲ್ ಇತ್ತು ಹೊಡೆದ್ಬಿಡೋರು ಅವರು, ನಮ್ ತಾತ ಅವರು. ಆಮೇಲೆ ನಮ್ ತಂದೆ ಬರ್ತೀನಿ, ಅವ್ರದ್ದು ಇನ್ನ ಇದೆ, ಅದೆಲ್ಲ ಜಾಸ್ತಿ ಗೊತ್ತಾಗುತ್ತೆ, ಹೇಳಕ್ಕಾಗಲ್ಲ. ಆಮೇಲೆ ನಮ್ಮ ಅಜ್ಜಿ ಇದ್ರಲ್ಲ, ನಮ್ಮ ಅಜ್ಜಿ ನಮ್ಮ ನನ್ನ ಪ್ರಾಣ ಅವರು, ನಮ್ಮನ್ನ ಸಾಕಿದ್ದು ನಮ್ ತಂದೆ, ನಮ್ಮನ್ನ ಅಜ್ಜಿ ಹತ್ರ ಬಿಟ್ಬಿಟ್ಟು ಅವರು ಪಾಪ ಆಗಿನ ಕಾಲದಲ್ಲಿ ಕೊಟ್ಟ ಕಾಲ ಬಂದ್ಬಿಟ್ಟು ಬೇರೆ ಮೈಸೂರ್ಗ್ ಹೋಗ್ಬಿಟ್ರು. ಅಲ್ಲಿಂದ ಬರೋರು ವಾರಕ್ಕೋ ಒಂದ್ ತಿಂಗಳಿಗೋ ನಮ್ ಅಜ್ಜಿ ನೋಡ್ಕೊಳ್ಳೋರು. ನಮ್ಮ ಅಜ್ಜಿ ಹೆಂಗ ನನ್ನ ಗಿಳಿ ಅಂತ ಸಾಕೊಂಡಿದ್ರು, ಸ್ಕೂಲ್ಗೆ ಸೇರಿಸಿದ್ರು. ನನ್ನ ಸ್ಕೂಲ್ಗೆ ಸೇರ್ಸಕ ಆಗಿರ್ಲಿಲ್ಲ, ನಾನು ಓದ್ದಿಲ್ಲ, ಕಳ್ಳಾಟ ಆಡ್ಬಿಟ್ಟೆ. ಆಮೇಲೆ ಊರಲ್ಲಿ ಏನ್ ಗೊತ್ತಾ, ಊರಲ್ಲಿ ಮಳೆ ಏನಾರು ಓದ್ಬಿಟ್ರೆ ನಮ್ಮನ್ನ ರೂಮ್ಗೆ ಹಾಕಿ ಕೂಡ್ಬಿಡೋರು. ಎಲ್ಲ ಕೆರೆಗಳೆಲ್ಲ ತುಂಬಿಟ್ಟಿರೋದು, ಬಾವಿಗಳೆಲ್ಲ ನೀರ್ ತುಂಬಿಟ್ಟಿರೋದು, ಏನಾರು ಹೋಗಿ ಬಿದ್ದು ಬಿಡ್ತಾರೆ ಅಂದ್ಬಿಟ್ಟು. ಆಮೇಲೆ ಅದಾಯ್ತು. ಆಮೇಲೆ ನಮ್ ತಂದೆ ನನಗೆ 100 ಭಾಗ ಆದ್ರೆ, ನಮ್ ಸಹೋದರ ಮಾವ ನಮ್ಗೆ 200 ಭಾಗ ಬುದ್ಧಿ ಕಲ್ಸಿದ್ದಾರೆ ನಮ್ಗೆ. ಇಡೀ ನಮ್ಮ ನನ್ ತಾಯಿ ತಂದೆ ನನ್ ತಂಗಿ ಇಬ್ರು ತಂಗಿದ್ರು ಒಬ್ಬ ತಮ್ಮ ನಾನು ಎಲ್ಲರನ್ನು ಈಗ ತಗೊಂಡೋಗಿ ನಮ್ಮ ಹಳ್ಳಿಯಿಂದ ಅಲಗಾಪುರದಿಂದ ತಗೊಂಡೋಗಿ ಮೈಸೂರಿಗೆ ತಗೊಂಡೋಗಿ ಸೇರಿಸಿ ಅವ್ರಿಗೆ ಮನೆ ಮಾಡಿಕೊಟ್ಟು ಅವ್ರಿಗೆ ನಮ್ ತಂದೆಗೆ ಪಾತ್ರ ವ್ಯಾಪಾರ ಮಾಡೋದ್ ಕಲ್ಸಿ ಇಡೀ ಕುಟುಂಬನೇ ನಾವು ಬದುಕುದ ಅಲ್ಲಿ ಮೈಸೂರಲ್ಲಿ. ಆತರ ಮಾಡೋದು ನಮ್ಮ ಮಾವ ಅವರು. ಅವರು ಗ್ರಂಥ ಪುರಾಣ ಎಲ್ಲ ಚೆನ್ನಾಗಿ ಗೊತ್ತು ನಮ್ಮ ಮಾವರಿಗೆ, ನಮ್ ತಂದೆಗೂ ಗೊತ್ತು, ನಮ್ ತಾತವ್ರಿಗೂ ಗೊತ್ತು. ಇಷ್ಟು ಕಥೆ ಮೇಡಮ್ ಇದು ಎಲ್ಲ. ನಮ್ಮ ಮಾವನಿಂದನು ಕಲ್ತಿದೀವಿ ಮೇಡಮ್. ನಮ್ ಮಾವ ತುಂಬಾ ನಮ್ನ ನೋಡ್ಕೊಂಡಿದ್ದಾರೆ, ನಮ್ ತಂದೆನು ಅಷ್ಟೇ ಕಷ್ಟಪಟ್ಟಿದ್ದಾರೆ, ಎಲ್ಲಾರು ನಮ್ ಕುಟುಂಬದವರು ಅಷ್ಟು ಮೇಡಮ್.
1: ಥ್ಯಾಂಕ್ ಯು ಸರ್, ಕರೆ ಮಾಡಿದಕ್ಕೆ, ತುಂಬಾ ಚಂದ ಮಾತಾಡಿದ್ರಿ, ಥ್ಯಾಂಕ್ ಯು ಸೋ ಮಚ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
4: ನಮಸ್ಕಾರ ಮಹಾಲಕ್ಷ್ಮಿ ಮೇಡಮ್, ನಾನು ಬ್ರಹ್ಮಾನಂದ ನಾಡೆ, ವಿದ್ಯಾನಗರ, ಶಿವಮೊಗ್ಗ.
1: ಹೆಸರ ನಡೆ ಸರ್, ಹೇಗಿದ್ದೀರಿ?
4: ಐ ಆಮ್ ಫೈನ್ ಮೇಡಮ್, ನೀವು?
1: ಎಸ್ ಸರ್. ಏನ್ ಸರ್ ಇಷ್ಟೊಂದು ಜೋಶ್ ಅಲ್ಲಿದೆ ನಿಮ್ ವಾಯ್ಸ್ ಇವತ್ತು? ಯಾರಿದ್ದಾರೆ ಪಕ್ಕದಲ್ಲಿ?
4: ಯಾರು ಇಲ್ಲ ಮೇಡಮ್, ಒಬ್ಬನೇ ಇದೀನಿ, ಅದಕ್ಕೆ ಜೋಶ್
1: ಅನ್ಕೊಂಡೆ ನಾನು.
4: ಫ್ರೀ ಆಗಿದ್ದೀನಿ, ಅದಕ್ಕೆ ಸ್ವಲ್ಪ ಜೋಶ್ ಆಗಿದ್ದೀನಿ.
1: ವೆರಿ ನೈಸ್, ಸೂಪರ್ ಸರ್. ಇವತ್ತು ಅಂತಾರಾಷ್ಟ್ರೀಯ ಹಿರಿಯರ ದಿನ, ಜೊತೆಗೆ ಕಾಫಿ ದಿನ ಇದೆ, ಯಾವ್ದ್ರ ಬಗ್ಗೆ ಮಾತಾಡ್ತೀರಾ?
4: ಎರಡು ಒಂದ್ ಚೂರ್ ಮಾತಾಡ್ಬೋದಾ?
1: ಶೋರ್ ಸರ್, ಖಂಡಿತ.
4: ನಿಜವಾಗ್ಲೂ ಇವತ್ತು ಸಂತೋಷದ ವಿಚಾರ. ಸಮಾಜ ಅಂದ್ಮೇಲೆ ಹಿರಿಯರು ಕಿರಿಯರು ಯುವಕರು ಎಲ್ಲ ಇರ್ಬೇಕು, ಹಾಗಾಗಿ ಇವತ್ತು ಹಿರಿಯರ ದಿವಸವನ್ನ ಆಚರಿಸ್ತಿರೋದು ಒಂದು ವಿಶೇಷ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಹಿರಿಯರಿಂದಾನೆ ಕಿರಿಯರು ಅಲ್ವಾ, ಹಾಗಾಗಿ ಎಲ್ಲಿ ಹಿರಿಯರು ಇರ್ಲೇಬೇಕು. ಈಗ ನಾವು ಇವತ್ತು ಸಮಾಜದಲ್ಲಿ ಒಂದು ಒಳ್ಳೆ ವ್ಯಕ್ತಿಯಾಗಿ ರೂಪುಗೊಂಡಿದೀವಿ, ಒಂದು ಚೆನ್ನಾಗಿ ಒಳ್ಳೆ ಬಾಳ್ವೆ ಮಾಡ್ತಾ ಇದೀವಿ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಹಿರಿಯರು. ಅದರಲ್ಲೂ ನೀವು ಅಜ್ಜ ಅಜ್ಜಿ ಬಗ್ಗೆ ಬಹಳ ಕೇಳಿದ್ರಿ.
1: ನಿಜ
4: ಹೇಳ್ಬೇಕಂದ್ರೆ ನಮ್ಮದು ನಮ್ ಬಿಸ್ನೆಸ್ ಫ್ಯಾಮಿಲಿ ಅಲ್ಲ, ನಮ್ಮ ಅಜ್ಜ ಅಜ್ಜಿ ಸೌತ್ ಕೇಂದ್ರ ಕಡೆ ಇದ್ರು, ಅವ್ರದ್ದು ದೊಡ್ಡ ಫ್ಯಾಮಿಲಿ, ಅವ್ರಿಗೆ 8-10 ಮಕ್ಕಳು, ಒಂದ್ 50 ಮೊಮ್ಮಕ್ಕಳು, ಹಂಗಾಗಿ ಅವರು ಅಷ್ಟು ನಮ್ ಕಡೆ ಬರ್ತಿರ್ಲಿಲ್ಲ.
1: ಆಮೇಲೆ
4: ನಮ್ದು ಬಿಸ್ನೆಸ್ ಫ್ಯಾಮಿಲಿ ಇದ್ರಿಂದ ನಾವು ಜಾಸ್ತಿ ಹೋಗ್ತಾ ಇರ್ಲಿಲ್ಲ. ನಮ್ಮ ಅಪ್ಪನ ಅಪ್ಪ ಅಮ್ಮ ಬೇಗ ತೀರೋಗಿದ್ರು, ಅಮ್ಮನ ಅಪ್ಪ ಅಮ್ಮ ಇದ್ರು, ಆದ್ರೆ ಅಮ್ಮ ಬಿಸ್ನೆಸ್ ಇದ್ರಿಂದ ಜಾಸ್ತಿ ಊರಿಗೆ ಹೋಗ್ತಿರ್ಲಿಲ್ಲ. ವರ್ಷಕ್ಕೊಂದ್ಸಲನ ಎರಡ್ ಸಲನು ಹೋಗ್ತಿದ್ರು, ಆದ್ರೆ ನಮ್ಗೆ ಅಭ್ಯಾಸನೇ ಇಲ್ಲ, ಒಂದಿನ ಎರಡ್ ದಿನ ಇದ್ದು ಬಂದ್ಬಿಡ್ತಿದ್ವಿ. ಅಜ್ಜ ಅಜ್ಜಿದು ಅಷ್ಟು ಪ್ರಭಾವ ಬೀರ್ಲಿಲ್ಲ. ನಮಗೆ ಮುಖ್ಯವಾಗಿ ಬಿದ್ದಿರ್ತಕ್ಕಂಥದ್ದು ಅಪ್ಪ ಅಮ್ಮಂದೆ ಪ್ರಭಾವ. ಇವತ್ ನಾವೇನೇ ಕಲ್ತಿದೀವಿ, ಏನೇ ಒಂದು ಸಮಾಜದಲ್ಲಿ ಒಳ್ಳೆಯವರಾಗಿದ್ವಿ ಅಂದ್ರೆ ಅದಕ್ಕೆ ನಮ್ಮ ತಂದೆ ತಾಯವರೇ ಕಾರಣ. ಅವರು ಅವತ್ತು ಹಾಕಿಕೊಟ್ಟಂತ ಒಂದು ಭದ್ರ ಬುನಾದಿ, ಒಳ್ಳೆ ಬುದ್ಧಿವಂತಿಕೆ ಹೇಳ್ಕೊಟ್ಟಿದ್ದು, ಮಾರ್ಗದರ್ಶನ ತೋರಿಸಿದ್ದು, ನಮಗೆ ಚಿಕ್ಕದಲ್ಲಿ ಹೊಡೆದು ಬುದ್ಧಿವಾದ ಹೇಳಿದ್ದು, ಆಮೇಲೆ ಪ್ರತಿ ಒಂದು ಹಂತದಲ್ಲೂ ತಿಳುವಳಿಕೆ ಕೊಟ್ಟಿದ್ದು, ಅದು ನಿಜವಾಗ್ಲೂ ನಮಗೆ ಇವತ್ತು ನಾವು ಏನೇ ಒಂದು ಕಷ್ಟಗಳು ಬರ್ಲಿ ಅಥವಾ ಯಾವ್ದೇ ಒಂದು ತಪ್ಪುಗಳಾಗ್ಲಿ ನಾನ್ ನೆನೆಸ್ಕೊಳ್ತೀವಿ, ನಮ್ಮ ಅಪ್ಪ ಅಮ್ಮ ಈಗ ಹೇಳ್ತಿದ್ರು, ಅವ್ರು ಅವಾಗ ಹಿಂಗೆ ಈ ತರ ಯಾಕೆ ಹೇಳ್ತಿದ್ರು ಅಂತ ಇವಾಗ ನಾವು ಅಪ್ಪ ಅಮ್ಮ ಸ್ಥಾನಕ್ಕೆ ಬಂದಾಗ ಯೋಚನೆ ಮಾಡ್ತೀವಿ, ನಮ್ಮ ಅಪ್ಪ ಅಮ್ಮ ಯಾಕೆ ಹಿಂಗ್ ಹೇಳ್ತಿದ್ರು ಅಂತ. ಇವಾಗ ಅದು ನಮಗ್ ನೆನಪ್ ಬರುತ್ತೆ ಮೇಡಮ್. ಹಾಗಾಗಿ ಹಿರಿಯರ ಒಂದು ಏನು ಮಾರ್ಗದರ್ಶನ ಇದೆ ಅದು ಯಾವಾಗ್ಲೂ ಇದ್ದೇ ಮುಂದುವರಿತು ಹೋಗ್ತಾನೆ ಇರುತ್ತೆ ಮೇಡಮ್, ಅದು ಯಾವತ್ತು ನಶಿಸಲ್ಲ, ಅದು ಪೀಳಿಗೆಯಿಂದ ಪೀಳಿಗೆಗೆ ಮುಂದಕ್ಕೆ ಹೋಗ್ತಾ ಇರುತ್ತೆ, ಹೋಗ್ತಾ ಇರಬೇಕು. ಆತರ ಹೋದ್ರೇನೆ ಚಂದ. ಇತ್ತೀಚೆಗೆ ನಾಯ್ದೆ ನ್ಯೂಟ್ರಲ್ ಫ್ಯಾಮಿಲಿ ಆಗ್ಬಿಟ್ಟಿದೆ, ಪಾಪ ಮಕ್ಳಿಗೆ ಅಜ್ಜ ಅಜ್ಜಿದಿರ್ಲಿ ಅಪ್ಪ ಅಮ್ಮಂದೆ ಗೈಡೆನ್ಸ್ ಸಿಗಲ್ಲ.
1: ಹಂಗಾಗಿ
4: ಹೌದು ಮೇಡಮ್, ಬರೀ ಸ್ಟಡಿ ಹಾಸ್ಟೆಲ್ ಇರು ಅಲ್ಲಿರು, ಎಕ್ಸಾಮ್ ಓದು, ಓದ್ ಕೂಡಲೇ ಯಾವ್ದೊಂದು ದೇಶಕ್ಕೆ ಹೋಗು ಕೆಲ್ಸಕ್ಕೆ ಅಥವಾ ಬೇರೆ ಊರಿಗೆ ಹೋಗು, ಇದೇ ಆಗ್ಬಿಡುತ್ತೆ. ಅವ್ರು ಏನ್ ತಿಳ್ಕೊಂಡಿರ್ತಾರೆ ಅದೇ ಸತ್ಯ, ಅದೇ ಜೀವನ ಅಂತ ಆಗ್ಬಿಡುತ್ತೆ. ಆಮೇಲೆ ಎಷ್ಟೋ ಸಲ ಒಂದು ಸಣ್ಣ ಸಣ್ಣ ಕಷ್ಟ ಪರಿಸ್ಥಿತಿ ಎಲ್ಲ ಆ ಮಕ್ಳು ಎದುರಿಸಲಾರದಂತ ಪರಿಸ್ಥಿತಿಗೆ ಹೋಗ್ಬಿಡ್ತಾರೆ, ಬರೀ ಸಮಾಧಾನನೇ ಹೇಳಕ್ಕಾಗಲ್ಲ, ಮತ್ತೆ ಕೆಲವು ತಪ್ಪುಗಳನ್ನ ಕೂಡ ಮಾಡ್ಕೊಂಡ್ಬಿಡ್ತಾರೆ ಮಕ್ಳು. ನಮಗೆಲ್ಲ ಆದ್ರೆ ಅಪ್ಪ ಅಮ್ಮ ಹತ್ರ ಇರ್ತಿದ್ರೆ ಏನೋ ತಪ್ಪಾದ್ರೆ ಅವ್ರ ಹತ್ರ ಹೇಳ್ತಿದ್ವಿ, ನಾವೇನಾದ್ರೂ ಹೆಚ್ಚು ಕಡಿಮೆ ಮಾಡಿದ್ರು ಒಂದ್ ಭಯ ಇರ್ತಿತ್ತು, ಅಪ್ಪ ಅಮ್ಮ ಹೊಡಿತಾರೆ ಬೈತಾರೆ ಯಾರೇನಂತಾರೇನು ಅಂತ. ನಮ್ ಫ್ಯಾಮಿಲಿ ನಮ್ಗೆ ಅಪ್ಪ ಅಮ್ಮನ ಜೊತೆಗೆ ನಾವ್ ಸ್ವಲ್ಪ ಲೇಟ್ ಆಗಿ ಹುಟ್ಟಿದ್ದೆ. ನಾವು ಒಂದ್ 3 ಜನ 10 ವರ್ಷದ ನಂತರ ನಮಗೆ ಒಬ್ರ ಅಕ್ಕ 3 ಜನ ಅಣ್ಣಂದ್ರಿದ್ರು, ಅವ್ರದ್ದು ಗೈಡೆನ್ಸ್ ಎಲ್ಲ ತುಂಬಾ ಸಿಕ್ತಾ ಅಂದ್ರದ್ದು, ಹಾಗಾಗಿ ನಾವೊಂಥರ ಲಕ್ಕಿ ಫೇಲ್ ಅನ್ಕೋಬೇಕು ಮೇಡಮ್.
1: ಮೇಡಮ್ ನಮ್ಮ ಇನ್ನೊಂದು
4: ವಿಶೇಷ ಅಂದ್ರೆ ಇವತ್ತು ನಮ್ಮ ಎಲ್ಲರ ನೆಚ್ಚಿನ ಪಾನೀಯ, ಅದರಲ್ಲೂ ನಮ್ಮ ಮಲ್ನಾಡು ಕರಾವಳಿ ಪಾನೀಯ ಕಾಫಿ ಡೇ ಇದೆ. ಕಾಫಿ ಅಂತಕ್ಕಂಥದ್ದು ನನಗೂ ಅಷ್ಟೇ, ಬೆಳಿಗ್ಗೆ ಎದ್ದ ಕೂಡಲೇ ಕಾಫಿ ಕುಡಿದ್ರೇನೆ ಮನಸ್ಸಿಗೆ ಸಂತೋಷ. ಟೀ ಯಾವ ರೀತಿ ಫೇಮಸ್ ಇದೆ, ಕಾಫಿ ಕೂಡ ಅದೇ ರೀತಿ ಫೇಮಸ್ ಇದೆ. ಅದರಲ್ಲೂ ಕಾಫಿ ಅಂತೂ ತುಂಬಾ ಫೇಮಸ್, ಅದು ವೆರೈಟಿ ವೆರೈಟಿ ಕೂಡ ಬಂದಿದೆ ಈಗ. ಕಾಫಿ ಡೇ ಆತರ ಈತರ ಎಲ್ಲ ಇದು ಸ್ಟಾಲ್ಗಳಿದಾವೆ, ಅಲ್ಲೆಲ್ಲ ಹೋಗಿ ಕಾಫಿ ಕಾಸ್ಟ್ಲಿ ಕುಡಿತಾರೆ. ನಿಜವಾಗ್ಲೂ ಕಾಫಿ ಒಂದು ಒಳ್ಳೆ ಪಾನೀಯ ಮೇಡಮ್, ಅದನ್ ಡೇ ಮಾಡ್ತಿರೋದು ಒಂದು ಸಂತೋಷ
1: ಮೇಡಮ್.
4: ಮತ್ತೆ ನಿಮ್ಮ ಪ್ರೋಗ್ರಾಮ್ ಕೂಡ ಕಾಫಿ ವಿತ್ ಆರ್ಜೆ ಅಂತಾನೆ ಇದೆ. ಇವತ್ತು ಇವತ್ತು ಕಾಫಿ ಕುಡ್ದೆ ಮಾತಾಡ್ಬೇಕು ನಾವು, ಅವಾಗ ಇನ್ನು ಚೆನ್ನಾಗಿ ಮಾತಾಡ್ತೀವಿ.
1: ಖಂಡಿತ ಖಂಡಿತ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.
4: ಥ್ಯಾಂಕ್ ಯು ಮ್ಯಾಮ್.
1: ಎಸ್ ಸರ್. ಓಕೆ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ.
5: ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ, ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ, ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ. ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್, 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849678.
6: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಮತ್ತೊಮ್ಮೆ ಕಾಫಿ ವಿತ್ ಆರ್ಜೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಕಾಫಿ ವಿತ್ ಆರ್ಜೆ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಹಿರಿಯರ ದಿನದ ಬಗ್ಗೆ, ಜೊತೆಗೆ ಅಂತಾರಾಷ್ಟ್ರೀಯ ಕಾಫಿ ದಿನದ ಬಗ್ಗೆ ಮಾತಾಡ್ಬೋದು. ಇದು ನೀವು ಕರೆ ಮಾಡಬೇಕಾಗಿರುವ ಸಂಖ್ಯೆ 9686609769. ಈ ಸಂಖ್ಯೆಗೆ ಕರೆ ಮಾಡಿ ನಿಮಗೆ ಇಷ್ಟವಾದಂತಹ ವಿಷಯದ ಬಗ್ಗೆ ಮಾತಾಡಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ, ಕೇಳೋಣ. ನಮಸ್ತೆ.
9: ನಮಸ್ತೆ ಮಹಾಲಕ್ಷ್ಮಿ ಅವರೇ.
1: ನಮಸ್ತೆ ರಶ್ಮಿ ಮೇಡಮ್. ಹೇಗಿದ್ದೀರಾ?
9: ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ?
1: ಎಸ್ ಮೇಡಮ್, ಆರಾಮಾಗಿದ್ದೀನಿ. ಓಕೆ ರಶ್ಮಿ ಮೇಡಮ್, ಈ ದಿನ ವಿಷಯ ಗೊತ್ತಾಯ್ತಾ?
9: ಹಾ, ಅಂತಾರಾಷ್ಟ್ರೀಯ ಹಿರಿಯರ ದಿನ ಅಲ್ವಾ?
1: ಹೌದು. ನೀವು ನಿಮ್ಮ ಅಜ್ಜ ಅಜ್ಜಿ ಅವರಿಂದ ಏನೆಲ್ಲ ಕಲ್ತ್ರಿ?
9: ನಿಜವಾಗ್ಲೂ ಹೇಳ್ಬೇಕಂದ್ರೆ ನನ್ಗೆ ಅಂತ ಅವಕಾಶ ಸಿಗ್ಲಿಲ್ಲ. ಅಪ್ಪನ ಕಡೆನೂ ಇರ್ಲಿಲ್ಲ, ಅಮ್ಮನ ಕಡೆ ಅಜ್ಜಿ ಒಬ್ರಿದ್ರು. ಸೊ ಅವ್ರು ಅವಾಗ ಅವಾಗ ಮನೆಗೆ ಬರ್ತಾ ಇದ್ರು ಅಷ್ಟೇ, ಅಷ್ಟೊಂದು ಸಮಯ ಜೊತೆ ನಾವು ಕಲ್ತಿಲ್ಲ. ಬಟ್ ತುಂಬಾ ನಮಗೆ ನಮ್ಮಲ್ಲ, ಆಕ್ಚುಲಿ ನಮ್ಮ ಅಣ್ಣಂದಿರು ನಮ್ಮಲ್ಲೆಲ್ಲ ತುಂಬಾ ಪ್ರಭಾವ ಬೀರಿದ್ದೆ ನಮ್ಮ ಅಮ್ಮ ಅಪ್ಪ.
1: ಓಕೆ, ಸೂಪರ್.
9: ಅವರಿಂದಾನೇ ನಾವು ತುಂಬಾನೇ ಕಲ್ತಿದ್ದು, ಅಮ್ಮನಿಂದಾನೆ. ಹಿರಿಯರನ್ನ ಗೌರವಿಸ್ಬೇಕು, ಹೇಗ್ ನಡ್ಕೊಳ್ಬೇಕು ಅಂತ ಹೇಳಿ ಅವ್ರು ಕಲ್ತಿದ್ರು. ಅವ್ರು ಕಲಿತಾ ಇದ್ರೆ ಕಲ್ತಿದ್ರು ನಮಗೆ ಹೇಳ್ತಾ ಇದ್ರು ಆಕ್ಚುಲಿ. ಹಾಗಾಗಿ ನಾವು ಅದನ್ನೆಲ್ಲ ಅಳವಡಿಸ್ಕೊಳ್ತಾ ಅವ್ರು ಹೇಳಿದ್ರನ್ ಕೇಳ್ತಾ ಇದ್ವಿ. ಹೇಗಿರ್ಬೇಕು ಜೀವನದಲ್ಲಿ, ಮನೆಗೆ ಯಾರು ಬಂದ್ರೆ ಅವ್ರನ್ನ ಹೇಗೆ ರೆಸ್ಪೆಕ್ಟ್ ಮಾಡ್ಬೇಕು, ನಯ ವಿನಯ ನಮ್ಮ ಅಮ್ಮ ಹೇಳ್ಕೊಡ್ತಿದ್ದಾರೆ, ನಯ ವಿನಯ ಮಾತುಗಳು ಅಂದ್ರೆ ಸಾಫ್ಟ್ ಆಗಿ ಮೃದುವಾದ ಮಾತುಗಳಾಡ್ಬೇಕು ಯಾವಾಗ್ಲೂ, ಯಾರಿಗೂ ನೋಯಿಸ್ಬಾರ್ದು, ಅದನ್ನ ಹೇಳ್ಕೊಡೋರು. ಹೇಗಿರ್ಬೇಕು, ತಾಳ್ಮೆ ಇರ್ಬೇಕು ಜೀವನದಲ್ಲಿ, ಒಳ್ಳೆಯ ಅಭ್ಯಾಸಗಳನ್ನ ರೂಢಿಸ್ಕೊಬೇಕು. ಹಾಗಾಗಿ ನಾವು ಆಮೇಲೆ ನಮ್ಮ ಅಮ್ಮ ಹೇಳ್ಕೊಡ್ತೇವೆ, ಯಾವತ್ತೂ ಹೆದರಬಾರ್ದು, ಏನೇ ಕಷ್ಟಗಳು ಬಂದ್ರು ಧೃತಿಗಿಡಬಾರ್ದು ಅಂತ.
1: ಧೈರ್ಯವಾಗಿರ್ಬೇಕು ಅಂತ.
9: ಧೈರ್ಯವಾಗಿರ್ಬೇಕು. ಚಿಕ್ಕವರಾಗ್ಲಿ ದೊಡ್ಡವರಾಗ್ಲಿ ನಾವು ರೆಸ್ಪೆಕ್ಟ್ ಕೊಡ್ಬೇಕು. ಅವ್ರು ಚಿಕ್ಕವರು ಅಂತ ಅವ್ರನ್ನ ನಾವು ಹೇಗೆಗೋ ಮಾತಾಡಿಸ್ಬಾರ್ದು. ಒಳ್ಳೆ ಅಭ್ಯಾಸ ಬೆಳಗ್ಗೆ ಬೇಗ ಹೇಳ್ಬೇಕು, ಅದೆಲ್ಲ ನಾವು ನಮ್ಮ ಅಮ್ಮನೇ ಕಲ್ತಿದ್ದು. ಸೊ ಅದೇ ಫಾಲೋ ಆಗ್ತಿದೆ. ಈಗಿನ ಮಕ್ಳಿಗೆ ಅದೆಲ್ಲ ಕಷ್ಟ ಅನ್ಸುತ್ತೆ,
1: ಸ್ಟ್ರಿಕ್ಟ್ ಅನ್ಸ್ಬಿಡ್ತಾರೆ. ಅವ್ರಿಗೇನೋ ನಮ್ಮ ಮೇಲೆ ಒಂದು ಏನೋ ಅಧಿಕಾರ ಚಲಾಯಿಸ್ತಿದ್ದಾರೆ ಅಂತ ಅನ್ಕೊಬಿಡ್ತಾರೆ.
9: ನಿಜವಾಗ್ಲಿ ನೋಡಿ, ಸ್ವಲ್ಪ ಏನಾದ್ರು ಜೋರಾಗಿ ಏನಾದ್ರು ವಾಯ್ಸ್ ಯೂಸ್ ಮಾಡಿ ಹೇಳಿದ್ರೆ ಅವರು ಬಿಹೇವಿಯರ್ ಚೇಂಜ್ ಆಗ್ಬಿಡುತ್ತೆ.
1: ನಿಜ.
9: ಬಟ್ ನಾವ್ ಹಾಗೆ ನಡ್ಕೊಳ್ತೇವೆ, ಯಾಕಂದ್ರೆ ನಾವು ಆತರನೇ ಬೆಳೆದ್ವಿ ಆಕ್ಚುಲಿ ಬಾಲ್ಯದಿಂದ. ದೊಡ್ಡವ್ರು ಏನೋ ನಮಗೆ ಒಳ್ಳೇದ್ ಹೇಳ್ತಾರೆ, ಅನ್ನ ಹೇಳ್ತಲ್ಲ ಬೈತಾ ಹೇಳೋರು ಬದುಕೋದನ್ನ ಬದುಕಕ್ಕೆ ಹೇಳ್ತಾರೆ ಅಂತ ಬದುಕೋದಕ್ಕೆ. ಈಗ ಎಲ್ಲಿ ಎಲ್ಲಿ ಬೈಯೋದಲ್ಲ, ಮಾತಾಡೋದ್ರೆ ಪಕ್ಕದಲ್ಲಿ ನಿಂತ್ಕೊಳಲ್ಲ,
1: ನಿಜ ನಿಜ
9: ಮಾತಾಡ್ತಾರೆ ಗಾಯವಾಗ್ಬಿಡ್ತಾರೆ, ಅಯ್ಯೋ ನೆಕ್ಸ್ಟ್ ಕೆಲಸ ಹೇಳ್ಬಿಡ್ತಾರ ಅಂತೇಳಿ.
1: ಹೌದು ಹೌದು, ಈ ಊರಿಂದ ಯಾಕೆ ಬುದ್ಧಿವಾದ ನಾವು ಕೇಳ್ಬೇಕು ಅಂತ ಅಲ್ಲಿಂದ ಓಟ ಅವರು.
9: ನಾನ್ ಚಿಕ್ಕವಳಿದ್ದಾಗ ನನಗೆ ಗೊತ್ತಿರೋ ಹಾಗೆ ನಾನು ಶಿವಮೊಗ್ಗ ಮೂಲತಃ ಆಯೋದವಳು. ಸೊ ನಾನೇನ್ ಮಾಡ್ತೇನೆ, ಚಿಕ್ಕವಳಿದ್ದಾಗ ಪಕ್ಕದ ಮನೆಲ್ಲ ಆಟಾಡಕ್ ಹೋಗ್ತಿದ್ದಲ್ಲ, ಅವರೆಲ್ಲ ಏ ಪುಟ್ಟಿ ಸ್ವಲ್ಪ ಬ್ಯಾಗ್ ಕೊಟ್ಬಿಟ್ಟು ಸಂತೆ ಮಾಡ್ಕೊಂಬಾ ಅಂತಿದ್ರು ನನ್ಗೆ ಅವಾಗ, ನನಗೆ ಇನ್ನೂ ಅದೆಲ್ಲ ನಿಂತಿದೆ. ಸೊ ಅದು ಆ ತರ್ಕಾರಿ ಒಂದು ಸಹಾಯ ಮನೋಭಾವ, ಯಾರಿಗೂ ಸಹಾಯ ಮಾಡ್ಬೇಕು ಹಾಗೆ. ಆ ಚಿಕ್ಕ ವಯಸ್ಸಿಂದ ಹೋಗಿದ್ದಕ್ಕೆ ನನಗೆ ಒಂದು ಏನು ವ್ಯವಹಾರ ಜ್ಞಾನ ಬೆಳೀತು ನನಗೆ, ನೋಡಿ ಹೇಗೆ ಕನೆಕ್ಟ್ ಆಗತ್ತೆ.
1: ನಿಜ ನಿಜ ನಿಜ,
9: ಅವ್ ಕಡಿಮೆ ಮಾಡುವೆ ಇದು ಇದು ಮಾಡಿದ್ರೆ ಏ ಕಡಿಮೆ ಕೊಟ್ರಿ ಯಾಕ್ರಿ ಇಷ್ಟೊಂದ್ ರೇಟು ಆತರ ಎಲ್ಲ. ಈಗ್ಲೂ ಅದೆಲ್ಲ ನೆನ್ಸ್ಕೊಂಡು ಹೋದ್ರೆ ಅವರೆಲ್ಲ ಅಂತಾರೆ ತುಂಬಾ ಇವಳು ಚೂಟಿ, ಇವಳು ಹೇಳಿದೆಲ್ಲ ಕೆಲಸ ಮಾಡ್ತಿದ್ಲು ಅಂತ. ಯಾರು ಹೇಳಿದ್ರು ನಾವು ಮಾಡ್ತಾ ಇದ್ವಿ ಆ ಕೆಲಸನ.
1: ಸೂಪರ್,
9: ಇವ್ರು ಬೇರೆಯವರು ಇವ್ರ ಕೆಲಸ ಯಾಕೆ ಮಾಡ್ಬೇಕು ಆತರ ಎಲ್ಲ.
1: ಅವಾಗ ಕಲ್ತಿದ್ದು ಇವಾಗೆಲ್ಲ ತುಂಬಾ ಉಪಯೋಗ ಆಗ್ತಾ ಇದೆ
9: ನೋಡಿ. ಹಾಗೆ ನಮ್ಗೆ ಅದು ವ್ಯವಹಾರ ಜ್ಞಾನ, ಸಂತೆ ಹೋದ್ರೆ ಇದು ಮಾಡಿ ಚೌಕಾಸಿ ಮಾಡ್ತಾ
1: ಬಾರ್ಗೇನ್ ಮಾಡೋದೆಲ್ಲ
9: ಬಾರ್ಗೇನ್ ಯಾಕೆ ಇಷ್ಟ ಆಯ್ತು ಅಂತ ಕೇಳೋಷ್ಟು ಇದು ನಮ್ಗಿದೆ, ಕೌಶಲ್ಯ ಇದೆ.
1: ಓಕೆ ಸೂಪರ್.
9: ಈಗ ಎಷ್ಟು ಕೊಟ್ರು ಅಂದ್ರೆ ಆ ಹಿರಿಯರಿಂದ ಕಲ್ತಂತ ಪಾಠಗಳಲ್ವಾ ಅದೆಲ್ಲ.
1: ನಿಜ,
9: ಆ ಜೊತೆ ಕರ್ಕೊಂಡು ಹೋಗ್ತಾ ಇದ್ರು ಅಮ್ಮ ಸಂತೆಗೆಲ್ಲ, ಅವ್ರ ಜೊತೆ ಕರ್ಕೊಂಡು ಹೋಗೋದು, ಅವ್ರಿಗೆ ಹೆಲ್ಪ್ ಮಾಡೋದು. ಈಗಿನ ಮಕ್ಳು ಯಾರು ಬರಲ್ಲ ಜೊತೆಗೆ. ಹಿರಿಯರನ್ನ ಗೌರವಿಸೋದು ಆಕ್ಚುಲಿ ಬಾಲ್ಯದಿಂದಾನೇ ಬರ್ಬೇಕು, ಮನೆಯಿಂದಾನೇ ಬರ್ಬೇಕು. ನಾನು ಅದನ್ನ ಹೇಳಕ್ ಕೊಟ್ಟಿದ್ದೀನಿ ನನ್ನ ಮಕ್ಳಿಗೆ, ಯಾರು ಯಾರೇ ಬಂದ್ರೆ ಅವ್ರನ್ನ ಗೌರವಿಸ್ಬೇಕು, ಮನೆಗೆ ಯಾರು ಬರ್ತಾರೋ ಅವ್ರನ್ನ ಪ್ರೀತಿಯಿಂದ ಕಾಣ್ಬೇಕು, ಅವ್ಳು ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡ್ಬೇಕು, ಯಾರು ಎದುರುತ್ವ ಕೊಡ್ಬಾರ್ದು. ಯಾರೋ ನಮ್ ಒಳ್ಳೇದಕ್ಕೆ ಹೇಳ್ತಾರೆ, ಇರ್ಲಿ ಪರವಾಗಿಲ್ಲ ಏನ್ ತೊಂದ್ರೆ ಅಲ್ವಾ, ಸೇರಿಸ್ಕೊಂಡ್ ವ್ಯವಧಾನ ಬೆಳೆಸ್ಕೊಬೇಕು, ಅವಾಗ ನಾವು ಮಾತಾಡುವಂತ ಶಕ್ತಿನೂ ನಮ್ಗೆ ಬರುತ್ತೆ.
1: ನಿಜ ನಿಜ, ಓಕೆ ಎಸ್ ಮೇಡಮ್, ಥ್ಯಾಂಕ್ ಯು, ನಿಮ್ ಮಾತು ಕೇಳಿ ಖುಷಿ ಆಯ್ತು.
9: ಥ್ಯಾಂಕ್ ಯು ವೆರಿ ಮಚ್.
1: ಎಸ್ ಮೇಡಮ್ ಎಸ್ ಮೇಡಮ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
10: ಹಲೋ,
1: ನಮಸ್ಕಾರ.
10: ನಮಸ್ತೆ.
1: ನಮಸ್ತೆ, ಯಾರಿದು?
10: ನಾವು ನಂಜನಗೂಡು ತಾಲೂಕು.
1: ನಂಜನಗೂಡಿಂದ ನಂಜುಂಡ ಬರುತ್ತಾನೆ ಕೇಳೆ ಅಮ್ಮಯ್ಯ, ಕೇಳೆ ಅಮ್ಮಯ್ಯ.
10: ಪರವಾಗಿಲ್ಲ ಮೇಡಮ್, ಅದು ಬೇಕಾಗಿಲ್ಲ.
1: ಆ ಗೀತೆ ತುಂಬಾ ಚೆನ್ನಾಗಿದೆ ಸರ್ ಆಕ್ಚುಲಿ ಕೇಳಕ್ಕೆ.
10: ನಂಜನಗೂಡಿಂದ ನಂಜುಂಡ ಬರ್ತಾನೆ.
1: ಗೀತೆ ಕೇಳಿದ್ದೀರಾ ಸರ್? ಹಾ, ಹಾಡು ತುಂಬಾ ಚೆನ್ನಾಗಿದೆ. ಆದ್ರೆ ಇವಾಗ ಗೀತೆ ಹಾಡುವಂತ ಕಾರ್ಯಕ್ರಮ ಅಲ್ಲ ಸರ್, ಮಾತಾಡುವ ಕಾರ್ಯಕ್ರಮ ಇದಾಗಿದೆ. ಸರ್ ನಿಮ್ ಪರಿಚಯ ಮಾಡ್ಕೋಬಿಡಿ.
10: ನಾವು ನಂಜನಗೂಡು ತಾಲೂಕು ಬಿಳಿಗೆರೆ ಗ್ರಾಮದಿಂದ ರಾಮಚಂದ್ರ ಮೇಡಮ್.
1: ರಾಮಚಂದ್ರ ಸರ್ ಅವರು?
10: ಹೌದು ಮೇಡಮ್.
1: ಓಕೆ ರಾಮಚಂದ್ರ ಸರ್, ಇವತ್ತಿನ ವಿಷಯ ಗೊತ್ತಾಯ್ತಾ?
10: ಗೊತ್ತಾಯ್ತು ಮೇಡಮ್.
1: ಮಾತಾಡಿ.
10: ಇವತ್ತು ಹಿರಿಯರ ಬಗ್ಗೆ ಮಾತಾಡೋದು.
1: ಹೌದು, ನೀವು ನಿಮ್ಮ ಅಜ್ಜಿ ಅಜ್ಜಿ ಅವರಿಂದ ಏನೆಲ್ಲ ಕಲ್ತ್ರಿ, ಅವರಿಂದ ಕಲಿತಂತಹ ಪಾಠ
10: ಅಂದ್ರೆ? ನಾವು ಇಂದಿನ ಕಾಲದಲ್ಲಿ ದಡ್ಡರು ಅಂತೀವಿ ಮೇಡಮ್, ಮೇಡಮ್ ಅವರೇ ಅವರಂತ ಬುದ್ಧಿವಂತರು ಯಾರು ಇಲ್ಲ.
1: ಹೌದು,
10: ಈಗ ಒಂದು ಐದು ಪೈಸಾ ಕೊಟ್ರು, ಐದು ಪೇಪರ್ ಐದು ಪೇಪರ್ ಬರ್ತ ಅಂತ ಅಂತೀರು ಅಂತ ಹೇಳ್ತಿರು. ಆಗ ನಮಗೆ ಗೊತ್ತಿಲ್ಲ ಮೇಡಮ್ ಅವರೇ, ನಾವ್ ಆಮೇಲ ಈ ನೆರಳು ಬರ್ತಲ್ಲ, ಆ ನೆರಳು ನೋಡ್ಕೊಂಡ್ ಟ್ರೈನ್ ಹೋಗ್ತಿರಲಿಲ್ಲ ಆಕಡೆ ಅವರು.
1: ಹೌದೌದೌದೌದು, ನಿಜ.
10: ಈಗಿನ ಕಾಲದಲ್ಲಿ ಟ್ರೈನ್ ನೋಡ್ಕೊಂಡು ಹೇಳೋದೇ ಬಹಳ ಕಷ್ಟ ಆಗಲ್ಲ,
1: ಇವಾಗೆಲ್ಲ ಮೊಬೈಲ್ ನೋಡ್ಕೊಂಡು ಹೇಳೋದು ಸರ್ ಟೈಮ್.
10: ಹೌದೌದು.
1: ಓಕೆ,
10: ಆ ಕಾಲದಲ್ಲಿ ನೆರಳು ನೋಡ್ಕೊಂಡು ಒಂದು ಗಂಟೆ ಆಗಲ್ಲ ಅಂತ ಹೇಳ್ತಿರ.
1: ನಿಜ ನಿಜ, ಅಂದ್ರೆ ಅವಾಗ ಆ ತರ ಪರಿಸರ ಹಂಗೆ ಇತ್ತು, ಟೈಮ್ ಸರಿ ಮಳೆಗಾಲ ಚಳಿಗಾಲ ಬೇಸಿಗೆಗಾಲ ನೀಟಾಗಿ ಇರೋದು ಅವಾಗ.
10: ಆ ಕಾಲದಲ್ಲಿ ಮಳೆ ಮಳೆ ಹೋದ್ರೆ ಮನೆ ಮುಂದೆ ಕಾಲು ತುಮಕತ್ತಲ್ಲ, ಆಸು ತುಮಕತ್ತಿದ್ ಮೇಡಮ್.
1: ಹೌದು.
10: ಆಮೇಲೆ ಗುಡುಗ್ತಿತ್ತಲ್ಲ ಗುಡುಗು, ಆ ಗುಡುಗ್ ಗುಡುಗ್ಬಿಟ್ರ ನಾವು ಮನೆ ಒಳಗೆ ಹೋಗಿ ಅವ್ನ್ಕೊಂಡ್ಬಿಡ್ತಿದ್ವಿ ಮೇಡಮ್.
1: ಇಲ್ಲ ಇಲ್ಲ, ಅದು ಕಾಲ ಬದಲಾಗಿದೆ ಬಿಡಿ. ಓಕೆ, ಅದು ಅಲ್ಲ, ಅಜ್ಜಿ ಅಜ್ಜಿಯವರಿಂದ ನೀವು ಮುಖ್ಯವಾಗಿ ಏನ್ ತಿಳ್ಕೊಂಡ್ರಿ? ನಿಮ್ಮ ಅಜ್ಜಿ ಸ್ಟ್ರಿಕ್ಟ ಅಜ್ಜ ಸ್ಟ್ರಿಕ್ಟ
10: ಅಂದ್ರೆ ಮುಖ್ಯವಾಗಿ ಅಂತಂದ್ರೆ ಆ ಕಾಲದಲ್ಲಿ ಒಂದ್ ಪೈಸಾ ಎರಡ್ ಪೈಸಾ ಅಂತ ಇತ್ತು, ಅದು ನಮಗೆ ಗೊತ್ತಿದೆ. ಆದ್ರೆ ಐದು ಪೈಸೆಗೆ ಒಂದು ಹೋಲಿಸಲ ಬಚ್ಚು ಅಲ್ಲ, ಐದು ಬಚ್ಚಿದ ಮೇಡಮ್ ಅವರು ಐದು ಒಂದು ಪೇರ್ಮೆಂಟ್ ಮೊಟ್ಟೆ ತರ ಬಚ್ಚಿದ್ವು ಸಾಕಂದ್ರೆ ನಾವು ತಿಂತಿದ್ದು. ಈ ಕಾಲದಲ್ಲಿ ಆ ಮೊಟ್ಟೆ ಪೇಪರ್ ಇಲ್ಲ, ಮತ್ತೆ ಆ ಕಾಲದಲ್ಲಿ ಒಂದ ನಾಕಾನಿ ಬೆಳೆಕಲ್ ತಂದ್ಬಿಟ್ರ ಬೆಳಕಲ್ ಸಾಂಬಾರ್ ಮಾಡ್ಬಿಟ್ರ ಗಮ ಗಮ ಅಂತ ಊರ್ಗೆಲ್ಲ ಗಮ ಗಮ ಅಂತಿತ್ತು ಮೇಡಮ್ ಅವಾಗ.
1: ಅಯ್ಯೋ
10: ಇವಾಗ ಬೆಳಕಲಕ ಈ ಮಟನ್ ಸಾರು ಮಾಡಿದ್ರು ಆತರ ಸ್ಮೆಲ್ ಬರಲ್ಲ ಮೇಡಮ್.
1: ಓಕೆ ಸರ್, ಓಕೆ. ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
11: ನಮಸ್ತೆ ಮೇಡಮ್.
1: ನಮಸ್ಕಾರ ಸೌಮ್ಯ ಮೇಡಮ್, ಹೇಗಿದ್ದೀರಿ?
11: ನಾವು ಆರಾಮಿದ್ದೀವ್ರಿ, ನೀವು ಕೂಡ ಆರಾಮಿದ್ದೀರಿ?
1: ಎಸ್ ಮೇಡಮ್. ಇವತ್ತಿನ ವಿಷಯ ಗೊತ್ತಾಯ್ತಾ?
11: ಗೊತ್ತು ಮೇಡಮ್. ನಮಗ ಅಜ್ಜಿ ಅಜ್ಜ ಇಬ್ರು ಇಲ್ಲ. ನಾವು ಅಪ್ಪನ ಕಡೆಯಿಂದ ಅಜ್ಜ ಅಜ್ಜ ನೋಡ್ಲಿಲ್ಲ, ಅಮ್ಮನ ಕಡೆಯಿಂದ ನೋಡಿಲ್ಲ.
1: ಓಕೆ.
11: ಆದ್ರೆ ನಮ್ಮ ಮನೆ ಪಕ್ಕದಲ್ಲಿ ಒಬ್ಬಕಿ ನಮ್ಮ ಅಮ್ಮನ ಅವ್ವ ಇದ್ಲು, ಅಂದ್ರೆ ಬ್ಯಾರೇದವ್ರು ಅವ್ರು ಹತ್ಕೊಂಡ್ ಅಜ್ಜಿ ಅವ್ರು ಬಹಳ ನಮಗ ಕಾಳಜಿ ಮಾಡವ್ರು. ನಮ್ಮವ್ವ ಎಲ್ಲಿ ಹೊರಗ್ ಹೋಗ್ತೀನಿ ಅಂದ್ರ ಅವ್ರು ಕಾಯ್ಕೊಂತಾನೆ ಕುಂಡ್ರವ್ರು ನಮ್ಮವ್ವ ಬರ್ತಕ ನಮ್ ಬಾಕಲ್ದಾಗ.
1: ಓಕೆ.
11: ಅಷ್ಟೊಂದು ಒಳ್ಳೆ ಅಜ್ಜಿ ಇದ್ರು ಅವ್ರು. ಈಗ ಸತ್ತು 20 ವರ್ಷ ಆಗಿರ್ಬೋದು, ಆದ್ರ ನಮ್ ಪೂರ್ತಿ ಅವ್ರ ನಮ್ಮವನ್ಕಿಂತ ಜಾಸ್ತಿ ಅವ್ರೇ ವ್ಯವಸ್ಥೆ ಮಾಡ್ಯಾರ ಅಂತ ಹೇಳ್ಬಹುದು. ಇಷ್ಟ ಹೇಳ್ತೀನಿ, ಯಾಕಂದ್ರ ಅಪ್ಪ ಅಜ್ಜಿಗಳಂತೂ ನಾವ್ ನೋಡೇ ಇಲ್ಲ, ಆ ಅಜ್ಜಿ ಪ್ರೀತಿ ಮಾತ್ರ ಕಂಡೇವ್ ನಾವು. ನಮ್ಮ ಕೆಲಸದವ್ರು ಇರ್ಲಿಲ್ಲ ಅಂದ್ರು ಅವ್ರ ಪ್ರೀತಿ ಮಾತ್ರ ಬಹಳ ಕೊಟ್ಟು ನಮ್ಗ. ನಮ್ಗ ನಾವ್ 7 ಜನ ಮಕ್ಕಳು ಅಂದ್ರೆ ಎಲ್ಲಾರು ಜಾಯ್ ಮಾಡ್ಯಾರಂತ, ಎಲ್ಲಾರಿಗ ನಮ್ಗ ಎರ್ದಾರಂತ ಅಷ್ಟೊಂದು ನಮ್ಮ ಹೇಳ್ತಿರ್ತಾರ ಅವ್ರದ್ದು.
1: ಓಕೆ ಮೇಡಮ್, ಥ್ಯಾಂಕ್ ಯು.
11: ಮೇಡಮ್ ಇನ್ನೊಂದ್ ವಿಷಯ
1: ಹೇಳಿ ಹೇಳಿ ಹೇಳಿ ಹೇಳಿ.
11: ನಮ್ಮ ಅಣ್ಣ ಹಚ್ಚಿದ್ರು ಹುಚ್ಚೇಗೌಡರು, ನಮ್ಮ ಹಳಿ ಸ್ನೇಹಿತರು ಅವ್ರು ಈಗ ಕಾಲ್ ಮಾಡಂಗಿಲ್ಲ, ಅವ್ರಿಗೆ ಕಾಲ್ ಮಾಡಂತ ಹೇಳ್ತೀನಿ ರೀ ನಾನು, ನನ್ಗೆ ಯಾಕಂದ್ರೆ ಜೀವ ನೆನಸ್ತಿರ್ತೈತಿ.
1: ಓಕೆ
11: ಓಕೆ, ಕೇಳಿಸ್ಕೊಂಡಿರ್ಬಹುದು. ಅವ್ರು ನನ್ ಕಾಲ್ ಮಾಡಂತ ಹೇಳ್ತೀನಿ ರೀ, ಎಲ್ಲಿಯಾದ್ರು ನಂಬರ್ ಸಿಕ್ ಯಾಕಂದ್ರೆ 10-12 ವರ್ಷ ಹಿಂದ್ಗಡೆ ಮಾತಾಡಿದ್ದೇವಿ, ಈಗ ಮತ್ತೆ ಅವ್ರು ಮತ್ತೆ ಭೇಟಿ ಆಗ್ಲತ್ತಾರ ದನಿ ಕೇಳತ್ತೀನಿ. ಹಾಗಾಗಿ ಅವ್ರು ಕಾಲ್ ಮಾಡಂತ ಹೇಳ್ತೀನಿ ರೀ ನಾನು.
1: ಅರೇ ಬಾಬಾ. ಓಕೆ ಹುಚ್ಚೇಗೌಡ ಸರ್, ನಿಮ್ಗೋಸ್ಕರ ಒಬ್ರು ಕಾಯ್ತಾ ಇದಾರೆ, ನಿಮ್ಮ ತಂಗಿಯವರು ವಿಜಯಪುರದ ನಮ್ಮ ಮೇಡಮ್ ಅವರು. ಓಕೆ, ಅವ್ರಿಗೆ ಕರೆ ಮಾಡಿ ಮಾತಾಡಿ ಅಂತ ಹೇಳ್ತಾ ಮತ್ತೊಂದು ಕರೆ ಸ್ವೀಕಾರ ಮಾಡೋಣವಾ? ಬೇಡ. ಓಕೆ ಎಸ, ಸಮಯ ಕೂಡ ಆಯ್ತಲ್ವಾ? ಎಸ್ ಸ್ನೇಹಿತರೆ, ಇದಾಗಿತ್ತು ಈ ದಿನದ ಕಾಫಿ ವಿತ್ ಆರ್ ಜೆ ಕಾರ್ಯಕ್ರಮದ ವಿಶೇಷ ವಿಷಯ, ಅಂತಾರಾಷ್ಟ್ರೀಯ ಹಿರಿಯರ ದಿನ, ಜೊತೆಗೆ ಅಂತಾರಾಷ್ಟ್ರೀಯ ಕಾಫಿ ದಿನ ಈ ದಿನ ಸ್ನೇಹಿತರೆ. ಅಂದಾಗೆ ಸ್ನೇಹಿತರೆ, ಹಿರಿಯರ ಅನುಭವವೇ ಚಿನ್ನ ಅಂತ ಕರೀತಾರೆ, ಅದಕ್ಕೋಸ್ಕರ ಅವರ ಏಜನ್ನು ಗೋಲ್ಡನ್ ಏಜ್ ಅಂತ ಕೂಡ ಕರೆಯೋದುಂಟು. ಅಂದಾಗೆ ಸ್ನೇಹಿತರೆ, ನಾವು ಹುಟ್ಟಿದಾಗ ನಮ್ಮನ್ನು ಎತ್ತಿ ಆಡಿಸಿದಂತಹ ಕೈಗಳು ಅಲ್ವಾ, ಆ ಕೈಗಳಿಂದ ನಾವು ಸಾಕಷ್ಟು ವಿಷಯಗಳನ್ನು ಕಲ್ತಿದ್ದೀವಿ, ಹಾಗೆ ಬಯಸ್ಕೊಂಡಿದ್ದೀವಿ, ಪ್ರೀತಿಯ ಒಂದು ಅಮೃತವನ್ನು ತಿಂದಿದ್ದೀವಿ ಅಲ್ವಾ. ಈಗ ಆ ಕೈಗಳು ನಡುಗ್ತಾ ಇದ್ದರೆ ಆ ಕೈಗಳನ್ನು ಹಿಡಿದು ನಡೆಸುವಂಥ ಜವಾಬ್ದಾರಿ ನಮ್ಮೆಲ್ಲರದ್ದು ಆಗಿರುತ್ತೆ ಸ್ನೇಹಿತರೆ. ಏನೋ ಒಂದು ಕೋಪದಲ್ಲಿ ಸಿಟ್ಟಲ್ಲಿ ಒಂದು ಮಾತಂತಾರೆ, ಬೈತಾರೆ, ವಟ ವಟ ಮಾತಾಡ್ತಾರೆ, ಅಂದರೆ ಅಲ್ಲಿ ನಿಲ್ಬೇಡ, ಇಲ್ಲಿ ಹೋಗ್ಬೇಡ, ಹಾಗೆ ಹೀಗೆ ಹುಷಾರಾಗಿರು, ಜೋಪನ ಅಂತ ಪದೇ ಪದೇ ಹೇಳ್ತಾ ಇರ್ತಾರೆ. ಅಂದರೆ ಆ ಮಾತುಗಳು ನಮ್ಮ ಒಂದು ಏನೋ ಒಂದು ಪ್ರೊಟೆಕ್ಟ್ ಮಾಡಲಿಕ್ಕೆ, ರಕ್ಷಣೆ ಮಾಡಲಿಕ್ಕೆ ಹೇಳ್ತಾರೆ, ಜಾಗರೂಕರಾಗಿರಬೇಕು ಅನ್ನೋ ಒಂದು ವಿಷಯಕ್ಕೆ ನಮಗೆ ಪದೇ ಪದೇ ಹೇಳ್ತಾ ಇರ್ತಾರೆ ಸ್ನೇಹಿತರೆ. ಅದನ್ನು ನಾವು ತಪ್ಪಾಗಿ ತಿಳ್ಕೊಳ್ಳದೆ ಅವರು ಮಾರ್ಗದರ್ಶನ ಕೊಟ್ಟಂತಹ ದಾರಿಯಲ್ಲಿ ನಡೆದ್ರೆ ನಮ್ಮ ಬದುಕು ಕೂಡ ಬಂಗಾರವಾಗತ್ತೆ ಸ್ನೇಹಿತರೆ. ಒಂದು ಮಾತನ್ನು ನಾವು ನೆನಪಲ್ಲಿಟ್ಕೊಳ್ಳಬೇಕು, ಬೇರು ಚೆನ್ನಾಗಿದ್ದರೆ ಮಾತ್ರ ಚಿಗುರು ಚೆನ್ನಾಗಿರುತ್ತೆ, ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು ಅಂತ ನಮ್ಮ ಡಿ ವಿ ಜಿ ಅವರು ತುಂಬ ಚಂದ ಚಂದವಾಗಿ ಹೇಳಿದ್ದಾರೆ ಕಗ್ಗದಲ್ಲಿ ಅಲ್ವಾ. ಹಾಗೆ ವಾಕಿಂಗ್ ಲೈಬ್ರರಿ ಅಂತ ಕರೀತಾರೆ ಸ್ನೇಹಿತರೆ ನಮ್ಮ ಹಿರಿಯರನ್ನು. ಎಸ್, ಅವ್ರ ಮನೇಲಿ ಓಡಾಡ್ತಾ ಇದ್ದರೆ ಸಾಕು, ಸಾಕಷ್ಟು ವಿಷಯಗಳನ್ನು ಅವ್ರು ತಿಳಿಸ್ತಾರೆ. ಹಾಗೆ ನಮ್ಮ ಒಂದು ಹಾವಭಾವದಲ್ಲೇ ಅವರೆಲ್ಲ ಗುರುತಿಸ್ಬಿಡ್ತಾರೆ, ಇವ್ರಿಗೆ ಕಷ್ಟ ಇದೆ, ಇವ್ರಿಗೇನೋ ಸಮಸ್ಯೆ ಇದೆ, ಹಾಗೆ ಹೀಗೆ ಅಂತಲೇ ಹೇಳಿಬಿಡ್ತಾರೆ. ಸೊ ಏನೇ ಆಗಲಿ, ನಮ್ಮ ಹಿರಿಯರನ್ನು ಗೌರವಿಸುವುದು, ಪ್ರೀತಿಸುವುದು ನಮ್ಮೆಲ್ಲರ ಜವಾಬ್ದಾರಿ. ಎಸ್, ಅವರನ್ನು ನೋಯಿಸ್ಬೇಡಿ, ಚಂದ ನೋಡ್ಕೊಳ್ಳಿ, ಅವ್ರು ಏನೇ ಅಂದರೂ ನಮ್ಮ ಒಳ್ಳೆಯದಕ್ಕೆ ಅಂತ ಹೇಳ್ತಾ ಈ ದಿನದ ಕಾಫಿ ವಿತ್ ಅರ್ಜೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಕರೆ ಮಾಡಿದ್ರೆ ಅವ್ರಿಗೆಲ್ಲ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಯಾರಿಗೆಲ್ಲ ಕರೆ ಸಿಕ್ಕಿಲ್ವೋ ದಯವಿಟ್ಟು ಬೇಜಾರಾಗಬೇಡಿ, ಪ್ರತಿದಿನ ಬೆಳಗ್ಗೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ ಇರುತ್ತೆ, ಸಂಜೆ ಕೂಡ ಕಾಫಿ ವಿತ್ ಆರ್ಜೆ ಕಾರ್ಯಕ್ರಮ ಇರುತ್ತೆ. ನಿಮ್ಮಿಂದಲೇ ನಾವು ಸ್ನೇಹಿತರೆ ನಾವು ಒಂದಿಷ್ಟು ಜ್ಞಾನ ಮನರಂಜನೆಯೊಂದಿಗೆ ಸದಾ ನಿಮ್ಮೊಟ್ಟಿಗೆ ಇರ್ತೀವಿ. ನೀವು ಕೂಡ ನಮ್ಮೊಟ್ಟಿಗೆ ಪ್ರೀತಿ ವಿಶ್ವಾಸದಿಂದ ಸದಾ ಇರಿ. ಹಾಗೆ ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ಆಲಿಸಿ ಆನಂದಿಸಿ ಪ್ರೀತಿಸಿ ಪ್ರೋತ್ಸಾಹಿಸಿ ಸ್ನೇಹಿತರೆ. ಹಾಗೆ ನಾಳೆ ಗಾಂಧಿ ಜಯಂತಿಯ ಪ್ರಯುಕ್ತ ವಿಶೇಷ ಕಾರ್ಯಕ್ರಮಗಳು ಕೂಡ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ನಾವೆಲ್ಲರೂ ಕೂಡ ಬಿತ್ತರಿಸ್ತಾ ಇದ್ದೀವಿ. ಎಲ್ಲ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳು ಕೂಡ ನಮಗೆ ತುಂಬ ಮುಖ್ಯ ಆಗತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಆ್ಯಂಡ್ ಸ್ಟೇ ಟ್ಯೂನ್.
12: ಊರಿನಲ್ಲಿ ಜಾತ್ರೆ, ಸಾಂಸ್ಕೃತಿಕ ಹಬ್ಬ ಅಥವಾ ಶಾಲಾ ಕಾಲೇಜಿನ ವಿಶೇಷ ಕಾರ್ಯಕ್ರಮಗಳಿವೆ?
13: ರಾಜಕೀಯೇತರ ಕಾರ್ಯಕ್ರಮಗಳು, ಅಪ್ಪಟ ಊರಿನ ಸಡಗರದ ಸಂಭ್ರಮವನ್ನ ಕ್ಷಣ ಮಾತ್ರದಲ್ಲಿ ಲಕ್ಷಾಂತರ ಜನರಿಗೆ ನಾವು ತಲುಪಿಸುತ್ತೇವೆ.
12: ವಿವರಗಳನ್ನು ಕೂಡಲೇ ವಾಟ್ಸ್ಆಪ್ ಮಾಡಿ 9686096279. ಸಂಖ್ಯೆ ಮತ್ತೊಮ್ಮೆ 9686096279.
13: ನಿಮ್ಮ ಊರಿನ ಸದ್ದು ಪ್ರಪಂಚಕ್ಕೆ ಕೇಳಿಸಲಿ.
14: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
15: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
14: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
15: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಸಹಜ ಗರ್ಭಧಾರಣೆಯಿಂದ, 500 ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಪ್ರನಾಳ ಶಿಶುಗಳ ಜನನವಾಗಿದೆ.
14: 4,000 ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
15: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
14: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
16: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
17: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
17: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
18: ಬ್ರೋ, ನಿನ್ನೆ ರಾತ್ರಿ 10 ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆನೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
12: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538979698 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
19: ಇದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ತಾವು ಕೇಳ್ತಾ ಇದ್ದೀರಾ ಕಾರ್ಯಕ್ರಮ ಪೇಟೆ ಸಂಚಾರ. ನಾನು ಕೆ ಬಾಲಚಂದ್ರ. ರಕ್ತದಾನವು ಅತ್ಯಂತ ಶ್ರೇಷ್ಠ ಮಾನವೀಯ ಸೇವೆಯಾಗಿದ್ದು, ಆರೋಗ್ಯವಂತ ಪ್ರತಿಯೊಬ್ಬರೂ ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡುವ ಮೂಲಕ ಸಂಕಷ್ಟದಲ್ಲಿರುವವರ ಜೀವ ಉಳಿಸಲು ಕೈಜೋಡಿಸಬೇಕೆಂದು ಶಾಸಕ ಅರಗ ಜ್ಞಾನೇಂದ್ರ ಕರೆ ನೀಡಿದರು. ಹುಂಚ ಪದ್ಮಾಂಬಾ ಶಾಲೆಯ ಆವರಣದಲ್ಲಿ ರೋಟರಿ ಕ್ಲಬ್ ಕೋಣಂದೂರು ವತಿಯಿಂದ ಆಯೋಜಿಸಿದ್ದ ರಕ್ತದಾನ ಶಿಬಿರದಲ್ಲಿ ಮಾತನಾಡಿದ ಅವರು, ಅಪಘಾತ, ಶಸ್ತ್ರಚಿಕಿತ್ಸೆ ಹಾಗೂ ತುರ್ತು ವೈದ್ಯಕೀಯ ಸಂದರ್ಭಗಳಲ್ಲಿ ರಕ್ತದ ಅಗತ್ಯತೆ ಹೆಚ್ಚಿರುತ್ತದೆ. ಇಂತಹ ಸಂದರ್ಭದಲ್ಲಿ ರಕ್ತದಾನಿಗಳ ಕೊಡುಗೆ ಅಮೂಲ್ಯವಾದದ್ದು. ಸಮಾಜದಲ್ಲಿ ರಕ್ತದಾನ ಕುರಿತು ಮತ್ತಷ್ಟು ಜಾಗೃತಿ ಮೂಡಿಸುವ ಅಗತ್ಯವಿದೆ ಎಂದು ತಿಳಿಸಿದರು. ಶಿಬಿರದಲ್ಲಿ ದಾಖಲೆ ಮಟ್ಟದಲ್ಲಿ 55 ಯೂನಿಟ್ ರಕ್ತ ಸಂಗ್ರಹಣೆ ಮಾಡಲಾಯಿತು. ರಕ್ತದಾನ ಮಾಡಿದ ದಾನಿಗಳಿಗೆ ಜ್ಯೂಸ್, ಹಣ್ಣು ಹಾಗೂ ಪುರಸ್ಕಾರ ಪತ್ರ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ರೋಟರಿ ಕ್ಲಬ್ ಕೋಣಂದೂರು ಅಧ್ಯಕ್ಷ ಸಂದೇಶ್ ಕುಮಾರ್, KM ಕಾರ್ಯದರ್ಶಿ ಸುಧೀರ್ ಕುಮಾರ್ ಶೆಟ್ಟಿ, BT ಈಶ್ವರಪ್ಪ, ಅಭಿಷೇಕ್, ಗುರುಪ್ರಸಾದ್ ಸೇರಿದಂತೆ ರೋಟರಿ ಸದಸ್ಯರು ಹಾಗೂ ಕುಂಚದ ಸರ್ವ ಮಿತ್ರರು ಭಾಗವಹಿಸಿದ್ದರು. ಮುಂದಿನ ವಿವರ. ಬಸವ ಪರಿಷತ್ ಕೊಡಮಾಡುವ ಬಸವ ಪುರಸ್ಕಾರ 2026 ಪ್ರಶಸ್ತಿಗೆ ರಾಜ್ಯ ಸರಕಾರಿ ನೌಕರರ ಸಂಘದ ಅಧ್ಯಕ್ಷ CS ಷಡಕ್ಷರಿ ಅವರು ಆಯ್ಕೆಯಾಗಿದ್ದು, ಅವರ ಸಾಧನೆ ಹಾಗೂ ಸೇವೆಯನ್ನು ಗುರುತಿಸಿ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಸಮಾಜಮುಖಿ ಕಾರ್ಯಗಳು, ನೌಕರರ ಹಿತಾಸಕ್ತಿ ರಕ್ಷಣೆ ಹಾಗೂ ಸಂಘಟನಾ ಕ್ಷೇತ್ರದಲ್ಲಿ ಸಕ್ರಿಯರಾಗಿರುವ CS ಷಡಕ್ಷರಿ ಅವರಿಗೆ ಬಸವ ಪುರಸ್ಕಾರ ಲಭಿಸಿರುವುದು ಅವರ ಸೇವೆಗೆ ಸಂದ ಗೌರವವಾಗಿದೆ. ಬಸವ ತತ್ವ, ಸಮಾನತೆ, ಕಾಯಕ ಮತ್ತು ದಾಸೋಹದ ಆದರ್ಶಗಳನ್ನು ಸಾರುವ ಬಸವಣ್ಣನವರ ಹೆಸರಿನಲ್ಲಿ ನೀಡಲಾಗುವ ಈ ಪ್ರಶಸ್ತಿಗೆ ಷಡಕ್ಷರಿಯವರು ಭಾಜನರಾಗಿರುವುದು ವಿಶೇಷವಾಗಿದೆ. 2026 ಸಾಲಿನ ಬಸವ ಪ್ರಶಸ್ತಿಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಗಣ್ಯರನ್ನು ಆಯ್ಕೆ ಮಾಡಲಾಗಿದ್ದು, 2 ಬೆಂಗಳೂರಿನಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು. ಮುಂದಿನ ವಿವರ. ಶಿವಮೊಗ್ಗ ಮಹಾನಗರ ಪಾಲಿಕೆ ವತಿಯಿಂದ ನಡೆಸುವ ನಾಡಹಬ್ಬ ದಸರಾ 2026 ಮಕ್ಕಳ ದಸರಾ ಸಮಿತಿಯು 2 ಗಾಂಧಿ ಜಯಂತಿಯ ಪ್ರಯುಕ್ತ ಬೆಳಿಗ್ಗೆ 8 ಶಿವಮೂರ್ತಿ ಸರ್ಕಲ್ನಿಂದ ಬಿವಿಎಸ್ ಶಾಲೆಯ ಮಾರ್ಗವಾಗಿ, ಕೃಷಿ ಇಲಾಖೆಯ ಕಚೇರಿಯಿಂದ ಓಟಿ ರಸ್ತೆಯ ಮಾರ್ಗವಾಗಿ, ಮೇಳಘಟ್ಟ ಕಡೆಯಿಂದ ಅಶೋಕ ವೃತ್ತದ ಮಾರ್ಗವಾಗಿ, ಹೊಳೆ ಬಸ್ ಸ್ಟಾಪ್ ಬೆಕ್ಕಿನ ಕಲ್ಮಠ ರಸ್ತೆಯ ಮಾರ್ಗವಾಗಿ ಹಾಗೂ ಜೈಲ್ ರಸ್ತೆಯಿಂದ ಗೋಪಿ ವೃತ್ತದ ಮಾರ್ಗವಾಗಿ ಶಿವಪ್ಪ ನಾಯಕ್ ವೃತ್ತದವರೆಗೆ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಮಕ್ಕಳ ದಸರಾ ಸಮಿತಿಯ ಸದಸ್ಯ ಕಾರ್ಯದರ್ಶಿಗಳು ಕೋರಿದ್ದಾರೆ. ಮುಂದಿನ ವಿವರ. ಹೆಸರಾಂತ ಮಹಿಳಾ ಸಾಹಿತಿ ಎಂಕೆ ಇಂದಿರಾ ಅವರು ಹುಟ್ಟಿದ್ದು ತೀರ್ಥಹಳ್ಳಿ ತಾಲೂಕಿನಲ್ಲಿ. ಆದ್ದರಿಂದ ಇವರ ಕುರಿತು ಇಂದಿನ ಹಾಗೂ ಮುಂದಿನ ತಲೆಮಾರಿನವರೆಗೂ ತಿಳಿಯುವಂತೆ ಇವರ ನೆನಪು ಶಾಶ್ವತವಾಗಿ ಉಳಿಯುವ ನಿಟ್ಟಿನಲ್ಲಿ ತೀರ್ಥಹಳ್ಳಿ ಪಟ್ಟಣದ ಯಾವುದಾದರೂ ಪ್ರಮುಖ ಬೀದಿಗೆ ಎಂಕೆ ಇಂದಿರಾ ಅವರ ಹೆಸರನ್ನು ಇಡುವಂತೆ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ತೀರ್ಥಹಳ್ಳಿ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷ ರತ್ನಾಕರ್ ಶೆಟ್ಟಿ ಅವರಿಗೆ ಮನವಿ ಸಲ್ಲಿಸಲಾಯಿತು. ತೀರ್ಥಹಳ್ಳಿಗೆ ಪ್ರಖ್ಯಾತಿ ತಂದುಕೊಟ್ಟಿರುವ ಸಾಹಿತಿಗಳಾದ ಹಮಾ ನಾಯಕ್, ಕೋಣಂದೂರು ಲಿಂಗಪ್ಪ, ಎಸ್ ವಿ ಪರಮೇಶ್ವರ ಭಟ್, ನಾಗಾನಂದ, ಎಂಎನ್ ಜಯಪ್ರಕಾಶ್ ಮುಂತಾದವರ ಹೆಸರುಗಳನ್ನು ವಿವಿಧ ಬೀದಿ ವೃತ್ತಗಳಿಗೆ ಇರಿಸಿ ಅವರ ನೆನಪುಗಳು ಶಾಶ್ವತವಾಗಿ ಉಳಿಯುವ ದಿಶೆಯಲ್ಲಿ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಮುಖ್ಯಾಧಿಕಾರಿ ಹಾಗೂ ಕೌನ್ಸಿಲರ್ಗಳು ಕ್ರಮ ಕೈಗೊಳ್ಳಬೇಕೆಂದು ಮನವಿ ಪತ್ರದಲ್ಲಿ ತಿಳಿಸಲಾಯಿತು. ಮುಂದಿನ ವಿವರ. ಭದ್ರಾವತಿಯ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮತ್ತು ಗ್ರಾಮಾಭಿವೃದ್ಧಿ ಯೋಜನೆಯ ಸಮಾಜ ಸೇವೆ, ಶೈಕ್ಷಣಿಕ, ಧಾರ್ಮಿಕ, ಅನ್ನದಾಸೋಹ ಸೇರಿದಂತೆ ಇತರ ಕಾರ್ಯಕ್ರಮಗಳಿಗೆ ಹೆಸರುವಾಸಿಯಾಗಿ ಅಪಾರ ಸಾಧನೆ ಮಾಡಿದೆ ಎಂದು ಬಿಇಒ ಕೆಸಿ ಸುರೇಶ್ ತಿಳಿಸಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಹಳೇ ನಗರದ ಶ್ರೀ ಭಗೀರಥ ಸಮುದಾಯ ಭವನದಲ್ಲಿ ಏರ್ಪಡಿಸಿದ್ದ ತಾಲೂಕಾ ಮಟ್ಟದ ಮಹಿಳಾ ವಿಚಾರಗೋಷ್ಠಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಸುಮಾರು 250 ಹೆಚ್ಚು ಸಂಘಗಳಿದ್ದು ಸಮಾಜದಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿರುವುದಲ್ಲದೆ ಮಹಿಳೆಯರಲ್ಲಿ ಆತ್ಮವಿಶ್ವಾಸ, ಆತ್ಮಸ್ಥೈರ್ಯ, ಮನೋಭಾವಗಳನ್ನು ಹೆಚ್ಚಿಸುವ ಕಾರ್ಯಗಳನ್ನು ಮಾಡುವ ಮೂಲಕ ಅವರ ಸಬಲೀಕರಣ ಕಾರ್ಯದಲ್ಲಿ ನಿರಂತರವಾಗಿ ತೊಡಗಿರುವುದು ಹೆಮ್ಮೆಯ ಸಂಗತಿ. ಅದರಲ್ಲೂ ಗ್ರಾಮೀಣ ಭಾಗದ ಜನರಿಗೆ ಹೆಚ್ಚು ಅನುಕೂಲವಾಗಿರುವುದು ಗಮನಿಸಬೇಕಾದ ಸಂಗತಿ ಎಂದು ತಿಳಿಸಿದರು. ಇಂತಹ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಕಾರ್ಯಕ್ರಮ ಪೇಟೆ ಸಂಚಾರ. ನಾನು ಕೆ ಬಾಲಚಂದ್ರ. ಭದ್ರಾವತಿ ನಗರದ ಪೂರ್ಣ ಪ್ರಜ್ಞ ವಿದ್ಯಾಸಂಸ್ಥೆಯಲ್ಲಿ ಜರುಗಿದ ತಾಲೂಕಾ ಮಟ್ಟದ ಚೆಸ್ ಪಂದ್ಯಾವಳಿಯ 14 ವರ್ಷ ವಯೋಮಿತಿಯೊಳಗಿನ ವಿಭಾಗದಲ್ಲಿ ಪೇಪರ್ ಟೌನ್ ಆಂಗ್ಲ ಶಾಲೆಯ ಇಬ್ಬರು ವಿದ್ಯಾರ್ಥಿಗಳು ಭಾಗವಹಿಸಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಮಾಸ್ಟರ್ ತ್ರಿಶಾಂತ್ ಮತ್ತು ಮಾಸ್ಟರ್ ಉತ್ತೇಶ್ ಅವರು ಪಂದ್ಯಾವಳಿಯಲ್ಲಿ ಉತ್ತಮವಾಗಿ ಆಡುವ ಮೂಲಕ ಹೊಸನಗರದಲ್ಲಿ ನಡೆಯಲಿರುವ ಜಿಲ್ಲಾ ಮಟ್ಟದ ಚೆಸ್ ಪಂದ್ಯಾವಳಿಗೆ ಆಯ್ಕೆಯಾಗಿದ್ದಾರೆ. ಈ ಇಬ್ಬರು ವಿದ್ಯಾರ್ಥಿಗಳು ಭದ್ರಾ ಚೆಸ್ ಅಕಾಡೆಮಿಯಲ್ಲಿ ತರಬೇತಿ ಪಡೆದಿದ್ದು ಮುಂದಿನ ದಿನಗಳಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗುವ ಭರವಸೆಯನ್ನ ಮೂಡಿಸಿದ್ದಾರೆ. ಈ ಇಬ್ಬರು ವಿದ್ಯಾರ್ಥಿಗಳಿಗೆ ಶಾಲೆಯ ಪ್ರಾಂಶುಪಾಲ ನಾಗರಾಜ್ ಮತ್ತು ಶಿಕ್ಷಕ ವೃಂದದವರು, ಸಿಬ್ಬಂದಿ ವರ್ಗದವರು ಹಾಗೂ ಭದ್ರಾ ಚೆಸ್ ಅಕಾಡೆಮಿಯ ಆರ್ ಉಮೇಶ್ ಅಭಿನಂದಿಸಿದ್ದಾರೆ. ಮುಂದಿನ ವಿವರ. ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆಯಲ್ಲಿನ ಉಳಿಕೆ ಮೂಲ ವೃಂದದ ಭೂಮಾಪಕರ ಹುದ್ದೆಗಳ ನೇರ ನೇಮಕಾತಿಯ ಸಂಬಂಧ ಅಕ್ಟೋಬರ್ 2ರಂದು ಬೆಳಿಗ್ಗೆ 10:30 ಮಧ್ಯಾಹ್ನ 12:30 ಹಾಗೂ ಮಧ್ಯಾಹ್ನ 2:30 ಸಾಯಂಕಾಲ 4:30 ಶಿವಮೊಗ್ಗ ನಗರದ 10 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆಗಳು ನಡೆಯಲಿದ್ದು ಯಾವುದೇ ಅಹಿತಕರ ಘಟನೆಗಳು ಜರುಗದಂತೆ ಪಾರದರ್ಶಕವಾಗಿ ಹಾಗೂ ಶಾಂತಿ ಸುವ್ಯವಸ್ಥತೆಯಿಂದ ಪರೀಕ್ಷೆಗಳು ನಡೆಯಲು ಪರೀಕ್ಷಾ ಕೇಂದ್ರಗಳ ಸುತ್ತಮುತ್ತಲಿನ ಪ್ರತಿಬಂಧಕಾಜ್ಞೆ ಜಾರಿಗೊಳಿಸಿ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಆದೇಶಿಸಿದ್ದಾರೆ. ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023 ಕಲಂ 163 ಅಡಿಯಲ್ಲಿ ಪರೀಕ್ಷಾ ಕೇಂದ್ರಗಳ ಸುತ್ತಮುತ್ತಲಿನ 200 ಮೀಟರ್ ವ್ಯಾಪ್ತಿಯಲ್ಲಿ ಪರೀಕ್ಷಾ ದಿನದಂದು ಬೆಳಿಗ್ಗೆ 9:30 ಸಾಯಂಕಾಲ 5:30 ನಿಷೇಧಾಜ್ಞೆಯನ್ನ ಜಾರಿಗೊಳಿಸಲಾಗಿದೆ. ಪರೀಕ್ಷಾ ಕೇಂದ್ರದ ಸುತ್ತಳತೆಯಲ್ಲಿ 5 ಅಥವಾ 5ಕ್ಕಿಂತ ಹೆಚ್ಚು ಜನರು ಗುಂಪುಗೂಡುವುದನ್ನ ನಿಷೇಧಿಸಲಾಗಿದೆ. ಪರೀಕ್ಷಾ ಕೇಂದ್ರದ ಸುತ್ತಮುತ್ತಲಿನ ಟೈಪಿಂಗ್, ಜೆರಾಕ್ಸ್ ಹಾಗೂ ಫ್ಯಾಕ್ಸ್ ಅಂಗಡಿಗಳನ್ನ ಪರೀಕ್ಷಾ ದಿನದಂದು ಬೆಳಗಿನ 9:30 ಸಾಯಂಕಾಲ 5:30 ಮುಚ್ಚಲು ಆದೇಶಿಸಲಾಗಿದೆ. ಮುಂದಿನ ವಿವರ. ಮುಜರಾಯಿ ದೇವಾಲಯಗಳ ವ್ಯವಸ್ಥಾಪನಾ ಸಮಿತಿ ರಚನೆಗೆ ಅರ್ಜಿ ಆಹ್ವಾನ. ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮದಾಯ ದತ್ತಿಗಳ ಕಾಯ್ದೆಯ ಅಧಿನಿಯಮ 1997 ಕಲಂ 25 ಅನ್ವಯ ಜಿಲ್ಲೆಯ ಬಿ ಮತ್ತು ಸಿ ಪ್ರವರ್ಗ ಮುಜರಾಯಿ ದೇವಾಲಯಗಳ ವ್ಯವಸ್ಥಾಪನಾ ಸಮಿತಿಯನ್ನ ಮುಂದಿನ 3 ವರ್ಷಗಳ ಅವಧಿಗೆ ರಚಿಸಲು ಆಸಕ್ತ ಭಕ್ತಾದಿಗಳು ಸಾರ್ವಜನಿಕರಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸಲು 28 ಅಕ್ಟೋಬರ್ ಕೊನೆಯ ದಿನವಾಗಿದ್ದು ಎಲ್ಲಾ ತಾಲೂಕಾ ತಹಶೀಲ್ದಾರ್ ಕಚೇರಿಗಳಲ್ಲಿ ಅರ್ಜಿ ಲಭ್ಯವಿದ್ದು ಭರ್ತಿ ಮಾಡಿದ ಅರ್ಜಿಗಳನ್ನ ನೇರವಾಗಿ ತಾಲೂಕಾ ಕಚೇರಿಗೆ ಸಲ್ಲಿಸಬಹುದು. ಅರ್ಜಿದಾರರಿಗೆ ಕನಿಷ್ಠ 25 ವರ್ಷ ವಯಸ್ಸಾಗಿರಬೇಕು. ಯಾವುದೇ ಒಂದು ಅಧಿಸೂಚಿತ ಸಂಸ್ಥೆಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಗೆ ಮಾತ್ರ ಸದಸ್ಯತ್ವವನ್ನು ಕೋರಿ ಅರ್ಜಿಯನ್ನ ನಿಗದಿತ ನಮೂನೆ 1B(22) ನಿಯಮದಲ್ಲಿ ಭರ್ತಿ ಮಾಡಬೇಕು. ನಿಗದಿಪಡಿಸಿದ ದಿನಾಂಕದ ನಂತರ ಸ್ವೀಕೃತವಾಗುವ ಅರ್ಜಿಗಳನ್ನ ಪರಿಗಣಿಸಲಾಗುವುದಿಲ್ಲ ಎಂದು ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ಕರ್ನಾಟಕ ಸರ್ಕಾರದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಮರಾಠ ಸಮುದಾಯಗಳ ಅಭಿವೃದ್ಧಿ ನಿಗಮ ಹಾಗೂ ಶಿವಮೊಗ್ಗ ಜಿಲ್ಲಾ ಕ್ಷತ್ರಿಯ ಮರಾಠ ಸೇವಾ ಸಂಘದ ಸಹಯೋಗದಲ್ಲಿ ಶಿವಮೊಗ್ಗ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಮಾರಶೆಟ್ಟಿಹಳ್ಳಿ ಮರಾಠ ಸಮುದಾಯದ ಭವನದಲ್ಲಿ ಉಚಿತ ಹೊಲಿಗೆ ಯಂತ್ರ ವಿತರಣಾ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದ ಶಾಸಕರಾದ ಶಾರದಾ ಪೂರ್ಯಾ ನಾಯಕ್ ಅವರು ಭಾಗವಹಿಸಿ ಫಲಾನುಭವಿಗಳಿಗೆ ಉಚಿತ ಹೊಲಿಗೆ ಯಂತ್ರಗಳನ್ನು ವಿತರಿಸಿದರು. ಮಹಿಳೆಯರು ಸ್ವಾವಲಂಬಿಗಳಾಗಿ ಸ್ವಂತ ಉದ್ಯೋಗ ಕೈಗೊಂಡು ಆರ್ಥಿಕವಾಗಿ ಸಬಲರಾಗಲು ಇಂತಹ ಸರ್ಕಾರಿ ಯೋಜನೆಗಳು ಸಹಕಾರಿಯಾಗಲಿವೆ. ಅರ್ಹ ಫಲಾನುಭವಿಗಳಿಗೆ ಸರ್ಕಾರದ ವಿವಿಧ ಸೌಲಭ್ಯಗಳು ತಲುಪುವಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಈ ಸಂದರ್ಭದಲ್ಲಿ ತಿಳಿಸಲಾಯಿತು. ಕಾರ್ಯಕ್ರಮದಲ್ಲಿ ಮರಾಠ ಸಮುದಾಯದ ಮುಖಂಡರು, ಅಧಿಕಾರಿಗಳು, ಜನಪ್ರತಿನಿಧಿಗಳು, ಫಲಾನುಭವಿಗಳು ಉಪಸ್ಥಿತರಿದ್ದರು. ಮುಂದಿನ ವಿವರ. ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಮತ್ತು ಗೋಪಾಳದ ರಾಮಕೃಷ್ಣ ವಿದ್ಯಾನಿಕೇತನ ಸಂಯುಕ್ತಾಶ್ರಯದಲ್ಲಿ 3 ಅಕ್ಟೋಬರ್ ಗೋಪಾಳದ ಕ್ರೀಡಾ ಸಂಕೀರ್ಣದಲ್ಲಿರುವ ಈಜುಗೊಳ್ಳದಲ್ಲಿ ಜಿಲ್ಲಾ ಮಟ್ಟದ ಈಜು ಸ್ಪರ್ಧೆ ನಡೆಯಲಿದೆ.
14 ವರ್ಷದ ಒಳಗಿನ ಹಾಗೂ 17 ವರ್ಷದ ಒಳಗಿನ ವಯೋಮಿತಿಯ ಎರಡು ವಿಭಾಗದ ಜಿಲ್ಲಾ ಮಟ್ಟದ ಈಜು ಸ್ಪರ್ಧೆ ನಡೆಯಲಿದೆ. ಜಿಲ್ಲೆಯ ಎಲ್ಲ ತಾಲೂಕಿನ ಈಜು ಸ್ಪರ್ಧಾಳುಗಳು ಈಜು ಸಮವಸ್ತ್ರದೊಂದಿಗೆ ಟಿಪಿಒ ಅವರ ಸಹಿಯ ಸಾಮರ್ಥ್ಯ ಪ್ರಮಾಣ ಪತ್ರದೊಂದಿಗೆ ಅಕ್ಟೋಬರ್ 3 ಒಳಗೆ 9:30 ಸರಿಯಾಗಿ ಈಜುಗೊಳ್ಳದ ಅಧಿಕಾರಿಗಳ ಬಳಿ ಹೆಸರು ನೋಂದಣಿ ಮಾಡಿಕೊಳ್ಳಲು ಸೂಚಿಸಲಾಗಿದೆ. ಇಂತಹ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಾರ್ಯಕ್ರಮ ಪೇಟೆ ಸಂಚಾರ. ನಾನು ಕೆ ಬಾಲಚಂದ್ರ. ಅಖಿಲ ಭಾರತ ಒಕ್ಕಲಿಗರ ಮಹಾಸಭಾ, ಒಕ್ಕಲಿಗರ ಪರಿಷತ್ತು ಹಾಗೂ ಕೃಷ್ಣಪ್ಪ ರಂಗಮ್ಮ ಸಮಾಜ ಸೇವಾ ಪ್ರತಿಷ್ಠಾನ ಬೆಂಗಳೂರು ಇವರ ವತಿಯಿಂದ ಆಯೋಜಿಸಿದ್ದ ಸಮಾರಂಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಒಕ್ಕಲಿಗ ಸಮಾಜದ ಸಾಧಕರನ್ನ ಹಾಗೂ ಹೆಚ್ಚಿನ ಅಂಕಗಳನ್ನ ಗಳಿಸಿದ ವಿದ್ಯಾರ್ಥಿಗಳನ್ನ ಸನ್ಮಾನಿಸಲಾಯಿತು. ಸಮಾರಂಭದಲ್ಲಿ ಕೃಷಿಕ ಸಮಾಜ ನವದೆಹಲಿಯ ಮಹಿಳಾ ರಾಜ್ಯಾಧ್ಯಕ್ಷೆ ಗಾಯತ್ರಿ ಯಲ್ಲಪ್ಪಗೌಡ ಅವರನ್ನ ವಿವಿಧ ಕ್ಷೇತ್ರಗಳಲ್ಲಿ ಸಲ್ಲಿಸಿದ ಸೇವೆ ಹಾಗೂ ಸಾಧನೆಯನ್ನ ಗುರುತಿಸಿ ಕೃಷ್ಣಪ್ಪ ರಂಗಮ್ಮ ಶಿಕ್ಷಣ ದತ್ತಿ ಪ್ರಶಸ್ತಿ 2026 ನೀಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಪೂಜ್ಯ ಸ್ವಾಮೀಜಿಗಳು, ಗಣ್ಯರು ಹಾಗೂ ಒಕ್ಕಲಿಗ ಸಮಾಜದ ವಿವಿಧ ಕ್ಷೇತ್ರಗಳ ಸಾಧಕರು ಉಪಸ್ಥಿತರಿದ್ದರು. ಮುಂದಿನ ವಿವರ: ಪಶುವೈದ್ಯಕೀಯ ಚಿಕಿತ್ಸಾ ಕ್ಷೇತ್ರದಲ್ಲಿ ಆಯುರ್ವೇದ ಹಾಗೂ ಗಿಡಮೂಲಿಕೆಗಳ ಬಳಕೆಯನ್ನ ಅಳವಡಿಸಿಕೊಳ್ಳುವ ಕುರಿತು ರಾಜ್ಯದ 25 ಜಿಲ್ಲೆಗಳಿಂದ ಆಗಮಿಸಿದ 73 ಪಶು ವೈದ್ಯಾಧಿಕಾರಿಗಳಿಗೆ ಮಾಹಿತಿ ಹಾಗೂ ತರಬೇತಿ ಕಾರ್ಯಾಗಾರವನ್ನು ಕೋಣಂದೂರು ರೋಟರಿ ಕ್ಲಬ್ ವತಿಯಿಂದ ಆಯೋಜಿಸಲಾಗಿತ್ತು. ಪಶು ವೈದ್ಯರಾದ ಡಾಕ್ಟರ್ ಫಣಿರಾಜ್ ಅವರ ಮಾರ್ಗದರ್ಶನದಲ್ಲಿ ಸಿದ್ಧಿವಿನಾಯಕ ಯುವಕ ಸಂಘ, ಹುಂಚಮಠ ಹಾಗೂ ಲಯನ್ಸ್ ಕ್ಲಬ್ ತೀರ್ಥಹಳ್ಳಿ ಇವರ ಸಹಯೋಗದೊಂದಿಗೆ ಸಮೀಪದ ನೆಸ್ಟ್ ಹೋಮ್ ಸ್ಟೇನಲ್ಲಿ 3 ದಿನಗಳ ಕಾರ್ಯಕ್ರಮ ನಡೆಯಿತು. ಕಾರ್ಯಾಗಾರದಲ್ಲಿ ವಿವಿಧ ಗಿಡಮೂಲಿಕೆಗಳ ಮಹತ್ವ, ಅವುಗಳ ಔಷಧೀಯ ಗುಣಗಳು ಹಾಗೂ ಪಶು ಚಿಕಿತ್ಸೆಯಲ್ಲಿ ಅವುಗಳನ್ನು ಅಳವಡಿಸಿಕೊಳ್ಳುವ ವಿಧಾನಗಳ ಕುರಿತು ತಜ್ಞರಿಂದ ಮಾಹಿತಿ ನೀಡಲಾಯಿತು. ಪ್ರಸ್ತುತ ಬಳಕೆಯಲ್ಲಿರುವ ಚಿಕಿತ್ಸಾ ಪದ್ಧತಿಗಳಿಂದ ಮಾನವ ಆರೋಗ್ಯ, ಪರಿಸರ ಹಾಗೂ ಗೊಬ್ಬರದ ಮೂಲಕ ಕೃಷಿ ಬೆಳೆಗಳ ಮೇಲೆ ಉಂಟಾಗಬಹುದಾದ ಪರಿಣಾಮಗಳ ಕುರಿತು ವಿಜ್ಞಾನಿಗಳೊಂದಿಗೆ ಸುದೀರ್ಘ ಚರ್ಚೆ ನಡೆಸಲಾಯಿತು. ಪಶು ಚಿಕಿತ್ಸೆಯಲ್ಲಿ ಸಾಂಪ್ರದಾಯಿಕ ಜ್ಞಾನ ಹಾಗೂ ಆಯುರ್ವೇದ ಪದ್ಧತಿಗಳನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿ ಬಳಸುವ ಅಗತ್ಯದ ಕುರಿತು ಕಾರ್ಯಕ್ರಮದಲ್ಲಿ ಅಭಿಪ್ರಾಯ ವ್ಯಕ್ತವಾಯಿತು. ಮುಂದಿನ ದಿನಗಳಲ್ಲಿ ಈ ಚಿಕಿತ್ಸಾ ಪದ್ಧತಿಗೆ ಪಶುವೇದ ಎಂಬ ಹೆಸರನ್ನು ನೀಡಿ ವೈಜ್ಞಾನಿಕವಾಗಿ ಅಭಿವೃದ್ಧಿಪಡಿಸಿ ಪಶು ವೈದ್ಯಕೀಯ ಚಿಕಿತ್ಸೆಯಲ್ಲಿ ಅಳವಡಿಸಿಕೊಳ್ಳುವ ಚಿಂತನೆ ಕೂಡ ವ್ಯಕ್ತವಾಯಿತು. ಮುಂದಿನ ವಿವರ: ಸಾಗರದ ಫನ್ನೇಸರದ ಚರಕ ಶ್ರಮಜೀವಿ ಆಶ್ರಮದಲ್ಲಿ ಕೊಡುಕೊಳ್ಳುವವರ ಸಮಾವೇಶ ಮತ್ತು ಗಾಂಧಿ ಸಂತೆ 2026 ಕಾರ್ಯಕ್ರಮದಲ್ಲಿ ಸಂಸದ ಬಿವೈ ರಾಘವೇಂದ್ರ ಪಾಲ್ಗೊಂಡು ಗಾಂಧಿ ಸಂತೆಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಆಶ್ರಮವು ಸ್ವದೇಶಿ ಪ್ರವಾಸ, ಸ್ವಜನಶೀಲತೆ ಮತ್ತು ದೇಶೀಯ ಆಹಾರ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಗ್ರಾಮೀಣ ಭಾಗದ ಶ್ರಮಿಕರಿಗೆ, ಮಹಿಳೆಯರಿಗೆ ಹಾಗೂ ನೇಕಾರರಿಗೆ ಸ್ವದೇಶಿ ತತ್ವದಡಿಯಲ್ಲಿ ಸೂಕ್ತ ವೇದಿಕೆ ಕಲ್ಪಿಸುತ್ತಿರುವ ಚರಕ ಸಂಸ್ಥೆಯ ಶ್ರಮ ಶ್ಲಾಘನೀಯ ಎಂದು ಹೇಳಿದರು. ಚರಕ ಮಹಿಳಾ ವಿವಿಧೋದ್ದೇಶ ಕೈಗಾರಿಕಾ ಸಹಕಾರ ಸಂಘ, ಭೀಮನಕೋಣೆ ಕವಿ ಕಾವ್ಯ ಟ್ರಸ್ಟ್, ದೇಸಿ ಟ್ರಸ್ಟ್, ಜೀವನ್ಮುಖಿ ಹಾಗೂ ಪ್ರವಾಸೋದ್ಯಮ ಇಲಾಖೆಯ ಸಹಯೋಗದಲ್ಲಿ ಆಯೋಜಿಸಲಾದ ಈ ಕಾರ್ಯಕ್ರಮದಲ್ಲಿ ವಸ್ತು ಸಂಗ್ರಹಾಲಯದ ಕಟ್ಟಡದ ಶಂಕುಸ್ಥಾಪನೆ ಮತ್ತು ಕೊಡುಕೊಳ್ಳುವವರ ಸಮಾವೇಶದ ಉದ್ಘಾಟನಾ ಸಮಾರಂಭ ನಡೆಯಿತು. ಈ ಸಂದರ್ಭದಲ್ಲಿ ಚರಕ ಆಶ್ರಮದ ಪ್ರಸನ್ನ ಸೇರಿದಂತೆ ಸಿಬ್ಬಂದಿ ವರ್ಗದವರು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು. ಇಲ್ಲಿಗೆ ಪೇಟೆ ಸಂಚಾರ ಕಾರ್ಯಕ್ರಮ ಮುಕ್ತಾಯವಾಯಿತು. ತಾವು ಕೇಳ್ತಾ ಇದ್ದೀರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
2: ಹೂನೆ ರೆಡಿ ಆಗ್ತಾ ಇದೆ.
1: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳ ಆಗಿದ್ದ.

0: ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ. ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿ ಒಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
1: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
2: ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನು ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಈವ್ನಿಂಗ್ ಸ್ನೇಹಿತರೆ. ಎಲ್ಲರದು ಕಾಫಿ ಆಯ್ತು ಅಂತ ಅನ್ಕೊಳ್ತೀನಿ. ಹಾಗೆ ಸ್ನೇಹಿತರೆ, ಒಂದು ಹನಿ ನೀರು ಬಾಯರ್ಕೆ ತಣಿಸಬಹುದು, ಆದ್ರೆ ನಿಮ್ಮ ದೇಹದ ಒಂದೇ ಒಂದು ಹನಿ ರಕ್ತ ಮತ್ತೊಬ್ಬರ ಉಸಿರನ್ನೇ ಮರಳಿ ತರುತ್ತೆ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದ ಎಲ್ಲ ಪ್ರೀತಿಯ ಶ್ರೋತೃಗಳಿಗೆ ನಿಮ್ಮ ನೆಚ್ಚಿನ ಆರ್ಜೆ ಸ್ಮೈಲಿಂಗ್ ಶ್ವೇತಾ ಮಾಡುವ ನಮಸ್ಕಾರಗಳು. ನಿಮಗೆ ಗೊತ್ತಾ ಸ್ನೇಹಿತರೆ, ನಮ್ಮ ದೇಹದಲ್ಲಿ ದಿನವೂ ನಿರಂತರವಾಗಿ ಹರಿಯುವ ರಕ್ತಕ್ಕೆ ಎಷ್ಟು ಬೆಲೆ ಕಟ್ಟಿದ್ರೂ ಸಾಲದು. ಆದ್ರೆ ಅದನ್ನ ಯಾವುದೇ ಫ್ಯಾಕ್ಟರಿಯಲ್ಲಿ ತಯಾರಿಸುವುದಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ ಅಲ್ವಾ? ಹಾಗಾದ್ರೆ ಆಸ್ಪತ್ರೆಯ ತುರ್ತು ನಿಗಾ ಘಟಕದಲ್ಲಿ ಸಾವು ಬದುಕಿನ ನಡುವೆ ಹೋರಾಡ್ತಿರುವ ಒಬ್ಬರಿಗೆ ಆ ಜೀವದಾನ ಸಿಗೋದು ಎಲ್ಲಿಂದ? ಎಸ್, ಇದೇ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹೋದ್ರೆ ಇವತ್ತು ರಾಷ್ಟ್ರೀಯ ಸ್ವಯಂ ಪ್ರೇರಿತ ರಕ್ತದಾನ ದಿನ. ಈ ದಿನದ ಅಂಗವಾಗಿ ನಮ್ಮ ನಿಮ್ಮೆಲ್ಲರ ನಡುವೆ ಇರುವ ಆ ಭಯ, ಗೊಂದಲ ಮತ್ತು ಮೂಢನಂಬಿಕೆಗಳಿಗೆ ತೆರೆ ಎಳೆಯುವುದಕ್ಕೆ ಹೊರಟಿದ್ದೇನೆ. ಬನ್ನಿ, ಇವತ್ತಿನ ಈ ಅರ್ಥಪೂರ್ಣ ನಡಿಗೆಯನ್ನ ರಕ್ತದಾನ ಜಾಗೃತಿಯತ್ತ ಕೊಂಡೊಯ್ಯೋಣ. ರಕ್ತದಾನ ಅಂತ ಹೇಳಿದ ಕೂಡಲೇ ನನಗೆ ಸುಸ್ತಾಗುತ್ತೇನೋ, ದೇಹದಲ್ಲಿ ರಕ್ತ ಕಡಿಮೆ ಆಗುತ್ತೇನೋ ಅನ್ನೋ ಸಾವಿರಾರು ಅನುಮಾನಗಳು ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಮೂಡುವುದು ಸಹಜ. ಈ ಎಲ್ಲಾ ಪ್ರಶ್ನೆಗಳಿಗೆ ಸ್ಪಷ್ಟ ಹಾಗೂ ಆಶಾ ಭಾವನೆಯ ಉತ್ತರ ನೀಡುವುದಕ್ಕೆ ನಮ್ ಜೊತೆ ಇವತ್ತು ಸಂಪರ್ಕದಲ್ಲಿದ್ದಾರೆ ನಮ್ಮ ಶಿವಮೊಗ್ಗದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸ್ವಯಂ ಪ್ರೇರಿತ ರಕ್ತದಾನ ಕೇಂದ್ರದ ಟೆಕ್ನಿಕಲ್ ಸೂಪರ್ವೈಸರ್ ಆದಂತಹ ಶ್ರೀ ದರ್ಶನ್ ಅವರು. ಸೊ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ.
3: ಮೊದಲನೇದಾಗಿ ನಿಮ್ಮ ಈ ರಕ್ತ ಕೇಂದ್ರದ ಮುಖ್ಯ ಉದ್ದೇಶ ಹಾಗೂ ಕಾರ್ಯವೈಖರಿ ಬಗ್ಗೆ ನಮ್ಮ ಕೇಳುಗರಿಗೆ ಏನ್ ತಿಳಿಸ್ತೀರಾ ಸರ್?
4: ಮೇಡಮ್, ನಮ್ಮ ಬ್ಲಡ್ ಬ್ಯಾಂಕಿನ ಮೊದಲ ಇದು ಏನಂದ್ರೆ, ನಾವು ಜನಗಳಿಗೆ ಶಿವಮೊಗ್ಗದಲ್ಲಿ ತುಂಬಾ ಬ್ಲಡ್ ಕೊರತೆ ಇತ್ತು ಮೇಡಮ್. ಏನಾಗಿದೆ ಅಂದ್ರೆ, ನಮ್ಮ ಶಿವಮೊಗ್ಗದಲ್ಲಿ ಒಂದು 40-50 ಪೇಷಂಟ್ ತಲಸೀಮಿ ಅಂತ ಪೇಷಂಟ್ ಇದೆ. ಅವ್ರಿಗೆ ಏನಂದ್ರೆ, ತಲಸೀಮಿ ಅಂದ್ರೆ ಬ್ಲಡ್ ಉತ್ಪತ್ತಿನೇ ಆಗಲ್ಲ ಬೋನ್ ಮೇರದಲ್ಲಿ. ಸೊ ಆ ತರದೊಂದು ತುಂಬಾ ಪೇಷಂಟ್ ಎಲ್ಲ ಇದೆ. ಅವರೆಲ್ಲರಿಗೂ ನಾವು ಬ್ಲಡ್ ಒಂದು ಅನುಕೂಲ ಆಗ್ಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಮಾಡಿದೀವಿ. ಅದೇ ರೀತಿ ಆಮೇಲೆ ಇನ್ನೊಂದೇನಂದ್ರೆ, ತುಂಬಾ ಹಾಸ್ಪಿಟಲ್ಸ್ ಇದೆ ಮೇಡಮ್ ಶಿವಮೊಗ್ಗದಲ್ಲಿ. ಅದೆಷ್ಟೋ ಜನಕ್ಕೆ ಬ್ಲಡ್ ಕೊರತೆ ಆಗ್ತಾ ಇದೆ. ಸೊ ಆ ಒಂದು ಉದ್ದೇಶದಿಂದ ನಾವೊಂದು ಇದು ಅಂಬೇಡ್ಕರ್ ಬ್ಲಡ್ ಬ್ಯಾಂಕ್ ಒಂದು ನಮ್ಮ ಸಂಘಟನೆ ಇದರಿಂದ ಆಗಿದೆ, ಸ್ನೇಹ ಸೇವಾ ಸಂಸ್ಥೆ ಕಡೆಯಿಂದ ಒಂದು ಶಿವಮೊಗ್ಗದಲ್ಲಿ ಉದ್ಭವ ಆಗಿದೆ
3: ಮೇಡಮ್. ಈಗ ತುರ್ತು ಸಂದರ್ಭದಲ್ಲಿ ರಕ್ತ ಕೊಡೋದಕ್ಕೂ ಮತ್ತು ಸ್ವಯಂ ಪ್ರೇರಿತ ರಕ್ತಕ್ಕೂ ಏನು ವ್ಯತ್ಯಾಸ ಇದೆ? ಅಂದ್ರೆ ಸ್ವಯಂ ಪ್ರೇರಿತ ರಕ್ತದಾನ ಯಾಕೆ ಅಷ್ಟೊಂದು ಶ್ರೇಷ್ಠ ಅಂತ ಹೇಳ್ಬೋದಾ?
4: ತುರ್ತು ಅಂದ್ರೆ ಏನಾಗುತ್ತೆ ಅಂದ್ರೆ ಮೇಡಮ್, ನಾವೀಗ ಒಂದು ಬ್ಲಡ್ ಅನ್ನ ಡ್ರಾ ಮಾಡಿ ತಗೊಂಡ್ಬಿಟ್ಟು ಅಂದ್ರೆ ನಾವು HIV, HCG, HCV, VDRL, MP ಈ 5 ತರದ ಕಾಯಿಲೆಗಳನ್ನ ನಾವು ಚೆಕ್ ಮಾಡ್ಬೇಕಾಗುತ್ತೆ. ಇದೆಲ್ಲ ಚೆಕ್ ಮಾಡೋಕೆ ನಮಗೆ ಮಿನಿಮಮ್ 2-3 ಅವರ್ಸ್ ಬೇಕಾಗುತ್ತೆ. ಅದೇ ರೀತಿ ಪೇಷಂಟ್ ಗೆ ಏನಾಗುತ್ತೆ ಅಂದ್ರೆ, ಸಮಟೈಮ್ಸ್ ಪೇಷಂಟ್ ಗೆ ಅನಿಮಿಯಾ ಎಲ್ಲ ಕೇಸಸ್ ಇದ್ರೆ PRBC ಅಂತ ಕರಿತೀವಿ ನಾವು ಬ್ಲಡ್ ಅಲ್ಲಿ. PRBC ನಾವು ರೆಡಿ ಮಾಡೋಕೆ ಕಾಂಪೊನೆಂಟ್ ಸಪರೇಷನ್ ಅಂತ ಮಾಡ್ಬೇಕಾಗುತ್ತೆ. ಸೊ ಅದು ನಮಗೆ ಮಿನಿಮಮ್ 2-3 ಅವರ್ಸ್ ಬೇಕಾಗುತ್ತೆ. ಹಾಗಾಗಿ ತುರ್ತು ಅವಶ್ಯಕತೆಗಿಂತ ನಮಗೆ ಸ್ವಯಂ ಪ್ರೇರಿತವಾಗಿ ನಾವು ತಗೊಂಡ್ ಬಂದು ನಾವೆಲ್ಲ ರೆಡಿ ಮಾಡಿಕೊಂಡು ಪೇಷಂಟ್ ಗೆ ಅನುಕೂಲ ಕೊಡೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ ಮ್ಯಾಮ್. ಆ ಒಂದು ಉದ್ದೇಶದಿಂದ ಸ್ವಯಂ ಪ್ರೇರಿತವಾಗಿ ನಾವು ಮಾಡ್ತಾ ಇರ್ತೀವಿ.
3: ಒಳ್ಳೆ ಮಾಹಿತಿ ತಿಳಿಸಿದ್ರಿ ಸರ್. ಹಾಗೆ ಈಗ ಯಾರೆಲ್ಲ ರಕ್ತದಾನ ಮಾಡಬಹುದು, ರಕ್ತದಾನ ಮಾಡೋದಕ್ಕೆ ಇರಬೇಕಾದ ಕನಿಷ್ಠ ವಯಸ್ಸು, ತೂಕ ಮತ್ತು ಹಿಮೋಗ್ಲೋಬಿನ್ ಪ್ರಮಾಣ ಎಷ್ಟಿರ್ಬೇಕು ಅಂತ ಹೇಳ್ಬೋದಾ?
4: ಮೇಡಮ್, 18 ವರ್ಷದಿಂದ 65 ವರ್ಷದವರೆಗೂ ಕೊಡ್ಬೋದು. ಆಕ್ಚುಲಿ ಪ್ರೊಡಕ್ಟ್ ಅನ್ನಿರೋದು 60 ವರ್ಷ ತನಕ ಇದೆ. ಆದ್ರೆ ಏನಂದ್ರೆ 65 ವರ್ಷ ತನಕ, ಏನಂದ್ರೆ ಫಸ್ಟ್ ಟೈಮ್ ಕೊಡೋರು 60 ವರ್ಷ ತನಕ ಕೊಡ್ಬೋದು. ಇಲ್ಲ, ನಾವು ರೆಗ್ಯುಲರ್ ಕೊಡ್ತಾ ಇದೀವಿ ಅಂದ್ರೆ 65 ವರ್ಷದವರೆಗೂ ಕೊಡ್ಬೋದು ಮೇಡಮ್.
3: ಆಮೇಲೆ
4: ಅವ್ರದ್ದು ಹಿಮೋಗ್ಲೋಬಿನ್ 12.5 ಇಂದ 17 ವರ್ಗೂ ಇದ್ರೆ ಕೊಡ್ಬೋದು ಮೇಡಮ್.
3: ಈಗ ಯಾವ ರೀತಿಯ ಆರೋಗ್ಯ ಸಮಸ್ಯೆಗಳು ಇದ್ದವರು ಅಥವಾ ಯಾವ ಸಂದರ್ಭದಲ್ಲಿ, ಉದಾಹರಣೆಗೆ ಈಗ ಮಾತ್ರೆ ತಗೊಳ್ತಾ ಇರೋರು, ಇತ್ತೀಚೆಗೆ ಟ್ಯಾಟೂ ಹಾಕ್ಸ್ಕೊಂಡಿರೋರು, ಅವರೆಲ್ಲ ರಕ್ತದಾನ ಮಾಡಬಹುದಾ ಹೇಗೆ ಅಂತ?
4: ಇಲ್ಲ ಮೇಡಮ್, ಟ್ಯಾಟೂ ಹಾಕ್ಸಿದ್ರೆ 1 ಇಯರ್ ವರೆಗೂ ಬ್ಲಡ್ ಡೊನೇಷನ್ ಮಾಡಂಗಿಲ್ಲ. ಏನಕ್ಕೆ ಅಂದ್ರೆ ಮೇಡಮ್, ಟ್ಯಾಟೂ ಹಾಕ್ಸಿದ್ರಿಂದ ಬೇರೆ ಏನು ಪ್ರಾಬ್ಲಮ್ಸ್ ಏನಿಲ್ಲ. ಏನಾಗುತ್ತೆ ಅಂದ್ರೆ, ಈಗ ಕೆಲವೊಂದ್ ಕಡೆ ನೀಡಲ್ಸ್ ಎಲ್ಲ ಚೇಂಜ್ ಮಾಡಿರಲ್ಲ, ಸೊ ಆತರ ಏನಾದ್ರು ಅವ್ರಿಗೆ ಇಂಜೆಕ್ಟ್ ಆಗಿದೆ ಅಂತ ಟೈಮ್ ಅಲ್ಲಿ ನಾವ್ ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ, HIV, HCV ಇರಲ್ಲ, ಪ್ರತಿಯೊಂದನ್ನ ಚೆಕ್ ಮಾಡ್ತೀವಲ್ಲ, ಅದು ಅವರಿಗೆ ಲಿವಿಂಗ್ ಪೀರಿಯಡ್ ಅಂತ ಇರುತ್ತೆ. ಒಬ್ಬರಿಗೆ ಒಂದು ಕಾಯಿಲೆ ಬಂದ್ಬಿಟ್ಟು ಅಲ್ಲಿಂದ ನಮಗೆ ಗ್ರೋತ್ ಆಗೋಕೆ ಮಿನಿಮಮ್ 17 to 80 days ವರೆಗೂ ಬೇಕಾಗುತ್ತೆ ಮ್ಯಾಮ್. ಅವ್ರಿಗೇನಾದ್ರು ಇಂಜೆಕ್ಟ್ ಆಯ್ತು ಅಂದ್ರೆ, ನಾವು ಬ್ಲಡ್ ಚೆಕ್ ಮಾಡ್ಬಿಟ್ಟು ಇನ್ನೊಬ್ರಿಗೆ ಕೊಟ್ಟಾಗ, ಸೊ ಅವರಿಗೆ ಇವರಲ್ಲಿರೋ ಬ್ಲಡ್ ಅವ್ರಿಗೆ ಬಂದಾಗ ಅವ್ರಿಗೇನೋ ಕಾಯಿಲೆ ಸ್ಟೇಜ್ ಅದ್ರದ್ದೇನೋ ಇದ್ರೆ ಹರಡ ಚಾನ್ಸ್ ಇರುತ್ತೆ. ಆ ಒಂದು ದೇಶಕ್ಕೆ 1 ಇಯರ್ ವರೆಗೂ WHO ರೂಲ್ಸ್ ಮಾಡಿದೆ ಮ್ಯಾಮ್.
3: ಓಕೆ, ಸೂಪರ್ ಸೂಪರ್ ಸರ್.
2: ಓಕೆ ಸ್ನೇಹಿತರೆ, ಕೇಳಿಸ್ಕೊಂಡ್ರಿ ಅಲ್ವಾ? ನಮ್ಮ ಶಿವಮೊಗ್ಗದ ಸ್ನೇಹ ಸೇವಾಶ್ರಮ ಸಂಸ್ಥೆಯ ಡಾಕ್ಟರ್ BR ಅಂಬೇಡ್ಕರ್ ಸ್ವಯಂ ಪ್ರೇರಿತ ರಕ್ತ ಕೇಂದ್ರದಿಂದ ಟೆಕ್ನಿಕಲ್ ಸೂಪರ್ವೈಸರ್ ಆದಂತಹ ದರ್ಶನ್ ಅವರು ಅದ್ಭುತವಾದ ಮತ್ತು ಉಪಯುಕ್ತವಾದ ಮಾಹಿತಿ ನೀಡ್ತಾ ಇದ್ರು. ರಕ್ತದಾನ ಅನ್ನೋದು ಬರೀ ಒಂದು ದಾನ ಅಲ್ಲ, ಅದೊಂದು ಜೀವ ಉಳಿಸುವ ಮಹಾದಾನ ಅನ್ನೋದನ್ನ ತುಂಬಾ ಸರಳವಾಗಿ ಪ್ರತಿಯೊಬ್ಬರಿಗೂ ಅರ್ಥವಾಗುವಂತೆ ತಿಳಿಸ್ಕೊಟ್ರು. ವಿಶೇಷವಾಗಿ ಥಲಸೇಮಿಯಾ ಪೀಡಿತ ಬಾಧಿತರಿಗೆ ಪ್ರತಿಯೊಂದು ಹನಿ ರಕ್ತವು ಎಷ್ಟು ಮುಖ್ಯ, ಹಾಗೆ ರಕ್ತ ಪರೀಕ್ಷೆ ಮತ್ತು ಸಂಸ್ಕರಣೆಗೆ 2-3 ಗಂಟೆಗಳ ಕಾಲಾವಕಾಶ ಬೇಕಾಗೋದ್ರಿಂದ ತುರ್ತು ಸಂದರ್ಭಕ್ಕಿಂತ ಸ್ವಯಂ ಪ್ರೇರಿತ ರಕ್ತದಾನ ಎಷ್ಟು ಶ್ರೇಷ್ಠ ಅನ್ನೋದನ್ನ ಸ್ಪಷ್ಟವಾಗಿ ವಿವರಿಸಿದ್ರು. ಹಾಗೆ ಸ್ನೇಹಿತರೆ, ರಕ್ತದಾನದ ಕುರಿತಾದ ನಮ್ಮ ಈ ಜಾಗೃತಿ ನಡಿಗೆ ಇಲ್ಲಿಗೆ ಮುಗ್ದಿಲ್ಲ. ರಾಷ್ಟ್ರೀಯ ಸ್ವಯಂ ಪ್ರೇರಿತ ರಕ್ತದಾನದ ದಿನದ ಅಂಗವಾಗಿ ಶಿವಮೊಗ್ಗದ ಡಾಕ್ಟರ್ BR ಅಂಬೇಡ್ಕರ್ ರಕ್ತದಾನ ಕೇಂದ್ರದ ಟೆಕ್ನಿಕಲ್ ಸೂಪರ್ವೈಸರ್ ಆದ ದರ್ಶನ್ ಅವರಿಂದ ಮುಂದಿನ ಭಾಗದಲ್ಲೂ ಮತ್ತಷ್ಟು ಸ್ವಯಂ ಪ್ರೇರಿತ ರಕ್ತದಾನದ ಬಗ್ಗೆ ಮಹತ್ವದ ಮಾಹಿತಿ ನಮಗೆ ತಿಳಿಸಿದ್ದಾರೆ. ಅದೇನು ಅಂತ ಕೇಳೋಕ್ಕೂ ಮುಂಚೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು RJ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಎಸ್ ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ರಾಷ್ಟ್ರೀಯ ಸ್ವಯಂ ಪ್ರೇರಿತ ರಕ್ತದಾನದ ದಿನ. ಸೊ ಈ ದಿನದ ಅಂಗವಾಗಿ ನಮ್ಮ ಶಿವಮೊಗ್ಗದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸ್ವಯಂ ಪ್ರೇರಿತ ರಕ್ತದಾನ ಕೇಂದ್ರದಿಂದ ಟೆಕ್ನಿಕಲ್ ಸೂಪರ್ವೈಸರ್ ಆದ ದರ್ಶನ್ ಅವರು ರಕ್ತದಾನದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ತಾ ಇದ್ರು. ಹಾಗಿದ್ರೆ ಬನ್ನಿ ಈಗ ಮತ್ತಷ್ಟು ಮಾಹಿತಿಯನ್ನ ತಿಳಿಸಿದ್ದಾರೆ ಕೇಳೋಣ.
1: ಈಗ ಸಾಕಷ್ಟು ಜನರಿಗೆ ರಕ್ತದಾನ ಮಾಡಿದ್ರೆ ನಮ್ಗೆ ಶಕ್ತಿ ಕಡಿಮೆ ಆಗುತ್ತೆ, ಸುಸ್ತಾಗುತ್ತೆ ಅನ್ನೋ ಭಯ ಇರುತ್ತೆ. ಈ ಒಂದು ಕಲ್ಪನೆ ಎಷ್ಟು ನಿಜ, ಹಾಗೆ ರಕ್ತದಾನದಿಂದ ದೇಹಕ್ಕೆ ಆಗೋ ನೈಜ ಪ್ರಯೋಜನಗಳು ಏನು ಅಂತ ಹೇಳ್ಬೋದಾ?
2: ಇನ್ನೊಂದೇನಾಗುತ್ತೆ ನೀವ್ ಕೇಳಿದ ಗುಡ್ ಕ್ವಶನ್. ಬ್ಲಡ್ ಕೊಡೋದ್ರಿಂದ ಯಾವ್ದೇ ರೀತಿ ತೊಂದರೆ ಆಗಲ್ಲ, ಯಾವ್ದೇ ರೀತಿ ಶಕ್ತಿನೂ ಕಡಿಮೆ ಆಗಲ್ಲ. ನಮ್ಮಲ್ಲಿರುವಂತ ಒಂದು 13.HB ಇದೆ, 13.0 ಹಿಮೋಗ್ಲೋಬಿನ್ ಇದ್ರೆ ನಮ್ಮಲ್ಲಿ 1 gram ಮಾತ್ರ ಕಡಿಮೆ ಆಗುತ್ತೆ ಮೇಡಮ್.
1: ಓಕೆ.
2: ಆಮೇಲೆ ಇನ್ನೊಂದೇನಂದ್ರೆ 5-6 liters ಒಬ್ಬ ಕಾಮನ್ ಪರ್ಸನ್ ಗೆ ಬ್ಲಡ್ ಇರುತ್ತೆ, 5-6 liters ರಕ್ತ ಇರುತ್ತೆ. ಅದರಲ್ಲಿ 70% ಬಿಳಿ ರಕ್ತ ಕಣ ಇರುತ್ತೆ, 30% ಕೆಂಪು ರಕ್ತ ಕಣ ಇರುತ್ತೆ. ಹಾಗಾಗಿ ಯಾವ್ದೇ ರೀತಿ ಸುಸ್ತಿಲ್ಲ. ಅದೇನಾಗುತ್ತೆ ಅಂದ್ರೆ ಸುಮ್ಮನೆ ಇದು ನಮ್ಮದು ಗಾಸಿಪ್ಸ್ ತರ ಆಗ್ಬಿಡಿದೆ, ಬ್ಲಡ್ ಕೊಟ್ರೆ ಸುಸ್ತಾಗುತ್ತೆ ಅದಾಗುತ್ತೆ ಅಂತ. ಅದ್ರೆ ಯಾವ್ದೇ ರೀತಿ ಸೈಡ್ ಎಫೆಕ್ಟ್ ಏನಿರಲ್ಲ. ಏನಂದ್ರೆ ಮೇನ್ ಹಿಮೋಗ್ಲೋಬಿನ್ ಒಂದು ಚೆನ್ನಾಗಿರ್ಬೇಕು ನಮ್ಮ, ಯಾಕೆಂದ್ರೆ ಒಬ್ಬ ಎಲಿಜಿಬಲ್ ಪರ್ಸನ್ ಗೆ 12.5-17 ಒಳಗೆ ಮಾತ್ರ ತಗೊಂಬೇಕು. ಅವರಿಗೆ 12.5 ಒಳಗಡೆ ಇದ್ರೆ ಅವರಿಗೆ ಆಲ್ರೆಡಿ ಹಿಮೋಗ್ಲೋಬಿನ್ ಕಡಿಮೆ ಇರೋದ್ರಿಂದ ನಾವು ಡ್ರಾ ಮಾಡೋದ್ರಿಂದ ನಾವು ಬ್ಲಡ್ ಅನ್ನ ತೆಗೆದ ಮೇಲೆ ಮತ್ತೆ 1 gram ಕಡಿಮೆ ಆಗುತ್ತಲ್ಲ, ಸುಸ್ತಾದ ಚಾನ್ಸ್ ತುಂಬಾ ಇರುತ್ತೆ. ಆ ಒಂದು ಉದ್ದೇಶಕ್ಕೆ 12.5 ಮಿಲಿಲೀಟರ್ ಮಾತ್ರ ಡ್ರಾ ಮಾಡ್ಬೇಕು ಮೇಡಮ್.
1: ಓಕೆ ಓಕೆ ಸರ್. ಸೊ ಈಗ ಒಬ್ಬ ಆರೋಗ್ಯವಂತ ವ್ಯಕ್ತಿ ಎಷ್ಟು ತಿಂಗಳಿಗೆ ಒಂದ್ಸರಿ ರಕ್ತದಾನ ಮಾಡಬಹುದು? ಪುರುಷರು ಮತ್ತು ಮಹಿಳೆಯರಿಗೆ ಇದರಲ್ಲಿ ಏನಾದ್ರೂ ವ್ಯತ್ಯಾಸ ಇದೆಯಾ ಅಂತ?
2: ಮೇಡಮ್, ವ್ಯತ್ಯಾಸ ಇದೆ. ಪುರುಷರು 3 tingles ಒಮ್ಮೆ ರಕ್ತ ಕೊಡ್ಬೋದು, ಮಹಿಳೆಯರು 4 tingles ರಕ್ತ ಕೊಡ್ಬೋದು.
1: ಓಕೆ ಓಕೆ ಸರ್. ಸೊ ಈಗ ರಕ್ತದಾನ ಮಾಡೋದಕ್ಕೆ ಬರೋ ಮುಂಚೆ ಮತ್ತು ರಕ್ತದಾನ ಮಾಡಿದ ತಕ್ಷಣ ವ್ಯಕ್ತಿ ತೆಗೆದುಕೊಳ್ಬೇಕಾದಂತಹ ಮುನ್ನೆಚ್ಚರಿಕೆಗಳು ಏನು ಸರ್?
2: ರಕ್ತದಾನ ಮಾಡೋದಕ್ಕಿಂತ ಮುಂಚೆ ಮೇಡಮ್ ಅವರು 1-2 days ಡ್ರಿಂಕ್ಸ್ ಮಾಡಿಲ್ಲ.
1: ಓಕೆ.
2: ಆಮೇಲೆ 4 hours ಸ್ಮೋಕ್ ಮಾಡಿದ್ದು.
1: ಓಕೆ.
2: ಆಮೇಲೆ ಅವರು ಆಕ್ಚುಲಿ ಹಿಮೋಗ್ಲೋಬಿನ್ ನಾರ್ಮಲ್ ಇದ್ರೆ, ಆಮೇಲೆ ಸಕ್ಕರೆ ಕಾಯಿಲೆ ಇದ್ರೆ ರಕ್ತ ಕೊಡ್ಬಹುದು ಮೇಡಮ್. ಅದು ಏನಾಗಿದೆ ಅಂದ್ರೆ ಎಲ್ಲಾ ಕಡೆ ನಮ್ಗೆ ಶುಗರ್ ಇದೆ ಕೊಡ್ಬಾರ್ದು ಅಂತ ಹೇಳ್ತಾರೆ. ಬಟ್ ಯಾವ್ದೇ ರೀತಿ ಬ್ಲಡ್ ಇಂದ ಬ್ಲಡ್ ಶುಗರ್ ಇನ್ನೊಬ್ಬರಿಗೆ ಹರಡಲ್ಲ ಮೇಡಮ್. ಶುಗರ್ ಇದ್ರೆ ಕೊಡ್ಬಹುದು, ಬಟ್ ಏನು ಅಂದ್ರೆ ವಿತ್ ಇನ್ಸುಲಿನ್ ಹೋದ್ರೆ ಮಾತ್ರ ಕೊಡಕ್ ಬರಲ್ಲ.
1: ಸರಿ ಸರಿ. ಈಗ ನೀವು ದಾನಿಗಳಿಂದ ಸಂಗ್ರಹಿಸಿದ ರಕ್ತವನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರಕ್ತ ಕೇಂದ್ರದಲ್ಲಿ ಹೇಗೆ ತಪಾಸಣೆ ನಡೆಸಿ ವಿವಿಧ ಘಟಕಗಳಿಗೆ ವಿಂಗಡಿಸಿ ಭದ್ರವಾಗಿಡ್ತೀರಾ ಅಂತ ಹೇಳ್ಬೋದಾ? ಅಂದ್ರೆ ಈಗ ಪ್ಲೇಟ್ಸ್, ಪ್ಲಾಸ್ಮಾ, RBC ಲೈಕ್ ಭದ್ರಪಡಿಸಿ
2: ಅದನ್ನ ನಮ್ಮಲ್ಲಿ ಇಂಪೀರಿಯರ್ ಬಯೋಟೆಕ್ ಕಂಪನಿಯಿಂದ ಒಂದು 200 units ಒಂದೊಂದು ಸ್ಟೋರೇಜ್ ಆಗುವಂತ ಒಂದು ಕೆಪಾಸಿಟಿ ಇನ್ಸ್ಟ್ರೂಮೆಂಟ್ಸ್ ಇದೆ. PRBCನ ನಾವು 2-6 degrees ಟೆಂಪರೇಚರ್ ಅಲ್ಲಿ ಆ ತರದ ನಮ್ಮಲ್ಲಿ 3 units, 3 machines ಇದೆ, ರೆಫ್ರಿಜರೇಟರ್ ಅಂತ ನಾವು ಕರಿತೀವಿ, ಅದರಲ್ಲಿ ಸ್ಟೋರ್ ಮಾಡ್ತೀವಿ. SHV ನ -40 ಮತ್ತೆ -80 ಅಂತ ಇದೆ. ಸೊ ಆ ಇದರಲ್ಲಿ SHV ನ ಸ್ಟೋರ್, ಫ್ರೆಶ್ ಫ್ರೋಜನ್ ಪ್ಲಾಸ್ಮಾ ಸ್ಟೋರ್ ಮಾಡ್ತೀವಿ. ಇನ್ನ ಪ್ಲೇಟ್ಲೈಟ್ ನ ಅಜಿಟೇಟರ್ ಅಂತ ಕರಿತೀವಿ ಮೇಡಮ್. ಅದರಲ್ಲೂ ಸರ್ ಇನ್ಕ್ಲೂಡಿಂಗ್ ಟೆಂಪರೇಚರ್ ರೀಡಿಂಗ್ ಆಗ್ತಾ ಇರುತ್ತೆ, 20-24 degrees ಟೆಂಪರೇಚರ್ ಅಲ್ಲಿ ವಿತ್ ಗ್ರಾಫ್ ಮುಖಾಂತರ ರೀಡಿಂಗ್ ಸ್ಟೋರ್ ಆಗ್ತಾ ಇರುತ್ತೆ ಮೇಡಮ್. ಅದರಲ್ಲಿ ಎಲ್ಲದನ್ನ ಸ್ಟೋರ್ ಮಾಡ್ತಾ ಇರ್ತೀವಿ.
1: ಓಕೆ ಸರ್. ಓಕೆ, ಕೇಳಿಸ್ಕೊಂಡಲ್ವಾ ಸ್ನೇಹಿತರೆ? ನಿಜಕ್ಕೂ ಎಷ್ಟು ಅದ್ಭುತವಾದ ಮತ್ತು ಉಪಯುಕ್ತ ಮಾಹಿತಿ ಅಲ್ವಾ. ರಕ್ತದಾನ ಮಾಡೋದ್ರಿಂದ ಯಾವುದೇ ಸುಸ್ತಾಗೋದಿಲ್ಲ, ಒಬ್ಬ ಆರೋಗ್ಯವಂತ ಪುರುಷ 3 tingles ಹಾಗೂ ಮಹಿಳೆಯರು 4 tingles ರಕ್ತದಾನ ಮಾಡಬಹುದು ಅನ್ನೋದನ್ನ ತಿಳ್ಕೊಂಡಿದ್ದಾಯ್ತು. ಅಷ್ಟೇ ಅಲ್ಲ, ಸಂಗ್ರಹಿಸಿದ ರಕ್ತವನ್ನ ವಿಂಗಡಿಸಿ ಯಾವ ರೀತಿ ಅತ್ಯಂತ ಭದ್ರವಾಗಿ ಇಡ್ತಾರೆ ಅನ್ನೋದು ನಮ್ಮ ಶಿವಮೊಗ್ಗದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸ್ವಯಂ ಪ್ರೇರಿತ ರಕ್ತದಾನ ಕೇಂದ್ರದಿಂದ ಟೆಕ್ನಿಕಲ್ ಸೂಪರ್ವೈಸರ್ ಆದ ದರ್ಶನ್ ಅವರು ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ತಾ ಇದ್ರು. ಹಾಗಿದ್ರೆ ಇನ್ನು ಮುಂದಿನ ಭಾಗದಲ್ಲೂ ಇನ್ನಷ್ಟು ಮಾಹಿತಿಯನ್ನ ತಿಳಿಸ್ತಾರೆ ಅಂತ ಹೇಳ್ತಾ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನ ತಗೊಂಡು ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ಅಕ್ಟೋಬರ್ 1 ರಾಷ್ಟ್ರೀಯ ಸ್ವಯಂ ಪ್ರೇರಿತ ರಕ್ತದಾನ ದಿನ. ಈ ವಿಶೇಷ ದಿನದಂದು ರಕ್ತದಾನದ ಬಗ್ಗೆ ಜಾಗೃತಿ ಮೂಡಿಸುವುದು ನಮ್ಮೆಲ್ಲರ ಕರ್ತವ್ಯ. ಇಷ್ಟೊತ್ತು ನಾವು ಶಿವಮೊಗ್ಗದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸ್ವಯಂ ಪ್ರೇರಿತ ರಕ್ತದಾನ ಕೇಂದ್ರದ ತಾಂತ್ರಿಕ ಮೇಲ್ವಿಚಾರಕರಾದ ಅಂದ್ರೆ ಟೆಕ್ನಿಕಲ್ ಸೂಪರ್ವೈಸರ್ ಆದ ದರ್ಶನ್ ಅವರು ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ತಾ ಇದ್ರು. ಹಾಗಾದ್ರೆ ಇನ್ನಷ್ಟು ಮಾಹಿತಿಯನ್ನ ತಿಳಿಸ್ತಾರೆ, ಬನ್ನಿ ಕೇಳೋಣ.
1: ಈಗ ಸಾರ್ವಜನಿಕರಿಗೆ ಅಥವಾ ರೋಗಿಗಳ ತುರ್ತು ಸಂದರ್ಭದಲ್ಲಿ ರಕ್ತದ ಅಗತ್ಯವಿದ್ದಾಗ ನಿಮ್ಮ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸ್ವಯಂ ಪ್ರೇರಿತ ರಕ್ತ ಕೇಂದ್ರವನ್ನ ಹೇಗೆ ಮತ್ತು ಯಾವ ಪ್ರಕ್ರಿಯೆ ಮೂಲಕ ಸಂಪರ್ಕಿಸಬಹುದು ಸರ್?
2: ಆಕ್ಚುಲಿ ನಮ್ದು ಅಂಬೇಡ್ಕರ್ ಬ್ಲಡ್ ಬ್ಯಾಂಕ್ ಏನಂದ್ರೆ ಮೇಡಮ್, ಇದು ನಾವು ವಾಲಂಟರಿ ಸರ್ವಿಸ್ ಅಂತ ಮಾಡ್ತಾ ಇದೀವಿ. ಹಾಗಾಗಿ ನಾವು ಬ್ಲಡ್ ಬ್ಯಾಂಕ್ ಅಲ್ಲಿ ಜಾಸ್ತಿ ಪೇಷಂಟ್ ಗೆ ನಾವು ಡೊನೇಷನ್ ಮಾಡೋಕೆ ಅಪ್ರೋಚ್ ಮಾಡ್ತಾ ಇಲ್ಲ, ಅಂದ್ರೆ ಕೇಳ್ತಿದೀವಿ ಅಷ್ಟೇ, ಡೊನೇಷನ್ ಮಾಡ್ತಿರತ್ತ ಅಂತ ಕೇಳ್ತಿದೀವಿ. ಇಲ್ಲ ಅಂದ್ರೆ ನಾವೇ ಕೊಡ್ತಾ ಇದೀವಿ ಮೇಡಮ್. ಅದಲ್ದೆ ಇನ್ನೊಂದೇನು ಅಂದ್ರೆ, ಶಿವಮೊಗ್ಗ ಅಲ್ಲ, ಇನ್ನು ಕರ್ನಾಟಕದಲ್ಲಿ ಯಾರು ಸಹ ಈ ತರ ಮಾಡಿಲ್ಲ. ನಾವೇ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಸ್ಯಾಂಪಲ್ ಫಾರ್ಮ್ ಕಲೆಕ್ಟ್ ಮಾಡಿ ತಗೊಂಡ್ ಬಂದು ಇಲ್ಲಿ ಬ್ಲಡ್ ಬ್ಯಾಗ್ ಅನ್ನ ಕ್ರಾಸ್ ಮ್ಯಾಚಿಂಗ್ ಮಾಡ್ಬಿಟ್ಟು ತಗೊಂಡೋಗಿ ಇದೇ ಹಾಸ್ಪಿಟಲ್ ತಗೊಂಡು ಕೊಡ್ತಾ ಇದೀವಿ. ಇದು ಇನ್ನು ಕರ್ನಾಟಕದಲ್ಲಿ ಯಾರು ಸ್ಟಾರ್ಟ್ ಮಾಡಿಲ್ಲ, ಶ್ರೀ ಅಂಬೇಡ್ಕರ್ ಬ್ಲಡ್ ಬ್ಯಾಂಕ್ ಇಂದ ನಾವು ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಇನ್ನೊಂದೇನು ಅಂದ್ರೆ ಮ್ಯಾಮ್, ಅದು ಒಂದು ಗೌರ್ಮೆಂಟ್ ಇಂದ ಡಿಜಿಎಸ್ಎಸ್ ಗೈಡ್ಲೈನ್ಸ್ ಅಲ್ಲಿ ಬರುತ್ತೆ. ಅದರಲ್ಲಿ ಕಸಬ್ಸದಿಂದ ಒಂದು ಪ್ರೈಸ್ ಅನ್ನ ನಿಗದಿ ಮಾಡಿರ್ತಾರೆ. ಒಂದು ಪಿಆರ್ಬಿಸಿಗೆ 1600 ರುಪೀಸ್, ಫ್ರೆಶ್ ಫ್ರೋಜನ್ ಪ್ಲಾಸ್ಮಾಗೆ 600 ರುಪೀಸ್, ಮತ್ತೆ ಪ್ಲೇಟ್ಲೆಟ್ ಗೆ 600 ರುಪೀಸ್ ಅಂತ ಫಿಕ್ಸ್ ಆಗಿದೆ. ಆದ್ರೆ ನಾವು ತುಂಬಾ ನಮ್ಮ ಅಂಬೇಡ್ಕರ್ ರೆಸ್ಟ್ರಿಕ್ಟ್ ಇರೋದ್ರಿಂದ ಎಲ್ರಿಗೂ ಸಮಾನವಾಗಿ ಬ್ಲಡ್ ಸಿಗ್ಬೇಕು, ಯಾರು ಬ್ಲಡ್ ಇಲ್ಲದೆ ಕೊರತೆಯಿಂದ ಶಿವಮೊಗ್ಗದಲ್ಲಿ ಇರಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಒಂದು ಯೂನಿಟ್ ಗೆ 200 ರುಪೀಸ್ ಸಹ ಕಡಿಮೆ ಮಾಡಿದೀವಿ ಮ್ಯಾಮ್. ಶಿವಮೊಗ್ಗದಲ್ಲಿ 1400 ರೂಪಾಯಿಗೆ ಅಂಬೇಡ್ಕರ್ ಬ್ಲಡ್ ಬ್ಯಾಂಕ್ ಒಂದೇ ಕೊಡ್ತಾ ಇರೋದು. ಇನ್ನ ಬೇರೆ ಬ್ಲಡ್ ಬ್ಯಾಂಕ್ ಒಂದ್ ಬ್ಲಡ್ ಬ್ಯಾಂಕ್ ಇದೆ, ಅದು ನೇಮ್ ಹೇಳಿದ್ರೆ ಸರಿಯಾಗಲ್ಲ, ಅವರು 1600 ಕೊಡ್ತಿದ್ರೆ, ನಿಮ್ ಬ್ಲಡ್ ಬ್ಯಾಂಕ್ 1550 ಕೊಡ್ತಿದ್ದಾರೆ.
1: ಸೂಪರ್ ಸರ್. ಈಗ ಕೊನೆಯದಾಗಿ ಸರ್, ಸ್ವಯಂ ಪ್ರೇರಿತವಾಗಿ ನಿಯಮಿತವಾಗಿ ರಕ್ತದಾನ ಮಾಡೋದಕ್ಕೆ ಯೋಚಿಸ್ತಾ ಇರೋರು ನಮ್ಮ ರೇಡಿಯೋ ಕೇಳುಗರಿಗೆ ಹಾಗೆ ಯುವ ಪೀಳಿಗೆಗೆ ನಿಮ್ಮ ಕಡೆಯಿಂದ ಯಾವ ಸಂದೇಶವನ್ನ ತಿಳಿಸಲಿಕ್ಕೆ ಇಷ್ಟಪಡ್ತೀರ?
2: ಎಲ್ಲರೂ ಬಂದು ಬ್ಲಡ್ ಅನ್ನ ನಿಯಮಿತವಾಗಿ ರಕ್ತದಾನ ಮಾಡಿ, ರಕ್ತದಾನ ಮಾಡುವುದರಿಂದ ಬಿಪಿ ಆಗ್ಲಿ ಕೊಲೆಸ್ಟ್ರಾಲ್ ಆಗ್ಲಿ ಆದಷ್ಟು ಬೇಗ ಬರುವುದಿಲ್ಲ. ಏನಕ್ಕೆ ಅಂದ್ರೆ ನಿಯಮಿತ ರಕ್ತದಾನ ಮಾಡುವುದರಿಂದ ಫ್ಯಾಟ್ ಅಂಶ ಎಲ್ಲ ಬೇಗ ರಿಕವರಿ ಆಗಲ್ಲ ಮನುಷ್ಯನಿಗೆ. ಹಾಗಾಗಿ ರಕ್ತದಾನ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಆಮೇಲೆ ಅದೆಲ್ಲಕ್ಕಿಂತ ಒಂದು ಮಾನವೀಯತೆ ಇದ್ದ ದೃಷ್ಟಿಯಿಂದ ಇದೆಲ್ಲ ಕೆಲಸ ಮಾಡ್ಬೇಕಾಗುತ್ತೆ.
1: ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಸರ್, ತುಂಬಾ ಚೆನ್ನಾಗಿ ಮಾಹಿತಿ.
0: ಓಕೆ, ಸ್ನೇಹಿತರೆ ಕೇಳಿಸ್ಕೊಂಡ್ರಿ ಅಲ್ವಾ, ರಕ್ತವನ್ನು ಯಾವುದೇ ಕಾರ್ಖಾನೆಯಲ್ಲಿ ಕೃತಕವಾಗಿ ತಯಾರಿಸೋದಕ್ಕೆ ಸಾಧ್ಯವಿಲ್ಲ. ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ನೀಡುವ ರಕ್ತ ಮಾತ್ರವೇ ಆಪತ್ತಿನಲ್ಲಿರುವ ಜೀವವನ್ನು ಉಳಿಸೋದಕ್ಕೆ ಸಾಧ್ಯ. ರಕ್ತದಾನ ಮಹಾದಾನ ಅನ್ನೋದು ಬರೀ ಘೋಷಣೆಯಾಗದೆ ಪ್ರತಿಯೊಬ್ಬರ ಜೀವನದ ಕರ್ತವ್ಯವಾಗಬೇಕು. ಸಾಕಷ್ಟು ಜನರು ರಕ್ತದಾನ ಮಾಡೋದಕ್ಕೆ ಹೆದರ್ತಾ ಇರ್ತಾರೆ. ಆದ್ರೆ ನಿಯಮಿತವಾಗಿ ರಕ್ತದಾನ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಬಿಪಿ ಹಾಗೂ ಕೊಲೆಸ್ಟ್ರಾಲ್ ಮಟ್ಟ ನಿಯಂತ್ರಣದಲ್ಲಿರುತ್ತೆ. ದೇಹದಲ್ಲಿ ಹೊಸ ರಕ್ತ ಕಣಗಳು ಉತ್ಪತ್ತಿಯಾಗಿ ನಮಗೂ ಆರೋಗ್ಯ ವೃದ್ಧಿಯಾಗುತ್ತೆ ಎಂಬ ಸತ್ಯವನ್ನ ನಮ್ಮ ಶಿವಮೊಗ್ಗದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸ್ವಯಂ ಪ್ರೇರಿತ ರಕ್ತದಾನ ಕೇಂದ್ರದಿಂದ ಸೂಪರ್ವೈಸರ್ ಆದಂತಹ ದರ್ಶನ್ ಅವರು ನಮಗೆ ಮಾಹಿತಿಯನ್ನು ತಿಳಿಸಿದ್ದಾರೆ. ನಮಗಾಗುವ ಈ ಸಣ್ಣ ಆರೋಗ್ಯ ಲಾಭ ಮರಣದಂಚಿನಲ್ಲಿರುವ ಮತ್ತೊಬ್ಬ ವ್ಯಕ್ತಿಗೆ ಮರುಜೀವ ನೀಡುತ್ತೆ ಸ್ನೇಹಿತರೆ. ಹಾಗಾಗಿ ಈ ರಾಷ್ಟ್ರೀಯ ಸ್ವಯಂ ಪ್ರೇರಿತ ರಕ್ತದಾನ ದಿನದಂದು ನಾವೆಲ್ಲರೂ ಒಂದು ದೃಢ ಸಂಕಲ್ಪ ಮಾಡೋಣ. ಪ್ರತಿಯೊಬ್ಬ ಆರೋಗ್ಯವಂತ ವ್ಯಕ್ತಿಯು ವರ್ಷಕ್ಕೆ ಕನಿಷ್ಠ 2 ಬಾರಿಯಾದರೂ ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡೋಣ. ನಮ್ಮ ಒಂದು ಹನಿ ರಕ್ತ ಇನ್ನೊಬ್ಬರ ಬಾಳಿಗೆ ಬೆಳಕಾಗಲಿ. ಇದಿಷ್ಟು ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದ ವಿಶೇಷ ಜಾಗೃತಿ ಸಂಚಿಕೆ. ರಕ್ತದಾನದ ಕುರಿತು ಅಮೂಲ್ಯ ಮಾಹಿತಿ ನೀಡಿದಂತಹ ಸ್ನೇಹ ಸೇವಾಶ್ರಮ ಸಂಸ್ಥೆಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸ್ವಯಂ ಪ್ರೇರಿತ ರಕ್ತ ಕೇಂದ್ರದ ಸೂಪರ್ವೈಸರ್ ಆದ ದರ್ಶನ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತಾ, ಸಮಾಜದ ಒಳಿತಿಗಾಗಿ ಜಾಗೃತಿ ಮೂಡಿಸುವ ನಮ್ಮ ಈ ನಡಿಗೆ ಮುಂದುವರಿಯುತ್ತೆ. ಇವತ್ತಿನ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ನಮಗೆ ತಿಳಿಸಲು ಮರಿಬೇಡಿ ಅಂತ ಹೇಳ್ತಾ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳ ಕೆಲಸ ಮಾಡೋದು? ನಮ್ಮ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡಿಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ

0: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸಿನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.
1: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
2: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯಿತು. ನೋಡೋದಕ್ಕೆ ಭಯ ಆಯ್ತು.
3: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ.
4: ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6 ಆಗಿದೆ. ಪ್ರತಿ ದಿನದಂತೆ ನಿಮ್ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡಿದ್ರೆ ಇವತ್ತು ಕೂಡ ನಾನ್ ಬಂದಿದ್ದೀನಿ ಅರ್ಜು ಶ್ರೀಧರ್. ಈಗ ನೀವು ಕೇಳ್ತಾ ಇರೋದು ಸಂಜೆಯ 6 ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಅಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರ ಅಂತಂದ್ರೆ, ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಅಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದರೂ ಚರ್ಚೆ ಮಾಡ್ತಿರೋ ಅಂದರೆ ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೇ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಟ್ಸಪ್ಪಲ್ಲಿ ವಾಯ್ಸ್ ನೋಟ್ನ ಕಳಿಸ್ಕೊಡಿ ಅಥವಾ ಮೆಸೇಜ್ ಕೂಡ ಮಾಡಿ, ಟೆಕ್ಸ್ಟ್ನ ನಾವಿಲ್ಲಿ ಓದ್ತೀವಿ. ನೀವು ಕೂಡ ನಮ್ಮ ಶೋನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9680962799. ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬಹುದು. ಹಾಗಾದ್ರೆ ಯಾವ ತರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಒಂದು ವಿಚಾರವನ್ನ ಯೋಚನೆ ಮಾಡಿದ್ರೆ ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು, ಕೇಳೋದು, ಫೀಲ್ ಮಾಡೋದು, ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನ ಫೀಲ್ ಮಾಡಿರ್ತೀವಿ, ಆದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನ್ಸುತ್ತೆ. ಆದ್ರೆ ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತೆ ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನ್ಸಬಹುದು. ಹಾಗಾದ್ರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ, ಕೆಲವೊಂದಷ್ಟು ಸೀಕ್ರೆಟ್ಸ್ಗಳ ಬಗ್ಗೆ, ಮತ್ತೆ ಅನ್ಬಿಲೀವಬಲ್ ಟ್ರೂತ್ಸ್ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದ್ರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದ್ರೆ ನಮಗೇನ್ ಗೊತ್ತಿರಲ್ಲ, ಆ ಗೊತ್ತಿಲ್ಲದೆ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟುತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ, ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಅಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಾನು ನಿಮಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಆ ವಿಷಯ ಏನು ಅಂತ ಕೇಳ್ತಾ ಇದ್ದೀರಾ? ನಮ್ಮ ಭೂಮಿಯ ಮೇಲ್ಮೈ ಮೇಲೆ ನಾವು ನೋಡ್ತೀವಿ ಅಂದರೆ ಸುಮಾರು 29% ಭಾಗ ಮಾತ್ರನೇ ಭೂಭಾಗ ಇರುವಂಥದ್ದು, ಅಂದರೆ ಲ್ಯಾಂಡ್ ಇರುವಂಥದ್ದು. ಇನ್ನು ಉಳ್ಕಿದ್ದೆಲ್ಲ ನೀರು ಅಂತ ನಮಗೆ ಆಲ್ರೆಡಿ ಗೊತ್ತೇ ಇದೆ. ಸೊ ಇದರಲ್ಲಿ ಏನೇನಿದೆ ನಮ್ಮ ಭೂಮಿಯ ಮೇಲ್ಗಡೆ ಅಂತ ನಾವು ನೋಡ್ತಾ ಹೋಗ್ತೀವಿ ಅಂದರೆ ಇಲ್ಲಿ ಪರ್ವತಗಳು, ಹಾಗೆ ಕಾಡು, ಕೃಷಿ ಭೂಮಿ, ಮರುಭೂಮಿ, ಮತ್ತೆ ನಗರಗಳು, ಗ್ರಾಮಗಳು, ಇನ್ನು ಹಿಮ ಪ್ರದೇಶಗಳು, ಹುಲ್ಲುಗಾವಲು, ಖನಿಜ ಸಂಪತ್ತಿರುವಂತಹ ಪ್ರದೇಶಗಳು, ಈ ರೀತಿಯಲ್ಲಿ ಬೇರೆ ಬೇರೆ ಡಿವೈಡ್ ಆಗಿರೋದನ್ನ ನೋಡ್ಬೋದು. ಅಂಡ್ ಇದೆಲ್ಲದೂ ಕೂಡ ಒಂದೇ ಕಡೆಯಲ್ಲಿ ಸಿಗುವಂಥದ್ದಲ್ಲ, ಬೇರೆ ಬೇರೆ ಪ್ರದೇಶಗಳಲ್ಲಿ ನಮಗೆ ಕಾಣಸಿಗುವಂಥದ್ದು. ಇದೇ ರೀತಿಯಲ್ಲಿ ಯೋಚನೆ ಮಾಡಿದಾಗ ನಮಗೆ ನಮ್ಮ ದೇಶಗಳನ್ನು ಗಮನಿಸ್ತಾ ಹೋದಾಗ ದೇಶಗಳಲ್ಲಿ ಕೆಲವೊಂದು ರಾಷ್ಟ್ರಗಳು ದೊಡ್ಡದಾಗಿರುತ್ತೆ, ಅಂದರೆ ಅದರ ವಿಸ್ತೀರ್ಣತೆ ತುಂಬಾ ದೊಡ್ಡದಾಗಿರುತ್ತೆ. ಇನ್ನು ಕೆಲವೊಂದು ದೇಶಗಳು ತುಂಬಾನೇ ಚಿಕ್ಕದಾಗಿರುತ್ತೆ. ಅಂತಹದ್ರಲ್ಲಿ ನಿಮಗೆ ನಮ್ಮ ವಿಶ್ವದ ದೊಡ್ಡ ದೇಶ ಯಾವುದು ಅಂತ ಕೇಳಿದ್ರೆ ನಿಮಗೆ ಗೊತ್ತಿದೆ, ಇನ್ನು ಚಿಕ್ಕ ದೇಶ ಯಾವುದು ಅಂತ ಕೇಳಿದ್ರೆ ನಿಮಗೆ ಗೊತ್ತಿದೆ. ಸೊ ಇವತ್ತು ನಾನು ಮಾತಾಡ್ತಿರುವಂತದ್ದು ಈ ಒಂದು ವಿಶ್ವದ ಅತ್ಯಂತ ಚಿಕ್ಕ ದೇಶದ ಬಗ್ಗೆ. ಸೊ ಈ ಒಂದು ಚಿಕ್ಕದಾದಂತಹ ದೇಶ ಹೇಗೆ ಸೃಷ್ಟಿಯಾಯಿತು ಮತ್ತೆ ಇದರ ಹಿಂದಿನ ಸ್ಟೋರಿ ಏನಿದೆ, ಇದೆಲ್ಲದರ ಬಗ್ಗೆ ಇವತ್ತಿನ ಅಷ್ಟರಲ್ಲಿ ನಾನು ಹೇಳ್ತಾ ಇದ್ದೀನಿ. ಆ್ಯಂಡ್ ನಿಮಗೇನಾದ್ರೂ ಈ ಒಂದು ದೇಶ ಯಾವುದು ಅಂತ ಗೊತ್ತಾಯಿತು ಅಂತಂದರೆ ಮೆಸೇಜ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಿಮಗೋಸ್ಕರ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ, ಕೇಳ್ತಾರೆ ರೇಡಿಯೋ ಶೋ ಮಗ್ಗರಣಿ ಪುನರ್ ಫೆಮ್ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ ರಾಣಿ ಪುನರ್ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೆ ಒಂದು ಚಿಕ್ಕದಾದಂತಹ ದೇಶ ಯಾವುದು ಅಂತ ಹೇಳಿ ಕೇಳಿದೆ. ಸುಮಾರು ಜನ ಮೆಸೇಜ್ ಮಾಡಿದ್ರಾ, ಅದು ವ್ಯಾಟಿಕನ್ ಸಿಟಿ ಅಂತ ಹೇಳಿ. ಖಂಡಿತವಾಗ್ಲೂ ಹೌದು, ಇವತ್ತು ವ್ಯಾಟಿಕನ್ ಸಿಟಿಯ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇವೊಂದು ವ್ಯಾಟಿಕನ್ ಸಿಟಿ ಯಾವ ರೀತಿ ರಚನೆ ಆಯಿತು, ಆ್ಯಂಡ್ ಈಗ ದೇಶ ಅಂತ ನಾವು ನೋಡ್ತೀವಿ ಅಂತಂದರೆ ಒಂದು ಪ್ರತ್ಯೇಕವಾದಂತಹ ಸರ್ಕಾರ ಮತ್ತು ನಿರ್ದಿಷ್ಟವಾದಂತಹ ಗಡಿಯನ್ನು ಹೊಂದಿರುವಂತಹ ಒಂದು ಪ್ರದೇಶವನ್ನು ನಾವು ದೇಶ ಅಂತ ಕರೆಯೋದಲ್ವಾ. ಸೊ ಅದೇ ರೀತಿಯಲ್ಲೇ ನಾವು ಬೇರೆ ಬೇರೆ ದೇಶಗಳನ್ನು ನೋಡ್ತೀವಿ ಅಂತಂದರೆ ತುಂಬ ದೊಡ್ಡದಾದಂತಹ ದೇಶ ಕೂಡ ಇದೆ, ಅತಿ ಚಿಕ್ಕದಾದಂತಹ ದೇಶ ಈ ರೀತಿಯಲ್ಲಿ ವ್ಯಾಟಿಕನ್ ಸಿಟಿ ಇದೆ. ಸೊ ಇದರಲ್ಲಿ ನಾವು ಯಾವ ರೀತಿ ಒಂದು ಸಿಟಿ ರಚನೆ ಆಯಿತು ಅಂತ ನೋಡೋದಾದರೆ ಪ್ರತಿಯೊಂದು ದೇಶವೂ ಕೂಡ ತನ್ನದೇ ಆದಂತಹ ಧ್ವಜ ಮತ್ತು ಆಡಳಿತವನ್ನು ಹೊಂದಿರುವಂಥದ್ದು ನಮಗೆಲ್ಲ ಕೂಡ ಗೊತ್ತೇ ಇದೆ. ಇದರ ಪ್ರಕಾರ ನಾವು ನೋಡ್ತೀವಿ ಅಂತಂದರೆ ಈ ಒಂದು ವ್ಯಾಟಿಕನ್ ಸಿಟಿ ಅನ್ನುವಂಥದ್ದು ಪ್ರಪಂಚದ ಅತ್ಯಂತ ಚಿಕ್ಕದಾದಂತಹ ದೇಶ ಆಗಿದೆ. ಕ್ಯಾಥೋಲಿಕ್ ಕ್ರಿಶ್ಚಿಯನ್ನರ ಮುಖ್ಯಸ್ಥರಾದಂತಹ ಪೋಪ್ ಅವರು ನೆಲೆಸಿರುವಂತಹ ದೇಶವೇ ಈ ವ್ಯಾಟಿಕನ್ ಆಗಿದೆ. ಇದು ಇಟಲಿಯ ರಾಜಧಾನಿ ರೋಮ್ನ ಮಧ್ಯಭಾಗದಲ್ಲಿ ಇರುವಂಥದ್ದು. ಸಂಪೂರ್ಣವಾಗಿ ಪೋಪ್ ಅವರ ಹತೋಟಿಯಲ್ಲಿರುವಂತಹ ಈ ಒಂದು ವ್ಯಾಟಿಕನ್ ಪ್ರತ್ಯೇಕವಾದಂತಹ ಧ್ವಜ ಮತ್ತು ಅಂಚೆ ವ್ಯವಸ್ಥೆ, ರೈಲು ವ್ಯವಸ್ಥೆ, ಟೆಲಿಫೋನ್ ಮತ್ತು ಪ್ರಸಾರ ವ್ಯವಸ್ಥೆಯನ್ನು ಕೂಡ ಹೊಂದಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ದೇಶದ ಒಟ್ಟು ವಿಸ್ತೀರ್ಣವನ್ನು ನಾವು ನೋಡ್ತೀವಿ ಅಂತಂದರೆ ಕೇವಲ 0.17 ಚದರ ಮೈಲಿಗಳು ಅಷ್ಟೇ ಇರುವಂಥದ್ದು. ಆ್ಯಂಡ್ ಇಷ್ಟಿದೆ ಅಂತಂದರೆ ನಮಗೆ ಖಂಡಿತವಾಗ್ಲೂ ಆಶ್ಚರ್ಯ ಆಗೇ ಆಗುತ್ತೆ. ಆ್ಯಂಡ್ ಪೋಪ್ ಅವರು ಅತ್ಯಾಕರ್ಷಕವಾದಂತಹ ಒಂದು ಭವನವೊಂದರಲ್ಲಿ ವಾಸ ಮಾಡ್ತಾರೆ. ಆ್ಯಂಡ್ ಈ ಭವನದಲ್ಲಿ ಸುಂದರವಾದಂತಹ ಗ್ರಂಥ ಭಂಡಾರ ಮತ್ತು ವಸ್ತು ಸಂಗ್ರಹಾಲಯ ಇದೆ ಅಂಥೇಳಿ ಹೇಳ್ಬೋದು. ಸೊ ಇಷ್ಟು ಚಿಕ್ಕದಾದಂತಹ ದೇಶದಲ್ಲಿ ಇಷ್ಟೆಲ್ಲ ಒಂದು ಡೆವಲಪ್ಮೆಂಟ್ಗಳಿದೆ. ಹಾಗಾದರೆ ಇದರ ಆದಾಯವನ್ನು ನಾವು ನೋಡ್ತೀವಿ ಅಂತಂದರೆ ಈ ದೇಶಕ್ಕೆ ಸ್ವತಂತ್ರವಾದಂತಹ ಆದಾಯ ಮೂಲ ಎಲ್ಲೂ ಕೂಡ ಇಲ್ಲ. ಈ ದೇಶದ ವ್ಯವಹಾರಗಳನ್ನು ನಡೆಸೋದಕ್ಕೆ ಅಗತ್ಯ ಇರುವಷ್ಟು ಹಣವನ್ನು ವಿಶ್ವದಾದ್ಯಂತ ಇರುವಂತಹ ಕ್ಯಾಥೋಲಿಕ್ ಕ್ರಿಶ್ಚಿಯನರು ಕೊಡ್ತಾರೆ. ವ್ಯಾಟಿಕನ್ ಸಿಟಿ ವಿಶ್ವದ ಇತರ ದೇಶಗಳ ಜೊತೆಗೆ ರಾಜತಾಂತ್ರಿಕ ಸಂಬಂಧಗಳನ್ನು ಇಟ್ಕೊಂಡಿದೆ ಅಂತೇಳಿ ಹೇಳ್ಬೋದು. 100 ವರ್ಷಗಳ ಕಾಲ ಇಟಲಿ ಕ್ಯಾಥೋಲಿಕ್ ಕ್ರಿಶ್ಚಿಯನ್ನರ ಕಾರ್ಯಪಾಲಕಗಳ ಕೇಂದ್ರ ಸ್ಥಾನವಾಗಿತ್ತು. ಬಹಳ ಕಾಲದವರೆಗೆ ಪೋಪ್ಗಳು ಮಧ್ಯ ಇಟಲಿಯ ಬಹುಪಾಲು ಪ್ರದೇಶದ ಮೇಲೆ ಹತೋಟಿಯನ್ನು ಹೊಂದಿರುತ್ತಾರೆ. 1859 ಈ ಭಾಗವನ್ನು ಪ್ಯಾಪಲ್ ರಾಜ್ಯಗಳು ಅಂತ ಕರೆಯೋದಕ್ಕೆ ಶುರು ಮಾಡ್ತಾರೆ. ಆಗ ಈ ಪ್ರದೇಶದ ವಿಸ್ತೀರ್ಣ 16,000 ಮೈಲಿಗಳಷ್ಟು ಇತ್ತು. ಆದರೆ 1870 ರೋಮ್ ನಗರವನ್ನು ಇಟಲಿಯ ರಾಜಧಾನಿಯನ್ನಾಗಿ ಮಾಡಿದಾಗ ಮತ್ತು ಪೋಪ್ ಅನುಮತಿ ಪಡೆಯದೆ ಅವರ ಪ್ರದೇಶವನ್ನು ಇಟಲಿಯ ಸಾಮ್ರಾಜ್ಯಕ್ಕೆ ಸೇರಿಸಲಾಗುತ್ತೆ. ಈ ಕ್ರಮದಿಂದ ದೊರೆ ಮತ್ತು ಪೋಪ್ ನಡುವೆ ಒಂದು ಭಿನ್ನಾಭಿಪ್ರಾಯ ಉಂಟಾಗುತ್ತೆ. 1929 ಇದು ಇತ್ಯರ್ಥ ಆಗುತ್ತೆ. ಇದರ ಫಲವಾಗಿ ವ್ಯಾಟಿಕನ್ ನಗರವನ್ನು ಸ್ಥಾಪನೆ ಮಾಡಲಾಗುತ್ತೆ. ಇದು ಈ ಒಂದು ವ್ಯಾಟಿಕನ್ ನಗರದ ಹಿಸ್ಟ್ರಿ ಆಗಿದೆ. ಸೊ ಹಾಗಾದರೆ ಇದರ ಜೊತೆಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯನ ಕೂಡ ನಾನು ಹೇಳೋಕ್ಕಿದೆ. ಆ ವಿಷಯ ಏನು ಅಂತ ಕೇಳೋದಕ್ಕೆ ನೀವು ಕೂಡ ರೆಡಿಯಾಗಿರಿ. ಆ್ಯಂಡ್ ಹಾಗೆ ಈ ಒಂದು ಸೂಪರ್ ಆಗಿರುವಂತಹ ಸಾಂಗ್ ಕೂಡ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನೀವು ಈ ಥರ ಯಾವುದಾದ್ರೂ ಬೇರೆ ಬೇರೆ ದೇಶಗಳಿಗೆ ವಿಸಿಟ್ ಮಾಡಿರ ಅಂತಂದರೆ ಅಲ್ಲಿ ನೋಡಿದಂತಹ ಒಂದು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ನಮ್ಮ ಜೊತೆಯಲ್ಲಿ ಶೇರ್ ಮಾಡ್ಕೊಳ್ಬೋದು. ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ನಮ್ಮ ಸಂಖ್ಯೆಗೆ ನಿಮ್ಮ ಒಂದು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಶೇರ್ ಮಾಡಿ ಅಂತ ಹೇಳ್ತಾರೆ. ನಮ್ಮ ಸಂಖ್ಯೆ 9686279682798 ಈ ಸಂಖ್ಯೆಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕೇಳ್ತಾ ರೀ ರೇಡಿಯೋ ಶಿವಮೊಗ್ಗ ರಾಣಿಪುರ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರೆ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ. ನಮ್ಮ ಬಾನುಲಿ, ನಾನು ಆರ್ಜಿ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಇದ್ದಾಗೆ ಒಂದು ಇಂಟ್ರೆಸ್ಟಿಂಗ್ ವಿಷಯದ ಜೊತೆ ವಾಪಸ್ ಬರ್ತೀನಿ ಅಂತ ಹೇಳಿದೆ. ಆ್ಯಂಡ್ ನಾವೀಗ ನಮ್ಮ ಭೂಮಿಯ ಮೇಲೆ ಹಾರಾಡುವಂತಹ ಪಕ್ಷಿಗಳನ್ನು ಕೂಡ ನೋಡಿದ್ವಿ, ಹಾಗೆ ಓಡಾಡುವಂತಹ ಪಕ್ಷಿಗಳನ್ನು ಕೂಡ ನೋಡಿದ್ವಿ. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ನಮ್ಮ ತಲೆಗೆ ಏನು ಬರುತ್ತೆ ಅಂದರೆ ಪಕ್ಷಿ ಅಂತಂದರೆ ಅದು ಹಾರಾಡುವಂಥದ್ದು ಅಂತ ಹೇಳಿದ ತಲೆಗೆ ಬರೋದು. ಆದರೆ ಇಲ್ಲಿ ಕೆಲವೊಂದಷ್ಟು ಹಾರೋದಕ್ಕೆ ಅಸಮರ್ಥವಾಗಿರುವಂತಹ ಪಕ್ಷಿಗಳನ್ನು ಕೂಡ ನಾವು ನೋಡೋದಕ್ಕೆ ಸಾಧ್ಯ ಇದೆ. ಆ್ಯಂಡ್ ಅಂತಹದ್ರಲ್ಲಿ ನಮ್ಮ ಕಣ್ಮುಂದೆ ಯಾವಾಗಲೂ ಕೂಡ ಕಾಣುವಂಥದ್ದು ರಸ್ತೆಯಲ್ಲಿ ಎಲ್ಲ ಕಡೆ ಕೋಳಿಗಳು ಕಾಣುತ್ತೆ. ಅಂದರೆ ಅಷ್ಟು ದೂರದವರೆಗೆ ಹಾರೋದಕ್ಕೆ ಸಾಧ್ಯ ಇಲ್ಲ. ಆದರೆ ಅದನ್ನು ಹೊರತುಪಡಿಸಿ ಬೇರೆ ಬೇರೆ ಪಕ್ಷಿಗಳು ಕೂಡ ಈ ರೀತಿ ಹಾರೋದಕ್ಕೆ ಅಸಮರ್ಥವಾಗಿರುವಂತಹ ಪಕ್ಷಿಗಳಿದ್ದಾವೆ. ಆ್ಯಂಡ್ ಭೂಮಿಯ ಮೇಲಿರುವಂತಹ ಬೇರೆ ಬೇರೆ ರೀತಿಯ ಪಕ್ಷಿಗಳಲ್ಲಿ ಹಾರುವ ಸಾಮರ್ಥ್ಯ ಕೆಲವೊಂದು ಪಕ್ಷಿಗಳಿಗೆ ಇಲ್ಲ ಅಂತಲೇ ಹೇಳ್ಬೋದು. ಇವು ಎಷ್ಟೋ ಸಾವಿರ ವರ್ಷಗಳ ಹಿಂದೆಯೇ ತಮ್ಮ ರೆಕ್ಕೆಗಳ ಬಳಕೆಯನ್ನು ಬಿಟ್ಟಿರ್ತವೆ. ಇದರಿಂದಾಗಿ ಬಹುಶಃ ಅಂದಿನ ಜೀವನದ ಸ್ಥಿತಿಗತಿಗಳಲ್ಲಿ ಅವುಗಳಿಗೆ ರೆಕ್ಕೆಗಳನ್ನು ಕೂಡ ಬಳಸಿಕೊಳ್ಳುವಂತಹ ಅಗತ್ಯ ಇರಲಿಲ್ಲ ಅಂತ ಕಾಣುತ್ತೆ. ಹಾಗಾಗಿ ತಮ್ಮ ಒಂದು ಜೀವನ ಶೈಲಿನೇ ಅದು ಬದಲಾಯಿಸ್ಕೊಂಡಿರುತ್ತೆ. ಆ್ಯಂಡ್ ತಮ್ಮ ತಿನ್ನುವಂತಹ ಪ್ರಾಣಿಗಳ ಕಾಟ ಇಲ್ದಿರುವಂತಹ ಸ್ಥಳಗಳಲ್ಲಿ ಅವು ಜೀವನ ನಡೆಸ್ತಾ ಇದ್ವು ಅಂತ ಅಂದ್ಕೊಳ್ತೀನಿ. ಇದೇ ಕಾರಣಕ್ಕೆ ಅವುಗಳು ಹಾರೋದಕ್ಕೆ ಪ್ರಯತ್ನ ಕೂಡ ಮಾಡಿಲ್ಲ. ಹೀಗೆ ರೆಕ್ಕೆಗಳನ್ನು ಬಳಕೆ ಮಾಡಿಕೊಳ್ಳದೇ ಇರುವಂತಹ ಪಕ್ಷಿಗಳಲ್ಲಿ ಕ್ರಮೇಣ ಈಗ ಹಾರುವಂತಹ ಸಾಮರ್ಥ್ಯ ಈ ಪಕ್ಷಿಗಳು ಕಳ್ಕೊಂಡಿವೆ ಅಂತಲೇ ಹೇಳ್ಬೋದು. ಅಂತಹದ್ರಲ್ಲಿ ನಾವು ನೋಡ್ಬೋದು ಅಂತಂದರೆ ಈಗ ಪೆಂಗ್ವಿನ್ಗಳು ಇದು ರೀತಿಯ ಪಕ್ಷಿಯ ಗುಂಪಿಗೆ ಸೇರುತ್ತೆ. ತಮ್ಮ ರೆಕ್ಕೆಗಳನ್ನು ಬೇರೆ ರೀತಿಯಲ್ಲಿ ಬಳಕೆ ಮಾಡಿಕೊಳ್ಳುತ್ತೆ. ಆ್ಯಂಡ್ ನೀರಿನಲ್ಲಿ ಅತ್ಯುತ್ತಮವಾಗಿ ಈಜುಕೊಂಡು ಹೋಗುವಂತಹ ಸಾಮರ್ಥ್ಯವನ್ನು ಈ ಪೆಂಗ್ವಿನ್ಗಳು ಪಡ್ಕೊಂಡಿದ್ದಾವೆ. ಆ್ಯಂಡ್ ಈ ಪಕ್ಷಿಗಳು ದಕ್ಷಿಣದ ಗೋಳಾರ್ಧದಲ್ಲಿ ಅದರಲ್ಲೂ ಹೆಚ್ಚಾಗಿ ಅಂಟಾರ್ಟಿಕಾ ತುದಿಯಲ್ಲಿ ಕಂಡುಬರುತ್ತೆ. ಆ್ಯಂಡ್ ನ್ಯೂಜಿಲೆಂಡ್ನ ಕಿವಿ ಪಕ್ಷಿ ವಾಸನೆಯನ್ನು ಹಿಡಿದು ರಾತ್ರಿಯ ವೇಳೆಯಲ್ಲಿ ಆಹಾರವನ್ನು ಹುಡುಕೊಂಡು ಹೋಗುತ್ತೆ. ಈ ರೀತಿ ಅದು ತನ್ನ ಹಾರುವಂತಹ ಸಾಮರ್ಥ್ಯವನ್ನು ಕಳೆದುಕೊಂಡತ್ತೆ. ಅದು ತನ್ನ ಕಣ್ಣುಗಳನ್ನು ಉಪಯೋಗಿಸೋದನ್ನು ಕೂಡ ನಿಲ್ಲಿಸಿದೆ ಅಂತಲೇ ಹೇಳ್ಬೋದು. ಅದರಿಂದ ಆ ರೀತಿಯ ಪಕ್ಷಿಗೆ ದೃಷ್ಟಿ ಸಾಮರ್ಥ್ಯ ಕೂಡ ಬಹಳ ಕಡಿಮೆ ಆಗಿದೆ. ಆ್ಯಂಡ್ ನಾವು ಅಷ್ಟೇ ಏನಾದರೂ ಒಂದು ಕೆಲಸವನ್ನು ಮಾಡದೆ ಹಾಗೆ ಇದ್ವಿ ಅಂತಂದರೆ ಸೊ ನಮ್ಮಲ್ಲೂ ಕೂಡ ಆ ರೀತಿಯ ಒಂದಷ್ಟು ಬದಲಾವಣೆಗಳು ಆಗುವಂತಹ ಸಾಧ್ಯತೆ ಇರುತ್ತೆ. ಅಂದರೆ ಇದು ಒಂದೆರಡು ದಿನಕ್ಕೆ ಬದಲಾಗುವಂತಹ ಬದಲಾವಣೆ ಆಗಿರಲ್ಲ, ಇದು ಬಹಳಷ್ಟು ಸಮಯದಿಂದಲೇ ಆಗಿರುವಂತಹ ಬದಲಾವಣೆ ಅಂತಲೇ ಹೇಳ್ಬೋದು. ಸೊ ಹಾಗೆಯೇ ನಾವು ಈ ಪೆಂಗ್ವಿನ್ಗಳನ್ನು ನೋಡ್ತೀವಿ ಅಂತಂದರೆ ಈ ಪಕ್ಷಿ ರೆಕ್ಕೆಗಳಿದ್ರೂ ಕೂಡ ಅದು ತುಂಬಾ ಚಿಕ್ಕದಾಗಿರುತ್ತೆ. ಆ್ಯಂಡ್ ದೇಹದ ತುಂಬ ಇರುವಂತಹ ಗರಿಗಳ ಮಧ್ಯೆ ರೆಕ್ಕೆಗಳು ಹುದುಕೊಂಡೋಗಿರುತ್ತೆ. ಹಾರುವ ಸಾಮರ್ಥ್ಯದಲ್ಲಿರುವಂತಹ ಇನ್ನೊಂದು ಪಕ್ಷಿ ಅಂತಂದರೆ ಅದು ಕಾಸುವೇರಿ ಅನ್ನುವಂಥದ್ದು. ಇದು ಇಂಡೋನೇಷ್ಯಾದ ಅರಣ್ಯಗಳಲ್ಲಿ ವಾಸಿಸುವಂತಹ ಪಕ್ಷಿಯಾಗಿದೆ. ಇದಕ್ಕೆ ಮನುಷ್ಯ ಅಥವಾ ಮೃಗದ ಭಯನೇ ಇಲ್ಲ ಅಂತಲೇ ಹೇಳ್ಬೋದು. ಇದು ಉದ್ದವಾದಂತಹ ಕಾಲುಗಳಲ್ಲಿರುವ ಚೂಪಾದ ಉಗುರುಗಳ ಸಹಾಯದಿಂದ ಶತ್ರುಗಳ ಮೇಲೆ ಎಗರತ್ತೆ. ಹಾರಲಾಗದೇ ಇರುವಂತಹ ಅತ್ಯಂತ ದೊಡ್ಡ ಪಕ್ಷಿ ಅಂತಂದರೆ ಅದು ಆಫ್ರಿಕನ್ ಆಸ್ಟ್ರಿಚ್ ಅಂತಲೇ ಹೇಳ್ಬೋದು. ನಾವು ಈಗ ಕೂಡ ಆಸ್ಟ್ರಿಚ್ಗಳನ್ನು ನೋಡೋದಕ್ಕೆ ಸಾಧ್ಯ ಇದೆ. ಬಟ್ ಅದರ ರೆಕ್ಕೆಗಳನ್ನು ನೋಡಿದ್ವಿ ಅಂತಂದರೆ ಎಷ್ಟೊಂದು ದೊಡ್ಡದಾಗಿರುತ್ತೆ. 2.5 meters ಎತ್ತರವಿರುವಂತಹ ಇದು ಗಂಟೆಗೆ 40 miles ವೇಗದಲ್ಲಿ ಓಡೋದಕ್ಕೆ ಸಾಮರ್ಥ್ಯವನ್ನು ಹೊಂದಿದೆ. ಆ್ಯಂಡ್ ಒಂದೇ ನೆಗೆತಕ್ಕೆ ಇದು 4.5 meters ದೂರ ನೆಗೆಯುತ್ತೆ ಅಂತಲೇ ಹೇಳ್ಬೋದು. ಆಫ್ರಿಕಾದ ಆಸ್ಟ್ರಿಚ್ ಪಕ್ಷಿಗಳನ್ನು ಬಿಟ್ಟರೆ ಮತ್ತೊಂದು ದೊಡ್ಡ ಪಕ್ಷಿ ಅಂತಂದರೆ ಆಸ್ಟ್ರೇಲಿಯಾದ ಎಮು ಆಗಿದೆ. ಈ ಪಕ್ಷಿ ಕೂಡ ಹಾರೋದಕ್ಕೆ ಸಾಧ್ಯವೇ ಆಗಲ್ಲ. ದಕ್ಷಿಣ ಅಮೆರಿಕಾದಲ್ಲಿರುವಂತಹ ರಿಯಾ ಎಂಬ ಪಕ್ಷಿ ಕೂಡ ಹಾರುವಂತಹ ಸಾಮರ್ಥ್ಯವನ್ನು ಕಳ್ಕೊಂಡಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ರೀತಿಯ ಪಕ್ಷಿಗಳನ್ನ ನಾವು ನೋಡಿದಾಗ ನಮಗೆ ಏನನ್ಸುತ್ತೆ, ಈ ಒಂದು ಅಭ್ಯಾಸದಿಂದ ಎಷ್ಟೆಲ್ಲ ಬದಲಾವಣೆಗಳಾಗುತ್ತೆ ಅಂತ ಹೇಳಿ ಅನ್ಸುತ್ತಲ್ವ? ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ತಿಳಿಸಿದಂತೆ ಈ ಒಂದು ಹಾರದೇ ಇರುವಂತಹ ಪಕ್ಷಿಗಳ ಬಗ್ಗೆ ಇನ್ಫಾರ್ಮೇಷನ್ ನಿಮಗೂ ಕೂಡ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ನಾನು ನಿಮಗೆ ತರ್ತಾ ಇರ್ತೀನಿ. ನೀವು ಸಹ ನಮ್ಮ ಶೋನಲ್ಲಿ ಮಾತಾಡ್ತಾ ನಿಮ್ಮ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ನಮ್ಮ ಜೊತೆಯಲ್ಲಿ ಹಂಚ್ಕೊಳ್ಬೋದು ಅಂತ ಹೇಳ್ತಾ ಇವತ್ತಿನ ಶೋನ ಮುಗಿಸುವಂತಹ ಸಮಯ ಆಗಿದೆ. ಕಾರ್ಯಕ್ರಮದಲ್ಲಿ ಮುಗಿಸಿದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ ಬಾಯ್. ಇಷ್ಟು ತನಕ ನೀವು ಕೇಳಿದ್ದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ನಾನು ಆರ್ಜಿ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು

0: ಅಲ್ವಾ? ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
1: 9008501116. ಸಂಖ್ಯೆ ಮತ್ತೊಮ್ಮೆ 9008501116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
2: ಅಮ್ಮ, ನಾನ್ ದೊಡ್ಡಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
3: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
2: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
3: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
4: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
5: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
0: ಹಾಯ್, ಹೆಲೋ, ನಮಸ್ತೆ, ಗುಡ್ ಈವ್ನಿಂಗ್, ಶಿವಮೊಗ್ಗ, ಶುಭ ಸಂಜೆ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಸೊ ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ಕಾಫಿ ಟೀ ಆಯ್ತಾ ಅಥವಾ ಏನ್ ಸಮಾಚಾರ? ನಾನಂತೂ ಕಾಫಿ ಕುಡ್ಕೊಂಡು ಕಾರ್ಯಕ್ರಮ ನಡ್ಸ್ಕೊಡೋಣ ಅಂತ ಬಂದಿದ್ದೀನಿ. ಹಾಗಿದ್ಮೇಲೆ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ಒಬ್ರಲ್ಲ ಒಬ್ರು ಬಿಸ್ನೆಸ್ ಮನ್ಗಳು ಅವರ ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ಕೊಳ್ತಾ ಇರ್ತಾರೆ. ಅಫ್ಕೋರ್ಸ್, ಒಂದ್ರಕ್ಕಿಂತ ಮತ್ತೊಂದು ಬಿಸ್ನೆಸ್ ವಿಭಿನ್ನವಾಗಿರುತ್ತೆ. ಯಾಕಂದ್ರೆ ಪ್ರತಿಯೊಂದು ಬಿಸ್ನೆಸ್ ಅಲ್ಲಿ ಕೂಡ ಅದರದೇ ಆದಂತಹ ಸವಾಲುಗಳಿರುತ್ತೆ, ಲಾಭ ನಷ್ಟ ಎಲ್ಲವೂ ಕೂಡ ಇರುತ್ತೆ. ಹಾಗಿದ್ಮೇಲೆ ಇವತ್ತು ಯಾವ ಬಿಸ್ನೆಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಡಕ್ ಬಂದಿದ್ಯಾ ಅರ್ಪಿತಾ ಅಂತ ನೀವು ಕೇಳೋದಾದ್ರೆ, ಖಂಡಿತವಾಗ್ಲೂ ಇವತ್ತು ಒಂದು ಬಿಸ್ನೆಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಡೋಣ ಅಂತ. ಯಾಕಪ್ಪ ಅಂದ್ರೆ, ನಾವು ಯೂಶಲಿ ಹಣ ಸಂಪಾದನೆ ಮಾಡೋದಾಗಿರ್ಬೋದು, ಏನೇ ಸಂಪಾದನೆ ಮಾಡೋದು, ನಾವು ಹೊಟ್ಟೆ ತುಂಬಾ ಊಟವನ್ನ ಮಾಡೋಕೆ, ಹಾಗೆ ನಾವು ಇಷ್ಟಪಡುವಂತಹ ವಸ್ತುಗಳನ್ನ ಖರೀದಿ ಮಾಡೋಕೆ, ಬಟ್ಟೆಗಳನ್ನ ಹಾಕೊಳ್ಳೋಕೆ. ಅದರಲ್ಲೂ ಈಗ ಹೆಣ್ಮಕ್ಳಿಗೆ ಸೀರೆ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಒಳ್ಳೆ ಸೀರೆ ತಗೊಂಡಿರ್ತೀವಿ, ಅದಕ್ಕೆ ಒಳ್ಳೆ ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕಲ್ಲ ಅಂತ ಎಲ್ಲರೂ ಥಿಂಕ್ ಮಾಡ್ತಿರ್ತಾರೆ. ಸೊ ಇವತ್ತು ಯಾಕೊಬ್ರು ಲೇಡೀಸ್ ಟೈಲರ್ ಹತ್ರ ಮಾತಾಡಬಾರ್ದು ಅಂತ ಅನಿಸ್ತು? ಅದಕ್ಕಾಗಿ ಇವತ್ತು ದುರ್ಗಿಗುಡಿಲಿರುವಂತಹ ಶ್ರೀ ಮಾತಾ ಲೇಡೀಸ್ ಟೈಲರ್ಸ್ ಅವ್ರ ಶಾಪಿಗೆ ಬಂದಿದ್ದೀನಿ. ಸೊ ಇದರ ಓನರ್ ಆಗಿರುವಂತಹ ಗಣೇಶ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ಅವರೊಟ್ಟಿಗೆ ಮಾತುಕತೆಯನ್ನ ಸ್ಟಾರ್ಟ್ ಮಾಡೋಣವಾ. ಗಣೇಶ್ ಸರ್, ನಮಸ್ತೆ.
6: ನಮಸ್ತೆ ಮೇಡಮ್.
0: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
6: ಥ್ಯಾಂಕ್ ಯು.
0: ಓಕೆ, ಗಣೇಶ್ ಸರ್ ಹೇಗಿದ್ದೀರಾ?
6: ಆರಾಮಿದ್ದೀವಿ ಮೇಡಮ್.
0: ಆರಾಮಿದ್ದೀರಾ? ಕಾಫಿ ಆಯ್ತಾ ಸರ್?
6: ಆಯ್ತಾಯ್ತು, ಕಾಫಿ ಆಯ್ತು.
0: ಕಾಫಿ ಎಲ್ಲ ಆಗಿದೆ. ಸೊ ನನಗೆ ಮೊದಲನೇದಾಗಿ ನಿಮ್ಮ ಪರಿಚಯ ಮಾಡಿಕೊಡಿ ಸರ್. ನೀವು ಹುಟ್ಟಿದ್ದಲ್ಲಿ, ಬೆಳೆದಿದ್ದಲ್ಲಿ, ಏನು ಓದಿದ್ರಿ?
6: ಓದಿದ್ದು ಡಿಗ್ರಿ ಬಿ ಎ ಆಗಿದೆ.
0: ಎಲ್ಲಿ ಹುಟ್ಟಿದ್ದು ಸರ್?
6: ಹುಟ್ಟಿದ್ದು ಬಾಣಾವರ, ಹಾಸನ ಡಿಸ್ಟ್ರಿಕ್ಟ್, ಆಸಿರೆ ತಾಲೂಕು.
0: ಓಕೆ, ಬಿ ಎ ಮಾಡಿದ್ರಿ. ಓಕೆ, ಡಿಗ್ರಿ ಮಾಡಿದ್ರಿ, ಯಾವ ಇಸ್ವಿಲ್ ಡಿಗ್ರಿ ಮಾಡಿದ್ದು ಸರ್?
6: ನಂದು ಮುಗಿದಿದ್ದು 1987 ಅನ್ಸುತ್ತೆ ಫೈನಲ್.
0: ಸೂಪರ್. 1987 ಡಿಗ್ರಿ ಮಾಡಿದ್ರಿ. ಡಿಗ್ರಿ ಮಾಡಾದ್ಮೇಲೆ ಏನ್ ಮಾಡಿದ್ರಿ ಸರ್?
6: ಏನ್ ಮಾಡಲ್ಲ, ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬಂದು ಅಷ್ಟೇ. ಅವಾಗ ಯಾವುದು ನಮ್ಗೆ ಸಪೋರ್ಟ್ ಮಾಡಲಿಲ್ಲ ಯಾರು, ನಾವೇ ನಮ್ಮ ಕಾಲ ಮೇಲೆ ನಿಂತ್ಕೊಂಡಿದ್ದು, ನಾವು ಇದು ಮಾಡಿದ್ದು ಅಷ್ಟೇನೇನಿಲ್ಲ.
0: ಓಕೆ ಗಣೇಶ್ ಸರ್, ಆಗಿನ ಟೈಮಲ್ಲೇ ಡಿಗ್ರಿ ಮಾಡಿದ್ರೆ ನಿಮಗೆ ಸಾಕಷ್ಟು ಉದ್ಯೋಗ ಅವಕಾಶ ಇರ್ತಿತ್ತು.
6: ಇಲ್ಲ ಮೇಡಮ್, ಅವಾಗ ಅಷ್ಟು ಇವಾಗಷ್ಟು ಪ್ರಿಫರೆನ್ಸ್ ಆಗಿರಲಿಲ್ಲ ಕೆಲಸಕ್ಕೆಲ್ಲ. ಭಾರಿ ಕಷ್ಟಪಡ್ಬೇಕಾಯ್ತು ಕೆಲಸ ತಗೋಬೇಕಾದ್ರೆ. ಇವಾಗ ಏನಿಲ್ಲ, ನಮ್ಗೆ ಯಾವ ಕೆಲಸ ಬೇಕಾದ್ರೂ ಮಾಡ್ಕೊಂಡು ಹೋಗ್ಬೋದು, ಆ ಥರ ಇತ್ತು ಆ ಟೈಮಲ್ಲಿ.
0: ಹಾಗಿದ್ರೆ ನೀವು ಈ ಟೈಲರಿಂಗ್ ಉದ್ಯೋಗಕ್ಕೆ ಬಂದಂತ ಕಾರಣ ಮುಂಚೆ ಯಾರಾದ್ರೂ ಮಾಡ್ತಾ ಇದ್ರ ಏನು?
6: ನಮ್ದು ಕುಲಕಸುಬೆ ಇದು, ಮುಂಚೆಯಿಂದ ನಾವು ಮರಾಠಿ ಬಾವಸರ ಕ್ಷತ್ರಿಯ ನಾವು. ಅಂದ್ರೆ ನಮ್ಮ ಫ್ಯಾಮಿಲಿ ಎಲ್ಲ ಫುಲ್ ಮಾಸ್ಟ್ರೆ. ಅಂದ್ರೆ ನಮ್ಮ ಫ್ಯಾಮಿಲಿ ಎಲ್ಲ ನಾನು ಒಬ್ಬನೇ ಟೇಲರ್ ಆಗಿರೋದು. ನಮ್ಮ ತಮ್ಮಂದ್ರು ಎಲ್ಲ ಪ್ರಿನ್ಸಿಪಾಲ್ ಒಬ್ಬ, ಇನ್ನೊಬ್ಬ ವೈಸ್ ಪ್ರಿನ್ಸಿಪಾಲ್.
0: ನೀವು ಮಾತ್ರ ಟೈಲರ್ ಆಗಿದ್ದೀರಾ?
6: ಒಬ್ಬನೇ ಟೈಲರ್ ಆಗಿರೋದು.
0: ಕುಲ ಕಸುಬನ್ನ ಬಿಟ್ಟಿಲ್ಲ?
6: ಬಿಟ್ಟಿಲ್ಲ, ಅದೊಂದು ನಂದು ಕಂಡ್ಕೊಂಡ್ಬಿಟ್ಟಿದೆ ಅಷ್ಟೇ.
0: ಓಕೆ, ಹಾಗಿದ್ರೆ ನಮ್ಗೀಗ ಶ್ರೀ ಮಾತಾ ಲೇಡೀಸ್ ಟೈಲರ್ಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ. ಇಲ್ಲಿ ಎಷ್ಟು ವರ್ಷದಿಂದ ನೀವು ಟೈಲರಿಂಗ್ ಮಾಡ್ತಾ ಇದ್ದೀರಾ?
6: 2007 ಸ್ಟಾರ್ಟ್ ಮಾಡಿದ್ದು ನಾನು ಇಲ್ಲಿಂದ ಈ ಅಂಗಡಿ. 18 ಆಗಿರ್ಬೋದಾಗ್ಲೇ.
0: ಸೂಪರ್.
6: 18-19 ಆಗಿದೆ.
0: 18 ಅನುಭವ ಇದೆ. ಹಾಗಿದ್ರೆ ಶ್ರೀ ಮಾತಾ ಲೇಡೀಸ್ ಟೈಲರ್ಸ್ ಅಲ್ಲಿ ಏನೇನೆಲ್ಲ ಸರ್ವಿಸ್ ಸಿಗುತ್ತೆ ಸರ್, ಅದ್ರ ಬಗ್ಗೆ ಹೇಳಿ.
6: ಚೂಡಿದಾರ, ಬ್ಲೌಸ್ ಎಲ್ಲ, ಫಸ್ಟ್ ಬ್ಲೌಸ್ಗೆ ಪ್ರಿಫರೆನ್ಸ್, ಆಮೇಲೆ ಚೂಡಿದಾರ.
0: ಲೇಡೀಸ್ ಟೈಲರ್ ಬೇಸಿಕಲಿ.
6: ಬಹುದು, ಬೇಸಿಕ್.
0: ಸರ್, ಈಗ ಒಂದು ಬ್ಲೌಸಿನ ಬೆಲೆ ಎಷ್ಟಿದೆ ಸರ್?
6: ಮೇಡಮ್, ಅದು ಇವಾಗ ರೇಟ್ ಆದರೆ ಹೇಳಂಗೆ ಇಲ್ಲ. 350, 400, 450, 500 ಆ ಥರ ಹೋಗ್ತಾ ಇರುತ್ತೆ. ಆಮೇಲೆ ಡಿಸೈನ್ ವರ್ಕ್ ಆದರೆ 1,000, 1,500 ಈ ಥರ ಎಲ್ಲ ಹೋಗ್ತಾರೆ.
0: ಓಕೆ, ಸೊ ಬೆಲೆ ಬದಲಾವಣೆ ಆಗ್ತಾ ಇರುತ್ತೆ.
6: ಒಂದೇ ಕಂಟ್ ಇದು ರೆಗ್ಯುಲರ್ ಇದ್ದಿರಲಿಲ್ಲ, ಬೆಲೆ ಇಲ್ಲ.
0: ಕಾಂಪಿಟೇಷನ್
6: ಡಿಸೈನ್ ಮೇಲೇನೂ ನಡೆಯುತ್ತೆ.
0: ಕಾಂಪಿಟೇಷನ್ ಹೇಗಿದೆ?
6: ಕಾಂಪಿಟೇಷನ್ ಇದೆ ಮೇಡಮ್, ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ. ಬ್ಲೌಸ್ ಲೇಡೀಸ್ ಟೇಲರಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಇದೆ. ಶಿವಮೊಗ್ಗದಲ್ಲಂತೂ ಅಕ್ಕಪಕ್ಕ ಅಕ್ಕಪಕ್ಕ ಇಲ್ಲ ಅಂತಂದ್ರೂ ಈ ದುರ್ಗಿಗುಡಿಯಲ್ಲೇ ಒಂದು ಇನ್ನು ಮುಂದೆ ಟೈರಿಂಗ್ ಶಾಪ್ ಇರಬಹುದು ಲೇಡೀಸ್.
0: ಸೊ ಕಾಂಪಿಟೇಷನ್ ಸಿಕ್ಕಾಪಟ್ಟೆ ಇದೆ. ಬಟ್ ನಿಮ್ಮಲ್ಲಿ ಬರುವಂತ ಕಸ್ಟಮರ್ಸ್ ಬರ್ತಾರಾ?
6: ರೆಗ್ಯುಲರ್ ಕಸ್ಟಮರ್ ನಮಗೆ ಸಿಕ್ಕಾಪಟ್ಟೆ ಇದ್ದಾರೆ.
0: ಎಲ್ಲೆಲ್ಲಿಂದ ಬರ್ತಾರೆ ರೆಗ್ಯುಲರ್ ಕಸ್ಟಮರ್ಸ್?
6: ಮಾನವಟ್ಟಿ, ನಮ್ಮ ಗೋಪಾಳ, ತೀರ್ಥಹಳ್ಳಿ, ಇನ್ನು ಸುಮಾರು ಹಳ್ಳಿ ಕಡೆಯಿಂದೆಲ್ಲ ಬರ್ತಾರೆ.
0: ಒಂದು ಬ್ಲೌಸ್ ಸ್ಟಿಚ್ ಮಾಡಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ ಸರ್?
6: 1.5 ಗಂಟೆ 1.75 ಗಂಟೆ ಬೇಕು.
0: ಯಾರು ಅಸಿಸ್ಟೆಂಟ್ ಇದ್ದಾರಾ ನೀವೇನಾ?
6: ಅಸಿಸ್ಟೆಂಟ್ ಇಲ್ಲ, ಮತ್ತೆ ಫಿನಿಶಿಂಗ್ ಫಾಲು ಜಿಗ್ಜಾಗ್ ಎಲ್ಲ ಬೇರೆ ಕೊಡ್ತೀವಿ
0: ಅಷ್ಟೇ. ಸೊ ಒಂದು ಬ್ಲೌಸ್ ಹೊಲಿಯಕ್ಕೆ ಕಟಿಂಗ್ ಸ್ಟಿಚಿಂಗ್ ಎಲ್ಲ ಸರ್ ಒಂದ್ 2 ಗಂಟೆ ಅಂತೂ
6: ಬೇಕಾಗುತ್ತೆ.
0: ಹಾಗಿದ್ರೆ ಒಂದಿನಕ್ಕೆ ಎಷ್ಟು ಬ್ಲೌಸ್ ಸ್ಟಿಚ್ ಮಾಡ್ತೀರಾ ಸರ್?
6: ಬ್ಲೌಸ್ ಟ್ರೈನಿಂಗ್ ಮಾಡೋದು ಮೂರೇ ಬ್ಲೌಸ್ ಆಗೋದು, ಯಾಕೆಂದ್ರೆ ನಾವು ಬೇರೆ ಯಾರಿಗೂ ಕೊಡೋದಿಲ್ಲ, ನಾನೇ ಓನ್ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು ಅಷ್ಟೇನೆ, ಬೇರೆ ಯಾರಿಗೂ ಕೊಡಲ್ಲ.
0: ಹಾಗಾಗಿ ಒಂದು ದಿನಕ್ಕೆ 3 ಬ್ಲೌಸ್. ಸೊ ಯಾವಾಗ ಇಲ್ಲಿ ರಜೆ ಇರೋದು? ನೀವು ರೆಸ್ಟ್ ತಗೊಳ್ಳೋದು ಯಾವಾಗ?
6: ಸಂಡೇ ಫುಲ್ ರಜಾ, ಸಂಡೇ ರಜಾ.
0: ಈ ಹಬ್ಬಗಳೆಲ್ಲ ಇದ್ದಾಗ?
6: ಹಬ್ಬಗಳಿದ್ದಾಗ ಒಂದು ಹಾಫ್ ಡೇ ಇರುತ್ತೆ ರಜಾ.
0: ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಗಣೇಶ್ ಸರ್ ಅವರು ಅವರ 18 ವರ್ಷದ ಬಿಸ್ನೆಸ್ ಎಕ್ಸ್ಪೀರಿಯನ್ಸ್, ಎಸ್ಪೆಷಲಿ ಟೈಲರಿಂಗ್ ಫೀಲ್ಡ್ ಅಲ್ಲಿ ಇರುವಂತಹ ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ಅನ್ನ ನಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ರು. ಹಾಗಿದ್ರೆ ಗಣೇಶ್ ಸರ್ ಜೊತೆ ಮಾತುಕತೆಯನ್ನ ಮುಂದುವರ್ಸಿನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ತೆಗೆದುಕೊಂಡು ಸೂಪರ್ ಆಗಿರೋ ಸಾಂಗ್ ಅನ್ನ ಕೇಳ್ಕೊಂಡು ವಾಪಸ್ ಬನ್ನಿ. ನೀವ್ ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮನ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ ಆರ್ ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಟೈಲರಿಂಗ್ ಬಿಸ್ನೆಸ್ ಬಗ್ಗೆ ಮಾತಾಡ್ತಿದ್ವಿ. ಹಾಗೆ ನಾವೀಗ ಇರೋದು ಶ್ರೀ ಮಾತಾ ಲೇಡೀಸ್ ಟೈಲರ್, ಇದಿರೋದು ದುರ್ಗಿಗುಡಿಯಲ್ಲಿ. ಹಾಗೆ ಇದರ ಓನರ್ ಆಗಿರುವಂತಹ ಗಣೇಶ್ ಸರ್ ನಮ್ಮೊಟ್ಟಿಗೆ ಮಾತಾಡ್ತಾ ಇದ್ರು. ಸುಮಾರು 18 ವರ್ಷಗಳಿಂದ ಈ ಒಂದು ಬಿಸ್ನೆಸ್ ನ ಮಾಡ್ತಾ ಇದೀವಿ, ಈ ಒಂದು ಸರ್ವಿಸ್ ಕೊಡ್ತಾ ಇದೀವಿ ಅಂತ ಹೇಳ್ತಿದ್ರು. ಹಾಗಿದ್ರೆ ಗಣೇಶ್ ಸರ್ ಜೊತೆ ಮಾತುಕತೆನ ಮುಂದುವರ್ಸೋಣವಾ. ಸರ್, ಈಗ ನಾವು ಮುಖ್ಯವಾಗಿ ಟೈಲರಿಂಗ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ ಏನೆಲ್ಲ ಬೇಕಾಗ್ಬೋದು, ಇದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ?
3: ನಮ್ ಟೈಲರಿಂಗ್ ಬೇಕು ಅಂತಂದ್ರೆ ಫಸ್ಟ್ ಎಲ್ಲ ಕಲಿಬೇಕು, ಟ್ರೈನಿಂಗ್ ತಗೋಬೇಕು. ಸುಮಾರು ವರ್ಷ ಫಸ್ಟ್ ಈ ಖಾಜಾ ಗುಂಡಿ ಎಲ್ಲ ಬರ್ತಾರಲ್ಲ ಅಲ್ಲಿಂದ ಸ್ಟಾರ್ಟ್ ಆಗ್ಬೇಕು. ಅಲ್ಲಿಂದ ಬೇಸ್ಮೆಂಟ್ ಆದ್ರೆ ಟೈಲರಿಂಗ್ ಪಕ್ಕ. ಅದು ಬಿಟ್ಟು ಇವಾಗ ಯೂಟ್ಯೂಬು ಅವೆಲ್ಲ ನೋಡ್ಕೊಂಡು ಮಾಡ್ತಾರಲ್ಲ, ಅವೆಲ್ಲ ಫಿಟ್ಟಿಂಗ್ ಇರೋದಿಲ್ಲ, ಸ್ಟಿಚಿಂಗ್ ಫಿನಿಷಿಂಗ್ ಇರಲ್ಲ, ಏನಿರಲ್ಲ.
2: ಸೊ ಬೇಸಿಕ್ ಇಂದ ಕಲ್ತಾಗ ಟೈಲರಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ ಇದ್ದೀರಿ.
3: ಫಿನಿಶಿಂಗ್ ಚೆನ್ನಾಗಿರುತ್ತೆ, ಮತ್ತೆ ಯಾವ ತರ ಇದ್ ಮಾಡ್ಬೇಕು ಅಂತ ಗೊತ್ತಾಗತ್ತೆ.
2: ನೀವು ಎಲ್ಲಿ ಕಲ್ತ್ಕೊಂಡ್ರಿ ಸರ್, ಹೇಗೆ ಕಲ್ತ್ಕೊಂಡ್ರಿ?
3: ನಾನು ಹೇಳಿದ್ದೆ, ನಮ್ಮ ಫ್ಯಾಮಿಲಿ, ನಮ್ಮ ಚಿಕ್ಕಪ್ಪ ಅವರು ಮುಂಚೆ ಅಜ್ಜಾರೆಲ್ಲ ಕಲಿತಾ ಇದ್ರಲ್ಲ, ಅಲ್ಲಿಂದ ನಾವು, ನಮ್ಮ ಸೋದರ ಮಾವ ಅವ್ರ ಟೈಲರಿಂಗ್ ಶಾಪ್ ಇತ್ತು, ಅಲ್ಲಿಂದಾನೆ ಸ್ಟಾರ್ಟ್ ಮಾಡಿದ್ದು.
2: ಅವ್ರ ಹತ್ರ ಎಲ್ಲ ನೋಡಿ ನೋಡಿ ಕಲ್ತ್ಕೊಂಡ್ರಿ. ಓಕೆ ಸರ್, ನೀವೇ ಹೇಳ್ದಾಗೇನೆ ನಿಮ್ಮ ಬಿಸ್ನೆಸ್ ಜರ್ನಿಯಲ್ಲಿ ಸುಮಾರು 18 ವರ್ಷಗಳ ಅನುಭವ ಇದೆ ಅಂತ. ಈ 18 ವರ್ಷದ ಬಿಸ್ನೆಸ್ ಜರ್ನಿಯಲ್ಲಿ
3: ಯಾವತ್ತು
2: ಅಂದ್ರೆ ಸ್ವಂತವಾಗಿ ಸ್ಟಾರ್ಟ್ ಮಾಡಿದ್ದು 18 ವರ್ಷ ಆಯ್ತು. ಈ 18 ವರ್ಷದ ಅನುಭವದಲ್ಲಿ ಯಾವತ್ತೋ ಒಂದಿನ ತುಂಬಾ ಖುಷಿ ಆಯ್ತು, ಪರವಾಗಿಲ್ಲ ನಾನು ಟೈಲರಿಂಗ್ ಮಾಡ್ತಾ ಇರೋದಕ್ಕೂ ಒಂದು ಸಾರ್ಥಕತೆ ಸಿಕ್ತು ಅಂತ ಯಾವಾಗ ಅನಿಸುತ್ತೆ?
3: ಟೈಲರಿಂಗ್ ಮಾಡ್ಕೊಂಡು ನನ್ನ ಮಗಳ ಮದುವೆ ಮಾಡಿದೆ, ನಮ್ಮ ಮಗ ಎಜುಕೇಶನ್ ಕೊಡಿಸಿದೆ, ಮನೆ ಕಟ್ಟಿದ್ದೀನಿ, ಎಲ್ಲ ಮಾಡಿದ್ದೀನಿ.
2: ಸೊ ಈ ಬಿಸ್ನೆಸ್ ಮಾಡಿದ್ರೆ ಸರ್ವೈವ್ ಆಗ್ಬೋದು.
3: ಆಗ ನಾವು ಕಲ್ತಿದ್ದು ಅಂಗಡಿ ಮಾಡಿದಾಗ ಅಷ್ಟು ಕಾಂಪಿಟೇಷನ್ ಇರಲಿಲ್ಲ, ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಆಗಿದೆ.
2: ಸೊ ಇತ್ತೀಚೆಗೆ ಕಾಂಪಿಟೇಷನ್ ಹೆಚ್ಚಾಗಿದೆ, ಆದ್ರೆ ನೀವು ಇದೇ ಒಂದು ಕಸಬಲ್ಲೇನೆ ನಿಮ್ಮ ಮಕ್ಕಳಿಗೆ ಓದಿಸಿದಿರಾ, ಒಂದು ಮನೆಯನ್ನ ಕೂಡ ಕಟ್ಕೊಂಡಿದ್ದೀರಾ ಅಲ್ವಾ ಸರ್? ಓ, ಮಗಳ ಮದ್ವೆ ಕೂಡ ಮಾಡಿದಿರಾ, ಸೂಪರ್, ಎಲ್ಲವನ್ನು ಕೂಡ ಮಾಡಿದಿರಾ. ಓಕೆ ಸರ್, ಹಾಗಿದ್ರೆ
3: ಈ ಕೆಲಸ ಕಲ್ತಿರೋರಿಗೆ ಜೀವನಕ್ಕೇನು ತೊಂದರೆ ಇರೋದಿಲ್ಲ, ಆರಾಮಾಗಿ ಜೀವನ ಮಾಡ್ಕೊಂಡು ಹೋಗ್ಬೋದು ಟೈರಿಂಗ್ ಅಲ್ಲಿ.
2: ಓಕೆ ಸರ್, ಈ 18 ವರ್ಷದಲ್ಲಿ ಯಾವತ್ತಾರು ತುಂಬಾ ಒಂದಿನ ತುಂಬಾ ಕಷ್ಟ ಆಯ್ತು ಅಂತನೋ, ಬೇಜಾರಾಯ್ತು ಅಂತನೋ, ತುಂಬಾ ಚಾಲೆಂಜಿಂಗ್ ಅಂತ ಯಾವಾಗ ಅನಿಸ್ತು ಸರ್?
3: ಮೇಡಮ್, ಆ ಥರ ಏನು ಅನಿಸಿಲ್ಲ, ಯಾಕೆಂದ್ರೆ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗಿದ್ದೀವಿ ಅಷ್ಟೇ. ಏನೋ ಹೆವಿ ಆದಾಗ ಸ್ವಲ್ಪ ಹೆವಿ ಆಯಿತು ಅಂತ ಅನಿಸಿರ್ಬೋದು, ಬಟ್ ಅದನ್ನು ಸರಿದೂಗಿಸ್ಕೊಂಡು ಹೋಗಿದ್ದೀವಿ.
2: ಸರ್, ಈ ಸ್ಟಿಚಿಂಗ್ ಮಾಡೋದು ತುಂಬ ಒಂಥರ ಡಿಫಿಕಲ್ಟ್ ಜಾಬ್ ಅಂತಲೇ ಹೇಳ್ಬೋದು, ಯಾಕಂದರೆ ಹೆಣ್ಮಕ್ಳು ಧರಿಸುವಂಥ ಬಟ್ಟೆಗಳು ಫಿಟ್ ಆಗಿರಬೇಕು, ನೀಟಾಗಿರ್ಬೇಕಂತ ಬಯಸ್ತಾರೆ. ಸೊ ಯಾರು ಕಂಪ್ಲೇಂಟ್ಸ್ ಮಾಡಿಲ್ಲ ಇದುವರೆಗೂ ನೀವು ಚೆನ್ನಾಗಿ ಮಾಡಿಲ್ಲ ಅಂತ?
3: ಬಂದಿರುತ್ತೆ ಮೇಡಮ್, ಬಂದಿರುತ್ತೆ, ಲೂಸು, ಟೈಟು, ಫಿನಿಶಿಂಗ್ ಅವೆಲ್ಲ ಬಂದಿರುತ್ತೆ,
2: ಎಲ್ಲ
3: ಮಾಡ್ಕೊಟ್ಟೆ, ಹಾಂ, ಮತ್ತೆ ಮಾಡ್ಕೊಟ್ಟಿದ್ದೀವಿ.
2: ಹಾಗೆ ನಿಮ್ಮ ಪ್ರಕಾರ ಒಬ್ಬ ಬಿಸ್ನೆಸ್ ಮನ್ಗೆ ಒಂದಿಷ್ಟು ಕ್ವಾಲಿಟೀಸ್ ಇರಬೇಕು, ಮಿನಿಮಮ್ ಕ್ವಾಲಿಟೀಸ್ ಅಂದರೆ ಏನು ಇರಬೇಕಾಗತ್ತೆ ಸರ್?
3: ಮೇಡಮ್, ಟೈಮಿಗೆ ಕರೆಕ್ಟಾಗಿ ಕೊಡಬೇಕು,
2: ಆಮೇಲೆ
3: ಹಾಂ ಕೊಡಬೇಕು, ಇಲ್ಲ ಅಂತಂದರೆ ಅವರಿಗೆ ಮತ್ತೆ ನೀವು ಎಷ್ಟೇ ಚೆನ್ನಾಗಿ ಸ್ಟಿಚ್ ಕೊಟ್ಟರು ಒಂದು ಸರಿ ಬಂದರೆ ಮತ್ತೊಂದು ಸರಿ ಬರೋದಿಲ್ಲ, ಯಾಕೆಂದ್ರೆ ಅವ್ರಿಗೆ ಟೈಮಿಗೆ ಬೇಕಾಗಿರೋದು, ಆ ಟೈಮಿಗೆ ಕೊಡಲಿಲ್ಲ ನಾವು ಅಂತಂದರೆ ಅವರು ಏನೇ ಫಿಟ್ಟಿಂಗ್ ಕೊಟ್ಟರು ಏನು ಪ್ರಯೋಜನ ಬಂತು, ಆ ಥರ ಆಗುತ್ತೆ.
2: ಸೊ ಹಾಗಾಗಿ ಮುಖ್ಯವಾಗಿ ಟೈಲರಿಂಗ್ ಬಿಸ್ನೆಸ್ ಅಲ್ಲಿ ಟೈಮಿಂಗ್ಸ್ ತುಂಬ ಮುಖ್ಯ ಆಗುತ್ತೆ, ಆ್ಯಂಡ್ ಪರ್ಫೆಕ್ಷನ್ ಎಷ್ಟು ಮುಖ್ಯ ಆಗುತ್ತೆ
3: ಅಂದರೆ
2: ಪರ್ಫೆಕ್ಟ್ ಆಗಿ ಸ್ಟಿಚ್ ಮಾಡೋದು ಎಷ್ಟು ಮುಖ್ಯ ಆಗುತ್ತೆ?
3: ಮಾಡಲೇಬೇಕು ಮೇಡಮ್, ಪರ್ಫೆಕ್ಟ್ ಮಾಡಿದಾಗಲೇ ಕಸ್ಟಮರ್ ನಮಗೆ ಕರೆಕ್ಟಾಗಿ ಬರೋದು, ಇಲ್ಲ ಅಂತಂದ್ರೆ ಬರೋದಿಲ್ಲ. ನೀವು ಟೈಮಾಗಿ ಕರೆಕ್ಟಾಗಿ ಕೊಟ್ಟರು ಫಿಟ್ಟಿಂಗ್ ಕರೆಕ್ಟಾಗಿ ಕೊಡಲಿಲ್ಲ ಅಂತಂದ್ರೆ ಏನು ಪ್ರಯೋಜನ ಬಂತು?
2: ಸೊ ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಟೈಲರಿಂಗ್ ಮಾಡುವಾಗ ಪರ್ಫೆಕ್ಷನ್ನು ಹಾಗೆ ಜೊತೆಗೆ ಟೈಮ್ ಸೆನ್ಸ್ ತುಂಬಾನೇ ಮುಖ್ಯ ಆಗುತ್ತೆ. ಕಸ್ಟಮರ್ ಹೇಳಿದಂಥ ಸಮಯಕ್ಕೆ ವಾಪಸ್ ಕೊಡಬೇಕು, ಇಲ್ಲ ಅಂದರೆ ಎಷ್ಟೇ ಪರ್ಫೆಕ್ಟಾಗಿ ಹೊಲಿದ್ರೂ ಕೂಡ ಸ್ಟಿಚಿಂಗ್ ಉಪಯೋಗ ಆಗಲ್ಲ ಅಂತ ಹೇಳ್ತಾ ಇದ್ರು. ಹಾಗಿದ್ರೆ ಗಣೇಶ್ ಸರ್ ಜೊತೆ ಮಾತುಕತೆಯನ್ನು ಮುಂದುವರಿಸ್ತೀನಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಬ್ರೇಕ್ ತೆಗೆದುಕೊಂಡು ಇನ್ನೊಂದು ಸೂಪರ್ ಆಗಿರೋ ಸಾಂಗ್ ನ ಕೇಳ್ಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: S266?
1: Yes.
0: Hi, Sanju.
2: Hi, Geeta.
0: Sanju, ನಾ ಓಟಿಗೆ ಹೋಗ್ತಿದ್ದೀನಿ.
2: ಕಂಗ್ರಾಚ್ಯುಲೇಷನ್ಸ್. ಯಾವಾಗ?
0: ನಾಳೆ ಬರ್ತಿದ್ದಾನೆ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ ಜೆ ಅರ್ಪಿತಾ. ಮೈ ಡಿಯರ್ ಲಿಸನರ್ಸ್, ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಟೈಲರಿಂಗ್ ಬಿಸ್ನೆಸ್ ಬಗ್ಗೆ ಮಾಹಿತಿನ ಹಂಚಿಕೊಳ್ತಾ ಇದೆ. ಯಾಕಂದರೆ ಪ್ರತಿಯೊಂದು ಬಿಸ್ನೆಸ್ ಅಲ್ಲೂ ಕೂಡ ಅದರದ್ದೇ ಆದಂಥ ಚಾಲೆಂಜಸ್ ಇರುತ್ತೆ. ಸೊ ಈ ಬಿಸ್ನೆಸ್, ಎಸ್ಪೆಷಲಿ ಈ ಒಂದು ಟೈಲರಿಂಗ್ ಬಿಸ್ನೆಸ್ ಅಲ್ಲಿ, ಒಂದು ಬ್ಲೌಸನ್ನ ಆಗಿರ್ಬೋದು, ಯಾವುದೇ ಒಂದು ಡ್ರೆಸ್ಗಳನ್ನ ಕರೆಕ್ಟಾಗಿ ಸ್ಟಿಚ್ ಮಾಡಿಕೊಡೋದು, ಅದರಲ್ಲಿ ಪರ್ಫೆಕ್ಟ್ ಆಗಿದ್ದು ಹಾಗೆ ಟೈಮಿಗೆ ಸರಿಯಾಗಿ ವಾಪಸ್ ಕೊಡೋದು ತುಂಬಾನೇ ಮುಖ್ಯ ಅಂತ ಹೇಳಿ ಶ್ರೀ ಮಾತಾ ಲೇಡೀಸ್ ಟೈಲರ್ನ ಗಣೇಶ್ ಅವರು ಮಾತಾಡ್ತಾ ಇದ್ರು. ಯಾಕಂದ್ರೆ ಅವರಿಗೆ ಈ ಟೈಲರಿಂಗ್ ಬಿಸ್ನೆಸ್ ಅಲ್ಲಿ ಸುಮಾರು 18 ವರ್ಷಗಳ ಎಕ್ಸ್ಪೀರಿಯನ್ಸ್ ಇದೆ ಅಂತ ಕೂಡ ಹೇಳ್ತಿದ್ರು. ಹಾಗಿದ್ರೆ ಇವ್ರ ಜೊತೆ ಮಾತುಕತೆಯನ್ನ ಮುಂದುವರೆಸೋಣವಾ. ಗಣೇಶ್ ಸರ್, ಈಗ ಒಬ್ಬ ಟೈಲರಿಗೆ ತಾಳ್ಮೆ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ? ಯಾಕಂದ್ರೆ ನಿಮ್ಮಲ್ಲಿ ಬರುವಂತಹ ಗ್ರಾಹಕರು ಎಲ್ಲರೂ ಒಂದೇ ರೀತಿ ಇರಲ್ಲ. ಕೆಲವರು ಕೋಪ ಮಾಡ್ಕೊಳ್ತಾರೆ, ಇನ್ನು ಕೆಲವರು ತುಂಬಾ ಅರ್ಜೆಂಟ್ ಮಾಡ್ತಾರೆ. ಈ ರೀತಿ ಎಲ್ಲ ಕಸ್ಟಮರ್ಸ್ನ ನೀವು ನೋಡ್ತಾ ಇರ್ತೀರಾ, ಹಾಗಿದ್ಮೇಲೆ ತಾಳ್ಮೆ ಎಷ್ಟು ಮುಖ್ಯ ಆಗುತ್ತೆ, ಇದ್ರ ಬಗ್ಗೆ ಏನು ಹೇಳ್ತೀರಾ?
3: ಭಾರಿ ಪೇಷನ್ಸ್ ಬೇಕು ಮೇಡಮ್, ಭಾರಿ ಪೇಷನ್ಸ್ ಬೇಕು ಮಾತ್ರ.
2: ಯಾಕಂದ್ರೆ ಬರುವಂತ ಗ್ರಾಹಕರು ಎಲ್ಲರೂ ಒಂದೇ ರೀತಿ ಇರೋದಿಲ್ಲ
3: ಇರೋದಿಲ್ಲ. ಮತ್ತೆ ಲೇಡೀಸ್ ಅಲ್ಲ ಇದು, ಜೆಂಟ್ಸ್ ಆದ್ರೆ ಲೂಸು ಟೈಟು ಏನು ಹಾಕೊಂಡು ಹೋಗ್ಬಿಡ್ತಾರೆ, ಬಟ್ ಲೇಡೀಸ್ ಆ ಥರ ಆಗಲ್ಲ. ಪರ್ಫೆಕ್ಟ್ ಫಿಟ್ಟಿಂಗ್ ಇರಬೇಕು. ಸ್ವಲ್ಪ ಕಾಲು ಇಂಚ್ ಲೂಸ್ ಆದ್ರೂ ಲೂಸ್ ಆಗ್ಬಿಟ್ಟು ಕಿಡ್ಸೇ ಬಿಟ್ಟಿದ್ದೀರಾ ಅಂದ್ಬಿಡ್ತಾರೆ, ಆ ಥರ ಆಗತ್ತೆ.
2: ಹಾಗಾಗಿ ತಾಳ್ಮೆ ಅನ್ನೋದು ಬೇಕು. ಸರ್, ನೀವೇ ಹೇಳ್ತಾ ಇದ್ರೆ ನಿಮ್ಮ ಒಂದು ಕಸಬ್ ಏನಿದೆ, ವಂಶ ಪಾರಂಪರ್ಯದಿಂದ ಬಂದಂತಹ ಕಸಬು ಅಂತ. ಈಗ ನೆಕ್ಸ್ಟ್ ಜನರೇಷನ್, ನಿಮ್ಮ ನೆಕ್ಸ್ಟ್ ಜನರೇಷನ್ ಕೂಡ ಇದೆ, ಕಂಟಿನ್ಯೂ ಮಾಡ್ತಾರೆ?
3: ನಾನೇ ಲಾಸ್ಟ್, ಮತ್ತೆ ನನ್ನ ಮಗನು ಈಗ ಇಂಜಿನಿಯರು, ಮಗಳಿಗೂ ಏನಿಲ್ಲ. ನನ್ನ ತಮ್ಮಂದಿರಿಗೆ ಕಲಿಸಿಲ್ಲ, ನಾನು ಒಬ್ಬನೇ ಕಲ್ತಿರೋದು, ಮತ್ತೆ ಮುಂದೆ ಯಾರಿಗೂ ಕಲಿಸಿಲ್ಲ, ಕಲಿಯೋದಿಲ್ಲ.
2: ಸೊ ನೀವೇನೆ ಈ ಕೃತಿ ಕೊನೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ? ಓಕೆ ಸರ್, ಈಗಂತೂ ತುಂಬಾ ಮಿಷಿನ್ಸ್ಗಳು ಬಂದಿದೆ, ಟೈಲರಿಂಗ್ ಮಿಷಿನ್ಸ್ ಎಲ್ಲ ಅಪ್ಗ್ರೇಡೆಡ್ ಮಿಷಿನ್ಸ್ ಎಲ್ಲ ಬಂದಿದೆ. ಸೊ ನೀವು ಯಾವ ಮಿಷಿನ್ ಯೂಸ್ ಮಾಡ್ತಾ ಇರೋದು?
3: ಡರ್ಬಿ ಮಿಷನ್ನು, ಆಮೇಲೆ ಒಂದು ಜಿಗ್ ಜಾಗ್, ಒಂದು ಓರ್ಲಾಕ್ ಅಷ್ಟೇ. ಬರೋ ಹೊಸ ಮಿಷಿನ್ಗಳೇನು ತಗೊಂಡಿಲ್ಲ, ಅದರಲ್ಲೇ
2: ಸೊ
3: ನಮ್ದು ಅಂಗಡಿ ಬೇರೆ ಚಿಕ್ಕದಿದೆ, ಈ ಮಿಷಿನ್ ದೊಡ್ಡ ದೊಡ್ಡದಿದೆ, ಕೂರೋದೇ ಜಾಗ ಇಲ್ಲ, ಹಾಗಾಗಿ ಇದೇ ಮಿಷಿನಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ.
2: ಓಕೆ ಗಣೇಶ್ ಸರ್, ನೀವೇ ಹೇಳಿದ ಹಾಗೆ ನಮ್ಮ ಶಿವಮೊಗ್ಗದ ದುರ್ಗಿಗುಡಿಲಿ ಸಾಕಷ್ಟು ಟೈಲರಿಂಗ್ ಶಾಪ್ ಇದೆ. ಆದರೂ ಜನ ಯಾಕೆ ಶನಿ ಮಹಾತ್ಮ ದೇವಸ್ಥಾನದ ಹತ್ರ ಇರುವಂತಹ ಶ್ರೀಮಾತಾ ಲೇಡೀಸ್ ಟೈಲರ್ಗೆ ಬರಬೇಕು? ನಿಮ್ಮಲ್ಲಿರುವಂತಹ ಸ್ಪೆಷಾಲಿಟಿ ಏನು ಸರ್?
3: ಸ್ಪೆಷಾಲಿಟಿ ಏನಿಲ್ಲ ಮೇಡಮ್, ಫಿಟ್ಟಿಂಗ್ ಕರೆಕ್ಟಾಗಿ ಕೊಡ್ತೀವಿ, ಮತ್ತು ಟೈಮಿಗೆ ಕರೆಕ್ಟಾಗಿ ಕೊಡ್ತೀವಿ, ಮತ್ತು ಅವ್ರು ಬರಲಿಲ್ಲ ಅಂತ ಫೋನ್ ಮಾಡ್ಕೊಂಡು ಹೇಳ್ತೀನಿ ನಿಮ್ದು ಬಟ್ಟೆ ರೆಡಿ ಇದೆ, ಬಂದು ತೊಗೊಂಡೋಗಿ ಮೇಡಮ್ ಅಂತ. ಹಾಗಾಗಿ ನಾವು ಅಷ್ಟು ಇದಾಗಿದೆ ಅಷ್ಟೇ.
2: ಓಕೆ ಸರ್, ಹಾಗೆ ಈಗಿನ ಯುವಕ ಯುವತಿಯರು ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತಿರ್ತಾರೆ, ಅಂಥವ್ರಿಗೆ ಏನು ಸಲಹೆ ಕೊಡ್ತೀರಾ? ಯಾರು ಬೇಕಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದಾ?
3: ಮಾಡ್ಬೋದು, ಯಾರು ಬೇಕಾದ್ರೂ ಮಾಡ್ಬೋದು. ತುಂಬ ಕಷ್ಟ ಇದೆ ಮೇಡಮ್ ಇವಾಗಿನ ಕಾಂಪಿಟೇಷನಲ್ಲಿ, ಹೊಸದಾಗಿ ಮಾಡೋರಿಗೆ ತುಂಬ ಕಷ್ಟ ಇದೆ.
2: ಬೇರೆ ಕಡೆ ಕೆಲಸ ಮಾಡೋದು ಒಳ್ಳೇದಂತಿದ್ದೀರಾ?
3: ಹೌದು ಹೌದು, ತುಂಬಾ 100% ಒಳ್ಳೇದು.
2: ಬಟ್ ಆದ್ರೂ ಈಗಲೂ ಕೂಡ ಬಿಸ್ನೆಸ್ ಮಾಡಿ ಯಶಸ್ಸನ್ನ ಕಾಣ್ತಾ ಇದ್ರಲ್ಲ ಸರ್?
3: ಅದು ಭಾರಿ ಅಪರೂಪ ಮೇಡಮ್, ಬಾರಿ 100ಕ್ಕೊಬ್ರು ಇಲ್ಲ 200ಕ್ಕೊಬ್ರು ಆ ತರ ಅಷ್ಟೇ ಸಕ್ಸಸ್ ಕಾಣ್ತಾ ಇರೋದು. ಈಗ ಎಷ್ಟೋ ಜನ ನೋಡ್ತಾ ಇದ್ದಾರೆ, 6 ತಿಂಗಳಿಗೆ ಮುಚ್ಕೊಂಡು ಹೋಗಿದ್ದಾರೆ, 1 ವರ್ಷಕ್ಕೆ ಬಾಗಿಲು ಹಾಕೊಂಡು ಹೋಗಿದ್ದಾರೆ, ಆ ತರ ಸುಮಾರಿದೆ.
2: ಸೊ ಶ್ರಮ ಪಡಬೇಕು, ಹಾರ್ಡ್ ವರ್ಕ್ ಇರ್ಬೇಕಲ್ವ ಸರ್?
3: ಟೈಮಿಗೆ ಕರೆಕ್ಟಾಗಿ ಕಸ್ಟಮರ್ಗೆ ಕೊಡಬೇಕು, ಆಗಿದ್ರೆ ಮಾತ್ರ ಸಕ್ಸಸ್ ಆಗಕ್ಕೆ ಸಾಧ್ಯ.
2: ಸೂಪರ್ ಗಣೇಶ್ ಸರ್, ನಿಮ್ಮ ಸಮಯನ ಬಿಡುವು ಮಾಡಿಕೊಂಡು ನಿಮ್ಮ ಈ ಒಂದು ಟೈಲರಿಂಗ್ ಬಿಸ್ನೆಸ್ ಬಗ್ಗೆ ಒಳ್ಳೆ ಮಾಹಿತಿನ ಹಂಚಿಕೊಂಡ್ರೆ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಸರ್.
3: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್.
2: ಆಲ್ ರೈಟ್, ಕೇಳಿದ್ರಲ್ಲ ಸ್ನೇಹಿತರೆ, ಗಣೇಶ್ ಅವರು ಅವರ ಒಂದು 18 ವರ್ಷದ ಬಿಸ್ನೆಸ್ ಎಕ್ಸ್ಪೀರಿಯನ್ಸನ್ನು ನಮ್ಮೊಟ್ಟಿಗೆ ಶೇರ್ ಮಾಡಿಕೊಂಡ್ರು. ಹಾಗೆ ಈ ಒಂದು ಟೈಲರಿಂಗ್ ಬಿಸ್ನೆಸ್ಸಲ್ಲಿ ಮುಖ್ಯವಾಗಿ ಏನೆಲ್ಲ ಬೇಕಾಗತ್ತೆ, ಎಕ್ಸ್ಪೆಷಲಿ ತಾಳ್ಮೆ ಒಂದು ತುಂಬಾ ಬೇಕಾಗತ್ತೆ ಅಂತ ಹೇಳ್ತಾ ಇದ್ರು. ಹಾಗಿದ್ರೆ ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮ ಹೇಗನ್ನಿಸ್ತು, ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು 9686096279 ಸಂಖ್ಯೆ, ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಬಿಸ್ನೆಸ್, ಮತ್ತೊಬ್ರು ಬಿಸ್ನೆಸ್ ಮೆನ್ ಅಥವಾ ಬಿಸ್ನೆಸ್ ವುಮೆನ್ ಜೊತೆ ಭೇಟಿಯಾಗ್ತೀನಿ. ಆಂಟಿಲ್ ದೆನ್ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್ ಆ್ಯಂಡ್ ಕೀಪ್ ಲಿಸನಿಂಗ್ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಿಮ್ಮೂರಿನಲ್ಲಿ ಜಾತ್ರೆ, ಸಾಂಸ್ಕೃತಿಕ ಹಬ್ಬ ಅಥವಾ ಶಾಲಾ ಕಾಲೇಜಿನ ವಿಶೇಷ ಕಾರ್ಯಕ್ರಮಗಳಿವೆ?
1: ರಾಜಕೀಯೇತರ ಕಾರ್ಯಕ್ರಮಗಳು, ಅಪ್ಪಟ ಊರಿನ ಸಡಗರದ ಸಂಭ್ರಮವನ್ನ ಕ್ಷಣ ಮಾತ್ರದಲ್ಲಿ ಲಕ್ಷಾಂತರ ಜನರಿಗೆ ನಾವು ತಲುಪಿಸುತ್ತೇವೆ.
0: ವಿವರಗಳನ್ನು ಕೂಡಲೇ ವಾಟ್ಸ್ಆಪ್ ಮಾಡಿ 9686096279. ಸಂಖ್ಯೆ ಮತ್ತೊಮ್ಮೆ 9686096279.
1: ನಿಮ್ಮ ಊರಿನ ಸದ್ದು ಪ್ರಪಂಚಕ್ಕೆ ಕೇಳಿಸಲಿ.
2: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
3: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
4: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
5: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
1: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ, ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
7: ನಂದಿನಿ
8: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
1: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
8: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849678.
1: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
0: ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ. ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಗಂಟೆ ಆಗಿದೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅನ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋದ್ರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದರೂ ಮೆಸೇಜ್ನ ಕಳಿಸಿರಾ ಅಂತಂದರೆ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತಾದರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686092789 ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ಕಟ್ಕೊಂಡಿರುವಂತಹ ಅನುಭವಗಳನ್ನು ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿದೆ. ಸೊ ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕಿರುವ ಇವರು ಮೂಲತಃ ಕೃಷಿ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ಕೃಷಿನಲ್ಲಿ ಹಲವಾರು ರೀತಿಯ ಬೆಳೆಗಳನ್ನು ಬೆಳೀತಾ, ಸೊ ಕೃಷಿಯ ಒಂದಷ್ಟು ಅನುಭವಗಳನ್ನು ಕೂಡ ಪಡ್ಕೊಳ್ತಾ ಕೃಷಿನಲ್ಲಿ ಒಳ್ಳೆಯ ಒಂದು ಸಾಂಪ್ರದಾಯಿಕ ಬೆಳೆಗಳನ್ನು ಕೂಡ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಅದೇ ರೀತಿಯಲ್ಲೇ ಈಗ ಕೃಷಿನಲ್ಲಿ ನಾವು ಬಹಳಷ್ಟು ಬೆಳೆಗಳನ್ನು ಮಾಡೋದಕ್ಕೆ ಸಾಧ್ಯ ಇದೆ. ಬದುಗಳನ್ನು ಖಾಲಿ ಬಿಡದೇ ಬೇರೆ ಬೇರೆ ಬೆಳೆಗಳನ್ನು ಮಾಡ್ಬೋದು, ಹಾಗೆಯೇ ಆದಾಯ ತರುವಂತಹ ಬಹಳಷ್ಟು ಬೆಳೆಗಳಿದ್ದಾವೆ. ಆದರೆ ಸಾಂಪ್ರದಾಯಿಕ ಬೆಳೆಗಳು ಅಂತ ನಾವು ನೋಡೋದಾದರೆ ಹಣ್ಣಿನ ಬೆಳೆಗಳನ್ನಾಗಿರ್ಬೋದು, ತರಕಾರಿಗಳನ್ನಾಗಿರ್ಬೋದು ಬೆಳಿಬೋದು. ಅಂತಹದರಲ್ಲಿ ವಿಶೇಷವಾಗಿ ಇವರು ಬೇರೆ ಎಲ್ಲೋ ಸಿಗ್ತಾ ಇದ್ದಂತಹ ಹಣ್ಣನ್ನು ಈ ಒಂದು ನಮ್ಮ ಕರ್ನಾಟಕದ ಭಾಗದಲ್ಲಿ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅಂಥೇಳಿ ಒಂದು ಪ್ರಯತ್ನವನ್ನು ಮಾಡಿ ಸಾಂಪ್ರದಾಯಿಕವಾಗಿರುವಂತಹ ಬೆಳೆಯುವಂತಹ ಒಂದು ಹಣ್ಣನ್ನು ಇವರು ಬೆಳೀತಾರೆ. ಸೊ ಈ ಒಂದು ಹಣ್ಣಿನ ಬೆಳೆ ಇವರಿಗೆ ಒಳ್ಳೆಯ ಆದಾಯವನ್ನು ತಂದುಕೊಡುತ್ತೆ, ಹಾಗೆ ಒಂದು ಯಶಸ್ಸನ್ನು ಕೂಡ ತಂದುಕೊಡುತ್ತೆ. ಹಾಗಾದರೆ ಈ ಒಂದು ಹಣ್ಣಿನ ಬೆಳೆಯನ್ನು ಮಾಡಬೇಕು ಅಂತಂದರೆ ನಾವು ಯಾವ ರೀತಿ ಭೂಮಿಯ ಸಿದ್ಧತೆಯನ್ನು ಮಾಡ್ಕೋಬೇಕು, ಮತ್ತು ಹಣ್ಣಿನ ಬೆಳೆಯನ್ನು ನಾವು ಪ್ರಾಪರ್ ಆಗಿ ಮಾಡಬೇಕು ಅಂತಂದರೆ ಅದರ ವೈಜ್ಞಾನಿಕ ಪದ್ಧತಿಯನ್ನು ತಿಳ್ಕೊಬೇಕಾಗತ್ತೆ. ಹಾಗೆ ಅವುಗಳನ್ನು ಬೆಳೆಸುವಂಥದ್ದು ಮತ್ತು ಯಾವ ರೀತಿಯಲ್ಲಿ ಅವುಗಳನ್ನು ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ಕೂಡ ನಾವು ತಿಳ್ಕೊಬೇಕಾಗತ್ತೆ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಇರುವ ಇವರು ಬೆಳೆದಿರುವಂತಹ ಹಣ್ಣು ಯಾವುದು ಅಂತಂದರೆ ಡ್ರ್ಯಾಗನ್ ಫ್ರೂಟ್. ಸೊ ಪಿಂಕ್ ಕಲರ್ ಇಲ್ಲಿ ಕಾಣ್ತಾ ಇದ್ದಂತಹ ಈ ಒಂದು ಡ್ರ್ಯಾಗನ್ ಫ್ರೂಟ್ ತುಂಬಾ ಅಟ್ರಾಕ್ಟಿವ್ ಆಗಿರುತ್ತೆ, ಹಾಗೆ ಹೆಲ್ತ್ ಬೆನಿಫಿಟ್ಸ್ನ ಕೂಡ ಕೊಡುತ್ತೆ. ಸೊ ಹಾಗಾದರೆ ಈ ಒಂದು ಡ್ರ್ಯಾಗನ್ ಫ್ರೂಟ್ನ ಬೆಳೀತಾ ಇರುವಂತಹ ಈ ರೈತರು ಯಾರು ಅಂತ ಕೇಳ್ತಾ ಇದ್ದೀರಾ? ಸೊ ಇವರು ಮಾಲ್ತೇಶ್ ಅವರು ಮಂಡ್ಯದಿಂದ. ಸೊ ಬನ್ನಿ, ಹಾಗಿದ್ರೆ ಅವರು ಈ ಒಂದು ಡ್ರ್ಯಾಗನ್ ಫ್ರೂಟ್ ಕೃಷಿಯನ್ನು ಹೇಗೆ ಮಾಡ್ತಾ ಇದ್ದಾರೆ, ಡ್ರ್ಯಾಗನ್ ಫ್ರೂಟ್ ಕೃಷಿನಲ್ಲಿ ಏನೆಲ್ಲ ಚಾಲೆಂಜಸ್ ಬರ್ತವೆ, ಇದೆಲ್ಲದರ ಬಗ್ಗೆ ಅವರ ಜೊತೆನಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಾವು ಕೂಡ ಈ ಒಂದು ಡ್ರ್ಯಾಗನ್ ಫ್ರೂಟ್ನ ಕೃಷಿಯ ಬಗ್ಗೆ ತಿಳ್ಕೊಳ್ಳೋಣ. ಸೊ ಹಾಗಾದರೆ ಅವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ಮೊದಲನೇದಾಗಿ ನೀವು ಡ್ರ್ಯಾಗನ್ ಫ್ರೂಟ್ ಬೆಳೆಯೋದಕ್ಕಿಂತ ಮುಂಚೆ ಸೊ ಬೇರೆ ಯಾವೆಲ್ಲ ಬೆಳೆಗಳನ್ನ ಬೆಳೀತಾ ಇದ್ರಿ, ಮತ್ತು ಈ ಡ್ರ್ಯಾಗನ್ ಫ್ರೂಟ್ ಆರಂಭ ಆಗಿದ್ದು ಹೇಗೆ, ಈ ಕೃಷಿನ ಮಾಡಬೇಕು ಅಂತ ನಿಮಗೆ ಯಾಕೆ ಅನಿಸ್ತು, ಇದರ ಬಗ್ಗೆ ಹೇಳ್ಬೋದು ಸರ್?
7: ನಾನು ಏನಪ್ಪ ಅಂದರೆ ರೇಷ್ಮೆ ಮತ್ತು ಕಬ್ಬು ಬೆಳೆಗಾರ, ಇದರಲ್ಲಿ ಖರ್ಚುಗಳು ಜಾಸ್ತಿ ಆದ್ದರಿಂದ ಒಂದು ಬೇರೆ ಏನಾದರೂ ಒಂದು ಖರ್ಚು ಕಡಿಮೆ ಆಗಿ ಲಾಭ ಜಾಸ್ತಿ ಇರುವಂಥದ್ದಕ್ಕೆ ಒಂದು ಮಾಡಬೇಕು ಅಂತ ನೋಡಬೇಕಾದಾಗ ಒಂದು ಟಿ ವಿನಲ್ಲಿ ಒಂದು ಡ್ರ್ಯಾಗನ್ ಫ್ರೂಟ್ದು ಒಂದು ಇದು ಬಂತು, ಮತ್ತು ಯೂಟ್ಯೂಬಲ್ಲೂ ಬಂತು, ಅವೆಲ್ಲ ಸರ್ಚ್ ಮಾಡಿ ನೋಡಿದಾಗ ಇದು ಯಾಕೆ ಖರ್ಚು ಕಡಿಮೆ ಮಾಡಬಾರ್ದು ಅಂದರೆ ಮೊದಲನೇ ವರ್ಷ ಖರ್ಚು ಜಾಸ್ತಿ ತಗೋತದೆ, ಮಾಡಬೇಕಾದ ಖರ್ಚು ಜಾಸ್ತಿ, ಒಂದು ಎಕರೆಗೆ 5 ಲಕ್ಷ ಬೇಕು ಮಾಡಬೇಕು ಅಂದರೆ. ಏನು ತಪ್ಪ 5 ಲಕ್ಷ ಅಂದರೆ ಒಂದು ಕಲ್ಕಂಬ ಬೇಕು, ಆಂಗ್ಲರ್ ಬೇಕು, ವಿತ್ ತಂತಿ ಬೇಕು, ತಂತಿಲಿ ಮಾಡೋರು ತಂತಿಲಿ ಮಾಡ್ಬೋದು, ಟೈರಲ್ಲಿ ಮಾಡೋರು ಮಾಡ್ಬೋದು, ಏನು ತೊಂದರೆ ಇಲ್ಲ. ಅದು ಹಣ್ಣಲ್ಲಿ ಬೇರೆ ಬೇರೆ ವೆರೈಟಿ ಇದೆ, ಆ ಯಾವು ತಗೋಬೇಕು ಅಂದ್ಬಿಟ್ಟು 4-5 ಕಡೆ ತಿರುಗಿ, ದೊಡ್ಡಬಳ್ಳಾಪುರ ಆಗ್ಬೋದು, ಚಿಕ್ಕಬಳ್ಳಾಪುರ ಆಗ್ಬೋದು, ಮೈಸೂರು ಆಗ್ಬೋದು, ಬೆಂಗಳೂರು ಆಗ್ಬೋದು, ಮಾರ್ಕೆಟಿಂಗ್ ಮೇನ್ ಇಂಪಾರ್ಟೆಂಟು. ಧೈರ್ಯವಾಗಿ ಏನು ಮಾಡಿದೆ, ಮಾಡಲೇಬೇಕು ಅಂದ್ಬಿಟ್ಟು ಮಾಡಿದೆ ನಾನು.
0: ಓಕೆ, ಹೀಗೆ ನಿಮ್ಮ ಡ್ರ್ಯಾಗನ್ ಫ್ರೂಟು ಜರ್ನಿ ಸ್ಟಾರ್ಟ್ ಆಯಿತು ಹೋಗರೆ. ಸೊ ನೋಡಿ, ಇವತ್ತು ಡ್ರ್ಯಾಗನ್ ಫ್ರೂಟ್ನ ಬೆಳೆದು ಒಳ್ಳೆಯ ಆದಾಯವನ್ನು ಪಡ್ಕೊಳ್ತಾ ಇದ್ದಾರೆ, ಹಾಗೆ ಇದಕ್ಕೆ ಲೇಬರ್ ಕೂಡ ಕಡಿಮೆ ಅಂತ ಹೇಳಿದ್ರು, ಮತ್ತು ಇದನ್ನು ಯಾವ ರೀತಿ ಪ್ರಾಪರಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಇವತ್ತು ನಾವು ಇವ್ರ ಜೊತೆನಲ್ಲಿ ಮಾತಾಡ್ತಾ ತಿಳ್ಕೊಳ್ಳೋಣ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ಮಲ್ಲೇಶ್ ಅವರು, ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ, ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ಹಾಗೆ ಡ್ರ್ಯಾಗನ್ ಫ್ರೂಟ್ನ ಬಗ್ಗೆ ನಿಮ್ಮ ಹತ್ರ ಇನ್ನಷ್ಟು ಮಾತಾಡೋದಕ್ಕಿದೆ ಸರ್. ಸೊ ಅದಕ್ಕೂ ಮುಂಚೆ ಒಂದು ಸೂಪರ್ ಆಗಿರುವಂತಹ ಸಾಂಗ್ ನಿಮಗೋಸ್ಕರ, ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
1: ಏನಿಲ್ವ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
0: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋ ಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋ ಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ ವಿಮ್ಯಾಟ್ ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋ ಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
4: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಡಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ. ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಕೂಡ ಇವತ್ತು ಮಾಲದೇಶ್ ಅವರ ಜೊತೆ ಮಾತಾಡ್ತಾ ಇದ್ದೀವಿ. ಹಾಗೆ ಅವ್ರು ಮಾಡ್ತಿರುವಂತಹ ಈ ಒಂದು ಹಣ್ಣಿನ ಕೃಷಿ, ಅದರಲ್ಲೂ ಸ್ಪೆಷಲ್ ಆಗಿ ಇವತ್ತು ಡ್ರ್ಯಾಗನ್ ಫ್ರೂಟ್ನ ಬೆಳೀತಾ ಇದ್ದಾರೆ. ಸೊ ಇವರು ಬೆಳೀತಾ ಇರುವಂತಹ ಈ ಒಂದು ಡ್ರ್ಯಾಗನ್ ಫ್ರೂಟ್ನ ವಿಶೇಷತೆ ಬಗ್ಗೆ, ಹಾಗೆ ಅದನ್ನು ಯಾವ ರೀತಿಯಲ್ಲಿ ಪ್ರಾಪರಾಗಿ ಬೆಳೀಬೇಕು ಮತ್ತು ಅದಕ್ಕೆ ವೈಜ್ಞಾನಿಕ ಪದ್ಧತಿನಲ್ಲಿ ಹೇಗೆ ಅವುಗಳನ್ನು ಮೇಂಟೈನ್ ಮಾಡಬೇಕಾಗತ್ತೆ, ಅದನ್ನೆಲ್ಲದರೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಅವ್ರ ಜೊತೆನಲ್ಲಿ ಮಾತಾಡೋಣ. ಹಾಗೆ ನೀವು ಕೂಡ ಇದೇ ರೀತಿಯಲ್ಲಿ ಕೃಷಿನಲ್ಲಿ ಹೊಸ ಹೊಸದನ್ನು ಅಳವಡಿಸ್ಕೊಂಡಿದ್ದೀರ ಅಂತಂದರೆ ನಿಮ್ಮ ಕೃಷಿಯ ಅನುಭವಗಳನ್ನು, ನಿಮ್ಮ ಕೃಷಿಯ ವಿಚಾರಗಳನ್ನು ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬೋದು. ನಮ್ಮ ಸಂಖ್ಯೆಗೆ ವಾಟ್ಸಪ್ ಮಾಡೋದ್ರ ಮೂಲಕ ಅಥವಾ ಮೆಸೇಜ್ ಮಾಡೋದ್ರ ಮೂಲಕ ನೀವು ಕೂಡ ನಮಗೆ ಮೆಸೇಜ್ ಮಾಡಿ. ನಮ್ಮ ಸಂಖ್ಯೆ 9686098769682792. ಈ ಸಂಖ್ಯೆಗೆ ವಾಟ್ಸಪ್ ಮಾಡಿ, ನನ್ನ ಜೊತೆನಲ್ಲಿ ಮಾತಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಮಲ್ದೇಶ್ ಅವರು ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮಲ್ದೇಶ್ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಮಲ್ದೇಶ್ ಅವರು, ಈಗ ಡ್ರ್ಯಾಗನ್ ಫ್ರೂಟು ಬೆಳೀತಾ ಇದ್ದೀರಾ, ಸೊ ಇದರ ಮಾರ್ಕೆಟ್ ಎಲ್ಲ ಹೇಗೆ ನೋಡ್ಕೊಳ್ಬೇಕು ಅಂತೆಲ್ಲ ಹೇಳಿದ್ರಿ ನೀವು. ಸೊ ಈಗೆಲ್ಲ ಹೇಗಿದೆ, ಮತ್ತು ಈ ಒಂದು ಡ್ರ್ಯಾಗನ್ ಫ್ರೂಟ್ನ ಬೆಳೆಯನ್ನು ಹೇಗೆ ಮಾಡ್ತಾ ಇದ್ದೀರಾ ಸರ್, ಇದ್ರ ಬಗ್ಗೆ ಹೇಳ್ಬೋದಾ?
5: ಇವತ್ತೇನಾಯ್ತದೆ ಅಂದರೆ 180 ರೂಪಾಯಿ 200 ರೂಪಾಯಿಗೆ ಹೋಗ್ತಾ ಇದೆ, ಏನು ತೊಂದರೆ ಇಲ್ಲ. ಈಗ ಹಣ್ಣು ಬರ್ತಾ ಇದೆ, ಈ ಸ್ಟಾರ್ಟಿಂಗಲ್ಲಿ ಒಂದು 25 ಕೆಜಿ ಕೊಟ್ಟಿದ್ದೀನಿ. ಅದರಿಂದ ಇದ್ರಲ್ಲಿ ಏನಪ್ಪ ಅಂದರೆ ಲೇಬರ್ ಖರ್ಚು ಕಡಿಮೆ, ಒಂದು ಇಂಪಾರ್ಟೆಂಟು. ಒಂದು ಎಕರೆಗೆ 500 ಗುಳಿ ಬರುತ್ತೆ. ಒಂದು 5 ಲಕ್ಷ ಅಂದರೆ ಒಂದು 6 ಲಕ್ಷ ರೂಪಾಯಿ ಅಷ್ಟಾಗುತ್ತೆ. ಗೊಬ್ಬರ ಇದೆಲ್ಲ ಲೆಕ್ಕ ಹಾಕಿದ್ರೆ ಒಂದು 6 ಲಕ್ಷ ರೂಪಾಯಿ ಆಗುತ್ತೆ, ಖರ್ಚು ವೆಚ್ಚ ಎಲ್ಲ. ಅಂದರೆ ಸ್ಟಾರ್ಟಿಂಗಲ್ಲಿ ಒಂದು 10 ಕೆಜಿ ಬಂದರೂ ನಮ್ಮ ದುಡ್ಡು ಬಂದೈತದೆ 2ನೇ ವರ್ಷಕ್ಕೆ, ಅಂದರೆ 15 ತಿಂಗಳಿಗೆ ಫಲ ಬರೋದು. ಅದರಿಂದ ಅದು ಮೊದಲನೇ 2ನೇ ವರ್ಷದಲ್ಲೇ ನಮ್ಮ ಅಮೌಂಟ್ ಬಂದ್ಬಿಡುತ್ತೆ. ನೆಕ್ಸ್ಟ್ ಆಚೆ ವರ್ಷದಿಂದ ಏನಪ್ಪ ಅಂದರೆ 6 ತಿಂಗಳಿಗೆ ಒಂದು ಸಲ ಗೊಬ್ಬರ ಕೊಟ್ಕೋಬೇಕು, ಮತ್ತು ಅದಕ್ಕೆ ಇರಿಗೆ ಒಂದು ಔಷಧಿ ಹೊಡ್ಕೋಬೇಕು, ಮತ್ತು ಬೇಸಿಗೆಯಲ್ಲಿ ಬಿಸಿಲಿಗೆ ಒಂದು ಸ್ವಲ್ಪ ಕಾಯ್ಲಿನ್ ಪೌಡ್ರ್ ಆಗ್ಬೋದು, ಮತ್ತು ಗ್ರೀನ್ ಮಿರಾಕುಲ್ ಆಗ್ಬೋದು, ಔಷಧಿ ಮೇಂಟೈನ್ ಮಾಡ್ಕೊಂಡು. ಏನಪ್ಪ ಅಪ್ಪ ಮಕ್ಕಳಿದ್ರೆ ಸಾಕು, ಇದು 1 ಎಕರೆ ಮೇಂಟೈನ್ ಮಾಡ್ಕೋಬೋದು. ಲೇಬರ್ ಯಾರೂ ಇಲ್ಲದಂಗೆ ಅದ್ರ ಗುಳಿ ಸುತ್ತ ಕಳೆ ಕಿತ್ಕೊಂಡು ಅಲ್ಲಿಗೆ ಹಾಕೊಂಡು ಮೇಂಟೆನೆನ್ಸ್ ಮಾಡೋದು ತುಂಬ ಉಪಯೋಗ. ಏನಪ್ಪ ಅಂದ್ರೆ ಇದು ಮಾರ್ಕೆಟಿಂಗ್ ಜ್ಯೂಸ್ ಅಂಗಡಿ ಇರಬಹುದು, ಮಾರ್ಕೆಟಿಂಗ್ ಎಲ್ಲ ನಾವೇ ತಿಳಿದು ಮಾಡ್ಕೊಂಡ್ರೆ ಸೌಲಭ್ಯ ಅದೇ. ಇದು ಎಲ್ಲ ಬೆಳೆಗಿಂತಲೂ ಇದು, ಯಾಕೆಪ್ಪ ಅಂದ್ರೆ ಒಂದು 30-40 ವರ್ಷ ಇರೋದ್ರಿಂದ ಈ ತರ ಬೆಳೆ ಯಾಕೆ ಆಯ್ಕೆ ಮಾಡ್ಕೊಂಡೆ ಅಂದ್ರೆ ಇದ್ರಲ್ಲಿ ಲಾಭ ಅದೆ. ಅಂದ್ರೆ 1 ವರ್ಷಕ್ಕೆ ಅದ್ರಲ್ಲಿ ನಮಗೆ 1,500 ರೂಪಾಯಿ ಕೊಟ್ಟರು ನಮಗೆ ಒಂದು ಗುಳಿಗೆ. ಅಲ್ಲಿಗೆ 500 ಗುಳಿ ಅಂದ್ರೆ 5.5 ಲಕ್ಷ 7 ಲಕ್ಷ ಗಂಟ ನಮಗೆ ಪ್ರಾಫಿಟ್ ಆಗುತ್ತೆ, ಏನು ತೊಂದರೆ ಇಲ್ಲ. ನಾವು ಇದಕ್ಕೇನು 6 ತಿಂಗಳಿಗೆ ಒಂದ್ಸರಿ ಒಂದೊಂದು ಮಂಕರಿ ಗೊಬ್ಬರ ಕೊಡ್ತೀವಿ, 15 ದಿನಕ್ಕೆ ಒಂದ್ಸರಿ ನೀರು ಕೊಡ್ತೀವಿ, ಒಂದು ಚೌರ್ಗೆ ನೀರು. ಅಂದ್ರೆ ಪ್ರತಿ ಒಂದ್ಸರಿ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಪ್ರತಿ ಗಿಡನೂ ನಾವು ಪ್ರತಿ ದಿನಾನು ಒಂದ್ ದಿನಕ್ಕೆ ಒಂದ್ಸರಿ ಸರ್ಚ್ ಮಾಡ್ಬೇಕು. ಅದಕ್ಕೆ ನೀರು ಜಾಸ್ತಿ ಇದ್ರೆ ಕೊಳೆ ರೋಗ ಬರ್ತದೆ, ಕೊಳೆ ರೋಗಕ್ಕೆ ಏನ್ ಮಾಡ್ಬೇಕು ಅನ್ನೋದು ಐಡಿಯಾ ಮಾಡಿ ಅದ ಕರೆಕ್ಟ್ ಆಗಿ ನಾವು ಮೇಂಟೆನೆನ್ಸ್ ಮಾಡ್ಬೇಕು, ಮೇನ್ ಇಂಪಾರ್ಟೆಂಟ್ ಅದು. ಅದಕ್ಕೆ ಏನ್ ಕೊಡ್ಬೇಕು ಮಾಡಿ, ನಾನು ಡ್ರಾಗನ್ ಫ್ರೂಟ್ ಮಾಡಿದ್ದೀನಿ ಬಿಡಿ, ಎಲ್ಲೋ ನಿಂತ್ಕೊಂಡ್ರೆ ಡ್ರಾಗನ್ ಫ್ರೂಟ್ ಬರಲ್ಲ. ಇದಂತೂ ಸುಳ್ಳು, ಸುಮ್ಮನೆ ನೆಟ್ ಬಿಟ್ರು ಬರಲ್ಲ ಇದು ಅಂತ ತಿಳ್ಕೊಬೇಡಿ. ನೆಟ್ ಬಿಟ್ಟ ಕ್ಷಣಕ್ಕೆ ಬರಲ್ಲ ಇದು. ಪ್ರತಿದಿನ ಈ ಗುಳಿ ಹೆಂಗಿದೋದು, ಯಾವ ಥರ ಇದ್ದು ಅಂತ ಸರ್ಚ್ ಮಾಡಿದಾಗ ಮಾತ್ರ ಅದು ಬೆಳೆ ಬರೋದು. ನೀವು ನಾನು ಡ್ರಾಗನ್ ಫ್ರೂಟ್ ಮಾಡೀನಿ ಅಂದ್ಬಿಟ್ಟು ಯಾವುದೋ ಹೋಟ್ಲ ಹತ್ರ ನಾನು ಎಕರೆಗಟ್ಟಲೆ ಮಾಡೀನಿ, ಅದು ಸಾಧ್ಯ ಇಲ್ಲ, ಬೆಳಿಕ್ಕಾಗಲ್ಲ. ಇದೇನಪ್ಪ ಅಂದರೆ ಕಣ್ಣಲ್ಲಿ ಕಣ್ಣಿಟ್ಟಿರು, ಅದಕ್ಕೆ ಇರುವೋ ಇಲ್ಲ ಏನಾಗದೆ, ಆ ಸುಸಿಗೆ ಏನಾಗದೆ ಅಂತ ಸರ್ಚ್ ಒಂದು ಸಾರಿ ಒಂದು ವಿಜಿಟ್ ಕೊಡಲೇಬೇಕು. ಅದಕ್ಕೆ ಆ ಥರ ಮಾಡಿ ಅಂದರೆ ಮಾರ್ಕೆಟಿಂಗ್ ನೀವೇ ನೋಡ್ಕೋಬೇಕಿದ್ದು. ಅಂದರೆ ಜ್ಯೂಸ್ ಅಂಗಡಿ ಆಗ್ಬೋದು, ಮಾರ್ಕೆಟ್ ಬೆಂಗಳೂರು ಮಾರ್ಕೆಟಿಂಗ್ ಇದೆ, ಇವತ್ತು ಬಜಾರ್ ಏನಪ್ಪ ಅಂದರೆ ಜಾಸ್ತಿ ಜನ ಬೆಳೆಯುವಾಗ ಆದಾಗ ಮಾರ್ಕೆಟಿಂಗ್ ಕಡಿಮೆ ಆಯ್ತಾ ಇರ್ತದೆ, ಈಗ ಕಡಿಮೆ ಇರೋದ್ರಿಂದ ಜಾಸ್ತಿ ಆಗದೆ, ಜಾಸ್ತಿ ಜನ ಹಾಕಿದ್ರೆ ಕಡಿಮೆ ಆಯ್ತಾ ಇರ್ತದೆ, ಅದು ಮೇನ್ ಇಂಪಾರ್ಟೆಂಟ್.
4: ಓಕೆ, ಹಾಗಿದ್ರೆ ಈಗ ಮಾರ್ಕೆಟ್ ಹೇಗಿರುತ್ತೆ ಸರ್, ಮಾರ್ಕೆಟ್ನ ಹೆಂಗೆ ಹಿಡಿದಿಟ್ಕೋಬೇಕಾಗತ್ತೆ ನಾವು, ಅದ್ರ ಬಗ್ಗೆ ಹೇಳ್ಬೋದಾ
5: ಸರ್? ಇದೊಂದು ಮಾರ್ಕೆಟ್ ಏನಪ್ಪ ಒಂದು ಸಮಸ್ಯೆ ಅಂದರೆ, ಈ ಮಾರ್ಕೆಟ್ನ ನಾವೇ ಕಂಡು ಹಿಡ್ಕೋಬೇಕಿದ್ದ. ಇವತ್ತಿನ ಒಂದು ವ್ಯವಹಾರದಲ್ಲಿ ಜ್ಯೂಸ್ ಅಂಗಡಿ ಆಗ್ಬೋದು ಮತ್ತೊಂದು ಅಂತ ಕೇಳಿದಾಗ, ಈಗ ಹೋದ ವರ್ಷ 200 ರೂಪಾಯಿ ಇದ್ದದ್ದು ಈ ವರ್ಷ ಅಲ್ಲೇ ಕಡಿಮೆ ಆಗ್ತು, ಕಡಿಮೆ ಅಂದರೆ 180 ರೂಪಾಯಿ 150 ರೂಪಾಯಿಗೆ ಹೋಗ್ತು. ಈಗ ಮುಂದೆ ಅದು ಹೇಳೋಕ್ಕಾಗಲ್ಲ, 50 ರೂಪಾಯಿಗೆ ಬಂದರೂ ಬಂತು, 100 ರೂಪಾಯಿಗೆ ಬಂದರೂ ಬಂತು. ಯಾರೇ ಮಾಡಬೇಕು ಅನ್ನಂಗಿದ್ರೆ ಧೈರ್ಯ ಒಂದು, ಈ ಮಾಡ್ಕೊಳ್ಳುವಂಥವ್ರು ಅವರೇ ಕಂಡಿಡ್ಕೋಬೇಕು ಮಾರ್ಕೆಟಿಂಗು. ನಾವು ಜ್ಯೂಸ್ ಅಂಗಡಿಗಳಾಗ್ಬೋದು ಇಲ್ಲ ಸೇಲ್ಸ್ ಆಗ್ಬೋದು. ಈಗ ನಮ್ಗೇನಂದ್ರು ಅಂದರೆ, ನೀವು ಬಯಲಿ ಮಂಡ್ಯ ವಿಜ್ಞಾನಿ ಒಬ್ರು ಅಂದರು, ಕೆ ವಿ ಕೆರ್ ಏನಂದ್ರು ಜಯಶಂಕರ್, ನೀವು ಮಾಡ್ತೀನಿ ಅಂದರೆ ಐವೇಲ್ ಮಡಿಕೊಂಡ್ರು 150 ರೂಪಾಯಿ ಅಂತ ಬೋರ್ಡ್ ಹಾಕೊಂಡ್ರು ಮಾರ್ಬೋದು ಕಣಪ್ಪ ಇದರಲ್ಲಿ ಅಂತ ಹೇಳಿದ್ರು. ಅಂದರೆ ಇದು ಮಾರಕ್ಕೂ ರೆಡಿ ಇರಬೇಕು, ಇದಕ್ಕೆ ಮೇನ್ ಇಂಪಾರ್ಟೆಂಟು.
4: ಹಾಂ ಹಾಂ, ಓಕೆ ಸರ್. ಹಾಗಾದರೆ ಈಗ ಈ ಒಂದು ಡ್ರ್ಯಾಗನ್ ಫ್ರೂಟ್ ಬೆಳಿಬೇಕು ಅಂತಂದರೆ ಆ ಭೂಮಿ ಹೇಗಿರಬೇಕಾಗತ್ತೆ? ಈಗ ನಾನು ಕೂಡ ಸುಮಾರು ವೀಡಿಯೋಗಳಲ್ಲೆಲ್ಲ ನೋಡಿದ್ದೀನಿ, ಅದು ಕಲ್ ಭೂಮಿ ರೀತಿನಲ್ಲಿ ಇರುತ್ತೆ. ಸೊ ಮುಖ್ಯವಾಗಿ ಭೂಮಿ ಎಲ್ಲ ಹೇಗಿರಬೇಕಾಗತ್ತೆ, ಇದ್ರ ಬಗ್ಗೆ ಹೇಳ್ಬೋದಾ ಸರ್?
5: ಇದೇನಪ್ಪ ಅಂದರೆ, ಭೂಮಿ ಕಲ್ಲು ಭೂಮಿ ಆಗಬೇಕು, ಇದು ಆಸ್ತಿ ಭೂಮಿಲಿ ಬರಲ್ಲ. ಏನಕ್ಕೆ ಬರಲ್ಲ ಅಂತಂದರೆ, ನೀರು ಫುಲ್ ಡ್ರೈ ಆಗಬೇಕು. ಡ್ರೈ ಆಗಬೇಕು ಅಂದರೆ ಕಲ್ಲು ಭೂಮಿನೇ ಆಗಬೇಕು. ನಾವು ಆ ಕೆಮ್ಮಣ್ಣಲ್ಲಿ ಮಾಡ್ತು ಅಂದರೆ ಅದು ಡ್ರೈ ಆಗಲ್ಲ. ಅದು ಯಾವಾಗ ನೀರು ಹಿಡಿದು ಹಿಡ್ಕತ್ತು ಅಂದರೆ ಈ ಗಿಡ ಕೊಳ್ತೋಗುತ್ತೆ. ಇಂಪಾರ್ಟೆಂಟಾಗಿ ಅಂದರೆ ಇಳಿಜಾರು ಪ್ರದೇಶ ಆಗಬೇಕು, ಕಲ್ಲು ಇಲ್ಲರೆ 2 ಅಡಿ ಬದು ಮಾಡಿಬಿಟ್ಟು ಅದರಲ್ಲಿ ನೆಟ್ಟರು ಆಗುತ್ತೆ. ಅಂದರೆ ನೀರು ಮಾತ್ರ ಯಾವುದೇ ಕಾರಣಕ್ಕೂ ನಿಲ್ಲಬಾರ್ದು ಅದರಲ್ಲಿ, ಮೇನ್ ಇಂಪಾರ್ಟೆಂಟು. ಆಮೇಲೆ ಎರಡನೇದಾಗಿ ನಳ್ಳಿರೋಂಗಿಲ್ಲ ಇದಕ್ಕೆ, ನಳ್ಳಿ ಯಾವುದೇ ಕಾರಣಕ್ಕೂ ಎವಿ ಬಿಸಿಲು ಬೇಕು. ಬಿಸಿಲು ಎಷ್ಟು ಕೊಡ್ತೀವಿ ಅಷ್ಟು ಚೆನ್ನಾಗಿ ಫಲ ಬರುತ್ತೆ. ಇದಕ್ಕೆ ಪ್ರಾಮುಖ್ಯತೆ ಬಿಸಿಲು ಚೆನ್ನಾಗಿರಬೇಕು, ಮೇನ್ ಇಂಪಾರ್ಟೆಂಟು. ಇದೇನಪ್ಪ ಅಂದರೆ, ಒಂದು ವರ್ಷದಲ್ಲಿ ಇದು 4 ತಿಂಗಳು ಇರಲ್ಲ ಕಾಯಿ, ಹಣ್ಣು ಕಾಯಿ ಇರಲ್ಲ. ಯಾವಾಗ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚಿ ಏಪ್ರಿಲ್ ಎಂಡ್ ಆತ್ಗೆಲ್ಲ ಹೂವು ಮತ್ತೆ ಬರುತ್ತೆ. ಕಂಟಿನ್ಯೂಸ್ ಆಗಿ 8 ತಿಂಗಳು ಹಣ್ಣು ಹೂವು ಕಾಯಿ ಬರ್ತಾ ಇರ್ತದೆ, ಏನು ತೊಂದರೆ ಇಲ್ಲ. ಆದರೆ ಭೂಮಿ ಒಳ್ಳೆ ಆಯ್ಕೆ ಅಂದರೆ ನಳ್ಳಿರಬಾರ್ದು. ನಳ್ಳು ಹಾಕಿದ್ರೆ ಒಂದು ಹಣ್ಣು ಬರಲ್ಲ, ಕಡಿಮೆ ಪರ್ಸೆಂಟೇಜ್. ಈಗ 10 ಹಣ್ಣು ಬಿಡೋದು 2 ಹಣ್ಣು ಬಿಡೋದು ಅದೇನು ಪ್ರಯೋಜನ ಇಲ್ಲ. ಇಂಥ ಡ್ರೈ ಭೂಮಿನೇ ಆದರೂ ಮಾತ್ರ ಇದು ಒಳ್ಳೆ ಇಳುವರಿ ಕೊಡ್ತದೆ.
4: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ ಸರ್. ಅದಕ್ಕೂ ಮುಂಚೆ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ಸೊ ನೋಡಿ, ಡ್ರ್ಯಾಗನ್ ಫ್ರೂಟ್ ಮಾಡ್ತಿದ್ವಿ ಅಂತಂದಾಗ ಆ ಭೂಮಿ ಹೇಗಿರಬೇಕು ಅಂತಂದರೆ ಕಲ್ಲು ಭೂಮಿ ಆಗಿರಬೇಕು. ಅಂಥ ಕಡೆಗಳಲ್ಲಿ ಚೆನ್ನಾಗಿ ಡ್ರ್ಯಾಗನ್ ಫ್ರೂಟ್ ಬರುತ್ತೆ, ಮತ್ತು ಬಿಸಿಲು ಜಾಸ್ತಿ ಬೀಳುವಂತಹ ಜಾಗದಲ್ಲಿ ಈ ಒಂದು ಡ್ರ್ಯಾಗನ್ ಫ್ರೂಟ್ ಇದ್ದರೆ ಅದು ಒಳ್ಳೆಯ ಇಳುವರಿಯನ್ನು ಕೊಡುತ್ತೆ ಅಂತ ಹೇಳ್ತಾ ಇದ್ರು ಸರ್. ಸೊ ಹಾಗಾದರೆ ಅವ್ರ ಜೊತೆಯಲ್ಲಿ ಮಾತಾಡೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 94.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಅವೆಷ್ಟು ತುಂಟರ ಕಂಡರೆ ತಕೋ ತಕೋ ತಿರುಗದು ಲೇ ತಕೋ ತಕ

0: ಕೊಡುವೆನು ಚಚ್ಚುವೆನು ಬಿಡದೆಲೆ ಅಯ್ಯಯ್ಯೋ ಅಮ್ಮಮ್ಮ ಎನ್ನುವಂತೆ ಮಾಡುವ ಬಿಸಿ ಬಿಸಿ ಕಜ್ಜಾಯ ರುಚಿ ರುಚಿ ಕಜ್ಜಾಯ ಮಾಡಿ ಕೊಡಲು ತಾನು ಹಿಂದೆ ಎಂದು ತಿಂದು ಎಲ್ಲ ಮುಂದೆ ಎಂದು ಸಿಗೋದಿಲ್ಲ ಜನುಮ ಜನುಮದನು ನೆನಪಲ್ಲಿ ಉಳಿಯುವ ಬಿಸಿ ಬಿಸಿ ಕಜ್ಜಾಯ ಇನ್ನೊಂದು ಕೊಡಲೇನು ಇಗೋ ತಿನ್ನು ತಗೋ ತಿನ್ನು.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜು ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಡ್ರ್ಯಾಗನ್ ಫ್ರೂಟ್ನ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗೆ ಡ್ರ್ಯಾಗನ್ ಫ್ರೂಟ್ನ ಬೆಳೆ ಯಾವ ರೀತಿಯಲ್ಲಿ ಮಾಡಬೇಕು ಮತ್ತು ಅವುಗಳ ಭೂಮಿಯ ಸಿದ್ಧತೆ ಹೇಗೆ ಮಾಡ್ಕೋಬೇಕು ಅನ್ನೋರ ಬಗ್ಗೆ ಕೂಡ ತಿಳ್ಕೊಳ್ಳೋದಿದೆ. ಸೊ ಹಾಗೆ ನೀವು ಕೂಡ ಡ್ರ್ಯಾಗನ್ ಫ್ರೂಟ್ನ ಏನಾದ್ರು ಮಾಡ್ತಿದ್ದೀರಾ ಅಂತಂದರೆ ಅವುಗಳ ಬಗ್ಗೆ ವೈಜ್ಞಾನಿಕವಾಗಿ ತಿಳ್ಕೊಂಡು ನಂತರದಲ್ಲಿ ಅದಕ್ಕೆ ಮುಂದುವರಿಬೇಕಾಗತ್ತೆ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಡ್ರ್ಯಾಗನ್ ಫ್ರೂಟ್ನ ಬೆಳೀತಿರುವಂತಹ ಮಾಲತೇಶ್ ಅವ್ರ ಜೊತೆಗೆ ಮಾತಾಡ್ತಾ ಇದ್ವಿ. ಸೊ ಅವ್ರನ್ನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತಿಸೋಣ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಲತೇಶ್ ಅವರೇ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವಾಗಲೇ ಹೇಳ್ತಾ ಇದ್ರಿ ಡ್ರ್ಯಾಗನ್ ಫ್ರೂಟ್ನ ಬಿಸಿಲಿರುವಂತಹ ಜಾಗದಲ್ಲಿ ಬೆಳಿಬೇಕು ಅಂತೇಳಿ. ಸೊ ಹಾಗಾದರೆ ಈಗ ಡ್ರ್ಯಾಗನ್ ಫ್ರೂಟು ನಾವು ಬೆಳೆ ಮಾಡೋದಕ್ಕಿಂತ ಮುಂಚೆ ಭೂಮಿ ಸಿದ್ಧತೆಯನ್ನು ಯಾವ ರೀತಿ ಮಾಡ್ಕೋಬೇಕಾಗತ್ತೆ ಅದ್ರ ಬಗ್ಗೆ ಹೇಳ್ಬೋದಾ?
4: ಇದಕ್ಕೆ ನಾವು ಇದು ಪ್ಲಾಟ್ಫಾರಂ ಮಾಡಬೇಕಾದ್ರೆ ಏನಾಯ್ತದೆ ಅಂದರೆ ಒಂದೂವರೆ ಅಡಿ ತೆಗ್ದು ಅದಕ್ಕೆ ಮತ್ತೆ ಬೇವಿನ ಹಿಂಡಿ ಮತ್ತೆ ಕೊಟ್ಟಿಗೆ ಗೊಬ್ಬರ ಒಂದು ಅರ್ಧ ಬಾಂಡ್ಲಿ ಒಂದು ಕೆಮ್ಮಣ್ಣು ಒಂದು ಬಾಂಡ್ಲಿ ಹಾಕಿ ನಾಲ್ಕು ಮೂಲೆಗೂ ನಾಲ್ಕು ಕಂದು ನೆಟ್ಟಿದ್ರೆ ಅದೊಂದು ಎರಡು ತಿಂಗಳಿಗೆ ಕಮೆಂಗ್ಸ್ ಆಗುತ್ತೆ. ಕಮೆಂಗ್ಸ್ ಆಗಿ ಇನ್ನೊಂದು ಆರು ಏಳು ತಿಂಗಳಿಗೆ ಒಂದು ನಾಲ್ಕು ಅಡಿ ಬರುತ್ತೆ. ನಾಲ್ಕು ಅಡಿ ಬಂದು ಆಚೆಗೆ ಇನ್ನೊಂದು ಒಂದು ಏಳೆಂಟು ತಿಂಗಳಲ್ಲಿ ಮತ್ತೆ ಹೂವು ಬಿಡುತ್ತೆ. ಒಟ್ಟಲ್ಲಿ ಒಂದು 15 ತಿಂಗಳಿಗೆ ಬರುತ್ತೆ, ಏನು ಇದಿಲ್ಲ. 15 ತಿಂಗಳಿಗೆ ಬರುತ್ತೆ ಅಂದರೆ ಇರಾ ಮೇನ್ ಇಂಪಾರ್ಟೆಂಟು. ನೀರು ಜಾಸ್ತಿ ಆದರೆ ಅಷ್ಟು ಕಲರ್ ಬರುತ್ತೆ, ಆ ಥರ ಆಗುತ್ತೆ. ಅಂದರೆ ಇದಕ್ಕೆ ಏನಪ್ಪ ಅಂದರೆ ಎಬಿ ಬಿಸಿಲು ಬೇಕು ಇಂಪಾರ್ಟೆಂಟು. ಇದಕ್ಕೆ ನೋಡಿ, ಇಲ್ಲಿಂದ ಇಲ್ಲಿವರೆಗೂ ದಾರ ಹಾಕೊಂಡು ಕಟ್ಕೋಬೇಕು. ಇದು ಬಗ್ಗಿದ್ರೆ ಅದು ತಿರುಗ ಮೇಲ್ಗಡೆ ಬರಲ್ಲ. ಇದೇನಿದ್ರು ಭಾಗದಾಗ ಮಾತ್ರ ಹಣ್ಣು ಬರೋದು, ಇದು ಬಗ್ಗದಾಗ ಮಾತ್ರ ಹಣ್ಣು ಬರೋದು. ನಮ್ಮ ಕೆಲಸ ಇಲ್ಲಿಂದ ಇಲ್ಲಿಗಂಡ್ ತಗೋಗೋದು ಮಾತ್ರ, ಇಲ್ಲಿಂದ ಆಚೆಗೆ ಅದ್ರದ್ದು ಕೆಲಸ. ಆ ಥರ ಈ ಥರ 10 mm ತಂತಿ ಹಾಕಿ ನಾವು ನುಗ್ಗೆ ಗಿಡಕ್ಕೆ ಹಾಕಿದ್ದು. ಈ ಥರ 10 mm ತಂತಿ ಹಾಕಿ ಇದೊಂದು ಕಲ್ಲು ಹಾಕಿ, ಕಲ್ಲಿಗೆ 350 ರೂಪಾಯಿ, ಆಂಗ್ಲರ್ 200 ರೂಪಾಯಿ, ಈ ತಂತಿ 120 ರೂಪಾಯಿ ಒಂದು ಕೆಜಿ. ಅಂದರೆ ಕಲ್ಲಿಂದ ಕಲ್ಲಿಗೆ 3 kg ತಗೊಂಡೈತೆ, ಅದರಿಂದ ಅಷ್ಟು ಖರ್ಚು ಬೀಳ್ತು ನಮಗೆ. ಇದಕ್ಕೆ ನೀರು ತುಂಬ ಕಡಿಮೆ ಬೇಕು. ಒಂದು ಇಂಚ್ ಬಂದರೂ ಒಂದು 3 ಎಕರೆ 4 ಎಕರೆ ಡ್ರ್ಯಾಗನ್ ಫ್ರೂಟ್ ಮಾಡಬೇಕು, ಮಾಡ್ಬೋದು. ಏನಕ್ಕೆ ಅಂದರೆ ಇದು ತುಂಬ ನೀರು ಕಡಿಮೆ. ನಮ್ಮ ರೈತರುಗಳು ಕಬ್ಬಕ್ಕೆ ಹೋಲಿಕೆ ಮಾಡಿದ್ರೆ ಬರೀ 1% ನೀರಾದರೂ ಸಾಕು ನಮಗಿದು. ಅದರಿಂದ ಇದು ಚಾಯ್ಸ್ ಮಾಡ್ಕೊಂಡು ಈಗ ಏನಪ್ಪ ಅಂದರೆ ಇದಕ್ಕೆ ಒಂದು 35 ರೂಪಾಯಿ 40 ರೂಪಾಯಿ ಕಂದು ಸಿಕ್ಕುತ್ತೆ, ಒಂದು ಗುಳಿಗೆ 4. ಆದರೆ ಒಂದು ನೆಟ್ಟದ 2 ತಿಂಗಳ ಗಂಟ ಅದೇನು ಮಾತಾಡಲ್ಲ. ಆಮೇಲೆ ಒಂದು ಕುಡಿಲಿ ಮೊಳಕೆ ಬರುತ್ತೆ, ಮೊಳಕೆಯಿಂದ ನಾವು ಆ ಕಂಬದ ಗಂಟು ಕಟ್ಕೊಂಡು ಹೋದರೆ ಅಲ್ಲಿಗಂಟು ಸಾಕಿದ್ರೆ ಸಾಕು, ನಾವು ಆಟೋಮೆಟಿಕ್ಕಾಗಿ ಒಂದು 15 ತಿಂಗಳಿಗೆ ಫಲ ಬರುತ್ತೆ. ಒಂದು ಗುಳಿಲಿ ಕನಿಷ್ಠ ಅಂದರೆ 9 ಬಾರಿ ಫಲ ಬರುತ್ತೆ, ಒಂದು 8 ತಿಂಗಳಲ್ಲಿ 9 ಬಾರಿ ಬರುತ್ತೆ. ಒಂದು ಮೊದಲನೇ ವರ್ಷ ಒಂದು 10-15 kg ಬರುತ್ತೆ ಸರ್. ಇದು ಒಂದು 15 ತಿಂಗಳಿಗೆ ಫಲ ಬರುತ್ತೆ. ಫಲ ಅಂದರೆ ಎಲ್ಲಿ ಬರುತ್ತೆ ಅಂದರೆ ಈ ಕಣ್ಗಳಲ್ಲಿ ಬರುತ್ತೆ, ಕಣ್ಣಲ್ಲೆಲ್ಲ ಬಂದು ಇದ್ರಲ್ಲಿ ಹೂವು ಬಂದು ಆಮೇಲೆ ಕಾಯಿ ಬರುತ್ತೆ. ಅಂದರೆ 45 ದಿನಕ್ಕೆ ಹಣ್ಣಾಗೋಗುತ್ತೆ. ಫಸ್ಟ್ ಟ್ರಿಪ್ಪು ಒಂದೊಂದು ಗಿಡದಲ್ಲಿ ಕನಿಷ್ಠ ಅಂದ್ರು ಒಂದೊಂದು 10 ಹೂವು ಬರುತ್ತೆ, 10-20. ಮೊದಲನೇ ವರ್ಷ ನಮ್ಗೆ 10 kg ಅಂತ ಹೇಳ್ತಾರೆ, ನಮಗೆ ಜಾಸ್ತಿ ಇಳುವರಿ ಬರುತ್ತೆ. ಈ 2ನೇ ವರ್ಷ ಒಂದು 25 kg 30 kg ಗಂಟ ಬರುತ್ತೆ ಅಂತ ನಮಗೆ ಮಾಹಿತಿ ಯೂಟ್ಯೂಬಲ್ಲಿ ಬೆಳೆದಿರುವಂಥವ್ರು ನಮಗೆ ಮಾಹಿತಿ ತಗೊಂಡಿದ್ದೀವಿ. 3ನೇ ವರ್ಷ ಒಂದು 30-35 kg ಬರುತ್ತೆ ಅಂತ ಹೇಳವ್ರೆ.
3: ಓಕೆ ಸರ್, ಹಾಗಾದರೆ ಈಗ ಡ್ರ್ಯಾಗನ್ ಹಾಕಬೇಕು ಅಂತಂದರೆ ನಾವು 8 ಅಡಿಗಳ ಅಂತರ ಇರಬೇಕು ಮತ್ತು ಯಾವ ರೀತಿಯಲ್ಲಿ ಅದನ್ನು ಮಾಡಬೇಕು ಸರ್, ಅದ್ರ ಬಗ್ಗೆ ಹೇಳ್ಬೋದಾ?
4: ಸರ್, ನಾನು ಫಸ್ಟು ನುಗ್ಗೆ ಮಾಡಿದ್ದೆ, ನುಗ್ಗೆ 10x8 ಮಾಡಿದ್ದೆ. ಅಂದರೆ ಈಗ ಗಿಡದಿನ ಗಿಡಕ್ಕೆ 8 ಅಡಿ ಪೇಸದೆ. ನಾವು ಈಗ ಕಲ್ಕ

0: 1300 ರೂಪಾಯಿ ಬೇಕು ಒಂದು ಗುಳಿಗೆ. ಮೊದಲನೇ ವರ್ಷ ನನಗೆ ಒಂದು 10 ಕೆಜಿ ಮ್ಯಾಲ ಸಿಗುತ್ತೆ ಅಂತ ಒಂದು ಇದ್ದದೆ, ಒಂದು 100 ರೂಪಾಯಿ ಅಂತ ಅಂದ್ರೆ 1000 ರೂಪಾಯಿ ಒಂದು ಗುಳಿಗೆ ಆಗುತ್ತೆ, ಏನು ತೊಂದರೆ ಇಲ್ಲ. ಎರಡನೇ ವರ್ಷ ಒಂದು 25 ಕೆಜಿ ಕೊಡುತ್ತೆ ಅಂತ ನಿರೀಕ್ಷಿತ. ಅಂದ್ರೆ ನಾನು ಈಗ ಯೂಟ್ಯೂಬಲ್ಲಿ ನೋಡಿ ಬೇರೆ ಬೆಳೆದ ಸೀನಿಯರ್ಸ್ಗಳಿಂದ ತಿಳ್ಕೊಂಡಿರುವಂಥದ್ದು. ಈಗ ನಾನೇ ಏನು ಹುಟ್ಟಾಕಂದ್ ಹೇಳ್ತಾ ಇಲ್ಲ. ಅದ ಮೂರನೇ ವರ್ಷ ಒಂದು 35 ಕೆಜಿ ಮೇಲೆ ಬರುತ್ತೆ ಅಂತ ಹೇಳವ್ರೆ, ಭರವಸೆ ಇದೆ, ನಂಬಿಕೆ ಇದೆ. ಈಗ ಫಸ್ಲು ಬರ್ತಾ ಇರೋದ್ರಿಂದ ಈಗ ನಮ್ದು ಎರಡನೇ ಬ್ಯಾಚು ಕ್ರಾಪಿಂಗ್ ಆಯ್ತದೆ, ಒಂದು 5 ಕೆಜಿ ಬರ್ತಾ ಇದೆ ಆವಾಗಲೇ. ಇನ್ನೂ ಅದು 7 ಬಾರಿ ಬರುತ್ತೆ, ಒಟ್ಟು 9 ಬಾರಿ ಬರುತ್ತೆ. 9 ಬಾರಿಗೆ ಒಂದೊಂದು 3 ಕೆಜಿ ಅಂದ್ರೂ ಒಂದು 15 ಕೆಜಿ ವರ್ಗ ನಮ್ಗೆ ಆಗುತ್ತೆ, ಏನು ತೊಂದರೆ ಏನಿಲ್ಲ. ಒಂದು ಸಾವಿರ ಅಂತ ಅಂದ್ರೆ ಒಂದು 500 ಗುಳಿಗೆ ಅಂದರೆ 7 ಲಕ್ಷ ರೂಪಾಯಿ ಆಗುತ್ತೆ, ಏನು ತೊಂದರೆ ಇಲ್ಲ, ಮಾಡ್ಬೋದು ಧೈರ್ಯವಾಗಿ. ಆಮೇಲೆ ಮುಂದಿನ ದಿನದಲ್ಲಿ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಈಗ ಧೈರ್ಯವಾಗಿ ಹಾಕುವಂಥದ್ದೇ ನಮ್ಮ ಕರ್ತವ್ಯ. ಅಡುಗೆ ಗೊಬ್ಬರ ಮತ್ತು ಕೆರೆ ಕೆಮ್ಮಣ್ಣು ಮತ್ತು ಇದಕ್ಕೆ ವೇಸ್ಟಿ ಕಾಂಪ್ರೈಸರು ಮತ್ತು ಜೀವಾಮೃತ ಈ ಥರದ್ದೇ ಕೊಡಬೇಕು ಸರ್. ಇದಕ್ಕೆ ಆರ್ಗ್ಯಾನಿಕ್ಕೆ ಉಪಯೋಗಿಸ್ಬೇಕು ಸರ್ ಇದು. ಎರಡನೇದಾಗಿ ನಮ್ಮ ಕೊಟ್ಟಿಗೆ ಗೊಬ್ಬರ ಒಂದು 6 ತಿಂಗಳಿಗೆ ಒಂದು ಸಾರಿ ಕೊಟ್ಟಿಗೆ ಗೊಬ್ಬರ ಕೊಟ್ಕೋಬೇಕು. ಆರ್ಗ್ಯಾನಿಕಲ್ಲೇ ಒಂದು ಇದು ಮಾಡೋದು, ನಾವೆಲ್ಲ ಆರ್ಗ್ಯಾನಿಕಲ್ಲೇ ಮಾಡ್ತಾ ಇರೋದು. ಆರ್ಗ್ಯಾನಿಕಲ್ಲೇ ಮಾಡಿದಾಗ ನಮಗೆ ಜಾಸ್ತಿ ಬಾಳಿಕೆ ಬರುತ್ತೆ ಅಂತ. ಅಂದರೆ ಹಣ್ಣಿನ ರುಚಿ ಚೆನ್ನಾಗಿದೆ. ಏನು ತಿಂದೋರು ಇವಾಗ ಏನಂತಾರೆ, ನಾನು ಮತ್ತೆ ಕೊಡೆ ಎಷ್ಟು ತಗೋ ದುಡ್ಡ ಅನ್ನೋ ಥರದಲ್ಲಿ ನಾವು ಫ್ರೆಂಡ್ಶಿಪ್ಪಲ್ಲೆಲ್ಲ ತಿನ್ನೋಗ್ಬಿಟ್ಟು 200ನೇ ತಗೊಳ್ಳಿ ಆ ಕೆಜಿಗೆ ಅಂತ ಪ್ರೆಸರ್ ಮಾಡ್ತಾವ್ರೆ.
1: ಓಕೆ ಸರ್, ಹಾಗಾದ್ರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ ಸರ್. ಈ ಒಂದು ಡ್ರ್ಯಾಗನ್ ಫ್ರೂಟ್ನ ಯಾವ ರೀತಿಯಲ್ಲಿ ಬೆಳಬೇಕು ಅನ್ನೋದ್ರ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಕ್ಕಿದೆ. ಸೊ ಅದಕ್ಕೆ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ ಸರ್. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ ನಾಡಿಪುರ ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಡ್ರ್ಯಾಗನ್ ಫ್ರೂಟ್ನ ಬೆಳೆಯೋದ್ರ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಹಾಗೆ ಯಾವ ರೀತಿಯ ಭೂಮಿ ಇರಬೇಕಾಗತ್ತೆ, ಭೂಮಿ ಸಿದ್ಧತೆ ಹೇಗೆ ಮಾಡ್ಕೋಬೇಕಾಗತ್ತೆ, ಮತ್ತು ಅದಕ್ಕೆ ಸಾವಯವ ಗೊಬ್ಬರವನ್ನು ಹಾಕಿದಾಗ ಅದರ ರುಚಿ ಕೂಡ ಚೆನ್ನಾಗಿರುತ್ತೆ, ಮತ್ತು ಬೇಡಿಕೆ ಕೂಡ ಚೆನ್ನಾಗಿರುತ್ತೆ, ಒಳ್ಳೆಯ ಆದಾಯ ಕೂಡ ತಂದುಕೊಡುತ್ತೆ ಅಂತೇಳಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಲತೇಶ್ ಅವರು ಹೇಳ್ತಾ ಇದ್ರು. ಸೊ ಹಾಗಾದರೆ ಈ ಒಂದು ಡ್ರ್ಯಾಗನ್ ಫ್ರೂಟ್ನ ಬೆಳೀತಾ ಇರುವಂತಹ ಮಾಲತೇಶ್ ಅವರು ಹೇಳಿದಾಗೆ, ಆ ಒಂದು ಡ್ರ್ಯಾಗನ್ ಫ್ರೂಟ್ನ ಬೆಳಗ್ಗಿಂತ ಮುಂಚೆ ಅವರು ಬೇರೆ ಬೇರೆ ಬೆಳೆಗಳನ್ನ ಮಾಡ್ತಾ ಇದ್ರು, ಆದರೆ ಇದರಲ್ಲಿ ಒಳ್ಳೆಯ ಆದಾಯ ಅವ್ರಿಗೆ ಬರ್ತಾ ಇದೆ ಅಂತೆ. ಸೊ ಹಾಗಾದರೆ ಅವರು ಬೆಳೀತಾ ಇರುವಂತಹ ಈ ಒಂದು ಡ್ರ್ಯಾಗನ್ ಫ್ರೂಟ್ಗೆ ಇನ್ನೂ ಯಾವ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರ್ತಾರೆ, ಮತ್ತು ಅವುಗಳ ಮಾರ್ಕೆಟಿಂಗ್ ಎಲ್ಲ ಹೇಗಿದೆ ಅನ್ನೋದ್ರ ಬಗ್ಗೆ ಅವ್ರ ಜೊತೆಯಲ್ಲಿ ಇನ್ನಷ್ಟು ಮಾತಾಡೋಣ. ಮಲ್ತೇಶ್ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಮಲ್ತೇಶ್ ಅವರೇ, ನೀವಾಗಲೇ ಹೇಳಿದ್ರಿ ಆ ಒಂದು ಭೂಮಿಯ ಸಿದ್ಧತೆ ಬಗ್ಗೆ. ಸೊ ಹಾಗೆ ಇನ್ನೂ ಏನೆಲ್ಲ ವಿಚಾರಗಳನ್ನ ಇದರಲ್ಲಿ ಗಮನಿಸಬೇಕು, ಮತ್ತು ಮುಖ್ಯವಾಗಿ ರೈತರು ಈ ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಂಡು ಡ್ರ್ಯಾಗನ್ ಫ್ರೂಟ್ನ ಮಾಡಬೇಕು ಅನ್ನೋದಾದರೆ ಯಾವ್ಯಾವ ವಿಷಯಗಳನ್ನ ಗಮನದಲ್ಲಿ ಇಟ್ಕೋಬೇಕು ಅದ್ರ ಬಗ್ಗೆ ಹೇಳ್ಬೋದಾ?
1: ಫಸ್ಟೇ ಒಂದು ಎರಡಾಗಿ ಟ್ರೆನ್ಸಿಂಗ್ ಮಾಡ್ಕೋಬೇಕು ಮೇಲೆ ದಿಬ್ಬನ, ಟ್ರೆನ್ಸಿಂಗ್ ಮಾಡ್ಕೊಂಡು ಆ ದಿಬ್ಬಕ್ಕೆ ನೆಡಬೇಕು. ಮೇನ್ ಇಂಪಾರ್ಟೆಂಟು ನೀರು, ಇದಕ್ಕೆ ರೋಗನೇ ನೀರು ಸಮಸ್ಯೆ. ನೀರೇನಾರ ಕಂಟಿನ್ಯೂಸ್ ಆಗಿ ಬಿಡ್ತು ಅಂದರೆ ಆ ಕೊಳ್ತೋಗಿ ಅದು ಲ್ಯಾಪ್ಸ್ ಆಗೋಯ್ತದೆ. ಈ ನೀರು ಮಳೆ ಹೋದ್ರೂ ಸುಧಾ ಉಂಟಾಗಬೇಕು. ಈಗ ಮೇಲೆ ಬೆಡ್ ಮಾಡೋದ್ರಿಂದ ಮಳೆ ನೀರು ನಿಲ್ಲಬಾರ್ದು, ಯಾವುದೇ ಥರದ ನೀರು ನಿಲ್ಲಬಾರ್ದು. ಒಂದು ಬಿಟ್ಟು ಒಂದು 5 ನಿಮಿಷಕ್ಕೆ ಕ್ಲೋಸ್ ಆಗೋಗ್ಬೇಕದು. ಒಂದು 15 ದಿನಕ್ಕೊಂದ್ಸರಿ ನಾವೆಲ್ಲ ಡ್ರಿಪ್ ಮಾಡಿದ್ದೀವಿ. ಈ ಆ ಡ್ರಿಪ್ಪಲ್ಲಿ ಮಾತ್ರ ಒಂದೊಂದು ಅವರ್ ಕೊಡ್ತೀವಿ. ಅದರಲ್ಲಿ ಈ ಭೂಮಿ ಹಿಂಗೆ ಎತ್ತಾಕಿ ಮಾಮೂಲಿ ಗೊಬ್ಬರ ಕೊಟ್ಕೊಂಡು ಮಾಮೂಲಿ ವೇಸ್ಟ್ ಕಾಂಪ್ರೇಸರು ಮತ್ತು ಈ ಥರದ್ದೆಲ್ಲ ಜೀವಾಮೃತ ಎಲ್ಲ ಆ ಥರ ನ್ಯಾಚುರಲ್ ಆಗೇ ಬೆಳೆದಿರೋದು. ಇದು ಒಂದು 30 ವರ್ಷ ಬರ್ತದೆ ಅಂದರೆ 30-40 ವರ್ಷ ನಾವು ಯಾವುದೇ ಥರದ ರಾಸಾಯನಿಕ ಬಳಸಲೇಬಾರ್ದು. ಇದಕ್ಕೆ ಅದು ಬಳಸಿದಷ್ಟು ವಯಸ್ಸು ಐಸ್ ಕಡಿಮೆ ಆಗ್ತಾಯಿದ್ದಂಗಿದ್ದು. ನಾನು ಏನಕ್ಕಪ್ಪ ಬದಲಾವಣೆ ಮಾಡಿದ್ದು ಅಂದರೆ, ಈಗಿನ ಆಳಿನ ಖರ್ಚಲ್ಲಿ ಇವತ್ತು ಏನೂ ಮಾಡ್ತಾಯಿಲ್ಲ. ಏನಕ್ಕೆ ಅಂದರೆ ಅವ್ರಿಗೂ ನಿಸಕ್ತಿ ಟೈಪ್ ಆಗದೆ ಗೆಯಕ್ಕೆ ಆಯ್ತಲ್ಲ ಅವ್ರ ಕೆಲವೇ. ಏನಾಗೈತೆ ಅಂದರೆ ಅವ್ರಿಗೆ ಗಂಡಾಳಿಗೆ 500 ರೂಪಾಯಿ ಕೊಡಬೇಕು, ಹೆಣ್ಣಾಳಿಗೆ 250 ರೂಪಾಯಿ ಕೊಡಬೇಕು. ಇದಕ್ಕೇನು ಆಳ ಅವಶ್ಯಕತೆ ಇಲ್ಲ. ಮನೇಲಿ ಇಬ್ಬರು ಇತ್ತು ಅಂದರೆ ಅವರೇ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಈ ಕಳೆ ಕಿತ್ಕೊಂಡು ಮಾಮೂಲಿ ಗೊಬ್ಬರ ಸುರ್ಕೊಂಡ್ರೆ ಅವರೇ ಮಾಡ್ಕೋಬೋದು. ಆಳನ್ನು ಖರ್ಚು ಕಡಿಮೆ ಇದರಲ್ಲಿ. ಈ ಬೇರೆ ಥರದಲ್ಲಿ ಅದು ಕೀಳ್ಬೇಕು ಇದು ಕೀಳ್ಬೇಕು ಅಂತ ಏನಿಲ್ಲ. ಕಳೆ ಬಂದರೂ ಸುತ್ತ ಅದನ್ನೇ ಕಳೆ ಕಿತ್ತು ಹಾಕ್ಬೋದು, ಏನು ತೊಂದರೆ ಏನಿಲ್ಲ ಇದರಲ್ಲಿ. ಆ ಥರ ಇದೆ. ಏನು ನಿವಾರಣೆ ಮಾಡೋಕ್ಕೆ ತುಂಬ ಈಸಿ. 1,000 ಗುಳಿ ಒಂದು ಅಪ್ಪ ಮಕ್ಕಳಿಬ್ಬರೇ ನೋಡ್ಕೋಬೋದು, ಏನು ತೊಂದರೆ ಇಲ್ಲ. ಇದೇನಂದರೆ 10x8 ಅಂತ ಇದೆ. 10x8ಗಾದರೂ ಮಾಡ್ಬೋದು. ಅದು ಜಾಸ್ತಿ ಜಮೀನು ಕೇಳ್ತದೆ, ಇದು ಕಡಿಮೆ. ಒಂದೇನಪ್ಪ ಅಂದರೆ 4x4 ಹಂಗೆ ಆ ಥರ ಮಾಡಿದ್ರು ನಡೀತದೆ, ಏನು ತೊಂದರೆ ಇಲ್ಲ. ಈ ಥರ ಕಲ್ ಕಂಬ ಹಾಕ್ಸಿ 10mm ತಂತಿ ಹಾಕೋಬಿಟ್ರೆ ಸಾಲ್ಗುಳಿ ಮಾಡ್ಕೊಂಡ್ರು ಇದು ತುಂಬ ಇಳುವರಿ ಬರುತ್ತೆ. ಅಂದರೆ 2ನೇ ವರ್ಷಕ್ಕೆ ದೊಡ್ಡ ಚೆನ್ನಾಗಿ ಇಳುವರಿ ಬರುತ್ತೆ. ಇದು ಆ ಥರ ನಾರದು ಮಾಡ್ಬೋದು. ಇಲ್ಲ 10x8 ಒಂದು ಕಂಬ ನೆಡಬೇಕು, ಆಂಗ್ಲರ್ ಹಾಕಬೇಕು, ಟೈರ್ ಹಾಕಬೇಕು. ಆ ಥರ ಆದರೆ 2 ಎಕರೆ ಮಾಡೋ ಬದಲು ಇದು 1 ಎಕರೆಗೆ ಮಾಡ್ಕೋಬೋದು. ಈ ಥರ ತಂತಿ ಹಾಕಿ ಏಕ ಹಬ್ಸೋದಿದ್ರೆ ಇದು ಸಾಲ್ಗುಳಿ ಟೈಪ್ ಆಗುತ್ತೆ. ಈ ಥರ ಮಾಡೋದಿದ್ರೆ ಡ್ರ್ಯಾಗನ್ ಫ್ರೂಟ್ ಮಾಡ್ತೀನಿ ಅನ್ನೋರು, ನೀವೇನೇ ಆದ್ರೂ ಎಲ್ಲೂ ಸೊಸಿ ತಗೋಬೇಕು ಅಂದರೆ ತೋಟ ನೋಡಿ, ಅದು ಹಣ್ಣು ರುಚಿ ನೋಡಿ, ನೀವು ಯಾವ ತಗೋಬೇಕು ಅನ್ನೋದು ಆಯ್ಕೆ ಮಾಡ್ಕೋಬೇಕು ಮೊದಲು. ಇಂಪಾರ್ಟೆಂಟು ಈ ಥರ ಎಲ್ಸ್ಕೊಳ್ಳೆಲ್ಲನೇ ಕೆಲವತ್ತವೆಲ್ಲ ಇದು ಮಾಡ್ತಾರೆ. ನಾವೇನು ಅದು ಬೇಕು ಅಂತ ಏನು ಹೇಳ್ತಾ ಇಲ್ಲ. ನೀವು ಯಾವ್ದು ಬಂದದೆ ನೋಡಿ, ಈ ಥರ ಒಂದು ಗಿಡದಲ್ಲಿ 3-4 ಹಣ್ಣು ಅಂದರೆ ನೆಕ್ಸ್ಟ್ ಜನವರಿಗೆ ಈ ಥರ ಕಂದು ನಮ್ಮಲ್ಲೇ ಸಿಗುತ್ತೆ. ಇದ್ರು ಈ ಥರ ಬಲ್ತಿರೋ ಕಂಬನ್ನೇ ನೀವು ಚಾಯ್ಸ್ ಮಾಡಿ ಹಾಕಬೇಕು. ಏನಕ್ಕೆ ಹಾಕಬೇಕು ಅಂದರೆ ಇದು ಈ ವರ್ಷ ಮಾಡಿ ನೆಕ್ಸ್ಟ್ ವರ್ಷ ಕಿತ್ತಾಕೋದಲ್ಲ, ಇದು 30-40 ವರ್ಷ ಬರೋದು. ಒಳ್ಳೆ ಆಯ್ಕೆ ಮಾಡಿ ತಗೊಂಡಿಡಿ. ಇದು ಸುಮ್ಮನೆ ಹೋಗಿ ದಡೀರ್ನೇ ಅವನು ಬೆಳೆದಾನೆ ಡ್ರ್ಯಾಗನ್ ಫ್ರೂಟ್ ಕಂತು ಕೊಡೆ ಅಂದ್ಬಿಟ್ಟು ಎಳ್ಸ್ಕೊಟ್ಬಿಡ್ತಾನೆ, ಆಗ ನೀವು ತಿರ್ಗಾ ಮತ್ತೆ ಮತ್ತೆ ಇದು ಕಿತ್ತಾಕಿ ಅದು ಹಣ್ಣು ಇಳುವರಿ ಬರಲ್ಲ. ನೀವೇನಿದ್ರು ಈ ಥರ ಹಣ್ಣು ಬಂದಿರೋದು ಬಲ್ತಿರುವಂಥದ್ರಲ್ಲೇ ಕಟ್ ಮಾಡಿಸ್ಕೊಂಡು ನೀವು ಮಾಡೋದ್ರಿಂದ ಸೂಕ್ತ. ನೀವೇನಾದರೂ ನೆಡಬೇಕು ಅಂದರೆ ಈ ಥರ ಕಂದು ಸಿಗುತ್ತೆ ನಿಮ್ಮ ಹತ್ರ. ಈ ಒಂದು ಕಂದು 35-40 ರೂಪಾಯಿ ಇರುತ್ತೆ ನೋಡಿ. ಇಲ್ಲಿಂದ ಇಲ್ಲಿಗೆ ಇದು 2 ಕಂದು ಆಗುತ್ತೆ. ಇದು ಇದ ತಂದು ಒಂದು 3 ದಿನ ನೆಳ್ಳಲ್ಲಿ ನೀವು ಅದ ನೀಟಾಗಿ ಮಡಗಿ ಆಮೇಲೆ ಅದಕ್ಕೆ ಏನು ಮಾಡಬೇಕು ಅಂತ ಅಂದರೆ, ನೀವು ಮಾಮೂಲಿ ಬೇವಿನೆಣ್ಣೆ ಇದೆಲ್ಲ ಹಾಕ ರೆಡಿ ಇರ್ತದಲ್ಲ, ಆವಾಗ ಇದ ನೆಟ್ಟರೆ ನೋಡಿ 1.5 ತಿಂಗಳು ಬೇಕು. ಅದು ಏನೂ ಮಾತಾಡಲ್ಲ. 1.5 ತಿಂಗಳು ಆದಮೇಲೆ ಈ ಥರ ಕಣ್ಣು ಬರುತ್ತೆ, ಆ ಕಣ್ಣಲ್ಲಿ ಮೊಗ್ಗು ಬರುತ್ತೆ 2 ತಿಂಗಳು ಆದಮೇಲೆ. ಏನಪ್ಪ ಅಂದರೆ ನಮ್ಮ ಮಂಡ್ಯದಲ್ಲಿ ಮಾಡಿರೋದು ಇಬ್ಬರು, ಅಕಸ್ಮಾತ್ ಇನ್ನೂ ಮಾಡ್ತೀನಿ ಅಂತವರು ಡೈರೆಕ್ಟಾಗಿ 1 ಎಕರೆ 2 ಎಕರೆ ಮಾಡ್ಕೋಬೇಡಿ. ಒಂದು 10 ಕುಂಟೆ ಈ ಮಾರ್ಕೆಟಿಂಗ್ ನೋಡ್ಕೊಳ್ಳಿ. ಮೇನ್ ಇಂಪಾರ್ಟೆಂಟು ಅಕಸ್ಮಾತ್ ಚೆನ್ನಾಗಾಯ್ತು ಅಂದರೆ ಇನ್ನೊಂದು 10 ಕುಂಟೆ ನೆಟ್ಕೊಳ್ಳಿ. ಆ ತರದಲ್ಲಿ ಧೈರ್ಯವಾಗಿ ಮಾಡಿ, ಒಂದೇ ಸಾರಿ ಎರಡು ಎಕರೆ ಮೂರು ಎಕರೆ ಮಾಡಿ ನೀವು ಲಾಸ್ ಮಾಡ್ಕೋಬೇಡಿ. ಯಾಕೆಂದ್ರೆ ನನ್ನ ಅನುಭವದ ಪ್ರಕಾರ ನಾನು ಹೇಳ್ತಾ ಇರೋದು, ಈಗ ನಾವೇನ್ ಮಾಡಿದ್ದೀವಿ ಅಂದ್ರೆ ಈ ವರ್ಷ ನೋಡ್ಕೊಂಡು ಮುಂದಕ್ಕೆ ಏನ್ ಮಾಡ್ಬೇಕು ಅಂತ ನಾವು ಮಾಡ್ಬಿಟ್ಟಿದ್ದೀವಿ, ಧೈರ್ಯವಾಗಿ ಮಾಡ್ಬಿಟ್ಟಿದ್ದೀವಿ. ಇವತ್ತೇನಪ್ಪ ಅಂದ್ರೆ ಒಂದು 150 ಕೇಳ್ತಾವ್ರೆ, ಒಂದಣ್ಣ 50 ರೂಪಾಯಿನಿಂದ ಆದ್ರೆ 150 ರೂಪಾಯಿ ಆಗುತ್ತೆ, 180 ಹೋಯ್ತದೆ ನೋಡದ. ನೆಕ್ಸ್ಟ್ ಕೆಲವೇ ದಿನದಲ್ಲಿ ಅಕಸ್ಮಾತ್ ಪ್ರಾಫಿಟ್ ಆದ್ರೂ ಆಗ್ಬೋದು, ನಷ್ಟ ಆದ್ರೂ ಆಗ್ಬೋದು, ಅದು ಅದ್ರ ಮೇಲೆ ನಮ್ ನಮ್ಗಳ ಮೇಲೆ ಡಿಪೆಂಡ್. ಮೇನ್ ಇಂಪಾರ್ಟೆಂಟ್ ಇವತ್ತೇನಾಗುತ್ತೆ, ನಮ್ಮ ಮಂಡ್ಯ ಜಿಲ್ಲೆ ಇಬ್ರು ಹಾಕವ್ರೆ ಅಂದಾಗ ಒಂದೇ ಸಾರ್ 100 ಜನ 500 ಜನ ಅಂದಾಗ ಇದು ಸಮಸ್ಯೆ. ಈ ಜನಗಳಿಗೆ ತಿನ್ಸಿ ಇದ್ರಲ್ಲಿ ಏನೇನದೆ, ಯಾವ ಕಾಯಿಲೆಗೆ ಉಪಯೋಗ ಇದು, ಇದೆಲ್ಲ ನೋಡ್ ಮಾಡ್ಬೇಕು. ಇದು ಡೆಂಗು ಜ್ವರ ಆಗ್ಬೋದು, ಈ ಜ್ವರದ ಐಟಮ್ ಬಿಳಿ ರಕ್ತ ಕಣ ಹೆಚ್ಚಿಗೆ ಮಾಡ್ಕೊಡುವಂಥದ್ದು, ಇದ್ರಲ್ಲಿ ಏನಪ್ಪ ಅಂದ್ರೆ ಒಂದು 25-30 ಕಾಯಿಲೆ ಗುಣ ಆಗುವಂಥದ್ದು ಇದ್ರಲ್ಲಿ ಅದೇ ಇದ್ರ ಈ ವೆರೈಟಿಲಿ. ಇದು ತಿಂದ್ರೆ ಇನ್ನೊಂದ್ಸಾರಿ ಮತ್ತೆ ತಿನ್ನೋಣ ಅನ್ನೋದು ಅನ್ಸುವಂತ ಇದೆ. ಇದು ಮಂಡ್ಯ ಜಿಲ್ಲೆಯಲ್ಲಿ ಜನಕ್ಕೆ ಗೊತ್ತಿಲ್ಲ ಈ ಡ್ರಾಗನ್ ಫ್ರೂಟ್ ಅಂದ್ರೆ ಯೋ ಇದೇನಪ್ಪ ಇದೇನೋ ಕರೆ, ಹಿಂದೆ ನಾವು ಕಳ್ಳಿ ತಿಂತಿರ್ಲಿಲ್ಲ ಅದು ಕರಲ್ಲ ಅಂತ ಅಂತಾರೆ. ಅದಕ್ಕೂ ಇದಕ್ಕೂ ಹೋಲಿಕೆ ಮಾಡಬೇಡಿ ದಯವಿಟ್ಟು. ನಮ್ಮ ಜನಗಳು ಇದ ತಿಂದು ನೋಡಿ, ತಿಂದು ನೋಡಿದಾಗ ಧೈರ್ಯ. ಇನ್ನೊಬ್ರು ಬೆಳಿಗ್ಗೆ ತುಂಬಾ ಇವರು ಎನ್ಕರೇಜ್ ಇರ್ತದೆ, ಇದೇನೋ ಗಿಡ ಇದೇನೋ ಹಣ್ಣು ಅಂತ ಅನ್ನೋಕೆ ಹೋಗ್ಬಿಡಿ. ನೀವು ತಿನ್ ನೋಡಿ ಜ್ಯೂಸು, ಹಣ್ಣು ನ್ಯಾಚುರಲ್ ಆಗೇ ತಿನ್ಬೋದು, ತುಂಬಾ ಚೆನ್ನಾಗದೆ, ರೆಡ್ ವೆರೈಟಿ ತುಂಬಾ ಚೆನ್ನಾಗದೆ, ಸ್ವೀಟು ಇದೆ ತಿನ್ನಿ. ಎರಡನೇದಾಗಿದ್ದು ಇಡೀ 3 ವರ್ಷ ಆದ್ಮೇಲೆ ವರ್ಷ ಪೂರ್ತಿ ಕಾಯಿ ಇರುತ್ತೆ. ಹೆಂಗೆ ಇರುತ್ತೆ ಅಂದ್ರೆ ಇದು 8 ಬರುತ್ತೆ, ಇನ್ನು 3 ಏನಕ್ಕೆ ಲೆಸ್ ಆಗುತ್ತೆ ಅಂತಂದ್ರೆ ಆಗ ಬೆಳಕು ಕಡಿಮೆ ಇರ್ತದೆ. 3 ಟೈಮ್ ಬೆಳಕು ಕೊಟ್ರೆ ಅಂದ್ರೆ ಲೈಟಿಂಗ್ಸ್ ಹಾಕ್ಸ್ಕೊಂಡ್ರೆ ಇಡೀ ವರ್ಷ ಪೂರ್ತಿ ನಮಗೆ ಕಾಯಿ ಬರುತ್ತೆ, ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಟ್ರಿಪ್ ಏನು ಮಾಡ್ತಾವೆ, ಒಂದು 5 ಬರುತ್ತೆ, ಆಮೇಲೆ 10 ಬರುತ್ತೆ, ಆಮೇಲೆ ಒಂದು 15 ಬರುತ್ತೆ, 20 ಬರುತ್ತೆ. ಅಂದರೆ ಇದ್ರ ತಾಕತ್ ಮೇಲೆ, ಗಿಡದ ತಾಕತ್ ಮೇಲೆ ಹಣ್ಣು ಹೂವು ಜಾಸ್ತಿ ಬರುತ್ತೆ. ಅದು ಮೇನ್ ಇಂಪಾರ್ಟೆಂಟು. ನಾವು ಇದಕ್ಕೆ ಎಷ್ಟು ಪೋಷಕಣೆ ಮಾಡ್ತೀವಿ ಅಷ್ಟು ಜವಾಬ್ದಾರಿ ಜಾಸ್ತಿ ಕೊಡುತ್ತೆ ನಮಗೆ, ವರ್ಷಕ್ಕೆ ವರ್ಷಕ್ಕೆ ಜಾಸ್ತಿ ಆಯ್ತಾ ಇರ್ತದೆ.
0: ಓಕೆ ಸರ್, ತುಂಬ ಚೆನ್ನಾಗಿ ಇವತ್ತು ಡ್ರ್ಯಾಗನ್ ಫ್ರೂಟ್ನ ಬಗ್ಗೆ ಮಾಹಿತಿಗಳನ್ನ ತಿಳಿಸಿರಿ. ಸೊ ಡ್ರ್ಯಾಗನ್ ಫ್ರೂಟ್ ಬೆಳಿಬೇಕು ಅಂತ ಅಂದ್ಕೊಂಡವರು ಡ್ರ್ಯಾಗನ್ ಫ್ರೂಟ್ನ ಈ ರೀತಿಯಲ್ಲಿ ವೈಜ್ಞಾನಿಕ ಪದ್ಧತಿಯಲ್ಲಿ ಬೆಳೆದಾಗ ಒಳ್ಳೆಯ ಒಂದು ಆದಾಯ, ಒಳ್ಳೆಯ ಒಂದು ಇಳುವರಿನ ಪಡ್ಕೊಂಡು ಒಂದು ರುಚಿಯಾದಂತಹ ಹಣ್ಣನ್ನು ನಾವು ಆರೋಗ್ಯಕರವಾಗಿ ತಿನ್ನೋದಕ್ಕೆ ಸಾಧ್ಯ ಅಂತ ಹೇಳ್ತಾ, ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಮಾಲತೇಶ್ವರು ಡ್ರ್ಯಾಗನ್ ಫ್ರೂಟ್ನ ಬಗ್ಗೆ ಹಲವಾರು ಮಾಹಿತಿಗಳನ್ನ ತಿಳಿಸ್ಕೊಟ್ರು. ಧನ್ಯವಾದಗಳು ಮಾಲತೇಶ್ವರ. ಆ್ಯಂಡ್ ನೀವು ಕೂಡ ಕೇಳ್ಕೊಂಡಿದ್ರೆ ಅಂತ ಅಂದ್ಕೊಡ್ತೀನಿ, ನೀವು ಕೂಡ ಇವತ್ತಿನ ಕಾರ್ಯಕ್ರಮ ಇಷ್ಟ ಆಗಿದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ನಮಗೆ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮದಲ್ಲಿಗೆ ಮುಗಿಸಿದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನೇ ಮನೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ನೀವು ಕೂಡ ಬಾಬಾಯ್. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
3: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
2: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
3: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
2: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
3: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689999 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರವರು.
5: ನೀರಿನ ಪಾಠ ಹೇಳುವ ಚೆಕ್ ಡ್ಯಾಮ್ಗಳು ಮತ್ತು ಜಲಸಂಸತ್. ಮಳೆ ಬಂದರೆ ಕೇಳಿಲ್ಲ, ಮಗ ಉಂಡರೆ ಕೇಳಿಲ್ಲ ಎಂಬ ಹಳೆ ಗಾದೆ ಮಾತು ಈಗ ಅರ್ಥ ಕಳೆದುಕೊಂಡಿದೆ. ಮಳೆ ಬಂದರೆ ಈಗ ಪ್ರವಾಹ, ಇಲ್ಲದಿದ್ದರೆ ಬರಗಾಲ ಬಂದೊದಗುವ ಪರಿಸ್ಥಿತಿ ಇದೆ. ಮುಂಗಾರು ಮಳೆಗಾಲ ಕೈಕೊಟ್ಟಿದ್ದರಿಂದ ಕರ್ನಾಟಕದಂಥ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಬರಗಾಲದ ಭವಣೆ ಆರಂಭವಾಗಿದೆ. ಬಿಸಿಲಿಗೆ ಬೆಳೆಗಳು ಸುಟ್ಟು ಹೋಗುತ್ತಿವೆ. ಜಲಾಶಯಗಳಲ್ಲಿ ನೀರು ಬತ್ತುತ್ತಿರುವುದರಿಂದ ರೈತರು ನೀರಿಗಾಗಿ ಪ್ರತಿಭಟನೆ ಮಾಡುತ್ತಿದ್ದಾರೆ. ರಾಜಕೀಯ ಪಕ್ಷಗಳು ಒಟ್ಟಿಗೆ ಸೇರಿ ಜನರ ಸಮಸ್ಯೆ ಪರಿಹಾರ ಮಾಡುವ ಬದಲು ಅಧಿಕಾರದಾಸೆಗಾಗಿ ಕಚ್ಚಾಡುತ್ತಿದ್ದಾರೆ. ಕಾವೇರಿ ನೀರಿನ ಸಮಸ್ಯೆ ಎಲ್ಲ ಕಡೆ ಪ್ರತಿಭಟನೆಗೆ ದಾರಿಯಾಗಿದೆ. ಇಂಥ ಸಂದರ್ಭದಲ್ಲಿ ರಾಜಸ್ಥಾನದಂಥ ಅತಿ ಕಡಿಮೆ ಮಳೆ ಬೀಳುವ ರಾಜ್ಯದಲ್ಲಿ ಜನ ನೀರಿನ ನಿರ್ವಹಣೆ ಹೇಗೆ ಮಾಡುತ್ತಿದ್ದಾರೆ ಎಂಬುದನ್ನು ನಾವು ಮೆಲುಕು ಹಾಕಬೇಕಾಗಿದೆ. ವಿಂಧ್ಯ ಪರ್ವತದಿಂದ ರಾಜಸ್ಥಾನಕ್ಕೆ ಚಂಬಲ್, ಪಾರ್ವತಿ, ಬಾಣಸ್ ಹಾಗೂ ಕಾಲಸಿಂಧಿ ಎಂಬ ನದಿಗಳು ಹರಿಯುತ್ತವೆ. ಅವುಗಳಿಗೆ ಜಲಾಶಯ ನಿರ್ಮಾಣ ಮಾಡಿದ್ದಾರೆ. ಜಲಾಶಯಗಳಿಂದ ಅನೇಕ ಕೆರೆಗಳಿಗೆ ನೀರನ್ನು ತುಂಬಿಸುವ ಕೆಲಸ ಅಲ್ಲಿ ನಿರಂತರವಾಗಿ ನಡೆದಿದೆ. 50 ವರ್ಷಗಳ ಹಿಂದೆಯೇ 1970ರಲ್ಲಿ ಈ ನೀರು ತುಂಬುವ ಕೆಲಸ ಆರಂಭವಾಯಿತು. ರಾಜಸ್ಥಾನ ಮತ್ತೊಂದು ಯಶಸ್ವಿ ಪ್ರಯೋಗವೆಂದರೆ ಕಿರು ಜಲಾಶಯ ಹಾಗೂ ಜುಹಾಡುಗಳ ನಿರ್ಮಾಣ. ನೀರಿನ ಮನುಷ್ಯನೆಂದೇ ಹೆಸರಾದ ಡಾಕ್ಟರ್ ರಾಜೇಂದ್ರ ಸಿಂಗ್ ಅನೇಕ ಜುಹಾಡುಗಳನ್ನು ನಿರ್ಮಾಣ ಮಾಡಿ ನೀರಿನ ಬವಣೆಯನ್ನು ಇಡೀ ರಾಜಸ್ಥಾನದಲ್ಲಿ ಪರಿಹಾರ ಮಾಡಿದರು. ಕೇವಲ 4-5 ನದಿಗಳಿಗೆ ಅಲ್ಲಲ್ಲಿ 20-30 ಅಡಿ ಎತ್ತರದ ಕಿರು ಜಲಾಶಯ ನಿರ್ಮಾಣ ಮಾಡಿ ಅಂತರ್ಜಲ ಹೆಚ್ಚುವಂತೆ ಅವರು ಮಾಡಿದರು. ಕೇವಲ 5 ದಶಕಗಳಲ್ಲಿ 719 ಜಲಾಶಯ ನಿರ್ಮಾಣವಾದವು. ಸುಮಾರು 445 TMC ನೀರನ್ನು ಅಲ್ಲಿ ಸಂಗ್ರಹಣೆ ಮಾಡಿ ನೀರಿನ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲಾಯಿತು. ನಿರ್ಮಾಣವಾದ ಯಾವ ಜಲಾಶಯಗಳು ಭರ್ತಿಯಾಗುವುದಿಲ್ಲ. ಅವು ಅರ್ಧ ತುಂಬಿದರೆ ಸಾಕು, ಸ್ವಯಂಚಾಲಿತ ಕಾಲುವೆಗಳು ಹರಿಯತೊಡಗುತ್ತವೆ. ಹಾಗೆಯೇ ಅಲ್ಲಿಯ ಕೆರೆ ಕಟ್ಟೆಗಳು ತುಂಬುತ್ತವೆ. ಆಗ ಜಾನುವಾರುಗಳಿಗೆ, ಕುಡಿಯುವ ನೀರಿಗೆ, ಬೆಳೆಗಳಿಗೆ ನೀರು ಪೂರೈಕೆ ಆಗುತ್ತದೆ. ರಾಜಸ್ಥಾನ 2050ರ ಹೊತ್ತಿಗೆ ಮತ್ತಷ್ಟು ಸುಧಾರಣೆ ಮಾಡಿ ನೀರಿನ ನೆಮ್ಮದಿ ಕಾಣುವ ಹಾದಿಯಲ್ಲಿದೆ. ಅಂದರೆ ರಾಜಸ್ಥಾನದಂಥ ಮರಳುಗಾಡಿನ ಪ್ರದೇಶದಲ್ಲಿ ನೀರನ್ನು ಜನ ಹೇಗೆ ನಿಭಾಯಿಸುತ್ತಿದ್ದಾರೆ ಎಂಬುದು ಇಲ್ಲಿ ತಿಳಿಯಬೇಕಾದ ವಿಷಯ. ಮಧ್ಯಪ್ರದೇಶ ರಾಜ್ಯ ಕೂಡ ನೀರಿನ ಸಂರಕ್ಷಣೆ ಜನಾಂದೋಲನ ರೂಪಿಸಿದೆ. ಅಲ್ಲಿಯ ಜನ ಸರ್ಕಾರದ ಯೋಜನೆಯ ಜೊತೆಗೆ ತಮ್ಮ ಸಹಕಾರವನ್ನು ಸಂಪೂರ್ಣ ಜೋಡಿಸಿದ್ದಾರೆ. ನೀರಿನ ಬರಗಾಲದ ಪರಿಹಾರಕ್ಕೆ ಮಧ್ಯಪ್ರದೇಶ ಸರ್ಕಾರ ಅಲ್ಲಿಯ ಗ್ರಾಮ ಪಂಚಾಯಿತಿಗಳಿಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಿದೆ. ಹೆಚ್ಚಿನ ಸ್ವಾತಂತ್ರ್ಯ ಪಡೆದ ಗ್ರಾಮ ಪಂಚಾಯಿತಿಗಳು ಆ ರಾಜ್ಯದಲ್ಲಿ ಅತ್ಯುತ್ತಮ ಯೋಜನೆ ರೂಪಿಸಿ ಯಶಸ್ಸು ಕಂಡಿವೆ. 2022ರಲ್ಲಿ ಮಧ್ಯಪ್ರದೇಶ ಜಲ ಪ್ರಶಸ್ತಿ ಪಡೆದ ರಾಷ್ಟ್ರದ ಏಕೈಕ ರಾಜ್ಯವಾಗಿದೆ. ಈ ರಾಜ್ಯ ದಟ್ಟ ಅರಣ್ಯವನ್ನು ಹೊಂದಿದ್ದು ಅಲ್ಲಿ 14 ನದಿಗಳ ಜಾಲವಿದೆ. ಮಳೆಗಾಲದಲ್ಲಿ ನೀರು ಸಂಗ್ರಹಿಸುವುದು, ಬೇಸಿಗೆಯಲ್ಲಿ ಮಿತವಾಗಿ ನೀರನ್ನು ಬಳಸುವುದು ಅವರ ಸೂತ್ರಗಳು. ರಾಜ್ಯದ ಜಲ ನಿರ್ವಹಣೆಯ ಮೂಲ ಮಂತ್ರಗಳನ್ನು ಅವರು ಚಾಚು ತಪ್ಪದೆ ಪರಿಪಾಲಿಸುತ್ತಿದ್ದಾರೆ. ರಾಜ್ಯ ಸರ್ಕಾರ, ಸ್ವಯಂ ಸೇವಾ ಸಂಸ್ಥೆಗಳು ಒಟ್ಟಿಗೆ ರಾಜೀವ್ ಗಾಂಧಿ ಜಲಾನಯನ ಮಿಷನ್ ಆರಂಭಿಸಿ ಯಶಸ್ಸು ಕಂಡಿವೆ. ಜಲಮೂಲಗಳ ಸಂರಕ್ಷಣೆ ಈ ಮಿಷನ್ನಿನ ಮೂಲ ಕರ್ತವ್ಯವಾಗಿದೆ. ಮಧ್ಯಪ್ರದೇಶದ ದಿಗ್ವಿಜಯ್ ಸಿಂಗ್ ಅಲ್ಲಿಯ ಜಲ ನಿರ್ವಹಣೆಯ ಕಾರ್ಯವನ್ನು ಇಂದಿಗೂ ನಿರ್ವಹಿಸುತ್ತಿದ್ದಾರೆ. ಏಕ್ ಪಂಚ್ ಏಕ್ ತಲಾಕ್, ಅಂದರೆ ಒಬ್ಬ ಪಂಚಾಯತ್ ಒಬ್ಬ ಸದಸ್ಯ ಒಂದು ಕೆರೆ ಎನ್ನುವ ಸೂತ್ರವನ್ನು ಇಟ್ಟುಕೊಂಡು ದಿಗ್ವಿಜಯ್ ಸಿಂಗ್ ಅಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಅದು ಅಲ್ಲಿಯ ಮನೆ ಮಾತಾಗಿದೆ. 1970ರಿಂದ 2007ರವರೆಗಿನ ದಶಕದಲ್ಲಿ ನರ್ಮದಾ ನದಿಗೆ 30 ದೊಡ್ಡ ಅಣೆಕಟ್ಟುಗಳು, 135 ಮಧ್ಯಮ ಗಾತ್ರದ ಅಣೆಕಟ್ಟುಗಳು ಹಾಗೂ 3000 ಚೆಕ್ಕುಡಾಮುಗಳನ್ನು ಅವರು ನಿರ್ಮಾಣ ಮಾಡಿದರು. ಇದು ರಾಜ್ಯಕ್ಕೆ ಅತಿದೊಡ್ಡ ಲಾಭ ತಂದಿತು. ಸದ್ಯ ಮಧ್ಯಪ್ರದೇಶದಲ್ಲಿ ರೈತರ ಕೃಷಿ ಕಸುಬು, ಜಾನುವಾರು ಸಾಕಾಣಿಕೆ, ಕುಡಿಯುವ ನೀರಿಗೆ ಯಾವುದೇ ಸಮಸ್ಯೆ ಕಂಡುಬರುತ್ತಿಲ್ಲ. ಅಲ್ಲಿ ನಿರಂತರವಾಗಿ ನೀರಿನ ಸಂಶೋಧನೆ ನಡೆಯುತ್ತಲೇ ಇದೆ. ನೀರಾವರಿ ವಿಸ್ತೀರ್ಣ ಕೂಡ ಅಲ್ಲಿ ಹೆಚ್ಚುತ್ತಲೇ ಇದೆ. ಜಲ ನಿರ್ವಹಣೆಯ ಈ ಪದ್ಧತಿಗಳನ್ನು ದೇಶದ ಎಲ್ಲ ರಾಜ್ಯಗಳು ಅನುಸರಿಸಿದರೆ ಕೊಂಚ ಪರಿಹಾರ ದೊರಕಬಹುದು. ಯುವ ವಿದ್ಯಾರ್ಥಿಗಳಿಗಾಗಿ ಮಾದರಿ ಜಲ ಸಂಸತ್ತನ್ನು ಆ ರಾಜಸ್ಥಾನದಲ್ಲಿ ಕಾಣಬಹುದಾಗಿದೆ. ಅದು ನಿರೀಕ್ಷೆಗೂ ಮೀರಿ ಜಲ ಸ್ವಾವಲಂಬನೆಯ ಪಾಠವನ್ನು ಕಲಿಸುತ್ತಿದೆ. ಜೋಧ್ಪುರ ಜಿಲ್ಲೆಯ 150 ಶಾಲೆಗಳಲ್ಲಿ ಜಲ ಸಂಸತ್ ಸ್ಥಾಪನೆಯಾಗಿದೆ. ವಿದ್ಯಾರ್ಥಿಗಳೇ ಅದರ ನೇರ ಉಸ್ತುವಾರಿ ವಹಿಸಿಕೊಂಡಿದ್ದಾರೆ. ನೀರಿನ ಒಂದು ಹನಿಯೂ ಕೂಡ ವ್ಯರ್ಥವಾಗದಂತೆ ನೋಡಿಕೊಳ್ಳುವುದು ಅದರ ಉದ್ದೇಶವಾಗಿದೆ. ಅಂತಹ ವಾಟರ್ ಪಾರ್ಲಿಮೆಂಟಿನಲ್ಲಿ ವಿದ್ಯಾರ್ಥಿಗಳು ನೀರಿನ ಸಂರಕ್ಷಣಾ ಕೆಲಸ ಮಾಡುತ್ತಿದ್ದಾರೆ. ಪ್ರತಿದಿನ, ಪ್ರತಿ ವಾರ, ಪ್ರತಿ ತಿಂಗಳು ಶಾಲೆಯಲ್ಲಿ ಬೆಳಕ್ಕೆ ಬಳಕೆಯಾಗುವ ನೀರಿನ ಲೆಕ್ಕಾಚಾರವನ್ನು ವಿದ್ಯಾರ್ಥಿಗಳು ಪುಸ್ತಕಗಳಲ್ಲಿ ಬರೆದಿಡುತ್ತಾರೆ. ಅನೇಕ ಶಾಲೆಗಳು ನೀರಿಗಾಗಿ ನಡಿಗೆ, ನೀರಿಗಾಗಿ ಓಟ, ನೀರಿಗಾಗಿ ಅಭಿಯಾನ, ನೀರಿಗಾಗಿ ಚರ್ಚೆ, ಸಂವಾದಗಳನ್ನು ಹಮ್ಮಿಕೊಳ್ಳುತ್ತಿವೆ. ಸದ್ದು ಗದ್ದಲವಿಲ್ಲದೆ ಪ್ರತಿ ತರಗತಿಯು ಬಳಸುವ ನೀರಿನ ಲೆಕ್ಕಾಚಾರವನ್ನು ಡಿಜಿಟಲ್ ಕ್ಯಾಲೆಂಡರ್ನಲ್ಲಿ ಅಲ್ಲಿ ದಾಖಲೆ ಮಾಡಲಾಗುತ್ತಿದೆ. ಸಂಗ್ರಹವಾಗುವ ನೀರಷ್ಟು, ಬಳಕೆಯಾಗುವ ನೀರಷ್ಟು ಎಂಬ ಸ್ಪಷ್ಟ ಲೆಕ್ಕಾಚಾರಗಳು ಅಲ್ಲಿ ತಿಳಿಯುತ್ತವೆ. ಸೂರು ನೀರು ಸಂಗ್ರಹ, ಕೈ ತೊಳೆದ ನೀರನ್ನು ಕೈತೋಟಕ್ಕೆ ಬಳಸಿ ತರಕಾರಿ ಬೆಳೆಯುವುದು, ಮುರಿದ ನಲ್ಲಿಗಳನ್ನು ರಿಪೇರಿ ಮಾಡುವುದು, ಇವೆಲ್ಲವೂ ವಿದ್ಯಾರ್ಥಿಗಳ ಕೆಲಸವಾಗಿದೆ. ವಿದ್ಯಾರ್ಥಿಗಳ ಬದುಕಿನುದ್ದಕ್ಕೂ ನೀರನ್ನು ಹೇಗೆ ಬಳಸಬೇಕೆಂಬ ಪಾಠ ಅವರಿಗೆ ಜೀವನ ಪಾಠವಾಗಿದೆ.
6: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಿದಂತಹ ಶ್ರೀತಾ ಶೇಖರ್ ಗೌಳೇರ್ ಅವರಿಗೆ ಧನ್ಯವಾದಗಳು.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
1: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರ್ ನಮ್ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೆ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ

ಇದೀಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೆ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಪಡವಾರಹಳ್ಳಿ ಪಾಂಡವರು ಎನ್ನುವಂಥ ಒಂದು ಚಿತ್ರದ ಗೀತೆಯನ್ನು ಬಿತ್ತರಿಸ್ತಾ ಇದ್ದೀವಿ. ಅದುವೇ ಜನ್ಮ ನೀಡಿದ ಎನ್ನುವಂಥ ಒಂದು ಮಧುರವಾದಂಥ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಒಂದು ಸ್ವರ ಸಂಯೋಜನೆಯಲ್ಲಿ ಈ ಒಂದು ಗೀತೆ ಇದೀಗ ಪ್ರಸಾರವಾಗಲಿದೆ. ದೊಡ್ಡರಂಗೇಗೌಡ ಬರೆದಿರುವಂಥ ಒಂದು ಗೀತೆ ಇದು. ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ. ಇದು 1978 ತೆರೆ ಕಂಡಿರುವಂಥ ವರ್ಷದ ಈ ಒಂದು ಅಮೋಘವಾದಂಥ ಗೀತೆ. ಇದು ಅಂಬರೀಷ್, ರಾಮಕೃಷ್ಣ, ಜೈ ಜಗದೀಶ್, ಶ್ರೀಲಲಿತಾ ಹಾಗೂ ಶಾಂತಲಾ ಅವರ ಒಂದು ಅಮೋಘವಾದಂಥ ನಟನೆಯ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂಥ ಗೀತೆಯನ್ನು ಕೇಳಿ ಆನಂದಿಸೋಣ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 7 ಗಂಟೆಗೆ ನಮ್ಮ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವಂಥ ಒಂದು ಕಾರ್ಯಕ್ರಮ ವಚನ ವಿಹಾರ, ಈ ಒಂದು ಕಾರ್ಯಕ್ರಮವನ್ನು ತಾವೆಲ್ಲ ತಪ್ಪದೆ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂಥ ಗೀತೆಯತ್ತ ಸಾಗೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ. ಒಂದು ಭಾವಗೀತೆಯತ್ತ ಸಾಕ್ತಾ ಇದ್ದೀನಿ. ಎಲ್ಲಾದರೂ ಇರು, ಎಂತಾದರೂ ಇರು ಎನ್ನುವಂಥ ಒಂದು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ ಕುವೆಂಪು ಬರೆದಿರುವಂಥ ಒಂದು ಗೀತೆಯನ್ನು ಇದೀಗ ಕೇಳೋಣ. ಸಿ ಅಶ್ವಥ್ ಅವರ ಒಂದು ಅಮೋಘವಾದಂಥ ಸಂಗೀತ ನಿರ್ದೇಶನದ ಈ ಒಂದು ಗೀತೆ, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 8:30 ಆರ್ಜಿ ಅರ್ಪಿತಾ ಮೇಡಮ್ ನಡೆಸಿಕೊಡುವಂಥ ಒಂದು ಪರಿಸರ ಪರಿಚಯ ಕಾರ್ಯಕ್ರಮವನ್ನು ತಾವೆಲ್ಲ ತಪ್ಪದೆ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂಥ ಭಾವಗೀತೆಯತ್ತ ಸಾಗೋಣ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
1: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
3: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
4: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಎಂದ್ರೆ

ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ವೀರ ಕೇಸರಿ ಎನ್ನುವಂಥ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ವೆಲ್ಲುಸಿರೆ ಸವಿಗಾನ ಎನ್ನುವಂಥ ಒಂದು ಅದ್ಭುತವಾದಂಥ ಗೀತೆಯನ್ನು ಘಂಟಸಾಲ ಹಾಗೂ ಪಿ ಸುಶೀಲ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಸೂರತ್ ಅಶ್ವಥ್ ಬರೆದಿರುವಂಥ ಒಂದು ಗೀತೆಯನ್ನು ಇದೀಗ ಕೇಳೋಣ. ಘಂಟಸಾಲ ಅವರ ಒಂದು ಅಮೋಘವಾದಂಥ ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಲೀಲಾವತಿ ಅವರ ಒಂದು ಜೋಡಿಯ ಚಿತ್ರ. ಇದು 1963 ತೆರೆ ಕಂಡಿರುವಂಥ ವರ್ಷದ ಈ ಒಂದು ಅಮೋಘವಾದಂಥ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 6:10 ಸ್ಮೈಲಿಂಗ್ ಶ್ವೇತಾ ಅವರು ನಡೆಸಿಕೊಡುವಂತಹ ಒಂದು ಅರುಣೋದಯ ಕಾರ್ಯಕ್ರಮವನ್ನು ತಾವೆಲ್ಲ ತಪ್ಪದೆ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂತಹ ಗೀತೆ ಬರ್ತಾ ಇದೆ ನಿಮಗಾಗಿ, ಕೇಳಿ ಆನಂದಿಸಿ. ಅದುವೇ ಮೆಲ್ ಲುಸಿರಿ ಸವಿಗಾನ.

ಪ್ರೀತಿ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ತಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೆಡುಗರೆ, ಸುಮಧುರವಾದಂತ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಪವಿತ್ರ ಪ್ರೇಮ ಎನ್ನುವಂತ ಒಂದು ಚಿತ್ರದ ಗೀತೆ. ನಾನು ನಿನಗಾಗಿ ನಲ್ಲ ಎನ್ನುವಂತ ಒಂದು ಗೀತೆಯನ್ನ ಎಸ್ ಜಾನಕಿ ಅವರ ಒಂದು ಮಧುರವಾದಂತ ಕಂಠಸಿರಿಯಲ್ಲಿ ಜಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆಯನ್ನ ಕೇಳೋಣ. ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ, ಹಾಗೆ ಈ ಒಂದು ಚಿತ್ರದ ತಾರಾ ಬಳಗದಲ್ಲಿ ಕರಾಟೆ ಕಿಂಗ್ ಶಂಕರ್ ನಾಗ್ ಹಾಗೂ ಆರತಿ ಅವರ ಒಂದು ಅಮೋಘವಾದಂತಹ ನಟನೆಯ ಗೀತೆ. ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 10 ಗಂಟೆಗೆ ನೇರ ಫೋನಿನ ಕಾರ್ಯಕ್ರಮ, ಅದುವೇ ಬಿಂದಾಸ್ ಮಾರ್ನಿಂಗ್ ಎನ್ನುವಂತಹ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿ ಅಂತ ಹೇಳ್ತಾ ಇದೀಗ ಒಂದು ಸುಂದರವಾದಂತಹ ಗೀತೆಯನ್ನ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಅವಳ ಹೆಜ್ಜೆ ಎನ್ನುವಂಥ ಒಂದು ಚಿತ್ರದ ಗೀತೆಯನ್ನು ಕೇಳೋಣ. ದೇವರ ಆಟ ಬಲ್ಲವರ್ಯಾರು ಎನ್ನುವಂಥ ಒಂದು ಮಧುರವಾದಂಥ ಗೀತೆಯನ್ನು ಎಸ್ ಜಾನಕಿ ಅವರ ಒಂದು ಸ್ವರ ಸಂಯೋಜನೆಯಲ್ಲಿ ಜಿ ಉದಯಶಂಕರ್ ಬರೆದಿರುವಂಥ ಒಂದು ಗೀತೆಯನ್ನು ಕೇಳೋಣ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 9 ಗಂಟೆಗೆ ಟ್ರಾವೆಲ್ಸ್ ಅಪ್ ಡೈರಿ ಎನ್ನುವಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಆರ್ಜಿ ಆಗಿರುವಂಥ ರಕ್ಷಿತಾ ಹೊಳ್ಳ ಅವರು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ತಾವೆಲ್ಲರೂ ಈ ಒಂದು ಕಾರ್ಯಕ್ರಮವನ್ನು ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂಥ ಗೀತೆಯತ್ತ ಸಾಗೋಣ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ,
3: ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
1: ಓಕೆ
4: ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಜೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
7: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ತಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಸುವರ್ಣ ಸೇತುವೆ ಎನ್ನುವಂತಹ ಒಂದು ಚಿತ್ರದ ಗೀತೆಯನ್ನ ಕೇಳೋಣ. ಅದುವೇ ನಿನ್ನ ಕೊಂಕು ನೋಟವ ಎನ್ನುವಂತಹ ಒಂದು ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿಜಿರಾಮ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆ, ಇದು ವಿಷ್ಣುವರ್ಧನ್ ಹಾಗೂ ಆರತಿ ಅವರ ಒಂದು ಜೋಡಿಯ ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 9:30 ಆರ್ ಜೆ ಮಹಾಲಕ್ಷ್ಮಿ ಅವರು ನಡೆಸಿಕೊಡುವಂತ ಒಂದು ಕಾರ್ಯಕ್ರಮ, ಅದುವೇ ಸಾಹಿತ್ಯ ಲೋಕ. ಈ ಒಂದು ಕಾರ್ಯಕ್ರಮವನ್ನು ತಾವೆಲ್ಲ ತಪ್ಪದೆ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂತಹ ಗೀತೆಯನ್ನ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಎಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ. ಅವಳಿ ಜವಳಿ ಎನ್ನುವಂಥ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಸರಸದ ಈ ಸಮಯ ಪ್ರತಿ ನಿಮಿಷ ಎನ್ನುವಂತ ಒಂದು ಸುಂದರವಾದಂತಹ ಗೀತೆ, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ವಿಜಯ ನಾರಸಿಂಹ ಬರೆದಿರುವಂತಹ ಒಂದು ಗೀತೆ. ಶ್ರೋತೃ ಬಾಂಧವರೇ, ಸತ್ಯಂ ಅವರ ಒಂದು ಸಂಗೀತ ನಿರ್ದೇಶನ. ಇದು ಶ್ರೀನಾಥ್ ಹಾಗೂ ಮಂಜುಳಾ ಆಶಾಲತಾ ಅವರ ಒಂದು ಜೋಡಿಯ ಒಂದು ಗೀತೆ, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಸಂಜೆ 4 ಗಂಟೆಗೆ ಕಾಫಿ ವಿತ್ RJ ಎನ್ನುವಂತಹ ಒಂದು ನೇರ ಫೋನಿನ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿ ನಮ್ಮ RJsಗಳು ಈ ಒಂದು ಕಾರ್ಯಕ್ರಮವನ್ನು ಪ್ರತಿದಿನ ಸಂಜೆ 4 ಗಂಟೆಗೆ ನಡೆಸಿಕೊಡಲಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂತಹ ಗೀತೆಯನ್ನ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ರಾಮ ಲಕ್ಷ್ಮಣ ಎನ್ನುವಂಥ ಒಂದು ಚಿತ್ರದ ಗೀತೆ, ಮಾತು ಚೆನ್ನ ಮೌನ ಚೆನ್ನ ಎನ್ನುವಂಥ ಒಂದು ಗೀತೆಯನ್ನು SP ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಶ್ರೀ ಉದಯಶಂಕರ್ ಬರೆದಿರುವಂಥ ಒಂದು ಗೀತೆಯನ್ನು ಕೇಳೋಣ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ. ಇದು 1980 ತೆರೆ ಕಂಡಿರುವಂಥ ವರ್ಷ. ಇದು ಅಶೋಕ್ ಮಂಜುಳಾ ಅವರ ಒಂದು ಜೋಡಿಯ ಯುಗಳವಾದಂಥ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮಧ್ಯಾಹ್ನ 1 ಗಂಟೆಗೆ ಅಡುಗೆ ಮನೆಯಲ್ಲಿ ಒಂದು ಸುತ್ತು ಎನ್ನುವಂಥ ಒಂದು ಕಾರ್ಯಕ್ರಮವನ್ನು ನಮ್ಮ RJ ಮಹಾಲಕ್ಷ್ಮಿ ಅವರು ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ತಾವೆಲ್ಲರೂ ಈ ಒಂದು ಕಾರ್ಯಕ್ರಮವನ್ನು ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂಥ ಗೀತೆಯತ್ತ ಸಾಗೋಣ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಎಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ನೀವು ಕೇಳ್ತಾ ಇರುವುದು ಇಂದು ಶುಕ್ರವಾರವಾಗಿದ್ದರಿಂದ ವಿವಿಧ ಗೀತೆಗಳ ಒಂದು ಕಾರ್ಯಕ್ರಮವನ್ನು ನಮ್ಮ ಒಂದು ವಾಹಿನಿಯಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮ ಪ್ರತಿ ಶುಕ್ರವಾರ ರಾತ್ರಿ 8:30 ಪ್ರಸಾರವಾಗಲಿದೆ. ಇದೀಗ ಒಂದು ಕಂಸಾಳೆ ಪದದತ್ತ ಸಾಕ್ತಾ ಇದ್ದೀನಿ ಶ್ರೋತೃ ಬಾಂಧವರೇ. ಅದುವೇ ಮುಂಗೋಡ ದೊಡೆಯ ಮಹದೇಶ್ವರ ಎನ್ನುವಂತಹ ಒಂದು ಗೀತೆ. ಇದು ಸಾಹಿತ್ಯ ಸಂಗೀತ ಹಾಗೆ ಗಾಯನವನ್ನ ಮಾಡಿದವರು ಪಿ ಮಂಜುನಾಥ, ಹಾಗೆ ಕಂಸಾಳೆ ಮಂಜು ಹಾಗೂ ಸಂಗಡಿಗರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆ. ಅದುವೇ ನಮ್ಮ ಕನ್ನಡಿಗರ ಒಂದು ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯನ್ನ ವಿವಿಧ ಗೀತೆಗಳ ಕಾರ್ಯಕ್ರಮದಲ್ಲಿ ಕೇಳಿ ಆನಂದಿಸೋಣ. ಹಾಗೆ ಶ್ರೋತೃ ಬಾಂಧವರೇ, ಮುಂಜಾನೆ 6:10 ಸ್ಮೈಲಿಂಗ್ ಶ್ವೇತಾ ಅವರು ನಡೆಸಿಕೊಡುವಂತ ಒಂದು ಅರುಣೋದಯ ಕಾರ್ಯಕ್ರಮವನ್ನು ತಾವೆಲ್ಲ ತಪ್ಪದೆ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಕಂಸಾಳೆ ಪದದತ್ತ ಸಾಕ್ತಾ ಇದ್ದೀನಿ ವಿವಿಧ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಇದೀಗ

ಕೃತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಎಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ವಿವಿಧ ರೀತಿಯ ಕೆಲವೊಂದು ಗೀತೆಗಳು ಪ್ರತಿ ಶುಕ್ರವಾರ ನಮ್ಮ ಒಂದು ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇದೆ. ಶ್ರೋತೃ ಬಾಂಧವರೇ, ಇದೀಗ ಕೇಳೋಣ. ಧರ್ಮ ಮಾಡಿದೆ ಎಂದು ಯಮ ನಿನ್ನ ಬಿಡುವುದಿಲ್ಲ ಎನ್ನುವಂಥ ಒಂದು ಜೀವನದ ಒಂದು ಕಹಿ ಸತ್ಯದ ಗೀತೆಯನ್ನ ಇದೀಗ ಕೇಳೋಣ. ಅದುವೇ ಜೀವನದ ಭಾವನಾತ್ಮಕವಾದಂಥ ಆತ್ಮದ ಒಂದು ಸುಂದರವಾದಂಥ ಗೀತೆಯತ್ತ ಸಾಗೋಣ. ಅದುವೇ ವಿವಿಧ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಗೀತೆಯನ್ನು ಇದೀಗ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 7 ಗಂಟೆಗೆ ನಮ್ಮ ಒಂದು ವಾಹಿನಿಯಲ್ಲಿ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದು ಪವಿತ್ರ ದಿನೇಶ್ ಅವರು ನಡೆಸಿಕೊಡುವಂತ ಈ ಕಾರ್ಯಕ್ರಮವನ್ನ ತಾವೆಲ್ಲ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ವಿವಿಧ ಗೀತೆಗಳ ಕಾರ್ಯಕ್ರಮದತ್ತ ಸಾಗೋಣ. ಅದುವೇ ಧರ್ಮ ಮಾಡಿದೆ ಎಂದು ಯಮ ನಿನ್ನ ಬಿಡುವುದಿಲ್ಲ ಎನ್ನುವಂತ ಒಂದು ಅದ್ಭುತವಾದಂತಹ ಬ್ಯೂಟಿಫುಲ್ ಟ್ರ್ಯಾಕ್ ನಿಮಗಾಗಿ ಬರ್ತಾ ಇದೆ. ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸತಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ. ಒಂದು ಭಾವಗೀತೆಯತ್ತ ಸಾಕ್ತಾ ಇದ್ದೀನಿ, ಅದುವೇ ಮೂಕನಾಗಬೇಕು ಎನ್ನುವಂಥ ಒಂದು ಗೀತೆಯನ್ನು ರವೀಂದ್ರ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 5 ಗಂಟೆಗೆ ನಮ್ಮ ಒಂದು ವಾಹಿನಿಯಲ್ಲಿ ಸುಮಧುರವಾದಂಥ ಭಕ್ತಿ ಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಾವೆಲ್ಲರೂ ಈ ಒಂದು ಕಾರ್ಯಕ್ರಮವನ್ನು ಕೇಳಿ ಆನಂದಿಸಿ. ಹಾಗೆ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇರುವವರು ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲ್ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದರೆ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದಕ್ಕೆ.
1: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
1: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ

0: ಓ, ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ ಮನೆಯವ್ರಿಗೊಂದ್ ಸ್ವೀಟ್ ಮಾಡ್ಕೊಟ್ಟಿದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಬಯಲಾಟವನ್ನು ಕೇಳಲಿದ್ದೀರಿ.

0: ಪತಿದೇವ, ತಾವು ಯೋಗ ನಿದ್ರೆಯಲ್ಲಿ ಏನನ್ನು ವಿಚಾರ ಮಾಡುತ್ತಾ ಕುಳಿತಿರುವಿರಿ ಸ್ವಾಮಿ?
1: ನೋಡು ದೇವಿ, ನಾನೀಗ ಭೂಲೋಕಕ್ಕೆ ಹೋಗಬೇಕಾಗಿದೆ. ಯಾಕೆಂದರೆ ಅಲ್ಲಿ ನನ್ನ ಪರಮ ಭಕ್ತನಾದ ತ್ರಿಪಲೇಶ್ವರದ ಅರಸನು ದಿನಾಲೂ ನನ್ನ ಶಿವಮಯ ಲಿಂಗಕ್ಕೆ ಪೂಜೆಯನ್ನು ಮಾಡುತ್ತಿದ್ದಾನೆ. ಅದು ಅಲ್ಲದೆ ತನಗೆ ಮಕ್ಕಳಿಲ್ಲದ ಕಾರಣ ನನ್ನ ಶಿವಮಯ ಲಿಂಗಕ್ಕೆ ಹಣಿಯನ್ನು ಅಪ್ಪಳಿಸಿ ಪ್ರಾಣವನ್ನು ಕೊಡಲು ಸಿದ್ಧನಾಗಿದ್ದಾನೆ. ಅದಕ್ಕಾಗಿ ನಾನು ಭೂಲೋಕಕ್ಕೆ ಹೋಗಿ ಬರುತ್ತೇನೆ ದೇವಿ.
0: ಆಗಲಿ ಪತಿದೇವ, ನಾನಾದರೂ ನನ್ನ ಸ್ಥಾನಕ್ಕೆ ಹೋಗಿ ಬರುತ್ತೇನೆ.
1: ಭೃಂಗನರ್ತಿಕೆಯರೆ, ನೀವಾದರೂ ನಿಮ್ಮ ಸ್ಥಾನಗಳಿಗೆ ಹೋಗುವಂತರಾಗಿರಿ.
0: ಆಗಲಿ ಸ್ವಾಮಿ.
1: ನಾರದರೆ,
2: ಮತ್ತೇನು ಪ್ರಭು?
1: ತಾವಾದರೂ ಈ ತ್ರಿಲೋಕವನ್ನು ಸಂಚಾರ ಮಾಡುತ್ತಾ ಭಕ್ತ ಜನಾಂಗವನ್ನು ಪರೀಕ್ಷೆ ಮಾಡುತ್ತಾ ಹೋಗುವಂತರಾಗಿರಿ.
2: ಆಗಲಿ ಪ್ರಭು, ತಮ್ಮ ಆಜ್ಞೆಯಂತೆ ತ್ರಿಲೋಕ ಸಂಚಾರ ಮಾಡುತ್ತಾ ನಾನಾದರೂ ಹೋಗಿ ಬರುವೆ ಪ್ರಭು. ನಾರಾಯಣ ನಾರಾಯಣ.

0: ನಿನ್ನ ದೈವದಲ್ಲಿ ಮಕ್ಕಳ ಭಾಗ್ಯವಿಲ್ಲ. ಚಿಂತೆಯನ್ನು ಬಿಟ್ಟು ಶಾಂತನಾಗು, ಶಾಂತನಾಗು, ಶಾಂತನಾಗು.
1: ಏನು

0: ಮಹಾನುಭಾವನಾದ ರಾಜನೇ, ಮೆಚ್ಚಿದನು ನಿನ್ನ ಭಕ್ತಿಗೆ, ನಿನ್ನ ಇಚ್ಛೆ ಏನಿದೆ ಕೇಳುವಂತನಾಗು.
1: ನನಗೊಂದು ಪುತ್ರ ತಳು ದಯ ಪಾಲಿಸಲಪ್ಪ.
0: ಅದನ್ನಾದರೂ ಅನುಗ್ರಹಿಸಿದ್ದೇನೆ ರಾಜನೇ, ತೆಗೆದುಕೋ ಇದು ಫಲಗಳನ್ನು.
1: ಅಯ್ಯೋ ಶಿವಶಿವ ಶಂಕರ ಪರಮೇಶ್ವರ, ಇದನ್ನು ಏನು ವಿಚಿತ್ರ ಮಾಡಿಬಿಟ್ಟಿ ಸ್ವಾಮಿ? ನನ್ನ ಕೈಯಲ್ಲಿ ಐದು ಗುಳಿಗಳು.
0: ಗಾಬರಿಯಾಗಬೇಡ ರಾಜನೇ, ಅವೇ ಐದು ಗುರುಳುಗಳು ನಿನಗೆ ಸಂತಾನದ ಫಲಗಳಾಗಿ ಉದ್ಭವಿಸುತ್ತವೆ. ಅದು ಅಲ್ಲದೆ ಆ ಐದು ಗುರುಳುಗಳನ್ನು ಒಯ್ದು ಬಂಗಾರದ ತೊಟ್ಟಿಲಲ್ಲಿಟ್ಟು ಕೈ ತೊಳೆದುಕೋ. ಆಗ ಆ ಐದು ಗುರುಳುಗಳನ್ನು ಒಂದೊಂದಾಗಿ ಒಡೆಯುವಂತನಾಗು. ಅವೇ ಐದು ಗುರುಳುಗಳು ನಿನಗೆ ಸಂತಾನದ ಫಲಗಳಾಗಿ ಉದ್ಭವಿಸುತ್ತವೆ ರಾಜನೇ.
1: ಆಗಲಿ ದೇವ, ಆಗಲಿ.
0: ತಥಾಸ್ತು.
1: ಅಯ್ಯೋ ಶಿವ ಶಿವ ಶಂಕರ ಪರಮೇಶ್ವರ, ಗಂಡು ಮಗವನ್ನು ಕೊಡುವಂತ ನಾನು ಬೇಡಿದರೆ ನನಗೂ ಐದು ಹೆಣ್ಣು ಮಕ್ಕಳನ್ನು ಕೊಟ್ಟಿ ಏನಪ್ಪ ಕೊಟ್ಟಿ. ನನ್ನ ದೈವದಲ್ಲಿ ಗಂಡು ಮಕ್ಕಳವಿಲ್ಲ, ಒಂದಾಗ ಐದು ಹೆಣ್ಣು ಮಕ್ಕಳನ್ನು ತೆಗೆದುಕೊಂಡಾದರೂ ಏನು ಮಾಡಲಿ ಸ್ವಾಮಿ? ಹೆಣ್ಣು ಹುಟ್ಟಿದರೆ ಜಗತ್ತಿಗೆ ಒಂದು ಹುಣ್ಣು ಹುಟ್ಟಿದಂತೆ ಸರಿ. ಇವಗಳನ್ನು ಇಟ್ಟುಕೊಂಡಾದರೂ ಏನು ಮಾಡಲಿ ಸ್ವಾಮಿ, ಏನು ಮಾಡಲಿ? ಇವಾಗ

0: ಅಕ್ಕ, ಆ ಪಾತಾಳ ಲೋಕದಿಂದ ಈ ಭೂಲೋಕಕ್ಕೆ ಬಂದಂತವಾಯ್ತು. ಇನ್ನು ಮುಂದೆ ನಾವು ಎಲ್ಲಿ ಇರೋದಕ್ಕ?
1: ನೋಡು ತಂಗಿ, ಈ ವಿಶ್ವದಲ್ಲಿ ಎಲ್ಲಿ ಆನಂದ ಕಾಣಿಸುತ್ತವೆ ಅಲ್ಲೇ ಇದ್ದ ಬಿಡುನ.
0: ಅಕ್ಕ, ಈ ಪಾತಾಳ ಲೋಕದಲ್ಲಿ ನಾಗಶೇಷನು ನಮ್ಮಿಂದ ಒಂದು ಮಹತ್ಕರವಾದ ಕಾರ್ಯವನ್ನು ಆಗಬೇಕಾಯ್ದಂತೆ. ನಮ್ಮಿಂದ ಏನು ಅಂತ ಮಹಾಕಾರ್ಯವಾಗಬೇಕಾಗಿದೆ?
1: ಹೌದೇ ತಂಗಿ, ನಾವು 5 ಮಂದಿಯಲ್ಲಿ ಅವು 3 ಅಲ್ಲೇ ಇಟ್ಟುಕೊಂಡ, ನಮ್ಮನಿಬ್ಬರನ್ನು ಭೂಲೋಕಕ್ಕೆ ಕಳಿಸಿದ. ಇದರಲ್ಲಿ ಬೇರೆ ವಿಚಿತ್ರದೇ ಏನೋ ನನಗಂತೂ ತಿಳಿಯಲಾಯ್ತು.
0: ಅಕ್ಕ, ಆ ನಾಗಶಿಷ್ಯನ ಲೀಲೆ ಯಾರಿಗೆ ತಿಳಿಯದಕ್ಕ? ಯಾರಿಗೆ ತಿಳಿಯದು? ಮೇಲಾಗಿ ನಮ್ಮಣ್ಣನು ಲಾಲನೆ ಪಾಲನೆ ಮಾಡಿ ಕಾಪಾಡಿದ ಸದ್ಗುರು ಅವನು ನಮ್ಮನ್ನು ಏತಕ್ಕಾಗಿ ಕರೆಸಿರೋನು, ಯಾರಿಗಾಗಿ ಕರೆಸಿರೋನು? ನನಗೊಂದು ತಿಳಿಯದಕ್ಕ ಒಂದು ತಿಳಿಯದು.
1: ತಂಗಿ, ಅದು ಏನೇ ಇರಲಿ ಬಿಡು, ಒಂದು ಮನೋರಮವಾದ ಸ್ಥಾನವನ್ನು ಹುಡ್ಕೊಂಡು ಬಾರೆ.
0: ಹಾಗಾದ್ರೆ ನಡೆಯಕ್ಕ ಹೋಗೋಣ.
1: ತಂಗಿ, ಅದೇ ನೋಡು, ಗಿಡ ಬಳ್ಳಿಗಳು ಎಷ್ಟು ಸುಂದರವಾಗಿ ಕಾಣಿಸುತ್ತವೆ.
0: ಹೌದ್ ನೋಡಕ್ಕ, ಎಷ್ಟು ಮಧುರವಾಗಿದೆಯಲ್ಲ.
1: ತಂಗಿ, ಒಣಕಂತೂ ಬಂದಂತಾಯ್ತು.
0: ಆಹಾಹಾ, ಎಂತ ರಮೇಣು ಗಿಡದಿಂದ.

0: ಗಿಡಕ್ಕೆ ಹಬ್ಬಿದ ಬಳಿವು. ಎಷ್ಟು ಸುಂದರವಾದ ಹೂಗಳನ್ನು ಬಿಟ್ಟು ಆನಂದದಿಂದ ನಗುತ್ತಾ ಇಲ್ವೇ ಅಕ್ಕ? ಅಕ್ಕ, ಇವು ಯಾವ ಗಿಡ ಮರಗಳು?
1: ತಂಗಿ, ಇವು ಆಲದ ಮರಗಳು ಇವೆ. ಇದು ಹೆಣ್ಣು ಆಲದ ಮರ, ಇದು ಗಂಡು ಆಲದ ಮರ. ನಾವು ಇರ್ಬೇಕಾದ್ರೆ ಮಹಾಪತಿವರ್ತಿಯರು ಇದೇ ಹೆಣ್ಣು ಆಲದ ಮರದಲ್ಲಿ ಇದ್ದ ಬಿಡುಣ.
0: ಅಕ್ಕ, ಅದು ನೋಡು, ಅಲ್ಲಿ ಯಾರೋ ಬರುವಂತೆ ಕಾಣುತ್ತದೆ. ಓಹೋ, ಬಂದೇ ಬಿಟ್ರು.
2: ಓ ತಾಯಿಗಳ, ತಾವು ಯಾರಮ್ಮ? ಈ ನಿರ್ಜನವಾದ ಕಾಡಿನಲ್ಲಿ ವಾಸಿಸುವ ಕಾರಣೇನಮ್ಮ?
1: ಅಯ್ಯ, ತಾವು ಯಾರು? ತಾವು ಯಾವ ಊರಿನವರು? ತಮ್ಮ ಹೆಸರೇನು?
2: ಅಮ್ಮ ಅಮ್ಮ, ನಾನು ಇದೇ ತಿಪ್ಪಲೇಶ್ವರದ ಅರಸನಮ್ಮ.
0: ಹಾಗಾದ್ರೆ ನೀವು ಇಲ್ಲೇನ ಕಾರಣ ಬಂದಿರೋಪ್ಪ?
2: ಭೇಟಿಯಾಗಿ ಬಂದಿರುವಮ್ಮ.
1: ಸರಿ, ಹಿಂದೊಮ್ಮೆ ನಿಮಗೆ ಪರಮಾತ್ಮ ಕೊಟ್ಟು 5 ಹೆಣ್ಣು ಮಕ್ಕಳನ್ನು ಇದೇ ತಿಪ್ಪಲೇಶ್ವರದ ಕೆರೆಯಲ್ಲಿ ಒಗೆದವರು ನೀವೇ ಅಲ್ಲಪ್ಪ?
3: ಹೌದು
2: ಹೌದು ತಾಯಿಗಾರೆ, ನಾನೇ. ಅದೇ ಪಾಪಾತ್ಮ ನಾನಮ್ಮ. ಇದು ಹೇಗೆ ಗೊತ್ತಮ್ಮ ನಿಮಗೆ?
0: ನೀನು ಒಗೆದ ಕೂಶಿಗಳನಪ್ಪ.
2: ಸತ್ಯವೇನಮ್ಮ, ಸತ್ಯವೇನು?
1: ಅದೇ ಸತ್ಯವನ್ನು ಹೇಳಲಾಕೆ ಬಂದಿರುವೇ ಈ ಭೂಲೋಕಕ್ಕೆ.
0: ನೋಡಪ್ಪ, ನೀನು ನಮ್ಮನ್ನ ಕೆರೆಯಲ್ಲಿ ಒಗಿದ ಕೂಡಲಿ ಆದಿಶೇಷನು ಬಂದು ನಮ್ಮನ್ನು ಪಾತಾಳಲೋಕಕ್ಕೆ ಕರೆದುಕೊಂಡು ಹೋಗಿ ಸಾಕಿ ಸಲ್ವಿ ಇಷ್ಟು ದೊಡ್ಡವರನ್ನು ಮಾಡಿ 3 ಮಂದಿ ಅಕ್ಕಂದ್ರನ್ನು ಅಲ್ಲೇ ಇಟ್ಟುಕೊಂಡ, ನಮಗಿಬ್ಬರಿಗೆ ಭೂಲೋಕಕ್ಕೆ ಹೋಗಿ ಬಂದು ಕಳಿಸಿದನು.
1: ನಮ್ಮಿಂದ ಏನೋ ಒಂದು ಮಹತ್ವದ ಕಾರ್ಯ ಆಗಬೇಕಾಗಿದೆ ಅಂತೆ.
2: ಆಗಲಿ ಮಗಳೇ, ಆ ಆದಿಶಿಷ್ಯನು ನಿಮ್ಮನ್ನು ಕಾಪಾಡಲಿ. ನಡ್ರಮ್ಮ, ಅರಮನೆಗೆ ಹೋಗೋಣ.
1: ನಾವು ಎಲ್ಲಿ ಬರುವಂತಿಲ್ಲ. ನಿನ್ನಿಂದ ನಮಗೆ ಸ್ವಲ್ಪ ಸಹಾಯ ಮಾಡು, ಅಷ್ಟೇ ಸಾಕು.
2: ನೋಡು ಮಗಳೇ, ನನ್ನಿಂದ ಏನು ಸಹಾಯ ಮಾಡಬೇಕಾಗಿದೆ ಬೇಗ ಹೇಳು ಮಗಳೇ.
1: ನೋಡಪ್ಪ, ಈ ಕಾಡಾರಣ್ಯದಲ್ಲಿ ನಾವು ಇರಬೇಕಾಗುತ್ತದೆ. ಈ ಹೆಣ್ಣು ಆಲದ ಗಿಡದ ಮೇಲೆ ಅಂತರ ಗಮನವನ್ನು ಕಟ್ಟಿಸಿಕೊಡಪ್ಪ, ಅಷ್ಟೇ ಸಾಕು.
2: ಆಗಲಿ ಮಗಳೇ, ಈಗಿಂದೀಗಲೇ ಅರಮನೆಗೆ ಹೋಗಿ ಎಲ್ಲ ಸಾಹಿತ್ಯವನ್ನು ತಂದು ಅಂತರ ಗಮನವನ್ನು ಕಟ್ಟಿಸಿಕೊಡ್ತೇನೆ.
1: ಅಷ್ಟು ಮಾಡಿಬಿಡಪ್ಪ, ಸಾಕು.
2: ಹೋಗಿ ಬರುತ್ತೇನೆ ಮಗಳೇ.
0: ಹಾಗಾದ್ರೆ ಹೋಗಿ ಬೇಗನೆ ಬಂದ್ಬಿಡುವಪ್ಪ.
2: ಆಗಲಿ ಮಗಳೇ, ಬೇಗನೆ ಹೋಗಿ ಬೇಗನೆ ಬರುತ್ತೇನೆ.
4: ನಾರದರೇ, ನಾವು ಇನ್ನು ಮೇಲೆ ಎಲ್ಲಿಗೆ ಹೋಗೋಣ? ಭಕ್ತ ಜನಾಂಗವನ್ನು ಪರೀಕ್ಷೆ ಮಾಡುತ್ತಾ ಹೋಗೋಣ ನಡೇನ್.
5: ಆಗಲಿ ಪ್ರಭು, ತಮ್ಮ ಆಜ್ಞೆಯಂತೆ ಆಗಲಿ.
0: ಅಕ್ಕ, ನಮ್ಮಂತ ಪತಿವರ್ತರು ಯಾರು ಇರುವುದಿಲ್ಲ ಈ ಜಗದಲ್ಲಿ.
1: ಹೌದೇ ತಂಗಿ, ಎಲ್ಲರಕ್ಕಿಂತಲೂ ನಾವೇ ದೊಡ್ಡವರು, ನಾವೇ ಮಹಾಪತಿವರ್ತಿಯರು. ನಮ್ಮನ್ನು ಬಿಟ್ಟರೆ ಯಾರಿರುವರು ಈ ಭೂಲೋಕದಲ್ಲಿ? ನಾವೇ ಹೆಚ್ಚಿನವರು.
5: ನಾರಾಯಣ ನಾರಾಯಣ. ಓ ಗುರುದೇವ.
4: ಮತ್ತೇನು ನಾರದ?
5: ಏಕೋ ನಿಮ್ಮೊಡನೆ ಬರಲು ನನ್ನ ಮನಸ್ಸು ಒಪ್ಪದು. ನಾರಾಯಣ ನಾರಾಯಣ.
4: ಯಾಕೋ ನಾರದ, ಹೀಗೇಕೆ ಮಾತನಾಡುತ್ತಿರುವಿ? ನೋಡು, ನಾನಾದರೂ ಸಂಚಾರ ಮಾಡುತ್ತಾ ಹೋಗುವಂತನಾಗುತ್ತೇನೆ. ನೀನು ಬೇಗನೆ ಕೈಲಾಸಕ್ಕೆ ಹೋಗುವಂತನಾಗು.
5: ಆಗಲಿ ಪ್ರಭು.
4: ಆಗಲಿ ಎಂದು ಈ ಭೂಲೋಕದ ಸವಿ ಸುಖವನ್ನು ಉಣ್ಣುತ್ತಾ ಕೂಡಬೇಡ. ಬೇಗನೆ ಕೈಲಾಸಕ್ಕೆ ಹೋಗುವಂತನಾಗು.
5: ಹೋಗಿ ಬರ್ತಾ ಇದ್ದೀರಿ ಪ್ರಭು?
4: ನಾನು ಹೋಗಿ ಬರುತ್ತೇನೆ ನಾರದ.
5: ಹೋಗಿ ಬನ್ನಿ ಪ್ರಭು. ನಾರಾಯಣ ನಾರಾಯಣ. ಹೋಗಿ ಗುರುದೇವ, ಹೋಗಿ. ನಿಮ್ಮ ಸಂಗಡ ಬಂದರೆ ನನ್ನ ಕೆಲಸ ನಡೆಯಲಾರವು. ಏಕೆಂದರೆ ತ್ರಿಲೋಕ ಸಂಚಾರ ಮಾಡುವ ಕಪಟ ಸೂತ್ರಧಾರಿ ನಾನು. ನಿಮ್ಮ ಸಂಗಡ ಬಂದರೆ ನನ್ನ ಕೆಲಸ ಮಾಡುವರ್ಯಾರು? ನಾರಾಯಣ ನಾರಾಯಣ.
0: ಅಕ್ಕ, ಇಲ್ಲಿ ಹೆಣ್ಣು ಅಂದರೆ ನಾವೇ, ಗಂಡು ಎಂದರೆ ನಾವೇ ನೋಡಕ್ಕ?
1: ಹೌದೇ ತಂಗಿ, ಅಲ್ಲವಂತವರು ಯಾರು? ನಾವಿದ್ದ ಸ್ಥಾನದಲ್ಲಿ ಒಂದು ಗಂಡು ಜಾತಿಯ ಹಕ್ಕಿ ಗುಬ್ಬಿ ಕಾಗಿ ಯಾವ್ಯಾವುದೂ ಸುಳಿಯಲಾರದು.
0: ಅಕ್ಕ, ಗಂಡು ಜಾತಿ ಪ್ರಾಣಿಗಳು ಬಂದರೆ ಅವು ನಮ್ಮ ಪತಿವರ್ತ ಶಕ್ತಿಯಿಂದೆ ಸುಟ್ಟು ಭಸಮಾಗುತ್ತ ನೋಡಕ್ಕ.
5: ನಾರಾಯಣ ನಾರಾಯಣ ನಾರಾಯಣ. ಎಷ್ಟು ಸೊಕ್ಕೆ ನಿಮ್ಮಲ್ಲಿ! ಇಂಥ ಸೊಕ್ಕಿನವರು ನನ್ನ ಕೈಯಿಂದ ಯಾರೂ ಪಾರಾಗಿಲ್ಲ. ನಿಮನಂತೂ ಬಿಡುವುದೇ ಇಲ್ಲ. ಈಗಲೇ ಕೈಲಾಸಕ್ಕೆ ಹೋಗಿ ಆ ನನ್ನ ತಾಯಿಯಾದ ಪಾರ್ವತಿ ದೇವಿ ತಲೆಯನ್ನು ಕೆಡಿಸಿ. ಅವಾಗ ನೋಡು ನಿಮ್ಮ ಪತಿವ್ರತ ಎಲ್ಲಿ ಇರುವುದೋ ಮತ್ತು ಯಾವ ಮೂಲೆಯಲ್ಲಿ ಅಡಗಿ ಕುಳಿತಿರುವುದು. ಅದನ್ನು ನಾಡು ಬಿಡಲಾರೆ. ನಾರಾಯಣ ನಾರಾಯಣ. ಜಗನ್ಮಾತೆಯವರಿಗೆ ನಮನ್ ನಮಃ.
6: ಮಂಗಲವಾಗಲಿ ನಾರದ. ಬನ್ನಿ ನಾರದ, ಭೂಲೋಕದಿಂದ ಬಂದ ಸುದ್ದಿ ಏನೇನು?
5: ಒಂದು ಸಮಾಚಾರವನ್ನು ತೆಗೆದುಕೊಂಡು ಬಂದಿದ್ದೇನೆ ತಾಯಿ.
6: ಅದಾವ ಸಮಾಚಾರ, ಬೇಗನೆ ಹೇಳು ನಾರದ.
5: ಅಮ್ಮ, ಭೂಲೋಕದಲ್ಲಿ ತಿಪ್ಪಲೇಶ್ವರ ಕೆರೆಯ ದಂಡೆಯ ಮೇಲೆ ಇಬ್ಬರು ಹೆಣ್ಣು ಮಕ್ಕಳಿರುವರು.
6: ಇದ್ದರೆ ಇರಬಹುದು.
5: ಅವರು ಏನು ಅನ್ನುತ್ತಾರೆ ಗೊತ್ತಾ ತಾಯಿ?
6: ಅವರೇನನ್ನುತ್ತಾರೆ ನನಗೇನು ಗೊತ್ತು ನಾರದ.
5: ಅಮ್ಮ, ಪರಮೇಶ್ವರನ ಸತಿ ಪಾರ್ವತಿ ನಮಗಿಂತಲೂ ಕಡಿಮೆ, ನಾವೇ ಮಹಾಪತಿವರ್ತಿಯರು. ನಾವು ಮನಸ್ಸು ಮಾಡಿದರೆ ಈ ಆಕಾಶವನ್ನು ಬುಡುಮೇಲೆ ಮಾಡುತ್ತೇವೆ ಅಂತೆ.
6: ಸಾಕು ಮಾಡು ನಾರದಾ, ಏನಿಲ್ಲ ಮಾತನ್ನು.
5: ಪಾತಾಳ ಲೋಕವನ್ನು ಕಿರುಬರನಲ್ಲಿ ಇಟ್ಟುಕೊಳ್ಳುತ್ತೇವೆ ಅಂತೆ. ಕೈಲಾಸ ಲೋಕವನ್ನು ನುಂಗಿ ನೀರು ಕುಡಿದು ಬಿಡ್ತೇವೆ ಅಂತೆ. ಒಂದೇ ಎರಡೇ ನಾರಾಯಣ ನಾರಾಯಣ.
6: ಸಾಕು ಮಾಡಿಬಿಡು ಇಲ್ಲಿನ ಅವಾಚ್ಯ ಶಬ್ದವನ್ನು.
5: ನಾರಾಯಣ ನಾರಾಯಣ ನಾರಾಯಣ. ನಾನು ಹೋಗಿ ಬರ್ತಾ ಇದ್ದೀನಮ್ಮ, ನನಗೆ ಆಶೀರ್ವಾದ ಮಾಡಿ.
6: ಮಂಗಲವಾಗಲಿ ನಾರದ.
5: ನಾರಾಯಣ ನಾರಾಯಣ.
1: ಎಲ್ಲ ಪಾಪಾತ್ಮರೇ, ಇಷ್ಟು ಸುಖ ನಿಮಗೆ. ನಾನು ಪಾರ್ವತಿ, ಚಂಡಿ, ಚಾಮುಂಡಿ, ಮೈಸೂರನ ಮಾರ್ತೀನಿ ನಾನು. ನನ್ನಂತವಳಿದೆ ಇಂತ ಅಣಕದ ಮಾತು? ಛೇ, ಬೇಡ, ನನ್ನಿಂದ ಬೇಡ. ನನ್ನ ಪತಿಯಾದ ಪರಮೇಶ್ವರನಿಂದ, ನನ್ನ ಪತಿಯಾದ ಪರಮೇಶ್ವರನಿಂದ. ಅವರ ಪತಿವ್ರತೆಯನ್ನು ಕೆಡಿಸದಿದ್ದರೆ ನನ್ನ ಹೆಸರು ಪರಮಾತ್ಮನ ಸತಿ ಪಾರ್ವತಿನೇ ಅಲ್ಲ.

0: ದೇವಿ, ಹೀಗೇಕೆ ಮೌನವಾಗಿ ಕುಳಿತಿರುವೆ?
1: ನೀವು ಕೇಳಬೇಡಿ, ನಾನು ಹೇಳುವುದಿಲ್ಲ.
0: ಏನು, ನನ್ನ ಕೂಡ ಮಾತನಾಡುವುದಿಲ್ಲವೇ? ದೇವಿ ಹೇಳು, ಈ 36 ಕೋಟಿ ದೇವಾಣು ದೇವತೆಗಳಲ್ಲಿ ಯಾರು ಏನಾದರೂ ಅಂದಿದ್ದರೆ ಹೇಳು, ಅವರ ತಲೆಯನ್ನು ಸಹಸ್ರ ಹೋಳು ಮಾಡಿ ಬರುತ್ತೇನೆ. ದೇವಿ
1: ಪತಿದೇವ, ಹಾಗಾದರೆ ತಾವು ನಾನು ಹೇಳಿದ್ದನ್ನು ಮಾಡುವಿರಾ ಸ್ವಾಮಿ?
0: ಅವಶ್ಯವಾಗಿ ಮಾಡುವೆ ದೇವಿ.
1: ಹಾಗಾದ್ರೆ ವಚನ ಕೊಡು ಪತಿದೇವ.
0: ದೇವಿ, ನನ್ನಿಂದ ವಚನ? ಆಗಲಿ, ತೆಗೆದುಕೋ ವಚನವನ್ನು.
1: ಪತಿದೇವ, ತಿಪಲೆ ಸೂರಕಿರೆ ದಂಡೆಯ ಮೇಲೆ ಅತಿವೃತ ಪತಿವೃತ ಅಂತಕ್ಕಂತ ಇಬ್ಬರು ಹೆಣ್ಣು ಮಕ್ಕಳು ಇರುವರು. ಅವರು ಏನು ಅನ್ನುತ್ತಾರೆ ಗೊತ್ತಾ?
0: ಏನನ್ನುತ್ತಾರೆ ದೇವಿ?
1: ಪರಮಾತ್ಮನ ಸತಿ ಪಾರ್ವತಿ ನಮಕ್ಕಿಂತಲೂ ಕಡಿಮೆ, ನಾವೇ ಹೆಚ್ಚಿನವರೆಂದು ನನಗೆ ಇಲ್ಲದ ಸಲ್ಲದ ಅಪಮಾನದ ಮಾತುಗಳನ್ನು ಆಡಿದ್ದಾರೆ ಸ್ವಾಮಿ. ನಾನು ಇದನ್ನು ಸಹಿಸಲಾರೆ. ಮತ್ತು ಪರಮಾತ್ಮರು ಭಾ ಅಂದಾಗ ಬರಬೇಕಂತೆ, ಹೋಗು ಅಂದಾಗ ಹೋಗಬೇಕಂತೆ ಸ್ವಾಮಿ. ನಾನು ಇದನ್ನು ಸಹಿಸಲಾರೆ. ನೀವು ಈಗಾಗಲೇ ಆ ತಿಪ್ಪಲೇಸೂರ ಕೆರೆಯ ದಂಡೆಗೆ ಹೋಗಿ ಅವರ ಪತಿವ್ರತೆಯನ್ನು ಕೆಡಿಸಿ ಬರಬೇಕು ಸ್ವಾಮಿ. ಇಷ್ಟೇ ನನ್ನ
0: ಪಾರ್ವತಿ. ಎಂತ ಅನಾಹುತದ ಕೆಲಸಕ್ಕೆ ಕೈ ಹಾಕಿರುವಿ? ಪತಿವ್ರತೆಯರೆಂದರೆ ಸಾಮಾನ್ಯರೆಂದು ತಿಳಿದಿರುವೆಯ? ಅವರನ್ನು ರಕ್ಷಿಸುವವರು ನಾವು. ಜಗದೋದ್ಧಾರಕರಾದ ನಾವೇ ಈ ತರಹ ಮಾಡಹತ್ತಿದ ಮೇಲೆ ಇನ್ನುಳಿದವರ ಪಾಡೇನು ದೇವಿ? ಇದನ್ನೊಂದನ್ನು ಬಿಟ್ಟು ಬೇಕಾದನ್ನು ಕೇಳು, ನಾನು ಕೊಡುತ್ತೇನೆ.
1: ಪತಿದೇವ, ಅವರ ಪತಿವ್ರತೆಯನ್ನು ಕೆಡಿಸಿ ಬರುವ ತನಕ ನನ್ನ ಮನಸ್ಸಿಗೆ ಶಾಂತಿ ಕೂಡ ಇರುವುದಿಲ್ಲ ಸ್ವಾಮಿ.
0: ಹಾಗೆಣ್ಣಬೇಡ ದೇವಿ, ಹಾಗೆಣ್ಣಬೇಡ. ಹಿಂದಕ್ಕೆ ನಾನು ಮಹಾಸತಿ ಅನುಸಯನ ಮನೆಯಲ್ಲಿ ಬ್ರಹ್ಮ ವಿಷ್ಣುವಿನ ಜೊತೆ ನಾನು ಸಹ ಕೂಸಾಗಿ ಕುಳಿತಿದ್ದೆ. ಆಗ ನನ್ನನ್ನು ಗುರುತು ಹಿಡಿಯಲು ಆಗಲಿಲ್ಲ ನಿನಗೆ. ಆಗ ಎಲ್ಲಿ ಹೋಗಿತ್ತು ನಿನ್ನ ಪತಿವ್ರತೆ?
1: ಪತಿದೇವ, ಹಾಗಾದರೆ ತಾವು ಕೊಟ್ಟ ವಚನ ಸುಳ್ಳೆಂದು ಬಿಡ್ರಿ ಸ್ವಾಮಿ.
0: ವಚನ ಕೊಟ್ಟು ತಪ್ಪು ಮಾಡಿದೆ ದೇವಿ, ವಚನ ಕೊಟ್ಟು ತಪ್ಪು ಮಾಡಿದೆ. ಆಗಲಿ, ನಿನಗೆ ವಚನ ಕೊಟ್ಟ ಪ್ರಕಾರ ಭೂಲೋಕದಲ್ಲಿರುವ ತಿಪಲೇಶ್ವರದ ಕೆರೆಯ ದಂಡೆಯ ಮೇಲೆ ಹೋಗಿ ಅಲ್ಲಿ ಅತಿವ್ರತೆ ಪತಿವ್ರತೆಯರ ಶೀಲವನ್ನು ಕೆಡಿಸಿ ಬರುತ್ತೇನೆ. ಆದರೆ ಅಲ್ಲಿಗೆ ಹೋಗುವುದಕ್ಕಿಂತ ಮುಂಚೆ ನಿನಗೊಂದು ಮಾತು ಹೇಳುತ್ತೇನೆ, ನೆನಪಿನಲ್ಲಿಟ್ಟುಕೋ. ದೇವಿ, ನಿನಗಾದರೂ ಇದು ಮುಂದೆ ಒಂದು ದಿನ ಕಟ್ಟಿಟ್ಟದ ಬುತ್ತಿ ಎಂದು ತಿಳಿದುಕೋ. ನಾನಿನ್ನು ಬರುತ್ತೇನೆ.

0: ಪ್ರಕಾರ ನಾನೀಗ ತಿಪ್ಪಜಯೇಶ್ವರದ ಕೆರೆಯ ದಂಡೆ ಮೇಲಂತೂ ಬಂದಂತಾಯಿತು. ಅದು ಅಲ್ಲದೆ ಅತಿವ್ರತೆ ಪತಿವ್ರತೆಯರೆಂಬ ಹೆಂಗಳೆಯರು ಇಲ್ಲೇ ಇರುವರು. ನಾನೀಗ ಇದು ಗಂಡು ಆಲದ ಮರ, ಇದು ಹೆಣ್ಣು ಆಲದ ಮರ. ನಾನೀಗ ಈ ಗಂಡು ಆಲದ ಮರದಲ್ಲಿ ಅಡಕವಾಗಿ ಕೂಡಿರಬೇಕು, ಮೇಘರಾಜನನ್ನು ಕರೆಯಿಸಬೇಕು. ಆಗವರು ಗುಡುಗು ಸಿಡಿಲು ಕೋಲ್ ಮಿಂಚುಗಳಿಗೆ ಹೆದರುತ್ತಾ ಬಂದು ನಾನಿದ್ದ ಗಂಡು ಆಲದ ಮರಕ್ಕೆ ಹಾಯುತ್ತಾರೆ. ಆಗವರ ಪತಿವ್ರತೆಯು ಹಾನಿಯಾಗುತ್ತದೆ. ಇದೇ ಒಳ್ಳೆಯ ಸಮಯ. ಎಲ್ಲೋ ಮೇಘರಾಜನೇ, ನೋಡು, ನೀನು ಈಗಿಂದೀಗಲೇ ತಿಪ್ಪಲೇಶ್ವರದ ಕೆರೆಯ ದಂಡೆ ಮೇಲೆ ಇಳಿದು ಬರಬೇಕು. ಬೇಗ ಬಾ
1: ಮೇಘರಾಜನೇ. ಗಾಳಿ ಗುಡುಗು ಸಿದ್ದಿನ ಅರ್ಭಾಟ
2: ಬಿಡಮ್ಮ ಬಿಡು. ನೀನು ಯಾವಾಗಲೇ ಬರೇ ಸೌಶನ್ಯ ಕಟ್ಟಿಕೊಳ್ತಿ. ಇರ್ಲಿ ಬಾರಿ, ಬೇಗನೆ ಮನೆಗೆ ಹೋಗೋಣ.
1: ನಡಿಯಮ್ಮ. ಹಾಗಾದ್ರೆ
2: ಅಕ್ಕ, ಅದು ನೋಡು, ಒಂದೆ ಕಂಡು ಆಲದ ಮರವಿದೆ. ತಪ್ಪಿ ಮುಟ್ಟಿಗಿಟ್ಟಿ ಎತ್ತರ
1: ಎತ್ತರಿಂದ ಬರುವ ನಡಿಯಮ್ಮ. ನಾನೇನು ಅಷ್ಟು ಮಲ್ಲೆ ಅಲ್ಲ.
2: ಬಾರಮ್ಮ, ಬಾ ಮೆಲ್ಲ ಮೆಲ್ಲನೆ ಬಾ.
1: ಅಯ್ಯೋ ತಂಗಿ, ಗಾತವಾಯ್ತಮ್ಮ, ಗಾತವಾಯ್ತು.
2: ಅಕ್ಕ ಅಕ್ಕ, ಏನಾಯ್ತೆ ಅಕ್ಕ, ಏನಾಯ್ತೆ?
1: ಏನು ಹೇಳಲಿ ತಂಗಿ, ಏನು ಹೇಳಲಿ? ಬರದಿಂದ ಬೀಸುವ ಗಾಳಿ ಜೋಲಿ ತಾವಲಾರದೆ ಗಂಡು ಆಲದ ಮರವನ್ನು ಮುಟ್ಟಿನಮ್ಮ, ಮುಟ್ಟಿನಿ.
2: ಅಯ್ಯೋ ಅಕ್ಕ, ಎಂತ ತಪ್ಪನ್ನು ಮಾಡಿಬಿಟ್ಟೆ ಅಕ್ಕ, ಎಂತ ತಪ್ಪನ್ನು ಮಾಡಿಬಿಟ್ಟಿ. ಅಯ್ಯೋ ನಾಗೇಶನಿ, ಈಗ ಹೇಗೆ ಮಾಡುವುದು ನನ್ನಪ್ಪ, ಇನ್ನು ಹೇಗೆ ಮಾಡುವುದು?
1: ಅಯ್ಯೋ ತಂಗಿ, ಹೊಟ್ಟೆಯಲ್ಲಿ ಸಂಕಟ ಎದೆಗೆ ಬಂದು ಗುದ್ದಿದಂತೆ ಆಗುತ್ತದೆ. ನನ್ನ ಹೃದಯ ತುಂಬೆಲ್ಲ ಸಿಡ್ಲು ಬರದಂತೆ. ಅಯ್ಯೋ ತಂಗಿ, ಕಣ್ಣಿಗೆ ಕತ್ತಲ, ಈ ಬೇನನ್ನು ಹೇಗೆ ಸಹಿಸಿಕೊಳ್ಳಲಮ್ಮ, ಹೇಗೆ ಸಹಿಸಿಕೊಳ್ಳಲಿ?
2: ಸಹಿಸಿಕೊಳ್ಳಕ್ಕ ಸಹಿಸಿಕೊಳ್ಳು. ಎಲ್ಲವೋ ನಾಗೇಶನ ಲೀಲಿ, ಆತನ ನಾಮಸ್ಮರಣೆಯನ್ನು ಮಾಡೋಣ. ಅವನೇ ನಮ್ಮನ್ನು ಕಾಪಾಡ್ತಾನೆ.

0: ನಾಗೇಶ್ಯ, ಇದನ್ನೇನು ಮಾಡಿಬಿಟ್ಟಿ ನನ್ನಪ್ಪ, ಇದನ್ನೇನು ಮಾಡಿಬಿಟ್ಟಿ, ಇಂಥ ಸಂಕಟವನ್ನು ಅನುಭವಿಸಲು ನಮ್ಮನ್ನು ಭೂಲೋಕಕ್ಕೆ ಕಳಿಸಿದೇನಪ್ಪ.
1: ತಾಳಮ್ಮ ತಾಳು, ಸಂಕಟವ ಬಂದಾಗ ವೆಂಕಟರಮಣ ಎಂಬಂತೆ 84 ಲಕ್ಷ ಜೀವರಾಶಿಗಳು ಸೇವೆ ಮಾಡುವ ಪುಣ್ಯವಂತನವನು ಎಂದಾಗ ಬಾರದು ಬಪ್ಪದು ಬಪ್ಪದು ತಪ್ಪದೆಂಬ ಆರವಣೆ ಅಂತೇವಿ. ನಾವು ಸದಾ ಸುಖಿಗಳಾಗಿರ್ಬೇಕಕ್ಕ, ಸದಾ ಸುಖಿಗಳು ಆಗಿರ್ಬೇಕು.
0: ಅಯ್ಯೋ ತಂಗಿ, ಸಂಕಟ

0: ಪಾರ್ವತಿ.
1: ಯಾಕೆ ಪತಿದೇವ?
0: ನೋಡು, ನೀನು ಈಗಿಂದೀಗಲೇ ಆ ಬ್ರಹ್ಮನನ್ನು ಮಾಯಾಕೂಸವನ್ನಾಗಿ ಮಾಡಿ ತೆಗೆದುಕೊಂಡು ಬರುವಂತಳಾಗು ದೇವಿ.
1: ಆಗಲಿ ಪತಿದೇವ. ಪತಿದೇವ, ತಮ್ಮ ಅಪ್ಪಣೆಯ ಮೇರೆಗೆ ನಾನು ಬ್ರಹ್ಮನನ್ನು ಮಾಯಾಕೂಸನ್ನಾಗಿ ಮಾಡಿಕೊಂಡು ಬಂದಿರ್ತೇನೆ. ತೆಗೆದುಕೊಳ್ಳು ಪತಿದೇವ.
0: ಕೊಡುವಂತಳಾಗು ದೇವಿ. ದೇವಿ, ನೀನಿನ್ನು ನಿನ್ನ ಸ್ಥಾನಕ್ಕೆ ಹೋಗಿ ಬರುವಂತಳಾಗು.
1: ಆಗಲಿ ಪತಿದೇವ, ನಾನಾದರೂ ನನ್ನ ಸ್ಥಾನಕ್ಕೆ ಹೋಗಿ ಬರುತ್ತೇನೆ.
0: ಬಾರಪ್ಪ ಬಾ. ನೀನು ಮೊದಲಿಗೆ ವಿಷ್ಣುವಿನ ನಾಭಿ ಕಮಲದಿಂದ ಜನಿಸಿದ ಬ್ರಹ್ಮನು ನೀನು. ಈಗ ಈ ಭೂಲೋಕದಲ್ಲಿ ಅತಿವ್ರತೆ ಪತಿವ್ರತೆಯರ ಹೊಟ್ಟೆಯಿಂದ ಬ್ರಹ್ಮಣ್ಣನಾಗಿ ಅವತಾರ ಧಾರಣೆಯನ್ನು ಮಾಡು. ಮುಂದೆ ನಿನ್ನ ಹೊಟ್ಟೆಯಿಂದ ಸಿದ್ಧವೀರೇಶನಾಗಿ ಬಂದು ಆ ಕೋಣೇಶ್ವರನ ಸಂಹಾರ ಮಾಡುತ್ತೇನೆ. ಹೋಗಿ ಬಾರಪ್ಪ.

0: ನಮಃ ತತಾಸ್ತು.
1: ಅಕ್ಕ ಅಕ್ಕ, ಇಂಥ ಕಾಲ ಕಾಂತರದಲ್ಲಿ ನನ್ನನ್ನು ಒಬ್ಬಳನ್ನು ಮಾಡಿಬಿಟ್ಟನಕ್ಕ, ಒಬ್ಬಳನ್ನು ಮಾಡಿಬಿಟ್ಟನು. ಅಕ್ಕ ಅಕ್ಕ, ಇದು ನೋಡಿ ಅಕ್ಕ, ಇದು ನೋಡಿ, ಗಂಡು ಮಗನನ್ನು ಹಡದಲ್ಲವೇ, ಎಂತ ಪುಣ್ಯವಂತಿ.
2: ಏನು ಗಂಡು ಮಗು?
1: ಹೌದಕ್ಕ, ಗಂಡು ಮಗು ಚಂದ್ರನಂತೆ ಹೊಳೆಯುತ್ತಾನೆ.
2: ಏನಿದ್ದರೆ ಏನು ಮಾಡುವುದಮ್ಮ, ಏನಿದ್ದರೆ ಏನು ಮಾಡುವುದು, ಅದು ನಮ್ಮ ಮುಡನೆ ಇದ್ದರೆ ನಮಗೆ ಕುಂದು ಬರ್ತದೆ ಅಮ್ಮ, ಕುಂದು ಬರ್ತದೆ.
1: ಕಂದ ಕಂದ, ನೀನು ಅವತಾರ ಪುರುಷನಪ್ಪ, ಅವತಾರ ಪುರುಷನು. ಹ ಅಕ್ಕ ಅಕ್ಕ, ಅದು ನೋಡಿ ಅಕ್ಕ, ಅದು ನೋಡಿ, ತಂದೆ ಅವರು ಬಂದೇ ಬಿಟ್ರು ನೋಡಕ್ಕ, ತಂದೆ ಅವರು ಬಂದೇ ಬಿಟ್ರು.
3: ಏನ್ರಮ್ಮ ಈ ಕೂಸನ್ನು ಎಲ್ಲಿಂದ ತಂದರಿ?
2: ಏನು ಹೇಳಲಿ ತಂದೆ, ಏನು ಹೇಳಲಿ,
3: ಏನು ಹೇಳಲಿ? ನನ್ನ ಅರಣ್ಯಕ್ಕೆ ಬಂದ ಇಂತ ಪಾಪ ಕೀರ್ತಿಯನ್ನು ಮಾಡಿದ್ರೆ ಇದು ನ್ಯಾಯವೇ, ಅದು ಧರ್ಮವೇ, ಪತಿ ಇವರತ್ತರ ನಿಯಮವೇ?
2: ಇಲ್ಲ ತಂದೆ ಇಲ್ಲ, ನಾವು ಪಾಪ ಕೀರ್ತವನ್ನು ಮಾಡವರಲ್ಲ. ಇದು ಒಂದು ವಿಚಿತ್ರ ಘಟನೆ ನಡೆದು ಹೋಯ್ದು ಮಾತು ತಂದೆ.
3: ಅಂದರೆ ಇದರಲ್ಲಿ
1: ಏನು ಅನ್ಯಾಯವಿಲ್ಲವಪ್ಪ. ಒಂದು ದಿನ ನಾವು ತಿರುಗಾಡಲು ಹೋದ ಸಮಯದಲ್ಲಿ ಮಳೆ ಗಾಳಿ ಗುಡುಗು ಸಿಡ್ಲು ಭಯಂಕರವಾಗಿ ಬಂದ ಬಿಡ್ತು. ಆಗ ಅಕ್ಕ ದಿಕ್ಕ ತೊಳಲಾಡುತ್ತಾ ಗಂಡು ಆಲದ ಮರವನ್ನು ಮುಟ್ಟಿದ್ರು. ಅದಕ್ಕೆ ನಮಗೆ ಶಿಕ್ಷೆ ನೋಡಪ್ಪ, ಶಿಕ್ಷೆ.
3: ಹಾಗಾದ್ರೆ ಇದು ಯಾರು ಅಲ್ಲ, ಆ ಜಗದ ಬಡೆಯನಾದ ಪರಮಾತ್ಮನ ನೀಲೆ.
2: ಅಪ್ಪ, ಈ ಮಗುವನ್ನು ನಾವು ಹೊತ್ತುಕೊಂಡು ತಿರುಗಾಡಿದ್ರೆ ನಮಗೆ ಕುಂದು ಬರುವುದಪ್ಪ, ಕುಂದು ಬರುವುದು.
3: ನೋಡು ಮಗಳೇ, ನಿನಗೆ ಕುಂದು ಬರುವಂತಿದ್ದರೆ ನಾ ಒಂದು ಉಪಾಯ ಹೇಳುತ್ತೇನೆ ಕೇಳು ಮಗಳೇ.
1: ಅದಾ ಉಪಾಯ, ಬೇಗನೆ ಹೇಳುವಪ್ಪ.
3: ಈಗಿಂದ ಈಗಲೇ ಟಿಪ್ಪಲೇಶ್ವರದ ಕೆರೆಗೆ ಹೋಗೋಣ, ಅಲ್ಲಿ ಸಾಕಷ್ಟು ತಾರಲು ಎಲೆಗಳು ಸಿಗುತ್ತವೆ. ಅವುಗಳನ್ನು ತಂದು ನೀಲವಾಗಿ ತೆಪ್ಪವನ್ನು ಕಟ್ಟಿ ಅದರಲ್ಲಿ ನಿಮ್ಮ ಮಗುವನ್ನು ಹಾಕಿ ಕೆರೆಯಲ್ಲಿ ಬಿಟ್ಟು ಬಿಡ್ರಮ್ಮ.
1: ಹೌದೇ ಅಕ್ಕ, ಇದೇ ಒಳ್ಳೆಯ ಉಪಾಯ.
2: ಹೌದೇ, ಇದೇ ಒಳ್ಳೆಯ ಉಪಾಯ. ಹಾಗಾದ್ರೆ ನಡೆಯರಪ್ಪ, ಹೋಗಿ ಬರೋಣ.
3: ಹಾಗಾದ್ರೆ ನಡೆಯರಮ್ಮ, ಹೋಗಿ ಬರೋಣ.
4: ನಾರಾಯಣ ನಾರಾಯಣ ನಾರಾಯಣ, ಕೈಲಾಸವನ್ನು ಬಿಟ್ಟು ಭೂಲೋಕಕ್ಕೆ ಬಂದಂತವಾಯಿತು. ಭೂಲೋಕದಲ್ಲಿ ಮಹಾದೇವರ ದೇವರ ಸೇವೆಯನ್ನು ಅನಂತ ಕಾಲದಿಂದ ಮಾಡುತ್ತಾ ಬಂದಿದ್ದೇನೆ. ದಿನಾಲೂ ಈ ಭೂಲೋಕಕ್ಕೆ ಬಂದು ಪತ್ರ ಪುಷ್ಪಾದಿಗಳ ತೆಗೆದುಕೊಂಡು ಹೋಗುತ್ತೇನೆ. ಆದರೆ ಆದರೆ ಈಗ ನಾನು ಹಾಲು ಸಮುದ್ರ, ಕೀಲ ಸಮುದ್ರ, ಸುತ್ತೋಳ ಸಮುದ್ರವನ್ನು ತಿರುಗಾಡಿ ಬಂದಂತವಾಯಿತು. ಆದರೆ ಇಂದೇಕೋ ನನ್ನ ಮನ ಆ ಜಂಬುದೀಪದ ಗಡ್ಡೆಯಲ್ಲಿರುವಂತ ಕಮಲದ ಹೂವನ್ನು ಕೊಯ್ದುಕೊಂಡು ಹೋಗಬೇಕಂತ ನನ್ನ ಮನಸ್ಸಾಗಿದೆ. ಅದಕ್ಕಾಗಿಯೇ ನಾನು ಇಲ್ಲಿಗೆ ಬಂದಿರುವೆ. ಈ ವನದಲ್ಲಿರುವ ಒಳ್ಳೆಯ ಹೂವನ್ನು ತಿರುಗಾಡಿ ಕೊಯ್ದುಕೊಂಡು ಹೋಗುತ್ತೇನೆ. ಓಹೋ, ಇವು ಇದ್ದರೆ ಬೇರೆ ಇವೆ. ಇವು ಇದ್ದರೆ ಕೆಂಪು ವರ್ಣದವಿದೆಯಲ್ಲ, ಇದು ಇದ್ದರೆ ಬಂಗಾರು ವರ್ಣದವಿದೆಯಲ್ಲ. ಓಹೋ, ಆ ಪರಮಾತ್ಮನ ಲೀಲೆ ವಿಚಿತ್ರವಾಗಿದೆ. ಇದೇ ಹೂವನ್ನು ಕೊಯ್ದುಕೊಂಡು ಹೋಗಿ ಆ ನನ್ನ ಗುರುನಾದ ಪರಮೇಶ್ವರನ ಸೇವೆಗಾಗಿ ಮೀಸಲಾಗಿ ಇಡುವೆ. ಓಹೋ, ಒಳ್ಳೆಯ ಕಮಲ, ಮೃದುವಾದ ಕಮಲ, ಬಂಗಾರದ ಕಮಲ. ನಾರಾಯಣ ನಾರಾಯಣ ನಾರಾಯಣ.
5: ನಾರದನು ನಾರದನು ನನ್ನ ಪೂಜೆಗೆ ಬರುವ ಸಮಯವಾಯಿತು. ನಾನೀಗ ನಾರದನ ಸೇವೆಯನ್ನು ಕೈಕೊಳ್ಳುತ್ತೇನೆ.
4: ನಾರಾಯಣ ನಾರಾಯಣ ನಾರಾಯಣ. ಜಗತ್ಪ್ರಭುನಿಗೆ ನಮೋ ನಮಃ.
5: ಮಂಗಲವಾಗಲಿ ನಾರದ, ಮೇಲೆ ಕೇಳುವಂತನಾಗು, ನಿನ್ನ ಪೂಜೆಯನ್ನು ನೆರವೇರಿಸುವಂತನಾಗು.
4: ಆಗಲಿ ಪ್ರಭು, ತಮ್ಮ ಆಜ್ಞೆಯಂತೆ ಆಗಲಿ. ಹರ ಹರ ಹರ ಹರ ಹರ ಹರ. ಗುರುದೇವ,
5: ಮತ್ತೇನು ನಾರದ?
4: ಈ ಪೂಜೆಯಲ್ಲಿ ಏನಾದರೂ ತಪ್ಪು ತಡೆಗಳಾದರೂ ನನ್ನನ್ನು ಕ್ಷಮಿಸಬೇಕು ಗುರುದೇವ.
5: ನಾರದ, ನಿನ್ನ ಪೂಜೆಯು ಬಲು ಪ್ರತಿಷ್ಠೆವಾದದ್ದು. ನೀನು ದಿನಾಲೂ ಇದೇ ತೆರನಾಗಿ ಪೂಜೆಯನ್ನು ಸಾಂಗವಾಗಿ ಮಾಡುತ್ತಾ ಹೋಗುವಂತನಾಗು.
4: ಆಗಲಿ ಪ್ರಭು.
5: ನಿನಗೆ ಯಾವ ಕುಂದು ಕೊರತೆಗಳು ಬಾರದಂತೆ ನಾನು ಅನುಗ್ರಹಿಸುತ್ತೇನೆ ನಾರದ.
4: ಆಗಲಿ ಪ್ರಭು, ತಮ್ಮ ಆಜ್ಞೆಯಂತೆ ಆಗಲಿ.
5: ನಾರದನು ನಾರದನು ಬ್ರಹ್ಮನನ್ನು ನುಂಗಿದ ಕಮಲವನ್ನು ತಂದು ನನ್ನ ಮಸ್ತಕದ ಮೇಲೆ ಇಟ್ಟಿರುವನು. ನಾಳೆ ನಾಳೆ ಆ ಹೂ ಒಂದು ಕೂಸನ್ನು ಉಗುಳುತ್ತದೆ, ಇದೊಂದು ಮಜುಕುರವಾಗುತ್ತದೆ, ನೋಡೋಣ.
4: ನಾರಾಯಣ ನಾರಾಯಣ ನಾರಾಯಣ. ಏನಿದು ವಿಚಿತ್ರ, ದೇವಾಲಯದಲ್ಲಿ ಸಣ್ಣ ಮಗುವ ದಣಿ ಅಳುವುದು ಕೇಳಿ ಬರುತ್ತಿದೆಯಲ್ಲ, ಏನಿದು ವಿಚಿತ್ರ. ನಾರಾಯಣ ನಾರಾಯಣ. ಜಗತ್ಪ್ರಭುನಿಗೆ ನಮೋ ನಮಃ.
5: ಮಂಗಲವಾಗಲಿ ನಾರದ, ಮೇಲೆ ಕೇಳುವಂತನಾಗು.
4: ನಾರಾಯಣ ನಾರಾಯಣ. ಏನು ಪ್ರಭು, ಇದು ತಮ್ಮ ದೇವಾಲಯದಲ್ಲಿ ಸಣ್ಣ ಮಗುವಿನ ದಣಿಯನು ಅಳುವುದು ಕೇಳೆ ಬರ್ತಿದೆಯಲ್ಲ, ಏನದು ವಿಚಿತ್ರ?
5: ನಾರದರೇ, ನಿನ್ನೆ ನೀವು ನನ್ನ ಪೂಜೆಗೆ ಬಂದಾಗ ಎಲ್ಲಿಂದ ಹುಳುವನ್ನು ತಂದು ನನ್ನ ಮಸ್ತಕದ ಮೇಲೆ ಇಟ್ಟಿರುವಿ? ಅದು ನನ್ನ ತಲೆಯನ್ನು ಕೆಡಿಸಾತ್ತಿದೆ. ತೆಗೆದು ನನ್ನ ಎಡತೊಡೆಯ ಮೇಲೆ ಇಡುವಂತನಾಗು.
4: ನಾರಾಯಣ ನಾರಾಯಣ, ಗುರುದೇವ, ತಮ್ಮ ಮಸ್ತಕದ ಮೇಲೆ ಇಟ್ಟಿರುವುದು ಹುಳವಲ್ಲ, ಚಂದ್ರನಂತ ಹೊಳೆಯುವುದು ಕಮಲದ ಪುಷ್ಪವು. ಮುಂದೇನಾಯಿತು ನನಗೆ ಗೊತ್ತಿಲ್ಲ ಪ್ರಭು, ನನಗೆ ಗೊತ್ತಿಲ್ಲ.
5: ಅದೇಗೆ ಗೊತ್ತಿಲ್ಲ? ನೋಡು, ನಿನ್ನೆ ನೀನು ನನ್ನ ಪೂಜೆಗೆ ಬಂದಾಗ ಹುಳವನ್ನು ತಂದು ನನ್ನ ಮಸ್ತಕದ ಮೇಲೆ ಇಟ್ಟಿರುವಿ. ಅದು ನನ್ನ ತಲೆಯನ್ನು ಕೆಡಿಸಾತ್ತಿದೆ. ಅದನ್ನು ತೆಗೆದು ನನ್ನ ಎಡತಡೆ ಮೇಲೆ ಇಡುವಂತನಾಗು ನಾರದ.
4: ಆಗಲಿ ಪ್ರಭು, ತಮ್ಮ ಆಜ್ಞೆಯಂತೆ ಆಗಲಿ. ನಾನು ಇಳಿಸಿ ಕುಡಿಸ್ತಾ ಇದ್ದೇನೆ ಪ್ರಭು. ನಾರಾಯಣ ನಾರಾಯಣ, ಬಾರಪ್ಪ ಬಾ. ಎಲ್ಲಿಂದ ಬಂದಿರುವೆ? ನನ್ನನ್ನು ಹುತ್ತಲಂತೆ ಮಾಡಿಬಿಟ್ಟಿದೆಯಲ್ಲ, ಅಳುವುದನ್ನು ನಿಲ್ಲಿಸು. ತಿಳಿಯತೇ ಗುರುದೇವ?
5: ಮತ್ತೇನು ನಾರದ?
4: ಇಳಿಸಿ ತಮ್ಮ ಬಗಲಲ್ಲಿ ಕೂಡಿಸಿದ್ದಾಯಿತು.
5: ಆಯಿತು ನಾರದ. ನಾರದ ನೋಡು, ನೀನು ಈಗಿಂದ ಈಗಲೇ ಕೈಲಾಸದಲ್ಲಿರುವ ಪಾರ್ವತಿಯ ಮಂದಿರಕ್ಕೆ ಹೋಗಿ ಪರಮಾತ್ಮರು ನಿಮಗೆ ಮುತ್ತಿನ ಆರುತಿಯನ್ನು ತುಂಬಿಕೊಂಡು ಭರ್ಜರಿ ಪಿತಾಂಬರವನ್ನು ಉಟ್ಟುಕೊಂಡು ರಟ್ಟಿಗೆ ತೋಳದಿಂಬಿಗೆ ಶೇಷಾಭರಣವನ್ನು ಹಾಕಿಕೊಂಡು ಮುಂಗೈಗೆ ಬಂಗಾರದ ಬಳೆ, ಕೈ ಬೆರಳುಗಳಿಗೆ ಬಂಗಾರದ ಉಂಗುರ, ಕಾಲಲ್ಲಿ ಪಾಯಜಾಣು, ಕಾಲು ಬೆರಳುಗಳಿಗೆ ಕಾಲುಂಗುರ, ತಲೆ ತುಂಬ ಜಟವನ್ನು ಬಿಟ್ಟುಕೊಂಡು ಬಂಗಾರದ ಕಿರೀಟವನ್ನು ಧರಿಸಿಕೊಂಡು ಮುಗುಳು ನಗೆ ನಗುತ್ತಾ ಮುತ್ತಿನ ಆರತಿಯನ್ನು ಮಾಡಿ ಹೋಗು ಎಂದಿದ್ದಾರೆಂದು ಹೇಳು ನಾರದ.
4: ನಾರಾಯಣ ನಾರಾಯಣ, ಆಗಲಿ ಪ್ರಭು.

0: ನಾರಾಯಣ ನಾರಾಯಣ. ಜಗನ್ಮಾತೆಯವರಿಗೆ ನಮೋ ನಮಃ.
1: ಮಂಗಲವಾಗಲಿ ನಾರದ. ಬನ್ನಿ ನಾರದ, ಭೂಲೋಕದಿಂದ ಮತ್ತೇನು ಸುದ್ದಿಯನ್ನು ತಂದಿರುತ್ತಿ?
0: ಒಂದು ಸಮಾಚಾರವನ್ನು ತೆಗೆದುಕೊಂಡು ಬಂದಿದ್ದೇನೆ ತಾಯಿ.
1: ನಾರದ, ಅದು ನನಗೆ ಮೊದಲೇ ಗೊತ್ತು. ನೀನು ಬಂದರೆ ಹಾಗೆ ಬರುವನಲ್ಲ, ಏನಾದರೂ ಒಂದು ಸಮಾಚಾರವನ್ನು ತೆಗೆದುಕೊಂಡೇ ಬಂದಿರುತ್ತಿ. ಇರಲಿ ನಾರದ, ಅದಾವ ಸಮಾಚಾರ ಬೇಗನೆ ಹೇಳುವಂತವನಾಗು.
0: ಅಮ್ಮ, ಪರಮಾತ್ಮರು ತಮಗೆ ಒಂದು ಮಾತನ್ನು ಹೇಳಿ ಕರೆದುಕೊಂಡು ಬಾ ಎಂದು ನನ್ನನ್ನು ಕಳಿಸಿರುವ ತಾಯಿ, ನಾನು ಅದಕ್ಕೆ ಬಂದಿದ್ದೇನಮ್ಮ.
1: ಅದಾವ ಮಾತು ಬೇಗನೆ ಹೇಳು ನಾರದ.
0: ಅಮ್ಮ, ಮುತ್ತಿನ ಆರತಿ ತುಂಬಿಕೊಂಡು ಬಂದು ತಮಗೆ ಆರತಿಯನ್ನು ಮಾಡಲು ಹೇಳಿದ್ದಾರೆ ತಾಯಿ.
1: ಓಹೋ, ಪರಮಾತ್ಮರು ಮುತ್ತಿನ ಆರತಿಯನ್ನು ತುಂಬಿಕೊಂಡು ಬಾ ಅಂತ ಹೇಳಿದ್ದಾರೆ. ಇದರಲ್ಲಿ ನನ್ನದೇನೋ ಸತ್ವ ಪರೀಕ್ಷೆ ಇದ್ದಂತೆ ಕಾಣುತ್ತದೆ. ನಾರದ, ಮುತ್ತಿನ ಆರತಿಯನ್ನು ತುಂಬಿಕೊಂಡು ಬರುತ್ತೇನೆ, ಆದರೆ ಪರಮಾತ್ಮರು ನನಗೆ ಯಾವ ಯಾವ ವೇಷದಿಂದ ಬಾಂದಿದ್ದಾರೆ?
0: ಅಮ್ಮ, ಮುತ್ತಿನ ಆರತಿ ತುಂಬಿಕೊಂಡು ಬಂದು ಭರ್ಜರ ಪಿತಾಂಬರು ನುಟ್ಟು ಜರದ ಕುಬ್ಬಸವನ್ನು ತೊಟ್ಟು ರಟ್ಟಿಗೆ ಶೇಷಾಭರಣ ತೋಳ್ಬಿಂದಿಗೆ ನಿಟ್ಟು ಮುಂಗೈಗೆ ಬಂಗಾರದ ಬಳೆ ಕೈಬರಳಿಗೆ ಉಂಗುರ ಕಾಲಲ್ಲಿ ಪಾಯಿಜಾಣ ಕಾಲಬರಳಿಗೆ ಕಾಲುಂಗುರ ತಲೆ ತುಂಬ ಜಟವನ್ನು ಬಿಟ್ಟು ಕಿರೀಟವನ್ನು ಧರಿಸಿಕೊಂಡು ಮುಗುಳುನಗೆ ನಗುತ್ತಾ ಆರತಿಯನ್ನು ಮಾಡಿ ಹೋಗಬೇಕಂತ ಹೇಳಿ ಕರೆದುಕೊಂಡು ಬಾ ಎಂದು ನನ್ನನ್ನು ಕಳಿಸಿರುವ ತಾಯಿ, ನಾನು ಅದಕ್ಕೆ ಬಂದಿದ್ದೇನಮ್ಮ.
1: ನಾರದ, ಮುತ್ತಿನ ಆರತಿಯನ್ನು ತುಂಬಿಕೊಂಡು ಬರುತ್ತೇನೆ. ಸ್ವಲ್ಪ
0: ಅಲ್ಲ, ವಿಚಿತ್ರವಿದೆ ಈ ದೇವಲೋಕದಲ್ಲಿ. ಆ ಪರಮಾತ್ಮನು ಏನು ಮಾಡುತ್ತಾನೆ ಎಂಬುದು ಈ ನನ್ನ ತಾಯಿಯಾದ ಪಾರ್ವತಿ ಕೂಡ ತಿಳಿದಿಲ್ಲ. ಮತ್ತು ಈ ನನ್ನ ತಾಯಿ ಏನು ಮಾಡುತ್ತಾಳೆ ಎಂಬುದು ಆ ಜಗದೊಡೆಯನಾದ ಪರಮೇಶ್ವರನು ಕೂಡ ತಿಳಿದಿಲ್ಲ. ಮತ್ತು ಇವರಿಬ್ಬರು ಏನು ಮಾಡುತ್ತಾರೆ ಎಂಬುದು ತ್ರಿಲೋಕ ಸಂಚಾರಿಯಾದ ನಾರದನಿಗೂ ಕೂಡ ತಿಳಿದಿಲ್ಲ. ವಿಚಿತ್ರವಿದೆ ಇವರ ನಡತೆ. ನಾರಾಯಣ ನಾರಾಯಣ.
1: ನಾರದ, ಮುತ್ತಿನ ಆರತಿಯನ್ನು ತುಂಬಿಕೊಂಡು ಬಂದಿರುತ್ತೇನೆ. ನಡೆ, ಕೈಲಾಸ ಮಂದಿರಕ್ಕೆ ಹೋಗೋಣ.
0: ನಡೆರಮ್ಮ, ಬೇಗ ಬೇಗನೆ ಹೋಗೋಣ.
2: ಪೂಜೆ

0: ಹೀಗೇಕೆ ದಿಗ್ಭ್ರಮೆಯಾಗಿ ನಿಂತಿರುವೆ?
1: ಪತಿದೇವ, ತಮ್ಮ ಸಿಂಹಾಸನದ ಮೇಲೆ ನನ್ನ ಕಣ್ಣಿಗೆ ಎರಡು ಕೂಸುಗಳು ಮಾತ್ರ ಕಾಣುತ್ತವೆ ಸ್ವಾಮಿ. ನಾನು ಯಾರಿಗಂತ ಆರತಿಯನ್ನು ಬೆಳಗಬೇಕು ಪತಿದೇವ? ನಾನು ಯಾರಿಗಂತ ಆರತಿಯನ್ನು ಬೆಳಗಬೇಕು?
0: ಪಾರ್ವತಿ, ಇದು ನೀನು ಮಾಡಿದ ತಪ್ಪಿಗಾಗಿಯೇ ಈ ಶಿಕ್ಷೆ.
1: ಪತಿದೇವ, ಅಂತ ತಪ್ಪನ್ನು ನಾನೇನು ಮಾಡಿರುವೆನು ಪತಿದೇವ? ಅಂತ ತಪ್ಪನ್ನು ನಾನೇನು ಮಾಡಿರುವೆ?
0: ನಿನಗೆ ನೆನಪಿನಲ್ಲಿಲ್ಲವೇ? ಹಿಂದಕ್ಕೆ ನೀನು ನನ್ನಿಂದ ವಚನವನ್ನು ತೆಗೆದುಕೊಂಡು ಆ ಅತಿವ್ರತೆ ಪತಿವ್ರತೆಯರ ಶೀಲವನ್ನು ಕೆಡಿಸಿ ಬರಲಿಕ್ಕೆ ಹೇಳಲಿಲ್ಲವೇ? ನಿನಗೂ ಈಗ ಅದೇ ಶಿಕ್ಷೆ ನೋಡು. ನಿನ್ನ ಪತಿ ಯಾರೆಂದು ಕಂಡು ಹಿಡಿದು ಆರತಿಯನ್ನು ಮಾಡು ದೇವಿ, ಆರತಿಯನ್ನು ಮಾಡು.
1: ಪತಿದೇವ, ಅದು ನನ್ನಿಂದ ಸಾಧ್ಯವಿಲ್ಲ ಸ್ವಾಮಿ, ನನ್ನಿಂದ ಸಾಧ್ಯವಿಲ್ಲ.
0: ಹಾಗಾದರೆ ನಿನ್ನ ತಪ್ಪನ್ನು ಒಪ್ಪಿಕೊಳ್ಳುವೆಯಾ?
1: ಪತಿದೇವ, ನನ್ನಿಂದ ಸರ್ವತಾ ತಪ್ಪಾಯಿತು ಸ್ವಾಮಿ, ನನ್ನನ್ನು ಕ್ಷಮಿಸಿ ಉದ್ಧಾರ ಮಾಡು ಪತಿದೇವ.
0: ಧನ್ಯ ಸಾಧ್ವಿ ಆರಮಣ.

0: ನಾದನ ಈಗಲಾದರೂ ನನ್ನ ನಿಜ ರೂಪವನ್ನು ನೋಡಿ ಆರತಿಯನ್ನು ಮಾಡುದೇವಿ.
1: ಆಗಲಿ ಪತಿದೇವಾ,

0: ಕಂದನಿಗೆ ನಾಮಕರಣವನ್ನು ಮಾಡುದೇವಿ.
1: ಪತಿದೇವ, ಇವನು ವಿಷ್ಣುವಿನ ನಾಭಿ ಕಮಲದಿಂದ ಹುಟ್ಟಿದ ಬ್ರಹ್ಮನು. ಇವನಿಗೆ ಪೂರ್ವದ ಹೆಸರನ್ನು ಮರೆಯಲಾಗದೆ ಈಗಾದರೂ ಈ ಭೂಲೋಕದಲ್ಲಿ ಬರಮಣ್ಣ ಬರಮಣ್ಣ ಎಂದು ಕರೆದು ಬಿಡೋಣ.
0: ಹಾಗೆ ನಾಮಕರಣ ಮಾಡುದೇವಿ.
1: ಬರ್ಮಣ್ಣ ಬರ್ಮಣ್ಣ ಕುರ್ರ ಬರ್ಮಣ್ಣ ಬರ್ಮಣ್ಣ ಕುರ್ರ.
2: ನಾರಾಯಣ
1: ಕಂದನಿಗೆ ನಾಮಕರಣ ಮಾಡಿದಂತಾಯ್ತು.
0: ಆಯ್ತು ದೇವಿ.
2: ನಾರಾಯಣ ನಾರಾಯಣ.
0: ದೇವಿ, ಈ ಕಂದನನ್ನು ನಾರದರಿಗೆ ಕೊಟ್ಟು ಬಿಡು.
1: ಆಗಲಿ ಪತಿದೇವ.
2: ಕೊಡಿತಾಯವ್ರಿ,
1: ತೆಗೆದುಕೊಳ್ಳಿ ನಾರದ.
2: ನಾರಾಯಣ ನಾರಾಯಣ ನಾರಾಯಣ.
0: ನಾರದರೇ,
2: ಮತ್ತೇನು ಪ್ರಭು?
0: ಈ ಕಂದನಿಗೆ ಯಾವ ಕುಂದುಕೊರತೆಗಳು ಬಾರದಂತೆ ನೋಡಿಕೊಳ್ಳಬೇಕು.
2: ಆಗಲಿ ಪ್ರಭು, ತಮ್ಮ ಆಜ್ಞೆಯಂತೆ ಈ ಕಂದನಿಗೆ ಯಾವ ಕುಂದ ಕೊರತೆ ಬಾರದಂತೆ ನಾನು ನೋಡಿಕೊಳ್ಳುತ್ತಾ ಇದ್ದೇನೆ ಪ್ರಭು. ನನಗೂ ಈ ಕಂದನಿಗೂ ಆಶೀರ್ವಾದ ಮಾಡಿ ಪ್ರಭು.
1: ಹೋಗಿ ಬಾ ನಾರದ, ನಿನಗೆ ಮಂಗಲವಾಗಲಿ.
2: ನಾರಾಯಣ ನಾರಾಯಣ ನಾರಾಯಣ.
0: ದೇವಿ, ನಾವಾದರೂ ನಮ್ಮ ಸ್ಥಾನಕ್ಕೆ ಹೋಗುವಣ ನಡೆ.
1: ಆಗಲಿ ಪತಿದೇವ.
2: ನಾರಾಯಣ ನಾರಾಯಣ ನಾರಾಯಣ. ಕೈಲಾಸ ಸಿಂಹಾಸನಾಧೀಶ್ವರಿಗೆ ನಮೋ ನಮಃ.
0: ಮಂಗಲವಾಗಲಿ ನಾರದ, ಮೇಲೆ ಕೇಳುವಂತನಾಗು. ನಾರದ, ಮತ್ತಾವ ಸಮಾಚಾರವನ್ನು ತೆಗೆದುಕೊಂಡು ಬಂದಿರುವೆ?
2: ಗುರುದೇವ, ಒಂದು ಸಮಾಚಾರವನ್ನು ತೆಗೆದುಕೊಂಡೇ ಬಂದಿದ್ದೇನು.
0: ಅದಾವ ಸಮಾಚಾರ ಹೇಳು ನಾರದ.
2: ಗುರುದೇವ, ಈಗ ನಾನು ಕಾಶಿ ಕ್ಷೇತ್ರವನ್ನು ಸಂಚಾರ ಮಾಡಿ ಬರಬೇಕೆಂದು ಮಾಡಿದ್ದೇನೆ. ಆದರೆ
0: ಆದರೆ ಆದರೆ ಎಂಬ ಉದ್ಗಾರದ ಮಾತೇಕು ನಾರದ, ಮುಂದೇನಾಯಿತು ಹೇಳು.
2: ಗುರುದೇವ, ಈಗ ನಾನು ಕಾಶಿ ಕ್ಷೇತ್ರವನ್ನು ಸಂಚಾರ ಮಾಡಿ ಬರಬೇಕೆಂದು ಮಾಡಿದ್ದೇನೆ.
0: ನಾರದ, ನೀನು ಕಾಶಿ ಕ್ಷೇತ್ರ ಮಾಡುತ್ತಾ ಹೋದರೆ ನನ್ನ ಪೂಜೆಗೆ ಯಾರನ್ನು ನೇಮಿಸಿ ಹೋಗುವೆ?
2: ಗುರುದೇವ, ಈ ಕೈಲಾಸದಲ್ಲಿ 36 ಕೋಟಿ ದೇವಾದಿ ದೇವತೆಗಳಲ್ಲಿ ತಾವು ಯಾರನ್ನು ಬಟ್ಟ ಮಾಡಿ ತೋರಿಸುವಿರಿ, ಅವರನ್ನು ತಂದು ತಮ್ಮ ಸೇವೆಯನ್ನು ಮಾಡಲಿಟ್ಟು ಹೋಗುತ್ತೇನೆ ಪ್ರಭು.
0: ನಾರದರೇ, ಅವರಿವರೆನ್ನುವುದೇ ಬೇಡ. ನಿನ್ನ ಮನೆಯಲ್ಲಿ ಸಾಕಿ ಸಲುಹಿದ ಬರಮಣ್ಣನಿಲ್ಲವೇ? ಅವನನ್ನು ನನ್ನ ಪೂಜೆಗೆ ನೇಮಿಸಿ ಹೋಗುವಂತರಾಗಿರಿ.
2: ಗುರುದೇವ, ಇನ್ನೂ ಅವನಿಗೆ ಮದುವೆ ಇಲ್ಲ, ಅವನು ತಮ್ಮ ಸೇವೆಯನ್ನು ಮಾಡಲು ಯಜ್ಞನೆ ಪ್ರಭು.
0: ನಾರದರೇ, ನಿಮ್ಮ ಮನೆಯಲ್ಲಿ ಸಾಕಿ ಸಲುಹಿದ ನಿಮ್ಮ ತಂಗಿ ಸೂರಮ್ಮನಿಲ್ಲವೇ? ಆ ಸೂರಮ್ಮಳನ್ನು ಬರಮಣ್ಣನಿಗೆ ಕೊಟ್ಟು ಲಗ್ನ ಮಾಡಿಬಿಡಿ.
2: ಗುರುದೇವ,
0: ಆಗ ಆ ಬರಮಣ್ಣನನ್ನು ನನ್ನ ಸೇವೆಗೆ ನೇಮಿಸಿ ಹೋಗುವಂತರಾಗಿರಿ.
2: ಗುರುದೇವ, ಇದು ತಮ್ಮ ಆಜ್ಞೆ.
0: ಹೌದು ನಾರದರೇ, ಇದು ನನ್ನ ಆಜ್ಞೆ.
2: ಗುರುದೇವ, ತಾತ್ಕಾಲದಲ್ಲಿ ಎಲ್ಲ ಸಿದ್ಧತೆ ಹೇಗೆ ಪ್ರಭು?
0: ನೋಡು ನಾರದರೇ, ಅದಕ್ಕೆಲ್ಲ ನನ್ನ ಅನುಗ್ರಹ ಇದ್ದೇ ಇರುತ್ತದೆ. ಬೇಗನೆ ಇವತ್ತೇ ಕೈಲಾಸದಲ್ಲಿ 11 ಗಂಟೆಗೆ ಲಗ್ನದ ಏರ್ಪಾಡು ಆಗಬೇಕು.
2: ಆಗಲಿ ಪ್ರಭು, ಬೇಗನೆ ಏರ್ಪಾಡು ಮಾಡ್ತಾ ಇದ್ದೇನೆ. ಇಂದು ನಮ್ಮ ದೇವಲೋಕದಲ್ಲಿ ನನ್ನ ತಂಗಿಯಾದ ಸೂರಮ್ಮ, ಸಾಕ ಮಗನಾದ ಬರಮಣ್ಣ ಇವರ ಲಗ್ನ ಸಮಾರಂಭವೂ ಇದೆ. ತಾವು ಮಂತ್ರವನ್ನು ಉಚ್ಚರಿಸಿ ಅಕ್ಷತಾರೋಹಣವನ್ನು ಮಾಡಬೇಕು. ಇಂದು 11 ಗಂಟೆಗೆ ನೆರವೇರ್ತಾ ಇದೆ, ತಾವು ಮಂತ್ರವನ್ನು ಉಚ್ಚರಿಸಿರಿ.
3: ಹಾಗಾದ್ರೆ ಎಲ್ಲರಿಗೆ ಅಕ್ಷತಾ ಕೊಡೋಣ.
2: ಹಾ, ಕೊಡಿ ಎಲ್ಲರಿಗೆ.

0: நாராயண நாராயண. சாக மகனாத பரமண்ணா, தங்கியாத சூரம்மா, பிரபுவின பிரபுவின பாதக்கு நமஸ்கரிசிரியப்பா.
1: ஆகலி குருதேவா, குருதேவா நமஸ்கரிசுத்தேன்.
2: மங்களவாகலி பரமண்ணா, மேல கேளவந்தனாகு.
0: நாராயண நாராயண நாராயண. பரமண்ணா பரமண்ணா.
1: யாக்கே குருதேவா, நன்னனு கருத காரணவேன்.
0: காரண வித்தாக கரியபேக்காகிதப்பா.
1: ಹಾಗಾದ್ರೆ ಏನ ಕಾರಣವಿರೋದು ತಿಳಿಸಿಕೊಡಿ ಗುರುದೇವ.
0: ನೋಡು ಬ್ರಹ್ಮಣ್ಣ, ಈಗ ನಾನು ಕಾಶಿಗೆ ಹೋಗಿ ಕ್ಷೇತ್ರವನ್ನು ಸಂಚಾರ ಮಾಡಿ ಬರಬೇಕೆಂದು ಮಾಡಿದ್ದೇನೆ. ಆದ ಕಾರಣ ನೀನು ನಾನು ಮರಳಿ ಬರುವವರಿಗೆ ನನ್ನ ಪ್ರಭುವಿನ ಸೇವೆಯನ್ನು ಮಾಡಬೇಕಪ್ಪ.
1: ಆಗಲಿ ಗುರುದೇವ.
0: ಆಗಲಿ ಎಂದರೂ ಅದು ಬಹಳ ಕಷ್ಟಕರವಾದದ್ದು, ಅದನ್ನು ನೀನು ತಪ್ಪಿಸಲಾರದೆ ಮಾಡಬೇಕು, ತಿಳಿತೇನಪ್ಪ.
1: ಆಗಲಿ. ಆ ಪರಮೇಶ್ವರನ ಕರ್ಪ ಕಟಾಕ್ಷ ಬಂದಿದ್ರೆ ಸಾಕು, ಏನೇ ಬರಲಿ, ಎಷ್ಟೇ ಕಷ್ಟ ಬರಲಿ, ಪ್ರಾಣ ಕೊಟ್ಟಾದ್ರೂ ಸೇವೆ ಮಾಡುವೆ. ತಮಗ ಯಾವ ಕಳಂಕು ತರಲಾರೆ ಗುರುದೇವ.
0: ನೋಡು ಬರಮಣ್ಣ, ಸೇವೆ ಮಾಡಬೇಕಾದ್ರೆ ಎಲ್ಲಿಗೆ ಹೋಗಬೇಕು, ಏನು ತರಬೇಕು, ಹೇಗೆ ಮಾಡಬೇಕೆಂಬುದನ್ನು ಸವಿಸ್ತಾರವಾಗಿ ತಿಳಿಸಿಕೊಡುವ ಚಿತ್ತದಲ್ಲಿ ಇಟ್ಟುಕೊ ಬರಮಣ್ಣ.
1: ಆಗಲಿ. ತಾವು ಹೇಳಿದ್ದನ್ನು ಚಿತ್ತದಲ್ಲಿ ಇಟ್ಟುಕೊಂಡು ಭಕ್ತಿ ಪೂರ್ವಕವಾಗಿ ಸೇವೆ ಸಲ್ಲಿಸುವೆ ಆ ಗುರುದೇವನಿಗೆ. ಬೇಗನೆ ಏನು ಹೇಳ್ತೀರಿ ಹೇಳಿರಿ.
0: ಶಹಬ್ಬಾಜ್, ಇದ್ದರೆ ನಿನ್ನಂತವರು ಇರಬೇಕು ಜಗತ್ತಿನಲ್ಲಿ, ಇನ್ನೊಬ್ಬರ ಕಷ್ಟದಲ್ಲಿ ಭಾಗಿಯಾಗುವ ಗುಣ ಇರಬೇಕು. ನೋಡು ಬ್ರಹ್ಮಣ್ಣ, ಸೇವೆಯ ಮಾಡುವ ಬಗೆ ಹೀಗಿವೆ. ಪ್ರಾತಃ ಕಾಲದಲ್ಲಿ ಎದ್ದು ಜಾಮ ಜಳಕವನ್ನು ಮಾಡಿ ಮಡಿ ಒಟ್ಟು ಮಡಿ ಹೊತ್ತುಕೊಂಡು ಹೋಗಿ ಸೀತಾಳ ಬಿಂದಿಗೆ ಹೂವಿನ ಕರಡವನ್ನು ತೆಗೆದುಕೊಂಡು ಹೋಗಿ ಹಣಿಗೆ ವಿಭೂತಿಯನ್ನು ಧರಿಸಿ ನಾನಾ ತರದ ಪತ್ರ ಪುಷ್ಪಾದಿಗಳನ್ನು ತಂದು ಗುರುವಿಗೆ ನೀರ ಮಜ್ಜಲ, ಎಣ್ಣೆ ಮಜ್ಜಲ, ತುಪ್ಪದ ಮಜ್ಜಲವನ್ನು ಮಾಡಿ ಅಗರ ಚಂದನ, ಗಂಧ ಕಸ್ತೂರಿ ಇವೆಲ್ಲವನ್ನು ಗುರುವಿಗೆ ಅರ್ಪಿಸಿ ನೀನು ತಂದ ಪತ್ರ ಪುಷ್ಪಾದಿಗಳನ್ನು ಏರಿಸಿ ಗುಗ್ಗಳ ಹಾಕಿ ಘಂಟಾ ನಾದವನ್ನು ಮಾಡಿದ್ದಾದರೆ ನಿನಗೆ ಯಾವ ಕುಂದಗಳವು ಬಾರವು ಬ್ರಹ್ಮಣ್ಣ, ನಿನಗೆ ಯಾವ ಕುಂದಗಳವು ಬಾರವು.
1: ಆಗಲಿ. ತಾವು ಹೇಳಿದಂತೆ ಶಿರಸ ವಹಿಸಿ ಮಾಡುತ್ತೇನೆ. ಆದರೆ ತಾವು ಕಾಶಿ ಯಾತ್ರೆಗೆ ಯಾವ ಸಂಕೋಚವಿಲ್ಲದೆ ಹೋಗಿ ಬನ್ನಿ ಗುರುದೇವ.
0: ಹೋಗಿ ಬರ್ತಾ ಇದ್ದೇನೆ ಮಗು ಬ್ರಹ್ಮಣ್ಣ, ನನ್ನ ಪ್ರಭುವಿನ ಸೇವೆಯನ್ನು ಬಲು ಎತ್ತರದಿಂದ ಮಾಡಬೇಕು.
1: ಆಗಲಿ ಗುರುದೇವ.
0: ನಾರಾಯಣ ನಾರಾಯಣ.
1: ಶಿವಶಿವ, ಈಗ ನನಗೆ ಎಂತ ಸಂಕಟವನ್ನು ತಂದು ಒಡ್ಡಿದಪ್ಪ. ಹೋ ಗುರುದೇವ, ನಿನ್ನ ದಯಾ ಒಂದು ಇದ್ರೆ ಸಾಕು. ಈ ಮೂರು ಲೋಕದಲ್ಲಿ ತಿರುಗಾಡಿ ಹೋ ಪತ್ರಿ ಶೋಧ ಮಾಡಿಕೊಂಡು ಬಂದು ನಿನ್ನ ಸೇವೆ ಮಾಡುತ್ತೇನೆ ಗುರುದೇವ, ಮಾಡುತ್ತೇನೆ.

0: ಮೊದಲು ಸುತ್ತಾಳ ಸಮುದ್ರಕ್ಕೆ ಬಂದಂತೆ ವಾಯ್ತು. ಆದರೆ ಇಲ್ಲಿ ಎಲ್ಲ ಹೂ ಬಳ್ಳಿಗಳಿಗೆ ಬರೇ ದುಂಬಿಗಳೇ ಮುಸುಕಿರುವಲ್ಲ. ಇವು ಮುಟ್ಟದ ಹೂವ, ಇವು ಶಿವಪೂಜೆಗೆ ಸಲ್ಲಲಾರವು. ಹಾ, ಈಗ ಹೇಗೆ ಮಾಡಬೇಕು? ಈ ಭೂಲೋಕದಲ್ಲಿ ಹೂಗಳೇ ಉತ್ತಮ ಇಲ್ಲಂದಾಗ ಹೇಗೆ ಮಾಡಬೇಕು? ಪರಮೇಶ್ವರ, ನನ್ನ ಕೈಯಿಂದ ಪೂಜೆ ಮಾಡುವ ಸಮಯ ಕೂಡಿ ಬಂದಿಲ್ಲವೇನಪ್ಪ. ಇದೇನು ಎಂಥ ಕಾಂತರದಲ್ಲಿ ಹೆಣ್ಣು ಮಕ್ಕಳು ನಗುದನಿ ಕೇಳಿ ಬರ್ತದೆಯಲ್ಲ. ನೋಡು ಎಲ್ಲಿ ಇರುವುದು, ಹುಡುಕ್ಯಾಡೆ ನೋಡು. ಹೋಹೋ, ಇವರು ನಾಗಲೋಕದ ದೇವಗಣ್ಯರು. ಇದು ಗಣ್ಯರ ಮಡು ಇರುತ್ತದೆ. ಈಗ ತಮ್ಮ ಮಡಿಗಳನ್ನು ಕಳೆದಿಟ್ಟು ಜಳಕವನ್ನು ಮಾಡುತ್ತಿದ್ದಾರೆ. ಈಗ ಇವ್ರನ್ನ ಮಾತನಾಡಿಸಿದರೆ ಸರಿಯಲ್ಲ. ಈಗೊಂದು ನಾನು ಚೀಜ ಮಾಡಿ ಬಿಟ್ಟರವಾಯ್ತು. ಇವರ ಮಡಿಗಳನ್ನು ಕಳುವು ಮಾಡಿಕೊಂಡು ಹೋಗಿ ಮರದಡಿಯಲ್ಲೇ ಕುಳಿತರಾಯ್ತು. ಇವರು ಮುಂದೆ ಜಳಕವನ್ನು ಮಾಡಿ ಎದ್ದು ಬಂದು ನೋಡುತ್ತಾರೆ. ತಮ್ಮ ಮಡಿಗಳನ್ನು ಇಲ್ಲದನ್ನು ನೋಡಿ ನನಗ ಅಂಗಲಾಚಿ ಬೇಡುತ್ತಾರೆ. ಇವರಿಂದವೇ ನಮ್ಮ ಕೆಲಸವಾಗುದು. ನಾನು ಬೇಡಿದ್ದನ್ನು ಕೊಟ್ಟರೆ ಇವರ ಶಲ್ಯಗಳನ್ನು ಕೊಟ್ಟರವಾಯ್ತು, ಇಲ್ಲವಾದ್ರೆ ಇಲ್ಲ.
1: ಓ ಅಕ್ಕಂದಿರ, ನಮ್ಮ ಸೀರೆಗಳೇ ಇಲ್ಲವಲ್ಲ.
2: ಹೇಳು, ನಮ್ಮ ಸೀರೆಯನ್ನು ಕದ್ದಿದವನು ಯಾರು? ನೀನು ಮನುಷ್ಯನು ಅಥವಾ ರಾಕ್ಷಸು? ಯಾವ ನಿರ್ವಹಣೆ ಮುಂದೆ ಬಂದು ಮಾತನಾಡು.
1: ನರಮಾನವನಾಗಿದ್ದರೆ ಸುಟ್ಟು ಭಸ್ಮ ಮಾಡ್ತೇವೆ. ಕಾಸಪರ ಮಹಾತ್ಮನ ಮಗನಾಗಿದ್ದರೆ ಬೇಡಿದ್ದನ್ನೂ ಕೊಡ್ತೇವೆ.
0: ಓಹೋ, ಶಿವನ ಮಗನ ಆಗಿದ್ದರೆ ಬೇಡಿದ್ದನ್ನು ಕೊಡ್ತೇವೆ ಅಂದ್ರಲ್ಲ, ಈಗ ಒಳ್ಳೆ ಸಮಯ. ನಾನು ಬೇಡಿದ್ದನ್ನು ಕೊಡ್ತೀವಿ ಅಂತ ಅವರಿಂದ ವಚನ ತೆಗೆದುಕೊಂಡು ಅವರ ಸೀರೆಗಳನ್ನು ಕೊಟ್ಟರವಾಯ್ತು. ಇದೇ ಒಳ್ಳೆ ಸಮಯ. ಓ ತಾಯಿಗಳರ, ನಾನು ದೇವಲೋಕದಿಂದ ಬಂದಿರುವೇನಮ್ಮ. ನಾನು ಬೇಡಿದ್ದನ್ನು ಕೊಡ್ತೀವಿ ಅಂತ ವಚನ ಕೊಟ್ರೆ ನಿಮ್ಮ ಸೀರೆಗಳನ್ನು ಕೊಡುತ್ತೀನಿ, ಇಲ್ಲವಾದ್ರೆ ಇಲ್ಲ.
1: ಓ ಅಕ್ಕಂದಿರ, ದೇವಲೋಕದಿಂದ ಬಂದಿದ್ದಾನೆ ಅಂತ ನೋಡಿ.
2: ಸರಿ, ದೇವಲೋಕದಿಂದ ಬಂದಿದ್ದೇ ನಿಜವಾದ್ರೆ ನೀನು ಬೇಡಿದ್ದನ್ನು ಕೊಡುತ್ತೇವೆ. ತೆಗೆದುಕೋ ವಚನ. ಆಯ್ತು.
0: ಆಗಲಿ ತಾಯಿ, ತೆಗೆದುಕೊಳ್ಳಿರಿ ನಿಮ್ಮ ಸೀರೆಗಳನ್ನು. ನೀವು ಊಟಕೊಂಡ ಮೇಲೆ ನಾನು ಕಣ್ಣು ತೆರೆಯುತ್ತೇನೆ.
1: ಆಗಲಿ, ನಾವು ಊಟಕೊಂಡ ಮೇಲೆ ನಿನ್ನ ಕಣ್ಣನ್ನು ತರಿಸ್ತೇವೆ. ಆಯ್ತೇನಪ್ಪ?
0: ಆಗಲಿ ತಾಯಿ.
2: ಆಗಲಿ, ಅವನು ಏನು ಬೇಡುತ್ತಾನೆ ಎಲ್ಲಾರು ಕೂಡಿ ವಿಚಾರ ಮಾಡುವಣ.
0: ನೋಡಮ್ಮ, ನಾನು ಹೇಗೆ ಹುಟ್ಟಿದನು, ಯಾರ ಗರ್ಭದಿಂದ ಹುಟ್ಟಿದನು ಅನ್ನೋದು ನನಗೆ ಒಂದು ಗೊತ್ತಿಲ್ಲ ತಾಯಿ. ನಾನು ಕೂಸುವಿದ್ದಾಗ ಯಾರೋ ಪುಣ್ಯವಂತರು ತಾಡಲೆಯಲ್ಲಿಯ ತೆಪ್ಪವನ್ನು ಕಟ್ಟಿ ಯಾವುದೋ ನದಿಯಲ್ಲೇ ಬಿಟ್ರಂತೆ. ಆಗ ಡೊಣ್ಣೆ ತೇಲುತ್ತ ಹಾಲ ಸಮುದ್ರ, ಕೀಲ ಸಮುದ್ರ, ಸುತ್ತೋಳ ಸಮುದ್ರ ತೇಲುತ್ತ ಜಂಬುದೀಪದ ಗಡ್ಡಿಗೆ ಬಂದು ತಲುಪಿತಂತೆ. ಆಗ ಕಮಲದ ಹೂವನ್ನು ನನ್ನನ್ನು ನೋಡಿ ಬಾಗಿ ನುಂಗಿಬಿಟ್ಟಿತಂತೆ. ಆಗ ದೇವಲೋಕದ ನಾರದ ಮಾರುಷಿ ಶಿವಪೂಜೆ ಹೂವಿಯಾಗಿ ಬಂದನಂತೆ. ಆಗ ಎಲ್ಲ ಕಡೆಗೆ ನೋಡಿದ್ರೊಳಗೆ ನನ್ನನ್ನು ನುಂಗಿದ ಕಮಲವು ಬಲು ಸುಂದರವಾಗಿ ಕಂಡ ಒಡನೆ ಅದನ್ನು ಕೊಯ್ದುಕೊಂಡು ಹೋಗಿ ಶಿವನ ಸರದ ಮೇಲೆ ಏರಿಸದಂತೆ. ಆಗ ಮರುದಿನ ಸೂರ್ಯದೇ ಕಾಲಕ್ಕೆ ಆ ಕಮಲದ ಹೂವನ್ನು ನನ್ನನ್ನು ಹೊರಗೆ ಉಗುಳಿಬಿಟ್ಟಿತಂತೆ. ಆಗ ಎಲ್ಲರೂ ಗಾಬರಿಯಾಗಿ ಶಿವನ ಆಜ್ಞೆಯಂತೆ ನಾರದರು ನನ್ನನ್ನು ಲಾಲನೆ ಪಾಲನೆ ಮಾಡಿ ತಮ್ಮ ತಂಗಿಯಾದ ಸೂರಮ್ಮನನ್ನು ಕೊಟ್ಟು ನನಗೆ ಲಗ್ನ ಮಾಡಿದರು. ಈಗ ನನ್ನ ಗುರು ಸೇವೆಗಂತೂ ನೇಮಿಸಿ ನಾರದರು ಕಾಶಿ ಯಾತ್ರೆಗೆ ಹೋಗಿದ್ದಾರೆ. ನಾನು ಹೂಪತ್ರಿಯಾಗಿ ಬಂದಿರುವೆ ತಾಯಿ, ಇಷ್ಟು ನನಗೆ ಗೊತ್ತು.
2: ಅಯ್ಯೋ ಪಾಪ, ಯಾರೂ ದಿಕ್ಕಿಲ್ಲವೇ. ಎಲ್ಲವ ಶಿವನ ತಂತ್ರ, ಯಾರಿಗೇ ತಿಳಿಯದು. ಇರ್ಲಿ, ನಮ್ಮಿಂದ ವಚನ ತೆಗೆದುಕೊಂಡ ರಹಸ್ಯವೇನಪ್ಪ? ಬೇಗನೆ ಹೇಳುವಂತವರಾಗಿರಿ.
0: ನೋಡು ತಾಯಿ, ನಾನು ಎಲ್ಲಿ ನೋಡಿದಲ್ಲಿ ಹೂಗಳು ಬರೇ ಭಿನ್ನವಾಗಿವೆ. ಅದಕ್ಕೆ ನನ್ನ ಗುರುವಿಗೆ ಒಳ್ಳೆ ಹೂವಿನ ಬೀಜವನ್ನು ಬೇಕು ತಾಯಿ.
1: ಅವು ಯಾವ ಪ್ರಕಾರದ ಬೀಜವಪ್ಪ?
0: ನೋಡು ತಾಯಿ, ಸಂಜಿಲ ಹಾಕಿದ ಬೀಜ ಮುಂಜೇನೆ ಅನ್ನೋದ್ರೊಳಗೆ ಗಿಡವಾಗಿ ಹೂ ಬಿಡಬೇಕು ಅಂತ ಬೀಜನು ಕೊಡಿ ತಾಯಿ.
2: ನೋಡಪ್ಪ, ನಮಗೆ ಯಾವ ಬೀಜ ಮಾತ್ರ ಗೊತ್ತಿಲ್ಲ. ನಮ್ಮನ್ನು ಸಾಕಿ ಸಲಿವಿದ ತಂದಿ ಪಾತಾಳ ಲೋಕದಲ್ಲಿ ಇರುವನು. ಅವನಲ್ಲಿಗೆ ಹೋಗಿ ಯಾವ ಬೀಜವನ್ನು ಕೇಳಿ ಇಸಿದಕೊಂಡು ಬರ್ತೇವೆ. ನೀನು ಇಲ್ಲೇ ಕುಳಿತುಕೊಳ್ಳಪ್ಪ.
0: ಆಗಲಿ ತಾಯಿ.
1: ಅಕ್ಕ ಬೇಗನೆ ಹೋಗಿ ಇಸಿದಕೊಂಡ ಬರೋಣ.
2: ಆಗಲಿ ತಂಗಿ, ಬೇಗನೆ ಹೋಗಿ ಬೇಗನೆ ಬರೋಣ. ನಮೋ ನಮೋ ನಾಗರಾಜರಿಗೆ.
3: ಎಲ್ಲೋ ಬಾಲಿಕರೇ, ನಿಮಗೆ ಕಲ್ಯಾಣವಾಗಲಿ, ಮೇಲೆ ಕೆಳುವಂತವರಾಗರಿ. ಅಲ್ಲ, ಭೂಲೋಕಕ್ಕೆ ಹೋಗಿ ಜಳಕ ಮಾಡಿ ಬರುತ್ತೇವಂತ ಹೋದವರು ಮರಳಿ ಈ ಪರೇಕೆ ಬಂದರಮ್ಮ? ಮತ್ತು ನಿಮ್ಮ ಮುಖದ ಕಲೆ ಏಕೆ ಆವರಿಸಿದಮ್ಮ?
2: ಏನು ಹೇಳಲಿ ತಂದೆ, ಏನು ಹೇಳಲಿ. ನಾವು ಐವರು ಕೂಡಿ ಮಡಿಗಳನ್ನು ಕಳೆದಿಟ್ಟು ಸ್ನಾನ ಮಾಡಿ ಎದ್ದು ನೋಡಿದ್ರೊಳಗೆ ಮಡಿಗಳ ಬಿದ್ದಿದ್ದಿಲ್ಲ. ಯಾವನೇ ಕತ್ತಿ ಮರದಲ್ಲಿ ಕುಳಿತಿದ್ದ.
3: ಏನು ಭೂಲೋಕದಲ್ಲಿ ಯಾಕೆ ಚಿತ್ತ ನರಮಾನವನು ಬಂದು
1: ಮಡಿಗಳೇ ಬಿದ್ದಿದ್ದಿಲ್ಲ. ಆಗ ನಾವು ಶಿಟ್ಟಿಗೇರಿ, ಎಲ್ಲ ಯಾರು ನೀನು, ಮನುಷ್ಯನಾಥ ಅವರ ಅಕ್ಷಸನ ಎಂದು ಕೇಳಿದಾಗ, ಇಲ್ಲ ತಾಯಿ, ನಾನು ಮಹಾದೇವರ ಮಗನಿದ್ದೇನೆಂದೇ ಹೇಳಿದ್ದ.
3: ಸರಿ ಆಯ್ತು, ಈಗ ಬಂದ ಕಾರಣ ಏನಮ್ಮ?
2: ಕಾರಣ ಇದೆ ತಂದೆ, ಸಂಜಿಲಿ ಹಾಕಿದ ಬೀಜ ಮುಂಜಾನೆ ಎನ್ನುವುದರೊಳಗೆ ಗಿಡವಾಗಿ ಹೂಡಬೇಕಂತೆ. ಅಂತ ಬೀಜನ್ನು ಕೊಡಿ ಎಂದು ನಮ್ಮಿಂದ ವಚನಿಸಿದುಕೊಂಡಿದ್ದಾನೆ ಪ್ರಭು. ತಾವೇ ನಮ್ಮನ್ನು ಕಾಪಾಡಬೇಕು.
3: ಆಗಲಿ ಅಮ್ಮ, ಅವನ ಹೆಸರು ಏನಂತೆ?
2: ಅವನ ಹೆಸರು ಬ್ರಹ್ಮಣ್ಣನಂತೆ.
3: ಅವರ ತಂದೆ ತಾಯಿ ಹೆಸರೇನಂತೆ?
2: ಗೊತ್ತಿಲ್ಲಂತೆ.
1: ಅವನು ಕೋಶವಿದ್ದಾಗ ಯಾವ ಪುಣ್ಯವಂತರು ಸ್ಥಾಡಲೆಲೆಯ ತೆಪ್ಪವನ್ನು ಕಟ್ಟಿ ಕೆರೆಯಲ್ಲಿ ಬಿಟ್ರಂತಿ. ಆಗ ಅವನು ಎಲ್ಲಡಿಗೆ ತೇರುತ್ತಾ ಜಂಬು ದೀಪದ ಗಡ್ಡಿಗೆ ಹೋಗಿ ತಲುಪದಂತಿ. ಆಗ ಕಮಲವನ್ನು ಕಂದನೋಗಿ ನೋಡಿ ಬಾಗಿ ನುಂಗಿ ಬಿಟ್ಟಿತಂತಿ. ಆಗ ದೇವಲೋಕದ ನಾರದ ಮಹರ್ಷಿ ಶಿವಪೂಜೆ ಹೋಗಿಯಾಗಿ ಬಂದನಂತಿ. ಆಗ ಕಂದನ ನುಂಗಿದ ಕಮಲವನ್ನು ಕೊಯ್ದುಕೊಂಡು ಹೋಗಿ ಶಿವನ ಶಿರದ ಮೇಲೆ ಏರಿಸಿದಂತಿ. ಆಗ ಕಮಲವನ್ನು ಶಿವನ ತಲೆಯ ಮೇಲೆ ಕಂದನನ್ನು ಉಗುಳಿಬಿಟ್ಟಿತಂತಿ. ಆಗ ಎಲ್ಲರೂ ನೋಡಿ ಚಿಕಿತ್ಸರ ಆಗಿ ಶಿವನ ಆಜ್ಞೆಯಂತೆ ನಾರದರು ಲಾಲನೆ ಪಾಲನ ಮಾಡಿ ತನ್ನ ತಂಗಿಯಾದ ಸುರಮ್ಮನನ್ನು ಕೊಟ್ಟು ಲಗ್ನವನ್ನು ಮಾಡಿ ಗುರು ಸೇವೆಗಂತ ನೇಮಿಸಿ ನಾರದರು ಕಾಶಿಗೆ ಹೋಗಿದ್ದಾರೆ. ಅದಕ್ಕೆ ಅಂತ ಒಳ್ಳೆ ಹೂವಿನ ಬೀಜನ್ನು ಕೊಡಿ ಎಂದು ಹಠ ಮಾಡುತ್ತಿದ್ದಾನೆ ತಂದೆ.
3: ಓಹೋ, ಎಷ್ಟು ಬೇಗ ಮರೆತು ಬಿಟ್ರಮ್ಮ ನಿಮ್ಮ ಮಗನನ್ನು?
2: ಅದು ಹೇಗೆ ತಂದೆ?
3: ನೋಡಮ್ಮ, ನೀನು ಅತಿವರತಿ, ನೀನು ಪತಿವರತಿ, ಹಿಂದೊಂದ ಬಾರಿ ನಿಮ್ಮನ್ನ ಭೂಲೋಕಕ್ಕೆ ಕಳಿಸಿದ್ದಲ್ಲವೇ?
2: ಹೌದು ತಂದೆ.
3: ಹಾಗೂ ನೀವು ಶಿವನ ನೀರಾಜ ಆಲದಿಂದ ಗಂಡು ಮಗನನ್ನು ಹಡೆದಿದ್ದಲ್ಲವೇ?
2: ಹೌದು ತಂದೆ.
3: ನಿಮ್ಮ ಮಗವನ್ನು ನಿಮ್ಮ ಒಡನೆ ಇದ್ದರೆ ನಿಮ್ಮ ಅಪವಾದ ಕಾಂಜಿ ನಿಮ್ಮ ತಂದೆಯಾದ ತಿಪ್ಪಲೇಶ್ವರ ಅರಸನಿಂದ ತಾರಲೀಲಿ ತೆಪ್ಪವನ್ನು ಕಟ್ಟಿ ಕೆರೆಯಲ್ಲಿ ಬಿಟ್ಟಿದ್ದಲ್ಲವೇ?
2: ಹೌದು ತಂದೆ.
3: ಅದೇ ಆಗಿನ ಕೂಸು ಈ ಮನೆಯ ನಿಮ್ಮ ಮಗ ಬರಮನ್ನ ನೋಡಮ್ಮ.
2: ಏನು ಇವನೇ ನನ್ನ ಮಗ ಬರಮನ್ನ?
3: ಇವನೇ ನೋಡಮ್ಮ.
2: ಆಗಲಿ ತಂದೆ,
3: ತೆಗೆದುಕೊಳ್ಳಮ್ಮ ಬೀಜವನ್ನು.
1: ತಂದೆ, ಈ ಬೀಜಗಳನ್ನು ಯಾವ ಪ್ರಕಾರ ಹಾಕಬೇಕು?
3: ನೋಡಮ್ಮ, ಸಂಜಿಲೆ ಹಾಕಿ ನೀರು ಉಣಿಸಿದರೆ ಮುಂಜಾನೆ ಸೂರು ಉದಿಯಾಗುವ ಕಾಲಕ್ಕೆ ಗಿಡವಾಗಿ ಹೂಕೊಡ್ತೇವೆ ನೋಡಮ್ಮ.
2: ಆಗಲಿ ತಂದೆ, ಸದಾವ ಕಾಲದಲ್ಲಿ ನನ್ನ ಮಗನಾದ ಬರಮನ್ನನ ಮೇಲೆ ತಮ್ಮ ಆಶೀರ್ವಾದವಿರಲಿ.
0: ಇನ್ನು ನನ್ನ ಗುರು ಸೇವೆ ಮಾಡಲು ಹೊತ್ತಾಗುತ್ತದೆ, ಅದಕ್ಕೆ ಅಪ್ಪಣೆ ಕೊಡಿ ತಾಯಿ, ಹೋಗಿ ಬರುತ್ತೇನೆ.
2: ಏಳು ಕಂದ, ಹೋಗಿ ಬಾ, ನಿನಗೆ ಆ ಗುರುನಾಥ ಕಲ್ಯಾಣ ಮಾಡಲಿ.
4: ನಾರಾಯಣ ನಾರಾಯಣ ನಾರಾಯಣ. ಈಗ ನಾನು ಕೈಲಾಸ ಬಿಟ್ಟು ಕಾಶಿಗೆ ಹೋಗಿ 12 ವರ್ಷ ಕಳೆದವು. ಪರಮಣ್ಣನ ಸೇವೆಯಲ್ಲಿ ಪರಮಾತ್ಮನು ತಲ್ಲಿನನಾಗಿ ಕುಳಿತಿರುವನು. ಇನ್ನು ಶಿವನು ನನ್ನನ್ನು ಸೇರುವುದೇ ಇಲ್ಲ, ಇನ್ನು ಶಿವನು ನನ್ನನ್ನು ಸೇರುವುದೇ ಇಲ್ಲ. ಹೇಗಾದ್ರೂ ಒಂದು ಉಪಾಯ ಮಾಡಿ ಆ ಶಿವನ ತಲೆ ಕೆಡಿಸಿ ಈ ಪರಮಣ್ಣನ ಹೊರಗೆ ಹಾಕಿಸಿದ್ರೆ ನನಗೆ ಸ್ಥಾನ. ಇಲ್ಲವಾದರೆ ಇಲ್ಲ. ಎಲೋ ಬರಮ, ನಿನ್ನ ಸೇವೆಯನ್ನು ನಿಷ್ಫಲ ಮಾಡಿ ಶಿವನು ನಿನ್ನನ್ನು ಸೇರದಂತೆ ಮಾಡಿ ನಿನ್ನನ್ನು ಮನೆಗೆ ಕಳಿಸಿದ್ರೆ ನನ್ನ ಆತ್ಮಕ್ಕೆ ಶಾಂತಿ. ಇಲ್ಲವಾದರೆ ನಾನು ನಿನ್ನ ಕೈಯಲ್ಲಿ ಗೊಂಬೆ ಆಗಬೇಕಾಗುತ್ತದೆ, ಗೊಂಬೆ. ಎಲೋ ದ್ವಾರಪಾಲಕನೇ.
1: ಯಾಕೆ ಗುರುದೇವ?
4: ಈಗ ನಾನು ಕಾಶಿ ಯಾತ್ರೆಯನ್ನು ಮುಗಿಸಿಕೊಂಡು ಬಂದಿದ್ದೇನೆ. ಕಾರಣ, ಶಿವನಿಗೆ ಒಂದು 3 ಮಾತುಗಳನ್ನು ಹೇಳಬೇಕಾಗಿದೆ. ನೀವು ಒಳಗಡೆ ಹೋಗಿ, ನಾರದರು ಈಗ ಕಾಶಿ ಯಾತ್ರೆಯಿಂದ ಬಂದಿದ್ದಾರೆ, ನಿಮಗೆ ಒಂದು 3 ಮಾತುಗಳನ್ನು ಹೇಳಬೇಕಾಗಿದೆ ಅಂತ ಹೇಳಿ ನೀವು ಒಳಗಡೆ ಹೋಗಿ ಅಪ್ಪಣೆಯನ್ನು ತೆಗೆದುಕೊಂಡು ಬಂದುಬಿಡಿ.
1: ಆಗಲಿ ನಾರದರೆ.
5: ಹಾರ ಹಾರ ಹಾರ
1: ಕೈಲಾಸ ಸಿಂಹಾಸನಾದೀಶ್ವರಿಗೆ ನಮೋ ನಮಃ.
6: ಎಲ್ಲೋ ದ್ವಾರಪಾಲಕನೇ, ನನ್ನ ಅಪ್ಪಣೆ ಇಲ್ಲದೆ ಒಳಗೇಕೆ ಬಂದೆಯೋ?
1: ಗುರುದೇವ, ನಾರದರು ಕಾಶಿ ಯಾತ್ರೆಯಿಂದ ಬಂದಿದ್ದಾರೆ. ಅವರು ತಮಗೆ 3 ಮಾತು ಹೇಳಬೇಕಂತ ಮಾಡಿದ್ದಾರೆ. ಅದಕ್ಕಾಗಿ ಅವರನ್ನು ಒಳಗೆ ಕಳಿಸಿಕೊಡುತ್ತೇನೆ ಗುರುದೇವ.
6: ದ್ವಾರಪಾಲಕನೇ, ಏನು ನಾರದರು ಬಂದಿರುವರೆ?
1: ಹೌದು ಗುರುದೇವ.
6: ಹಾಗಿದ್ದರೆ ಅವರನ್ನು ಒಳಗೆ ಬಿಡುವಂತೆ ನಾಗು.
1: ಆಗಲಿ ಗುರುದೇವ.
4: ನಾರಾಯಣ ನಾರಾಯಣ. ಏನಪ್ಪಾ ದ್ವಾರಪಾಲಕನೇ, ಅಪ್ಪಣೆ ಸಿಕ್ಕಿತೋ? ಏನ ಮುಖಕ್ಕೆ ಮಂಗಳಾರತಿವಾಯಿತು.
1: ನಾರದರೆ, ನೀವಿನ್ನು ಒಳಗೆ ಹೋಗಬಹುದು.
4: ಹಾಗಾದ್ರೆ ನಾನು ಒಳಗಡೆ ಹೋಗ್ತಾ ಇದ್ದೀನಿ. ನಾರಾಯಣ ನಾರಾಯಣ. ಜಗದ್ ಪ್ರಭುನಿಗೆ ನಮೋ ನಮಃ.
6: ಮಂಗಲವಾಗಲಿ ನಾರದರೆ, ಮೇಲಕ್ಕೆ ಏಳುವಂತರಾಗಿರಿ. ನಾರದರೆ, ತಮ್ಮ ಕಾಶಿ ಪ್ರವಾಸವು ಹೇಗಾಯಿತು?
4: ಗುರುದೇವ, ತಮ್ಮ ಆಶೀರ್ವಾದದಿಂದ ನನ್ನ ಪ್ರವಾಸವು ಸರಿಯಾಯಿತು. ಆದರೆ
6: ಆದರೆ ಆದರೆ ಎಂಬ ಉದ್ಗಾರದ ಮಾತೇ ಕುನಾರದ, ಮುಂದೇನಾಯಿತು ಹೇಳುವಂತ ನಾಗು.
4: ಗುರುದೇವ, ಆದರೆ ಭೂಲೋಕದಿಂದ ಕೈಲಾಸದವರಿಗೆ, ಕೈಲಾಸದಿಂದ ಭೂಲೋಕದವರಿಗೆ ಅಪಹಾಸ್ಯ ಮಾಡಿ ನಗುತ್ತಿದ್ದಾರೆ ಜನ.
6: ಏನು, ಕೈಲಾಸದಿಂದ ಭೂಲೋಕದವರಿಗೆ, ಭೂಲೋಕದಿಂದ ಕೈಲಾಸದವರಿಗೆ, ಅದೇನೆಂದು ಅಪಹಾಸ್ಯ ಮಾಡಿ ನಗುತ್ತಿರುವರು ಹೇಳು ನಾರದ.
4: ಇನ್ನು ಏನಾಗಬೇಕಾಗಿದೆ ಗುರುದೇವ? ಎಲ್ಲ ಜನ ಅನ್ನುತ್ತಾರೆ, ಏನು ಎಂಥ ಶಿವನಿವನು, ಹುಟ್ಟ ಬಂಜಿಯ ಕೈಯಿಂದ ಮುಟ್ಟಿ ಪೂಜಿಸಿಕೊಳ್ಳುವುದು ಇದು ಯೋಗ್ಯವೇ ಅಥವಾ ನ್ಯಾಯವೇ ಅಥವಾ ಧರ್ಮವೇ?
6: ಸಾಕು ಮಾಡು ನಾರದ ಈ ನಿನ್ನ ತುಚ್ಛ ಮಾತುಗಳನ್ನು. ಏನು, ಭೂಲೋಕದಿಂದ ಕೈಲಾಸದವರೆಗೆ, ಕೈಲಾಸದಿಂದ ಭೂಲೋಕದವರೆಗೆ ಇವನೆಂಥ ಶಿವನು, ಇವನೆಂಥ ಶಿವನು? ಹುಟ್ಟು ಬಂಜೆಯಾದವನ ಕಡೆಯಿಂದ ಮುಟ್ಟಿ ಪೂಜೆ ಮಾಡಿಸಿಕೊಳ್ಳುವ ಇವನೆಂಥ ಶಿವನೆಂದು ನಿಂದೆಯನ್ನಾಡುತ್ತಿದ್ದಾರೆ.
4: ಹೌದು ಪ್ರಭು, ಎಲ್ಲ ಜನ ಅನ್ನುತ್ತಾರೆ ಏನು ಎಂಥ ಶಿವನಿವನು, ಹುಟ್ಟ ಬಂಜೆಯ ಕೈಯಿಂದ ಮುಟ್ಟಿ ಪೂಜಿಸಿಕೊಳ್ಳುವುದು ಯೋಗ್ಯವೇ ಅಥವಾ ನ್ಯಾಯವೇ ಅಥವಾ ಧರ್ಮವೇ? ಛೇ ಛೇ ಛೇ,
6: ಸಾಕು ನಾರದ, ಸಾಕು ಈ ನಿನ್ನ ಮಾತುಗಳು. ಎಲ್ಲ ಬರಮಣ್ಣ,
0: ಯಾಕೆ ಗುರುದೇವ?
6: ನೋಡು, ಇಂದಿನಿಂದ ನಿನ್ನ ಸೇವೆಯೂ ನನಗೆ ಬೇಕಾಗಿಲ್ಲ.
0: ಯಾಕೆ ಗುರುದೇವ? ಗುರುದೇವ, ನನ್ನ ಮೇಲೆ ತಮ್ಮ ಕೋಪ, ತಮ್ಮ ಪಾದಿಗೆ ಬಿದ್ದು ಬೇಡ್ಕೊಳ್ಳುತ್ತೇನೆ ಗುರುದೇವ.
6: ಬರಮಣ್ಣ,
0: ಗುರುದೇವ, ನನ್ನನ್ನು ತಮ್ಮ ಸೇವೆಯನ್ನು ಬಿಡಿಸಿ ಹೊರಗೆ ಹಾಕಬೇಡಿ ಗುರುದೇವ, ಹೊರಗೆ ಹಾಕಬೇಡಿ.
6: ಬರಮಣ್ಣ, ಕೈಲಾಸದಿಂದ ಭೂಲೋಕದವರೆಗೆ, ಭೂಲೋಕದಿಂದ ಕೈಲಾಸದವರೆಗೆ ಹುಟ್ಟ ಬಂಜೆಯಾದವನ ಕಡೆಯಿಂದ ಮುಟ್ಟಿ ಪೂಜೆ ಮಾಡಿಸಿಕೊಳ್ಳುವ ಇವನೆಂತ ಶಿವನೆಂದು ನಿಂದೆಯನ್ನು ಆಡುತ್ತಿದ್ದಾರಂತೆ. ಅದಕ್ಕಾಗಿ ನಿನ್ನ ಸೇವೆಯೂ ನನಗೆ ಬೇಕಾಗಿಲ್ಲ. ಇಂದಿನಿಂದ ನೀ ನನ್ನ ಶಿಷ್ಯನಲ್ಲ, ನಾ ನಿನ್ನ ಗುರು ಅಲ್ಲ, ನಾನಿನ್ನೂ ಬರುತ್ತೇನೆ.
4: ನಾರಾಯಣ ನಾರಾಯಣ, ಎಂತ ಹುಚ್ಚನಪ್ಪ ನೀನು, ಎಂತ ಹುಚ್ಚನು ಅಲ್ಲವೆಂದವರ ಮನೆಯ ಕಡೆ 6 ತಿಂಗಳ ಸುಳಿಯಕೂಡುದು ಎಂಬ ವಾಕ್ಯವಿದೆಯೋ? ಇಷ್ಟು ತಿಳಿದು ತಿಳಿದು ಇನ್ನು ಅವರ ಮುಂದೆ ಅಳುತ್ತಾ ಕುಳಿತರೆ ಆಗುವುದೇನು? ಹೋಗು ಹೋಗು, ಸುಮ್ಮನೆ ನಿನ್ನ ಮನೆಯ ಕಡೆ ಹೋಗು.
0: ಹೋಗುತ್ತೀನಿ ನಾರದ, ಹೋಗುತ್ತೀನಿ. ಹೋಗುವ ಮುಂದೆ ನಿನಗೊಂದು ಮಾತು ಹೇಳುತ್ತೇನೆ, ನೆನಪಿನಲ್ಲಿ ಇಟ್ಟು. ಇಲ್ಲಿಯ ತನಕ ನೀನು ನನ್ನನ್ನು ಸಾಕಿ ಸಲಿವಿದ ತಂದೆ ಎಂದು ನಿನ್ನ ನಂಬಿದೆ. ಆದರೆ ನನ್ನ ಹೃದಯದಲ್ಲಿ ನಿನ್ನನ್ನು ಇಟ್ಟುಕೊಂಡು ನೆಮೆಸಿ ಆನಂದ ಪಡುವುತ್ತಿದ್ದೆ. ಮೇಲಾಗಿ ನನ್ನ ಸತಿಯಳ ಅಣ್ಣ ಸೋದರ ಭಾವನೆ ಎಂದು ತಿಳಿದುಕೊಂಡು ಇದ್ದೆ. ಇವತ್ತು ನನ್ನ ಹೃದಯಕ್ಕೆ ಇಟ್ಟು ಬೆಂಕಿ ನಿನಗಾದರೂ ಒಂದಿನ ಕಟ್ಟಿ ಇಟ್ಟಿದ ಬತ್ತಿ ಎಂದು ತಿಳಿನಾರದ. ನೀನು ಮಾತ್ರ ಮರಿಬೇಡ, ನನ್ನ ರಕ್ತ ಸಂಬಂಧದವರಿ, ನಿನ್ನನ್ನು ಇಡೀ ಕೂಡಿದ ಜನರಲ್ಲಿ ಅಪಹಾಸ್ಯ ಮಾಡಿ ನಗುವಂತ ಭೂಪ ಹುಟ್ಟಿ ಬರುತ್ತಾನೆ. ನೀನು ಮಾತ್ರ ಮರಿಬೇಡ ನಾರದ, ನೆನಪಿನಲ್ಲಿ ಇಟ್ಟುಕೋ. ಬರುತ್ತೇನೆ ನಾರದ, ಬರುತ್ತೇನೆ.
4: ಹೋಗಲಿ ಹೋಗು, ದೇವರ ದೇವ ನಾನಿರುವಾಗ ನೀಯಲಿದ ಬಂದು ಪರಮದೇವ, ತ್ರೀಲೋಕ ಸಂಚಾರ ಮಾಡುವ ಕಪಟ ಸೂತ್ರಧಾರಿ ನಾನು, ನನಗೆ ಸವಾಲು ಹಾಕುವ್ಯಾ ನೀನು? ಹೋಗು ಬರಮಣ್ಣ, ನಿನ್ನ ಪೂಜೆಯನ್ನು ಬಿಡಿಸುವ ತನಕ ನನ್ನ ಮನಸ್ಸಿಗೆ ನೆಮ್ಮದಿ ಕೂಡ ಇದ್ದಿದ್ದಿಲ್ಲ. ಇನ್ನ ನನ್ನ ಮನಸ್ಸಿಗೆ ಆನಂದ, ದಿವ್ಯಾನಂದ, ಸದಾನಂದ, ಪರಮಾನಂದ.
1: ಪರಮೇಶ್ವರ, ನನ್ನ ಪತಿದೇವರು ಕೈಲಾಸನಾಥನ ಪೂಜೆಗೆ ಹೋಗಿದ್ದಾರೆ ಸ್ವಾಮಿ. ಅವರು ಚೆನ್ನಾಗಿ ಬಂದರೆ ಸಾಕು ನನ್ನಪ್ಪ. ಆಹಾ, ಇವತ್ತೇಕೋ ನನ್ನ ಹೊಟ್ಟೆಯಲ್ಲಿ ಸಂಕಟ, ಎಡಗನ್ನು ಹಾರ್ಲಿಕ್ಕೆ ಹತ್ತಿದೆ. ಅವರು ಚೆನ್ನಾಗಿ ಬಂದರೆ ಸಾಕು ನನ್ನಪ್ಪ.
0: ಶಿವ ಶಿವ ಶಂಕರ.
1: ಸ್ವಾಮಿ, ತಮ್ಮ ಕಣ್ಣಲ್ಲಿ ನೀರು, ಮುಖವೆಷ್ಟು ಕಳೆಗುಂದಿದೆ. ಸ್ವಾಮಿ, ಯಾರಾದರೂ ಬೈದರು ಅಥವಾ ಬಡಿದರು?
0: ಏನು ಹೇಳಲಿ ದೇವಿ, ಏನು ಹೇಳಲಿ?
1: ಹಾ, ಏನು ಹೇಳಲಿ?
0: ವಸ್ತಿಯೇ ನಮ್ಮ ದೈವ ವಿಚಿತ್ರವಾಗಿದೆ ದೇವಿ.
1: ನಮ್ಮ ದೈವದಲ್ಲಿ ಅಂತ ವಿಚಿತ್ರ ಮಾತು ಏನಾಗಿದೆ ಸ್ವಾಮಿ?
0: ನಿಮ್ಮ ಅಣ್ಣ ನಾರಾಯಣ ಗೌಡನೇ ಇದಕ್ಕೆ ಮೂಲ ಕಾರಣ
1: ಸ್ವಾಮಿ. ನನ್ನ ಅಣ್ಣ ನಾರಾಯಣ ಗೌಡ ತಮ್ಮ ಅಂತರಾತ್ಮಕ್ಕೆ ಪೆಟ್ಟು ಹತ್ತುವ ಮಾತು ಏನಾಡಿದ ಸ್ವಾಮಿ, ಏನಾಡಿದ?
0: ನೋಡುದ್ದಿ, ನೀನು ತಿಳಿದುಕೊಂಡಟ್ಟು ನಿಮ್ಮ ಅಣ್ಣ ಒಳ್ಳೆಯವನಿರುವುದಿಲ್ಲ ಗೊತ್ತಾ? ನಾವು ಹೊಟ್ಟ ಪಂಜಿಗಳು, ಹೊಟ್ಟ ಪಂಜಿಯ ಕಡೆ ಮುಟ್ಟಿ ಪೂಜಿಸಿಕೊಳ್ಳುದು ಹೇಗೆವೆ
1: ಸ್ವಾಮಿ?
0: ಪರಮಾತ್ಮನ ಅಂತ ಕರುಣನು ಕೆಡಿಸಿ ನನ್ನನ್ನು ಹೊರಗೆ ಹಾಕಿಸಿ ಬಿಟ್ಟ ನಿಮ್ಮ ಅಣ್ಣ ನಾರಾಯಣ ಗೌಡ.
7: ಸ್ವಾಮಿ ಸ್ವಾಮಿ ಸಹಿಸಲಾರೆ ಸ್ವಾಮಿ
0: ದೇವಿ
7: ಪಂಚಿಯ ಮಾತು ನನ್ನ ಅಂತರಾಳದಲ್ಲಿ ಮೂಡಿದೆ ಸ್ವಾಮಿ ಸಹಿಸಲಾರೆ ಸ್ವಾಮಿ
0: ದೇವಿ
7: ನಾನು ಈಗಾಗಲೇ ಕೈಲಾಸ ಮನೆ

0: ಭಲೆ ಭಲೆ ಭಕ್ತಳೆ, ಮೆಚ್ಚೇನು ನಿನ್ನ ಭಕ್ತಿಗೆ, ನಿನ್ನ ಇಚ್ಛೆ ಏನಿದೆ ಕೇಳುವಂತಳಾಗಮ್ಮ.
1: ನನ್ನಪ್ಪ, ನನಗೆ ಸಂಜೆಲೆ ಹೊಟ್ಟಲೆ, ಮುಂಜಾನೆ ಸಾಯಲಿ, ಬಂಜಿ ಎಂಬ ನಿಂದೆ ಹೋದರೆ ಸಾಕು ತಂದೆ, ನನಗೊಂದು ಪುತ್ರ ರತ್ನವನ್ನು ದಯಪಾಲಿಸು ನನ್ನಪ್ಪ.
0: ಓ ಅಮ್ಮ, ಮರಣ ಹೊಂದುವ ಮಗನು ಬೇಡವಮ್ಮ ನಿನ್ನ ಉದರದಿಂದ. ಓ ಅಮ್ಮ, ಒಳ್ಳೆಯ ಕೀರ್ತಿವಂತ ಮಗನು ಜನಿಸುತ್ತಾನಮ್ಮ ನಿನ್ನ ಉದರದಿಂದ. ತಾಯಿ, ಈ ಫಲವನ್ನು ಸೇವಿಸಮ್ಮ.
1: ಆಗಲಿ ನನ್ನಪ್ಪ.

0: ಪತಿದೇವ ನಮಸ್ಕರಿಸುತ್ತೇನೆ.
1: ದೇವಿ ಮಂಗಲವಾಗಲಿ ಹೇಳು. ದೇವಿ ಹೋದ ಕೆಲಸ ಏನಾಯ್ತು? ದೇವಿ
0: ಪತಿದೇವ ಆ ಪರಮಾತ್ಮ ನಮ್ಮ ಮೇಲೆ ಅನುಗ್ರಹ ಮಾಡಿದ ಸ್ವಾಮಿ.
1: ದೇವಿ ಅಂತೂ ನಿನಗ ಗುರುಕೃಪೆ ಆಯ್ತು.
0: ಸ್ವಾಮಿ ಆ ಪರಮಾತ್ಮ ನಮ್ಮಿಬ್ಬರ ಮೇಲೆ ಅಂತಃಕರಣ ತೋರಿದ. ಈಗ ಸ್ವೀಕಾರ ಮಾಡಲಿಕ್ಕೆ ಖಾರಿ ಕಪ್ಪಲಗಳನ್ನು ಕೊಟ್ಟಿದ್ದಾನೆ. ಅವುಗಳನ್ನು ಸ್ವೀಕಾರ ಮಾಡಿದರೆ ನಮಗೊಬ್ಬ ಸುಪುತ್ರನು ಜನಿಸುತ್ತಾನಂತ ಆಶೀರ್ವಾದ ಮಾಡಿದ್ದಾನೆ ಸ್ವಾಮಿ.
1: ನೋಡು ದೇವಿ, ಈಗ ಆ ಖಾರಿಕ ಫಲಗಳನ್ನು ಸೇವಿಸ ಹೋಗು.
0: ಪತಿದೇವ ತಮ್ಮ ಪಾದ ಸೇವೆ ಯಾದ ಕೂಡಲಿ ಇಬ್ಬರು ಕೂಡ ಸ್ವೀಕಾರ ಮಾಡೋಣ.
1: ಆಗಲಿ ದೇವಿ.

0: ನನಗೆ ತವರ ಮನೆಯಿಂದ ತಂದ ಬಯಕೆಯ ಬುತ್ತಿಯನ್ನು ತಿನ್ನಬೇಕೆಂಬ ಆಸೆ ನನ್ನಲ್ಲಿ ಮೂಡಿದೆ. ಆದ ಕಾರಣ ನಗರಿ ಪಟ್ಟಣದಲ್ಲಿ ಇದ್ದ ನನ್ನ ಅಣ್ಣ ನಾರಾಯಣಗೌಡನಿಗೆ ನಿನ್ನ ತಂಗಿಯಾದ ಸೂರಮ್ಮ ಈಗ 5 ತಿಂಗಳ ಗರ್ಭಿಣಿ ಅಂತ ಹೇಳಿ ಬಯಕೆಯ ಬುತ್ತಿಯನ್ನು ತರಿಸಬೇಕಂತ ಮಾಡಿದ್ದೇನೆ ಸ್ವಾಮಿ. ತಾವು ಹೇಳಿ ಕಳಿಸಂದರೆ ಕಳಿಸುತ್ತೇನೆ, ಇಲ್ಲವಾದರೆ ಇಲ್ಲ ಸ್ವಾಮಿ.
1: ನೋಡುದ್ದೆ, ನಮ್ಮ ಜನ್ಮದಲ್ಲಿ ಹೊಟ್ಟ ಭಂಜಿ ಎಂಬುವ ಅಪವಾದವು ದೊಡ್ಡದು ಹೋಗಿತ್ತು. ಅದು ಈಗ ಗುರು ಕರ್ಪೆ ಎಂದು ನಶಿಸಿ ಹೋಯಿತು. ಈಗ ನೀನು ಯಾರಿಗಾಗಿ ಹೇಳಿ ಕಳಿಸ್ತೇ ಕಳಿಸು, ನಾನು ಮಾತ್ರ ಗುರುಶಿವಿಗೆ ಹೋಗುತ್ತೇನೆ. ನನ್ನ ಚಿಂತೆಯನ್ನು ಬಿಡು, ಶಾಂತಳಾಗಿ ಇರು, ಅಪ್ಪಣೆ ಕೊಡುದೇವಿ, ನಾನು ಹೋಗಿ ಬರುತ್ತೇನೆ.
0: ಸ್ವಾಮಿ, ತಾವು ಗುರು ಸೇವೆಗೆ ಹೋದರೆ ನನ್ನ ಗತಿ ಮತ್ತು ನನ್ನ ಹೊಟ್ಟೆಯಲ್ಲಿರುವ ಕಂದನ ಗತಿ ಹೇಗೆ ಸ್ವಾಮಿ?
1: ನೋಡುದ್ದೇವಿ, ನಾನು ಗುರು ಸೇವೆಗೆ ಹೊರಟಾಗ ಏನು ತಂದ್ರಿಗಳನ್ನು ಕೊಡಬೇಡ, ಅಪ್ಪಣೆ ಕೊಡುದೇವಿ, ನಾನು ಹೋಗಿ ಬರುತ್ತೇನೆ.
0: ಸ್ವಾಮಿ, ತಾವು ಹೋಗಿ ಬನ್ನಿರಿ ಸ್ವಾಮಿ.
1: ದೇವಿ,
0: ಸ್ವಾಮಿ,
1: ದೇವಿ,
0: ಸ್ವಾಮಿ.

0: ತಾಯಿ ನಮ್ಮವ್ವ ಬಿಸಿ ಬಿಸಿ ಅಡಿಗೆಯನ್ನು ಮಾಡಿ ಬೇಗನೆ ಊಟ ಮಾಡ್ಬೋ ತಾಯಿ.
1: ನೋಡು ದೂತೆ, ನಾನೀಗ 5 ತಿಂಗಳ ಗರ್ಭವತಿ. ಆದ ಕಾರಣ ನೀನೀಗ ನಗರಿ ಪಟ್ಟಣಕ್ಕೆ ಹೋಗಿ ಅಲ್ಲಿದ್ದ ನನ್ನ ಅಣ್ಣನಾದ ನಾರಾಯಣಗೌಡನಿಗೆ ನಿನ್ನ ತಂಗಿ ಸೂರಮ್ಮ 5 ತಿಂಗಳ ಗರ್ಭಿಣ ಅಂತ ಹೇಳಿ ಬಯಕೆಯ ಬೂತಿಯನ್ನು ತೆಗೆದುಕೊಂಡು ಬಾ ಅಂತ ಹೇಳಬೇಕು. ನೋಡುದು
0: ಆಗಲಮ್ಮ, ಬೇಗನೆ ಹೋಗಿ ಬೇಗನೆ ಬರ್ತೇನೆ. ನಮಸ್ಕಾರ ನಾರಾಯಣಗೌಡ್ರ.
2: ಮತ್ತೇನು ದೂತಿ, ಮತ್ತೇನು ಸಮಾಚಾರವನ್ನು ತೆಗೆದುಕೊಂಡು ಬಂದಿದ್ದೆ?
0: ನೋಡಿ ಗೌಡ್ರೆ, ತಾಯಿ ಸೂರಮ್ಮ 5 ತಿಂಗಳ ಗರ್ಭಿಣಿ, ಆದ ಕಾರಣ ಬಯಕೆಯ ಕಾಲಕ್ಕೆ ಎತ್ತಿದ್ದೇವೆ. ಅದಕ್ಕೆ ಬಯಕೆಯ ಬುತ್ತಿಯನ್ನು ತೆಗೆದುಕೊಂಡು ಬಾ ಎಂದು ನನ್ನನ್ನು ಕಳಿಸೋದು. ನೋಡಿ ಗೌಡ್ರೆ.
2: ಏನು ದೂತಿ, ನನ್ನ ತಂಗಿ ಈಗ 5 ತಿಂಗಳ ಗರ್ಭಿಣಿ?
0: ಹೌದು ಗೌಡ್ರೆ.
2: ಹಾಗಾದ್ರೆ ನಾನು ನಾಳೆ ಸೋಮವಾರ ದಿನ ಬರುತ್ತಾರೆ ಅಂತ ತಂಗಿಗೆ ಹೇಳು.
0: ಆಗ್ಲಿ ಗೌಡ್ರ.
2: ಮತ್ತು ಇಲ್ಲಿ ಎಲ್ಲರೂ ಕ್ಷೇಮವಾಗಿ ಇದ್ದಾರಂತ ಹೇಳಮ್ಮ.
0: ಆಗ್ಲಿ ಗೌಡ್ರೆ, ನಾನು ಹೋಗಿ ಬರುತ್ತೇನೆ.
2: ಹೋಗಿ ಬರುವಂತೊಳಾಗು. ಎಲೋ ಸೂರಮ್ಮ, ನಿನಗೆ ಈಗ ನಾನು ಬಂಕೆಯ ಬುತ್ತಿಯನ್ನು ಕಳಿಸಬೇಕಾಗಿದೆ. ಓಹೋ, ಎಲೋ ಸೂರಮ್ಮ, ಕೈಲಾಸದಲ್ಲಿ ಪರಮಾತ್ಮನ ಸೇವೆಯ ಮಾಡುವ ಭರಮಣನ ಹೊರಗೆ ಹಾಕಿಸಿದವನು ನಾನು. ನನ್ನ ಮೇಲಿನ ಶೇಡಿಗಾಗಿ ಹೇಳಿ ಕಳಿಸಿರುವ ನೀನು ನನಗಾಗಿ. ಸೂರಮ್ಮ, ನಿನಗೆ ಈಗ ಬಂಕೆಯ ಬುತ್ತಿಯನ್ನು ಕಳಿಸಬೇಕಾಗಿದೆ. ನನಗೆ ಒಳ್ಳೆಯ ಸಮಯ ಸಾಧಿಸಿತು. ಅದು ಹೇಗೆಂದರೆ, ನಾನು ಕಳಿಸುವ ಬಂಕೆಯ ಬುತ್ತಿಯಲ್ಲಿ ವಿಷವನ್ನು ಬೆರೆಸಿ ಕಳಿಸಬೇಕು. ಅದನ್ನು ನೀನು ಉಂಡಾಗ ನಿನ್ನ ಗರ್ಭದಲ್ಲಿ ಕೂಸ ಸತ್ತು ಗರ್ಭಪಾತವಾಗುವುದು. ಇದೇ ಒಳ್ಳೆಯ ಮಾರ್ಗ. ಸೂರಮ್ಮ, ನಿನಗೆ ಬಂಜೆ ಎಂದು ನಿಂದೆ ಮಾಡಿದವನು ನಾನು. ನನ್ನ ಮೇಲಿನ ಶೇಡಿಗಾಗಿ ಹೇಳಿ ಕಳಿಸಿರುವೆ ನೀನು ನನಗಾಗಿ.
0: ಓಹೋ, ಇವತ್ತು ಸೋಮವಾರ, ನನ್ನ ಅಣ್ಣ ಬಯಕೆಯ ಬುತ್ತಿಯನ್ನು ತೆಗೆದುಕೊಂಡು ಬರುತ್ತೇನಂತ ಹೇಳಿದವನು ಇನ್ನೂ ಏಕೆ ಬರಲಿಲ್ಲ? ಸ್ವಲ್ಪ ನನಗೆ ತೂಕಡಿಕೆ ಬರಲಿಕ್ಕೆ ಹತ್ತಿದೆ. ಸ್ವಲ್ಪ ಹೊತ್ತು ಮಲಗಿ ಆಮೇಲೆ ಎದ್ದು ವಿಚಾರ ಮಾಡುತ್ತೇನೆ. ಅಮ್ಮ ಅಮ್ಮ, ಯಾರಪ್ಪ ನೀನು? ಅಮ್ಮ, ನೀನೇನು ಅಂಜುಬೇಡ, ನೀನೇನು ಗಾಬರಿಯಾಗಬೇಡ. ನಿನ್ನ ಗರ್ಭದಲ್ಲಿರುವ ನಿನ್ನ ಕಂದನಮ್ಮ.
1: ಕಂದ, ಇನ್ನೂ ನನ್ನ ಹೊಟ್ಟೆಯೊಳಗೆ ಇರುವೆ, ಈಗಾಗಲೇ ಮಾತನಾಡುವೇನಪ್ಪ?
0: ಹೌದಮ್ಮ, ಮಾತನಾಡಬೇಕಾಗಿದೆ.
1: ಕಂದ, ಏನು ಹೇಳಬೇಕೆಂದ್ರೆ ಹೇಳು.
0: ಅಮ್ಮ, ನಿನ್ನ ತವರ ಮನೆಯಿಂದ ಬರುವ ಬಯಕೆಯ ಬುತ್ತಿಯನ್ನು ಆದಿಕಾಯಿತಾ ಕುಳಿತಿರುವೆಯಲ್ವೇ?
1: ಹೌದು ಕಂದ.
0: ಅಮ್ಮ, ನಿನ್ನ ಅಣ್ಣ ಸೋಮಣ್ಣವನಲ್ಲ, ಅದರಲ್ಲಿ ವಿಷ ಬೆರೆಸಿ ಕಳಿಸಿದ್ದಾನೆ. ಅದು ಹಾದಿಯಲ್ಲಿ ಬರ್ಲಕ್ಕೆ ಹತ್ತಿದೆ. ಅದನ್ನು ವಿಚಾರ ಮಾಡಲಾರ್ದೆ ಉಣ್ಣಬೇಡಮ್ಮ. ಇದೇ ನಿನ್ನ ಮಗನ ಅವಿರಾಶ್ಯ.
1: ಕಂದ, ನನ್ನ ಅಣ್ಣ ಅಂತ ಕೆಟ್ಟ ಕೆಲಸವನ್ನು ಮಾಡವನಲ್ಲ ಕಂದ.
0: ನೋಡು ನೋಡು, ಏನು ಹೇಳಿದ್ರು ಅಣ್ಣನನ್ನು ಮೇಲಿಗಟ್ಟುಕೊಳ್ಳುತ್ತಿದೆ ಈ ಹೆಣ್ಣ ಕರಳು. ನನ್ನ ಅಮ್ಮಗೆ ಇನ್ನೊಮ್ಮೆ ತಿಳು ಹಾಗೆ ಹೇಳುತ್ತೇನೆ. ಅಮ್ಮ ಅಮ್ಮ.
1: ಯಾಕಪ್ಪ ಕಂದ?
0: ಅಮ್ಮ, ನಿನ್ನ ಮಗನನ್ನು ನಂಬುವುದಾದ್ರೆ ನಿನ್ನ ಮನೆಯಲ್ಲಿ ಗಬ್ಬದ ಬೆಕ್ಕಿದೆ, ಅದಕ್ಕೂ ಹಾಕಿ 10-15 ನಿಮಿಷ ನಂತರ ಅದಕ್ಕೂ ಏನಾಗದಿದ್ದರೆ ನೀನು ಉಣ್ಣು, ಇಲ್ಲವಾದ್ರೆ ಉಣ್ಣಬೇಡಮ್ಮ. ಇಷ್ಟೇ ನಿನ್ನ ಮಗನ ಅಭಿಲಾಷ್ಯ.
1: ದೂತೆ ದೂತೆ,
0: ಏನಾಯ್ತಮ್ಮ ಇಷ್ಟಕ್ಕೂ ಗಾಬರಿ ಆಗಿರುವಿ?
1: ದೂತೆ, ನನ್ನ ಹೊಟ್ಟೆಯೊಳಗಿನ ಕಂದ ನನ್ನ ಕೂಡ ಮಾತನಾಡಿದೆ.
0: ಅಯ್ಯ ಬಿಳಮ್ಮ ಬಿಡು, ಇದು ಹಗಲು, ನೀನು ಚಚ್ಚಿನ ಬಸರು, ನಾರ್ಯಾರ ಕನಸು ನಾಳೆ ಬಲ ಎಂಬಂತೆ ಅದನ್ನ ಮನಸ್ಸು ಕಚ್ಕೊತಿ. ಬಿಡ ನಮ್ಮವ್ವ, ಯಾರಿದ್ದೀರಮ್ಮ ಮನೆಯಲ್ಲಿ?
1: ನಿಮಗೆ ಬೇಕಾದ

0: ಒಳಗೆ ಬನ್ನಿರಮ್ಮ. ಅಮ್ಮ ನೀನು ಒಳಗೆ ಹೋಗಿ ಊಟವನ್ನು ಮಾಡು, ಆಮೇಲೆ ನಾವು ಉಡಿ ತುಂಬೋ ಕಾರ್ಯಕ್ರಮವನ್ನು ಮಾಡುತ್ತೇವೆ. ಅಮ್ಮ ಅಮ್ಮ, ನಾನು ಹೇಳಿದ ಪ್ರಕಾರ ನಿನ್ನ ಮನೆಯಲ್ಲಿ ಗಬ್ಬದು ಬೆಕ್ಕಿದೆ, ಅದಕ್ಕೂ ಹಾಕಿ 10-15 ನಿಮಿಷ ನಂತರ ಅದಕ್ಕವೇನಾಗದಿದ್ದರೆ ನೀನು ಉಣ್ಣು, ಇಲ್ಲವಾದ್ರೆ ಉಣ್ಣಬೇಡಮ್ಮ, ಇಷ್ಟೇ ನಿನ್ನ ಮಗನ ಅಭಿಲಾಷ್ಯ.
1: ನೋಡಿರಮ್ಮ, ನೀವು ಮಾಡುವ ಕಾರ್ಯವನ್ನು ಮಾಡಿ ಮುಗಿಸಿರಿ, ಆಮೇಲೆ ನಾನು ಊಟ ಮಾಡ್ತೀನಿ.
0: ಆಗಲಮ್ಮ,

0: ಅಮ್ಮ ಅವರೇ, ನೀವಾದರೂ ನಿಮ್ಮ ಪತಿರಾಯರ ಹೆಸರನ್ನು ಹೇಳ್ರಮ್ಮ.
1: ಆಗಲೇಮ್ಮ. ಹೊಲಕ್ಕೆ ಒಡ್ಡು ಚಂದ, ಒಡ್ಡಿಗೆ ಗಿಡುವ ಚಂದ, ಗಿಡದಲ್ಲಿ ಪಕ್ಷಿ ಚಂದ, ಪಕ್ಷಿಗೆ ರೆಕ್ಕೆ ಚಂದ, ಆಕಾಶಕ್ಕೆ ಚುಕ್ಕಿ ಚಂದ, ಚುಕ್ಕಿಯಲ್ಲಿ ಚಂದಿರನೇ ಚಂದ, ಹಣಿಗೆ ಕುಂಕುಮ ಚಂದ, ಕೊರಳಿಗೆ ಮಾಂಗಲ್ಯ ಚಂದ, ಮೂಗಿಗೆ ಮೂಗುತೇ ಚಂದ, ನನಗೆ ನನ್ನ ಪತಿದೇವರೇ ಚಂದ, ನನ್ನ ಪತಿದೇವರ ಹೆಸರು ಬರಮದೇವರು. ನಡ್ರಮ್ಮ, ಎಲ್ಲರೂ ಊಟ ಮಾಡ ನಡೆಯಿರಿ.
2: ಆಗ್ಲಮ್ಮ.
3: ಅಮ್ಮ, ಹೊಟ್ಟೆಯಲ್ಲಿ ಸಂಕಟ, ಎದೆಗೆ ಬಂದು ಗುದ್ದುತ್ತದೆ, ಕಣ್ಣಿಗೆ ಕತ್ತಲ, ಬೆನ್ನಿನಲ್ಲಿ ಚಳಕ, ಅಮ್ಮ ಈ ಬ್ಯಾಳೆಯನ್ನು ಹೇಗೆ ತಾಳಲಮ್ಮಾ?

0: அம்மா அம்மா தூதே
1: சைசுக்கொள்ளம்மா சைசுக்கொள்ளு
0: ஹேகி தாழலம்மா
1: அம்மா சைசுக்கொள்ளம்மா
0: தூதே ஈ பியானியன்னு நானு தாழலாரிடம்மா நனக்கு ஒட்டையல்லி சங்கட வாகலிக்கு அத்திதே தூதே ನೀನು ನಗರಿ ಪಟ್ಟಣಕ್ಕೆ ಹೋಗಿ ನನ್ನ ಅಣ್ಣ ನಾರಾಯಣ ಗೌಡನಿಗೆ ನಿನ್ನ ತಂಗಿ ಪ್ರಸೂತಿ ವೇದನೆಯಲ್ಲಿ ಇರುವಳು ಅಂತ ಹೇಳಿ ಸೂಲಗಿತ್ತಿ ಸುಬ್ಬಕ್ಕಳನ್ನು ನಡ ಹಿಡಿಯುವ ನಾಗಮ್ಮನನ್ನು ಕರೆದುಕೊಂಡು ಬಾರಮ್ಮ.
1: ಆಗ್ಲಮ್ಮ, ನಾಳೆ ಆದ್ರೂ ನಗರಿ ಪಟ್ಟಣಕ್ಕೆ ಹೋಗಿ ಈ ಸುದ್ದಿ ಆದ್ರೂ ತಿಳಿಸಿ ಬರ್ತೇನೆ. ತಾವು ಶಾಂತಳಾಗಿ ಇರಮ್ಮ,
0: ಬೇಗನೆ ಹೋಗಿ ಬೇಗನೆ ಬಂದು ಬಿಡುವಮ್ಮ.
1: ಆಗ್ಲಮ್ಮ. ನಮಸ್ಕಾರ ರೀ ನಾರಾಯಣ ಗೌಡ್ರ.
2: ಮತ್ತೇನು ದೂತಿ, ಮತ್ತೇನಾದ್ರೂ ಸಮಾಚಾರವನ್ನು ತೆಗೆದುಕೊಂಡು ಬಂದಿದ್ದಿ?
1: ಹೌದು ಗೌಡ್ರೆ, ಸಮಾಚಾರ ಆದ್ರೂ ತೆಗೆದುಕೊಂಡು ಬಂದಿರ್ತೇನೆ.
2: ಅದಾವ ಸಮಾಚಾರ ಬೇಗನೆ ಹೇಳಮ್ಮ.
1: ನೋಡಿ ಗೌಡ್ರೆ, ತಾಯಿ ಸೂರಮ್ಮ ಹೊತ್ತು ಹತ್ತಿನ ಬ್ಯಾಳಿ ಕತ್ತಿಲೆ ಕಡದಂತೆ, ಆದ ಕಾರಣ ಮತ್ತು ಸೂಲಿಗಿತ್ತಿ ಸುಬ್ಬಕ್ಕನೆ ಮತ್ತು ನಡ ಹಿಡಿ ನಾಗಮ್ಮನ ಕರೆದುಕೊಂಡು ಬಾ ಎಂದು ನನ್ನನ್ನು ಕಳಿಸಿದ್ರು. ನೋಡಿ ಗೌಡ್ರೆ.
2: ಏನು ದೂತಿ, ನನ್ನ ತಂಗಿ ಈಗ ಪ್ರಸೂತಿ ವೇದನೆಂದಿರುವಳೆ?
1: ಹೌದು ಗೌಡ್ರೆ.
2: ಇರಲಿ, ನೀನು ಊಟವನ್ನು ಮುಗಿಸಿಕೊಂಡು ಹೋಗಮ್ಮ, ನಾನು ಸೂಲಿಗಿತ್ತಿ ಸುಬ್ಬಕ್ಕ ನಡಹಿಡಿ ನಾಗಮ್ಮ ಇವರನ್ನಾದ್ರೂ ಕಳಿಸಿ ಕೊಡ್ತಾ ಇದ್ದೀನಿ.
1: ಆಗ್ಲಿ ಗೌಡ್ರ, ನಾನು ಹೋಗಿ ಬರುತ್ತೇನೆ.
2: ಹೋಗಿ ಬರುವಂತವಳಾಗು. ಎಲೋ ಸೂರಮ್ಮ, ಮಣ್ಣೆ ಬಂಕೆಯ ಬುತ್ತಿಯಲ್ಲಿ ಹಾಕಿದ ವಿಷದ ಕೆಲಸವಾಗಲಿಲ್ಲ. ನಿನ್ನ ಹೊಟ್ಟೆಯಿಂದ ಹುಟ್ಟಿ ಬರುವ ಕೂಸು ನಾರದನಿಗೆ ಮೃತ್ಯು ಎಂದು ಹೇಳುತ್ತಿದೆ ಈ ನನ್ನ ನೀಲರಮಣವತ್ತಿಗೆ. ಇನ್ನೊಂದು, ನಿನಗೆ ಹೆಣ್ಣು ಹುಟ್ಟಿದರೆ ನನ್ನ ಗಂಡಿಗೆ ಮೂಲ, ನಿನಗೆ ಗಂಡು ಹುಟ್ಟಿದರೆ ನನ್ನ ಹೆಣ್ಣಿಗೆ ಮೂಲಾಗುವುದು ಖಂಡಿತ. ಎಲೋ ಸುಬ್ಬಕ್ಕ ನಾಗಮ್ಮ, ಈಗಾಗಲೇ ನೀವು ಚಂದನಗಿರಿಗೆ ಹೋಗಬೇಕು. ಚಂದನಗಿರಿಯಲ್ಲಿ ಸೂರಮ್ಮ ಹಡಿಯಲು ಕುಳಿತಿದ್ದಾಳೆ, ನೀವು ಆಕೆಯ ಸಂರಕ್ಷಣೆ ಮಾಡಲಿಕ್ಕೆ ಹೋಗಬೇಕು. ನೀವು ಹೋಗುವ ಮುಂದೆ ಉಕ್ಕಿನ ಉಗ್ರಗಳನ್ನು ಒಯ್ಯಬೇಕು.
1: ನಾವೇನ್ ಮಾಡ್ಬೇಕ್ರಿ?
2: ಆಗ ಕಾಲು ಬಂದರೆ ಉಕ್ಕಿನ ಉಗರಿನಿಂದ ಕತ್ತರಿಸಿ ಹಾಕಬೇಕು, ರುಂಡ ಬಂದರೆ ರುಂಡವನ್ನು ಕತ್ತರಿಸಿ ಹಾಕಬೇಕು. ಯಾರಿಗೂ ತಿಳಿಯಬಾರದು, ಆ ಸೂರಮಣಿ ಕೂಡ ಸುದ್ದಿ ಹತ್ತಬಾರದು. ಎಚ್ಚರ.
1: ಆಗ್ಲಿ ಗೌಡ, ನಾವಾದ್ರೂ ಹೋಗಿ ಬರುತ್ತೇವೆ.
2: ಬೇಗನೆ ಹೋಗಿ ಬರುವಂತವರಾಗಿರಿ.
1: ಆಗ್ಲಿ ಗೌಡ, ನಾವು ಹೋಗಿ ಬರುತ್ತೇವೆ.
2: ನಿಮ್ಮ ಕೆಲಸ ಸರಿಯಾಗಿ ಸಾಗಲಿ.
1: ಆಗ್ಲಿಪ್ಪ.
2: ಯಾರೋ ಸೂರಮ್ಮ, ಇನ್ನು ನೋಡು ಈ ನಿನ್ನ ಅಣ್ಣ ನಾರಾಯಣ ಗೌಡನ ಪ್ರಭಾವ ನೋಡು, ನೋಡುವುದರಲ್ಲಿ ಮೇಲವಾಗಿ ಯಮಲೋಕಕ್ಕೆ ಕಳಿಸಿ ಬಿಡ್ತಾ ಇದ್ದೇನೆ.
0: ಅಮ್ಮ, ಈ ಬ್ಯಾಣಿಯನ್ನು ಹೇಗೆ ತಾಳಲಮ್ಮ?
1: ತಾಳಮ್ಮ ತಾಳು.
0: ಈ ಬೇಣೆಯನ್ನು ಹೇಗೆ ತಾಳಲಿ? ಹೊಟ್ಟೆಯಲ್ಲಿ ಸಂಕಟ ಎದುಗೆ ಬಂದು ಕೂತಿದಂತೆ ಆಗುತ್ತದೆ. ಈ ಬೇಣೆಯನ್ನು ತಾಳಲಾರೆ.
1: ತಾಳಮ್ಮ ತಾಳು. ತಂಗಿ,
3: ಏನತ್ತಕ್ಕ?
1: ನೀನು ಡುಬ್ಬವನ್ನು ಹಿಡಿದುಕೊಂಡು ನಿಲ್ಲು.
3: ಆಗಲಿ ಅಕ್ಕ,
1: ನಾನು ಸೂಲಗಿತ್ತಿ ಕೆಲಸ ಆದರೂ ಮಾಡುತ್ತೇನೆ.
3: ಆಗಲಿ ಅಕ್ಕ.
4: ಈ ಮದಾಂಧರು ಸೂರಮ್ಮ ದೇವಿಯ ಗರ್ಭದಿಂದ ಬರುವ ಮಗುವಿನ ಪ್ರಾಣವನ್ನು ತೆಗೆಯಲು ಪ್ರಯತ್ನಿಸುತ್ತಿದ್ದಾರೆ. ಇವರಿಗೆ ನನ್ನಿಂದ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು. ಹರ ಓಂ ತತ್ಸತ್ ಪರ ಬ್ರಹ್ಮಣೇ ನಮಃ. ಹರ ಓಂ ತತ್ಸತ್ ಪರ ಬ್ರಹ್ಮಣೇ ನಮಃ. ಓಂ ತತ್ಸತ್ ಪರ ಬ್ರಹ್ಮಣೇ ನಮಃ.
3: ನಾನು ಸ್ವಂತ ಮುರಿದು ಕಸ ಕಸ ಸುತ್ತಾ ಕಸ ನಾಯಂಗ್ ಮಾಡಿ ಯವ್ವ. ಈಗ
1: ಏ ತಂದಿ, ನದಿ ನಾಜಾನ ಗೌದದ ಮನೆ ತಕ್ಕನ ಹೋಗುನ್. ನದಿ
3: ನಡಿಯಕ ಹೋಗುಣು.
1: ಏ ನಾಜಾನ ಮನ್ಯಾಗ ಅದಿವೇನಿಲ್ಲ.
2: ಯಾರವರು ನನ್ನ ಮಣ್ಣಿ ಮುಂದೆ ಬಂದು ಬಗಳುವರು?
1: ಯಪ್ಪ ಬಾದೋ, ನಿನಗ್ ಪುಣ್ಯ ಆದಲಿ.
2: ಎಲೋ ನಾಗಮ್ಮ ಸುಬ್ಬಕ್ಕ, ಏನದು ವಿಚಿತ್ರ, ಹೀಗಾಗಿ ಬರಲು ಕಾರಣವೇನು?
1: ಏನ್ ಹೇಳಿಯಪ್ಪ, ಏನ್ ಹೇಳಿದೆ?
2: ಎಲೋ ಹೆಬ್ಬಾವಗಳೇ, ಕತ್ತಿ ಹಾಗೆ ಏಕೆ ಬಬ್ಬಿಕೊಟ್ಟಿವಿರಿ? ಹೋದ ಕೆಲಸವೇನಾಯಿತು? ಸರಿಯಾಗಿ ಬಗಳಿರಿ.
1: ಹೋದ ಕೆಲಸಕ್ಕ ನಿನ್ನ ಮುತ್ತುತ್ತ ಬೆಂಚಿ ಹಚ್ಚಿ ಬೆಂಚಿ
2: ತೂ ಹೇಸಿಗಳನ್ನು ತಂದು ಅಡಿಗೆ ಮನೆಯಲ್ಲಿ ಕೂಡಿಸಿದ್ರಂತೆ. ಸೋಟಿ ಕೋಸನ್ನು ಕೊಲ್ಲುವುದು ಅದು ಹೇಗೆ ಆಗಲಿಲ್ಲ?
1: ಎಲ್ಲಿ ತೋಚಿ ಕೂತದ ಈಗ? ಹೌದಾ, ತಾಯಿ ಗದಬಿಲ್ಲ ಅಂದ ಬದ ಅಗದ ಬಂಬ್ ಆಗಿ ತಗದ ಬಂಬ್. ನನ್ನ ಹಲ್ಲಿಗೆ ಬದಿತ್ತು, ನನ್ನ ಯಾವ್ದು ಹಲ್ಲು ಹೋದದು? ಅಕ್ಕಿ ತೊಂತಕ್ಕೆ ಒದಿತ್ತು, ಅಕ್ಕಿ ತೊಂತ ಮುದಿತ್ತು.
2: ಥೂ, ಆಳು ಮಾಡಿದ್ದು ಹಾಳು, ಮಗನು ಮಾಡಿದ್ದು ಮಧ್ಯಮ, ತಾನು ಮಾಡಿದ ಉತ್ತಮ ಎಂಬ ಮಾತ ಸುಳ್ಳ ಆಗಲಾರದು. ಬೇಡ ಬೇಡ, ಇದಕ್ಕೆ ನಾನೇ ಅನಿಯಾಗಿ ನಿಲ್ಲಬೇಕು.
1: ಯಪ್ಪ, ನೀ ಅನಿಯಾಗಿ ಯಾಕೆ ನಿಲ್ಲೋ ಲೆಕ್ಕ, ಮದುವೆಯಾಗಿ ಯಾಕೆ ನಿಲ್ಲೋ ಲೆಕ್ಕ? ಮೊದಲ ನಮ್ಮ ಆನೆ ಕದಿ ಮಾಡೋ ಹರದಪ್ಪ.
2: ಅಂದರೆ ಈ ಪೀಡೆ ಕಳೆದು ಹೋಗುವುದು. ಹಾಗಾದ್ರೆ ನಿಲ್ಲಿ, ಒಳಗಡೆ ಹೋಗಿ ನೀಲಿ ಹೊತ್ತಿಗಿದೆ, ಅದನ್ನು ತೆಗೆದುಕೊಂಡು ಬರ್ತಾ ಇದ್ದೀನಿ. ಅದನ್ನು ನಿಮಗೆ ಮುಟ್ಟಿಸಿದರೆ ಸರಿಯಾಗುವುದು. ಎಲೋ ನಾಗಮ್ಮ, ಸುಬ್ಬಕ್ಕ, ಸರಿಯಾಗಿ ನಿಲ್ಲಿರಿ. ಎಲೋ ಸುಬ್ಬಕ್ಕ, ಈಗ ನಿನಗೆ ಹೇಗಾಯ್ತಮ್ಮ?
3: ಗೌಡ್ರ ನೆಟ್ಟಗಾಯ್ತು ನೋಡ್ರಿ. ಗೌಡ್ರ
2: ನಾಗಮ್ಮ, ನಿನಗೆ ಹೇಗಾಯ್ತಮ್ಮ?
3: ನನಗೂ ನೆಟ್ಟಗಾಯ್ತು ನೋಡ್ರಿ ಗೌಡ್ರ.
2: ಎಲೋ ಸೂರಮ್ಮ, ಮಣ್ಣೆ ಬಂಕೆಯ ಬುತ್ತಿಯಲ್ಲಿ ಹಾಕಿದ ವಿಷದ ಕೆಲಸವಾಗಲಿಲ್ಲ, ಮತ್ತು ಸುಬ್ಬಕ್ಕನ ಕೈಗೆ ಹಾಕಿಕೊಳ್ಳಲು ಕೊಟ್ಟ ಉಕ್ಕಿನ ಉಗುರಿನಿಂದ ಕೆಲಸವಾಗಲಿಲ್ಲ. ಇನ್ನು ಮೇಲೆ ಮೇಲವಾಗಿ ಚಂದನಗಿರಿಗೆ ಹೋಗಬೇಕು. ಚಂದನಗಿರಿಯಲ್ಲಿ ಸೂರಮ್ಮ ತನ್ನ ಕಂದನೊಡನೆ ಕುಳಿತಿರುತ್ತಾಳೆ.

0: ಆಡ್ತೈತಿ.
1: ಅವ ಏನ್ ಚಲೋ ಐತಮ್ಮ, ಡೇಟ್ ಬರಮ್ ದೇವ್ರನ್ನ ಓದತ್ ನೋಡುವ.
0: ನೋಡ್ರಮ್ಮ, ನನ್ನ ಮಗನಿಗೆ ಜೋಗಳವನ್ನು ಹಾಡಿ ನಾಮಕರಣವನ್ನು ಮಾಡ್ರಿ.
1: ಆಗ್ರಮ್ಮ.
2: ಓ ಅಮ್ಮ, ತಾಯಿ ಸೂರಮ್ಮ ದೇವಿ ಮಣಿ ಅಂದ್ರೆ ಇದೇ ಏನಮ್ಮ?
1: ಹೌದಪ್ಪ, ತಾಯಿ ಸೂರಮ್ಮ ದೇವಿ ಮಣಿ ಅಂದರೆ ಇದೇ. ಸೂರಮ್ಮ ದೇವಿ ಆರ ಮನುಷ್ಯರಂದ್ರು ನಾವೇ.
2: ಓ ಅಮ್ಮ, ಆ ತಾಯಿ ಇದ್ರೆ ಸ್ವಲ್ಪ ಹೊರಗಡೆ ಕಳಿಸಿಕೊಡ್ರಮ್ಮ.
1: ಆಗ್ಲಯ್ಯ, ಅವರಾದ್ರೂ ಕಳಿಸಿಕೊಡುತ್ತೇವೆ. ಅಮ್ಮ, ಬಾಗಿಲಲ್ಲಿ ಜಂಗಮರಮನ್ ನಿಂತಿರುವರು.
0: ಬನ್ನಿ ಸ್ವಾಮಿ, ನನ್ನಪ್ಪ ಬಡವರ ಮನೆಗೆ ಭಾಗ್ಯ ದೇವತೆ ತಾನಾಗೆ ಬಂದಂತಾಯಿತು.
2: ಆಗಲಿ ಅಮ್ಮ.
0: ನನ್ನಪ್ಪ, ಇವತ್ತು ನನ್ನ ಮಗನ ನಾಮಕರಣವಿರುತ್ತದೆ. ನನ್ನ ಮಗನಿಗೆ ನಾಮಕರಣವಾದ ಕೂಡಲೇ ಊಟವನ್ನು ಮುಗಿಸಿಕೊಂಡು ದಕ್ಷಿಣವನ್ನು ತೆಗೆದುಕೊಂಡು ಹೋಗಿರಿ.
2: ಆಗಲಿ ತಾಯಿ, ಹಾಗೆ ಮಾಡುವೆನು.

0: ಎಂತ ಧೀರ ಮಗಳು ಜನಿಸಿದ್ದಾನಮ್ಮ ನಿನ್ನ ಉದರದಿಂದ. ಅಂಗಾಲಲ್ಲಿ ಪದ್ಮ, ಅಂಗೈಯಲ್ಲಿ ಪದ್ಮ, ನೆತ್ತಿಗೆ ಸತ್ತಿಗೆ ಸಾವಿರ ಸುಳಿ, ಬೆಳ್ಳಿಯ ಮಕ್ಕಳು. ಇವನ ಹೆಸರು ಸಿದ್ಧ ಭೀರೇಶ ಎಂದು ನಾಮಕರಣ ಮಾಡಿ ತಾಯಿ.
1: ಆಗಲಿ ನನ್ನಪ್ಪ, ನನ್ನ ಮಗನಿಗೆ ಸಿದ್ಧ ಭೀರೇಶ ಎಂದು ನಾಮಕರಣ ಮಾಡುತ್ತೇನೆ. ದೂತೆ, ನನ್ನ ಮಗನಿಗೆ ಸಿದ್ಧ ಭೀರೇಶ, ಸಿದ್ಧ ಭೀರೇಶ ಎಂದು ನಾಮಕರಣ ಮಾಡಿಬಿಡಮ್ಮ.
2: ಆಗಲಿ ಅಮ್ಮ.
1: ಸಿದ್ಧ ಭೀರೇಶ, ಸಿದ್ಧ ಭೀರೇಶ ಕುಡ್ರ.

0: ಕೇಳಿರಿ ಕೇಳಿರಿ, ಒಂದು ಹಕ್ಕಿಪಣ ಕಟ್ಟಿನ್ರಿ ಆಯ್ತಾ, ರಮಾಸ್ ದಿನ ಹುಟ್ಟಿದ ಕೂಸ, ಅದರಿಂದ ಬಾಳ ದುಃಖ ಆಗುದೈತ್ರಿ ಗೌಡ್ರ, ಬಾಳ
1: ನೋಡ್ರಿ ಮಗ ಎಲ್ಲ ಗೋಳ ನಾನ್ ಮಳ ಹತ್ತಿಳ್ದೇನ್ಲೆ ಮಗನ.
2: ಏನ್ ಪಾ ಬುಡ್ಬುಡಿಕ ಮಾತು ಕೇಳ್ಕೊತ ನಿಂತಿಲ್ಲ,
3: ಬುಡ್ಬುಡಿಕೆ ಬಂದನಪ್ಪ ಮಲಯಾಳ ದೇಶದ ಬುಡ್ಬುಡಿಕೆ ಅಂತೇಳಿ ಅವ ಹಕ್ಕಿ ಪಣ ಕಟ್ಟ್ಯಾನತ್ತ, ಮತ್ತೇನೋ ಕೂಸಿಂದ ಒಂದು ದುಃಖದ ಸಮಾಚಾರಿ ಬಂದತ್ತ, ಅದನ್ನ ಸಕನ ಹೇಳಕ್ ಬಂದಾನತ್ತ, ಎಲ್ಲರೂ ಕೂಡಿ ವಿಚಾರ ಮಾಡಬೇಕಾಗೈತಿ
2: ಸದ್ಯಕ್ಕೆ. ಹೇಳಿಬಿಡ್ಲಿ ಬಿಚ್ಚಿ
3: ಹೇಳಪ್ಪ ಬುಡ್ಬುಡಿಕೆ.
0: ಅಚ್ಚ ಕನ್ನಡದಾಗ ಬಿಚ್ಚಿ ಹೇಳ್ತೀನಿ ತಿಳುಕು ಆ ಗೌಡ, ಹಿಂಗ ಕೇಳಿದ್ರೆ ತಿಳಿಸಿ ಹೇಳ್ತೀನಿ ಗೌಡ. ಹಕ್ಕಿ ಪಣ ಬಹಳ ಸುಮಾರಾಗೈತಪ್ಪ ಗೌಡ, ಹೇಳಲಾಕ ನನಗೊಂದು ಇಟ್ಟ ಅನುಮಾನ ನೋಡ ಗೌಡ.
3: ಬುಡ್ಬುಡ್ಕ್ಯಾನ ಮಾತ ಬುಡ್ತಾನ ಸುಳ್ಳತ್ತ, ಹಿರಿಯರು ಹೇಳಿದ ಶಾಸ್ತ್ರತಿದ, ಇವು ಏನ್ ಹೇಳ್ತಾನೋ ಏನಿಲ್ಲೋ ಎಲ್ಲ ಗೊಳ್ಳತಿ, ಪಕ್ಕ ವಿಚಾರ ಮಾಡಿದಾಗ ಹೇಳ್ತಾನ.
2: ಬುಡ್ಬುಡ್ಕ್ಯಾನ ಮಾತ ನನಗೆ ಸ್ವಲ್ಪ ಸಂಶಯ ಬರ್ಲಾಯ್ತಾವ, ಅವ ಹಕ್ಕಿಪ್ಪನ ಕಟ್ಟಿದ ಮಾತ ಎಂದು ಹುಷಿ ಆಗುದಿಲ್ಲ, ಅವನು ಏನಿದ್ದಿದೆಲ್ಲ ಸರಿಯಾಗಿ ಬಿಚ್ಚಿ ಕೇಳಿಬಿಡ್ನು.
4: ನಮ್ಮ ತಾಯಿ ಸ್ವಲ್ಪ ಭವಿಷ್ಯ ಹೇಳಪ್ಪ ನೋಡುನು.
0: ಓಹೋ, ನಾನು ಬೇಡಿದ್ದನ್ನು ಕೊಡ್ತೇನೆಂದ್ರೆ ವಚನ ಕೊಡ್ತಾ ಹೇಳ್ತಾ ಇದ್ದೀನಿ,
4: ತೆಗೆದುಕೊಳ್ಳಪ್ಪ ವಚನವನ್ನು.
0: ನಾನು ಬೇಡಿದ್ದನ್ನು ಕೊಡಲು ಸಿದ್ಧಳಾಗಿ ನಿಂತಿದ್ದಲ್ಲಮ್ಮ ತಾಯಿ. ನೋಡಮ್ಮ ತಾಯಿ, ಊರ ಮಂದಿ ಬಂದು ನಿಮಗೆ ಬಹಿಷ್ಕಾರ ಹಾಕುತ್ತಾರೆ, ಏನೆಂದರೆ ನೀನು ನಿನ್ನ ಕಂದನನ್ನು ಚಂಡ ಹಿಡಿದ ಊರ ಹೊರಗೆ ತಳ್ಳಿಬಿಡುತ್ತಾರೆ. ಇಷ್ಟೆಲ್ಲ ಸಂಕಟ ಮಾಡುವುದಕ್ಕಿಂತ ಸುಮ್ಮನೆ ನಿನ್ನ ಮಗನನ್ನು ನನಗೆ ದಾನವನ್ನಾಗಿ
4: ನೀಡಿಬಿಡುತ್ತಾರೆ.
5: ಅಮ್ಮ ದೂತೆ,
4: ಅಮ್ಮ ಇದೇನು ಅನ್ಯಾಯ ಮಾಡಿಬಿಟ್ಟ ದೂತೆ, ನಾನು ಹೇಗೆ ಮಾಡಲಪ್ಪ.
5: ಅಮ್ಮ ದೇವರಲ್ಲಿ ನಿಂತ ತಂದ ಮಗನನ್ನು ದಾನ ಕೊಡ್ತೀರೇನಮ್ಮ?
4: ಬುಡುಬುಡಿಕ್ಯಾಡ ಮಗನನ್ನು ದಾನವಾಗಿ ಬೇಡುತ್ತಾಳಪ್ಪ.
5: ಇಲ್ಲ ದೂತೆ, ನಾನೇನು ನನ್ನ ಮಗನನ್ನು ದಾನವಾಗಿ ಕೊಡಲಾರೇನಮ್ಮ. ಅವನಿಗೆ ಬೇಕಾದರೆ ಮುತ್ತು ಮಾಣಿಕ್ಯವನ್ನು ನೀಡಿ ಕಳಿಸಿ ಬಿಡಮ್ಮ. ವಚನವನ್ನು ತೆಗೆದುಕೊಂಡು ನಮ್ಮನ್ನು ಮೋಸ ಮಾಡಿ ಬಿಟ್ಟಳಮ್ಮ. ನನ್ನ ಮಗನನ್ನು ದಾನವಾಗಿ ಬೇಡುವುದು ನನಗೆ ಗೊತ್ತಿದ್ದರೆ ನಾನು ವಚನ ಕೊಡುತ್ತಿದ್ದಿಲ್ಲವಮ್ಮ. ಮೋಸದಿಂದ ಬುಡುಬುಡಿಕೆ ಆಡನ್ನ ಮಗನನ್ನು ದಾನವಾಗಿ ನಾನು ನನ್ನ ಮಗನನ್ನು ದಾನವಾಗಿ ಹೇಗೆ ಕೊಡಲಿ? 9 ತಿಂಗಳ ಹೊತ್ತು ಹೆತ್ತು ಈಗ ನನ್ನ ಮಗನನ್ನು ನನ್ನ ಕೈಯಿಂದ ದಾನವಾಗಿ ಹೇಗೆ ಕೊಡಲಿ ದೂತಿ? ನನ್ನ ಮಗನನ್ನು ದಾನವಾಗಿ ಬೇಡುತ್ತಾನೆಂದು ನನಗೆ ತಿಳಿದಿರಲಿಲ್ಲವಮ್ಮ, ನಾನು ಏನು ಮಾಡಲಿ ದೂತೆ?
0: ಓ ತಾಯಿ, ಕೊಡುತ್ತೇನೆಂದ್ರೆ ಕೊಡಿ, ಇಲ್ಲವಾದರೆ ಬಿಡಿ. ಅಪಮಾನವಾಗುವ ಕಾಲದಲ್ಲಿ ನನ್ನನ್ನು ನೆನೆಸುವಿರಿ ತಾಯಿ.
5: ದೂತೆ, ನಾನು ವಚನ ಕೊಟ್ಟ ಪ್ರಕಾರ ನಾನು ದಾನವು ಕೊಡಲೇಬೇಕಮ್ಮ. ನನ್ನ ಮಗನನ್ನು ದಾನ ಕೊಡುವುದಾಯಿತಮ್ಮ. ತೆಗೆದುಕೊಳ್ಳಪ್ಪ ಬುಡುಬುಡಿಕೆ ಈ ನನ್ನ ಮಗನನ್ನು.
0: ಓ ತಾಯಿ, ಈಗ ಬೇಡ, ನಾನು ದೈತರ ಕೈಯಲ್ಲಿ ಹೇಳಿ ಕಳಿಸ್ತಾ ಇದ್ದೀನಿ. ನೀನು ತೊಟ್ಟಿಲ ಶೃಂಗಾರ ಮಾಡಿ ಅವರ ಕೈಯಲ್ಲಿ ಕೊಡುತ್ತಾಯಿ, ನಾನು ಬರುತ್ತಾ ಇದ್ದೇನೆ.
5: ದೂತೆ, ಅಮ್ಮ ನಾನು ಹೇಗೆ ಮಾಡಲಮ್ಮ? ಸೂರಮ್ಮ ದೇವಿಯ ಮನೆ ಇದೆಯಪ್ಪ, ತಾವು ಯಾರಪ್ಪ?
2: ನಾವು ದೈತರ ತಾಯಿ.
5: ನಿಮ್ಮನ್ನು ಯಾರು ಕಳಿಸಿರುವರಪ್ಪ? ನನ್ನ ಮಗಳನ್ನು ಒಯ್ಯಲಿಕ್ಕೆ ಬಂದಿರೇನಪ್ಪ?
3: ಒಯ್ಯಲಕ್ಕ ಬಂದಿವ್ ತಾಯಿ.
5: ದೂತೆ,
4: ಏನಾಯ್ತಮ್ಮ?
5: ನನ್ನ ಮಗ ಶಿತ ವೀರೇಶ ನಮ್ಮನ್ನು ಬಿಟ್ಟು ಪರದೇಶಿಯಾಗಿ ಹೋಗುವನಮ್ಮ. ಅವನಿಗೆ ಹಾದಿಯಲ್ಲಿ ಹಸಿವಾದ್ರೆ ಉಣಿಸುತ್ತಾರೆ, ತೊಟ್ಟಿಲ ಸಿಂಗಾರವನ್ನು ಮಾಡಿಕೊಂಡು ಹಾಲು ಬಾಣನ್ನು ಸಿದ್ಧಪಡಿಸಿಕೊಂಡು ಬಾರಮ್ಮ.
4: ಆಗಲಮ್ಮ, ಹಾಲು ಬಾಣವಾದರೂ ಸಿದ್ಧಪಡಿಸಿಕೊಂಡು ಬರುತ್ತೇನೆ.
5: ಕಂದ, ತಾಯಿಯನ್ನು ಬಿಟ್ಟು ಹೋಗುವೇನಪ್ಪ? ನೋಡಿರಪ್ಪ, ನನ್ನ ಮಗನನ್ನು ನೀವೇ ಎತ್ತುಕೊಂಡು ಹೋಗಿಬಿಡಿ.
3: ಎಂತ ಸತ್ಯ ಪುರುಷದಾನೋ, ಅವನು ತೊಟ್ಲು ಬಂತು ಯಾವಾಗಲೂ ಇದು ಒಟ್ಟು ಕೈ ಬಿಟ್ಟು ಕಡೆಕಾಗವಲ್ದು, ಭೂಮಿ ಬಿಟ್ಟು ಮ್ಯಾಲೆ ಬರವಲ್ದು, ಎಂತ ಸತ್ಯ ಪುರುಷ. ನಮಗಂತೂ ತೊಟ್ಲು ನಿಗುವಲ್ದು, ಅವ್ರ ತಾಯಿ ಬರುತ್ತಾಳೆ ಸದ್ಯಕ್ಕೆ ಅವಸರ ಮಾಡಿ ನಿಗುವನು.
2: ಹೌದು, ಅವ್ರ ತಾಯಿಗೆ ನಮಸ್ಕಾರ ಮಾಡಿಬಿಡೋಣ.
3: ತಾಯಿ, ನಮಗಂತೂ ತೊಟ್ಟಿನ ನಿಗುಲಿಲ್ಲ, ನೀನ ಕೈ ಮುಟ್ಟ ಹೊರಿಸಬೇಕು.
5: ನನ್ನ ಮಗಳನ್ನು ಇನ್ನು ಒಯ್ದಿಲ್ಲ ವೇಣಪ್ಪ, ನನ್ನ ಮಗಳನ್ನು ಇನ್ನು ಏಕೆ ಒಯ್ದಿಲ್ಲವಪ್ಪ?
2: ತಾಯಿ ಏನ್ ಮಾಡಿದ್ರು ನಗುಲಿಲ್ಲಮ್ಮ
5: ವೀರೇಶ? ತಾಯಿಯ ಕೈಯಿಂದ ಮಳೆಯನ್ನು ಬಿಟ್ಟು ಹೋಗಬೇಕೆಂದು ವೇಣಪ್ಪ. ಕಂದ, ಇನ್ನೊಮ್ಮೆ ನಿನ್ನ ತಾಯಿಯ ಮಲೆ ಹಾಲನ್ನು ಕುಡಿದು ಮನೆ ಬಿಟ್ಟು ಹೋಗಿ ಬಿಡಪ್ಪ ಕಂದ.
6: Thank you.

0: ಬರೆಸಿ ಕಳಿಸಿ ಬಿಡಮ್ಮ.
1: ತಾಯಿಯನ್ನು ಒಬ್ಬಳನ್ನಾಗಿ ಮಾಡಿ ನೀನು ಒಬ್ಬನೇ ಹೋಗಿ ಬಿಡುವೇನಪ್ಪ ಕಂದ. ಬುಡುಬುಡಿಕ್ಯ, ನಿನ್ನನ್ನು ದಾನವಾಗಿ ಬೇಡುವುದು ಗೊತ್ತಿದ್ರೆ ವಚನ ಕೊಡುತ್ತಿದ್ದಿಲ್ಲ ಕಂದ. ತಾಯಿ ಇರುವಾಗಲೇ ಪರದೇಶಿ ಆಗುವುದು ಬಂತೇನು ಕಂದ? ಕಂದ,
0: ತಾಯಿ ಹೊರಿಸಿ ಕಳಿಸಿ ಬಿಡಮ್ಮ ಬೇಗನೆ.
1: ಕಂದ ಹೋಗಿ ಬಾರಪ್ಪ ಕಂದ, ಕಂದ ಹೋಗಿ ಬಾರಪ್ಪ, ಹೋಗಿ ಬಾ ಸಿದ್ಧ ಬೀರೇಶ. ಬೀರೇಶ, ನನ್ನ ಬಿಟ್ಟು ಹೋಗಿಬಿಡಪ್ಪ. ನಿನಗೆ ಸೋಳ ಸತ್ತಿಗೆ ನೆರಳಾಗಲಿ, ಒಡ್ಡಿ ಒಳಗಾಗಲಿ, ನೆಲ್ಲಕ್ಕಿ ಬಾಣಾಗಲಿ, ಪಲ್ಲಕ್ಕಿ ಪದಿಯಾಗಲಿ, ಜಗತ್ತಿನಲ್ಲಿ ಸಿದ್ಧ ಬೀರೇಶ ಎಂಬ ನಾಮ ಯಾವಾಗಲೂ ಉಳಿಯಲಿ. ಸಿದ್ಧ ವೀರೇಶನಿಗೆ
2: ಜೈವಾಗಲಿ,
1: ಸಿದ್ಧ ವೀರೇಶನಿಗೆ
2: ಜೈವಾಗಲಿ,
1: ಸಿದ್ಧ ವೀರೇಶನಿಗೆ
2: ಜೈವಾಗಲಿ.
1: ವೀರೇಶ,
3: ಏ ಈ ಕುಸಿನ ರುದ್ರಭೂಮಿಗೆ ಒಯ್ಯನು, ಹೋದ ಅಲ್ಲಿ ಕಡದ ಕೆಸಿಂದ ನಾರಾಯಣಗೌಡ ಹೋದ ನೆತ್ರ ಕೊಡುವನು.
0: ಆಗಲಿ ನಡಿಯಪ್ಪ ಹೋಗಣ. ಏ ಇಲ್ಲೇ ಇಳಿಸೋ ಕಾರ್ ರುದ್ರ ಭೂಮಿ ಬತ್ತು.
3: ಏ ಇಳಿಸಿದಂಗ ಆತು, ತೊಟ್ಟಲ್ದಾಗ ಏನೋ ಗಮ ಗಮ ನಾರ್ತೈತ್ ನೋಡು.
0: ಹೌದಲು, ಏ ತೊಟ್ಟಲ್ದಾಗ ಏನೋ ಗಮ ಗಮ ನಾರ್ತೈತೆ ಅದನ್ನ ಮೊದಲು ಶಾಂಪಲ್ತಿಂದ ನೋಡ್ತಾನ.
3: ಏ ಇಬ್ರು ಕೂಡ ತಿನ್ನೋನು ಇಟ್ಟಿಟ.
0: ಏ ಬ್ಯಾಡ, ಅದ್ರಾಗ ಇಸ ಗಿಸ ಹಾಕಿದ್ರಂದ್ರ ಇಬ್ರು ಕೂಡ ಸತ್ತು ಹೋಗದಾಕತ್ತೆ. ನಾವ್ ಅಪ್ಪನ ಶಾಂಪಲ್ ತಿಂದು ನೋಡ್ತಾನ.
3: ಹೋ ತಿಂದು ನೋಡು. ನೀರ ಈಸದ ಕುಡಿ, ಕಾಡು ರುದ್ರ ಭೂಮಿ ಐತಿದ.
0: ಏ ನೀರ್ ನನಗಾಸು,
3: ನನಗಾಸು.
0: ಹಾ, ಏನ ಕುಸಿನ ಕಡಿದ ಯಾರು?
3: ನೀನ ಕಡಿಪಾ.
0: ನಾನ ಕಡಿಲಿ? ಇಟ್ಟೋತನ ಅವಂದ ಅಣ್ಣ ತಿಂದಿ, ಅವ್ನ ಹೆಂಗ್ ಕಡಿದು?
3: ಏ ಅದಕ್ಕ ನನಗ ನೆಗುದಲು. ಅಣ್ಣ ತಿಂದವ್ರ ಮ್ಯಾಲ ಅನ್ಯಾಯ ಬೇಡ್ಬೇಡ ತಿರಾರ ನೇಮತಿ. ಮತ್ತ ನಾರಾಯಣಗೌಡ್ರ ಮನ್ಯಾಗ ಮೂರ್ ಬಂಡಿ ಅಣ್ಣ ಆರ್ ಕೂಡ ನೀರ್ ಕುಡಿದ್ರು ಸಾಲ್ತಿದ್ದಿಲ್ಲ. ಪರ್ಯಾಣ ಕಿತ್ತಡಿ ಇನ್ನ ತಿಂದ ಉಳದತ್ತಿ.
0: ಏ ಮತ್ ನಾರಾಯಣಗೌಡ್ಗ ಸುದ್ದಿ ಏನ್ ಹೇಳುದು? ಇಲ್ಲೇ ಅದನ್ನ ಕುಸಿನ ಬಿಟ್ಟು ಹೋದ್ರ.
3: ಏ ನಮಗಾಗಿ ನೋಡು, ರಟ್ಕೊಂಡ ಹಣ್ಣಾಗಿ ನಿಂತತಿ. ಅದನ್ನ ಒಂದ ಕಾಯಿ ಹರದ ರಕ್ತ ಬಟ್ಟಲ್ದಾಗ ಹಿಂಡ್ಕೊಂದ ಹೋದ ನಾರಾಯಣಗೌಡ್ ತೋರಿಸ್ಬಿಡುನು.
0: ಏ ಹೌದಲೇ, ಇದ ಬರಾಬರಿ. ಈ ಕುಸಿನ ಇಲ್ಲ ಬಿಟ್ಟು ಹೋಗಣು, ಇಲ್ಲ ಹದ್ರೆ ಕಾಗಿರ ಏನ್ ಯಾಕ ಕರ್ಕೊಂತನು ಅನತ್ತ. ಇಲ್ಲ ಕಂಚಿನ ಆರ್ದ ಮರಕ್ಕೆ ಕಟ್ ಹೋಗ್ಬಿಡು. ನಡಿ ನಡಿ, ಏನ್ ಹೋಗಣು.
4: ಇಂದಣ್ಣು ಇಂದಣ್ಣು ಆರು ಸುಟ್ಟರೆ ಅರ್ಗಾಡ, ಮೂರು ಸುಟ್ಟರೆ ಸುಡಗಾಡ. ಕಾಂತಾರ ಒಣ ಕಾಡ ರುದ್ರ ಭೂಮಿಯಲ್ಲಿ ನನ್ನ ದೈತರು ಕೊಂದು ರಕ್ತವನ್ನು ತೆಗೆದುಕೊಂಡು ಬರುತ್ತಾರೆ. ಇಲ್ಲೇ ಹಾದಿ ಕಾಯುತ್ತಾ ನಿಲ್ಲಬೇಕು.
5: ನಮಸ್ಕಾರ.
4: ಏನು ದೈತರೆ, ಹೋದ ಕೆಲಸವೇನಾಯಿತು ಸರಿಯಾಗಿ ಹೇಳಿರಿ.
0: ಹೋದ ಕೆಲಸ ಸರಿಯಾಗಿ ಮಾಡ್ಕೊಂಬಂದಿ ನೋಡ್ರಿ.
4: ಏನು ದೈತರೆ, ನಿಮ್ಮ ಮಾತಿನಲ್ಲಿ ನಾನು ನಂಬಲಾರಿ.
0: ಮತ್ ಹ್ಯಾಂಗ್ರೆ?
4: ಏನಾದ್ರೂ ಒಂದು ಕೂಣವನ್ನು ತೆಗೆದುಕೊಂಡು ಬಂದಿರೋ ಅಥವಾ ಹಾಗೆ ಬಂದಿರ್ವಿ?
0: ಕಡದ ರಕ್ತಗಳ ತಂದಿ ನೋಡ್ರಿ ಬಟ್ಟಲ್ದಾಗ.
4: ಶಹಬಾಯ್, ಇದ್ದರೆ ನಿಮ್ಮಂತವ್ರು ಇರಬೇಕು ಜಗತ್ತಿನಲ್ಲಿ ದೈತರು. ಎಲೋ ದೈತರೆ, ನೀವು ಏನಾದ್ರೂ ಆಸ್ತಿವನ್ನು ಬೇಡುವುದಾದ್ರೆ ಬೇಡಿಬಿಡಿ. ನಿಮಗೆ ಬೇಡಿದ ಆಸ್ತಿವನ್ನು ನಾನು ಕೊಡ್ಲಿಕ್ಕೆ ಸಿದ್ಧ ನೋಡ್ತೇನೆ.
0: ನಮ್ಗೊಂದು ಹತ್ತು ಕೋರಿ ಹಚ್ಚಬೇಡಿ ನನಗೆ ಒಬ್ಬಗ.
4: ದೈತರೆ, ನಿಮಗೆಲ್ಲವನ್ನು ನನ್ನ ಆಸ್ತಿಯನ್ನು ಬಿಟ್ಟು ಕೊಡ್ತಾ ಇದ್ದೇನೆ.
0: ಆಗಲ್ರಿ,
3: ಹೋಗಿ ಬರ್ತೀರಿ.
0: ಹೋಗಿ ಬರ್ತೀರಿ, ನಮಸ್ಕಾರ.
4: ಹೋಗಿ ಬರುವಂತವರಾಗಿರಿ. ಎಲೋ ಸೂರಮ್ಮ, ನಾನು ಹಾಕಿದ ಪಣವು ಕಡೆಗೊಂಡಿತು. ಆನಂದವೇ ಆನಂದ.
6: ತಂಗಿ, ನಾವೀಗ ಅಡವಿಗೆ ಬಂದೇವೆ. ಎಲ್ಲಿ ಅಳುವ ಕೂಸಿನದನಿ ಕೇಳಿಸಿ ಬರ್ತಾ ಇದೆಯಲ್ಲ, ಮುಂದಕ್ಕೆ ಹೋಗಿ ಸ್ವಲ್ಪ ವಿಚಾರಿಸೋಣ.
7: ಆಗಲಿ ಅಕ್ಕ, ಮುಂದಕ್ಕೆ ಹೋಗಿ ನೋಡೋಣ.
6: ತಂಗಿ ಇದು ನೋಡು, ಗಂಡು ಮಗು. ತಂಗಿ ಈ ಮಗು ನನಗೆ ಸಲ್ಲತಕ್ಕದ್ದು, ಈ ಮಗುವನ್ನು ನಾನೇ ಹೋಯ್ತೀನಿ.
7: ಇಲ್ಲವ ಅಕ್ಕ, ಮಗು ನನಗೂ ಬೇಕು.
6: ತಂಗಿ ನಾವು ಅಕ್ಕ ತಂಗಿಯರು ಈ ಕೂಸಿನ ಸಲುವಾಗಿ ಜಗಳಾಡೋದು ಬೇಡ. ಎಲ್ಲರೂ ಐದು ಸುತ್ತವನ್ನು ಹಾಕೋಣ. ಮಲಿ ಹಾಳು ಯಾರಿಗೆ ಬೀಳುತ್ತವೆ ಅವರೇ ಕಂದನನ್ನು ಓದ ಬಿಡುವಣ.
7: ಅಕ್ಕ ನನ್ನ ಮಲಿಗೆ ಆದರೂ ಹಾಲು ಬೀಳಲಿಲ್ಲ.
6: ಹಾ ತಂಗಿ, ತಂಗಿ ನನಗಾದ್ರೂ ಮಲಿ ಹಾಲು ಬಿದ್ದು. ತಂಗಿ ಈ ಕೂಸನ್ನು ಇಬ್ಬರಿಗೆ ಸಲ್ಲತಕ್ಕದ್ದು.
7: ಆಗಲಿ ತಂಗಿ, ಇಲ್ಲಿ ಹಸ್ತು ಮಾನಗಳು ಮುಣಿಗಿದಂತವಾಯ್ತು, ಇಲ್ಲೇ ಸ್ವಲ್ಪ ವಸ್ತಿಯನ್ನು ಮಾಡೋಣ.
6: ತಂಗಿ ಇಲ್ಲಿ ಹಸ್ತು ಮಾನಗಳು ಮುಣಿಗಿದಂತವಾಯ್ತು, ಇಲ್ಲೇ ಸ್ವಲ್ಪ ವಸ್ತಿಯನ್ನು ಮಾಡೋಣ.
7: ಆಗಲಿ ಅಕ್ಕ, ಇಲ್ಲೇ ಆದ್ರೂ ವಸ್ತಿಯನ್ನು ಮಾಡೋಣ.
6: ಇಲ್ಲಿ ಬಾಗಿನಾಡ ಬಕನಾಥನ ಇರುವನು, ಇವನ ಹತ್ತಿಯಲ್ಲಿ ಸ್ವಲ್ಪ ಜಾಗವನ್ನು ಇಸಿದಕೊಂಡು ಇಲ್ಲೇ ವಸ್ತಿ ಮಾಡಿ ಬಿಡುವನ. ಬಕನಾಥ, ಬಕನಾಥ.
8: ಯಾರು ನೀವು?
6: ನಾವು ಚಂಚಲಿ ಮಾಯಕ್ಕನೆ ಇರುತ್ತೇವೆ.
7: ನಾನು ಮಾಯಕ್ಕನ ತಂಗಿ ಯಂಕವಣ್ಣಾದ್ರೂ ಇರ್ತೇನೆ.
5: ಇದುವರೆಗೂ ಇಂಥ ಸುಂದರ ಸ್ತ್ರೀಯರನ್ನ ನಾನು ಕಂಡಿದ್ದೇ ಇಲ್ಲ. ಅಡ್ಡಿಲ್ಲ, ಸುಂದರ ತರುಣಿಯರು. ಹುಲಿಯ ಬಾಯಲ್ಲಿ ಇಲಿ ಬಂದು ಸಿಕ್ಕಂತಾಯಿತು. ಮೋಸದಿಂದ ಇವರನ್ನು ಅರಮನೆಯ ಒಳಗೆ ಕಳಿಸಬೇಕು. ಬನ್ನಿ ಬನ್ನಿ ಬನ್ನಿ ಬನ್ನಿ ಬನ್ನಿ, ಇಲ್ಲಿ ಅರಮನೆ, ಇಲ್ಲಿ ಹೋಗಿ, ಇಲ್ಲೇ ಹೋಗಿ.
7: ತಂಗಿ, ಇದರಲ್ಲಿ ಏನೋ ಸ್ವಲ್ಪ ಮೋಸವಿದ್ದಂತೆ ಕಾಣಿಸ್ತಾ ಇದೆ.
6: ಹೌದಕ್ಕ,
7: ಇಲ್ಲಿ ನಿಂತು ಸ್ವಲ್ಪ ವಿಚಾರ ಮಾಡೋಣ.
5: ಇನ್ನೆಲ್ಲಿ ವಿಚಾರ ಮಾಡ್ತೀರಿ? ವಿಚಾರ ಮಾಡ್ತಾರಂತೆ ವಿಚಾರನ. ಸುಂದರ ತರುಣಿಯರು, ಈ ನಿಮಿಷಾರ್ಧದಲ್ಲಿ ನಿಮ್ಮಿಬ್ಬರ ಶೀಲರನ್ನ ಮಾಡಿಬಿಡ್ತೀನಿ. ಯಾರು ಬರ್ತಾರೋ ಬರಲಿ ನನ್ನ ಮೇಲೆ.
7: ಎಲೋ ಪಕ್ಕನಾಥ, ನಿನ್ನ ಮೀಸೆಯನ್ನು ಕಿತ್ತ ನಾನು ಹಚ್ಚಲಿಲ್ಲ. ನನ್ನ ಹೆಸರು ಚಂಚಲಿ ಮಾಯಕ್ಕನೇ ಅಲ್ಲ,
6: ನಾನು ಮಾಯಕ್ಕನ ತಂಗಿ ಎಂಕವನೇ ಅಲ್ಲ.
7: ಕೂಗಿ ಕರೆದಿಯಮ್ಮ. ಕಂದ ಬಾಗಿನಾಡ ಬಕನಾಥನು ನನ್ನ ಮೇಲೆ ಮೋಹ ಮಾಡಿದ್ದ, ಅದರ ಸಲುವಾಗಿ ನಿನ್ನ ಕೂಗಿ ಕರೆದೇಬೇಕಂದ.
6: ಅಮ್ಮ, ಆ ಬಾಗಿನಾಡ ಬಕನಾಥನು ಎಲ್ಲಿರುವನಮ್ಮ?
7: ಕಂದ, ಆ ಬಾಗಿನಾಡ ಬಕನಾಥನು ಇದೇ ಕವಿಯಲ್ಲಿ ಇರುವನು.
5: ಓಹೋ, ಈ ಸುಂದರ ತರುಣಿಯರ ರಕ್ಷಣೆಗೆ ನೀನು ಬಂದಿದೀಯಾ ಚೋಟುದ್ದ ಹುಡುಗ?
7: ಎಲೋ ಬಾಗಿನಾಡ ಬಕನಾಥ, ನಿನ್ನ ಮರ್ದನ ಮಾಡೋದಕ್ಕೋಸ್ಕರ ಸಿದ್ಧ ವೀರೇಶನಾಗಿ ಬಂದಿದ್ದೇನೆ. ಕೊದಳಿಗೆ ನಂದಿನ ವನವನ್ನು ಬಿಟ್ಟು ನನ್ನ ತಾಯಿಯನ್ನು ಕರೆದುಕೊಂಡು, ನಿನ್ನನ್ನು ಮರ್ದನ ಮಾಡುವುದಕ್ಕೋಸ್ಕರ ನನ್ನ ತಾಯಿಯನ್ನು ಕರೆದುಕೊಂಡು ಬಾಗಿನಾಡಿಗೆ ಬಂದಿದ್ದೇನೆ. ಈ ಭೂಮಿಯ ಮೇಲೆ ನಿನ್ನ ಪಾಪವು ತುಂಬಿ ತುಳುಕಲಿಕ್ಕೆ ಹತ್ತಿದೆ. ಹಿಂದಕ್ಕೆ ನೀನು ಎಷ್ಟೋ ಸಾಧ್ವಿ ಶಿರೋಮಣಿಯರ ಶೀಲವನ್ನು ಕೆಡಿಸಿದ ಪಾಪಿನಿ, ಈಗ ನಿನ್ನನ್ನು ಬಿಡುವುದಿಲ್ಲ. ನಿನ್ನನ್ನು ಪಾತಾಳಕ್ಕೆ ತುಳಿದು ನಾನು ಮುಂದಕ್ಕೆ ಹೋಗುತ್ತೇನೆ.
5: ಸಿದ್ಧ ಭೀರೇಶ,
7: ಬಕನಾಥನ ಪ್ರಾಣವು ಹೋಗೋದು, ಅವನಿಗೆ ಏನ ಶಾಪ ಕೊಟ್ಟು ಬಿಡ್ತಿ? ಕೊಟ್ಟು ಬಿಡಮ್ಮ.
8: ಆಗಲಿ ಕಂದ, ಎಲ್ಲ ಬಾಗಿನಾಡ ಬಕನಾಥ, ನಿನ್ನ ಗುಡಿಯಲ್ಲಿ ಕತ್ತೆ ಕುದುರೆ ಮೇಯಲಿ, ನಿನ್ನ ಗತ್ತಿಗೆ ಕಲ್ಲನ್ನು ನನ್ನ ಚಿಂಚಲಿ ಗ್ರಾಮದಲ್ಲಿ ಬಚ್ಚಲ ಕಲ್ಲಾಗಿ ಮೆರೆಯಲಿ, ಬಿಟ್ಟು ಬಿಡು ಪ್ರಾಣವನ್ನು.
7: ಎಲೋ ಬಾಗಿನಾಡ ಬಕನಾಥ, ನನ್ನ ತಾಯಿ ಹೇಳಿದ ಪ್ರಕಾರ ನಿನ್ನ ಗತ್ತಿಗೆ ಕಲ್ಲ ಚಿಂಚಲಿ ಗ್ರಾಮದಲ್ಲಿ ಬಚ್ಚಲ ಕಲ್ಲಾಗಿ ಬೀಳಬೇಕು. ನನ್ನ ತಾಯಿ ದಿನಾಲು ಅದರ ಮೇಲೆ ಸ್ನಾನ ಮಾಡಬೇಕು. ಬಿಟ್ಟು ಬಿಡು ನಿನ್ನ ಪ್ರಾಣವನ್ನು. ಬಾಗಿನಾಡವನ್ನು ಬಿಟ್ಟು ನಾವು ಚಿಂತಲಿ ಗ್ರಾಮಕ್ಕೆ ಬಂದಂತಾಯ್ತಮ್ಮ.
8: ಹೌದು ಕಂದ.
7: ಅಮ್ಮ, ನನಗೆ ಮುತ್ತಿನ ಚಂಡನ್ನು ತಂದು ಕೊಡಮ್ಮ.
8: ಏನು ಕಂದ, ನಿನಗೆ ಮುತ್ತಿನ ಚಂಡು ಬೇಕು?
7: ಹೌದಮ್ಮ, ನನಗೆ ಚಂಡನ್ನು ಆಡುವ ಆಸೆ ಆಗಿದೆ.

0: ನನಗೆ ಈ ಚಂಡು ಆಡಿ ಆಡಿ ಬೇಜಾರವಾಗಿದೆ ಅಮ್ಮ.
1: ಕಂದ, ಮತ್ತೇನು ಬೇಕು?
0: ಅಮ್ಮ, ನನಗೆ ಬಾಣು ತಂದು ಕೊಡಮ್ಮ.
1: ಏನು ಕಂದ, ನಿನಗೆ ಬಾಣು ಬೇಕು?
0: ಹೌದಮ್ಮ.
1: ಕಂದ, ಎಂತ ಬಾಣು ಬೇಕು?
0: ಅಮ್ಮ, ನನಗೆ ಭೂಮಿ ತೂಕದ ಬಾಣು ಬೇಕಮ್ಮ.
1: ಏನು ಕಂದ, ಈ ಭೂಮಿಯ ತೂಕದ ಬಾಣವು ನಿನಗೂ ಬೇಕು?
0: ಹೌದಮ್ಮ.
1: ಆಗಲಿ ಕಂದ, ಎರಡನೇ ಸಂತಿಗೆ ಹೋಗಿ ಭೂಮಿಯ ತೂಕದ ಬಾಣ ಆದರೂ ತೆಗೆದುಕೊಂಡು ಬರುತ್ತೇನೆ.
0: ಆಗಲಿ ಅಮ್ಮ.
1: ಕಂದ, ಭೂಮಿ ತೂಕದ ಬಾಣ ಆದರೂ ತಂದಿರ್ತೇನೆ, ತೆಗೆದುಕೋ.
0: ಆಗಲಿ ಅಮ್ಮ.
1: ಕಂದ, ಈ ಬಾಣವನ್ನು ಆಡುತ್ತಾ ಈ ದಾರಿಯಲ್ಲಿ ಹೋಗಬೇಡ, ಇದೇ ದಾರಿಯಲ್ಲಿ ಬಾಣವನ್ನು ಆಡಿ ಬೇಗನೆ ಮನೆಗೆ ಬಂದು ಬಿಡು.
0: ಆಗಲಿ ಅಮ್ಮ, ನೀನು ಹೇಳಿದ ದಾರಿಗೆ ಹೋಗಿ ಬಾಣನು ಆಡಿ ಬರುತ್ತೇನೆ.
1: ಆಗಲಿ ಕಂದ, ನಾನು ಇನ್ನು ಹೋಗಿ ಬರುತ್ತೇನೆ.
0: ಓಹೋ, ದಿನಾಲು ನನ್ನ ತಾಯಿ ಒಂದೇ ದಾರಿಗೆ ಹೋಗೆಂದು ಹೇಳುತ್ತಾಳೆ. ನಾನು ಇವತ್ತು ಅವಳ ಹೋಗಬೇಡಂದ ದಾರಿಗೆ ಬಾಣನ್ನು ಆಡುತ್ತಾ ಹೋಗುತ್ತೇನೆ. ಇದರಲ್ಲಿ ಏನು ಚಮತ್ಕಾರವೂ ಇದೆ ಏನೋ. ಆಗಲಿ, ನಾನು ಬಾಣನ್ನು ಆಡುತ್ತಾ ಹೋಗಿ ಬರ್ತೇನೆ.

0: ಹೋಗೋಣ. ಆಗಲಿ ಅಕ್ಕ, ಇನ್ನು ಸ್ವಲ್ಪ ಮುಂದಕ್ಕೆ ಹೋಗೋ ತುಂಬಿಕೊಂಡು.
1: ಆಗಲಿ ತಂಗಿ.
0: ಅಕ್ಕ ನಂದು ಹೊಡಿತ ಅಕ್ಕ.
1: ಏನ್ ಹೊಡಿತ ತಂಗಿ?
0: ಕೊಡ ಹೊಡಿತ್ ಮತ್ತೇನ್ ಹೊಡಿತತಿ?
1: ಐ ತಂಗಿ, ಕೊಡ ಹೊಡಿತು. ಹೆಂಗ್ ಹೊಡಿತು?
0: ಯಾಕ
1: ಏನಾತ ತಂಗಿ?
0: ಅಲ್ಲಿ ಒಂದ್ ಹುಡುಗ ಐತಿ.
1: ಹುಡುಗ ಐತಿ? ರೆಡಿ ಬಾ, ಹಂಗಾದ್ರೆ ಮುಂದಕ್ಕೆ ಹೋಗಿ ವಿಚಾರಿಸೋಣ.
0: ಅದ ಬಾಣ್ ಬಿಟ್ಟು ನಾನು ಕೊಡ ಹೊಡಿತ್ ನೋಡುವ.
1: ತಂಗಿ ಬಾಣ್ ಬಿಟ್ಟು ಕೊಡ ಹೊಡೆದ?
0: ಹೌದಕ್ಕ.
1: ಏ ತಮ್ಮ, ಯಾರು ನೀನು? ಬಾಣ್ ಬಿಟ್ಟು ಕೊಡ ಹೊಡೆದವ?
2: ಏ ನಾ ಇಲ್ಲಿ ನಿಮ್ ಕೊಡ ಹೊಡೆದಿನಿ, ನಿಮ್ ಕೊಡ ನಾ ಹೊಡೆದೇ ಇಲ್ಲ.
1: ಮತ್ ಯಾರು ಹೊಡೆದ್ರ ತಮ್ಮ? ನಿನ್ ಹಿಂಗ ಬಿಡಂಗಿಲ್ಲ, ನಿನ್ನ ಕಟ್ಟು.
2: ನನ್ನೇನು ಕಟ್ತೀರಿ? ನಾನು ಬಾಣ್ ಬಡ್ದೈತ ನಿಮ್ಗೆ ಹಂಗ ಗೊತ್ತಾಯ್ತು?
1: ಏ ತಮ್ಮ, ನಾವು ನೋಡ್ಯಾವ ಕಣ್ಮುಟ್ಟ.
2: ಈಗ ನಾ ನಿಮ್ ಕೊಡ ಹೊಡೆದಿಲ್ಲ.
1: ಹೊಡೆದಿಲ್ಲ ಅಂದ್ರೆ ನಾವು ಬಿಡಂಗಿಲ್ಲ.
2: ನಾ ನಿಮ್ ಬಿಂದಿಗೆ ಕೊಡಂಗಿಲ್ಲ.
1: ಕೊಡಂಗಿಲ್ಲ ಅಂದ್ರೆ ನಾವು ಕೇಳಂಗಿಲ್ಲ.
2: ಏನ್ ನಿಮ್ ಬಿಂದಿಗಿನ ಬೇಕಣ?
1: ಹೌದು.
2: ಯಾಕೆ ಕೊಡ್ಲಿಕ್ಕೆ ಏನ್ ಮಾಡ್ತೀರಿ?
1: ಕೊಡ್ಲಿಕ್ಕೆ ಅಂದ್ರೆ ಕಟ್ತೇವು.
2: ಏ ನಮ್ಮ ಅವನ ಮುಂದೆ ಹಾತು ನಾನು ಹಾದಿ ಬಿಡ್ಲಿಕ್ಕೆ ಅಂದ್ರ?
1: ನಿಮ್ಮ ಅವನ ಮುಂದಾದ್ರೆ ಹೇಳು, ನಿಮ್ಮ ಅಪ್ಪನ ಮುಂದಾದ್ರೆ ಹೇಳು.
2: ನಾ ಕೊಡಂಗಿಲ್ಲ ನೋಡ್ ಬಿಂದಿಗೆ.
1: ಕೊಡಂಗಿಲ್ಲ,
2: ನಾ ಕೊಡಂಗಿಲ್ಲ,
1: ನಾ ಬಿಡಂಗಿಲ್ಲ.
3: ಟಪ ಗೊಡ್ಕೊಟ್ಟಮ್ಮ ಬಿಂದಿ ಗಡಿ ತಲ್ಲ ಹುಡುಗಿ ನಿಂದು ಅಡಿ ತಲ್ಲ.
1: ಏನ್
2: ಮಾಡ್ತೀವಿ ಮಾರ, ನಾ ಕೊಡಂಗಿಲ್ಲ.
1: ತಂಗಿ
0: ಏನತ್ತಕ್ಕ?
1: ಇವ ನಮ್ ಮುಂದ ಕುಣದ ಕೆರಿಂದ ನಮ್ಮನ್ನ ಮರಳ ಮಾಡಿ ಓಡಿ ಹೋಗ. ಇವ ತಂಗಿ, ಇವನ್ ಹಿಂಗ ಬಿಡುದು ಬೇಡ.
0: ಬಿಡುದು ಬೇಡಕ್ಕ, ನಮ್ ಬಿಂದಿಗೆ ಕೊಡ್ತಾನ.
1: ಹಾ ಇವನ ಕಟ್ಟಿ ಬಿಡುವನು. ತಂದೆ ತಾಯಿ ಇದ್ರೆ ಎಟ್ ಮೇರ್ತಿದ್ದೆ ಹುರ್ಮಿ.
2: ಏನು ನನಗ್ ತಾಯಿ ಇಲ್ಲ ಅಂತ ಹೇಳ್ತೀರಿ ನೀವು?
1: ಎಲ್ಲಿದಾಳ ನಿನ್ ತಾಯಿ?
2: ಏ ಹುಷಾರ್ಲೆ ಮಾತಾಡ್ರಿ, ನಮ್ಮ ಅವ್ವನ ಮುಂದೆ ಹೇಳ್ತೀನಿ. ನಮ್ಮ ಅವ್ವ ಮಾಯಾಕ ಮನ್ಯಾಗದ ತೋರಿಸ್ತೀನಿ ನೋಡ್ರಿ ನಿಮ್ಗ.
1: ಎಲ್ಲಿ ನಿಮ್ಮ ಅವ್ ಮಾಯಾಕ? ಕಾಡು ದುರ್ಭೂಮಿಯಾಗ ಯಾರು ಬಿಟ್ಟಿದ್ರೋ ಏನೋ ತಂದ ಜೋಪಾನ್ ಮಾಡ್ಯಾಳ. ಅದಕ್ ನಿನ್ ತಾಯಿಯಾಗ್ಯಾಳ?
2: ನಮ್ಮ ಅವ್ವ ಅಲ್ಲ ಅಂತ ಹೇಳ್ತೀರಿ. ನಮ್ಮ ಅವ್ವನ ಮಲ್ಯಾಗ ಹಾಲು ಹೆಂಗ್ ಬರ್ತಿದ್ದು? ನಾ ನಮ್ಮ ಅವ್ವನ ಮಲಿಯನ್ನ ಕುಡಿತೀನಿ.
1: ಭಕ್ತಿ
2: ಭಕ್ತಿ ನಿಮ್ದಿಲ್ಲ ಭಕ್ತಿ?
1: ನಮ್ದಿಲ್ಲ
2: ನಡ್ರಿ. ನಿಮ್ ಬಾಳ ಬಾಳ ಮಾತಾಡ್ರಿ, ನಮ್ಮ ಅವ್ವನ ಮುಂದೆ ಹೇಳ್ತೀನಿ. ನಿಮ್ನ ಬಿಡುದೇ ಇಲ್ಲ ಈಗ.
1: ನಮ್ ಬಿಂದಿಗೆ ಕೊಡ್ತಕ್ಕ ನಿನ್ ಬಿಡಂಗಿಲ್ಲ ನಾವು.
2: ಏ ನಿಮ್ ಬಿಂದಿಗೆ ಕೊಡ್ತೀನಿ. ನನಗ ಹಾಗೆ ಹೀಗೆ ಎಷ್ಟ 108 ಮಾತಾಡ್ರಲ್ಲ.
1: ಏ ತಮ್ಮ ಹೋಗೇ ನಿಮ್ ತಾಯಿನ ಕೇಳ, ಸುಳ್ಳಿದ್ರ ನಮ್ನ ಏನ್ ಬೇಕಾದ್ ಮಾಡಕತ್ತ.
2: ಈ ಸದ್ಯ ನಿಮಗ ಬಿಂದಿಗೆ ಕೊಟ್ಟು ಕಳಿಸ್ತೀನಿ. ಈ ಮಾತು ಒಂದ ಸುಳ್ಳು ಆದ್ರ ನಿಮ್ ನೋಡ್ ಮಾತ
1: ಅಟ್ ಮಾಡ್ಬಿಡ್ತಮ್ಮ.
2: ಏ ತೆಗೆದುಕೊಂಡು ಹೋಗ್ರಿ ಬಿಂದಿಗೆ.
1: ತಂಗಿ
0: ಏನತ್ತಕ್ಕ?
1: ಏನ ಬಂಗಾರ ಬಿಂದಿಗೆ ಬತ್ತಲ ಮಣ್ಣಿನ ಬಿಂದಿಗೆ ಹೋಗಿ.
0: ಬಂಗಾರದೈತಿ?
1: ಹೌದಾ ತಂಗಿ?
0: ಹೌದಲ್ ನೋಡುವ ಮತ್ತ.
1: ಐ ತಂಗಿ ಬಂಗಾರದೈತಿ, ಇನ್ನ ನಾ ಹೋಗಿ ಬಿಡೋನು.
0: ಬಾರ್ವ ಹೋಗೋಣ ಹಂಗಾರ.
1: ನಡಿ ತಂಗಿ ಹಂಗಾದ್ರ.
4: ಅಮ್ಮ ಅಮ್ಮ, ನಿನ್ನ ತಾಯಿ ಇದ್ದರೆ ಎಷ್ಟು ಮೆರೆಯುತ್ತಿದ್ದಿ. ನಿನಗೆ ತಾಯಿ ತಂದೆ ಯಾರು ಇರುವುದಿಲ್ಲವೆಂದು ನನಗೆ ಸಿಕ್ಕ ಹಾಗೆ ಬೈದರಮ್ಮ.
1: ಅಮ್ಮ ಏನಾಯ್ತು ಕಂದ?
4: ತಾಯಿ ತಂದೆ ಸತ್ಯವಾಗಿ ಯಾರು ಹೇಳಮ್ಮ?
1: ಕಂದ ಹಾಗಾದ್ರೆ ಹೇಳುತ್ತೀನಿ ಕೇಳು. ಕಂದ, ನಿನ್ನ ತಾಯಿ ಚಂದನಗಿರಿಯಲ್ಲಿ ಸುರಮ್ಮ ದೇವಿ ಅಂತೂ ಇರುವಳು.
4: ಏನು, ನನ್ನ ತಾಯಿ ಚಂದನಗಿರಿಯಲ್ಲಿ ಇರುವಳೇ?
1: ಹೌದು ಕಂದ.
4: ಅಮ್ಮ ನಾನು ನಿನ್ನ ಕೈಗೆ ಹೇಗೆ ಸಿಕ್ಕಿನಮ್ಮ?
1: ಕಂದ, ನಾವು ಅಕ್ಕ ತಂಗಿ ಯಾರು ಬೆಕ್ಕ ಹುಡುಕುತ್ತ ಹೋದಾಗ ಕಾಡರುದ್ದರ ಭೂಮಿಯಲ್ಲಿ ಆರ ಸುಟ್ಟರ ಅರೆಗಾಡ ಮೂರ ಸುಟ್ಟರ ಸುಡುಗಾಡ ಕಾಂತಾರ ಒಣ ಕಾಡರುದ್ದರ ಭೂಮಿಯಲ್ಲಿ ಬಿಟ್ಟು ಹೋಗಿದ್ರು ಕಂದ. ಹಾಗೆ ನಾವು ಹೋಗಿ ನಿನ್ನನ್ನು ತಂದು ನಾವು ಜೋಪಾನ ಮಾಡಿದೆವು ಕಂದ.
4: ಅಮ್ಮ ನನ್ನ ತಾಯಿ ನನ್ನನ್ನು ಆರ ಸುಟ್ಟರ ಗಾಡ ಮೂರ ಸುಟ್ಟರ ಸುಡುಗಾರ ಕಾಂತರ ವನದಲ್ಲಿ ಬಿಡಲು ಕಾರಣವೇನಮ್ಮ?
1: ಕಂದ, ಇದಕ್ಕೆ ನಿನ್ನ ಸೋದರ ಮಾವನಾದ ನಾರಾಯಣ ಗೌಡನೇ ಮೂಲ ಕಾರಣ.
4: ಅಮ್ಮ, ನನ್ನ ಸೋದರ ಮಾವನಾದ ನಾರಾಯಣ ಗೌಡನು ಹಿಂದಕ್ಕೆ ನನ್ನನ್ನು ಮತ್ತು ನನ್ನ ತಾಯಿಯನ್ನು ಅಗಲಿಸಿದ ಪಾಪಿಯವನು.
1: ಹೌದು ಕಂದ.
4: ಅಮ್ಮ, ಇವತ್ತು ನಾನು ಅವನನ್ನು ಮತ್ತು ಅವನ ಮಗಳ ಕಾಮಲಂತಿಯನ್ನು ಅಗಲಿಸಿ ಬಿಡುತ್ತೇನೆ. ಕಾಮಲಂತಿಯನ್ನು ಮಾಯದಿಂದ ಗೆದ್ದು ತಂದು ನಿನ್ನ ಪಾದಕ್ಕೆ ಸೊಸೆಯನ್ನಾಗಿ ಮಾಡುತ್ತೇನಮ್ಮ.
1: ಆಗಲಿ ಕಂದ.
4: ಅಮ್ಮ, ನಾನು ಹೋಗಿ ಬರುತ್ತೇನೆ, ನನಗೆ ಆಶೀರ್ವಾದ ಮಾಡಮ್ಮ.
1: ಹೋಗಿ ಬಾ ಕಂದ, ನಿನಗೆ ಮಂಗಲವಾಗಲಿ.
5: ಮಗಳೇ ಕಾಮಣಂತಿ,
6: ಯಾಕ್ರಿ ತಂದೆಯವ್ರಿ?
5: ಇಂದು ನಿಂದ 11 ಗಂಟೆಗೆ ಲಗ್ನ ನಿಶ್ಚಯನೂ ಆಗಿದೆ. ಆದ ಕಾರಣ ನೀನು 7 ಅಂತಸ್ತದ ಮಾಡಿದ ಮೇಲೆ ಇರಬೇಕು.
6: ಆಗಲಿ ತಂದೆಯವ್ರಿ.
5: ಅಲ್ಲಿ ಸುತ್ತ ಪಾರವಾಗಿ 7 ದೈತ್ಯರನ್ನು ಕಾವಲಾಗಿ ಇಡ್ತಾ ಇದ್ದೇನೆ. ನೀನು ಎಲ್ಲಿಗೆ ಹೋಗಕೂಡದು.
6: ಆಗಲಿ ತಂದೆಯವ್ರಿ.
4: ಓಹೋ, ಈ ಅರಮನೆಯ ಸುತ್ತಲೂ ಬಿಚ್ಚಗತ್ತಿ ಕಾವಲು ಇರುತ್ತದೆ. ಇದೇನು, ಅವಳನ್ನು ಹೇಗೆ ತರುವುದು? ಈಗ ನಾನು ಮಾಯದ ಬಳಗರನಾಗಿ ಅಲ್ಲಿಗೆ ಹೋಗಬೇಕು. ಕಾಮಲಂತಿ, ನಾನು ನಿನ್ನ ಸೋದರತ್ತೆಯ ಮಗ ಸಿದ್ಧವೀರೇಶನಿದ್ದೇನೆ. ನಾನೀಗ ಒಳಗೆ ಬರಬೇಕಾದರೆ ಮಾಯದ ಬಳಗಾರನಾಗಿ ಬಂದಿದ್ದೇನೆ. ಕಾಮಲಂತಿ, ನಿನ್ನನ್ನು ಇಲ್ಲಿ ಬಿಡುವುದಿಲ್ಲ. ಈಗ ನಿನ್ನನ್ನು ಮಾಯದಿಂದ ಗೆದ್ದುಕೊಂಡು ನನ್ನ ತಾಯಿ ಹತ್ತಿರ ಒಯ್ದು ಬಿಡುತ್ತೇನೆ. ಬಾ ಕಾಮಲಂತಿ ಹೋಗಿಬಿಡೋಣ.
0: ಆಗಲಿ ನಡಿ ಸ್ವಾಮಿ.
5: ದೂತೆ ದೂತೆ,
1: ಏನಾಯ್ತು ಗೌಡ್ರೆ?
5: ಕಾಮಲಂತಿ ಒಳಗಡೆ ಇರುವಳೆ.
1: ಗೌಡ್ರೆ, ಯಾರ ಮಾಯದಿಂದ ತೆಗೆದುಕೊಂಡು ಹೋಗಿಬಿಟ್ರು?
5: ಏನು ದೂತೆ, ನನ್ನ ಮಗಳನ್ನು ಯಾರು ತೆಗೆದುಕೊಂಡು ಹೋದರಂತ ಹೇಳುವಿಯಾ? ನಾನು ಏಳ ಸುತ್ತ ದೈತರನ್ನು ಕಾವಲಾಗಿಟ್ಟಿರುವೆ, ನೀನು ಸುಳ್ಳು ಮಗಳುವಿಯಾ? ಛೇ, ಈ ಮಾತನ್ನು ನಾನು ನಂಬಲಾರೆ. ಇನ್ನೊಮ್ಮೆ ಪ್ರತ್ಯಕ್ಷವಾಗಿ ನೋಡಿಕೊಂಡು ಬಾ. ಇರಲಿ, ಈ ಕೂಡಿದ ಸಭೆಯಲ್ಲಿ ಇಂದು ನಂದ ಅಪಮಾನವಾಯಿತು. ಅಯ್ಯೋ ಶಿವ ಶಿವ ಶಂಕರ ಪರಮೇಶ್ವರ.
4: ಅಮ್ಮ ಅಮ್ಮ,
1: ಏನಾಯ್ತು ಕಂದ?
4: ಅಮ್ಮ, ನಾನು ಕಾಮಲಂತಿಯನ್ನು ಗೆದ್ದು ತಂದಿದ್ದೇನಮ್ಮ.
1: ಆಗಲಿ ಕಂದ, ಎಂದು ನನ್ನ ಮನಸ್ಸಿಗೆ ಸಂತೋಷವಾಯ್ತು ನೋಡು ಕಂದ.
4: ಅಮ್ಮ, ನಮಗಿಬ್ಬರಿಗೂ ಆಶೀರ್ವಾದ ಮಾಡಿ ಕಳಿಸಮ್ಮ.
1: ಆಗಲಿ ಕಂದ. ಕಂದ, ನಿಮಗೆ ಮಂಗಲವಾಗಲಿ, ಮೇಲಕ್ಕೆ ಏಳುವಂತವರಾಗಿರಿ.
4: ಅಮ್ಮ, ನಾನೀಗ ಕೋಣೇಶ್ವರ ದೈತನ ಮರ್ದನಕ್ಕೆ ಹೋಗಬೇಕಮ್ಮ.
1: ಕಂದ, ಕೋಣೇಶ್ವರ ದೈತನನ್ನು ಮರ್ದನ ಮಾಡಲಿಕ್ಕೆ ಯಾರ್ಯಾರು ಹೋಗಬೇಕು?
4: ಅಮ್ಮ, ನಾನು, ನೀನು, ಎಂಕವ್ವ, ಬಪ್ಪಣ್ಣ, ಹೀಗೆ ನಾಲ್ಕು ಜನ ಕೂಡಿ ಕೋಣೇಶ್ವರ ದೈತನ ಮರ್ದನಕ್ಕೆ ಹೋಗಬೇಕಮ್ಮ. ಅಮ್ಮ, ಹಿಂದಕ್ಕೆ ನಾನು ಕೈಲಾಸದಲ್ಲಿ ಭೌಳಿ ಶಂಕರನಾಗಿದ್ದಾಗ ನನ್ನ ನಂದಿ ವಾಹನನನ್ನು ಕೋಣೇಶ್ವರ ದೈತನೊಡನೆ ಯುದ್ಧ ಮಾಡಲಿಕ್ಕೆ ಕಳಿಸಿದ್ದೆ. ಆಗ ಕೋಣೇಶ್ವರ ದೈತನು ನನ್ನ ನಂದಿಯ ಒಂದು ಕೊಂಬನ್ನು ಭಿನ್ನ ಮಾಡಿ ಕಳಿಸಿದನು. ಆಗ ನಂದಿ ವಾಹನ ನನ್ನ ಪಾದಗಳ ಮೇಲೆ ಬಂದು ಬಿದ್ದು, ಬೌಳಿ ಶಂಕರನೆ, ನೀನು ಭೂಮಿಯ ಮೇಲೆ ಅವತರಿಸದಿದ್ದರೆ ಕೋಣೇಶ್ವರವ ದೈತನು ಯಾರಿಂದ ಸಾಯಲಾರನೆಂದು ನನಗೆ ಅಂಗಲಾಚಿ ಬೇಡಿಕೊಂಡನಮ್ಮ. ಬೌಳಿ ಶಂಕರನೆ, ಈ ಭೂಮಿಯ ಮೇಲೆ ದೈತರ ಕಾಟವು ಬಹಳವಾಗಿದೆ. ಸ್ವತಃ ನೀನೇ ಭೂಮಿಗೆ ಇಳಿದು ದೈತರನ್ನು ಸಂಹಾರ ಮಾಡಬೇಕೆಂದು ನನ್ನಲ್ಲಿ ಅಂಗಲಾಚಿ ಬೇಡಿಕೊಂಡನಮ್ಮ.
1: ಹೌದು ಕಂದ.
4: ಅವಾಗ ನಾನು ಏನು ಹೇಳಿದೆ ಅಂದರೆ, ಎಲೋ ನಂದಿ ವಾಹನನೆ, ನೀನು ಬಾರಾಮತಿ ಪಟ್ಟಣದಲ್ಲಿ ಅಮೃತದೇವಿ ಹೊಟ್ಟಿಲೆ ಮಾಳಂಗರಾಯನಾಗಿ ಹುಟ್ಟಿ ಬಾ. ನಾನು ಚಂದನಗಿರಿಯಲ್ಲಿ ಸೂರಮ್ಮದೇವಿ ಹೊಟ್ಟಿಲೆ ಬೀರದೇವರನಾಗಿ ಬರುತ್ತೇನೆ. ಬೀರದೇವರನಾಗಿ ಬಂದು ಕೋಣೇಶ್ವರ ದೈತನನ್ನು ಮರ್ದನ ಮಾಡುತ್ತೇನೆ. ಅಮ್ಮ, ನನ್ನ ಮಾಳಂಗರಾಯನಿಗೆ ನನಗೆ ಗೋಡಗೇರಿ ಗುಜಿನಲ್ಲಿ ಭೇಟಿ ಆಗುತ್ತದೆಯಮ್ಮ.
1: ಹೌದು ಕಂದ.
4: ಅಮ್ಮ, ನಾವೀಗ ಅಷ್ಟರು ಕೂಡಿ ಕೋಣೇಶ್ವರ ದೈತನ ಮರ್ದನಕ್ಕೆ ಹೋಗ ನಡೆಯಿರಮ್ಮ.
1: ಆಗಲಿ ಕಂದ.
7: ನಾನು ಕೋಣೇಶ್ವರ ದೈತನಿದ್ದೇನು. ಜಮಖಂಡಿ ನಾಡದಲ್ಲಿ ಜಂಬೂ ದೀಪದ ಗಡ್ಡೆದಲ್ಲಿ ನನ್ನ ವಸ್ತಿ. ಜಂಬೂ ಬೆಟ್ಟಕ ತೆಲಿ ಕೊಟ್ಟ ಮಣಗಿನ ಮಂಟೂರ ಕಣಿಮೆಯಾದ ನಾ ಕಾಲ ಚಾಚಿನ್ನೆ. ಹಂತ ದೈತ ನಾನು. ಒಂದ ಕಿವಿಯನ್ನು ಹಾಸಿ ಒಂದ ಕಿವಿಯನ್ನು ಹೊತ್ತು ನಿದ್ದಿ ಗರವತಿನಿ. ಮೂಗಿನ ಉಸಲ ಬಿಟ್ಟರ ಮೂರ ಹರದಾರಿ ಮಠ ದೂರ ಆಡತಿತ್ತು. ಹಂತ ಕ್ವಾಣೇಶ್ವರ ದೈತನ ಇದ್ದೇನು. ಯಾವ ಪಟನ ಬರುತ್ತಾನ ಬರಲಿ ಅಂತೇಳಿ ವೀರ ಸೂರ ಆಗಿ ಮೆರೆದಿಡಲಕ ಹತ್ತಿನಿ.
4: ಎಲೋ ಕ್ವಾಣೇಶ್ವರ ದೈತ, ನಾನು ನಿನ್ನ ಮರ್ದನ ಮಾಡುವುದಕ್ಕೋಸ್ಕರ ಸಿದ್ಧ ವೀರೇಶನಾಗಿ ಬಂದಿದ್ದೇನೆ. ನಾನು ಕೊದಲಿಗೆ ನಂದನವನವನ್ನು ಬಿಟ್ಟು ನಾಗಠಾಣ ಗ್ರಾಮದಲ್ಲಿ ನಾಗರ ಮಿಡಿ ಏರಿ ನೋಡಿದಾಗ ನೀನು ಜಮಖಂಡಿ ನಾಡ ಜಂಬು ದೀಪದ ಗಡ್ಡಿಗೆ ತಲೆಯನ್ನು ಕೊಟ್ಟು ಮಂಟುರ ಕಣಿವೆ ಮೇಲೆ ಕಾಲ ಒಗೆದು ಒಂದ ಕಿವಿಯನ್ನು ಹಾಸಿ ಒಂದ ಕಿವಿಯನ್ನು ಹೊಚ್ಚಿಕೊಂಡು ನಿದ್ದೆಯನ್ನು ಮಾಡುತ್ತಿದ್ದಿ. ಅದಕ್ಕಾಗಿ ನಾನು ನನ್ನ ತಾಯಿಯನ್ನು ಕರೆದುಕೊಂಡು ನಿನ್ನ ಮರ್ದನ ಮಾಡುವುದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೇನೆ. ದೈತ, ಇನ್ನು ನಾನು ನಿನ್ನನ್ನು ಬಿಡುವುದಿಲ್ಲ.
7: ಸೂರ್ಯಚಂದ್ರ ಇರುವರೆಗೆ ನನ್ನ ಹೆಸರ ಏನು ಇಡುವತ್ತಿ ಇಡೋ, ಅಲ್ಲಿ ತನಕ ನಾನು ಪ್ರಾಣವನ್ನು ಬಿಡಬೋದಿಲ್ಲ.
4: ಎಲೋ ಕೋಣೇಶ್ವರ ದೈತ, ನಿನ್ನ ಮುಂಡಿ ಬಿದ್ದಲ್ಲಿ ಮುಂಡಗುನೂರ ಗ್ರಾಮವಾಗಲಿ, ನಿನ್ನ ಕಳ್ಳ ಬಿದ್ದಲ್ಲಿ ಕಳ್ಳಿಗುತ್ತಿ ಗ್ರಾಮವಾಗಲಿ, ನಿನ್ನ ಶಿರ ಬಿದ್ದಲ್ಲಿ ಸದರ ಕತ್ತಿ ಗ್ರಾಮವಾಗಲಿ, ಕೋಣ ಬಿದ್ದಲ್ಲಿ ಕೋಣಗನೂರ ಗ್ರಾಮವಾಗಲಿ, ನಿನ್ನನ್ನು ಹೊಡೆದಂತವನು ನಾನು. ಕೋಣೂರ ಗ್ರಾಮದಲ್ಲಿ ಕರೇ ಸಿದ್ದೇಶ್ವರನಾಗಿರುತ್ತೇನೆ. ಬಿಟ್ಟು ಬಿಡು ಪ್ರಾಣವನ್ನು. ಕಂದ, ಕೋಣೇಶ್ವರ ದೈತನನ್ನು ಸಂಹಾರ ಮಾಡಿದಿ, ಹಾಲಮತದ ಕೀರ್ತಿಯನ್ನು ಬೆಳಗಿಸಿ, ಜಾತಿ ಮತ ಪಂಥಗಳ ನೆನೆಸದೆ ಸೂರ್ಯಚಂದ್ರ ಇರುವ ಪರ್ಯಂತರ ಬೀರಣ್ಣ ದೇವನಾಗಿ ಮೆರೆದು ಒಲಿದು ಬಂದ ಭಕ್ತರನ್ನು ಕಾಪಾಡುವ ದೇವನಾಗಿ ಪೂಜೆಗೊಳ್ಳು. ನಿನಗೆ ಮಂಗಲವಾಗಲಿ.

0: ಅಥಾಣ ಸಿದ್ಧ ಮಹಾರಾಜಕ್ಕೆ, ಜೇಜಿ ಜಕ್ಕಪ್ಪ ಮಹಾರಾಜಕ್ಕೆ, ಜಗ್ಗಿನ ಬುಳ್ಳಪ್ಪ ಮಹಾರಾಜಕ್ಕೆ, ಮಾಯಕೋರ ಮಾಳಪ್ಪ ಮಹಾರಾಜಕ್ಕೆ, ಬಾಣೂರ್ ಕರ್ ಸಿದ್ಧ ಮಹಾರಾಜಕ್ಕೆ, ಮೊದಲಬಗೆ ಮಡ್ಡಿ ಸಿದ್ಧ ಮಹಾರಾಜಕ್ಕೆ, ಜಯ ಜೈನ
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ದಾಸರ ಪದಗಳನ್ನು ಕೇಳಲಿದ್ದೀರಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಾವಗೀತೆಯನ್ನು ಕೇಳಲಿದ್ದೀರಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಎಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಅಂಬಲಪಾಡಿಯ ಅಮ್ಮನ ನೋಡಿ ಎನ್ನುವಂತ ಒಂದು ಅಂಬಲಪಾಡಿಯ ದೇವಿಯ ಮೇಲಿನ ಈ ಒಂದು ಅದ್ಭುತವಾದಂತಹ ಭಕ್ತಿ ಗೀತೆಯನ್ನ ಪಿ ಸುಶೀಲ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ವಿಜಯ ನಾರಸಿಂಹ ಬರೆದಿರುವಂತಹ ಒಂದು ಗೀತೆಯನ್ನ ಕೇಳೋಣ. ವಿ ಶ್ರೀನಿವಾಸ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಅಮೋಘವಾದಂತಹ ಗೀತೆ, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯತ್ತ ಸಾಗೋಣ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 6:10 ಸ್ಮೈಲಿಂಗ್ ಶ್ವೇತಾ ಅವರು ನಡೆಸಿಕೊಡುವಂತಹ ಅರುಣೋದಯ ಕಾರ್ಯಕ್ರಮವನ್ನ ತಾವೆಲ್ಲ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂತಹ ಭಕ್ತಿ ಗೀತೆಯತ್ತ ಸಾಗೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಎಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಭಕ್ತಿ ಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಆಡುತ್ತ ಬಾರಮ್ಮ ಎನ್ನುವಂಥ ಒಂದು ಮಧುರವಾದಂಥ ಗೀತೆಯನ್ನು ರಂಜನ್ ಆರ್ ಪ್ರಭು ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ ಈ ಒಂದು ಗೀತೆಯನ್ನು ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ, ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 9 ಗಂಟೆಗೆ ರಕ್ಷಿತಾ ಹೊಳ್ಳ ಅವರು ನಡೆಸಿಕೊಡುವಂತ ಒಂದು ಕಾರ್ಯಕ್ರಮ, ಅದುವೇ ಟ್ರಾವೆಲರ್ ಸಬ್ ಡೈರಿ ಎನ್ನುವಂತ ಒಂದು ಕಾರ್ಯಕ್ರಮವನ್ನು ತಾವೆಲ್ಲ ತಪ್ಪದೇ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಸುಂದರವಾದಂತಹ ಒಂದು ಭಕ್ತಿ ಗೀತೆಯತ್ತ ಸಾಗೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂಥ ಭಕ್ತಿ ಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ. ಶೇಷಾದ್ರಿಯ ಮೇಲೆ ನಿಂತ ಎನ್ನುವಂಥ ಒಂದು ಮಧುರವಾದಂಥ ಭಕ್ತಿ ಗೀತೆಯನ್ನು ಬಾಂಬೆ ಸಹೋದರಿಯರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ RN ಜಯಗೋಪಾಲ್ ಬರೆದಿರುವಂಥ ಒಂದು ಗೀತೆಯತ್ತ ಸಾಗೋಣ. ಅದುವೇ ಎಲ್ ಕೃಷ್ಣನ್ ಅವರ ಒಂದು ಅಮೋಘವಾದಂಥ ಸಂಗೀತ ನಿರ್ದೇಶನದ ಈ ಒಂದು ಮಧುರವಾದಂತಹ ಭಕ್ತಿ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 9:30 RJ ಮಹಾಲಕ್ಷ್ಮಿ ಅವರು ನಡೆಸಿಕೊಡುವಂತಹ ಒಂದು ಸಾಹಿತ್ಯ ಲೋಕ ಎನ್ನುವಂತಹ ಒಂದು ಕಾರ್ಯಕ್ರಮವನ್ನ ತಾವೆಲ್ಲ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂತಹ ಭಕ್ತಿ ಗೀತೆಯತ್ತ ಸಾಗೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸ ತಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಭಕ್ತಿಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಸೂರ್ಯನೇ ಶಿವರೂಪನೇ ಎನ್ನುವಂತಹ ಒಂದು ಮಧುರವಾದಂತಹ ಭಕ್ತಿಗೀತೆಯನ್ನ ಬಾಂಬೆ ಸಹೋದರಿಯರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ RNG ಗೋಪಾಲ್ ಬರೆದಿರುವಂತಹ ಒಂದು ಗೀತೆಯನ್ನ ಕೇಳೋಣ. ಎಲ್ ಕೃಷ್ಣನ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮಧ್ಯಾಹ್ನ 1 ಗಂಟೆಗೆ ಅಡುಗೆ ಮನೆಯಲ್ಲಿ ಒಂದು ಸುತ್ತು ಎನ್ನುವಂತಹ ಒಂದು ಮಧುರವಾದಂತಹ ಕಾರ್ಯಕ್ರಮ, ಅದುವೇ ನಮ್ಮ RJ ಮಹಾಲಕ್ಷ್ಮಿ ಅವರು ನಡೆಸಿಕೊಡುವಂತ ಈ ಒಂದು ಕಾರ್ಯಕ್ರಮವನ್ನ ತಾವೆಲ್ಲ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂತಹ ಭಕ್ತಿ ಗೀತೆಯತ್ತ ಸಾಗೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂಥ ಭಕ್ತಿ ಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಮಹಾಕಾಳಿ ಅಭಯ ಎನ್ನುವಂಥ ಒಂದು ಮಧುರವಾದಂಥ ಭಕ್ತಿ ಗೀತೆಯನ್ನು ಸಚಿನ್ ಪೂಜಾರಿ ನಂದಳಿಕೆ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಈ ಒಂದು ಭಕ್ತಿ ಗೀತೆಯನ್ನು ಕೇಳಿ ಆನಂದಿಸೋಣ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂಥ ಗೀತೆಯತ್ತ ಸಾಗ್ತಾ ಇದ್ದೀನಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 8:30 ಆರ್ಜೆ ಅರ್ಪಿತಾ ಮೇಡಮ್ ನಡೆಸಿಕೊಡುವಂತಹ ಒಂದು ಪರಿಸರ ಪರಿಚಯ ಕಾರ್ಯಕ್ರಮವನ್ನು ತಾವೆಲ್ಲ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂಥ ಗೀತೆಯನ್ನು ಕೇಳಿ ಆನಂದಿಸಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
0: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
2: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.